ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, ಡಿಆರ್ಎಂ ತರಂಗಾಂತರ 603 kHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 28 ದಿನ ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 19 ತಾರೀಖು ಬುಧವಾರ. ಈಗ ಸಮಯ 5:58:50 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

0: ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೆಚ್ ಜಿ ಅಮೃತವರ್ಷಿಣಿ ಅವರು ಹಾಡಿರುವಂತಹ ಗೀತೆಗಳನ್ನು ಕೇಳಬಹುದು. ಪಕ್ಕವಾದ್ಯದಲ್ಲಿ ಇವರಿಗೆ ಸಾಥ್ ನೀಡ್ತಾ ಇರೋರು ವಯಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್, ವೀಣಾ ಎಂಆರ್ ಮಂಜುಳಾ ಅವರಿಂದ. ನಂತರ ವಿಜಯ ವಿಠಲ ದಾಸರ ರಚನೆ ಹಾಡಿದ್ದಾರೆ ವೆಂಕಟೇಶ್ ಬಾಬು ಅಲ್ಕೋಡ್ ಅವರಿಂದ. 6:30 ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ, ಇದು ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನು ಆಲಿಸಬಹುದು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆಗಳನ್ನು ಕೇಳಬಹುದು. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ವಿಷಯ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನ ಭವಿಷ್ಯದ ಅವಕಾಶಗಳ ಕುರಿತು ಮಾಹಿತಿ ನೀಡುತ್ತಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ವೆರಿಕೋಸ್ ವೇನ್ಗೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಬೃಂದಾ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇವರಿಂದ ಮಾಹಿತಿಯನ್ನ ಕೇಳಬಹುದು. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:35 ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೇಪಲ್. 11:00 ಸವಿನೆನಪು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣವನ್ನ ಕೇಳುವಿರಿ. ನಂತರ ಯಕ್ಷಗಾನದಲ್ಲಿ ಮಹಿಳೆಯರು, ಈ ಕುರಿತು ಭಾಷಣ ಜಯಂತಿ ಹೊಳ್ಳ ಅವರಿಂದ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿಯನ್ನ ಕೇಳುವಿರಿ. ಇದು ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯ್ ಭಾಗಿ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರ. 6:30 ರಸವಾರ್ತೆ. 6:51 ಕೃಷಿ ರಂಗ. ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಡನೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. 7:45 ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆಯನ್ನು ಆಲಿಸಬಹುದು. 8:00 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನಗಳು. 9:30 ಕ್ರೀಡಾಲೋಕ. 2026 ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಮತ್ತು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಗಂಗೂಬಾಯಿ ಹಾನಗಲ್ಲವರ ಗಾಯನದ ಧ್ವನಿ ಮುದ್ರಣವನ್ನ ಆಲಿಸಬಹುದು. ತಬಲಾ ಸಾಥ್ ನೀಡ್ತಾ ಇರೋರು ಶೇಷಗಿರಿ ಹಾನಗಲ್ಲವರು. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಪ್ರಸಾರದಲ್ಲಿ ನಮ್ಮ ಪ್ರೀತಿಯ ಕೇಳುಗರಿಗಾಗಿ. ಆಕಾಶವಾಣಿ ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣು ಕಟಾರ್ಯಾ. National Testing Agency, NTA, has revamped its examination team by removing 600 experts.

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಜನನಿ ಜನಕ ನೀನೇನೆಂದು.

ಇದುವರೆಗೂ ಡಾಕ್ಟರ್ ಹೆಚ್ಜಿ ಅಮೃತವರ್ಷಿಣಿ ಅವರ ಕಂಠದಲ್ಲಿ ಭಕ್ತಿ ಸಂಗೀತವನ್ನು ಆಲಿಸಿದ್ರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಸಾಥ್ ನೀಡಿದವರು ವಯಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್, ವೀಣಾ ಎಂಆರ್ ಮಂಜುಳಾ ಅವರಿಂದ. ಇದೀಗ ಕೇಳಿ ವಿಜಯ ವಿಠಲದಾಸರು ರಚಿಸಿರುವ ಕೊಡುವವನು ನೀನು ಕೊಂಬುವವನು ನಾನು.

0: ವೆಂಕಟೇಶ್ ಬಾಬು ಆಲ್ಕೋಡ್ ಅವರ ಕಂಠದಲ್ಲಿ ವಿಜಯ ವಿಠಲ ದಾಸರ ರಚನೆಯನ್ನು ಆಲಿಸಿದಿರಿ. ಈ ಗೀತೆಯೊಂದಿಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಕಾರ್ಯಕ್ರಮ ಸಂಪನ್ನವಾಯಿತು.
1: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
2: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ MPM ಕೊಟ್ರಯ್ಯ ಅವರಿಂದ.
2: ಸ್ಮಶಾನ ವೈರಾಗ್ಯ ಮತ್ತು ಮಾನವನ ಕಡುಮೋಹ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚಹ. ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿರ್ತಾರೆ. ನಮ್ಮ ಶರೀರದ ಷಡ್ಭಾವ ವಿಕಾರಗಳು ಮತ್ತು ಅನಿತ್ಯತೆ ಎಂಬುದನ್ನು ನಾವು ಕಾಣುತ್ತೇವೆ. ಅಂದರೆ ಶರೀರದಲ್ಲಿ ಜಾಯತೆ, ಜನನ, ಅಸ್ಥಿ, ಇರುವಿಕೆ, ವಿವರ್ಧತೆ, ಬೆಳವಣಿಗೆ, ಪರಿಣಮತೆ, ಬದಲಾವಣೆ, ಅಪಕ್ಷೀಯತೆ, ಕ್ಷೀಣಿಸುವುದು, ವಿನಶ್ಯತ ಅಂದರೆ ನಾಶ, ಹೀಗೆ ಈ ವಿಕಾರಗಳಿಂದ ಕೂಡಿರತಕ್ಕಂತಹ ನಮ್ಮ ದೇಹ, ಇದನ್ನು ಕುರಿತು ನಾವು ಮೋಹಿಸುತ್ತೇವೆಲ್ಲ ಎಂಬುದು ನಿಜಕ್ಕೂ ಕೂಡ ವಿಷಾದನೀಯ. ಇಷ್ಟೆಲ್ಲ ಗೊತ್ತಿದ್ದರೂ ನಾವು ಸ್ಮಶಾನದಲ್ಲಿದ್ದಾಗ ಮಾತ್ರ ವೈರಾಗ್ಯದ ಮಾತನಾಡುತ್ತೆ. ಏನಿದೆ ಈ ಜೀವನದಲ್ಲಿ? ಇದು ನೀರ ಮೇಲಿನ ಗುಳ್ಳಿ, ಕಾಲನ ಪಾಶಕ್ಕೆ ಸಿಲುಕಿದ ಕಂಠಾಭರಣ ಎಂದೆಲ್ಲ ತತ್ವಜ್ಞಾನ ಬಿಗಿಯುವ ನಾವೇ ಮರುಕ್ಷಣದಲ್ಲಿ ಸತ್ತವರ ಸ್ಥಾವರ ಜಂಗಮ ಆಸ್ತಿಗಾಗಿ ಕಿತ್ತಾಡುತ್ತೇವೆ. ಅದನ್ನು ಪಡೆಯಲು ಹೇಯ ಕೃತ್ಯಕ್ಕೂ ಕೂಡ ನಾವು ಇಳಿಯುತ್ತೇವೆ. ಮಾನವನ ಈ ಹೊಲಸು ಬುದ್ಧಿಯನ್ನು ಕಂಡು ಅಲ್ಮ ಪ್ರಭುದೇವರು ತಮ್ಮ ವಚನದಲ್ಲಿ ಅತ್ಯಂತ ಕಟುವಾಗಿ ಇಲ್ಲಿ ತಿಳಿಸಿದ್ದಾರೆ. ಸಂಸಾರವೆಂಬ ಹೆಣ ಬಿದ್ದಿದೆ, ಅದ ತಿನಬಂದ ನಾಯಿಗಳ ಜಗಳ ನೋಡಿರಯ್ಯ. ನಾಯ ಜಗಳ ನೋಡಿ ಹೆಣ ಎದ್ದು ನಗುತ್ತಿದೆ, ಗುಹೇಶ್ವರನೆಂಬ ಲಿಂಗ ಅಲ್ಲೆಲ್ಲ ಕಾಣಿರಯ್ಯ, ಅಲ್ಲೆಲ್ಲ ಕಾಣಿರಿ. ಸತ್ತಾಗ ನಮ್ಮ ಜೊತೆ ಯಾರೂ ಬರರು, ಬರುವಾಗ ಒಬ್ಬರೇ, ಹೋಗುವಾಗ ಒಬ್ಬರೇ. ಶೀರ್ಯತೆ ಇತಿ ಶರೀರಂ ಅಂದರೆ ಶೀಳಿ ಹೋಗುವುದೇ, ಸವೆದು ಹೋಗುವುದೇ ಶರೀರ. ಧಾತುವಿನಿಂದ ಉತ್ಪತ್ತಿಯಾದ ಈ ದೇಹ ಸತ್ತ ಮೇಲೆ ಇದಕ್ಕೆ ಕಾಣದ ಕಾಸಿನ ಬೆಲೆಯೂ ಇರುವುದಿಲ್ಲ. ಅದನ್ನೇ ಶರಣರು ಅತ್ಯಂತ ಕಟು ಸತ್ಯದೊಂದಿಗೆ ಹೀಗೆ ವರ್ಣಿಸಿದ್ದಾರೆ. ಎಲುಬಿನ ಪಂಜರ, ನರಗಳ ಜಾಳಿಗೆ, ಅಮೇಧ್ಯದ ಹುತ್ತ, ಮೂತ್ರದ ಬಾವಿ, ಶ್ಲೇಷ್ಮದ ಕೆಸರು, ಕೀವಿನ ಸೋನೆ, ನೆತ್ತರ ಮಡು, ನಾಡಿಗಳ ಸುತ್ತುವಳಿ, ನೆರವಿನ ನೆಣ ಜಂತ್ರ, ಕಿಸು ಕುಳದ ಹೇಸಿಗೆ, ಅಸಹ್ಯದ ಮಲಿನ, ಅಸ್ಥಿ ರೋಮ ತೊಗಲು, ಉತ್ಪತ್ತಿ ಸ್ಥಿತಿ ಲಯದ ಬೀಜ, ರೇತ ರಜಸ್ಸಿನಿಂದ ಜನಿತ ವ್ಯಾಧಿಯ ತವರು, ಪಾಪದ ಮಾಡಿ ಮುಚ್ಚಿ ಹೂಸಿ ಹೊದಿಸಿದ ಈ ದೇಹ. ಎಷ್ಟು ವಿಚಿತ್ರ ಅಲ್ಲವೇ? ಶರಣೆ ಅಕ್ಕ ಮಹಾದೇವಿಯವರು ಲೌಕಿಕ ವೈರಾಗ್ಯ ತಾಳಿದ್ದು ಇದೇ ತತ್ವದಿಂದ. ಇದನ್ನೇ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹೀಗೆ ಹೇಳ್ತಾರೆ. ಇಷ್ಟು ದಿನ ಈ ದೇಹ ಎನ್ನದೆಂಬುದೆಲ್ಲ ಭ್ರಮೆ, ನಷ್ಟವಾಯಿತು ಮಾಯೇ ಕೃಷ್ಣ ನಿನ್ನ ನೆನೆದ ಮೇಲೆ. ಅಹಂ ಮತ್ತು ಮಮತೆಯನ್ನು ತೊರೆದು ಸೋಹಂ ಬ್ರಹ್ಮಾಸ್ಮಿ ಅಂದರೆ ಆ ಪರಶಿವನೇ ನಾನು ಎಂಬ ಹಾದಿಯಲ್ಲಿ ನಡೆದು ಎಂದೂ ಕೇಡಿಲ್ಲದ ಶಾಶ್ವತ ಪದವಿಯನ್ನು ಪಡೆಯಬೇಕು. ಮರಣಂ ಪ್ರಕೃತಿ ಶರೀರಾಣಾಂ, ಅನ್ನಮಯ ಕೋಶವಾಗಿರುವ ಈ ದೇಹ ವಿಕೃತಿ ಹೊಂದುವುದು ಪ್ರಕೃತಿಯ ಸಹಜ ಗುಣ. ಮಹಾಕವಿ ಕಾಳಿದಾಸ ರಘುವಂಶ ಮಹಾಕಾವ್ಯದಲ್ಲಿ ಹೇಳುತ್ತಾನೆ, ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜಿ ವಿತ ಮುಚ್ಚತೆ ಬುಧೈ. ಅಂದರೆ ಈ ಜೀವಿಗಳಿಗೆ ಮರಣವೆಂಬುದು ಪ್ರಕೃತಿಯ ಸಹಜ ಗುಣ. ಇದಕ್ಕೆ ಬೌದ್ಧ ಧರ್ಮದ ಗೌತಮಿ ಒಂದು ಕಥೆ ಅತ್ಯುತ್ತಮ ನಿದರ್ಶನ. ತನ್ನ ಏಕೈಕ ಕಂದ ಪ್ರಕೃತಿ ನಿಯಮದಂತೆ ಮೃತಪಟ್ಟಾಗ ಅವಳು ಕಂಗಾಲಾಗಿ ಬುದ್ಧನ ಬಳಿ ಬಂದು ಪುತ್ರ ಭಿಕ್ಷೆಯನ್ನು ಬೇಡುತ್ತಾಳೆ. ಆಗ ಬುದ್ಧನಾಗುತ್ತಾ, ತಾಯಿ, ಸಾವೇ ಸಂಭವಿಸಿದ ಮನೆಯಿಂದ ಒಂದು ಮುಷ್ಟಿ ಸಾಸಿವೆಯನ್ನು ತಂದುಕೊಡು, ನಿನ್ನ ಮಗನನ್ನು ಬದುಕಿಸುತ್ತೇನೆ ಎನ್ನುತ್ತಾನೆ. ಗೌತಮಿ ಊರೆಲ್ಲ ಅಲೆದರೂ ಸಾವಿಲ್ಲದ ಒಂದೇ ಒಂದು ಮನೆ ಸಿಗುವುದಿಲ್ಲ. ಪ್ರಕೃತಿಯ ಕಠೋರ ಸತ್ಯ ಅರಿವಾದ ತಕ್ಷಣ ಅವಳು ಮೋಹವನ್ನು ತೊಳೆದು ಬೌದ್ಧ ದೀಕ್ಷೆಯನ್ನು ಪಡೆದು ಸನ್ಯಾಸಿಯಾಗುತ್ತಾಳೆ. ಹೀಗಾಗಿ ನಿಷ್ಕರ್ಷೆ ಬದುಕು ಸಾರ್ಥಕವಾಗಲಿ ಎಂಬತಕ್ಕಂಥ ವಿಷಯವನ್ನು ಅರ್ಥೈಸುವಾಗ ಈ ದೇಹವು ಪಂಚಮಹಾಭೂತಗಳಾಗಿರ್ತಕ್ಕಂತಹ ಆಯುಷ್ಯದ ಬೆಸುಗೆ ಮುಗಿದಾಗ ಮಣ್ಣು ಮಣ್ಣಿಗೆ, ಗಾಳಿ ಗಾಳಿಗೆ ಲೀನವಾಗಲೇಬೇಕು.
1: ಇದುವರೆಗೆ MPM ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ. ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ ಮೂರು ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
4: ಈ 63 ದಾಟಿ 64 ಅಂಚಿನಲ್ಲಿ ನಿಂತುಕೊಂಡು ನನ್ನ ಜೀವನ ನೋಡಿದಾಗ, ಆಗುಂಬೆ ಬೆಟ್ಟದ ಕೋಡಿನಲ್ಲಿ ನಿಂತುಕೊಂಡು ಸಾಲು ಸಾಲು ಸಾಲಾಗಿ ಕಡಲ ಕರೆಯವರೆಗೂ ಹಬ್ಬಿದಂಥ ಈ ಮಲೆಗಳ ಮಾಲೆ ವನ ವೈಚಿತ್ರ್ಯವನ್ನು ನೋಡಿದಾಗ ಏನು ಸಮ್ಮಿಶ್ರ ಭಾವಗಳು ಮನಸ್ಸಿನಲ್ಲಿ ಮೂಡ್ತದೆ. ಆ ಕಂದರಗಳು, ಕೊಳ್ಳಗಳು, ಆ ಏಳುಗಳು, ಆ ಬೀಳುಗಳು, ಜಲಪಾತಗಳು, ಆ ವರ್ಣ ವೈವಿಧ್ಯ, ಆ ರೌದ್ರತೆ, ಆ ಭೀಭತ್ಸ, ಆ ಭಯ, ಇದೆಲ್ಲವೂ ಕೂಡ ಈ ಜೀವನದಲ್ಲಿ ನನ್ನ ಕಣ್ಣೆದಿಗೆ ಕಟ್ಟಿದಾಗ ಆಗ್ತದೆ. ಮೊಟ್ಟ ಮೊದಲು ಪ್ರೇರೇಪಣೆ ಎಲ್ಲಿಂದ ಬಂತು? ನಾನು ಬಹಳ ಹಿಂದೆ ಒಂದು ಕಾದಂಬರಿ ಬರೆದಾಗ ಈ ನಾನು ಅನ್ನೋದನ್ನು ಮೊದಲು ನೋಟದಲ್ಲಿ ಫಿಲಸಾಫಿಕಲ್ ಆಗಿ ಯೋಚನೆ ಮಾಡಿಕೊಂಡು, ಈ ಐ ಅನ್ನೋದು ಇದೆಯಲ್ಲ, ಇದು ಈಗೋ, ಇದು ಎಲ್ಲಿಂದ ಆರಂಭವಾಯಿತು ಅಂತ ಹೇಳಿಕೊಂಡು ಹೋಗಿದ್ದೀನಿ. ಕೊನೆ ಕೊನೆಯವರೆಗೂ ಹೊರಟು ಹೋಗಿದ್ದೀನಿ. ಆದರೆ ಅಷ್ಟು ದೂರಕ್ಕೆ ಹೋಗಿ ಇಲ್ಲೇ ಸೀಮಿತವಾಗಿ ನೋಡಿಕೊಂಡಾಗ ಮೊಟ್ಟ ಮೊದಲು ನನ್ನ ನೆನಪು ಬರೋದು ನನ್ನ ಮನೆ. ಇವತ್ತು ತಳುಕಿನ ಸುಬ್ಬಣ್ಣನವರು ಮಾಡಿದ ಪದವಿದ್ದ ತಳುಕಿನ ಊರಿನಲ್ಲಿ ಅಂತ ಹೇಳಿ ಇವತ್ತು ಕೂಲ್ ಹೈಕೊಂಡು ಹಳ್ಳಿ ಜನ ಹಾಡೋದನ್ನು ಮೊನ್ನೆ ನನಗೆ ಒಂದು 20-30 ಜನ ಹಾಡಿ ತೋರಿಸಿದ್ದಾರೆ ನನಗೆ. ಮತ್ತು ಒಬ್ಬ ಬಡಗಿ, ನಿಮ್ಮ ಅಜ್ಜವ್ರು ಬರೋ ನಾಟಕ ಇಟ್ಟಿದ್ದಾರೆ, ಅವ್ರ ಹೆಸರು ನೀವು ಇಟ್ಕೊಂಡಿದ್ದೀರಾ, ಆ ನಾಟಕ ಓದಬೇಕು ನೀವು ಹಾಗೆ ಅಂತ ಹೇಳಿದರು. ಹೀಗೆ ಮನೆ ಒಳಗೆ ವೆಂಕಣ್ಣಿನವರು ಯಾವಾಗ ಸಾಹಿತ್ಯ ಜಾಡ್ ಹಿಡಿದ್ರು, ಮನೆಗೆ ಅವರೊಂದಿಗೆ ಮಾಸ್ತಿ ವೆಂಕಟೇಶ್ ಹೆಂಗಾರ ಬರೋರು, ಬಿ ಎಂ ಸಿ ಕಂಠೇನವ್ರು ಬರೋರು, ಡಿ ವಿ ಗುಂಡಪ್ಪನವ್ರು ಬರೋರು, ವಿ ಸೀತಾರಾಮಯ್ಯನವ್ರು ಬರೋರು, ಜಿ ಬಿ ರಾಧಾಕೃಷ್ಣ ಬರೋರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ನಮ್ಮ ಮನೆಗೆ ಬಂದು ಹೋಗೋರು. ಈ ನಮ್ಮ ದೊಡ್ಡಪ್ಪನವರ ಕಾರಣದಿಂದಾಗಿ ಈ ಸಾಹಿತಿಗಳ ಪ್ರಭಾವ ನನ್ನ ಜೀವನದ ಮೇಲೆ ಬಹಳ ದಟ್ಟವಾದ ಪರಿಣಾಮ ಮೂಡಿಸ್ತು. ಯಾಕೆಂದ್ರೆ ಬಂದರೆ ಗಂಟೆಗಟ್ಟಲೆ ಈ ಸಾಹಿತಿಗಳಿಗೆ ಅವ್ರಿಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ, ಅಷ್ಟು ಕಾಫಿ ಇದ್ದರೆ ಸಾಕು, ಗಂಟೆಗಟ್ಟಲೆ ದಿವಸಗಟ್ಟಲೆ ಮಾತಾಡ್ಕೊಂಡು ಕಾಲ ಕಳೀತಾರೆ ಅವರು. ಹುಡುಗನಾಗಿ ನನಗೆ ಇನ್ನೇನು ಇಲ್ಲ ಆಸಕ್ತಿ, ಅವ್ರು ಏನು ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ರಸರತ್ತಾದ ಅನುಭವಗಳನ್ನ ಅವ್ರು ಹೇಳ್ತಾ ಇದ್ರು. ಅದರ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ. ಬಹಳ ವಿಚಿತ್ರ, ನಮ್ಮ ಮನೆಯೊಳಗೆ ಈ ಸಂಗೀತಗಾರರ ಮನೆಯಲ್ಲಿ ಸಾಹಿತಿಗಳಿರೋದಿಲ್ಲ, ಸಾಹಿತಿಗಳ ಮನೆಯಲ್ಲಿ ಸಂಗೀತಗಾರ ಇರೋದಿಲ್ಲ. ಆದರೆ ನಮ್ಮನೆಯೊಳಗೆ ನಮ್ಮ ತಂದೆಗೆ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು, ಸಂಗೀತದಲ್ಲಿ ಅಷ್ಟೇ ಆಸಕ್ತಿ ಇತ್ತು, ನಾಟಕದಲ್ಲಿ ಅಷ್ಟೇ ಆಸಕ್ತಿ ಇತ್ತು. ನಾನು ಹುಟ್ಟಿ ಚಿತ್ರದುರ್ಗದಲ್ಲಿ, ಆ ಊರಿಗೆ ಯಾವ ದೊಡ್ಡ ಸಂಗೀತ ವಿದ್ವಾಂಸರೇ ಬರಲಿ, ಆ ಕಾಲಕ್ಕೆ ಬಹಳ ಹೆಸರುವಾಸಿ ಅಂಥ ವಾದ್ಯವಾಚಾರ್ಯರು, ರಾಜಯ್ಯಂಗಾರರು, ಬಿ ದೇವೇಂದ್ರಪ್ಪನವರು, ಇಂಥ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರೆಲ್ಲ ನಮ್ಮ ಮನೆಗೆ ಬರೋರು, ಅವ್ರ ಸಂಗೀತವನ್ನು ಕೂತ್ಕೊಂಡು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ಚಿಕ್ಕಂದಲ್ಲಿ ನನಗಿತ್ತು. ಈ ಅಭಿರುಚಿ ಸಂಗೀತದ ಕಡೆ ಒಂದು ಕಡೆ ಎಳೆಯೋದು ನನ್ನ, ಒಂದು ಕಡೆ ಸಾಹಿತ್ಯದ ಕಡೆ ಎಳಿತಾ ಇತ್ತು, ಇನ್ನೊಂದು ಕಡೆ ಸಂಗೀತದ ಕಡೆ ಎಳಿತಾ ಇತ್ತು. ನನ್ನ ಅಕ್ಕ ತಂಗಿಯರೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ, ಅವರ ಸಂಗೀತವನ್ನು ಕೇಳ್ತಾ ಇದ್ದೆ. ಇದು ಎರಡರ ಮಧ್ಯೆ ಇವೆರಡಕ್ಕೂ ವಿಚಿತ್ರವಾಗಿ ಈ ರಂಗಭೂಮಿಯ ನಟರಿದ್ದಾರಲ್ಲ ಬಹಳಷ್ಟು ಜನ, ಅದು ಏನು ಕಾರಣವು, ಅದು ಯಾಕೆ ಆಗ್ತಿತ್ತು, ಏನಾಗ್ತಿತ್ತು ಅಂತೂ ಊರಿಗೆ ನಾಟಕದ ಕಂಪನಿಯಿಂದ ನಮ್ಮನೆಗೆ ಒಂದು ಫ್ರೀ ಪಾಸ್ ಬರ್ತಿತ್ತು. ನಮ್ಮ ತಂದೆ ವಕೀಲರಿದ್ದರು, ಸ್ವಲ್ಪ ಹೆಸರಿತ್ತು, ಹಾಗಾಗಿ ಒಂದು ಫ್ರೀ ಪಾಸ್ ಬರ್ತಿತ್ತು. ಫುಕಟ್ ನಾಟಕ ನೋಡೋದು ಅಂತಂದ್ರೆ ನಾವು ಹೋಗೋದೇ ಇದ್ದೇನೆ, ನಾವು ಬಿಟ್ಟಲ್ಲೇ ಇರಲಿಲ್ಲ. ಹಾಗೆ ನಿನ್ನೆ ಈ ರಂಗಭೂಮಿ ನಟ ಸ್ನೇಹನೂ ಮಾಡ್ಕೋತಾ ಇದ್ವಿ ನಾವು. ಹಾಗಾಗಿ ದಿವಂಗತ ಗಂಗಾಧರ ರಾಯರು, ಗುರುಮೂತಪ್ಪನವರು, ಸಿ ಬಿ ಮಲ್ಲಪ್ಪನವರು, ಗುಬ್ಬಿ ವೀರಣ್ಣವರು, ನಾಗೇಶ್ ಸಾರು, ಇಂಥ ದೊಡ್ಡ ದೊಡ್ಡ ರಂಗಭೂಮಿಯ ನಟರಪತಿಯು ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲಾಯಿತು. ಅದರ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಸರ್ವೋದಯವಾ.
5: ಆಗಲಿ ಸರ್ವರಲಿ.
0: ಈಗ ದೇಶಭಕ್ತಿ ಗೀತೆ. ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ವೃಂದಗಾನದಲ್ಲಿ.

0: ಆಕಾಶವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸರ್ ಅವರು. ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಈಗ ಹಲವಾರು ಸೇವೆಗಳನ್ನು ನಾವು ಪಡಿಬೇಕಂತಂದಾಗ ನಮ್ಮ ಹೆಸರು, ಫೋನ್ ನಂಬರು, ಆಧಾರ್ ಇತ್ಯಾದಿ ಏನೇನೋ ಕೊಡ್ತೀವಿ. ಆನ್ಲೈನ್ನಲ್ಲೂ ಕೊಡ್ತಿರ್ತೀವಿ. ಎಲ್ಲೋ ಹೋದಾಗ ಬರೀರಿ ಸರ್ ನಿಮ್ಮ ಫೋನ್ ನಂಬರ್ ಏನ್ರಿ ಅಂತ ಕೇಳ್ತಾರೆ, ನಾವು ಕೊಟ್ಬಿಡ್ತೀವಿ. ಅದು ಅಲ್ಲಿ ಸುರಕ್ಷಿತವಾಗಿದೆಯೋ, ಬೇರೆ ಬೇರೆ ಯಾವ್ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತಾರೋ ಏನೂ ಗೊತ್ತಿರಲ್ಲ ನಮಗೆ. ನಾವು ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ, ಈ ನಮ್ಮ ನಂಬರ್ ಇವ್ರಿಗೆ ಯಾಕೆ, ಇವ್ರಿಗೆ ಹೆಂಗೆ ಸಿಕ್ತು, ಇವ್ರು ಯಾಕೆ ನಮಗೆ ಮಾಡ್ತಿದ್ದಾರೆ ಅಂತಂತೆಲ್ಲ ನಾವು ವಿಚಾರ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಏನು ಸರ್ ಇದು, ಏನಾದರೂ ಇದಕ್ಕೆ ಕಾನೂನಿನ ಮೂಲಕ ಏನಾದರೂ ರೆಫರೆನ್ಸ್ ಇದೆಯಾ, ಖಚಿತತೆ ಸುರಕ್ಷಿತವಾಗಿ ನಮ್ಮ ಫೋನು ನಮ್ಮ ನಂಬರು ಇನ್ನೊಬ್ಬರ ಕಡೆ ಹೋಗಬಾರ್ದು ಅಂತ ಇರುತ್ತಲ್ಲ ನಮಗೆ?
3: ಖಂಡಿತವಾಗಿ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಎಲ್ಲೇ ಆದರೂ ನಮ್ಮ ಹೆಸರು, ಫೋನ್ ನಂಬರ್ ಅಥವಾ ಆಧಾರ್ ವಿವರ ಇವೆಲ್ಲವನ್ನು ನಾವು ನೀಡುವಾಗ ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಳ್ಳಲಿಕ್ಕೆ ಸಾಕಷ್ಟು ಕಾನೂನುಗಳಿವೆ. ಇದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಕಾಯ್ದೆ 2023 ಆಗಿರುವಂಥದ್ದು, ನಾವು ಅದನ್ನು ಸಂಕ್ಷಿಪ್ತವಾಗಿ ಡಿಪಿ ಆಕ್ಟ್ ಅಂತ ಹೇಳ್ತೇವೆ. ನಿಮ್ಮ ಫೋನ್ನಲ್ಲಿ ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅಥವಾ ಆಸ್ಪತ್ರೆಯಲ್ಲಿ ಯಾವುದೇ ಅರ್ಜಿಯನ್ನು ತುಂಬುವಾಗ, ಅಂಗಡಿಯಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಕೊಟ್ಟಾಗ, ಅಥವಾ ಸರ್ಕಾರಿ ಅಥವಾ ಬೇರೆ ಯಾವುದೇ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಮತ್ತು ವಿವರಗಳನ್ನು ನಮೂದಿಸಿದಾಗ ನಿಮ್ಮ ವೈಯಕ್ತಿಕ ಮಾಹಿತಿ ಇನ್ನೊಬ್ಬರ ಕೈಗೆ ಹೋಗುವಂಥ ಸಂದರ್ಭಗಳಿರ್ತವೆ. ಹೆಸರು, ವಿಳಾಸ, ಫೋನ್ ನಂಬರ್, ಆರೋಗ್ಯ ಮಾಹಿತಿ, ಬ್ಯಾಂಕ್ ವಿವರಗಳು ಇವೆಲ್ಲ ನಿಮ್ಮ ಡಾಟಾ. ಇದನ್ನು ಯಾರು ಬಳಸಬಹುದು, ಹೇಗೆ ಬಳಸಬಹುದು ಎಂಬುದರ ನಿಯಂತ್ರಿಸುವ ಕಾಯ್ದೆ ಈ ಕಾನೂನು ಇರುವಂಥದ್ದು, ಈ ಡೇಟಾ ಸಂರಕ್ಷಣೆ ಕಾಯ್ದೆ. ಭಾರತದಲ್ಲಿ ಈ ಕಾನೂನು ಏನು ಹೇಳ್ತದೆ ಅಂದರೆ, ಆಗಸ್ಟ್ 2023 ನಂತರ ಈ ಕಾಯ್ದೆ ಅಂಗೀಕಾರ ಆಗಿರುವಂಥದ್ದು ಮೊದಲ ಸಮಗ್ರ ಡೇಟಾ ಸಂರಕ್ಷಣೆ ಕಾನೂನು. ಇದರ ಪ್ರಕಾರ 2027 ಹೊತ್ತಿಗೆ ಈ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬರ್ತದೆ. ಇದರ ಪ್ರಕಾರ ಯಾವುದೇ ವಿಚಾರಗಳನ್ನು ನೀವು ಕಾನೂನಡಿಯಲ್ಲಿ ಇರುವಂತಹ ಹಕ್ಕು ಏನಂದ್ರೆ ಒಪ್ಪಿಗೆ ಹಕ್ಕು. ಯಾವುದೇ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಮೂರನೆಯ ವ್ಯಕ್ತಿಗೆ ಮೊದಲು ನಿಮ್ಮ ಅನುಮತಿಯನ್ನು ಆತ ಪಡಿಬೇಕು, ಉದ್ದೇಶ ಸ್ಪಷ್ಟವಾಗಿ ತಿಳಿಸಿರಬೇಕು. ಒಪ್ಪಿಗೆ ಕೊಟ್ಟ ನಂತರ ನಿಮ್ಮ ಮನಸ್ಸು ಬದಲಾಯಿಸಿದ್ರೆ ಆ ದಾಖಲೆಗಳನ್ನು ಹಿಂದಕ್ಕೆ ಪಡ್ಕೊಳ್ಬಹುದು. ಎರಡನೇದು ತಿದ್ದುಪಡಿ ಮಾಡುವಂತಹ ಹಕ್ಕು, ಅದು ಕೂಡ ನಿಮಗಿದೆ. ಮಾಹಿತಿ ತಪ್ಪಾಗಿ ದಾಖಲಾಗಿದ್ರೆ ಸರಿಪಡಿಸಲು ನೀವು ಅವರ ಹತ್ರ ಕೇಳಬಹುದು. ಉದಾಹರಣೆಗೆ ಬ್ಯಾಂಕ್, ಆಸ್ಪತ್ರೆ ಅಥವಾ ಸರ್ಕಾರಿ ಇಲಾಖೆ, ಎಲ್ಲರಿಗೂ ಇದು ಅನ್ವಯ ಆಗ್ತದೆ. ಇನ್ನೊಂದು ರೈಟ್ ಟು ಬಿ ಫಾರ್ಗಟನ್, ನಿಮ್ಮ ದಾಖಲೆಯನ್ನು ಅಳಿಸುವಂತ ಹಕ್ಕು. ನಿಮ್ಮ ವ್ಯವಹಾರದ ಉದ್ದೇಶ ಮುಗಿದ ನಂತರ ನಿಮ್ಮ ಮಾಹಿತಿಯನ್ನು ಇಟ್ಟುಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಇದನ್ನು ಅವರು ಅಳಿಸಬೇಕಾಗ್ತದೆ. ಉದಾಹರಣೆಗೆ ಸಾಲ ಮರುಪಾವತಿ ಮಾಡಿದ ನಂತರ ಬ್ಯಾಂಕ್ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ದೂರು ಹಾಕುವಂಥದ್ದು, ನಿಮ್ಮ ಡಾಟಾವನ್ನು ಈ ವೈಯಕ್ತಿಕ ಮಾಹಿತಿಗಳನ್ನು ದುರ್ಬಳಕೆ ಮಾಡಿಕೊಂಡ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ, ಇದು ದೆಹಲಿಯಲ್ಲಿದೆ, ಇಲ್ಲಿಗೆ ದೂರನ್ನು ನೀವು ಸಲ್ಲಿಸಬಹುದು. ಅದನ್ನು ಆನ್ಲೈನ್ನಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿವೆ.
2: ಮತ್ತೆ ಈಗ ಮಕ್ಕಳ ವಿಷಯದಲ್ಲಿ ಕೂಡ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗತ್ತಂತಾರಲ್ಲ?
3: ಹೌದು, ಮಕ್ಕಳ ಡಾಟಾ ವಿಶೇಷವಾಗಿ ರಕ್ಷಣೆ ಮಾಡಲೇಬೇಕು. ಯಾಕಂದರೆ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಯನ್ನು ತೆಗೆದುಕೊಳ್ಬೇಕಾದ್ರೆ ಮಕ್ಕಳ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತು ಇದು ಕಡ್ಡಾಯ ಕೂಡ. ಮತ್ತು ಜಾಹೀರಾತು ಉದ್ದೇಶಕ್ಕಾಗಿ ಮಕ್ಕಳ ಡಾಟಾವನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ.
2: ದೈನಂದಿನ ಜೀವನದಲ್ಲಿ ನಾವು ಎಲ್ಲ ಕಡೆ ಏನೇನೋ ಬೇರೆ ಬೇರೆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತಿರ್ತೀವಿ, ತುಂಬಾ ಬೇಕಾಗತ್ತೆ, ಅದು ಯಾಕೆ ಅಷ್ಟು ಬಹಳ ಮುಖ್ಯ ಅನ್ಸುತ್ತೆ, ಅಲ್ಲಿ ನಂಬರೇ ಅವಶ್ಯಕತೆನಾ?
3: ಡಿಜಿಟಲ್ ಯುಗದಲ್ಲಿ ಈ ಆ್ಯಪ್ಗಳನ್ನು ನಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಇವು ಎಲ್ಲ ಆ್ಯಪ್ಗಳು ಸುರಕ್ಷಿತವೇ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿರುವಂಥದ್ದು. ಆ್ಯಪ್ಗಳ ಸುರಕ್ಷಿತತೆಯನ್ನು ಕೂಡ ನಾವು ನೋಡಿಕೊಂಡು, ಒಂದು ವೇಳೆ ಡೌನ್ಲೋಡ್ ಮಾಡಿದ್ದೆ ಅದರಲ್ಲಿ ಅದರಲ್ಲಿ ನಮ್ಮ ಲೊಕೇಶನ್, ಫೋಟೋಸನ್ನು ಅದು ಕೇಳ್ತದೆ. ಅಗತ್ಯಕ್ಕಿಂತ ಹೆಚ್ಚು ಇದರಲ್ಲಿ ನಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಇದ್ರೆ ಅದನ್ನು ನಿರಾಕರಿಸುವಂತಹ ಹಕ್ಕು ನಮಗಿದೆ.
2: ಹೌದಾ? ಅದು ಉಲ್ಲಂಘನೆ ಮಾಡಿದ್ರೆ
3: ಅವರಿಗೆ ಖಂಡಿತವಾಗಿ ಅದನ್ನು ಶಿಕ್ಷೆಗೆ ಒಳಪಡಿಸಬಹುದು. ಕಂಪನಿಗಳು ಅಥವಾ ಸಂಸ್ಥೆಗಳು ಈ ನಿಮ್ಮ ಡಾಟಾವನ್ನು ದುರ್ಬಳಕೆ ಮಾಡಿದ್ರೆ ನಿಮಗೆ ವಿಶೇಷ ಅನಿಸಬಹುದು, ₹250 ಕೋಟಿ ವರೆಗಿನ ದಂಡವನ್ನು ವಿಧಿಸುವಂತ ಸಾಧ್ಯತೆಗಳಿವೆ. ಇನ್ನು ಡಾಟಾ ಬ್ರೀಚ್ ಅಂತ ಹೇಳ್ತೇವೆ, ಡಾಟಾ ಕಳ್ಳತನ.
2: ಎಲ್ಲ ಇನ್ಫಾರ್ಮೇಶನ್ನು ಎಲ್ಲೆಲ್ಲೋ ಇರುವಂಗಿಲ್ಲ, ಅದಕ್ಕೆ ನಮಗೂ ಕೂಡ ಹಕ್ಕಿದೆ. ಹಾಗಾಗಿ ನಾವು ಸ್ವಲ್ಪ ಧೈರ್ಯವಾಗಿ ಇರಬಹುದು, ನಮ್ಮ ಮಾಹಿತಿಯನ್ನು ಯಾರು ಕೂಡ ಕದಿಯೋಂಗಿಲ್ಲ, ದುರುಪಯೋಗ ಪಡಿಸುವಂತ. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸರ್ ಅವರೇ, ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಬೆಂಗಳೂರು. ಈಗ ರೈತರಿಗೆ ಸಲಹೆ.
4: ನಿಸರ್ಗದಲ್ಲಿ ಮತ್ತು ಪ್ರಾಣಿ ಪಕ್ಷಿಗಳಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಆರೋಗ್ಯವಾಗಿ ಕಾಣುವ ಪ್ರಾಣಿ ಪಕ್ಷಿಗಳು ಸಹ ಕೆಲವೊಮ್ಮೆ ಯಾವುದೇ ಚಿಹ್ನೆಗಳಿಲ್ಲದೆ ರೋಗಾಣುಗಳನ್ನು ಹೊಂದಿರುತ್ತವೆ.

0: ಮಾಡುತ್ತವೆ. ಈ ರೋಗಾಣುಗಳು ಪ್ರಾಣಿಜನ್ಯ ಆಹಾರದೊಡನೆ ಹೊರಹಾಕಲ್ಪಟ್ಟು ಇವುಗಳ ಸೇವನೆಯಿಂದ ಮನುಷ್ಯರಲ್ಲಿ ರೋಗ ಹರಡುತ್ತದೆ. ರೈತರು ಅನುಸರಿಸಬೇಕಾದ ಕ್ರಮಗಳು: ಉತ್ತಮ ಸ್ವಚ್ಛತಾ ಕ್ರಮಗಳನ್ನು ಅಳವಡಿಸಿಕೊಂಡು ಶುದ್ಧ ಹಾಗೂ ಸುರಕ್ಷಿತ ಆಹಾರ ಉತ್ಪಾದನೆಯ ಮೂಲಭೂತ ತತ್ವವಾಗಿರುತ್ತದೆ. ಇದರಲ್ಲಿ ಬರುವ ಕೆಲವು ಅಂಶಗಳನ್ನು ನೋಡೋಣ. ಕೋಳಿಗಳ ಅಗತ್ಯಕ್ಕೆ ಅನುಗುಣವಾಗಿ ಫಾರ್ಮ್ ಕಟ್ಟಡ ವಿನ್ಯಾಸ ಮಾಡಬೇಕು. ಇದರಿಂದ ಕೋಳಿಗಳಿಗೆ ಉತ್ತಮ ಗಾಳಿ ಬೆಳಕು ಸಿಗುತ್ತದೆ. ಸ್ವಚ್ಛತೆಯು ಈ ವಿನ್ಯಾಸದ ಮೇಲೆ ನಿರ್ಧಾರಿತವಾಗುತ್ತದೆ. ಕೋಳಿಗಳ ಸಂಖ್ಯೆಗೆ ಅನುಗುಣವಾಗಿ ಕಟ್ಟಡದ ವಿಸ್ತಾರ ಇರಬೇಕಾಗ್ತದೆ. ಪೋಷಕಾಂಶಯುಕ್ತ ಉತ್ತಮ ಗುಣಮಟ್ಟದ ಆಹಾರ ಮತ್ತು ನೀರನ್ನು ನೀಡುವುದರಿಂದ ಕೋಳಿಗಳ ಆರೋಗ್ಯವು ಸದಾ ಉತ್ತಮವಾಗಿದ್ದು ರೋಗಗಳು ಹರಡುವ ಸಾಧ್ಯತೆ ಕಡಿಮೆಯಾಗ್ತದೆ. ಕೋಳಿಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಕೋಳಿಗಳ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುವುದು. ಪೋಷಕಾಂಶ ಇಲ್ಲದ ಆಹಾರದಿಂದ ಕೋಳಿಗಳು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಕೋಳಿಗಳ ಲಸಿಕಾ ಕಾರ್ಯಕ್ರಮಗಳನ್ನು ಪಶುವೈದ್ಯರ ನೆರವಿನಿಂದ ತಿಳಿದುಕೊಂಡು ಕಾಲಕಾಲಕ್ಕೆ ಕೋಳಿಗಳಿಗೆ ಲಸಿಕೆಯನ್ನು ಹಾಕಬೇಕು. ಲಸಿಕೆಗಳು ಕೋಳಿಗಳ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ರೋಗಗಳು ಬರದಂತೆ ತಡೆಯುವವು. ರೋಗಗಳ ಆಪತ್ತಿನಿಂದ ಆಗುವಂತಹ ಜೀವಹಾನಿ ಮತ್ತು ಹಣಕಾಸು ನಷ್ಟದಿಂದ ಪಾರಾಗಬಹುದಾಗಿದೆ. ಫಾರ್ಮ್ ಸ್ಥಳವನ್ನು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಆಗಾಗ ಶುಚಿಗೊಳಿಸುತ್ತಿರಬೇಕು. ಹೀಗೆ ತ್ಯಾಜ್ಯ ವಸ್ತು ಇತ್ಯಾದಿಗಳನ್ನು ತೆಗೆದು ಶುಚಿಗೊಳಿಸುವುದರಿಂದ ರೋಗಗಳನ್ನು ತಡೆಗಟ್ಟಬಹುದು ಹಾಗೂ ಕೋಳಿಗಳಿಗೆ ಉತ್ತಮ ಪರಿಸರ ಒದಗಿಸಿದಂತಾಗುತ್ತದೆ. ಇದರಿಂದ ಕೋಳಿಗಳಿಗೆ ಒತ್ತಡ ಕಡಿಮೆಯಾಗಿ ಅವುಗಳ ಯೋಗಕ್ಷೇಮ ಪಾಲಿಸಿದಂತಾಗುವುದು. ಯೋಗ್ಯ ಪರಿಸರದಲ್ಲಿ ಕೋಳಿಗಳ ಉತ್ಪಾದನಾ ಸಾಮರ್ಥ್ಯ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ. ರೋಗವಿರುವ ವ್ಯಕ್ತಿಗಳು ಕೋಳಿ ಫಾರ್ಮ್ನಲ್ಲಿ ರೋಗ ಗುಣಮುಖವಾಗುವವರೆಗೆ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು. ಕೋಳಿಗಳಿಗೆ ರೋಗ ಬಂದರೆ ತಕ್ಷಣವೇ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಕೊಡಿಸಬೇಕು. ಪಶುವೈದ್ಯರು ಕೋಳಿಗಳನ್ನು ಪರೀಕ್ಷಿಸಿ ರೋಗಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು. ಪಶುವೈದ್ಯರ ಸಲಹೆ ಇಲ್ಲದೆ ಯಾವುದೇ ರೀತಿಯ ಔಷಧ ಬಳಸಬಾರದು ಮತ್ತು ತಿಳಿದ ಕಂದಾಚಾರ ಕ್ರಮಗಳನ್ನು ಅನುಸರಿಸಿಕೊಡುವುದು. ಇದನ್ನು ಪಾಲಿಸದಿದ್ದಲ್ಲಿ ಶೇಷಾಂಶಗಳು ಪ್ರಾಣಿಜನ್ಯ ಆಹಾರದಲ್ಲಿ ಕಾಣಸಿಗಬಹುದು. ಕೆಲವೊಂದು ಔಷಧಿಗಳು ಕೋಳಿಗಳ ಜೀವಹಾನಿ ಮಾಡಬಹುದು ಅಥವಾ ಉತ್ಪಾದನಾ ಶಕ್ತಿಯನ್ನು ಕಡಿಮೆಗೊಳಿಸಬಹುದು. ಕೋಳಿಗಳನ್ನು ವಧಾಗ್ರಹಕ್ಕೆ ಕೊಂಡೊಯ್ಯುವ ಮುನ್ನ ಅವುಗಳ ಚಲನವಲನ ಹೆಚ್ಚಾದರೆ ಅದರಿಂದ ಒತ್ತಡ ಹೆಚ್ಚಾಗಿ ಮಾಂಸದ ಗುಣಮಟ್ಟ ಮತ್ತು ಸುರಕ್ಷತೆಗೆ ಅಡ್ಡಿಯಾಗುತ್ತದೆ. ಆದ್ದರಿಂದ ಪಕ್ಷಿಗಳನ್ನು ಸಾಗಿಸುವಾಗ ಅತ್ಯಂತ ಜವಾಬ್ದಾರಿಯುತೆಯಿಂದ ಕೋಳಿಗಳಿಗೆ ಒತ್ತಡ ಹೇರದಂತೆ ಸಾಗಿಸಬೇಕು. ಉತ್ತಮ ಸ್ವಾಸ್ಥ್ಯ ಹೊಂದಿದ ಕೋಳಿಗಳನ್ನು ವಧೆ ಮಾಡಬೇಕು. ರೋಗಗ್ರಸ್ತ ಕೋಳಿಗಳನ್ನು ವಧೆ ಮಾಡಿದರೆ ಅದನ್ನು ಸೇವಿಸಿದ ಮನುಷ್ಯರಿಗೆ ರೋಗ ಹರಡುತ್ತದೆ. ಮಧ್ಯಮ ಮತ್ತು ಕೆಳ ಆರ್ಥಿಕ ಮಟ್ಟದ ಜನರಿಗೆ ಪಶುಸಂಗೋಪನೆ ಒಂದು ಲಾಭದಾಯಕ ಉದ್ಯಮವಾಗಿದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಬದಲಾಗುತ್ತಿರುವ ಜನಸಾಮಾನ್ಯರ ಆಹಾರ ಸೇವನೆಯ ಶೈಲಿಯು ಪ್ರಾಣಿಜನ್ಯ ಆಹಾರಗಳ ಕಡೆಗೆ ಒಲವು ಮೂಡಿಸಿದೆ. ಪ್ರಾಣಿಜನ್ಯ ಆಹಾರಗಳಾದ ಹಾಲು, ಮಾಂಸ ಮತ್ತು ಮೊಟ್ಟೆಗಳು ಪೋಷಕಾಂಶ ಭರಿತವಾಗಿದ್ದು ಮನುಷ್ಯನ ಪೋಷಕಾಂಶಗಳ ಅಗತ್ಯತೆಯನ್ನು ನೀಗಿಸುವುದರ ಜೊತೆಗೆ ಆಹಾರ ಭದ್ರತೆಯನ್ನು ಒದಗಿಸುತ್ತಿವೆ.
1: ಇದುವರೆಗೂ ತಿಮ್ಮಪ್ಪ ಹೆಚ್ಚಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ.
2: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
3: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
2: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.
4: ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

0: ಸಮಯ 6:55 ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

0: ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ. ಒಣ ಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ದಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮನಪಲ್ಲಮಣಿ. ಈಗ ವಾರ್ತೆಗಳ ವಿವರ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕವನ್ನು ದೇಶದಲ್ಲಿ ಶಕ್ತಿಯುತ ರಾಜ್ಯವನ್ನಾಗಿ ರೂಪಿಸಲು ಸಾಧ್ಯ. ಆದ್ದರಿಂದ ನಾಡಿನ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಎಲ್ಲರೂ ಸೇರಿ ರಚನಾತ್ಮಕ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸಭೆಯ ಚರ್ಚೆಯ ಸಮಯದಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ರಾಜಸ್ಥಾನದ ಬಳಿಕ ಅತಿ ಹೆಚ್ಚು ಒಣಭೂಮಿ ಇರುವ ರಾಜ್ಯ ಕರ್ನಾಟಕ. ಆದ್ದರಿಂದ ರೈತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾರ್ಗದರ್ಶನ ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ನಮ್ಮ ಯುವ ಜನತೆಯಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಅದನ್ನು ಕಾಪಾಡಬೇಕು, ಅವರ ಭವಿಷ್ಯಕ್ಕಾಗಿ ಶ್ರಮಿಸಬೇಕು ಎಂದ ಅವರು, ರಾಜ್ಯದ 350 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳಲಾಗುತ್ತಿದ್ದು ಇದಕ್ಕಾಗಿ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ ವಹಿಸಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಎಸ್ ಸವದಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಚುಕ್ಕೆ ಗುರುತಿನ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ 6091 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 849 ಪಟ್ಟಣ ಸಹಕಾರ ಬ್ಯಾಂಕುಗಳು, 5017 ಸೌಹಾರ್ದ ಸಹಕಾರ ಸಂಘಗಳು ಹಾಗೂ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ನಂತರ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಬೆಳೆ ಸಾಲ ಪಡೆದ ಜಿಲ್ಲೆಯಾಗಿ ಬೆಳಗಾವಿ ಹೊರಹೊಮ್ಮಿದ್ದು, ಮತ್ತೊಂದೆಡೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಸಾಲ ವಿತರಣೆಯಾಗಿದೆ ಎಂದು ತಿಳಿಸಿದರು. ರೈತರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡ್ಡಿ ಸಹಾಯಧನ ಯೋಜನೆಯನ್ನು ಜಾರಿಗೊಳಿಸಿವೆ. ರೈತರು ಪಡೆಯುವ ಬೆಳೆ ಸಾಲ ಹಾಗೂ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆಗೆ ಪಡೆಯುವ ದುಡಿಯುವ ಬಂಡವಾಳ ಸಾಲ ಒಟ್ಟಾಗಿ ಎರಡೂ ಸೇರಿ ಗರಿಷ್ಠ 5 ಲಕ್ಷ ರೂಪಾಯಿವರೆಗಿನ ನಿಗದಿತ 1 ವರ್ಷದ ಅವಧಿಯೊಳಗೆ ಮರುಪಾವತಿಸಿದರೆ ಶೂನ್ಯ ಬಡ್ಡಿದರ ಅನ್ವಯವಾಗುತ್ತದೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಸಹಕಾರ ಸಂಸ್ಥೆಗಳು ವಿಧಿಸುವ ಸಾಮಾನ್ಯ ಬಡ್ಡಿದರ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ರೈತರ ಪರವಾಗಿ ರಾಜ್ಯ ಸರ್ಕಾರದಿಂದ ಶೇಕಡ 6ರಷ್ಟು ಬಡ್ಡಿ ಸಹಾಯಧನ ದೊರೆಯಲಿದ್ದು, ಕೇಂದ್ರ ಸರ್ಕಾರದಿಂದ ಶೇಕಡ 3ರಷ್ಟು ಪ್ರೋತ್ಸಾಹಧನ ದೊರೆಯಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಒಟ್ಟು 405 ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಒಟ್ಟು 31,575 ಮಂಜೂರಾದ ಸಂಖ್ಯಾಬಲದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಕೆ ಅಬ್ದುಲ್ ಜಬ್ಬಾರ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ರಾಜ್ಯದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿ ಹಾಗೂ ಒದಗಿಸಲಾಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಲ್ಲಿ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಒಟ್ಟು 29,54,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡುವಾಗ ವಸತಿ ನಿಲಯದ ಕೊಠಡಿಯ ವಿಸ್ತೀರ್ಣ ಹಾಗೂ ಸ್ಥಳಾವಕಾಶದ ಆಧಾರದ ಮೇಲೆ ಕೊಠಡಿಗಳ ಹಂಚಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಸದ್ಯ ಈ ಹಿಂದೆ ಕರೆಯಲಾಗಿದ್ದ ಹರಾಜು ಪ್ರಕ್ರಿಯೆಗೆ ತಡೆಯಾಗಿದ್ದು, ಪರಿಷ್ಕೃತ ಟೆಂಡರ್ ಮೂಲಕ ಶೀಘ್ರ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಮಾನಪ್ಪ ಲಮಾಣಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಡಾ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರೈತರು ಹಾಗೂ ಕಾರ್ಮಿಕರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ. ಖಾಸಗಿ ಗುತ್ತಿಗೆ ಷರತ್ತು ಸರಳೀಕರಣಗೊಳಿಸಿ ಶೀಘ್ರವೇ ಮರು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಿರುವ ತೀವ್ರ ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸಿ ಕಾರ್ಖಾನೆಯನ್ನು ಶೀಘ್ರದಲ್ಲೇ ಪುನರಾರಂಭಿಸಲು ರಾಜ್ಯ ಸರ್ಕಾರವು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತುಮಕೂರನ್ನು ಕರ್ನಾಟಕದ ಹೊಸ ಕೈಗಾರಿಕಾ ನೆಲೆಯಾಗಿ ನಿರ್ಮಿಸಲಾಗುತ್ತಿದೆ. ತುಮಕೂರಿನಲ್ಲಿ 1736 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ದಿಗಾಗಿ ಮೀಸಲಿಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು 7000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಲಾಗಿದ್ದು ಇದರಿಂದಾಗಿ 88,000ಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತಿವೆ. 300 ಎಕರೆಯಲ್ಲಿ ಜಪಾನ್ ಟೌನ್ಶಿಪ್ ನಿರ್ಮಾಣಗೊಳ್ಳುತ್ತಿದ್ದರೆ 200 ಎಕರೆಯನ್ನು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಬಿಸಿ ನಾಗೇಶ್ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. 2008ರಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಅವರು 2013ರ ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ನಂತರ ರಾಜಕೀಯವಾಗಿ ಮತ್ತೆ ಸಂಘಟಿಸಿಕೊಂಡು 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ತಿಪಟೂರು ಕ್ಷೇತ್ರದಿಂದ ಪುನರಾಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಮಾಜಿ ಸಚಿವ ಹಾಗೂ ಹಿರಿಯ ನಾಯಕರಾದ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಸಂತಾಪ ಸೂಚಿಸಿದ್ದು ಕಂಬನಿ ಮಿಡಿದಿದ್ದಾರೆ. ಸಚಿವರ ನಿಧನದ ಸುದ್ದಿ ತಿಳಿದು ತಮಗೆ ತೀವ್ರ ದುಃಖವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹಾಗೂ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅಭಿಮಾನಿಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಿದ್ದಾರೆ. ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ರಾಷ್ಟೀಯ ಹೆದ್ದಾರಿಯ ಬಾಕಿ ಇರುವ ಸರ್ವಿಸ್ ರಸ್ತೆ ಮತ್ತು ಇತರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉಡುಪಿಯಲ್ಲಿ ರಾಷ್ಟೀಯ ಹೆದ್ದಾರಿ 66ಕ್ಕೆ ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ, ಮೇಲ್ಸೇತುವೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹೆದ್ದಾರಿಯ ಕೆಲವು ಕಡೆಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಾಗ ಕಾಮಗಾರಿಗಳ ಗುಣಮಟ್ಟ ಹಾಗೂ ಸಂಚಾರ ಸುರಕ್ಷತಾ ಕ್ರಮಗಳನ್ನು ಕಾಯ್ದುಕೊಳ್ಳುವುದರೊಂದಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಾದೇವಪ್ಪ ಹೇಳಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ವಿತರಣೆ ಮೇಳದ ಅಂಗವಾಗಿ ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ಅಭಿಯಾನ ಜರುಗಿತು. ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಬೃಹತ್ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ದಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮಾನಪ್ಪಲಮಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
4: ನಮಸ್ಕಾರ ಶ್ರೋತೃಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 3 ವಾರಗಳಲ್ಲಿ ನಾವು ಭಾರತದ ಅದ್ಭುತ ಸೂಪರ್ ಕಂಪ್ಯೂಟಿಂಗ್ ಪಯಣವನ್ನ ಕೇಳ್ತಾ ಬರ್ತಾ ಇದ್ದೀವಿ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೇನು, ಭಾರತವು ಹೇಗೆ ಸ್ವದೇಶಿ ಕಂಪ್ಯೂಟರ್ ಗಳನ್ನ ನಿರ್ಮಿಸಿತು ಮತ್ತು ಈ ತಂತ್ರಜ್ಞಾನಗಳು ಉತ್ತಮ ಹವಾಮಾನ ಮುನ್ಸೂಚನೆ, ಆರೋಗ್ಯ ಸೇವೆ, ಕೃತಕ ಬುದ್ಧಿಮತ್ತೆ ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಈ ತಂತ್ರಜ್ಞಾನಗಳ ಮುಂದಿನ ಪೀಳಿಗೆಯನ್ನ ಯಾರು ನಿರ್ಮಿಸಲಿದ್ದಾರೆ? ನಮ್ಮ ಶ್ರೋತೃಗಳಲ್ಲಿ ಒಬ್ರು ಅಥವಾ ಅವರ ಮಕ್ಕಳಲ್ಲಿ ಒಬ್ರು ಅಥವಾ ಈ ಅದ್ಭುತ ಪಯಣದ ಭಾಗವಾಗಬಹುದೇ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಿಕಾ ಅವರೇ.
3: ನಮಸ್ಕಾರ ಮೇಡಮ್.
4: ಕಳೆದ 3 ವಾರಗಳಿಂದ ನಾವು ಸೂಪರ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾ ಬರ್ತಾ ಇದ್ದೀವಿ. ಭಾರತದ ಸೂಪರ್ ಕಂಪ್ಯೂಟಿಂಗ್ ಈ ಸ್ಪೆಷಾಲಿಟಿ ಏನು?
3: ಭಾರತ ಕೇವಲ ಸೂಪರ್ ಕಂಪ್ಯೂಟರ್ ಗಳನ್ನು ಬಳಸುತ್ತಿಲ್ಲ, ಭಾರತ ಏಕಕಾಲದಲ್ಲಿ ಸರ್ವರ್ ಗಳನ್ನು, ನೆಟ್ವರ್ಕಿಂಗ್ ತಂತ್ರಾಂಶ ಅಂದರೆ ಸಾಫ್ಟ್ವೇರ್, ಪ್ರೊಸೆಸರ್ ಗಳನ್ನು, ಕೃತಕ ಬುದ್ಧಿಮತ್ತೆ AI, ಅಪ್ಲಿಕೇಶನ್ಸ್, ಸ್ಕಿಲ್ಡ್ ಮ್ಯಾನ್ ಪವರ್ ಅಭಿವೃದ್ಧಿಪಡಿಸುತ್ತಿದೆ. NSM ಇಲ್ಲಿಯವರೆಗೆ 500 ಹೆಚ್ಚು ಸಂಸ್ಥೆಗಳಿಗೆ ಮತ್ತು 16,000 ಸಂಶೋಧಕರಿಗೆ 1,800 ರಿಸರ್ಚ್ ಪೇಪರ್ಗಳಿಗೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಬೆಂಬಲ ಕೊಟ್ಟಿದೆ. 1,40,00,000 ಹೆಚ್ಚು ಕಂಪ್ಯೂಟಿಂಗ್ ಟಾಸ್ಕ್ ಗಳನ್ನು ಅಂದರೆ ಈ ಕಾರ್ಯಗಳನ್ನು ಈಗಾಗಲೇ ಯಶಸ್ವಿಯಾಗಿ ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಪೂರ್ಣಗೊಳಿಸಲಾಗಿದೆ.
4: ಅನೇಕ ವಿದ್ಯಾರ್ಥಿಗಳಿಗೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ತಮ್ಮ ಕ್ಷೇತ್ರ ಅಲ್ಲ ಅಂತ ಅನಿಸಬಹುದೇನೋ, ಯಾಕಂದ್ರೆ ಅದು ಕಷ್ಟ ಅನಿಸಬಹುದು, ಇದು ನಮ್ಮಂಥವರಿಗೆ ಅಲ್ಲ ಅಂತ ಕೂಡ ಅವರಿಗೆ ಯೋಚನೆ ಆಗ್ಬಹುದು ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
3: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎನ್ನುವುದು ಒಂದು ವಿಷಯವಲ್ಲ, ಇದು ಅನೇಕ ಶಾಖೆಗಳ ಸಂಗಮವಾಗಿದೆ. ಕೆಲವರು ಪ್ರೊಸೆಸರ್ ಗಳನ್ನು ಡಿಸೈನ್ ಮಾಡುತ್ತಾರೆ, ಕೆಲವರು ಸರ್ವರ್ ಗಳನ್ನು ನಿರ್ಮಿಸುತ್ತಾರೆ, ಕೆಲವರು ಆಪರೇಟಿಂಗ್ ಸಿಸ್ಟಮ್ ಗಳನ್ನು ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಕೆಲವರು AI ಅಲ್ಗಾರಿದಮ್ ಬಳಸುತ್ತಾರೆ, ಕೆಲವರು ವೈಜ್ಞಾನಿಕ ಅಪ್ಲಿಕೇಶನ್ಸ್ ಮೂಲಕ ಹವಾಮಾನವನ್ನು ಅಧ್ಯಯನ ಮಾಡುವುದು, ಔಷಧಿಗಳನ್ನು ಕಂಡುಹಿಡಿಯುವುದು, ಕೆಲವರು ಸೈಬರ್ ಸೆಕ್ಯೂರಿಟಿ ಕೆಲಸ ಮಾಡುತ್ತಾರೆ ಮತ್ತು ಕೆಲವರು ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ನಿರ್ಮಿಸುತ್ತಾರೆ. ಇವೆಲ್ಲರೂ ಒಟ್ಟಾಗಿ ಒಂದು ಸೂಪರ್ ಕಂಪ್ಯೂಟರ್ ನಿರ್ಮಾಣ ಮಾಡುತ್ತಿರುತ್ತಾರೆ. ಹೀಗಾಗಿ ವಿದ್ಯಾರ್ಥಿಯು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಗಣಿತ, ಭೌತಶಾಸ್ತ್ರ, ಬಯೋಟೆಕ್ನಾಲಜಿ, ಡೇಟಾ ಸೈನ್ಸ್ ಅಥವಾ AI ಆಸಕ್ತಿ ಹೊಂದಿದ್ದರೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ನಲ್ಲಿ ಇವರಿಗೆ ಖಂಡಿತ ಸ್ಥಾನವಿದೆ.
4: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ, ಎಲ್ಲ ಒಟ್ಟಾಗಿ ಒಂದೇ ವಿಷಯ ಅಲ್ಲ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲ, ಅದರಲ್ಲಿ ಇಷ್ಟೆಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಪರಿಣಿತಿಯನ್ನ ಪಡಿಬಹುದು, ಯಾವುದ್ರಲ್ಲಿ ಬೇಕಾದ್ರೂ ನಿಮ್ಮ ಕೊಡುಗೆಯನ್ನ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ದೀಪಿಕಾ ಅವರು. ಇನ್ನು ದೀಪಿಕಾ ಅವರೇ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಬಯಸುವಂತ ವಿದ್ಯಾರ್ಥಿಗಳು ಯಾವ ರೀತಿಯ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅಂತೀರಾ?
3: ಒಳ್ಳೆಯ ವಿಷಯವೆಂದರೆ ಈ ಪಯಣವು ಮೂಲಭೂತ ವಿಷಯಗಳಿಂದ ಆರಂಭವಾಗುತ್ತದೆ. ಗಣಿತದಲ್ಲಿ ಗಟ್ಟಿಯಾದ ಅಡಿಪಾಯ, ಡಿಸೈನ್ ಅಂಡ್ ಲಾಜಿಕಲ್ ಥಿಂಕಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕೌಶಲ್ಯಗಳು ಅತ್ಯಂತ ಮೌಲ್ಯಯುತವಾಗಿವೆ. ಪ್ಯಾರಲಲ್ ಪ್ರೋಗ್ರಾಮಿಂಗ್ ಪರಿಕಲ್ಪನೆಗಳು ಸಹ ಉಪಯುಕ್ತವಾಗಿವೆ. ಆದರೆ ಕೇವಲ ತಾಂತ್ರಿಕ ಕೌಶಲ್ಯಗಳು ಸಾಕಾಗುವುದಿಲ್ಲ. ಕುತೂಹಲ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಮತ್ತು ನಿರಂತರವಾಗಿ ಕಲಿಯುವ ಮನೋಭಾವವು ಅಷ್ಟೇ ಮುಖ್ಯ. ತಂತ್ರಜ್ಞಾನವು ವೇಗವಾಗಿ ಬದಲಾಗುತ್ತಿದೆ. ಯಶಸ್ವಿಯಾಗುವ ವಿದ್ಯಾರ್ಥಿಗಳು ಇಂದು ಎಲ್ಲವನ್ನು ತಿಳಿದಿರುವವರು ಆಗಬೇಕಿಲ್ಲ. ತಮ್ಮ ವೃತ್ತಿ ಜೀವನದ ಅವಧಿಯಲ್ಲಿ ನಿರಂತರವಾಗಿ ಕಲಿಯುವ ಇಚ್ಛೆ ಇರುವವರು ಯಶಸ್ಸು ಸಾಧಿಸುವುದು ಗ್ಯಾರಂಟಿ.
4: ವಿದ್ಯಾರ್ಥಿಗಳೇ, ಕಲಿಯುವ ಮನಸ್ಸಿರಬೇಕು, ಪ್ರತಿದಿನ ಕಲಿತಾ ಹೋಗಬೇಕು, ಪ್ರತಿದಿನ ಕಲಿಯುವ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು. ಇದೊಂದಿದ್ರೆ ಸಾಕು, ಖಂಡಿತವಾಗಿ ಸಿಡ್ಯಾಕ್ ನಲ್ಲಿ ಕೆಲಸ ಮಾಡಬಹುದು. ಅನೇಕ

0: ಯೋಜನೆಗಳಲ್ಲಿ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಅನೇಕ ವಿದ್ಯಾರ್ಥಿಗಳು ಎಐ ನಲ್ಲಿ ಆಸಕ್ತಿ ಹೊಂದ್ತಾ ಇದ್ದಾರೆ, ಯಾಕಂದ್ರೆ ಇದಕ್ಕೆ ತುಂಬಾ ಸ್ಕೋಪ್ ಇದೆ ಅಂತ ಹೇಳೋದನ್ನ ಕೇಳ್ತಾ ಇದ್ದೀವಿ. ಎಚ್ ಪಿ ಸಿಗೆ ಎಐ ನೊಂದಿಗೆ ಯಾವ ರೀತಿಯಾದ್ರೂ ಸಂಬಂಧ ಇದೆಯಾ?
1: ಎಐ ಮತ್ತು ಎಚ್ ಪಿ ಸಿ ಪರಸ್ಪರ ಕೈ ಜೋಡಿಸಿ ಸಾಗುತ್ತಾ ಇದೆ. ಅಂದ್ರೆ ಆಧುನಿಕ ಎಐ ಮಾಡೆಲ್ಸ್ ಗಳಿಗೆ ಟ್ರೈನಿಂಗ್ ನೀಡಲು ಅಪಾರ ಪ್ರಮಾಣದ ಗಣನಾ ಶಕ್ತಿ ಅಗತ್ಯವಿದೆ. ಈ ಗಣನಾ ಶಕ್ತಿ ಎಚ್ ಪಿ ಸಿ ವ್ಯವಸ್ಥೆಗಳಿಂದ ಬರುತ್ತದೆ. ಅದೇ ರೀತಿ ಎಐ ಈಗ ವೈಜ್ಞಾನಿಕ ಸಿಮ್ಯುಲೇಷನ್ಗಳು, ಹವಾಮಾನ ಮಾದರೀಕರಣ, ಆರೋಗ್ಯ ಸೇವೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳನ್ನು ಮತ್ತಷ್ಟು ಉತ್ತಮಗೊಳಿಸಲು ಸಹಾಯ ಮಾಡ್ತಾ ಇದೆ. ಭವಿಷ್ಯವು ಕೇವಲ ಎಐ ಅಥವಾ ಕೇವಲ ಎಚ್ ಪಿ ಸಿಯದ್ದಲ್ಲ, ಅದು ಎಚ್ ಪಿ ಸಿ ಮತ್ತು ಎಐ ಒಟ್ಟಾಗಿ ಕೆಲಸ ಮಾಡುವ ಕಾಲ. ಇದು ಇಂಜಿನಿಯರಿಂಗ್ ಮತ್ತು ಫಂಡಮೆಂಟಲ್ ಸೈನ್ಸಸ್ ನ ಡ್ಯುಯಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ.
0: ಹಾಗಾದ್ರೆ ಭಾರತದಲ್ಲಿ ಈ ಕ್ಷೇತ್ರದಲ್ಲಿ ಉತ್ತಮ ವೃತ್ತಿಗೆ ಅವಕಾಶಗಳಿದೆಯೇ?
1: ಖಂಡಿತವಾಗಿಯೂ ಇದೆ. ಇಂದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕೆಲವೇ ವಿಜ್ಞಾನಿಗಳ ಕ್ಷೇತ್ರವಾಗಿಲ್ಲ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಔಷಧ ಸಂಶೋಧನೆ, ಹವಾಮಾನ ಮುನ್ಸೂಚನೆ, ರಕ್ಷಣಾ ತಂತ್ರಜ್ಞಾನ, ಬಾಹ್ಯಾಕಾಶ, ಕೃಷಿ, ಜೀವ ವಿಜ್ಞಾನ, ವಾಹನ ಉದ್ಯಮ, ಹೀಗೆ ಅನೇಕ ಕ್ಷೇತ್ರಗಳ ಬೆಳವಣಿಗೆಗೆ ಎಚ್ ಪಿ ಸಿ ಪರಿಣಿತರ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಾಗೆ ಭಾರತ ಸರ್ಕಾರದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್, ಇಂಡಿಯಾ ಎಐ ಮಿಷನ್, ಸೆಮಿಕಂಡಕ್ಟರ್ ಮಿಷನ್ ಮತ್ತು ಡಿಜಿಟಲ್ ಮೂಲ ಸೌಕರ್ಯ ನಿರ್ಮಾಣದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ದೇಶದಲ್ಲಿ ಸಾವಿರಾರು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ. ಈ ಕ್ಷೇತ್ರದಲ್ಲಿ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರವಲ್ಲ, ಎಐ ಸಂಶೋಧಕರು, ಡೇಟಾ ವಿಜ್ಞಾನಿಗಳು, ಗಣಿತಜ್ಞರು, ಭೌತಶಾಸ್ತ್ರಜ್ಞರು, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಇಂಜಿನಿಯರ್ಗಳು, ಸಿಸ್ಟಮ್ ಆಡಳಿತಗಾರರು, ನೆಟ್ವರ್ಕ್ ತಜ್ಞರು, ಚಿಪ್ ವಿನ್ಯಾಸಕರು, ಅಪ್ಲಿಕೇಶನ್ ವಿಜ್ಞಾನಿಗಳು ಸೇರಿದಂತೆ ವಿವಿಧ ಹಿನ್ನೆಲೆಯ ಪರಿಣಿತರಿಗೆ ಉತ್ತಮ ಅವಕಾಶಗಳಿವೆ. ಸಿಡಾಕ್ನಂತ ರಾಷ್ಟ್ರೀಯ R&D ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಸ್ಟಾರ್ಟ್ಅಪ್ ಹಾಗೂ ಖಾಸಗಿ ಉದ್ಯಮಗಳಲ್ಲಿಯೂ ಎಚ್ ಪಿ ಸಿ ಕೌಶಲ್ಯ ಹೊಂದಿರುವ ವೃತ್ತಿಪರರಿಗೆ ಉತ್ತಮ ಬೇಡಿಕೆ ಇದೆ. ಇದರ ಜೊತೆಗೆ ಭಾರತದ ಅಭಿವೃದ್ಧಿಯಾಗುತ್ತಿರುವ ಪಾರಸ್ ಎಕೋಸಿಸ್ಟಮ್ ನಂತಹ ಓಪನ್ ಸೋರ್ಸ್ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಇಂಜಿನಿಯರ್ಗಳು ನೇರವಾಗಿ ಭಾಗವಹಿಸಬಹುದು. ಇಂತಹ ಕಾಂಟ್ರಿಬ್ಯೂಷನ್ ವಿಶ್ವದಾದ್ಯಂತ ಬಳಸಲಾಗುವ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡುವುದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮತ್ತು ಗುರುತನ್ನು ತಂದುಕೊಡುತ್ತೆ. ಎಚ್ ಪಿ ಸಿ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಸಿಡಾಕ್ ಆಯೋಜಿಸುವ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವರ್ಕ್ಶಾಪ್ ಮತ್ತು ಕೌಶಲ್ಯಾಭಿವೃದ್ಧಿ ಅವಕಾಶಗಳ ಮೂಲಕ ತಮ್ಮ ಪಯಣವನ್ನು ಆರಂಭಿಸಬಹುದು. ಸಿಡಾಕ್ನಲ್ಲಿ ಲಭ್ಯವಿರುವ ಉದ್ಯೋಗಾವಕಾಶಗಳನ್ನು cdac.in ವೆಬ್ಸೈಟ್ನ ಕರಿಯರ್ಸ್ ವಿಭಾಗದಲ್ಲಿ ನಿಯಮಿತವಾಗಿ ಪ್ರಕಟಿಸಲಾಗುತ್ತದೆ. ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ತರಬೇತಿಗಳ ಮಾಹಿತಿಗಾಗಿ cdac.cdac.in ವೆಬ್ಸೈಟ್ಗೆ ಭೇಟಿ ನೀಡಬಹುದು ಮತ್ತು ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಜೊತೆಗೆ ಸಿಡಾಕ್ನ ಲಿಂಕ್ಡ್ಇನ್ ಮತ್ತು ಫೇಸ್ಬುಕ್ನ ಅಧಿಕೃತ ಪುಟಗಳನ್ನು ಫಾಲೋ ಮಾಡಿದರೆ ಹೊಸ ಪ್ರಕಟಣೆಗಳು, ತರಬೇತಿಗಳು ಮತ್ತು ಅವಕಾಶಗಳ ಮಾಹಿತಿ ನಿರಂತರವಾಗಿ ಪಡೆಯಬಹುದು.
0: ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಹೋಗಿ ಖಂಡಿತವಾಗಿಯೂ ಚೆಕ್ ಮಾಡಬಹುದು, ತರಬೇತಿಯನ್ನ ಪಡೆಯಬಹುದು. ಇನ್ನು ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಇರುವಾಗಲೇನೆ ಏನಾದರೂ ತಯಾರಿ ಮಾಡ್ಕೊಳ್ಬೇಕಾಗತ್ತಾ? ಇದಕ್ಕೆ ಹೇಗೆ
1: ಗಟ್ಟಿಯಾದ ಮೂಲಭೂತ ಜ್ಞಾನವನ್ನು ಬೆಳೆಸಿಕೊಳ್ಳಲು ಕಾಲೇಜ್ ಅತ್ಯುತ್ತಮ ಸಮಯ. ಪಠ್ಯಕ್ರಮವನ್ನು ಮೀರಿ ಟೆಕ್ನಾಲಜಿ ಅಪ್ಡೇಟ್ಸ್ ಕಡೆಗೆ ಗಮನ ಕೊಡಿ, ಕೋಡಿಂಗ್ ಸ್ಪರ್ಧೆಗಳು ಮತ್ತು ಹ್ಯಾಕಥಾನ್ಗಳಲ್ಲಿ ಭಾಗವಹಿಸಿ, ಓಪನ್ ಸೋರ್ಸ್ ಸಾಫ್ಟ್ವೇರ್ಗೆ ಕೊಡುಗೆಗಳನ್ನು ನೀಡಿ, ಕಂಪ್ಯೂಟರ್ಗಳನ್ನು ಬಳಸುವುದನ್ನು ಮಾತ್ರವಲ್ಲ ಅದು ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಲಿಯಿರಿ. ಅತ್ಯಂತ ಮುಖ್ಯವಾಗಿ ಒಂದು ಪರಿಣಿತರಾಗಿರುವ ಪ್ರತಿಯೊಬ್ಬರೂ ತಮ್ಮ ಪಯಣವನ್ನು ಆರಂಭಿಕರಾಗಿ ಆರಂಭಿಸಿರುತ್ತಾರೆ. ಅಂದರೆ ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್.
0: ಕೇಳಿದ್ರಲ್ಲ, ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗ್ನರ್. ಸೊ ಹಾಗಾಗಿ ಪ್ರತಿಯೊಬ್ಬರು ಆರಂಭದಿಂದನೇ ಶುರು ಮಾಡಿರೋದು, ಈಗ ಉನ್ನತ ಮಟ್ಟದಲ್ಲಿದ್ದಾರೆ, ಹಾಗೆ ನೀವು ಕೂಡ ಈಗ ಆರಂಭ ಮಾಡಿದ್ರೆ ಉನ್ನತ ಮಟ್ಟಕ್ಕೆ ತಲುಪಬಹುದು ಅಂತ ಹೇಳ್ತಾ ಇದ್ರೆ ದೀಪಿಕಾ ಹೆಚ್.ವಿ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಯುವ ಶ್ರೋತೃಗಳಿಗೆ ಅಥವಾ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ?
1: ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ನಮಗೆ ಒಂದು ಅತ್ಯಂತ ಮಹತ್ವದ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಸವಾಲು ಅವಕಾಶವಾಗಿ ಪರಿವರ್ತನೆಯಾಗಬಹುದು ಎಂಬುದನ್ನು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ಸಾಬೀತುಪಡಿಸುತ್ತೆ. ನಿಮಗೆ ಗಣಿತ, ವಿಜ್ಞಾನ, ಎಲೆಕ್ಟ್ರಾನಿಕ್ಸ್ ಅಥವಾ ಪ್ರೋಗ್ರಾಮಿಂಗ್ ಇಷ್ಟವಿದ್ದರೆ ಕಲಿಯುವುದನ್ನು ಮುಂದುವರೆಸಿ ಮತ್ತು ಸದಾ ಕುತೂಹಲದಿಂದಿರಿ. ಸಿಡ್ಯಾಕ್ ನಿಯಮಿತವಾಗಿ ತನ್ನ ಉದ್ಯೋಗಾವಕಾಶಗಳನ್ನು ಪ್ರಕಟಿಸುತ್ತಿರುತ್ತದೆ. ಬಹುಶಃ ಭಾರತೀಯ ತಂತ್ರಜ್ಞಾನದಲ್ಲಿ ಮುಂದಿನ ಮಹತ್ವದ ಸಾಧನೆ ನಿಮ್ಮಲ್ಲಿ ಯಾರೊಬ್ಬರಿಂದಾದರೂ ಬರಬಹುದು.
0: ಆ ಪ್ರೇರಣಾದಾಯಕ ಮಾತುಗಳಿಗೆ ಧನ್ಯವಾದಗಳು ದೀಪಿಕಾ ಅವರೇ. ಕಳೆದ 4 ವಾರಗಳಲ್ಲಿ ನಾವು ಭಾರತದ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನ ಅದ್ಭುತ ಪಯಣವನ್ನ ಪರಂನ ಜನನದಿಂದ ಹಿಡಿದು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ವರೆಗೆ ಸ್ವದೇಶಿ ತಂತ್ರಜ್ಞಾನಗಳಿಂದ ಲಕ್ಷಾಂತರ ಜನರ ಬದುಕನ್ನು ಸ್ಪರ್ಶಿಸುವ ಅನ್ವಯಿಕೆಗಳವರೆಗೆ ಮತ್ತು ಅಂತಿಮವಾಗಿ ಮುಂದಿನ ಪೀಳಿಗೆಗಾಗಿ ಕಾದಿರುವ ಅವಕಾಶಗಳವರೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡ್ತಾ ಬಂದಿವೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ದೀಪಿಕಾ ಅವರೇ. ನಮಸ್ಕಾರ.
1: ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
2: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ ಎಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯಗಳನ್ನು ಆಲಿಸ್ತಾ ಇದ್ದೀರಾ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ

0: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
1: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
0: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
1: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆಚ್ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ದಿಗೆ ಬದ್ದತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ

0: ವಿಶ್ವಕಪ್ ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ವಾರ್ತೆಗಳ ವಿವರ. ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಪರೀಕ್ಷಾ ತಂಡವನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ಈ ಕ್ರಮದ ಭಾಗವಾಗಿ ಹಳೆಯ 600 ಪರಿಣತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು ಹೊಸ ಪರಿಣತರನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆಗಳ ಕೂಲಂಕುಷ ಪರಿಶೀಲನೆಗಾಗಿ 4 ಹಂತದ ತನಿಖಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಜೊತೆಗೆ ಮುಂಬರುವ 2-3 ವಾರಗಳಲ್ಲಿ ಎನ್ಟಿಎ ಸಂಸ್ಥೆಗೆ 20-25 ನೂತನ ಅಧಿಕಾರಿಗಳನ್ನು ನಿಯೋಜಿಸಿಕೊಳ್ಳಲಾಗುವುದು, ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಎನ್ಟಿಎ ಕಚೇರಿಗಳನ್ನು ಹೊಸ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು ಅಲ್ಲಿ ಸಿಐಎಸ್ಎಫ್ ಪಡೆಯನ್ನು ಭದ್ರತೆಗೆ ನಿಯೋಜಿಸಲಾಗುವುದು. ಪರೀಕ್ಷೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ನಡೆಸುವುದು ಹಾಗೂ ಅಗತ್ಯ ಭದ್ರತಾ ಮತ್ತು ಮೂಲಸೌಕರ್ಯ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನೀಡಿದ್ದ ಸ್ಪಷ್ಟ ನಿರ್ದೇಶನದ ಮೇರೆಗೆ ಎನ್ಟಿಎ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ದೇಶದ ಪ್ರತಿಯೊಂದು ಮನೆಗೂ ಸ್ವಚ್ಛ ಹಾಗೂ ಕೈಗೆಟಕುವ ದರದಲ್ಲಿ ನಳೀಕೃತ ನೈಸರ್ಗಿಕ ಅನಿಲ ಪಿಎನ್ಜಿ ಪೂರೈಸುವ ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು ಇದು ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಪ್ರಸ್ತುತ ದೇಶದಲ್ಲಿ 1.74 ಕೋಟಿ ಗೃಹ ಬಳಕೆಯ ಪಿಎನ್ಜಿ ಸಂಪರ್ಕಗಳಿದ್ದು ಈ ಹೊಸ ಯೋಜನೆಯು ನಗರ ಅನಿಲ ವಿತರಣಾ ಸಂಸ್ಥೆ ಸಿಜಿಡಿಗಳ ಮೂಲಕ ಹೊಸ ಪ್ರದೇಶಗಳಿಗೆ ಜಾಲವನ್ನು ವಿಸ್ತರಿಸಲು ಪ್ರೋತ್ಸಾಹ ನೀಡಲಿದೆ. 6 ತಿಂಗಳ ಅವಧಿಯಲ್ಲಿ 2 ಹಂತಗಳಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆಯಡಿ ಸಕ್ರಿಯಗೊಳಿಸುವ ಪ್ರತಿಯೊಂದು ಹೆಚ್ಚುವರಿ ಗೃಹ ಬಳಕೆಯ ಸಂಪರ್ಕಕ್ಕೆ ಸಿಜಿಡಿ ಸಂಸ್ಥೆಗಳಿಗೆ 200 ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಎಸ್ಸಿಎಂನಷ್ಟು ಕಡಿಮೆ ಬೆಲೆಯ ದೇಶೀಯ ಅನಿಲವನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಲಾಗುತ್ತದೆ. ಇದರಿಂದ ಸಂಸ್ಥೆಗಳ ಅನಿಲ ಖರೀದಿ ವೆಚ್ಚ ತಗ್ಗಲಿದ್ದು ಸಾರ್ವಜನಿಕರಿಗೆ ಸುರಕ್ಷಿತ ಅಡುಗೆ ಅನಿಲ ಸೇವೆಯು ಮತ್ತಷ್ಟು ವೇಗವಾಗಿ ತಲುಪಲಿದೆ. ಪರಿಸರ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮ ನಡುವಿನ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಬ್ರಿಕ್ಸ್ ಒಕ್ಕೂಟದ ರಾಷ್ಟಗಳು ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ಮುಕ್ತಾಯಗೊಂಡ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಂತ್ಯದಲ್ಲಿ ಅಂಗೀಕರಿಸಲಾದ ಜಂಟಿ ಹೇಳಿಕೆಯಲ್ಲಿ 2030 ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟು ಒಪ್ಪಂದ ಹಾಗೂ ಪ್ಯಾರಿಸ್ ಒಪ್ಪಂದದ ಪೂರ್ಣ ಹಾಗೂ ಪರಿಣಾಮಕಾರಿ ಅನುಷ್ಠಾನವನ್ನು ಮುನ್ನಡೆಸಲು ಬ್ರಿಕ್ಸ್ ದೇಶಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಅಭಿವೃದ್ಧಿಶೀಲ ರಾಷ್ಟಗಳು ಎದುರಿಸುತ್ತಿರುವ ಪರಿಸರ ಮತ್ತು ಹವಾಮಾನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಗತ್ಯ ಆರ್ಥಿಕ ನೆರವು ದೊರೆಯುವುದು ಸೇರಿದಂತೆ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಈ ದೇಶಗಳು ಸಭೆಯಲ್ಲಿ ಪ್ರತಿಪಾದಿಸಿವೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು ಚೆನ್ನೈ ಸಮೀಪದ ಕೋವಳಂನಲ್ಲಿ ನಾಳೆ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಸರ್ಕಾರ 44 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 8 ಅಧಿಸೂಚನೆಗಳನ್ನು ಹೊರಡಿಸಿ ಈ ನಿರ್ಧಾರ ಪ್ರಕಟಿಸಿದೆ. 2014ರಿಂದ ಜಾರ್ಖಂಡ್ ಲೋಕಸೇವಾ ಆಯೋಗ ಹಾಗೂ ಹೊರಗುತ್ತಿಗೆ ಸಂಸ್ಥೆ ಟಿಎಸ್ಆರ್ ಡೇಟಾ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ನಡೆಸಿದ ಪರೀಕ್ಷೆಗಳು ಇದರಲ್ಲಿ ಸೇರಿವೆ. ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ರಚಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜಾರ್ಖಂಡ್ ಲೋಕಸೇವಾ ಆಯೋಗದಲ್ಲಿ ಆಂತರಿಕ ಜಾಗೃತ ದಳ ರಚಿಸಲಾಗುವುದು. ಸುಧಾರಣೆಗಳ ಕುರಿತು ಸಮಿತಿಯು 2 ತಿಂಗಳಲ್ಲಿ ವರದಿ ಸಲ್ಲಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವು ಅತ್ಯಂತ ಪ್ರಮುಖ ಹಾಗೂ ಆಳವಾದ ಸಂಬಂಧವನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಜಪಾನಿನ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡೋ ಪೆಸಿಫಿಕ್ ವಲಯದ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯ ಜಂಟಿ ಆಶಯದೊಂದಿಗೆ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ತಮ್ಮ ಹೂಡಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವಂತೆ ಜಪಾನಿ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. 2025-26 ಹಣಕಾಸು ವರ್ಷದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ 27.5 ಶತಕೋಟಿ ಡಾಲರ್ ತಲುಪಿದ್ದು, ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆ ಮಾಡುತ್ತಿರುವ ದೇಶಗಳಲ್ಲಿ ಜಪಾನ್ 5ನೇ ಅತಿದೊಡ್ಡ ಮೂಲವಾಗಿದೆ ಎಂದರು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ, ದೆಹಲಿ ಅಹಮದಾಬಾದ್, ಬೆಂಗಳೂರು ಹಾಗೂ ಚೆನ್ನೈ ಮೆಟ್ರೋ ಯೋಜನೆಗಳು ಮತ್ತು 8 ರಾಜ್ಯಗಳಲ್ಲಿ ವ್ಯಾಪಿಸಿರುವ 11 ಜಪಾನಿ ಕೈಗಾರಿಕಾ ಟೌನ್ಶಿಪ್ಗಳು ಈ ಯಶಸ್ವಿ ಸಹಭಾಗಿತ್ವಕ್ಕೆ ಸ್ಪಷ್ಟ ನಿರ್ದೇಶನಗಳಿವೆ ಎಂದು ಸಚಿವರು ವಿವರಿಸಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಬ್ಯಾಂಕ್ಗಳ ಒಟ್ಟು ಬಾಕಿ ಸಾಲದ ಪ್ರಮಾಣ ಶೇಕಡಾ 10.3 ಹೆಚ್ಚಳ ಕಂಡು 5.78 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಒಟ್ಟು ಸಾಲದಲ್ಲಿ ಕೃಷಿ ಮತ್ತು ಸಂಯೋಜಿತ ಚಟುವಟಿಕೆಗಳ ಪಾಲು ಶೇಕಡಾ 77 ಇದ್ದು 3.78 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಹೊಂದಿದೆ. ಇನ್ನು ಎಂಎಸ್ಎಂಇ ವಲಯಕ್ಕೆ ಸುಮಾರು 67,000 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಇಂಡ್ರಾ ಸಂಸ್ಥೆಯು 2026-27 ಆರ್ಥಿಕ ವರ್ಷಕ್ಕೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ಬೆಳವಣಿಗೆ ದರದ ಅಂದಾಜನ್ನು ಶೇಕಡಾ 6.7 ಶೇಕಡಾ 6.8 ಹೆಚ್ಚಿಸಿದೆ. ಆದರೂ ಎಲ್ನಿನೋ ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಆರ್ಥಿಕ ಪ್ರಗತಿಯ ವೇಗಕ್ಕೆ ತಡೆಯೊಡ್ಡಬಹುದು ಎಂದು ಸಂಸ್ಥೆ ಎಚ್ಚರಿಸಿದೆ. ಇರಾನ್ ಒಪ್ಪಂದಕ್ಕೆ ಸಿದ್ದವಾಗುವವರೆಗೆ ಆ ದೇಶದೊಂದಿಗೆ ಮಾತುಕತೆ ನಡೆಸುವುದನ್ನು ತಡೆ ಹಿಡಿಯುವಂತೆ ತಮ್ಮ ಸಮಾಲೋಚನಾ ತಂಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ನಡೆಸುವ ವಿಚಾರದಲ್ಲಿ ಅಮೆರಿಕ ಆಡಳಿತದೊಳಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಸಿರಿಯಾ ವಾಯುವ್ಯ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬು ದಹೂರ್ ವಾಯುನೆಲೆಯ ಮೇಲೆ ಇಸ್ರೇಲ್ದ ವಾಯುದಾಳಿ ನಡೆಸಿದೆ. ವಾಯುನೆಲೆಯಲ್ಲಿ ಟರ್ಕಿ ಸೇನೆಯನ್ನು ನಿಯೋಜಿಸುವುದನ್ನು ತಡೆಯುವ ಉದ್ದೇಶದಿಂದ ಈ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ತಿಳಿಸಿದೆ. ರನ್ವೇ ಮೇಲೆ 8 ದಾಳಿಗಳು ನಡೆದಿದ್ದು ವಾಯುನೆಲೆಗೆ ಹಾನಿಯಾಗಿದ್ದರೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಭದ್ರತಾ ವಿಚಾರದಲ್ಲಿ ಒಪ್ಪಿಕೊಂಡಿದ್ದ ಯಥಾಸ್ಥಿತಿಯನ್ನು ಸಿರಿಯಾ ಉಲ್ಲಂಘಿಸುವ ಹಂತದಲ್ಲಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕಚೇರಿ ತಿಳಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಡಿ ಗುಂಪಿನ ಈ ನಿರ್ಣಾಯಕ ಪಂದ್ಯದಲ್ಲಿ ಎರಡು ತಂಡಗಳು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿದೆ. ಎರಡು ಪಂದ್ಯಗಳಿಂದ 3 ಅಂಕ ಹೊಂದಿರುವ ಭಾರತ ಮುಂದಿನ ಹಂತ ತಲುಪಲು ಕನಿಷ್ಠ ಡ್ರಾ ಸಾಧಿಸಬೇಕಾಗಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ವೇಲ್ಸ್ ತಂಡವನ್ನು 3-1 ಸೋಲಿಸಿತ್ತು. ನಂತರ ವಿಶ್ವದ 3ನೇ ಶ್ರೇಯಾಂಕದ ಇಂಗ್ಲೆಂಡ್ ವಿರುದ್ದ 2-4 ಸೋಲು ಕಂಡಿತ್ತು. ಪಾಕಿಸ್ತಾನ 2 ಪಂದ್ಯಗಳಿಂದ ಕೇವಲ 1 ಅಂಕ ಗಳಿಸಿದೆ. ಇದೇ ವೇಳೆ ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾವನ್ನು 6-1 ಸೋಲಿಸಿದೆ. ಈ ಗೆಲುವಿನೊಂದಿಗೆ ಭಾರತ ಡಿ ಗುಂಪಿನಲ್ಲಿ 4 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಟಗಾರರು ಉತ್ತಮ ಪ್ರದರ್ಶನ ಮುಂದುವರೆಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಸ್ಟ್ರಿಯಾದ ಕಾಲಿನ್ಸ್ ಫಿಲಿಮನ್ ಅವರನ್ನು ಮಣಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಂತರದ 2 ಸೆಟ್ ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ ಜೋಡಿ ಅಮೆರಿಕದ ಲಾರೆನ್ ಲ್ಯಾಮ್ ಮತ್ತು ಅಲಿಸನ್ ಲೀ ಜೋಡಿಯನ್ನು ನೇರ ಸೆಟ್ಗಳಿಂದ ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕೂಡ 2ನೇ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಸಮಯ ಆಗಿದೆ 7:45. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ H2O ಚಿತ್ರಕ್ಕಾಗಿ ಕವಿತಾ ಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಉಪೇಂದ್ರ ಅವರ ಗೀತ ರಚನೆ, ಸಾಧು ಕೋಕಿಲಾ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಂಯುಕ್ತ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತರಚನೆ, ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ ನಿರ್ದೇಶನ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಪುನಃ ಚಿತ್ರಗೀತೆಗಳನ್ನು 8:35 ಕೇಳುವಿರಿ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೋತೀರ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನೋ ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ, ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ

0: news alerts, and for details of stories and more, log on to our website www.newsonair.gov.in and download News on AIR app. The United Arab Emirates has suspended all trade, commercial exchanges and financial transactions with Iran until further notice, citing rising regional tensions and concerns over threats to regional and international security. The announcement came after the UAE said its air defense systems detected two ballistic missiles launched from Iran towards the Gulf. Iran has not yet commented on the UAE's allegations. However, Tehran has warned that the Strait of Hormuz will remain closed until a peace agreement is reached with the United States. U.S. President Donald Trump has asked his negotiating team to hold off talks with Iran until Tehran is ready to make a deal, adding that there was no conflict within the administration's position on diplomatic engagement with Tehran. The development comes amid conflicting statements from Washington and Tehran over the status of the Strait of Hormuz and ongoing tensions between the two countries. Meanwhile, Iran said it will not reopen the Strait of Hormuz until the United States fulfills commitments under a 14-point Memorandum of Understanding, including lifting the blockade, releasing frozen Iranian assets, and easing oil sanctions. Israel has carried out airstrikes on the Abu Dhuhr Air Base in Syria's northwestern Idlib province, saying the action was aimed at preventing the deployment of Turkish troops at the base. Eight strikes reportedly hit the runway of the airbase, causing damage but no casualties. Israeli Prime Minister Benjamin Netanyahu's office said Syria was on the verge of violating an agreed status quo on security matters by allowing Turkish troops to deploy at the base. Syria has condemned the Israeli action. Foreign Minister Assad al-Shibani described the strikes as an unjustified provocation and a violation of Syria's sovereignty, warning that they could threaten regional and global stability. The India Meteorological Department IMD has forecast very heavy rainfall conditions over east and west Uttar Pradesh, east Madhya Pradesh and Uttarakhand today. The weather agency predicted moderate to heavy rainfall over parts of northeast India, Delhi, Haryana, Chandigarh, Bihar, Chhattisgarh, coastal Karnataka, Himachal Pradesh, Jharkhand, Kerala, Mahe, sub-Himalayan West Bengal and Sikkim during the day. Thunderstorms and lightning conditions are predicted over north interior Karnataka, Tamil Nadu, Puducherry and Karaikal today. Flood situation continues to remain grim in North Odisha, with swelling rivers inundating large areas of six districts and affecting around 1 million people. Baitarani continues to flow above the danger level at Akhuapara, while Brahmani and Salandhi and Subarnarekha are also swelling, leaving several villages marooned. Chief Minister Mohan Charan Maji has announced 1,000 crore rupee assistance package for flood-affected people and farmers. We have more from a correspondent.
1: In Bhadrak, Bhandari Pokhari and Tihidi blocks remain among the worst affected, with flood water submerging villages and disrupting normal life. Jajpur, Kendrapada, Baleswar, Keonjhar and Mayurbhanj are also witnessing inundation, with many people facing shortages of relief materials, shelter, food and drinking water. The swelling Brahmani and Salandhi rivers have added to the crisis, while the Baitarani remains above the danger mark at Akhuapada. A fresh rise in the Subarnarekha has also inundated villages in Baleswar. Flood waters have damaged standing and created an acute shortage of fodder for livestock. Several schools remain closed as a precautionary measure in flood-affected areas. The state government has announced a 1,000 crore rupee relief package for affected people and farmers. Prakash Das for Akashwani News, Bhubaneswar.
0: On to sports and badminton, Indian shuttlers registered comprehensive wins at the BWF World Championships in New Delhi yesterday. Men's singles ace Lakshya Sen defeated Austria's Collins Philemon in the first round, while the Indian duo Trisha Joly and Gayatri Gopichand continued their winning run to enter the pre-quarterfinals. We have a report.
2: Ace shuttler Lakshya Sen entered the second round of the men's singles at the BWF Badminton World Championships. He defeated Collins Philemon of Austria in the opening round. The Indian shuttler was down after the first game at 16-21. However, Lakshya clawed back to register one-sided wins in the next two games, 21-8, 21-4. In the women's doubles, India's Trisha Joly and Gayatri Gopichand advanced to the pre-quarterfinals after outshining United States' Lauren Lam and Alison Lee in straight games 21-15, 21-12. Meanwhile, the Indian women's doubles pair of Kavi Priya Selvam and Simran Singhi bowed out of the World Championships after losing to Stefanie Stoeva and Gabriela Stoeva of Bulgaria 21-7, 21-14. Earlier in the day, Unnati Huda advanced to the women's single second round after Myanmar's Thet Tar Thuzar in straight games 22-20, 21-16. Meanwhile, the mixed doubles duo of Rohan Kapoor and Rutvika Shivani Gadde faced a defeat against the Canadian pair of Jonathan Lai and Crystal Lai in the mixed doubles first round. After winning the first game by 22-20, the Indian duo lost the next two games by 19-21 and 17-21. With Vishnu P.S., Bhanu Pratap Singh, Akashwani News, Delhi.
0: In hockey, the Indian men's team will face arch rivals Pakistan in a crucial Pool D encounter of the FIH Men's Hockey World Cup in Amstelveen, the Netherlands today, with both teams battling for a place in the next round. India, currently on 3 points from 2 matches, need at least a draw to secure qualification. Pakistan, on the other hand, have just 1 point after 2 games. In men's cricket, host Sri Lanka will resume the second innings at the overnight score of 84 for 4 on day 4 of the first test match of the series at the Gal International Stadium in Sri Lanka today. Earlier, India were bowled out for 193 in the second innings, setting Sri Lanka a target of 372 runs. India were dismissed for 462 in the first innings, while Sri Lanka made 284 runs. The second and final test of the series will be played in Colombo from the 23rd of this month. In football, East Bengal FC will take on Sporting Club Delhi in the first semi-final of the 135th Durand Cup at the Salt Lake Stadium in Kolkata today. The match will begin at 7 p.m. IST, with both teams aiming to secure a place in the final. And now for a look at today's newspapers, it's over to Renu Kataria.
3: Thank you, Abhishek. National Testing Agency refresh, 4-tier paper check, 600 experts out, CISF security at offices informs the Indian Express. Nitin Naveen taps Tauri for UP, Punia for Punjab ahead of 2027 polls, reports the Pioneer. The Pioneer, in its editorial piece, The Courage That Refuses to Look Away, writes that World Humanitarian Day honors the selfless service of humanitarian workers, but they need protection and funding, not just applause. Trump cites CEC, India poll rules to push US voter ID bill, states in the Sun Times. Pakistan Supreme Court orders Imran Khan be moved to hospital, reports the Asian Age. And finally, vocational education third language must for class 9 from the current academic session, writes The Times of India about Delhi government's revised class 9 examination and promotion policy. And with that, it's back to you, Abhishek.
0: Thank you, Renu. And now, before we end the bulletin, the headlines once again. Government approves incentive scheme to accelerate domestic PNG connections. National Testing Agency revamps its examination team by removing 600 experts and onboarding new ones. Jharkhand government releases list of 44 recruitment exams cancelled due to irregularities amid students' protest. Anti-corruption branch of Delhi government arrests former minister and AAP leader Satender Jain and 5 others in the Jal Board bribery case. UAE suspends all trade and financial dealings with Iran after accusing it of missile threat. And India to take on Pakistan in the crucial Pool D match of the FIH Men's Hockey World Cup in Amstelveen, Netherlands today. And with that, we end the morning news. Have a nice day.
4: Akashvani, nama mundina karyakrama idiga arambha.
5: Ayushvani ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ
6: ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಬೃಂದಾ ಹೋಮಿಯೋಪತಿ ತಜ್ಞೆ ಗೌರ್ಮೆಂಟ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಡಾಕ್ಟ್ರೆ ಇತ್ತೀಚೆಗೆ ನನ್ನ ಕಾಲುಗಳು ತುಂಬಾ ನೋಯುತ್ತೆ ಸೆಳೆಯುತ್ತೆ ಕಾಲುಗಳು ಭಾರ ಅನ್ಸುತ್ತೆ ಕಾಲ್ ಬಾವು ಬರ್ತಾ ಇದೆ ಚಪ್ಪಲಿ ಹಾಕೊಳಕ್ ಆಗ್ತಾ ಇಲ್ಲ ಕಾಲಲ್ಲಿ ನೀಲಿ ಊದ್ಕೊಂಡಿರೋ ನರಗಳು ಕಾಣಿಸ್ತಿದೆ ಅಂತ ತುಂಬಾ ಜನ ಪೇಷಂಟ್ಸ್ ನಮ್ಮ ಆಸ್ಪತ್ರೆಗೆ ಬಂದು ಹೇಳ್ತಾರೆ ತುಂಬಾ ಹೊತ್ತು ನಿಂತ್ಕೊಂಡೆ ಕೆಲಸ ಮಾಡೋರಲ್ಲಿ ವಯಸ್ಸಾದವರಲ್ಲಿ ಮಹಿಳೆಯರಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕಂಡೀಷನ್ ನ ನಾವು ತುಂಬಾ ಸಾಮಾನ್ಯವಾಗಿ ನೋಡಬಹುದು ಇದನ್ನೇ ನಾವು ವೆರಿಕೋಸ್ ವೇಸ್ ಅಂತ ಹೇಳ್ತೀವಿ ತುಂಬಾ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ. ಇದು ಉಬ್ಬಿರೋ ನರಗಳು ಅಂತ ಹೇಳ್ತಾರೆ, ಆದರೆ ಇವುಗಳು ರಕ್ತನಾಳಗಳು. ನಮ್ಮ ದೇಹದಲ್ಲಿ ಎರಡು ತರ ರಕ್ತನಾಳಗಳು ಇವೆ, ಆರ್ಟ್ರೀಸ್ ಮತ್ತು ವೇನ್ಸ್ಗಳು ಅಂತ. ಆರ್ಟ್ರೀಸ್ಗಳ ಕೆಲಸವು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಹಾಗೆಯೇ ವೇನ್ಸ್ಗಳು ಅಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗದಿಂದ ಹೃದಯಕ್ಕೆ ತಗೊಂಡು ಹೋಗೋ ಕೆಲಸ ಮಾಡುತ್ತವೆ. ಈ ವೇನ್ಸ್ಗಳ ಒಳಗೆ ಏಕಮುಖ ರಕ್ತ ಸಂಚಾರ ಅನುವು ಮಾಡಲು ವಾಲ್ವ್ಸ್ಗಳು ಇರುತ್ತವೆ. ಕಾಲಿನಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಈ ವಾಲ್ವ್ಸ್ಗಳು ರಕ್ತ ಸಂಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ರಕ್ತ ವಾಪಸ್ ಕಾಲಿಗೆ ಬರದೇ ಇರೋ ತರ ತಡೆಯುತ್ತವೆ. ಯಾವಾಗ ಈ ವಾಲ್ವ್ಸ್ಗಳು ಹಾಳಾಗುತ್ತವೋ ಅಥವಾ ದುರ್ಬಲವಾಗುತ್ತವೋ ಆಗ ರಕ್ತ ಹೃದಯಕ್ಕೆ ಸರಿಯಾಗಿ ಹೋಗದೆ ಕಾಲಲ್ಲೇ ಉಳಿದ್ಬಿಡುತ್ತವೆ. ಹಾಗಾಗಿ ಈ ರಕ್ತನಾಳಗಳು ಬರ್ತಾ ಬರ್ತಾ ದಪ್ಪಗಾಗಿ ತಿರುಚಾಗಿ ಆಗುತ್ತವೆ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಟಾರ್ಚಿಯಾಸಿಟಿ ಅಥವಾ ವೆರಿಕೋಸಿಟಿ ಅಂತ ಹೇಳ್ತೀವಿ. ಇದೇ ವೆರಿಕೋಸ್ ವೇನ್ಸ್. ಮೊದಮೊದಲು ಇದು ಸಣ್ಣ ಸಣ್ಣದಾಗಿ ಜೇಡರ್ ಬಲೆ ಅಂದ್ರೆ ಸ್ಪೈಡರ್ ವೆಬ್ ತರ ಸಣ್ಣದಾಗಿ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣದಲ್ಲಿ ಕಾಣುತ್ತವೆ. ಆದ್ರೆ ಬರ್ತಾ ಬರ್ತಾ ಇದೇ ದಪ್ಪವಾಗಿ ಉಪ್ಪಿಕೊಂಡು ಹಾವಿನ ತರ ಆಗುತ್ತವೆ. ರಕ್ತ ಕಾಲಲ್ಲೇ ಉಳಿಯೋದ್ರಿಂದ ಚರ್ಮ ಕಪ್ಪಗಾಗುತ್ತೆ, ಆಮೇಲೆ ತುರಿಕೆ ಬರುತ್ತೆ. ಇದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಹೀಗೆ ಇದನ್ನು ಮುಂದೆ ಹೀಗೆ ಬಿಟ್ಟಲ್ಲಿ ಕಾಲುಗಳು ಗಾಯ ಆಗುತ್ತವೆ. ಇದನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತೀವಿ. ಈ ವೇನ್ಸ್ ಒಳಗೆ ರಕ್ತ ಹೆಪ್ಪುಗಟ್ಟಿ ವೀನಸ್ ಥ್ರಾಂಬೋಸಿಸ್ ಅಂತ ಕೂಡ ಕಂಡೀಷನ್ಸ್ ಆಗುತ್ತವೆ. ಹೆಚ್ಚು ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಮಹಿಳೆಯರಲ್ಲಿ, ಸ್ಥೂಲಕಾಯ ಅಥವಾ ಒಬೆಸಿಟಿಯಿಂದ ಇರೋರಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದು. ಇದು ಅನುವಂಶೀಯವಾಗಿಯೂ ಬರಬಹುದು. ತುಂಬಾ ಹೊತ್ತು ಒಂದೇ ಕಡೆ ನಿಂತು ಕೆಲಸ ಮಾಡಬಾರದು. 10 ನಿಮಿಷ ಶಾರ್ಟ್ ಬ್ರೇಕ್ ತಗೊಂಡು ವಾಕ್ ಮಾಡಿ, ಕೂತ್ಕೊಂಡು ಅಥವಾ ಮಲ್ಕೊಂಡು ರೆಸ್ಟ್ ಮಾಡಿ. ಹಾಗೆ ಮಾಡಿದಾಗ ಎರಡೂ ಕಾಲುಗಳನ್ನು ಮೇಲೆ ಇಟ್ಕೊಳ್ಳಿ, ಫುಟ್ ಅಂಡ್ ಎಲಿವೇಷನ್ ಮಾಡಿ, ಕಂಪ್ರೆಸರ್ ಸ್ಟಾಕಿಂಗ್ಸ್ ಯೂಸ್ ಮಾಡಿ, ವಾಕಿಂಗ್ ವ್ಯಾಯಾಮಗಳನ್ನು ಮಾಡಿದ್ರೆ ಕಾಫ್ ಮಸಲ್ಸ್ ಅಥವಾ ಮೀನು ಕಂಡಕ್ಕೆ ಶಕ್ತಿ ಬಂದು ನಿಮ್ಮ ರಕ್ತ ನಮ್ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಮುಖ್ಯವಾದ ವ್ಯಾಯಾಮಗಳಂದ್ರೆ ಆಂಕಲ್ ಪಂಪ್ ಅಂತ ಹೇಳ್ತೀವಿ, ಹೀಲ್ ರೈಸ್ ಅಂತ ಹೇಳ್ತೀವಿ, ಟೋ ವಾಕಿಂಗ್ ಅಥವಾ ಸೈಕ್ಲಿಂಗ್ ಮಾಡಬಹುದು. ಸಮತೋಲನ ಆಹಾರನ ತಗೊಳ್ಬೇಕು. ಪ್ರತಿದಿನ 8-10 ಗ್ಲಾಸ್ ಚೆನ್ನಾಗಿ ನೀರ್ ಕುಡೀರಿ. ಆಮೇಲೆ ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಡಿ. ಟೈಟ್ ಪ್ಯಾಂಟ್ಗಳು, ಟೈಟ್ ಬೆಲ್ಟ್ಗಳನ್ನ ಯೂಸ್ ಮಾಡೋದು, ಟೈಟ್ ಲೆಗ್ಗಿನ್ಸ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಹೈ ಹೀಲ್ಸ್ ಚಪ್ಪಲಿಗಳನ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಇದನ್ನ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೆ ಬರೋದಾದ್ರೆ ವ್ಯಕ್ತಿಯ ದೇಹ ಸ್ವಭಾವ, ರೋಗ ಲಕ್ಷಣಗಳು, ಜೀವನ ಶೈಲಿ ಎಲ್ಲವನ್ನೂ ಗಮನಿಸಿ ಚಿಕಿತ್ಸೆ ನೀಡ್ತೀವಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಸಾಮಾನ್ಯವಾಗಿ ನಾವು ಬಳಸುವ ಔಷಧಿಗಳು ಅಂದ್ರೆ ಪಲ್ಸೆಟಿಲ್ಲ, ಹ್ಯಾಮಮಿಲಿಸ್, ಲ್ಯಾಕಿಸಿಸ್, ಕ್ಯಾಲ್ಕೇರಿಯಾ ಫ್ಲೋರ್, ವೈಪೆರಾ, ಆಸಿಡ್ ಫ್ಲೋರ್, ಇನ್ನೂ ಮುಂತಾದ ಔಷಧಿ ನಾವು ಕೊಡ್ತೀವಿ. ಈ ಔಷಧಿಗಳು ರಕ್ತನಾಳಗಳ ಬಲವನ್ನು ಹೆಚ್ಚಿಸಿ ರಕ್ತ ಸಂಚಾರ ಸುಗಮವಾಗಿ ಆಗೋ ತರ ಮಾಡುತ್ತವೆ. ಅಡ್ಡ ಪರಿಣಾಮವಿಲ್ಲದೆ ದೀರ್ಘಕಾಲದ ಪರಿಹಾರ ನೀಡುತ್ತೆ. ವೆರಿಕೋಸ್ ವೇನ್ಸ್ ಒಂದು ನಿರ್ಲಕ್ಷಿಸಬಾರದ ಸಮಸ್ಯೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿದರೆ ಸರ್ಜರಿನ ತಪ್ಪಿಸಬಹುದು.
5: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೆರಿಕೋಸ್ ವೇನ್ಸ್ಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ ಹಾಗೂ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 8:35. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪ್ರೇಮಂ ಪೂಜ್ಯಂ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ BS ರಾಘವೇಂದ್ರ ಅವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರುತಿ ಹಾಕಿದ ಹೆಜ್ಜೆ ಚಿತ್ರಕ್ಕಾಗಿ ಅನುರಾಧ ಶ್ರೀರಾಮ್ ಅವರು ಹಾಡಿದ್ದಾರೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಗೀತರಚನೆಗೆ ರಮಣಿ ಭಾರದ್ವಾಜ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಕೊನೆಯಲ್ಲಿ ಅಕ್ಷರ ಚಿತ್ರಕ್ಕಾಗಿ ತನುಷ್ ರಾಜ್ ಅವರು ಹಾಡಿದ್ದಾರೆ. ನಾಗೇಶ್ ಉಜ್ಜಯಿನಿ ಅವರ ಗೀತರಚನೆಗೆ ಎ ಟಿ ರವೀಶ್ ಅವರ ಸಂಗೀತ ನಿರ್ದೇಶನ.

0: ಇದುವರೆಗೂ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಆಕಾಶವಾಣಿ ಸಮಯ 8:50 ವಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯಾರ ಮುಖದ ಮುಂದಕಪಾರ ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು. ಲೋಚನದ ಸಂಚಾರ ಮುಖದ ಮುಂದಕಪಾರ ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಪ್ರಾಚೀನ ಹೊರತು

ನಾವು ಮತ್ತಷ್ಟು ಉನ್ನತಿಯೆಡೆಗೆ ಹೋಗಬೇಕು ಅಂತ ಬಯಸೋದು ಸರಿಯೇ, ತಪ್ಪೇನಲ್ಲ. ಆದರೆ ಹಿಂದೆ ಮಾಡದ ಪಾಪಕರ್ಮದ ನೆನಪು ಪರಿಣಾಮ ನಮ್ಮನ್ನು ಸದಾ ಕಾಡ್ತಿರತ್ವೇ ಸಹಜ. ಆದರೆ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಅಂತಂತಾರೆ. ಅಂದರೆ ಅದೆಲ್ಲದರ ಅರ್ಥ ಏನು ಅಂದರೆ, ಮುಖದ ಮೇಲೆ ಕಣ್ಣಿದೆ, ಎಷ್ಟು ದೂರಕ್ಕೆ ದೃಷ್ಟಿ ಹರಿಸೋದಕ್ಕೆ ಸಾಮರ್ಥ್ಯ ಇದೆಯೋ ಅದಕ್ಕೆ ಅಷ್ಟೂ ಅಪಾರವಾದ ವ್ಯವಸ್ಥೆ ಇದೆ. ಬೆನ್ನ ಹಿಂದಿಂದು ಅದು ಕಾಣಿಸೋಲ್ಲ ಕಣ್ಣಿಗೆ, ನಮ್ಮ ಬೆನ್ನ ಹಿಂದೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಹಾಗೇನೆ ನೆನಪುಗಳು ಕೂಡ, ಹಿಂದೆ ನಾವು ಮಾಡಿದ ಕರ್ಮಫಲವನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೇವೆ, ಇರಲಿ, ಈಗಲಾದರೂ ಒಳ್ಳೆ ಕೆಲಸ ಮಾಡೋಣ, ಉತ್ತಮವಾದ ಕೆಲಸ ಮಾಡೋಣ, ನಮ್ಮ ಉತ್ತಮ ಕಾರ್ಯಗಳು ಮುಂದಾದರೂ ಒಳ್ಳೆಯದಕ್ಕೆ ಕಾರಣ ಆಗುತ್ತವೆ, ನಮಗಾಗಲಿಲ್ಲಪ್ಪ ಬೇರೆಯವ್ರಿಗಾದರೂ ಒಳ್ಳೆಯದಾಗುತ್ತಲ್ಲ, ಆಗಲಿ. ಹೀಗಾಗಿ ಪ್ರಾಚೀನ ಕರ್ಮಗಳನ್ನು ಬಿಟ್ಟು ನಾವು ದೂರ ನಿಂತ್ಕೊಂಡ್ಬಿಟ್ರೆ ನಾವು ಸ್ವತಂತ್ರರು, ಪ್ರಾಚೀನ ಹೊರತು ಸ್ವತಂತ್ರ ನೀ ಅಂತಾರೆ ತಿಮ್ಮಗುರು. ಉತ್ತಮವಾದ ಕಾರ್ಯವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಮರ್ಥರೇ, ನಮ್ಮಲ್ಲಿ ದೈವಶಕ್ತಿ ಇದೆ. ಉತ್ಸಾಹಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮಂ ಷಡೇಯತೆ ಯತ್ರ ವರ್ತಂತೆ ತತ್ರ ದೈವಂ ಪ್ರಸೀದತಿ ಅನ್ನೋ ಒಂದು ಮಾತಿದೆ. ಉತ್ಸಾಹ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ, ಈ ಆರು ಗುಣ ಯಾರ ಹತ್ರ ಇರುತ್ತೆ ಅವರೆಲ್ಲರೂ ದೇವರೇ. ಅಂದರೆ ನಾವೆಲ್ಲರೂ ನಮಗೆ ದೇವರೇನೆ. ಹಾಗಾಗಿ ದೇವ್ರ ಕೆಲಸ ಏನು? ಒಳ್ಳೇದು ಮಾಡೋದು. ಹೀಗಾಗಿ ನಮ್ಮ ಮನಸ್ಸು ಒಳ್ಳೆಯದನ್ನು ಮಾಡೋದಕ್ಕೆ ವಿಸ್ತಾರವಾಗಲಿ ಮುಂದಾಗಲಿ ಕತ್ತಲೆಯ ಮೊಡಕು ಮೂಲೆಗಳನ್ನು ಸೇರದೆ ವಿಸ್ತಾರವಾದಂಥ ಬೆಳಕಿನ ಕಡೆಗೆ ನಾವು ಹೋಗೋಣ, ನಮ್ಮ ಜೊತೆಯಲ್ಲಿ ಇರೋರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಡಿ ವಿಜಿಯವರು.

ನಡಿಗೆಯಲಿ ಮೇರುವಿನ ಗುರಿಯಿರಲಿ, ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಧಾರುಣಿಯ ನಡಿಗೆಯಲಿ ಮೇರುವಿನ ಗುರಿಯಿರಲಿ, ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ. ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ.

0: ನಾವೆಲ್ಲ ಸಹಪಥಿಕರು, ಪ್ರವಾಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಪ್ರವಾಸದ ಜಾಗ ಎಷ್ಟೇ ಆಗಲಿ ನಮ್ಮದಲ್ಲ, ಸಂತೆ ದಾರಿ ಹಿಂದೆ ಮುಂದೆ ಅಂತನ್ನೋ ಮಾತನ್ನು ಕೇಳಿದ್ದೇವೆ. ನಮ್ಮ ನಮ್ಮ ವ್ಯಾಪಾರ ಮುಗಿಸಿದ ತಕ್ಷಣ ನಮಗಿಲ್ಲೇನು ಕೆಲಸ? ಹಾಗಂತಲೇ ಈ ಧಾರುಣಿ ಭೂಮಿಯಲ್ಲಿ ನಾವೆಷ್ಟೇ ನಡೆದಾಡಿದ್ರು, ಮೆರೆದಾಡಿದ್ರು, ನಾನೇ ನಮ್ಮೂರಿಗೆ ಪಾಳೆಗಾರ ಅಂತಂದುಕೊಂಡ್ರು, ಮನುಷ್ಯತ್ವದಿಂದ ದೈವತ್ವಕ್ಕೇರೋ ಅಂಥ ಮನಸ್ಸಿರಬೇಕು, ಆಸೆ ಇರಬೇಕು. ಆ ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಎಂಥ ಒಳ್ಳೆ ಮಾತು. ಹಾಗಾಗಿ ಎಷ್ಟೇ ನಾವು ಮೆರೆದಾಡಿದ್ರೂ ಆ ದೈವತ್ವಕ್ಕೇರೋ ಆಸೆ ಇಲ್ಲದೆ ಹೋದರೆ ಅದು ವ್ಯರ್ಥವಾದ ಬದುಕು. ಉನ್ನತವಾದ ಉದ್ದೇಶದ ಕಡೆಗೆ ನಡೆಯದಿದ್ದರೆ ಏನೂ ಫಲವಿಲ್ಲ. ಆ ಉನ್ನತ ಗುರಿಯನ್ನು ಮರೆತು ಬಿಟ್ಟರೆ ಅಂಥವನ ಜೀವನ ವ್ಯರ್ಥ, ಅದು ನರಕದ ದಾರಿ ಕೂಡ ಹೌದಂತೆ. ಅಂದರೆ ಕಷ್ಟ ಪರಂಪರೆಗಳನ್ನು, ಕೆಳಮಟ್ಟದ ಬದುಕನ್ನು ಅನುಭವಿಸಲೇಬೇಕು. ಹಾಗಾಗಿ ನಡಿಗೆ ಭೂಮಿಯ ಮೇಲೆ ಆಗಿದ್ದರೂ ದೃಷ್ಟಿ ಯಾಕೆ ತಲೆ ಮೇಲೆ ಮುಖದ ಮೇಲಿಟ್ಟಿದ್ದಾನೆ ಅಂದರೆ ಅದು ಉನ್ನತವಾಗಿರಲಿ, ನಮ್ಮ ವ್ಯಕ್ತಿತ್ವ ಉನ್ನತವಾಗಿರಲಿ, ಅರಳಲಿ, ಅದು 10 ಜನಕ್ಕೆ ದಾರಿಯನ್ನು ತೋರಿಸಲಿ. ಆಗ ನಮ್ಮ ಊರನ್ನು ನಾವು ಹಿಡಿದು ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ನಮ್ಮ ಊರಿನ ಕಡೆ ನಮ್ಮ ಪ್ರಯಾಣ ಸಾಗಲಿ ಅಂತ ಇದ್ದಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಪ್ರಸಾರ ಕರೆಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 9 ಗಂಟೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
0: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಇವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05:20. ಇದೀಗ ಗೀತ ಪಲ್ಲವ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಕಿರಿಕ್ ಪಾರ್ಟಿ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದ್ದಾರೆ ಧನಂಜಯ್ ರಂಜನ್ ಅವರ ಗೀತರಚನೆಗೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

ಚಂದ್ರ ಚಕೋರಿ ಚಿತ್ರಕ್ಕಾಗಿ ಎಸ್ ಎ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಎಸ್ ನಾರಾಯಣ್ ಅವರು ಗೀತೆಯನ್ನು ರಚಿಸಿ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ.

0: ಗೀತಾ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 9:15:05.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸ್ವೇಚ್ಛಾ ಚಿತ್ರದ ಗೀತೆ ಹಾಡಿದ್ದಾರೆ ಚೇತನ್ ನಾಯಕ್. ಸಾಹಿತ್ಯ ಮತ್ತು ಸಂಗೀತ ಲೋಕಿ ತವಸ್ಯಾ ಅವರದ್ದು.

ಸಾಯಿ ಸರ್ವೇಶ್ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿ ತಮ್ಮದೇ ಕಂಠದಲ್ಲಿ ಹಾಡಿದ್ದಾರೆ. ಒಲ್ಲವಿನ ಪಯಣ ಚಿತ್ರಕ್ಕಾಗಿ ಈ ಗೀತೆ ನಿಮಗಾಗಿ.

ಪ್ರೇಮ ಸಂಕ್ರಾಂತಿ ಚಿತ್ರಕ್ಕಾಗಿ ಸುಪ್ರೀತ್ ಫಲ್ಗುಣ ಹಾಗೂ ವಾಸುಶ್ರೀ ಹಳೆಮನೆ ಅವರು ಹಾಡಿದ್ದಾರೆ. ಪ್ರತಾಪ್ ಭಟ್ ಅವರ ಗೀತರಚನೆ, ಬಿಪ್ ಸೆರಿಲಿಯೋ ಅವರ ಸಂಗೀತ.

ವಿಜಯಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಕಾಂತಾರ ಆ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ. ಪ್ರಮೋದ್ ಮರ್ವಂತೆ ಅವರ ಗೀತರಚನೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

ಗೀತಾ ಪಲ್ಲವ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:30. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯ.

ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಒಂದು ಕ್ಷಣವನ್ನ ಕೇವಲ ಕಣ್ಣಿನಿಂದ ನೋಡೋದು ಅಂದ್ರೆ ಅದೊಂದು ಅನುಭವ. ಅದೇ ಕ್ಷಣವನ್ನ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಸೋದು ಅದು ಒಂದು ಕಲೆ. ನಾವು ನೋಡಿದಂತಹ ಸುಂದರ ದೃಶ್ಯಗಳು, ಸಂತಸದ ಕ್ಷಣಗಳು ಅಥವಾ ಮರೆಯಲಾಗದಂತಹ ಘಟನೆಗಳು, ಇವೆಲ್ಲವನ್ನ ಶಾಶ್ವತವಾಗಿ ಹಿಡಿದಿಟ್ಕೊಳ್ಳೋಕೆ ಆಗಲ್ಲ. ಸಮಯ ಕಾಲ ಉರುಳ್ತಾನೇ ಇರುತ್ತೆ, ಕಾಲವನ್ನಂತೂ ನಿಲ್ಲಿಸೋಕೆ ಆಗಲ್ಲ. ಆದರೆ ಆ ಸುಂದರ ಕ್ಷಣಗಳನ್ನ ಒಂದು ಚಿತ್ರದಲ್ಲಿ ಸೆರೆ ಹಿಡಿದು ಕೊನೆಯವರೆಗೂ ನೆನಪಾಗಿ ನಮಗೆ ಬೇಕು ಅಂದಾಗ ಅವನ್ನ ನೋಡಿ ಹಳೆಯದನ್ನೆಲ್ಲ ಪುನಃ ಮೆಲುಕು ಹಾಕಬಹುದಲ್ವಾ? ಆ ಸಂತಸದ ಕ್ಷಣಗಳನ್ನ ಸ್ಮರಿಸಿಕೊಳ್ತಾ ಜೀವಿಸಬಹುದು. ಹಾಗಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತೀರಾ? ಅವರೇ ರೀ ಛಾಯಾಗ್ರಾಹಕರು. ನಮಗೆ ಅತಿ ವಿಶೇಷ ಎನಿಸುವ ಸಂದರ್ಭಗಳನ್ನು ತಮ್ಮ ಕ್ಯಾಮರಾದ ಕಣ್ಣಿನ ಮೂಲಕ ಜೀವಂತವಾಗಿಸುವಂತಹ ಕಲಾವಿದ ಒಬ್ಬ ಛಾಯಾಗ್ರಾಹಕ, ಫೋಟೋಗ್ರಾಫರ್. ಇಂದು ಆಗಸ್ಟ್ 19 ವಿಶ್ವ ಛಾಯಾಗ್ರಹಣ ದಿನ. ಛಾಯಾಗ್ರಾಹಕರ ಕಲೆ ಮತ್ತು ಮಹತ್ವವನ್ನು ಅರಿತು ಅವರಿಗೆ ಗೌರವ ಸಲ್ಲಿಸುವ ದಿನ ಇಂದು ಆಗಸ್ಟ್ 19. ಇದೀಗ ಕೇಳಿ ಆಪ್ತ ಮಿತ್ರ ಚಿತ್ರಕ್ಕಾಗಿ ಹರಿಹರನ್ ಹಾಗೂ ಗುರುಕಿರಣ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತರಚನೆ, ಗುರುಕಿರಣ್ ಅವರ ಸಂಗೀತ.

0: ಪರೀಕ್ಷಾ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಕ್ಯಾಮರಾ ಕೈಲಿದ್ದ ಮಾತ್ರಕ್ಕೆ ಯಾರಾದರೂ ಛಾಯಾಗ್ರಾಹಕರಾಗ್ಬೋದು ಅನ್ನೋದು ತಪ್ಪು ಕಲ್ಪನೆ. ಬೆಳಕು, ಸಮಯ, ದೃಶ್ಯ ಮತ್ತು ಭಾವನೆಯನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಆ ಒಂದು ಸನ್ನಿವೇಶಕ್ಕೆ ಜೀವ ತುಂಬುವಂತಹ ಕಲೆಯನ್ನು ಕರಗತ ಮಾಡಿಕೊಂಡಿರೋನೇ ಉತ್ತಮ ಛಾಯಾಗ್ರಾಹಕ. ಮದುವೆ, ಹುಟ್ಟುಹಬ್ಬ, ನಾಮಕರಣ, ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಘಟನೆಗಳು, ಅನೇಕ ವಾರ್ಷಿಕೋತ್ಸವಗಳು, ಹೀಗೆ ನಮ್ಮ ಜೀವನದ ಅನೇಕ ಪ್ರಮುಖ ಕ್ಷಣಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಪರಿಚಯಿಸುವಲ್ಲಿ ಛಾಯಾಗ್ರಾಹಕರ ಪಾತ್ರ ಬಹಳ ದೊಡ್ಡದು. ಒಬ್ಬ ಉತ್ತಮ ಛಾಯಾಗ್ರಾಹಕನಿಗೆ ಯಾವೆಲ್ಲ ಗುಣಗಳಿರಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ತಾಳ್ಮೆ, ಸೃಜನಶೀಲತೆ, ಸೂಕ್ಷ್ಮವಾದ ಗಮನ, ಸಮಯ ಪ್ರಜ್ಞೆ ಮತ್ತು ತಾಂತ್ರಿಕ ಜ್ಞಾನ ಇರಬೇಕು. ಸರಿಯಾದ ಕ್ಷಣವನ್ನು ಗುರುತಿಸಿ ಅದನ್ನು ಸೆರೆ ಹಿಡಿಯುವ ಸಾಮರ್ಥ್ಯವೇ ಅವನ ವಿಶೇಷತೆ. ಕಾಲ ಕಳೆದಂತೆ ಅನೇಕ ನೆನಪುಗಳು ನಮ್ಮ ಮನಸ್ಸಿನಿಂದ ಮರೆಯಾಗಬಹುದು. ಆದರೆ ಒಂದು ಉತ್ತಮ ಛಾಯಾಚಿತ್ರ ಆ ಕ್ಷಣವನ್ನು ಮತ್ತೆ ನಮ್ಮ ಕಣ್ಣು ಮುಂದೆ ತಂದುಕೊಡುತ್ತೆ. ಆದ್ದರಿಂದಲೇ ಛಾಯಾಗ್ರಾಹಕ ಕೇವಲ ಚಿತ್ರ ಸೆರೆ ಹಿಡಿಯುವ ವ್ಯಕ್ತಿಯಲ್ಲ, ನೆನಪುಗಳಿಗೆ ಜೀವ ನೀಡುವಂತಹ ಕಲಾವಿದ.

ಮೂವತ್ತು ಗಂಟೆ ಮೂವತ್ತು ದಿನ ಮೂವತ್ತು ಸೆಕೆಂಡ್ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಅವರು ಹಾಡಿರುವ ಗೀತೆಯನ್ನ ಆಲಿಸ್ತಾ ಇದ್ದೀರಾ. ಮಧುಸೂದನ್ ಅವರ ಗೀತ ರಚನೆಗೆ ಶ್ರೀಧರ್ ವಿ ಸಂಭ್ರಮ ಅವರು ಗೀತ ಸಂಗೀತವನ್ನ ನೀಡಿದ್ದಾರೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಮಯ ಆಗಿದೆ 9:45. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇಂದು ತಂತ್ರಜ್ಞಾನ ಬದಲಾದಂತೆ ಛಾಯಾಗ್ರಹಣ ತನ್ನದೇ ಆದ ರೂಪಗಳನ್ನು ಪಡೆದುಕೊಂಡಿದೆ. ಆದರೆ ಆರಂಭದ ದಿನಗಳಲ್ಲಿ ಇದನ್ನು ಕ್ಯಾಮರಾ ಅಬ್ಸ್ಕ್ಯೂರಾ ಅಂತ ಕರೀತಿದ್ರು, ಅಂದರೆ ಕತ್ತಲೆಯ ಕೋಣೆ ಅಂತ ಅರ್ಥ. ಇದು ಆಧುನಿಕ ಕ್ಯಾಮರಾದ ಮೂಲ ತತ್ವವನ್ನು ತೋರಿಸುವ ಪ್ರಾಚೀನ ಸಾಧನ. ಒಂದು ಕತ್ತಲೆಯ ಪೆಟ್ಟಿಗೆ ಅಥವಾ ಕೋಣೆಯ ಒಂದು ಬದಿಯಲ್ಲಿ ಒಂದು ಚಿಕ್ಕದಾದಂತಹ ರಂಧ್ರ ಇರುತ್ತೆ. ಇದನ್ನ ಪಿನ್ ಹೋಲ್ ಅಂತಾನೂ ಕರೀತಾರೆ. ಹೊರಗಿನ ವಸ್ತುವಿನಿಂದ ಬರುವಂತಹ ಬೆಳಕು ಆ ರಂಧ್ರದ ಮೂಲಕ ಒಳಗೆ ಪ್ರವೇಶಿಸಿ ಎದುರಿನ ಗೋಡೆಯ ಮೇಲೆ ಆ ವಸ್ತುವಿನ ತಲೆ ಕೆಳಗಾದಂತಹ ಚಿತ್ರ ಮೂಡುತ್ತೆ. ಈ ತತ್ವದ ಆಧಾರದ ಮೇಲೆ ನಂತರದ ದಿನಗಳಲ್ಲಿ ಕ್ಯಾಮರಾಗಳು ಆವಿಷ್ಕಾರವಾಯಿತು ಅಂತ ಹೇಳಲಾಗುತ್ತೆ. ಇನ್ನು 18th century ಮಧ್ಯಭಾಗದಲ್ಲಿ ವಿಜ್ಞಾನಿಗಳು ಬೆಳಕು ಮತ್ತು ಬೆಳ್ಳಿಯ ಲವಣಗಳ ಮೇಲೆ ಪರಿಣಾಮ ಬೀರೋದನ್ನ ಅಧ್ಯಯನ

ಮಾಡಿದ್ರು. ಬೆಳಕಿನಿಂದ ಚಿತ್ರಗಳ ಪ್ರತಿರೂಪವನ್ನು ಸೃಷ್ಟಿಸಲು ಪ್ರಯತ್ನ ಪಟ್ಟರು, ಆದರೆ ಅವುಗಳನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಹೀಗೆ ಬೆಳಕು, ಕತ್ತಲು, ರಸಾಯನಶಾಸ್ತ್ರ ಎಲ್ಲವನ್ನ ಬಳಸ್ಕೊಂಡು ಚಿತ್ರಗಳನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ ಎಂಬ ಪ್ರಯತ್ನಗಳ ಕಡೆ ವಿಜ್ಞಾನಿಗಳು ದಾಪುಗಾಲನ್ನು ಹಾಕ್ತಿದ್ರು.

ಹೀಗೆ ನಿರಂತರ ಅಧ್ಯಯನಗಳ ಫಲವಾಗಿ 1826-27 ಫ್ರಾನ್ಸ್ನ ಆವಿಷ್ಕಾರಕ ಜೋಸೆಫ್ ನಿಸೆಫೋರ್ ನೀಪ್ಸ್ ಎಂಬುವವರು ಛಾಯಾಗ್ರಹಣದ ಇತಿಹಾಸದಲ್ಲಿ ಪ್ರಮುಖ ವ್ಯಕ್ತಿಯಾಗ್ತಾರೆ. ಇವರು ಹೀಲಿಯೋಗ್ರಫಿ ಎಂಬ ವಿಧಾನದಿಂದ ಶಾಶ್ವತವಾಗಿ ಉಳಿಯುವಂತಹ ಚಿತ್ರಗಳನ್ನ ಸೃಷ್ಟಿ ಮಾಡ್ತಾರೆ. ಇದು ಛಾಯಾಗ್ರಹಣದ ಮೊದಲ ಶಾಶ್ವತ ಛಾಯಾಚಿತ್ರವೆಂದು ಪರಿಗಣಿಸಲಾಗುತ್ತೆ. ನಂತರ 1839 August 19 ಪ್ಯಾರಿಸ್ನಲ್ಲಿ ಸಾರ್ವಜನಿಕವಾಗಿ ಘೋಷಿಸಿ ಈ ದಿನವನ್ನ ಛಾಯಾಗ್ರಹಣದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವೆಂದು ಪರಿಗಣಿಸಲಾಗುತ್ತೆ. ಇದೇ ಅವಧಿಯಲ್ಲಿ ಇಂಗ್ಲೆಂಡ್ನ ವಿಲಿಯಂ ಹೆನ್ರಿ ಫಾಕ್ಸ್ ಟ್ಯಾಲ್ಬೋಟ್ ಕಾಗದದ ಮೇಲೆ ಚಿತ್ರ ಪಡೆಯುವಂತಹ ಕ್ಯಾಲೋಟೈಪ್ ಅಥವಾ ಟ್ಯಾಲ್ಬೋಟೈಪ್ ವಿಧಾನವನ್ನ ಅಭಿವೃದ್ಧಿಪಡಿಸ್ತಾರೆ. ಇದರಿಂದ ಒಂದು ನೆಗೆಟಿವ್ನಿಂದ ಹಲವು ಪಾಸಿಟಿವ್ ಪ್ರಿಂಟ್ಗಳನ್ನು ತಯಾರಿಸುವ ವಿಧಾನ ಸಾಧ್ಯವಾಯಿತು. ಇದು ಆಧುನಿಕ ಛಾಯಾಚಿತ್ರ ಮುದ್ರಣದ ಬೆಳವಣಿಗೆಗೆ ಕಾರಣವಾಯಿತು ಅಂತಲೇ ಹೇಳಬಹುದು. ಯಶವಂತ್ ಚಿತ್ರಕ್ಕಾಗಿ ರಾಜೇಶ್ ಹಾಗೂ ನಂದಿತಾ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಗೀತರಚನೆ, ಮಣಿ ಶರ್ಮಾ ಅವರ ಸಂಗೀತ ನಿರ್ದೇಶನ.

0: ಸಮಯ ಆಗಿದೆ 10 ಗಂಟೆ. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಒಂದು ಮಾತು ನಾನು ಕೇಳಲೇ.
4: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
5: ಎಂಥ ಮಾತು ನೀನು ಕೇಳಿದೆ.
6: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
7: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
0: ಇಂದು August 19 ವರ್ಲ್ಡ್ ಫೋಟೋಗ್ರಾಫಿ ಡೇ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಛಾಯಾಗ್ರಹಣದ ವ್ಯಾಪ್ತಿ ಹೆಚ್ಚಾಯಿತು. ಭಾವಚಿತ್ರಗಳ ಜೊತೆಗೆ ಕಟ್ಟಡಗಳು, ಪ್ರಕೃತಿ, ಯುದ್ಧಗಳು, ಸಾಮಾಜಿಕ ಘಟನೆಗಳು, ಅಷ್ಟೇ ಅಲ್ಲ ನಭೋಮಂಡಲ, ಹೀಗೆ ಮುಂತಾದವುಗಳನ್ನು ದಾಖಲಿಸಲು ಈ ಫೋಟೋಗ್ರಾಫಿ ಬಳಕೆಯಾಗತೊಡಗಿತು. 19ನೇ ಶತಮಾನದ ಕೊನೆಯಲ್ಲಿ ಗಾಜಿನ ಫಲಕಗಳ ಬದಲಿಗೆ ಹೆಚ್ಚು ಅನುಕೂಲಕರವಾದ ಫಿಲಂಗಳು ಬಳಕೆಗೆ ಬಂತು. ಇದರಿಂದ ಕ್ಯಾಮೆರಾಗಳು ಸಾಮಾನ್ಯ ಜನರಿಗೂ ಸುಲಭವಾಗಿ ದೊರೆಯಬಹುದಾದಂತಹ ಸಾಧನಗಳಾದವು. ಆರಂಭದ ದಿನಗಳಲ್ಲಿ ಕಪ್ಪು ಬಿಳುಪು ಚಿತ್ರಗಳು ಹೆಚ್ಚಾಗಿ ಪ್ರಚಲಿತಗೊಂಡವು. ನಂತರ ಬಣ್ಣದ ಛಾಯಾಚಿತ್ರ ತಂತ್ರಜ್ಞಾನ ಅಭಿವೃದ್ಧಿಯಾಯಿತು. 20ನೇ ಶತಮಾನದಲ್ಲಿ ಕಲರ್ ಫಿಲಂಗಳು ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದವು. ಕುಶಲವೇ ಕ್ಷೇಮವೇ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಗೀತರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನ.

ಇನ್ನು 20ನೇ ಶತಮಾನದ ಕೊನೆಯ ಭಾಗದಲ್ಲಿ ಡಿಜಿಟಲ್ ಫೋಟೋಗ್ರಾಫಿ ಯುಗ ಆರಂಭವಾಯಿತು. ಡಿಜಿಟಲ್ ಕ್ಯಾಮೆರಾಗಳು ಹೆಚ್ಚಾದವು. ಫಿಲಂಗಳ ಬದಲಿಗೆ ಎಲೆಕ್ಟ್ರಾನಿಕ್ ಇಮೇಜ್ ಸೆನ್ಸಾರ್ಗಳನ್ನು ಬಳಸಲಾಯಿತು. ಇದರಿಂದ ತೆಗೆದಂತಹ ಚಿತ್ರವನ್ನು ತಕ್ಷಣ ನೋಡಲು, ಸಂಗ್ರಹಿಸಲು ಮತ್ತು ಹಂಚಿಕೊಳ್ಳಲು ಸಾಧ್ಯವಾಯಿತು. ದಿನ ಕಳೆದಂತೆ ಸ್ಮಾರ್ಟ್ಫೋನ್ ಫೋಟೋಗ್ರಾಫಿ ಯುಗ ಆರಂಭವಾಯಿತು. ಇದು ಎಲ್ಲರೂ ಛಾಯಾಗ್ರಾಹಕರಾಗುವಷ್ಟು ಹೈ ರೆಸಲ್ಯೂಷನ್ ಕ್ಯಾಮರಾಸ್, ಎಐ ಇಮೇಜ್ ಪ್ರೊಸೆಸಿಂಗ್, ನೈಟ್ ಫೋಟೋಗ್ರಾಫಿ ಮುಂತಾದಂತಹ ತಂತ್ರಜ್ಞಾನ ಛಾಯಾಗ್ರಹಣವನ್ನು ಅತಿ ಸುಲಭ ಹಾಗೂ ಜನಪ್ರಿಯಗೊಳಿಸಿದೆ.

ಹೀಗೆ ಬೀಜವೊಂದು ಬೆಳೆದು ಬೃಹದಾಕಾರವಾದ ಮರವಾಗಿ ಹೇಗೆ ಬೆಳೆದು ನಿಲ್ಲುತ್ತೋ ಹಾಗೆ ಒಂದು ಕತ್ತಲ ಕೋಣೆಯ ಚಿಕ್ಕ ರಂಧ್ರದಿಂದ ಆರಂಭವಾದ ಆವಿಷ್ಕಾರ ಇಂದು ಛಾಯಾಗ್ರಹಣದ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕಾಲದ ಹೆಜ್ಜೆಗಳನ್ನು ನಿಲ್ಲಿಸಲು ಸಾಧ್ಯವೇ? ಆದರೆ ಆ ಕ್ಷಣಗಳನ್ನ ಒಂದು ಚಿತ್ರದಲ್ಲಿ ಬಂಧಿಸಲು ಸಾಧ್ಯ. ಅದೇ ಈ ಛಾಯಾಗ್ರಹಣದ ಅದ್ಭುತ. ಕಣ್ಣಿಗೆ ಕಾಣುವ ದೃಶ್ಯ

ದೃಶ್ಯವನ್ನ ಕ್ಯಾಮರಾ ಸೆರೆ ಹಿಡಿದ್ರೆ ಮನಸ್ಸಿಗೆ ತಾಕಿದ ಭಾವನೆಗಳನ್ನ ನೆನಪು ಜೀವಂತವಾಗಿರಿಸುತ್ತೆ. ಆದ್ದರಿಂದ ಇಂದು ವಿಶ್ವ ಛಾಯಾಗ್ರಹಣ ದಿನದ ಸಂದರ್ಭದಲ್ಲಿ ಎಲ್ಲ ವಿಜ್ಞಾನಿಗಳ ಶ್ರಮವನ್ನು ಸ್ಮರಿಸುತ್ತಾ ಅವರ ತಾಳ್ಮೆ ಮತ್ತು ಸಂಶೋಧನಾ ಕ್ರಿಯೆಗೆ ಧನ್ಯವಾದಗಳನ್ನು ತಿಳಿಸೋಣ. ಕಳೆದು ಹೋದ ಕ್ಷಣಗಳನ್ನು ಮರಳಿ ತರಲಂತೂ ಸಾಧ್ಯವಿಲ್ಲ. ಆದರೆ ಚಿತ್ರಗಳ ಮೂಲಕ ಆ ಸವಿ ನೆನಪುಗಳನ್ನು ಮೆಲುಕು ಹಾಕೋಣ. ಛಾಯಾಗ್ರಹಣ ಅಂದ್ರೇ ಕ್ಷಣಿಕವಾದ ಬದುಕನ್ನು ಶಾಶ್ವತ ನೆನಪಾಗಿಸುವ ಕಲೆ. ಏನಂತೀರಾ?

0: ಇದುವರೆಗೂ ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಛಾಯಾಗ್ರಹಣ ದಿನದ ಬಗ್ಗೆ ಮಾತಾಡಿದ್ವಿ. ಹಾಗೆ ಇವತ್ತು ಆಗಸ್ಟ್ 19 ಮತ್ತೊಂದು ವಿಶೇಷತೆ ಕೂಡ ಇದೆ. ಅದು ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಹೌದು ಕೇಳುಗರೆ, ಈ ದಿನ ಮತ್ತೊಂದು ವಿಶೇಷತೆ ಕೂಡ ಇದೆ. ಅದು ವಿಶ್ವ ಮಾನವೀಯ ದಿನವನ್ನಾಗಿ ಇಂದು ಆಚರಿಸಲಾಗುತ್ತೆ. ಯುದ್ಧ, ಪ್ರಕೃತಿ ವಿಕೋಪ, ಬರ, ಪ್ರವಾಹ, ಭೂಕಂಪ, ಸಾಂಕ್ರಾಮಿಕ ರೋಗಗಳು ಮುಂತಾದ ಸಂಕಷ್ಟಗಳ ಸಂದರ್ಭದಲ್ಲಿ ಜನರ ಜೀವ ಉಳಿಸಲು ಮತ್ತು ಅಗತ್ಯ ನೆರವು ನೀಡುವ ಮಾನವೀಯ ಸೇವಾಕರ್ತರನ್ನ ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಹಸಿದವರಿಗೆ ಆಹಾರ ನೀಡುವುದು, ಸಂಕಷ್ಟದಲ್ಲಿರುವವರಿಗೆ ಆಶ್ರಯ, ವೈದ್ಯಕೀಯ ನೆರವು ಒದಗಿಸೋದು, ವಿಪತ್ತು ಪೀಡಿತರಿಗೆ ಸಹಾಯ ಮಾಡೋದು, ಇವೆಲ್ಲವೂ ಮಾನವೀಯ ಸೇವೆಯ ಉದಾಹರಣೆಗಳು.

ಓ ನನ್ನ ಚೇತನ, ಆಗುನಿ ಅನಿಕೇತನ, ಆಹಾ ಎಷ್ಟು ಅರ್ಥಪೂರ್ಣ ಸಾಲುಗಳಲ್ವಾ. ಇದು ದೇವರ ಮಕ್ಕಳು ಚಿತ್ರಕ್ಕಾಗಿ ಕುವೆಂಪು ಅವರು ರಚಿಸಿದಂತಹ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ನಿರ್ದೇಶನವಿತ್ತು. ರಿತೀಶ್ ಪದ್ಮನಾಭ ಅವರ ಕಂಠದಲ್ಲಿ ಈ ಗೀತೆ ಮೂಡಿಬಂತು. ನಾವು ಮಾತಾಡ್ತಿದ್ವಿ ವಿಶ್ವ ಮಾನವತೆಯ ದಿನದ ಬಗ್ಗೆ. ಕವಿಗಳು ವಿಶ್ವ ಮಾನವತೆಯ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಮನುಷ್ಯ ಜಾತಿ ಮತ ಭೇದಗಳನ್ನ ಮೀರಿ ವಿಶ್ವ ಮಾನವನಾಗಿ ಬದುಕಬೇಕೆಂದು ಕನ್ನಡದ ಮೇರುಕವಿ ಕುವೆಂಪು ಅವರು ಹೇಳಿದ್ದಾರೆ. ದರಾಬೇಂದ್ರೆಯವರು ಅವರ ಕಾವ್ಯಗಳಲ್ಲಿ ಮನುಷ್ಯ ಮನುಷ್ಯನ ನಡುವಿನ ಪ್ರೀತಿ ಭಾವನೆ ಮತ್ತು ಸಹಜ ಸಂಬಂಧಗಳಿಗೆ ವಿಶೇಷ ಮಹತ್ವವಿದೆ ಅಂತಾನೆ ಹೇಳಿದ್ದಾರೆ. ಇನ್ನು ಸರ್ವಜ್ಞನ ತ್ರಿಪದಿಗಳಲ್ಲಿ ಮಾನವ ಜೀವನದ ಮೌಲ್ಯ, ಒಳ್ಳೆಯ ನಡೆ ಮತ್ತು ಪರೋಪಕಾರದ ಬಗ್ಗೆ ಅನೇಕ ನೀತಿ ವಿಚಾರಗಳನ್ನು ಕಾಣಬಹುದು. ಹೀಗೆ ಮನುಷ್ಯನಾಗಿ ಹುಟ್ಟುವುದು ಸಹಜ, ಆದರೆ ಮತ್ತೊಬ್ಬರ ನೋವಿಗೆ ಸ್ಪಂದಿಸಿ ನೆರವಿನ ಹಸ್ತ ಚಾಚಿ ಮಾನವೀಯತೆಯಿಂದ ಬದುಕೋದೇ ನಿಜವಾದ ಮನುಷ್ಯತ್ವ. ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡುವಂತಹ ಮನಸ್ಸು, ನೋವಿಗೆ ಸ್ಪಂದಿಸುವ ಹೃದಯ ಮತ್ತು ಸಹಾಯ ಮಾಡುವ ಕೈ, ಇವುಗಳೇ ಮಾನವೀಯತೆಯ ನಿಜವಾದ ಗುರುತು. ಜಗತ್ತಿನಲ್ಲಿ ಎಷ್ಟೇ ಭಿನ್ನತೆಗಳಿದ್ರೂ ಮಾನವೀಯತೆಗೆ ನಮ್ಮೆಲ್ಲರನ್ನೂ ಒಂದಾಗಿಸುವಂತಹ ಶಕ್ತಿ ಇದೆ.

ಕುವೆಂಪು ಅವರ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿದ್ದಂತಹ ಈ ಗೀತೆ ಇಷ್ಟಕಾಮ್ಯ ಚಿತ್ರದ್ದು, ಚಿಂತನ್ ಪ್ರಕಾಶ್ ಅವರ ಕಂಠದಲ್ಲಿ ಮೂಡಿಬಂತು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು.

ಮೊದಲಿಗೆ ಕೇಳಿ ಶೈಲೇಂದ್ರ ಸಿಂಗ್ ಹಾಗೂ ಸಪ್ನಾ ಮುಖರ್ಜಿಯವರ ಕಂಠದಲ್ಲಿ ಮೇರಾ ಪತಿ ಸಿರ್ಫ್ ಮೇರಾ ಹೇ ಚಿತ್ರದ ಗೀತೆ. ಮಾಯಾ ಗೋವಿಂದ್ ಅವರ ಗೀತ ರಚನೆ, ಆನಂದ್ ಮಿಲಂದ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800

0: 4200224233.
1: ಲತಾ ಮಂಗೇಶ್ಕರ್ ಅವರ ಕಂಠದಲ್ಲಿ ಕೇಳಿ ಪೂನಂ ಚಿತ್ರದ ಗೀತೆ. ಹಜರತ್ ಜೈಪುರಿ ಅವರ ಗೀತರಚನೆಗೆ ಶಂಕರ್ ಜೈಕಿಶನ್ ಅವರ ಸಂಗೀತ.

ಲವ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠದಲ್ಲಿ, ಮಜ್ರು ಸುಲ್ತಾನ್ಪುರಿ ಅವರ ಗೀತರಚನೆಗೆ ಆನಂದ್ ಮಿಲಂದ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಾಮ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಮಜ್ರು ಅವರ ಗೀತ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತ.

ಮೊದಲಿಗೆ ಕೇಳಿ ಪಿ ಸುಶೀಲಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ತಾಯಿ ಕನಸು ಚಿತ್ರದ ಗೀತೆ. ಸಿ ವಿ ಶಿವಶಂಕರ್ ಅವರ ಗೀತ ರಚನೆಗೆ ಸತ್ಯಂ ಅವರು ಸಂಗೀತವನ್ನು ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಛಾಯಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ತಾಯಿಯ ಹೊಣೆ ಚಿತ್ರದ ಗೀತೆ. ಚಿ ಉದಯ್ ಶಂಕರ್ ಅವರು ಗೀತೆಯನ್ನು ರಚಿಸಿ ಸತ್ಯಂ ಅವರು ಸಂಗೀತವನ್ನು ನೀಡಿದ್ದಾರೆ.

ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಜಿಕೆ ವೆಂಕಟೇಶ್ ಅವರು ಸ್ವರ ಸಂಯೋಜನೆ ಮಾಡಿರುವಂತಹ ಸ್ನೇಹ ಸಂಬಂಧ ಚಿತ್ರದ ಗೀತೆ. ಹಾಡಿದ್ದಾರೆ ಬೆಂಗಳೂರು ಲತಾ ಮತ್ತು ರಮೇಶ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಸವಿ ನೆನಪು ಕೇಳ್ತಾ ಇದ್ದೀರಾ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದೀಗ ಕೇಳಿ ಜ್ವಾಲಾಮುಖಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿದ್ದ ಗೀತೆ. ಚಿ ಸದಾಶಿವಯ್ಯ ಅವರ ಗೀತ ರಚನೆಗೆ ಎಂ ರಂಗಾರಾವ್ ಅವರು ಸಂಗೀತವನ್ನ ನೀಡಿದ್ದಾರೆ.

ಸಾಕಿದ ಸುಳ್ಳು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಗೀತ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ.

ಕೆಟಿ ಗಟ್ಟಿಯವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವ ಶಬ್ದಗಳು ಚಿತ್ರದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಮಯ ಆಗಿದೆ 11:31. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಇದೀಗ ಕೇಳಿ ಎರಡು ರೇಖೆಗಳು ಚಿತ್ರಕ್ಕಾಗಿ ಪಿ ಸುಶೀಲಾ ವಾಣಿ ಜೈರಾಮ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆ, ಎಂಎಸ್ ವಿಶ್ವನಾಥನ್ ಅವರ ಸಂಗೀತ ನಿರ್ದೇಶನ.

ನೀ ಬರೆದ ಕಾದಂಬರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆಗೆ ಎಂ ರಂಗಾರಾವ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಪ್ರೇಮಲೋಕ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಹಂಸಲೇಖ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಸವಿನೆನಪು ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿರದ ಉಪನೋಂದಣಿ ಕಚೇರಿಗಳಿಗೆ ಸೂಕ್ತ ನಿವೇಶನ ಗುರುತಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 96 ಕೋಟಿ ರೂಪಾಯಿ ಅನುದಾನದಡಿ ಕಟ್ಟಡ ನಿರ್ಮಾಣ ಹಾಗೂ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಧಾನಸೌಧದ ಕಾರ್ಯಾಲಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಉಪನೋಂದಣಿ ಕಚೇರಿಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಉತ್ತಮ ಮೂಲಸೌಕರ್ಯ ಸುಗಮ ಸೇವೆ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಗಣಿ ಮತ್ತು ಖನಿಜ ಅಭಿವೃದ್ದಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಖನಿಜ ಹಕ್ಕುಗಳು ಹಾಗೂ ಖನಿಜ ಸಮೃದ್ಧ ಭೂಮಿಗಳ ಮೇಲೆ ತೆರಿಗೆ ವಿಧಿಸುವ ಹಾಗೂ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಮಸೂದೆಯ ನಿಬಂಧನೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಮಸೂದೆ ಕುರಿತು ಎಲ್ಲ ರಾಜ್ಯ ಸರ್ಕಾರಗಳು ಅರ್ಥಪೂರ್ಣ ಸಮಾಲೋಚನೆ ನಡೆಸಬೇಕು ಎಂದು ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ ಗಣತಿ ನಮೂನೆಗಳನ್ನು ಹಿಂದಿರುಗಿಸದ 115,066 ಮತದಾರರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ತೆಗೆಯಲು ಸದ್ಯಕ್ಕೆ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈ ತಿಂಗಳ 24ರಂದು ಕರಡು ಪಟ್ಟಿ ಪ್ರಕಟವಾಗಲಿದೆ. ಅನರ್ಹರ ಪಟ್ಟಿಗೆ ಸೇರ್ಪಡೆಗೊಂಡ ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 24ರಿಂದ ಸೆಪ್ಟೆಂಬರ್ 24ರವರೆಗೆ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ದೇಶದ 9ನೇ ರಾಷ್ಟಪತಿಯಾಗಿ ಸೇವೆ ಸಲ್ಲಿಸಿದ್ದ ಶಂಕರ್ ದಯಾಳ್ ಶರ್ಮಾ ಅವರ ಜಯಂತಿ. ಕಾನೂನು ಹಾಗೂ ಶಿಕ್ಷಣ ತಜ್ಞರಾಗಿ ಅವರು ಸಲ್ಲಿಸಿದ ಸಾಮಾಜಿಕ ಸೇವೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ವಿಶ್ವ ಛಾಯಾಗ್ರಹಣ ದಿನ. ಈ ದಿನವು 1839ರಲ್ಲಿ ಡ್ಯಾಗರೋಟೈಪ್ ಛಾಯಾಗ್ರಹಣ ಪ್ರಕ್ರಿಯೆಯ ಆವಿಷ್ಕಾರ ಹಾಗೂ ವಿಶ್ವಾದ್ಯಂತ ದೃಶ್ಯ ಕಥೆಯ ಪ್ರಭಾವವನ್ನು ತಿಳಿಸುತ್ತದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ನಿಲ್ದಾಣಗಳ ಮಧ್ಯೆ ವಂದೇ ಭಾರತ್ ಪ್ರಾಯೋಗಿಕ ಸಂಚಾರವನ್ನು ನೈಋತ್ಯ ರೈಲ್ವೆ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್ ಪರಿಶೀಲಿಸಿದರು. ಇದೇ ಸಂದರ್ಭ ಸಕಲೇಶಪುರ ಹಾಗೂ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣಗಳಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಕಾಮಗಾರಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿದರು. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸುವ ಹಾಗೂ ಯುವಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರಿನ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಇಂದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬಾಹ್ಯಾಕಾಶ 2025-26 ಕಾರ್ಯಕ್ರಮ ಆಯೋಜಿಸಿದೆ. ಬೆಂಗಳೂರಿನ ಜಯನಗರದಲ್ಲಿ ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯ ಸಂಸ್ಕಾರ ನಾಳೆ

0: ಬಟೂರಿನಲ್ಲಿ ನಡೆಯಲಿದೆ. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ತಿಳಿಸಿದೆ. ಪ್ರಸಕ್ತ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕ ಒಳಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಪಿಒಪಿ ಗಣೇಶ ವಿಗ್ರಹಗಳ ತಯಾರಿಕೆ ಮಾರಾಟ ಸಂಗ್ರಹಣೆ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ.
1: ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲು ಹೊಸ ದ್ವೀಪ ಬೇಳುವುದು, ಕಳೆಯಿ ತೊಂದಿರಲಿಲ್ಲಿ ಬೆಳೆ ಇನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಪ್ರಪಂಚದಲ್ಲಿ ಹುಳು ಹುಟ್ಟಿ ಸಾಯುವುದು, ನೆಲ ಸವೆದು ಕರಗಿ ಸಮುದ್ರದ ಭಾಗವಾಗುವುದು, ಇನ್ನೆಲ್ಲೋ ಒಂದು ದ್ವೀಪವು ಹುಟ್ಟಿಕೊಳ್ಳುವುದು, ಹೀಗೆ ನಿರಂತರ ಪ್ರಕ್ರಿಯೆಗಳು ನಡೆಯುವವು. ಈ ವಿಶ್ವಕ್ಕೆ ನಾಶವೆಂಬುದಿಲ್ಲ. ಅಂತೆಯೇ ಭಾರತೀಯ ಸಂಸ್ಕೃತಿಯು ಶಾಶ್ವತ, ಅದು ಎಂದೆಂದೂ ಜೀವಂತ. ಅದಕ್ಕಿರುವ ಕಾರಣವೆಂದರೆ ಆದಿ ಅನಂತ ಕಾಲದಿಂದಲೂ ಈ ರಾಷ್ಟ್ರದಲ್ಲಿ ರೂಪ ತಳೆದ ಶಾಸ್ತ್ರಗಳು ಹಾಗೂ ಕ್ಷಣಭಂಗುರ ವಸ್ತುಗಳಿಗಿಂತಲೂ ಅನಾದಿ ಅನಂತದ ಕಡೆಗೆ ಇರುವ ಸತತ ಭಾರತೀಯ ದೃಷ್ಟಿ. ಆಚಾರ್ಯ ವಿನೋಬಾ ಭಾವೆಯವರ ನುಡಿಗಳಂತೆ ಭಾರತೀಯ ಸಂಸ್ಕೃತಿ ಜ್ಞಾನ ಪರಂಪರೆ ಅವರನ್ನು ಅಸತ್ಯದಿಂದ ಸತ್ಯದಗೆ ಕೊಂಡೊಯ್ಯಿತು. ಭಾರತವೆಂದರೆ ಅದು ಅಚ್ಚರಿಗಳ ಅನೂಹ್ಯ ಲೋಹ, ಅದರ ಹೆಜ್ಜೆಯ ಕ್ರಮ ವಿಭಿನ್ನ ವಿಶಿಷ್ಟ. ಜೀವನದ ಎಲ್ಲಾ ಕ್ಷೇತ್ರಗಳ ಮೇಲೂ ಅದರ ಕ್ಷಕಿರಣ ಹರಿದಿದೆ. ಅದರ ಚಿಂತನೆಯ ವ್ಯಾಪಕತೆಯ ಗುಟ್ಟು ಅದೇ. ಭಾರತ ಒಂದು ಗುಹೆಯಂತೆ, ಅವರ ಬೆಳಕಿಗೆ ಹೊಂದಿಕೊಂಡ ಕಣ್ಣು ಗುಹೆಯ ಒಳಗೆ ಕುರುಡು. ಬಹುಕಾಲ ಗುಹೆಯೊಳಗೆ ಇದ್ದರೆ ಗುಹೆಯ ಬೆಳಕು ಅರಿವಾಗುವುದು. ಭಾರತೀಯ ಸಂಸ್ಕೃತಿಯು ವ್ಯಕ್ತಿಯ ಹಕ್ಕನ್ನಲ್ಲ, ಆತನ ಕರ್ತವ್ಯವನ್ನು, ಬಲಾಢ್ಯನ ಉಳಿವನ್ನಲ್ಲ, ಸರ್ವೋದಯವನ್ನು ಸಾರುತ್ತದೆ. ಪ್ರಕೃತಿಯ ಮೇಲೆ ವಿಜಯವಲ್ಲ, ಆಕೆಯೊಂದಿಗೆ ಆಕೆಯು ವಿಧಿಸುವ ಜೀವನ ಸೂತ್ರಗಳಿಗೆ ತಲೆಬಾಗಿ ಬಾಳುವುದನ್ನು ಕಲಿಸುತ್ತದೆ. ನಮ್ಮ ಸಂಸ್ಕೃತಿಯು ಭೋಗಪ್ರವಣನ್ನಲ್ಲ, ಸಂಯಮಿತ ಉಪಭೋಗಗಳನ್ನು ಪ್ರತಿಪಾದಿಸುತ್ತದೆ. ಆರ್ಯಾವರ್ತ ಭಾರತವು ಜಗಜ್ಜನನಿ ಹಾಗೂ ಜಗದ್ಗುರು ಎನಿಸಿಕೊಂಡಿದೆ. ಜಗತ್ತಿಗೆ ಅಭೂತಪೂರ್ವ ಬೆಳಕನ್ನು ಕೊಟ್ಟ ಋಷಿಗಳ ತಪೋಭೂಮಿ ಭಾರತ, ಮಾನವ ಸಂಸ್ಕೃತಿ ಮತ್ತು ಸಭ್ಯತೆಯ ತೊಟ್ಟಿಲು ಭಾರತವೇ ಆಗಿದೆ. ಪುರಾತನ ಇತಿಹಾಸ, ಭೌಗೋಳಿಕ ರಚನೆ, ವೈವಿಧ್ಯಮಯ ಜನಸಮುದಾಯ, ವಿಭಿನ್ನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಪ್ರಾಚೀನ ಪರಂಪರೆ,

ಇವೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿವೆ. ಸಿಂಧೂ ಕಣಿವೆ ನಾಗರಿಕತೆಯಿಂದ ಆರಂಭಗೊಂಡ ಭಾರತೀಯ ಸಂಸ್ಕೃತಿ ವೇದಗಳ ಕಾಲದಲ್ಲಿ ಅಸಾಧಾರಣ ವಿಕಸನ ಕಂಡಿದೆ. ಭಾರತದ ಶ್ರೇಷ್ಠ ಧಾರ್ಮಿಕ ಆಚರಣೆಗಳು, ಭಾಷೆಗಳು, ಪದ್ಧತಿ ಮತ್ತು ಸಂಪ್ರದಾಯಗಳು ಕಳೆದ 5000 ವರ್ಷಗಳಿಂದ ಅದರ ಅನನ್ಯತೆಗೆ ಸಾಕ್ಷಿಯಾಗಿವೆ. ಭಾರತದ ಪಾಕಪ್ರವೀಣತೆ, ಗಾಯನ, ನೃತ್ಯ, ದೇವಾಲಯಗಳು, ಕ್ರೀಡೆ, ಸಾಹಿತ್ಯ, ಕೃಷಿ ಹೀಗೆ ಪ್ರತಿಯೊಂದು ಅಮೋಘವಾಗಿದೆ. ಭಾರತೀಯ ಹಬ್ಬಗಳು ವೈವಿಧ್ಯಮಯ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಆದರೆ ಭಿನ್ನ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸುವ ಜನರು ಐಕ್ಯತೆಯಿಂದ ಸಂಭ್ರಮಿಸುತ್ತಾರೆ. ವಿಭಿನ್ನ ಗಿಡಮೂಲಿಕೆ ಮತ್ತು ಸಾಂಬಾರ ಪದಾರ್ಥಗಳ ಸುಸಂಸ್ಕೃತ ಮತ್ತು ಚತುರ ಬಳಕೆಯಿಂದ ಭಾರತೀಯ ಆಹಾರ ಪದ್ಧತಿ ಇಂದು ವಿಶ್ವದಾದ್ಯಂತ ವಿಶೇಷವಾಗಿದೆ. ಭಾರತೀಯ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರ ಮಹತ್ವಪೂರ್ಣ ಭಾಗವನ್ನು ಪಡೆದಿದೆ. ಭಾರತೀಯ ಮಹಿಳೆಯರ ಸಾಂಪ್ರದಾಯಿಕ ಉಡುಗೆ ಸೀರೆಯಾಗಿದೆ. ಮಹಿಳೆಯರ ಅಲಂಕಾರ ಪರಿಕರದಲ್ಲೂ ಬಿಂದಿಯು ಸೇರಿಕೊಂಡಿದೆ. ಕೆಂಪು ಕುಂಕುಮ ಸಿಂಧೂರವನ್ನು ವಿವಾಹಿತ ಮಹಿಳೆಯರು ಹಣೆಗೆ ಹಚ್ಚುವುದು ಭಾರತೀಯ ಸಂಸ್ಕೃತಿ ಸಂಪ್ರದಾಯವಾಗಿದೆ. ಇದು ಕೆಟ್ಟ ಬಾಹ್ಯ ಶಕ್ತಿಗಳಿಂದ ರಕ್ಷಿಸಿ ನಮ್ಮನ್ನು ಕ್ರಿಯಾಶೀಲರಾಗಿ ಕಾಪಾಡುತ್ತದೆ ಎನ್ನುವ ನಂಬಿಕೆಯೂ ಇದೆ. ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಸಾಹಿತ್ಯ ಋಗ್ವೇದ. ಶ್ರೀರಾಮಾಯಣ ಮತ್ತು ಶ್ರೀ ಮಹಾಭಾರತ ನಮ್ಮ ಪೌರಾಣಿಕ ಗ್ರಂಥಗಳಾಗಿವೆ. ಕುರುಕ್ಷೇತ್ರದ ಯುದ್ಧದ ವಿವರಣೆ 74,000 ಸಾಲುಗಳಿಗಿಂತಲೂ ಹೆಚ್ಚಿದೆ. ಸುಮಾರು 1.8 ದಶಲಕ್ಷ ಪದಗಳಿರುವ ಮಹಾಭಾರತ ಬೃಹತ್ ಮಹಾಕಾವ್ಯವಾಗಿದೆ. ಹೀಗೆ 10 ಹಲವು ರೀತಿಯಿಂದ ನಮ್ಮ ಸಂಸ್ಕೃತಿ ಪರಂಪರೆ ಶ್ರೇಷ್ಠವಾಗಿರುವುದರಲ್ಲಿ ಸಂಶಯವಿಲ್ಲ. ಹಿಂದೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಜ್ಞಾನದ ಜ್ಯೋತಿ ಇತ್ತು, ತುಡಿವ ಮನವಿತ್ತು, ಮಿಡಿವ ಹೃದಯವಿತ್ತು. ನ್ಯಾಯಕ್ಕೆ ತಲೆಬಾಗುವ, ಅನ್ಯಾಯವನ್ನು ಸಹಿಸದ, ನೀತಿಯ ಸನ್ಮಾರ್ಗದಲ್ಲಿ ಸದಾ ಸುಖವ ಕಾಣುವ ಮಾನವೀಯ ಮೌಲ್ಯಗಳೇ ಮೂರ್ತಿವೆತ್ತ ಘನತೆ ಇತ್ತು, ಗಾಂಭೀರ್ಯವಿತ್ತು. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬ. ತಂದೆಗಾಗಿ ತನ್ನನ್ನೇ ಯಮನಿಗೆ ಸಮರ್ಪಿಸಿದ ನಚಿಕೇತ, ಗುರುವಿನ ಧೇನುವಿಗಾಗಿ ತನ್ನನ್ನು ಸಿಂಹಕ್ಕೆ ಸಮರ್ಪಿಸಲು ಸಿದ್ಧನಾದ ದಿಲೀಪ, ಪಿತೃವಾಕ್ಯ ಪರಿಪಾಲನೆಗಾಗಿ ಸಾಮ್ರಾಜ್ಯ ವೈಭವ ತೊರೆದು ವನವಾಸಕ್ಕೆ ತೆರಳಿದ ಶ್ರೀರಾಮ, ಪಿತನಿಗಾಗಿ ಸರ್ವತ್ಯಾಗ ಮಾಡಿದ ಭೀಷ್ಮ, ಲೀಲೆಯಾಟ ಆಡಿದ ಶ್ರೀಕೃಷ್ಣ, ಧರ್ಮಕ್ಕಾಗಿ ಸಂಕಟಗಳನ್ನು ಎದುರಿಸಿದ ಧರ್ಮರಾಜ, ಇವರೆಲ್ಲ ನಮ್ಮ ಪೌರಾಣಿಕ ಸಂಸ್ಕೃತಿಯನ್ನು ಪೋಷಿಸಿದ ವೀರ ಪುರುಷರು. ಆರ್ಯಭಟ, ವರಾಹಿಮಿಹಿರ, ಭಾಸ್ಕರಾಚಾರ್ಯ ಮುಂತಾದ ಅಗಣಿತ ಗಣಿತಜ್ಞರು, ಖಗೋಳ ಶಾಸ್ತ್ರಜ್ಞರು, ಕಾಳಿದಾಸ, ಭಾರವಿ, ಭವಭೂತಿ, ದಂಡಿ ಮುಂತಾದ ಅನನ್ಯ ಕವಿ ಪುಂಗವರು, ಪಾಣಿನಿ, ಪತಂಜಲಿ ಮುಂತಾದ ವಿದ್ವಾಂಸ ಶ್ರೇಷ್ಠರು, ಮತಭ್ರಾಂತಿ ತೊಡೆದು ಏಕತೆಗಾಗಿ ಹೋರಾಟ ನಡೆಸಿದ ಶ್ರೀ ಶಂಕರಾಚಾರ್ಯರು ಮುಂತಾದವರು ನಮ್ಮ ಸನಾತನ ಸಂಸ್ಕೃತಿಯ ಕಿರೀಟಪ್ರಾಯರಾದ ಉಜ್ವಲ ರತ್ನಗಳು. ನಲಂದ, ವಿಕ್ರಮಶೀಲ, ತಕ್ಷಶಿಲಾಗಳಂತಹ ವಿಶಿಷ್ಟ ಉನ್ನತ ಸಂಸ್ಕೃತಿಯ ಆಕರಗಳಾದ ವಿಶ್ವವಿದ್ಯಾಲಯಗಳಿಂದ ಹೊರಬಂದ ಪ್ರಭೃತಿಗಳನ್ನು, ದೇಶಕ್ಕಾಗಿ ಹೋರಾಡಿದ ವೀರರತ್ನಗಳನ್ನು, ನೂರಾರು ಸಾಹಿತಿಗಳನ್ನು, ಕಲಾಕೋವಿದರನ್ನು, ಕ್ರೀಡಾಪಟುಗಳನ್ನು, ನಟರನ್ನು, ವಿಮರ್ಶಕರನ್ನು ಹೊತ್ತು ಹೆತ್ತು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿದ ರತ್ನ ಗರ್ಭೆಯೇ ಈ ವಸುಂಧರೆ ಭಾರತ ಮಾತೆ. ಆದ್ದರಿಂದ ನಾವು ರತ್ನ ಗರ್ಭೆ ವಸುಂಧರೆಯ ಖಜಾನೆಗೆ ಕನ್ನ ಹಾಕುತ್ತಿದ್ದೇವೆ. ನಮ್ಮದಿಂದು ಕೇವಲ ಬುಲ್ಡೋಜರ್ ಸಂಸ್ಕೃತಿಯಾಗಿದೆ. ನೆಲವನ್ನು ಅಗೆದು ಅಗೆದು ಬದಿಗೆ ತರುವುದೇ ಅಭಿವೃದ್ಧಿಯ ಸಂಕೇತವಾಗಿದೆ. ದೂರದ ಕಾಡುಗಳು ನಾಶವಾಗುತ್ತವೆ ಎಂದು ತಣ್ಣೀರು ಸ್ನಾನ ಮಾಡದ ನಾವುಗಳು ಬಿಸಿ ಕಾಫಿಯನ್ನು ಹೀರುವ ಪಕ್ಕದಲ್ಲಿ ನಾಲಿಗೆ ಸುಟ್ಟುಕೊಳ್ಳುತ್ತಿದ್ದೇವೆ. ಆದರೆ ಸಂಸ್ಕೃತಿಯ ಉಳಿವು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ. ವಿಶ್ವದ ಶೈಕ್ಷಣಿಕ ವಲಯದಲ್ಲಿ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಅಗಾಧ ಕುತೂಹಲವಿದೆ. ಅದಕ್ಕೆ ಕಾರಣ ಈ ದೇಶದ ಪ್ರಾಚೀನತಮ ಸಂಸ್ಕೃತಿ. ಈ ಸಂಸ್ಕೃತಿಯ ಸಂವಹನದ ಹಿಂದಿನ ಪರಂಪರೆ, ಆ ಪರಂಪರೆಯ ಸನಾತನ ಪರಿಕಲ್ಪನೆ,
ಅಗಾಧವಾದ ವೇದರಾಶಿ ಅರ್ಥಾತ್ ಆದಿ ಅಂತ್ಯಗಳಿಲ್ಲದ

ನಿರಂತರ ಅಂತರ್ಬಹಿಷ್ಠವಾಗಿ ಹರಿಯುವ ಪ್ರಜ್ಞಾಪ್ರವಾಹ. ಅಂದಿನ ಶಿಕ್ಷಣ ಪದ್ಧತಿಯಲ್ಲಿ ಸತ್ಸಂಸ್ಕಾರ, ಸಂಸ್ಕೃತಿ, ಸದಾಚಾರ, ಸ್ವಭಾವನ, ಸದ್ಗುಣ, ಸದ್ವಿಚಾರ, ಸಂತೃಪ್ತಿ, ಜೀವದಯ ಸತ್ಸಂಗಾದಿಗಳನ್ನು ಪೋಷಿಸುತ್ತಿದ್ದರು. ಆದರೆ ಸ್ವಾತಂತ್ರ್ಯೋತ್ತರ ಭಾರ ಈ ನಿಟ್ಟಿನಲ್ಲಿ ಸೋತಿದೆ. ಇಂದಿನ ಶಿಕ್ಷಣದ ಮೂಲ ಗುರಿ ಪ್ರಜೆಗಳನ್ನು ನಿರ್ಮಿಸುವ ಕಾರ್ಯದತ್ತ ಸಾಗುವ ಬದಲು ಅರ್ಥ ಸಂಪಾದನೆಯಾಗಿದೆ. ಅಂದರೆ ಬದುಕು ವಿಕೃತಿಯತ್ತ ಮುಖ ಮಾಡಿದೆಯೇ? ಹಾಗೊಂದು ಸಂಶಯ ಬಂದಿರುವುದು ಸುಳ್ಳಲ್ಲ. ಬದುಕಿನ ವಿಕೃತಿಗೆ ಸಂಸ್ಕೃತಿಯ ಅನುಸರಣೆ ಅನುಕರಣೆ ಇಲ್ಲದಿರುವುದೇ ಕಾರಣ. ಸಂಸ್ಕೃತಿ ದೂರಾಗುವುದಕ್ಕೆ ಅದರ ಕುರಿತಾದ ಅಜ್ಞಾನವೇ ಕಾರಣ. ಆ ಅಜ್ಞಾನಕ್ಕೆ ಸಂಸ್ಕೃತಿಯ ಶಿಕ್ಷಣವಿಲ್ಲದಿರುವುದೇ ಕಾರಣ. ಆದ್ದರಿಂದ ಶಿಕ್ಷಣದಲ್ಲಿ ಸಂಸ್ಕೃತಿಯ ಅಳವಡಿಕೆಯೇ ವಿಕೃತ ಬದುಕಿನ ನಿವಾರಣೆಗೆ ಪರಿಹಾರವಾಗಿದೆ, ಅದು ಅನಿವಾರ್ಯವೂ ಆಗಿದೆ. ನಮ್ಮ ಅತ್ಯಮೂಲ್ಯ ಸಂಸ್ಕೃತಿ ಪರಂಪರೆ ಉಳಿಸಲು ಮೊಟ್ಟ ಮೊದಲು ಶಿಕ್ಷಣದಲ್ಲಿ, ಶಿಕ್ಷಣ ಕ್ರಮದಲ್ಲಿ, ಶಿಕ್ಷಣ ನೀಡುವವರೇ ಇತ್ಯಾತ್ಮಕ ಬದಲಾವಣೆಯಾಗಬೇಕು. ಮನ ಮುಟ್ಟಿ ಧರ್ಮ ಕರ್ಮ ನಡೆಸುವವರು ಶಿಕ್ಷಕರಾಗಿ ಸಿದ್ಧರಾಗಬೇಕು. ನವ ಯುವಕರನ್ನು ಸಿದ್ಧಗೊಳಿಸುವ ಕಾಯಕ ಹೊತ್ತ ಗುರುವೃಂದ ಉತ್ತಮ ಸಂಸ್ಕೃತಿಯನ್ನು ಹೊತ್ತ ನವ ನಾಗರಿಕರನ್ನು ಸಿದ್ಧಗೊಳಿಸಲು ಸಾಧ್ಯ. ತಂದೆ ತಾಯಿ ಗುರು ಹಿರಿಯರೆಂಬ ವಿಧೇಯತೆ, ವಿನಯ ಭಾವ, ದುಷ್ಟತನ ಧಾರ್ಷ್ಟ್ಯಗಳ ನಿರ್ಮೂಲನೆಗಾಗಿ ಹೋರಾಡುವ ಜಗಜಗೀಪ ಆತ್ಮಶಕ್ತಿಯ ವಿದ್ಯಾರ್ಥಿ ವೃಂದ ಯುವ ಪೀಳಿಗೆ ಸಿದ್ಧವಾಗಬೇಕು. ಸಂಸ್ಕಾರ ಸಂಸ್ಕೃತಿಗಳೆಂಬ ಭದ್ರ ಬುನಾದಿಯ ಮೇಲೆ ನಿಂತ ನಮ್ಮ ಭಾರತವು ತನ್ನ ಸಂಸ್ಕಾರ ವೈಶಿಷ್ಟ್ಯಗಳಿಂದಲೇ ಜಗದ್ವಂದ್ಯವಿದೆ. ಈ ಗೌರವವನ್ನು ಉಳಿಸುವ ಸನಾತನ ಸಂಸ್ಕೃತಿಯ ಸಂರಕ್ಷಕರು ನಾವಾಗಬೇಕು. ಇಂದಿನ ಯುವಜನತೆ ಹಳೆಯ ವಿಚಾರಗಳನ್ನೆಲ್ಲ ಗೊಡ್ಡು, ಸತ್ವಹೀನ, ಮೂಢನಂಬಿಕೆ ಎಂದೆಲ್ಲ ಭಾವಿಸುತ್ತಿದೆ. ಅರೆಗಳಿಗೆಯೂ ವ್ಯವಧಾನವಿಲ್ಲದೆ ಶೀಘ್ರ ಫಲಿತಾಂಶಕ್ಕೆ ಹೆಣಗಾಡುವ ನಮ್ಮ ಬದುಕು ಕೇವಲ ಗುರಿ ತಲುಪಲು ಓಡುವಂತಾಗಿದೆ. ಇಲ್ಲಿ ನಮ್ಮ ಗುರಿ ನಾವು ತಿಳಿದಿಲ್ಲ, ಆದರೆ ಓಡುವುದನ್ನೇ ಗುರಿಯಾಗಿಸಿಕೊಂಡಿದ್ದೇವೆ. ಹೀಗಾಗಬಾರದು. ಆಧುನಿಕತೆಯ ಪಾಶ್ಚಾತ್ಯ ಅನುಕರಣೆಯ ಕಬಂಧ ಬಾಹುಗಳು ನಮ್ಮನ್ನು ಸಂಪೂರ್ಣವಾಗಿ ತಬ್ಬಿಕೊಳ್ಳುವ ಮುನ್ನ ಜಾಗೃತರಾಗೋಣ. ಅನುಭಾವಿ ಕವಿಯ ಮಾತಿನಂತೆ ನಾವು ಧರ್ಮ ಸಂಸ್ಕೃತಿ ಪರಂಪರೆಯ ಸಾರವನ್ನು ಸಾರೋಣ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹಳೆಯ ಬೇರಿನಿಂದ ಕೂಡಿದ ಮರ ಹೊಸ ಚಿಗುರಿನಿಂದ ನಳನಳಿಸಿದಾಗ ನೋಡಲು ಸುಂದರ. ಹಳೆಯ ತತ್ವಗಳಿಂದ ಕೂಡಿದ ಧರ್ಮ ಯುಕ್ತಿಯಿಂದ ಕೂಡಿದರೆ ಚೆನ್ನ. ಪ್ರಾಚೀನ ಋಷಿವಾಣಿಯೊಡನೆ ವಿಜ್ಞಾನ ಕಲೆ ಕೂಡಿದರೆ ಜನಜೀವನ ಹುಲುಸಾಗುತ್ತದೆ. ನಾವು ವಿದೇಶಿಯರನ್ನು ಅನುಕರಿಸಲು ಇಷ್ಟಪಡುತ್ತಾ ಹೋಗುತ್ತಿದ್ದೇವೆ. ಆದರೆ ವಿದೇಶಿಯ ಪ್ರವಾಸಿಗರೊಬ್ಬರು ಭಾರತಕ್ಕೆ ಬಂದು ಇಲ್ಲಿ ವಾಸಿಸಲು ಇಷ್ಟಪಡುತ್ತೇನೆ, ಅದಕ್ಕೆ 10 ಕಾರಣಗಳಿವೆ ಎನ್ನುತ್ತಾರೆ. ಆ ಕಾರಣಗಳು ಯಾವುವೆಂದರೆ ಬದುಕನ್ನು ಬೆಳಗುವ ಭಾರತೀಯ ತತ್ವಶಾಸ್ತ್ರ, ದೇವತೆಗಳು ವಾಸಿಸುವ ಭಾರತದ ಪರ್ವತಗಳು, ಭಾರತದ ಜನರ ಗುಣ ಶ್ರೀಮಂತಿಕೆ, ಭಾರತೀಯರ ಆತಿಥ್ಯ ಕ್ರಮ, ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ಪ್ರಗತಿ, ಭಾರತೀಯರ ಕ್ರಿಯಾತ್ಮಕತೆ, ಭಾರತೀಯರ ರಾಜನೈತಿಕತೆ, ಮಾನವೀಯ ಅಧಿಕಾರ ವ್ಯವಸ್ಥೆ, ಸೈನಿಕರ ಸಮರ್ಪಣಾ ಭಾವ ಮತ್ತು ಭಗವಂತನನ್ನು ನಂಬಿ ಬದುಕುವ ಭಾರತೀಯರ ಆತ್ಮನಿರ್ಭರತೆ. ಆದ್ದರಿಂದ ಇಂತಹ ಶ್ರೇಷ್ಠ ಭಾರತ ಮಾತೆಯ ಸಂಸ್ಕೃತಿ ಉಳಿಸುವ ಆತ್ಮತುಷ್ಟಿಯೊಂದಿಗೆ ಜಗತ್ತನ್ನು ತುಷ್ಟಿಗೊಳಿಸುವ ಯುವ ಪ್ರಭೆಗಳಾಗೋಣ. ಸಂಸ್ಕೃತಿ ಉಳಿಸುವಂತಹ ಶಿಕ್ಷಣ ವ್ಯವಸ್ಥೆಗೆ ಪ್ರಾಶಸ್ತ್ಯ ನೀಡೋಣ. ಬಿಂದು ರೂಪದ ಎಲ್ಲ ಜೀವನ ಮೌಲ್ಯಗಳನ್ನು ಸಿಂಧು ರೂಪದಲ್ಲಿ ವಿಸ್ತರಿಸುತ್ತಾ ಈ ಗುಣ ಸಂಪತ್ತುಗಳ ಸಂಪಾದನೆಯೇ ಜೀವನದ ಪರಮ ಗುರಿ ಎಂದು ನಂಬಿರುವ ಭಾರತೀಯ ಸಂಸ್ಕೃತಿಯ ದೃಷ್ಟಿಯನ್ನು ವೃದ್ಧಿಸೋಣ. ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಹೆಮ್ಮೆ ಪಡುವುದರ ಜೊತೆಗೆ ಉಳಿಸಿ ಬೆಳೆಸೋಣ ಅಲ್ಲವೇ?

0: ಇದುವರೆಗೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಯಕ್ಷಗಾನದಲ್ಲಿ ಮಹಿಳೆಯರು, ಈ ಕುರಿತು ಭಾಷಣ ಜಯಂತಿ ಹೊಳ್ಳ ಅವರಿಂದ.
1: ಸೃಷ್ಟಿಯ ಸಂಪುಟದ ಜೀವರಾಶಿಗಳಲ್ಲಿ ಡಾರ್ವಿನನ ವಿಕಾಸವಾದದಂತೆ ಅರಳಿ ನಿಂತ ಮಾನವ ವಿಶೇಷ ಜ್ಞಾನವಿರುವ ಮಿದುಳನ್ನು ಹೊಂದಿದ್ದಾನೆ. ಆತನಿಗೆ ಅಳು ನಗು, ಸಿಹಿ ಕಹಿ, ಬೇವು ಬೆಲ್ಲ, ನೋವು ನಲಿವು, ಭಾವ ವಿಭವ, ಸಂತೋಷ ದುಃಖ, ಕಷ್ಟ ಸ್ವ ಎಲ್ಲವುಗಳ ಸಮ್ಮಿಶ್ರ ಅನುಭವ ಅನುಭಾವಗಳ ಅರಿವು ಇದೆ. ಜೀವನಾನುಭವಗಳಿಂದ ನೊಂದ ಬೆಂದ ಮನದ ಪುನಶ್ಚೇತನಕ್ಕಾಗಿ, ಮನರಂಜನೆ ಜೀವೋತ್ಸಾಹಕ್ಕಾಗಿ ಒಂದಿಷ್ಟು ಸ್ಫೂರ್ತಿಯ ಸೆಲೆ ಬೇಕು. ಸಮಾಜದಲ್ಲಿ ಅದನ್ನು ಪಡೆಯಬಹುದಾದ ಹಲವಾರು ಕ್ಷೇತ್ರಗಳಿವೆ. ಸಂಗೀತ ಆಲಿಸುವುದು, ಪರಿಸರ ವೀಕ್ಷಣೆ, ಚಿತ್ರರಚನೆ, ಪ್ರವಾಸ ಕೈಗೊಳ್ಳುವುದು, ಚಲನಚಿತ್ರ ವೀಕ್ಷಣೆ, ಪ್ರಾಣಿ ಜೀವನಗಳ ಅಭ್ಯಾಸ ಮುಂತಾದ ಮಾರ್ಗೋಪಾಯಗಳಿವೆ. ನಮ್ಮ ದೇಶ ಅತ್ಯುತ್ತಮವಾದ ಹಲವು ಸಂಸ್ಕೃತಿಗಳ ತವರೂರು, ಋಷಿ ಮುನಿಗಳ ತಾಣ. ದೇಶದಾದ್ಯಂತ ಜನರ ವೇಷ, ಭಾಷೆ, ಜೀವನ ಕ್ರಮ, ಸಾಂಸ್ಕೃತಿಕ ಮನರಂಜನೆಯ ಆಸ್ವಾದನೆಗಳಲ್ಲಿ ಭಿನ್ನತೆ ಇರುವುದರಿಂದ ಭಾರತ ವೈವಿಧ್ಯತೆಗಳ ಖಂಡ ಎನಿಸಿದೆ. ದೇಶದಲ್ಲೇ ಕರ್ನಾಟಕವು ಶಿಸ್ತು, ಸ್ವಚ್ಛತೆ, ಸಹಬಾಳ್ವೆ, ಸ್ನೇಹ ಸೌಹಾರ್ದತೆ, ವೈವಿಧ್ಯತೆಯಲ್ಲಿ ಏಕತೆ, ಸಂಶೋಧನೆ, ವೈಜ್ಞಾನಿಕ ಮನೋಭಾವ, ಕಂಪ್ಯೂಟರ್ ಬಳಕೆ ಎಲ್ಲದರಲ್ಲೂ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಿದೆ. ಸಾಂಸ್ಕೃತಿಕ ರಂಗದಲ್ಲಿಯೂ ವಿಶೇಷ ಸಾಧನೆ ಪರಿಣತಿಯನ್ನು ತನ್ನದಾಗಿಸಿಕೊಂಡ ರಾಜ್ಯ ಕರ್ನಾಟಕ. ಭರತನಾಟ್ಯ, ಸಂಗೀತ, ನಾಟಕ, ಯಕ್ಷಗಾನ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸಿನ ಜೊತೆಗೆ ಜನಮನ್ನಣೆಯನ್ನು ಪಡೆದಿದೆ. ಕರಾವಳಿ ಕರ್ನಾಟಕದ ಮಣ್ಣ ಕಣ ಕಣದಲ್ಲಿ ಹಾಸುಹೊಕ್ಕಾಗಿ ಬೆರೆತಿರುವ ಯಕ್ಷಗಾನದ ಝೇಂಕಾರ ಹೃನ್ಮನಗಳನ್ನು ಸಚೇತನಗೊಳಿಸುವ ಕಲೆ. ದಿನದಿಂದ ದಿನಕ್ಕೆ ಪ್ರೌಢಿಯ ಮೆಟ್ಟಲೇರುತ್ತಾ ಸಾಗುತ್ತಿರುವ ಈ ಕಲೆ ಜನಮನದ ವಿಕಸನದಲ್ಲಿ ಮಹತ್ವದ ಪಾತ್ರ ಪಡೆದಿದೆ. ರಾಮಾಯಣ, ಮಹಾಭಾರತ, ಭಾಗವತದಂತಹ ಯುಗಯುಗಳ ಕಥಾನಕಗಳನ್ನು ವೇಷಭೂಷಣ ಹಾಗೂ ಮಾತಿನಲ್ಲಿ ಕಟ್ಟಿಕೊಡುವ ಪುಣ್ಯಕಥೆಗಳ ಸಾಕ್ಷಾತ್ಕಾರದೊಂದಿಗೆ ದೇಶದ ಭವ್ಯ ಪರಂಪರೆಯನ್ನು ಬಿಂಬಿಸುವ, ಸನಾತನ ಧಾರ್ಮಿಕ ಪ್ರಜ್ಞೆಯನ್ನು ಮನಮನಗಳಲ್ಲಿ ಸ್ಥಿರಗೊಳಿಸುವ ಸಂಗೀತ, ವಾದನ, ನೃತ್ಯ, ವಾಕ್ಚಾತುರ್ಯ, ನಟನೆಯಂತಹ ಪಂಚಕಲೆಗಳನ್ನು ಚೆಂಡೆ, ಮದ್ದಳೆ, ಶ್ರುತಿ, ಗಂಟೆ, ತಾಳಗಳೆಂಬ ಪಂಚವಾದ್ಯಗಳೊಂದಿಗೆ ಏಕರಂಗದಲ್ಲಿ ಮೇಳೈಸುವ, ಅರಳಿಸುವ ಅದ್ಭುತ, ಅಪ್ರತಿಮ, ಅನನ್ಯ, ಅದ್ವಿತೀಯ ಕಲೆಯೆಂದರೆ ಅದು ಯಕ್ಷಗಾನ. ಸುಮಾರು 40-50 ವರ್ಷಗಳ ಹಿಂದೆ ಮನರಂಜನೆಯನ್ನೇ ಕಾಣದ ಹಳ್ಳಿಯ ಕೃಷಿಕರು ತೆಂಗಿನ ಗರಿಯಿಂದ ತಯಾರಾದ ದೊಂದಿಯನ್ನೇ ದಾರಿದೀಪವಾಗಿ ಬಳಸಿಕೊಂಡು ಮೈಲುಗಟ್ಟಲೆ ದೂರದವರೆಗೆ ಹೋಗಿ ಈ ಯಕ್ಷಗಾನವನ್ನು ವೀಕ್ಷಿಸುತ್ತಿದ್ದರು. ಅದರಲ್ಲಿಯೇ ಸಂಪೂರ್ಣವಾಗಿ ಲೀನವಾಗಿ ಮರುದಿನ ಅದೇ ವಿಷಯಗಳ ಬಗ್ಗೆ ಪರಸ್ಪರ ಚರ್ಚಿಸಿ ತಮ್ಮ ಬುದ್ಧಿಗೊಂದಿಷ್ಟು ಮೇವು ಕೊಟ್ಟು ಸಂತೋಷ, ಸಮಾಧಾನ, ಸಾರ್ಥಕ್ಯ ಪಡೆಯುತ್ತಿದ್ದರು. ಯಕ್ಷಗಾನ ಗಂಡು ಕಲೆ ಏಕೆ? ಯಕ್ಷರ ಲೋಕದ ರಾಜವೇಷ, ಕಿರೀಟವೇಷ, ಪುಂಡುವೇಷ, ಬಣ್ಣದ ವೇಷಗಳ ಗತ್ತು, ಗಾಂಭೀರ್ಯ, ರಂಗದ ಮೇಲಿನ ಕುಣಿತ, ಹಿಡಿತ, ಪಾತ್ರ ಸಮರ್ಥನೆ, ಆಡಂಬರ, ವೈಭವ, ಸ್ವರಭಾರ, ಶಕ್ತಿ ಸಾಮರ್ಥ್ಯ, ಲಾಲಿತ್ಯ, ಚೈತನ್ಯ, ಪ್ರಸ್ತುತಪಡಿಸುವ ವೈಖರಿ ಗಂಡಿಗೆ ಮಾತ್ರ ಸಾಧ್ಯ ಎಂಬುದು ಇತ್ತೀಚಿನ ವರ್ಷಗಳವರೆಗೂ ಜನರ ಚಿತ್ವಿತ್ತಿಯಲ್ಲಿ ಅಚ್ಚೊತ್ತಿ ನಿಂತ ಭಾವಗಳಾಗಿದ್ದವು. ಆದರೆ ಇಂದು ಅದೇ ಸರ್ವಗುಣಗಳನ್ನು ರಂಗದಲ್ಲಿ ಸಾಕ್ಷಾತ್ಕರಿಸುವ ಸಾಮರ್ಥ್ಯ, ಸದೃಢತೆ, ಸರ್ವೋತ್ಸಾಹ ಹೆಣ್ಣು ಮಕ್ಕಳಲ್ಲಿಯೂ ಒಡಗೂಡಿ ಬಂದಿದೆ ಎಂಬುದು ಸತ್ಯ. ಇದನ್ನು ಈಗಾಗಲೇ ಹಲವು ಪ್ರದರ್ಶನಗಳು ದಿಟವಾಗಿಸಿದೆ. ಯುವ ಪೀಳಿಗೆಯ ಪ್ರತಿಭೆಗಳಂತೂ ಇಡೀ ರಂಗಸ್ಥಳದಲ್ಲಿ ದೇವಲೋಕವನ್ನು, ಯಕ್ಷಲೋಕವನ್ನು ನಾವೇನೂ ಕಡಿಮೆ ಇಲ್ಲ ಎಂಬಂತೆ ಅಬ್ಬರಿಸಿ ತೆರೆದಿಟ್ಟದ್ದು ಹೌದು, ವೈಭವೀಕರಿಸಿದ್ದೂ ಹೌದು. ಇತ್ತೀಚಿನ ದಿನಗಳಲ್ಲಿ ಗಂಡು ಕಲೆ ಎನಿಸಿದ ಯಕ್ಷಗಾನ ಬೃಹದಾಕಾರವಾಗಿ ಬೆಳೆದು ನಿಂತ ಸಂಸ್ಕೃತಿಯ ಕ್ಷೇತ್ರ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ್ಣಗೊಳ್ಳಲು ಯಕ್ಷಗಾನ ಬೇಕೇ ಬೇಕು ಎಂಬುದು ಯಕ್ಷರಸರ ಆಶಯ. ತೆಂಕು, ಬಡಗು, ಬಡಾಬಡಗು ಎಂಬ ಪ್ರಾಕಾರಗಳಿಂದ ತನ್ನ ಛಾಪನ್ನು ಮೂಡಿಸುತ್ತಾ ನೃತ್ಯ ಪ್ರಕಾರಗಳು, ಮಾತಿನ ವೈಖರಿ, ಹಾಡುಗಾರಿಕೆ, ಚೆಂಡದ್ದಳೆಗಳ ವಾದನಗಳಲ್ಲಿ ಭಿನ್ನತೆ ಇದ್ದು ಪರಂಪರೆಯಿಂದ ಬಂದ ಅಂಶಗಳನ್ನು ಕಾಪಾಡಿ ರೂಢಿಸಿ ಬೆಳೆಸುವಂತಹ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ ಹತ್ತು ಹಲವು ಮಹನೀಯರು ಇಲ್ಲಿ ಪ್ರಾತಸ್ಮರಣೀಯರು. ಈ ಪರಿಸರದಲ್ಲಿರುವ ಹಲವಾರು ಮೇಳಗಳು, ಕೂಟಗಳು, ಸಂಘ ಸಂಸ್ಥೆಗಳು ಕರಾವಳಿಯ ಗಂಡು

ಕಲೆಯನ್ನು ಉಳಿಸಿ ಬೆಳೆಸಿ ಪೋಷಿಸಿ ರಕ್ಷಿಸಿ ದಿಗಂತದೆತ್ತರಕ್ಕೆ ಪಸರಿಸುವಲ್ಲಿ ಕೈಗೊಂಡ ಕಾರ್ಯಗಳು ಶ್ಲಾಘನೀಯ, ಸ್ತುತ್ಯರ್ಹ. ನನ್ನ ಬಾಲ್ಯದ ದಿನಗಳಲ್ಲಿ ನಾನು ಕಂಡ ಶ್ರೇಣಿ ಗೋಪಾಲಕೃಷ್ಣ ಭಟ್, ಪಡೆಚಂದು, ತೆಕ್ಕಟ್ಟೆ ಆನಂದ ಮಾಸ್ತರ್, ಪುತ್ತೂರು ನಾರಾಯಣ ಹೆಗ್ಡೆಯವರಂತಹ ಧೀಮಂತರು ಈ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಕೆಲವು ಪುರುಷ ಮಹಿಳಾ ಸಮ್ಮಿಶ್ರ ತಂಡಂತೂ ವಿದೇಶದಲ್ಲಿಯೂ ಈ ಸುಧೆಯನ್ನು ಹರಿಸಿ ಅಲ್ಲಿಯ ಆಸಕ್ತರಿಗೂ ಕಲೆಯನ್ನು ಕಲಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅಗ್ರಗಣ್ಯರೆನಿಸಿದ್ದಾರೆ. ಇಲ್ಲಿ ಮಹನೀಯರ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಮಾನಿನಿಯರು ಯಕ್ಷ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಅದು ಗಂಡು ಕಲೆ ಗಂಡಿನ ಕೈಯಲ್ಲಿ ಮಾತ್ರ ಉಳಿದಿಲ್ಲ ಎಂದನಿಸುತ್ತಿದೆ. ಬಣ್ಣಗಾರಿಕೆ ವೇಷಭೂಷಣಗಳಲ್ಲಿ ಮಿಂಚುತ್ತಾ, ಗಾನಲೋಕದಲ್ಲಿ ವಿಹರಿಸುತ್ತಾ, ಯಕ್ಷಾಸಕ್ತರನ್ನು ತನ್ನೆಡೆಗೆ ಸೆಳೆಯುತ್ತಾ, ಯಕ್ಷರಂಗಗಳು ಮಾತಿನ ಮಂಟಪಗಳು ಕಲೆಯನ್ನು ಬಗ್ಗುವಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಇಂದಿನ ದಿನಗಳಲ್ಲಿ ಅಲ್ಲಲ್ಲಿ ಬಾಲಕ ಬಾಲಕಿಯರ, ಯುವಕ ಯುವತಿಯರ, ಹಿರಿಯರ ಕಲಾತಂಡಗಳು ಹೊಸದಾಗಿ ತಲೆ ಎತ್ತಿ ಈ ಕ್ಷೇತ್ರದಲ್ಲಿ ಮಿಂಚುತ್ತಿವೆ. ನಮ್ಮ ಭಾವಿ ಪ್ರಜೆಗಳಾಗಿ ಬೆಳಗಲಿರುವ ಚಿಣ್ಣರು ಶಾಲೆಯಲ್ಲಿ ಪಾಠ ಕಲಿತರೆ ಸಾಲದು. ಅಂತರ್ಗತವಾಗಿರುವ ಸಾಮರ್ಥ್ಯಗಳು ಸಾಕಾರಗೊಳ್ಳಬೇಕು, ಆಸಕ್ತಿಯು ಗರಿಗೆದರಬೇಕು. ಇಂದು ನಮ್ಮ ಕರಾವಳಿಯ ಪುಟಾಣಿಗಳನ್ನು ಬಹುವಾಗಿ ಆಕರ್ಷಿಸುತ್ತಿರುವ ಕ್ಷೇತ್ರಗಳಲ್ಲಿ ಪಂಚವಾದ್ಯ ಸಮ್ಮಿಲನದ ಯಕ್ಷಗಾನವು ಒಂದು. ನಮ್ಮ ಬಾಲ್ಯದಿಂದಲೂ ನನ್ನನ್ನು ಕೈಬೀಸಿ ಕರೆದ ಈ ರಂಗದ ಆಕರ್ಷಣೆಗೆ ರೂಪ ಕೊಟ್ಟು ನನ್ನ ಕನಸನ್ನು ನನಸಾಗಿಸಿಕೊಳ್ಳುವಲ್ಲಿ ಸಹಾಯಕರಾಗಿ ಒದಗಿ ಬಂದ ನನ್ನ ಯಕ್ಷಗುರುಗಳು ಸುರತ್ಕಲ್ ವಾಸುದೇವರಾಯರು. ಅವರಿಗೆ ನಾನು ಚಿರಋಣಿ. ನಾನು ಮಾತಿನ ಕೂಟದಲ್ಲಿ ಭಾಗವಹಿಸಿದ ಒಂದೆರಡು ಪಾತ್ರಗಳ ಹಾಡು ಮತ್ತು ಅರ್ಥವನ್ನು ಒಂದಿಷ್ಟು ಇಲ್ಲಿ ಪ್ರಸ್ತುತಪಡಿಸಲಿಚ್ಛಿಸುವೆ. ರುಕ್ಮಿಣಿ ಕಲ್ಯಾಣ ಪ್ರಸಂಗದಲ್ಲಿ ಶ್ರೀಕೃಷ್ಣನನ್ನೇ ಪತಿಯಾಗಿ ಪಡೆಯಬೇಕೆಂಬ ವಾಂಛೆ ಹೊಂದಿದ ರುಕ್ಮಿಣಿ ಸಮಸ್ಯೆಗಳು ಎದುರಾದಾಗ ಯಾಕೆ ಹೆಣ್ಣಾಗಿ ಹುಟ್ಟಿದೆನೋ ಎಂದು ದುಃಖಿಸುವಂತಹ ಒಂದು ಸಂದರ್ಭ.

0: ನಾನು ಹುಟ್ಟಲೇ ಬಾರದಿತ್ತು, ಹೆಣ್ಣಾಗಿ ಹುಟ್ಟಬಾರದು. ಹೆಣ್ಣು ಜನ್ಮ ಎಷ್ಟು ನಿಕೃಷ್ಟ ಎಂಬುದು ನನಗೆ ಈಗ ಅರಿವಾಗುತ್ತಿದೆ. ಯಾವ ಸ್ವಾತಂತ್ರ್ಯವೂ ಇಲ್ಲದ ಜನ್ಮವೆಂದರೆ ಅದು ಹೆಣ್ಣು ಜನ್ಮ. ಹೆಣ್ಣಿಗೂ ಒಂದು ಮನಸ್ಸಿದೆ, ಹೆಣ್ಣಿಗೂ ಒಂದು ಅಭಿಪ್ರಾಯವಿದೆ ಎಂಬುದನ್ನು ಒಪ್ಪದ ಪ್ರಪಲ ಇದು. ಹಿಂದೆ ಅದೆಷ್ಟೋ ಸಾಧ್ವಿಮಣಿಯರು ಈ ಪುರುಷ ಪ್ರಧಾನವಾದ ಸಮಾಜದಿಂದ ಎಷ್ಟೊಂದು ಸಂಕಷ್ಟಕ್ಕೊಳಗಾಗಿದ್ದಾರೆ. ಮರ್ಯಾದಾ ಪುರುಷೋತ್ತಮನಾದ, ಮಹಾಮಹಿಮನಾದ, ಜಗದೇಕ ವೀರನಾದ ಶ್ರೀರಾಮಚಂದ್ರನ ಮಡದಿಯಾಗಿದ್ದು ಆ ಸೀತಾಮಾತೆ ಅನುಭವಿಸಿದ ಸಂಕಷ್ಟಗಳಿಗೆ ಎಣೆಯುಂಟೆ? ಅದಕ್ಕೆ ಅಲ್ಲವೇ ಆಕೆ ಅಂದಿದ್ದು, ಪೆಣ್ಣಾಗಿ ಪುಟ್ಟಿದುದೆನ್ನಯ್ಯ ದೋಷಮಂ, ಪೆಣ್ಣಾಗಿ ಪುಟ್ಟದೆ ಮಣ್ಣಾಗಿ ಪುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಿ. ಎಷ್ಟೊಂದು ದಿಟವಾದ ಮಾತಿದು. ಸತ್ಯವೆಂದರೆ ಹರಿಶ್ಚಂದ್ರ, ಹರಿಶ್ಚಂದ್ರನೆಂದರೆ ಸತ್ಯ ಎಂಬಂತಿದ್ದ ಸತ್ಯ ಹರಿಶ್ಚಂದ್ರನ ಮಡದಿಯಾಗಿದ್ದು ಆ ಚಂದ್ರಮತಿ ಅನುಭವಿಸಿದ ಅನುಭಾವಿಸಿದ ಆತಂಕಗಳೆಷ್ಟು. ಬೇಡ ಬೇಡ, ಈ ತನು ಬೇಡ, ಈ ದೇಹವನ್ನು ತ್ಯಜಿಸಿ ಮುಂದಿನ ಜನ್ಮದಲ್ಲಾದರೂ ಆ ಶ್ರೀಹರಿಯ ಪಾದಾರವಿಂದಗಳನ್ನು ಪಡೆಯುವ ಭಾಗ್ಯ ದೊರಕಿತು ಕಾಯುತ್ತೇನಂತೆ. ಹಿರಿಯರಾಗಿದ್ದುಕೊಂಡು ಕೈ ಹಿಡಿದು ಮುನ್ನಡೆಸಬೇಕಾದವರೇ ಈ ರೀತಿ ವಿವೇಕ ಶೂನ್ಯರಾಗಿ ವರ್ತಿಸಿದರೆ ಇನ್ನು ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ನಾನೇಕೆ ದೊಡ್ಡಣ್ಣನಾದ ರುಕ್ಮನಿಗೆ ಅನುಜೆಯಾಗಿ ಜನಿಸಿದೆನೋ? ಅದಕ್ಕೆ ಅಲ್ಲವೇ ನನ್ನ ಸ್ಥಿತಿ ಇಷ್ಟೊಂದು ದುಸ್ಥಿತಿಗಿಳಿದುದು. ಇನ್ನೊಂದು, ಜಾಂಬವತಿ ಕಲ್ಯಾಣದಲ್ಲಿ ಶ್ರೀಕೃಷ್ಣನು ಜಾಂಬವಂತನ ಗುಹೆಯ ಬಳಿ ಬಂದು ಪಾಂಚಜನ್ಯವನ್ನು ಧ್ವನಿಸಿದ ಸಂದರ್ಭ, ಬೆದೆದ ಜಾಂಬವತಿಯ ಧ್ವನಿಯನ್ನು ಕೇಳಿ ಜಾಂಬವಂತನ ಆಗಮನವಾದಾಗ, ಅರರೆ ಪಿತನ ಕೆಟ್ಟೆ ಬಾ ಬಾ ಪರಮ ಭೀಕರವಿದೆನ್ನವು ಕೆರಳಿಯಾರ್ಭಟಿಸುತ್ತ ಜಾಂಬವ ಬಂದು ಪರಿಕಿಸುತ್ತ. ಏನಿದು ಆರ್ತಸ್ವರ? ಅರರೆ ಪಿತನ ಕೆಟ್ಟೆ, ನನ್ನ ಗುಹೆಯಿಂದ ಬಂದ ಸದ್ದಲ್ಲವೇ? ನನ್ನ ಮಗಳು ಜಾಂಬವತಿಯ ಧ್ವನಿಯಲ್ಲವೇ? ಈ ರೀತಿ ಕೂಗಿ ಕರೆಯಬೇಕಾದರೆ ಯಾರೋ ನನ್ನ ಗುಹೆಯೊಳಗೆ ಪ್ರವೇಶಿಸಿರಬೇಕು. ಅತ್ತ ಹೋಗಿ ವಿಚಾರಿಸಬೇಕಾಗಿದೆ. ಏನದು ಏನದು ಶಂಖಧ್ವನಿ? ಗಿರಿ ಗುಹೆಗಳಲ್ಲೆಲ್ಲ ಮಾರ್ಧನಿಸುವಂತಹ ಧ್ವನಿ. ಆ ನದದಿಂದಲೇ ನನ್ನ ಮಗಳು ಭೀತಳಾಗಿರಬೇಕು. ಯಾರದು ಯಾರದು ಗುಹೆಯ ಬಾಗಿಲಲ್ಲಿ ನಿಂತವರು? ಮಾನವನೊಬ್ಬ. ಶಂಖವನ್ನು ಮೊಳಗಿ ನನ್ನ ಮಗಳಲ್ಲಿ ಭಯ ಹುಟ್ಟಿಸಿದವನು ಈತನೇ ಇರಬೇಕು. ವಿಚಾರಿಸಬೇಕಾಗಿದೆ. ಎಲ್ಲವೋ ಮಾನವ, ನೀನು ಯಾಕೆ ಬಂದೆ? ಎಲ್ಲಿಂದ ಬಂದೆ? ಏನು ನಿನ್ನ ಹೆಸರು? ಹೇಳು ಬೇಗ. ಹಾಗಾಗಿ ಗಂಡು ಕಲೆ ಯಕ್ಷಗಾನ ಅಷ್ಟಕ್ಕೆ ಸೀಮಿತವಾಗದೆ ಸೀಮೋಲ್ಲಂಘನವಾಗಿ ಹೆಣ್ಣು ಅಷ್ಟೇ ಪ್ರಾಧಾನ್ಯಳು ಎಂಬುದನ್ನು ತೋರಿಸಿಕೊಟ್ಟಿದೆ.
1: ಯಕ್ಷಗಾನದಲ್ಲಿ ಮಹಿಳೆಯರು, ಈ ಕುರಿತು ಜಯಂತಿ ಹೊಳ್ಳ ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಒಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ನಿಂದ? ವಾಹ್, ಸಿಕ್ಬಿದ್ರು.
5: ಅಪರಿಚಿತ ಆಪ್ನಿಂದ ಬಚಾವಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
7: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1-800-420-2233.
9: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 lakh ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 lakh ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
11: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
10: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೆ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದಾನ ಕುರಿತಾಗಿ ಡಾ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಎಲ್ಲಾ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಬೀಡುಬೈಲ್ ಅವರಿದ್ದಾರೆ. ಇವರು ಪ್ಲಾಸ್ಟಿಕ್ ಸರ್ಜನ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಕೂಡ ಹೌದು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣು ದಾನ, ರಕ್ತದಾನ, ಇನ್ನು ಬೇರೆ ಬೇರೆ ಅಂಗಗಳ ದಾನದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಅಂಶದ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಿಲ್ಲ ಅಂತ ಅನ್ಬೋದು. ಏನಂತಂದರೆ ಚರ್ಮದಾನ ಈ ಚರ್ಮದಾನದ ಬಗ್ಗೆ ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಒಂದೇನೆಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗುವಾಗ ಚರ್ಮವನ್ನು ಎಲ್ಲೋ ತೆಗೆದು ಇಲ್ಲಿ ಹಾಕ್ತಾರೆ ಅಂಥೇಳಿ, ಬಟ್ ದಾನ ಮಾಡಬೇಕಂತಂದರೆ ಇನ್ನೊಬ್ಬರ ಒಂದು ಅಗತ್ಯತೆ ಇಲ್ಲಿ ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಈ ದಾನ, ಚರ್ಮದಾನ ಅಂತನೋ ಈ ಒಂದು ಕಲ್ಪನೆ ಯಾವಾಗ ಹುಟ್ಟಿತು, ಇದರ ಒಂದು ಅಗತ್ಯತೆ ಹೇಗೆ?
2: ಚರ್ಮದಾನ ಅಂದರೆ ಮರಣಾಂತರ ದಾನ ಮಾಡುವ ಚರ್ಮವನ್ನು ಚರ್ಮದಾನ ಅಂತ ಕರೀತೇವೆ. ಸೊ ಇದು ಈಗ ಬೇರೆ ಅಂಗಗಳ ದಾನದಂತೆ ಇದು ಕೂಡ ಒಂದು ಶ್ರೇಷ್ಠ ದಾನ. ಯಾರು ಮಾಡ್ಬೋದು ಇದನ್ನ? 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು. ಬಟ್ ಈಗ ದಾನ ಮಾಡುವವರದ್ದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಕೆಲವೊಂದು ವೈರಲ್ ಡಿಸೀಸಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV ಏಡ್ಸ್, ಸಿಫಿಲಿಸ್, ಮತ್ತೆ ರಕ್ತ ನಂಜಿನಿಂದ ತೀರ್ಕೊಂಡವರು, ಇಂಥವ್ರು ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದರೂ, ಈಗ ಕೆಲವೊಂದು ಚರ್ಮ ರೋಗ ಇರುವವರು ಕೂಡ ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದರೂ ಮಾಡ್ಬೋದು. ಈಗ 100 ವರ್ಷದವರು ಮಾಡ್ಬೋದು, 110 ವರ್ಷದವರು ಮಾಡ್ಬೋದು. ಸೊ 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು.
1: ಈಗ 100 ವರ್ಷದವರು ಮಾಡ್ಬೋದು ಅಂತಂದಿದ್ದು ಬಹಳ ಆಶ್ಚರ್ಯದ ವಿಷಯ ಆಯಿತು. ಚರ್ಮ ತುಂಬ ಆರೋಗ್ಯಕರವಾಗಿರ್ಬೇಕು, ಫಳಫಳ ಹೊಳಿತಾ ಇರಬೇಕು ಅಂತಂತೇಳಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಈಗ ತುಂಬ ವಯಸ್ಸಾದವರ ಚರ್ಮ ಅದು ಏನ್ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ ಆ ವಯಸ್ಸಿನವರಿಗೆ ಅದು ಉಪಯೋಗ ಬರುತ್ತಾ?
2: ಏನಿಲ್ಲ, ಈಗ ವಯಸ್ಸಿನ ಪ್ರಕಾರ ಚರ್ಮವನ್ನು ಹಾಕೋದು ಹಾಗೆ ಮಾಡೋದಿಲ್ಲ. ಈಗ ಯಾರಿಗೆ ಅದನ್ನ ಉಪಯೋಗಿಸ್ತೇವೆ, ಈಗ ಸುಟ್ಟು ಬಂದಿರ್ತಾರೆ ಎಷ್ಟೋ ಜನ, ಒಂದು ಇಡೀ ದೇಹವನ್ನು 100% ಅಂತ ತಗೊಂಡ್ರೆ, 100% ಅಂತ ತಗೊಂಡ್ರೆ, ಒಂದು 30-40% ಹೆಚ್ಚು ಸುಟ್ಟು ಬಂದಾಗ ಈಗ ಆ ಮನುಷ್ಯನ ದೇಹದಲ್ಲೇ, ಆ ರೋಗಿಯ ದೇಹದಲ್ಲೇ ಚರ್ಮ ಇರುವುದಿಲ್ಲ ತಗೊಂಡು ಇಲ್ಲಿಗೆ ಹಾಕ್ಲಿಕ್ಕೆ. ಈಗ ಅದು ಗಾಯದ ತೀವ್ರತೆ ಮೇಲೆ ಹೊಂದಿದೆ, ಅಂದ್ರೆ ಗಾಯ ತುಂಬಾ ಆಳವಾಗಿದ್ರೆ ಅದನ್ನ ತೆಗೆದು, ಆ ಗಾಯದ ಭಾಗವನ್ನು ತೆಗೆದು ಈ ದಾನ ಮಾಡಿರುವ ಚರ್ಮವನ್ನು ಅದರ ಮೇಲೆ ಹಾಕ್ತೇವೆ. ಸೊ ಇದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಈಗ ಯಾವುದೇ ಗಾಯ ಇದ್ದಾಗ ಅಲ್ಲಿನ ನೀರಿನ ಅಂಶ ಮತ್ತೆ ಪ್ರೋಟೀನ್ ಅಂಶ, ಹೀಗೆ ತುಂಬಾ ಅಗತ್ಯವಾದ ಅಂಶಗಳು ಆರಿ ಹೋಗ್ತವೆ. ಸೊ ಇದನ್ನ ತಡೆಗಟ್ಟಿಸೋದು ಇದು
1: ಚರ್ಮದಾನದಿಂದ,
2: ಚರ್ಮ ಅಂದ್ರೆ ಚರ್ಮದಾನ ಮಾಡಿದ
1: ಚರ್ಮದಿಂದ ಸರಿಯಾಗ್ಬಿಡುತ್ತೆ,
2: ಸರಿ ಕಮ್ಮಿ ಆಗುತ್ತೆ. ಇದು ತನ್ನ ತಾನೇ ಒಂದು 3-4 ವಾರದಲ್ಲಿ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿ ತನಕ ಅದು ಮಾಡೋ ಕೆಲಸಗಳಿದೆ ಅಲ್ಲ, ಅದು ತುಂಬಾ ಅಗತ್ಯವಾಗಿರೋದು. ಅದರಿಂದ ಮಾರ್ಟಾಲಿಟಿ ರೇಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ
1: ಅಲ್ವಾ? ಓಹೋ, ಈಗ ಸುಟ್ಟ ಗಾಯಗಳಿಂದ ಅದು ಬಹಳಷ್ಟು ಹೆಚ್ಚಿನ ಪ್ರತಿಶತ ಸುಟ್ಟು ಗಾಯ ಇದ್ರೆ ಮನುಷ್ಯ ಬದುಕುಳಿಯೋದು ತುಂಬಾನೇ ಕಠಿಣ ಅಂತ ಹೇಳ್ತಾರೆ. ಎಷ್ಟು ಯಾವ ಪ್ರತಿಶತದಲ್ಲಿ ಅದು ಆಗಿದ್ರೆ ಮನುಷ್ಯ ಬದುಕ್ತಾನೆ ಅದರ ಬಗ್ಗೆ?
2: ಅಂದ್ರೆ ಹಾಗೆ ಒಂದು ಬ್ಲಾಂಕೆಟ್ ಟರ್ಮ್ ಅಥವಾ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಅದು ಆ ಮನುಷ್ಯನ ಕೋಮಾರ್ಬಿಡಿಟೀಸ್, ಅಂದ್ರೆ ಅವನಿಗೆ BP ಶುಗರ್ ಇದೆಯಾ, ಅವನ ಏಜ್ ಎಷ್ಟು, ಮತ್ತೆ ಎಷ್ಟು ಆಳವಾಗಿ ಬರ್ನ್ಸ್ ಆಗಿದೆ. ಅದು ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಕಥೆನೆ ಬೇರೆ. ಸೊ ಅದೆಲ್ಲವೂ ಅದಕ್ಕೆ ಮ್ಯಾಟರ್ ಆಗುತ್ತೆ. ಸೊ ನಾನು 20%, 30% ಅಂತ ಈಗ ಬ್ಲಾಂಕೆಟ್ ಆಗಿ ಹೇಳಲಿಕ್ಕಾಗಲ್ಲ.
1: ಒಂದು 20% ಸುಟ್ಟಿದೆ ಆ ಮನುಷ್ಯನಿಗೆ, ಅವನು ಅಪಾಯದಿಂದ ಪಾರಾದ ಅಂತ ಹೇಳಲಿಕ್ಕೆ ಸಾಧ್ಯವಾ?
2: ಅದು ಸೂಪರ್ಫಿಷಿಯಲ್ ಆಗಿದ್ರೆ, ಮತ್ತೆ ಅದು ಬೇರೆ ಏನು ಆರ್ಗನ್ ಇನ್ವಾಲ್ವ್ಮೆಂಟ್ ಅಥವಾ ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಹೌದು ನಾವು ಹೇಳ್ಬೋದು.
1: ಈ ಕೈ ಕಾಲು ಅಲ್ಲೆಲ್ಲ ಆದ್ರೆ ತೊಂದರೆ ಇಲ್ಲ. ಅದೇ ಒಂದು ಕಿಡ್ನಿಯ ಭಾಗ, ಹೃದಯದ ಭಾಗ
2: ಒಳಗೆ ಡೀಪ್ ಆಗಿ ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಇದೇ ಬೇರೆ
1: ಆಗುತ್ತೆ. ಎಲೆಕ್ಟ್ರಿಕಲ್ ಬರ್ನ್ ಅಂತಂದಾಗ ತುಂಬಾ ಆಳವಾಗಿ ಅದರ ಪರಿಣಾಮ
2: ಆಳವಾಗಿ ಹೋಗುತ್ತೆ, ಅದು ಒಳಗಿನ ಒಳಗೆ ಹೋಗುತ್ತೆ ಮತ್ತೆ ಅದರದ್ದು ಡೆಪ್ತ್ ಆಫ್ ಇಂಜುರಿ ತುಂಬಾ ಹೈ ಇರುತ್ತೆ
1: ಅಲ್ವಾ. ಈಗ ಚರ್ಮದಾನ ವಿಷಯಕ್ಕೆ ಬರೋಣ. ಅನೇಕ ಸಂದರ್ಭದಲ್ಲಿ ತಾವು ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ವಯಸ್ಸಾದವರ ಚರ್ಮವನ್ನು ಕೂಡ ಬಳಸಲಿಕ್ಕೆ ಸಾಧ್ಯವಿದೆ ಅಂತನ್ನೋದನ್ನು ಮಾಡಿದ್ದೀರಿ ನೀವು. ಈ ಚರ್ಮದಾನಕ್ಕೆ ಮುಂದೆ ಬರಬೇಕು ಅಂತಂದರೆ ಈಗ ಒಂದು ದೇಹದಾನ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಏನಾರು ಮಾಡ್ಕೊಳ್ಳಿ ನೀವು ಅಂತಂಥೇಳಿ ಇಡೀ ದೇಹವನ್ನು ಕೊಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ದೇಹದಾನ ಮಾಡಿದ್ದ ದೇಹದಿಂದ ಚರ್ಮವನ್ನು ಬಳಸೋ ಸಾಧ್ಯತೆ ಇದೆಯಾ? ಅಕಸ್ಮಾತ್ ಅದು ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳೋಕ್ಕಷ್ಟೇ ಸೀಮಿತವಾಗಿಟ್ಟಿರ್ತಾರಾ, ಅಲ್ಲಿ ಚರ್ಮ ಕೆಲಸಕ್ಕೆ ಬರ್ತಾ ಅಥವಾ ಬೇರೆ ಏನಾದರೂ ಅವ್ರು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಉದಾಹರಣೆ ಎಲುಬು, ಅದನ್ನು ಕೂಡ ಬಳಸ್ತಾರಾ ಹೇಗೆ ಅಂತ?
2: ದೇಹ ಬೇರೆ ಇದು ಅಂಗಗಳ ಅಥವಾ ಬೇರೆ ಆರ್ಗನ್ಸ್ ಡೊನೇಟ್ ಮಾಡಿದ್ರು ಚರ್ಮವನ್ನು ತೆಗೆದು
1: ಅಗತ್ಯತೆ ಇದ್ರೆ ಅದನ್ನು ಬಳಸಬಹುದು.
2: ಹೌದು, ಬಳಸಬಹುದು. ಅಂದ್ರೆ ಇದು ಎಲ್ಲಿಂದ ತೆಗಿತೇವೆ ನಾವು? ಎರಡು ತೊಡೆಗಳು, ಕಾಲ್ಗಳು ಮತ್ತೆ ಬೆನ್ನಿನ ಹಿಂದಿನ ಭಾಗ. ಸೊ ಇಲ್ಲಿಂದ ತೆಗೆಯೋದು. ಸೊ ಆರ್ಗನ್ ಡೊನೇಷನ್ ಮಾಡಿದ್ದಕ್ಕೂ ಇದಕ್ಕೂ ಅಂದ್ರೆ ಮಾಡಬಾರ್ದು ಅಂತ
1: ಏನಿಲ್ಲ. ಅಂದ್ರೆ ಈಗ ದೇಹದಾನ ಅಂತಂದ್ರೆ ಆ ದೇಹದ ಅದು ಸುಮಾರು ದಿನಗಳ ತನಕ ಅದನ್ನ ಇಟ್ಟಿರ್ತಾರೆ ನಿಜ, ಆದ್ರೆ ಅಲ್ಲಿ ಚರ್ಮ ಕೆಲಸಕ್ಕೆ ಬರಲ್ಲ, ಅದಕ್ಕೆ ಏನು ಅಗತ್ಯತೆಗಳಿವೆ? ಇಂತಿಷ್ಟು ಮನುಷ್ಯನ ಇಡಿಯಾದ ದೇಹದಾನ ಮಾಡಿದ ಸಂದರ್ಭದಲ್ಲಿ ಆಗಲಿ ಅಥವಾ ವಯಸ್ಸಾದಂತ ಮರಣ ಆದ ನಂತರ ಎಷ್ಟು ಅವಧಿ ಬೇಕು?
2: ಮರಣಾಂತರ 6 ಗಂಟೆ ಒಳಗೆ,
1: ಅಲ್ಲಿ 6 ಗಂಟೆ ಅವಧಿನಲ್ಲಿ ಚರ್ಮವನ್ನು ಬಳಸ್ಕೋಬಹುದು ನಾವು.
2: ಮತ್ತೆ ಇದಕ್ಕೆ ಆಸ್ಪತ್ರೆಗೆ ಕೊಂಡೊಯ್ಯೋದು ಇದೆಲ್ಲ ಬೇಡ. ಸೊ ಟೀಮ್ಸ್ ಇದೆ ಅದಕ್ಕೆ ಅಂತಾನೆ. ಈಗ ಇಡೀ ಇಂಡಿಯಾದಲ್ಲಿ ಒಂದು 20-22 ಸ್ಕಿನ್ ಬ್ಯಾಂಕ್ ಗಳಿವೆ. ನೀವು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಇಡೀ ಟೀಮ್ ಕರ್ಕೊಂಡು ಬರ್ತಾರೆ. ಸೊ ಹೇಗೆ ಐ ಡೊನೇಷನ್ ಮಾಡ್ತಾರಾ ಹಾಗೆ ಇದು ಕೂಡ ಅವರೇ ಬಂದು ತಗೊಂಡು ಹೋಗ್ತಾರೆ.
1: ಅಲ್ಲಿಂದ ಬೇಕಾದ್ರೆ ಚರ್ಮ ಬೇಕಾಗಿರೋ ಸ್ಥಳಕ್ಕೆ ಅದನ್ನ ಸಾಗಿಸಬಹುದು. ಈಗ ಹೇಗೆ ರಕ್ತವನ್ನ ಸಂಗ್ರಹ ಮಾಡ್ತಾರೆ ಹಂಗೆ ಚರ್ಮವನ್ನ ಚರ್ಮ ಬ್ಯಾಂಕ್ ನಲ್ಲಿ ಸಂಗ್ರಹ ಮಾಡಬಹುದಾ?
2: ಈಗ ಬೇರೆ ಆರ್ಗನ್ಸ್ ನಂತೆ ತಕ್ಷಣ ಉಪಯೋಗಿಸಬೇಕಾಗಿಲ್ಲ ಇದು. ಸೊ ಇದನ್ನ ಪ್ರಿಸರ್ವ್ ಮಾಡ್ತೇವೆ ನಾವು. ಪ್ರಿಸರ್ವ್ ಮಾಡಿ 5 ವರ್ಷ ತನಕ ಕೂಡ ಉಪಯೋಗಿಸಬಹುದು. ಸೊ ಅಷ್ಟು ಬರ್ನ್ಸ್ ವಿಕ್ಟಿಮ್ ಕೂಡ ಇರ್ತಾರೆ, 5 ವರ್ಷ ತನಕ ಕಾಯ್ಬೇಕಾಗಿಲ್ಲ. ಸೊ ಅಷ್ಟು ನೀಡ್ ಕೂಡ ಇದೆ.
1: ಅದರ ರಕ್ಷಣೆ ಅಂತಂದ್ರೆ ಅದು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ.
2: ಗ್ಲಿಸರಾಲ್ ಸೊಲ್ಯೂಷನ್ ಅಂತ ಇದೆ, ಅದರಲ್ಲಿ ಪ್ರಿಸರ್ವ್ ಮಾಡೋದು.
1: ಅಂತ ಚರ್ಮ ತುಂಬಾ ತಡವಾಗಿ ಇದ್ದಂತಹ ಚರ್ಮವನ್ನು ಬಳಸಲಿಕ್ಕೆ ಹೋದಾಗ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀರಿ ಎಲ್ಲೋ ಒಂದು ಕಡೆ ಬೇಕಾಗಿರುತ್ತದೆ, ಅದು ತುರ್ತಾಗಿ ತಂದಿರೋ ಚರ್ಮ ನಿಮಗೆ ಅನುಕೂಲಕರನೋ ಅಥವಾ ತಡವಾಗಿ ಬಂದಂತಹ ಚರ್ಮನೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡೋಕ್ಕೆ ಬಳಕೆಗೆ ಬರುತ್ತೆ ಹೇಗೆ?
2: ಅದೆರಡು ಒಂದೇ ಪ್ರೋಸೆಸ್ ಅಲ್ಲಿ ಹೋಗಿರುತ್ತೆ, ಎರಡು ಒಂದೇ ರೀತಿ
1: ನಿಮ್ಗೇನು ಡಿಫ್ರೆನ್ಸ್ ಮಾಡಲ್ಲ. ಅದಕ್ಕೆ ಅಂದ್ರೆ ಈಗ ವಯಸ್ಸಾದಂಥವ್ರು ಹರೆಯದಲ್ಲಿ ಯಾರೋ ಮರಣ ಹೊಂದಿರ್ತಾರೆ, ಅವ್ರ ಚರ್ಮ ಬಳಕೆಗೆ ತುಂಬಾ ಇನ್ನು ಸೂಕ್ತವಾಗಿ ಅನ್ಸುತ್ತಾ?
2: ಹಾಗೇನಿಲ್ಲ, ಅದೇ ಅದು
1: ಚರ್ಮಕ್ಕೆ ಏನೋ ಯಾವುದೇ ಇಲ್ಲ,
2: ಯಾವುದೇ ಆಗ್ಲಿ
1: 18 ವರ್ಷ ನಂತರ.
2: ಹೌದು, ಯಾವುದೇ ಆಗ್ಲಿ ಯಾರಿಗೆ ಆಗ್ಲಿ
1: ಚಿಕ್ಕ ಮಕ್ಕಳು ಸಾವಾದಾಗ ಅವರಿಗೂ ಚರ್ಮ ಇರುತ್ತಲ್ಲ, ಆ ಚರ್ಮವನ್ನು ಯಾಕೆ ಬಳಸಲ್ಲ?
2: ಅದು ಪ್ರೋಟೋಕಾಲ್.
1: ಹಂಗೆ, ಸರಿ ಸರಿ ಸರಿ ಸರಿ, ಗೊತ್ತಾಯ್ತು. ಈಗ ಅಂದ್ರೆ ಚರ್ಮದಾನದ
2: ಚಿಕ್ಕ ಸಣ್ಣದೇ ಬರುತ್ತೆ, ಹೆಚ್ಚು ಬರುವುದಿಲ್ಲ. ಇಡೀ ಬಾಡಿ ಸರ್ಫೇಸ್ ಏರಿಯಾ ನೋಡಿದ್ರೆ ಹೆಚ್ಚು ಬರುವುದಿಲ್ಲ.
1: ಏನು ಇದರಲ್ಲಿ ಕಾನೂನಿನ ಅಥವಾ ಪ್ರೋಟೋಕಾಲ್ ಅಂತ ಹೇಳಿದ್ರಲ್ಲ, ಏನು ಇರುತ್ತೆ ಸಮಸ್ಯೆಗಳು ಅಂತ ಹೇಳಿ. ದಾನದ ಸಂದರ್ಭದಲ್ಲಿ ಹೇಗೆ ಆಗಬಹುದು? ಈಗ ನೇತ್ರದಾನ ಅಂತಂದಾಗ ಸತ್ತ ವ್ಯಕ್ತಿಯ ನೇತ್ರವನ್ನು ತೆಗಿತಾರೆ, ಅದು ಸಾವಾದಂತಹ ದೇಹದಿಂದ ಇಂತಿಷ್ಟು ಅವಧಿನಲ್ಲಿ ಆ ಚರ್ಮವನ್ನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಆದರೆ ಒಂದು ನಂಬಿಕೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಲ್ಲವೂ ಸಾಧ್ಯತೆ ಇದೆ, ಎಲ್ಲವನ್ನು ದಾನವಾಗಿ ಕೊಡಬಹುದು ಅಂತನ್ನೋದು. ಯಾವುದು ಕೂಡ ಮನುಷ್ಯನ ಇಡೀ ದೇಹ ಸತ್ತು ಅಂದರೆ ಮಣ್ಣಲ್ಲಿ ಸೇರೋ ಬದಲು ಅದು ದೇಹ ದಾನ ಮಾಡಿದಾಗ ಅದು ಯಾವುದಕ್ಕಾದರೂ ಬರಲಿ. ಮೇಲಾಗಿ ಇಲ್ಲಿ ತಾವು ಹೇಳಿದ್ದು ಬಹಳ ಆಸಕ್ತಿದಾಯಕ ವಿಷಯ ಏನಂದ್ರೆ 5 ವರ್ಷ ತನಕ ಅದನ್ನ ಕಾಯ್ದಿಟ್ಕೋಬಹುದು.

0: ಅಂದ್ರೆ ಇದರಲ್ಲಿ ಚರ್ಮದಾನ ಮಾಡಬಹುದು ಅಂತ
1: ವಿಷಯನೇ ಸ್ವಲ್ಪ ಗೊತ್ತಿಲ್ಲ.
0: ಮತ್ತೆ ಇವತ್ತಿಗೂ ಕೂಡ ನಿಮಗೆ ಮಾಡೋ ಮನ್ಸಿದ್ರೆ ಇಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅವ್ರ ಹತ್ರ ಸ್ಕಿನ್ ಬ್ಯಾಂಕ್ ಇದೆ. ಸೊ ಅವ್ರದೇ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಯು ಕ್ಯಾನ್ ಪ್ಲೆಡ್ಜ್ ಯುವರ್ ಸ್ಕಿನ್, ನೀವು ನಿಮ್ಮ ಸ್ಕಿನ್ ಅನ್ನು ಪ್ಲೆಡ್ಜ್ ಮಾಡಬಹುದು. ಸೊ ಮರಣಾಂತರ ಈಗ ನೀವು ಆ ಪ್ಲೆಡ್ಜ್ ಮೊದಲೇ
1: ಮೊದಲೇ ದಾನ ಮಾಡೋದು, ಈಗ ನೇತ್ರ ದಾನ ಮಾಡ್ತೀವಿ ನಾವು ಅಂತಂದಾಗ ಚರ್ಮದಾನನೂ ಮಾಡ್ತೀವಿ ಅಂತ
0: ಪ್ಲೆಡ್ಜ್
1: ಮಾಡ್ಬೋದು,
0: ಇವತ್ತೇ ಮಾಡ್ಬೋದು. ಅದು ಮೊದಲೇ
1: ದೇಹದಾನ ಮಾಡ್ತೀವಿ ಅಂದಾಗ ಅದನ್ನು
0: ಮಾಡ್ಬೋದು. ಈಗ ಅದು ಮಾಡದೇ ಇದ್ರು ಮರಣಾಂತರ ನಿಮ್ಮ ಸುತ್ತಮುತ್ತ ಅಂದ್ರೆ ನಿಮ್ಮ
1: ಸಂಬಂಧಿಕರು
0: ಒಪ್ಪಿಗೆ ಮೇರೆಗೆ ಒಪ್ಪಿಗೆ ಕೊಟ್ರೆ ಅದನ್ನ ತಗೋಬಹುದು.
1: ಈಗ ಈ ವೈಶಿಷ್ಟ್ಯತೆ ಏನು ಮೇಡಮ್, ಈಗ ಈ ರೀತಿಯಾಗಿ ಈ ಚರ್ಮದಾನಕ್ಕೂ ಒಂದು ಮಹತ್ವ ಇದೆ. ಪ್ಲಾಸ್ಟಿಕ್ ಸರ್ಜರಿ ಟೈಮ್ನಲ್ಲಿ ಇವರಿಗೆ ತುಂಬ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ಹೇಳೋದು ಒಂದಾಯಿತು. ಇದರ ಒಂದು ಜಾಗತಿಕವಾಗಿ ಈ ಬಗ್ಗೆ ಒಂದು ಅಗತ್ಯತೆಯನ್ನು ಹೇಗೆ ಮನಗಾಣಲಾಯಿತು, ಜಾಗತಿಕವಾಗಿ ಇದರ ಚರ್ಚೆ ಶುರುವಾಯಿತು, ಯಾವ ಕಾರಣಕ್ಕಾಗಿ ಈ ಒಂದು ವಿಷಯ ಮುನ್ನೆಲೆಗೆ ಬಂತು ಅಂತ?
0: ಅದೇ ಈಗ ಒಂದು ಸುಟ್ಟ ರೋಗಿಗೆ ಬೇಕಾದಷ್ಟು ಚರ್ಮ ಇರುವುದಿಲ್ಲ. ಅದೇ ಅದನ್ನ ಹೀಗೆ ಬಿಟ್ಟರೆ ನೀರಿನ ಅಂಶ ಆಗಲಿ ಸೋಂಕು ಬರೋದಾಗಲಿ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ, ಪೇಷಂಟ್ನ ಮರಣ ಹತ್ತಿರ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಇದನ್ನ ಅಲೋಗ್ರಾಫ್ಟಿಂಗ್ ಅಂತ ಕರಿತೇವೆ, ಆದಷ್ಟು ಬೇಗ ಅದನ್ನ ಸುಟ್ಟ ಗಾಯ ಈಗ ಆಳವಾಗಿರೋ ಗಾಯವನ್ನ ಕ್ಲೀನ್ ಮಾಡಿ ಈ ದಾನ ಮಾಡಿದ ಚರ್ಮವನ್ನು ಅದನ್ನ ಅದಕ್ಕೆ ಹಾಕಿದ್ರೆ ಅದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಅದನ್ನ ಅಲ್ಲಿ ಆಗೋ ವಾಟರ್ ಇವ್ಯಾಪರೇಷನ್ ಅಥವಾ ಅದೆಲ್ಲವನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಕೆಳಗಿಂದ ಗಾಯ ಹೀಲ್ ಆಗ್ತಾ ಹೋಗುತ್ತೆ.
1: ಈ ಬಗ್ಗೆ ಜಾಗತಿಕವಾಗಿ ಒಂದು ಪ್ರಚಾರ, ಈಗ ನೇತ್ರದಾನದ ಪಾಕ್ಷಿಕ ಅಂತ ಮಾಡ್ತಾರೆ, ಅದರ ಒಂದು ಪ್ರಚಾರ ಮಾಡ್ತಾರೆ, ಆ ಬಗ್ಗೆ ಅರಿವನ್ನು ಕೊಡ್ತಾರೆ. ಈ ಚರ್ಮದಾನದ ಅರಿವು ಅಂತನೋದು ಕೊಡಬೇಕಂತಂದಾಗ ಏನಾದರೂ ಒಂದು ವಿಶಿಷ್ಟ ದಿನಗಳ ಆಚರಣೆ ಏನಾದ್ರು ಇದೆಯಾ?
0: ಅದೇ ಈಗ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ 2000 ಈಗ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ 2011 ಇಲ್ಲಿ ಶುರು ಆಗಿದೆ ಇಂಡಿಯಾದಲ್ಲಿ. ಸೊ ಇಂಡಿಯಾದ ಪ್ಲಾಸ್ಟಿಕ್ ಸರ್ಜನ್ಸೇ ಅದನ್ನ ಮುಂದಿಟ್ಟು ಈಗ ಅದು ವರ್ಲ್ಡ್ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ. 2021 ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ July 15
1: ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅಂಗವಾಗಿ ಒಂದಿಷ್ಟು ಪ್ರಚಾರ, ಒಂದಿಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ಜನರಿಗೆ ಕೊಡೋ ಪ್ರಯತ್ನ ಆಗುತ್ತೆ ಅಲ್ವಾ? ಅಂದ್ರೆ ಯಾವುದೇ ಆಗಲಿ ಒಂದು ಇಂತಿಷ್ಟು ಪ್ರಚಾರ ಆದರೆ ಜನರಿಗೆ ಗೊತ್ತಾಗುತ್ತೆ. ಈಗ ನಾವು ಆಕಾಶವಾಣಿ ಮಾಧ್ಯಮದ ಮೂಲಕವಾಗಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಕೊಡ್ತಾ ಇದ್ದೇವೆ, ತಿಳ್ಕೊಂಡಿರ್ಬೇಕು ಅಂಥೇಳಿ. ಹೇಗೆ ಚರ್ಮವನ್ನು ಕೊಡಬಹುದು, ಮತ್ತು ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಹೋದಂಗೆ ಒಂದು ತುಂಡಾದ ಬೆರಳನ್ನು ಹೇಗೆ ತರಬೇಕು, ಎಷ್ಟು ತಾಸಲ್ಲಿ ತರಬೇಕು, 6 ತಾಸಲ್ಲಿ ತರಬೇಕು, ಇವೆಲ್ಲ ಅಂಶಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಆ ಬಗ್ಗೆ ತಿಳುವಳಿಕೆ ಈಗ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ತಿಳುವಳಿಕೆ ಇಲ್ಲ, ಈ ಬಗ್ಗೆ ಗೊತ್ತೇ ಇರಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನಂದ್ರೆ ಈ ಸೌಂದರ್ಯಕ್ಕಾಗಿ ಅಷ್ಟೇ ಅದು ಸೀಮಿತ ಅಂತಾರೆ. ಆದ್ರೆ ಬಹಳ ಒಂದು ಅದರ ಅಗತ್ಯತೆ ತುಂಬಾ ವಿಸ್ತಾರವಾಗಿದೆ. ಎಲ್ಲೆಲ್ಲಿ ಏನೇನು ಬಳಕೆ ಆಗತ್ತೆ ಅದು ಸ್ವಲ್ಪ ಹೇಳಿ.
0: ಸೊ ಈಗ ನಾವು ಮೇಲಿಂದ ಕೆಳಗೆ ನೋಡಿದ್ರೆ ಈಗ ಹುಟ್ಟಿನಿಂದ ಬರುವಂತ ಕೆಲವೊಂದು ಪ್ರಾಬ್ಲಮ್ಸ್, ಕ್ರೇನಿಯೋಸಿನೋಸ್ಟೋಸಿಸ್ ಅಂದ್ರೆ ಈ ತಲೆದು ಮೂಳೆಗಳು ಮೊದಲೇ ಅಂಡ್ಕೊಳ್ಳುತ್ತವೆ. ಸೊ ಅದಕ್ಕೆ ಬೇಕಾಗಿರೋ ಸರ್ಜರೀಸ್, ಕಿವಿ ಇಲ್ಲದೆ ಹುಟ್ಟುತ್ತಾರೆ ಕೆಲವರು, ಕಿವಿಯನ್ನ ಮಾಡೋದು ಇಬ್ಬರಿಗೆ ನೋಡ್ಲಿಕ್ಕಷ್ಟೇ, ಇದರಿಂದ ಕಿವಿ ಕೇಳೋದು ಹೆಚ್ಚಾಗುತ್ತೆ,
1: ಸೌಂದರ್ಯದಲ್ಲಿ ಬರುತ್ತದು. ಒಂದು ಆರ್ಗನ್ ಟೈಪ್ ಫಿಕ್ಸ್ ಮಾಡ್ಬಿಡೋದು.
0: ಹೌದು. ಮತ್ತೆ ಕ್ಲೆಫ್ಟ್ ಪ್ಯಾಲೆಟ್, ಸೀಳು ತುಟಿ, ಈ ಆಪರೇಷನ್ಸ್ ಎಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು. ಈ ಮುಖದ್ದು ಎಲುಬುಗಳು ಮುರಿದ್ರೆ ಅದರದ್ದು ಆಪರೇಷನ್ ಫಿಕ್ಸ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಎಲ್ಲೇ ಕ್ಯಾನ್ಸರ್ ಆದ್ರೂ, ಈಗ ಮುಖದಲ್ಲಿ ಕ್ಯಾನ್ಸರ್ ಆಗ್ಲಿ ಚರ್ಮದಲ್ಲಿ ಎಲ್ಲೇ ಕ್ಯಾನ್ಸರ್ ಆದ್ರೂ ಇದನ್ನ ತೆಗೆಯೋದು ಮತ್ತೆ ಅದಕ್ಕೆ ಕವರ್ ಕೊಡೋದು, ಇದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು.
1: ಅಪಘಾತ ಸಂದರ್ಭಗಳಲ್ಲಿ
0: ಅಪಘಾತ, ಹೌದು ಅದು ಕೂಡ. ಮತ್ತೆ ಬೇರೆ ಯಾವ್ದೇ ಅಪಘಾತ ಆದಾಗ ಎಲ್ಲಾದ್ರೂ, ಈಗ ಬೆರಳಾಗ್ಲಿ ಕೈಯಾಗ್ಲಿ ಕಾಲಾಗ್ಲಿ ಇದನ್ನ ಜೋಡಣೆ ಮಾಡೋದು, ಅಥವಾ ಅಲ್ಲಿ ಚರ್ಮ ಮಾಂಸದ ಏನಾದ್ರು ಕೊರತೆ ಬಂದ್ರೆ ಅದನ್ನ ಮುಚ್ಚೋದು, ಇದೆಲ್ಲವೂ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಬರುತ್ತೆ. ಸೊ ಇದು ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ.
1: ಹೌದು, ರೀಕನ್ಸ್ಟ್ರಕ್ಟಿವ್ ಮತ್ತೆ
0: ರೀಕನ್ಸ್ಟ್ರಕ್ಷನ್
1: ಅಂದ್ರೆ ಮತ್ತೆ ಈಗ ಮುರಿದು ಹೋದಂತದನ್ನ ಸರಿಪಡಿಸೋದು ಮತ್ತೆ ವಾಪಸ್ ಅಂತ. ಬಿಲ್ಡಿಂಗ್ ಬಿತ್ತು ಅಂದ್ರೆ ಅದನ್ನ ಹೇಗೆ ಸರಿ ಕಟ್ಟಿಬಿಡ್ತೀವಿ ವಾಪಸ್. ಸೊ ಆ ರೀತಿ ಕಟ್ಟುವ ಕೆಲಸ ಆಗತ್ತೆ.
0: ಮನುಷ್ಯ
1: ನರಗಳ ಜೋಡಣೆ, ಮನುಷ್ಯ ಹೇಗಿದಾನೋ ಹಾಗೇನೆ ಕಾಣುವ ಹಂಗೆ ಮಾಡುವಂತ ಸಾಧ್ಯತೆಗಳು ಇವೆ ಅಂತ. ಮತ್ತೆ ಇದಕ್ಕಾಗಿ ಅಪಘಾತಗಳು ಆಗೋ ಸಂದರ್ಭದಲ್ಲಿ ತುರ್ತಾಗಿ ಚರ್ಮ ಬೇಕಾಗಿರುತ್ತದೆ. ಸುಟ್ಟ

0: ಗಾಯದ ಸಂದರ್ಭದಲ್ಲಿ ಕೂಡ ಚರ್ಮ ಬೇಕಾಗಿರುತ್ತದೆ, ಇನ್ನೇನೇನೋ ಸಾಧ್ಯತೆ ಬೇಕಾಗಿರುತ್ತದೆ. ಈಗ ಒಂದಿಷ್ಟು ಚರ್ಮವನ್ನು ಈ ಸೌಂದರ್ಯಕ್ಕಾಗಿ ಒಂದೇನೋ ತೆಗಿತಾರೆ ಅಂದ್ಕೊಳ್ಳ, ತೆಗೆದು ಬಿಸಾಕ್ಬಿಡ್ತಾರೆ ಅಂದ್ಕೊಳ್ಳ, ಆ ಚರ್ಮವನ್ನು ದಾನವಾಗಿ ಕೊಡ್ಬೋದಾ? ಈಗ ಉದಾಹರಣೆ ಬೊಜ್ಜು.
1: ಅದರ ಈಗ ಬೊಜ್ಜಲ್ಲಿ ಹೌದು, ಈಗ ಅಬ್ಡೋಮಿನೋ ಪ್ಲಾಸ್ಟಿ ಅಂತ ಕರಿತೇವೆ. ಸೊ ಅದರಲ್ಲೂ ಸ್ವಲ್ಪ ಚರ್ಮ ಬರುತ್ತೆ, ಬಟ್ ಅದೆಲ್ಲ ಚಿಕ್ಕ ಚಿಕ್ಕ, ಅದರಿಂದ ನಾವು
0: ಅಲ್ಲ ಈ ಚಿಕ್ಕ ಚಿಕ್ಕ ಸೇರಿಸಿ ಅದು ದೊಡ್ಡದಾಗತ್ತಲ್ಲ,
1: ಇಲ್ಲ
0: ಇಂತಿಷ್ಟು ಜನರ ಕಡೆಯಿಂದ ಶೇಖರಣೆ ಮಾಡಿ ಅದು ಇಷ್ಟು ಚರ್ಮ ಆಗ್ಬೋದಲ್ಲ,
1: ಹಾಗೆ ಇನ್ನು ಮಾಡಿ
0: ಬ್ಯಾಂಕ್ ಅಲ್ಲಿ ಮಾಡಕ್ ಬರಲ್ಲ ಆ ತರ ಅಲ್ಲ. ಅಂದ್ರೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕೊಡೋದಂತಲ್ಲ, ಹೆಚ್ಚಿನ ಭಾಗ ಒಬ್ಬನೇ ವ್ಯಕ್ತಿಯಿಂದ ತೆಗೆದಿದ್ದು, ಒಂದೊಂದು ಕಡೆ ಅದನ್ನ ನೀವು ವರ್ಗೀಕರಣ ಮಾಡಿ ಕ್ಲಾಸಿಫಿಕೇಶನ್ ಮಾಡಿ ಇಟ್ಬಿಡ್ತೀರಾ, ಈ ವಯಸ್ಸಿನವ್ರ ಚರ್ಮ ಇದು, ಇದು ಇವ್ರದ್ದು, ಇದನ್ನೆಲ್ಲ ಬರುತ್ತೆ
1: ಯಾರಿಂದ ಬಂದಿರೋದು ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಐಡೆಂಟಿಫಿಕೇಶನ್ ಮಾರ್ಕರ್ ಇರುತ್ತೆ. ಬಟ್
0: ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಯಾರ್ದು ಆಗಿದೆ ಅಂತ,
1: ಬಟ್ ಇದು ಯಾರಿಗೆ ಹಾಕ್ತೇವ ಅದು
0: ಗೊತ್ತಾಗಲ್ಲ. ಇದು ಈಗ ಚರ್ಮದಾನದ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಿದೆಯಾ ನಿಮ್ಮ ಪ್ರಕಾರ ಏನು ಅನಿಸುತ್ತೆ?
1: ಇನ್ನೂ ಅದು ಹೆಚ್ಚು ಜನರಿಗೆ ತಿಳುವಳಿಕೆ ಇಲ್ಲ. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಸೊ ನಾವೆಲ್ಲರೂ ಇದ್ರ ಬಗ್ಗೆ
0: ಮಾತಾಡಬೇಕು. ಈಗ ಮೇಡಮ್ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಉದಾಹರಣೆ ಏನೋ ಒಂದು ಒಂದು ಸ್ವಲ್ಪ ಗಾಯ ಆಗಿದೆ ಅನ್ಕೋಣ, ಆ ಗಾಯದ ಭಾಗವನ್ನು ತೆಗೆದಿರ್ತೀವಿ, ಸರಿ ಏನೋ ಆಪರೇಷನ್ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಅದನ್ನು ಅವರ ದೇಹದಿಂದನೇ ಎಲ್ಲೋ ಒಂದು ಕಡೆ ತೆಗೆದು ಮಾಡ್ತೀರಿ, ಒಂದು ತೆಗಿಯೋಕ್ಕಾಗ ತೆಗೆದ್ರೆ ಇನ್ನೊಂದು ಕಡೆ ಅದು ಕುರುಪಾಗತ್ತೆ, ಅದರದ್ದು ಬ್ಯೂಟಿನೆಸ್ ಹೋಗುತ್ತೆ ಅಂತಂದಾಗ, ಆವಾಗ ಅಷ್ಟೇ ಚರ್ಮವನ್ನು ತಗೊಂಡು ಕಸಿ ಮಾಡಿ ಹೊಂದಾಣಿಕೆ ಮಾಡೋಕ್ಕಾಗತ್ತಾ ದಾನವಾದಿಗೆ ಪಡೆದಂಥದ್ದನ್ನು?
1: ಇಲ್ಲ, ಅದು ಏನಂದರೆ ಈ ದಾನ ಮಾಡಿದ ಚರ್ಮವನ್ನು ಹಾಕಿದ್ರು ಕೂಡ ಅದು ಮೂರ್ನಾಲ್ಕು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ, ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿಯ ತನಕ ಕೊಡೋ ಪ್ರೊಟೆಕ್ಷನ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್. ಸೊ ಅದು ಈ ಬರ್ನ್ಸ್ ವಿಕ್ಟಿಮ್ಸಿಗೆ, ಇದು ಸುಟ್ಟು ಗಾಯಗೊಂಡ ರೋಗಿಗಳಿಗೆ ಇಂಪಾರ್ಟೆಂಟ್. ಯಾಕೆ, ಒಂದು ದೇಹದ ಅರ್ಧ ಭಾಗ ಸುಟ್ಟಾಗ ನೀವು ಅದನ್ನು ಕವರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಚರ್ಮ ಇದೆ ಅಲ್ಲ, ನಮಗೆ ಅದು ಹೊರಗಿನ ಪದರದ ಹಾಗೆ ಫುಲ್ ಇಡೀ ದೇಹಕ್ಕೆ ಅದು ಕವರ್ ಮಾಡುತ್ತೆ. ಸೊ ನೀವು ಇನ್ನೊಂದು ಕಡೆಯಿಂದಲೂ ತಗೊಂಡ್ರೆ ಅಲ್ಲಿ ಕೂಡ ಗಾಯ ಆಗುತ್ತೆ, ಆವಾಗ ಇದು ಬಳುವಳಿಕೆ ಮಾಡಬಹುದು.
0: ಚರ್ಮದಾನವಾಗಿ ಪಡೆದಂತದ್ದನ್ನ ಮಾಡ್ಲಿಕ್ಕೆ ಬರುತ್ತೆ ಅಂತ,
1: ಸಣ್ಣ ಸಣ್ಣ ಗಾಯಗಳಿಗೆ
0: ಅಲ್ಲಲ್ಲಿ ಅವರವರ ದೇಹದಲ್ಲೇ ತಗೊಂಡು ಮಾಡ್ತಾರೆ.
1: ಮತ್ತೆ ಅದು ಅಲ್ಲಿ ಎಲ್ಲಿ ತಗೊಂಡಿರ್ತೇವ ಅಲ್ಲಿ ಕೂಡ ಬೆಳೆಯುತ್ತೆ, ಅದು
0: ಬೆಳೆಯುತ್ತೆ. ಅಲ್ವಾ,
1: ಈಗ ನಿಮಗೆ ಒಂದು ಚರ್ಮದಾನ ಮಾಡುವವರ ಅಥವಾ ರಿಲೇಟಿವ್ಸಿಗೆ ಡೌಟ್ ಆಗ್ಬೋದು, ಇದು ಸ್ವಲ್ಪ ಕುರುಪಾದ್ರೆ, ಡಿಫಾರ್ಮಿಟಿ ಆದ್ರೆ ದಾನ ಮಾಡಿದ ದೇಹಕ್ಕೆ. ಸೊ ಇದು ನಾವು ಎಲ್ಲಿಂದ ತಗೋತೇವೆ, ಕಾಣದೇ ಇರೋ ಜಾಗದಿಂದ
0: ತಗೊಳ್ತೀರಿ,
1: ತೊಡೆಗಳಿಂದ, ಬೆನ್ನಿನ ಹಿಂದಿನ ಭಾಗದಿಂದ, ಮುಖ ಆಗಲಿ, ಎದೆಯಿಂದ ಆಗಲಿ, ಕೈ ಆಗಲಿ, ಕೈಯಿಂದ ಎಲ್ಲ ಹೆಚ್ಚು ತಗೊಳ್ಳೋದು.
0: ಅದೇ ಅವರವರ ದೇಹದಿಂದನೇ ಚರ್ಮವನ್ನು ತೆಗೆದಾಗ ಜೈವಿಕವಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅನ್ಕೋಬಹುದು. ಇನ್ನೊಂದು, ದೇಹದಿಂದ ಪಡೆದಂತಹ ಚರ್ಮಕ್ಕೆ ಅನೇಕ ಸವಾಲುಗಳಿವೆ, ಸರಿಯಾದ ಪರೀಕ್ಷೆಗಳನ್ನು ಮಾಡಿ ಅದು ಹೊಂದಾಣಿಕೆ ಆಗುತ್ತೋ ಅಲ್ಲ ಅಂತ ನೋಡ್ಬೇಕಾಗತ್ತೆ.
1: ಇಲ್ಲ, ಈಗ ಬೇರೆ ಆರ್ಗನ್ ಡೊನೇಷನ್ ಮಾಡಿದಾಗ ಹೇಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಂಪಾರ್ಟೆಂಟ್, ಎಚ್ ಎಲ್ ಎ ಟೈಪಿಂಗ್ ಹೇಗೆ ಇಂಪಾರ್ಟೆಂಟ್ ಇದೆಯಾ, ಹಾಗೆ ಚರ್ಮದಾನದಲ್ಲಿ ಇಲ್ಲ. ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಇದ್ರೂ ನಡೆಯುತ್ತೆ, ಎಚ್ ಎಲ್ ಎ ಟೈಪಿಂಗ್ ಆಗದೆ ಇದ್ರು, ಸೊ ಇದೆಲ್ಲ ಚೆಕ್ ಮಾಡೋದಿಲ್ಲ. ಒಂದೇ ಏನು ಇಂಪಾರ್ಟೆಂಟ್, ಇನ್ಫೆಕ್ಷನ್ ಇರಬಾರ್ದು ಮತ್ತೆ ರೋಗಗಳಿರಬಾರ್ದು, ಈಗ ವೈರಲ್ ಇನ್ಫೆಕ್ಷನ್ಸ್ ಇರಬಾರ್ದು.
0: ಅಂದ್ರೆ ದಾನವಾಗಿ ಪಡೆದಂತಹ ಚರ್ಮದ ಒಂದು ಲಕ್ಷಣಗಳನ್ನ ಅಲ್ಲಿ ಫಿಕ್ಸ್ ಮಾಡಿಟ್ಟಿರ್ತಾರ ಈಗ,
1: ಅದೆಲ್ಲ ಈಗ
0: ಗೊತ್ತಾಗಲ್ಲ ನಿಮಗೆ.
1: ಅಲ್ಲಿ ಹಾರ್ವೆಸ್ಟ್ ಮಾಡುವಾಗ್ಲೇ ಬ್ಲಡ್ ಕೂಡ ತಗೊಂಡು, ರಕ್ತ ಕೂಡ ತಗೊಂಡು ಅದನ್ನ ಚೆಕ್ ಮಾಡ್ತೇವೆ. ಸೊ ಅವರಿಗೆ ಏನಾದ್ರೂ ಸ್ಕಿನ್ ಇನ್ಫೆಕ್ಷನ್ ಇದೆಯಾ ಅಥವಾ ಬ್ಲಡ್ ಇನ್ಫೆಕ್ಷನ್ ಇದೆಯಾ, ಯಾವ್ದಾದ್ರು ವೈರಲ್ ಡಿಸೀಸಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡಿ ಕ್ಲಿಯರ್ ಆದಾಗ ಅದನ್ನ ರೆಡಿ ಫಾರ್ ಗ್ರಾಫ್ಟಿಂಗ್ ಅಂತ ಇಡೋದು.
0: ಇದು ಚರ್ಮದಾನದ ಬಗ್ಗೆ ನಾವು ಸ್ವಲ್ಪ ಹೊಸ ವಿಷಯನೇ ತಿಳ್ಕೊಂಡಿದ್ದೀವಿ. ಜನರಿಗೆ ಈ ಬಗ್ಗೆ ಪ್ರಜ್ಞೆ ಬರಬೇಕು, ತಿಳ್ಕೊಂಡಿರ್ಬೇಕು. ಒಟ್ಟು ಪ್ಲಾಸ್ಟಿಕ್ ಸರ್ಜರಿ ಅಂತಂದಾಗ ಅದು ಅನೇಕ ವಿಷಯಗಳಿವೆ ಅದರಲ್ಲಿ, ಆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಮತ್ತು ದಾನವಾಗಿ ಪಡೆದಾಗ ಕಾನೂನಾತ್ಮಕವಾಗಿ ಯಾವುದೇ ಅಡೆತಡೆಗಳು ಇಲ್ಲಾರದ ಹಾಗೆ, ಈವನ್ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ, ಈಗ ತಾವು ಹೇಳಿದಂಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೂಡ ಅದರದ್ದು ಬ್ಯಾಂಕ್ ಇದೆ ಅಂತ ಹೇಳಿ ಹೇಳಿದ್ರಿ. ಇದು ಇನ್ನೂ ಎಲ್ಲ ಕಡೆಯೂ ಗೊತ್ತಾಗಲಿ, ಹೇಗೆ ರಕ್ತದ ಬ್ಯಾಂಕ್ಗಳು, ರಕ್ತ ನಿಧಿ, ಬ್ಲಡ್ ಬ್ಯಾಂಕ್ಗಳು ಎಲ್ಲ ಕಡೆ ಇವೆ, ಹಾಗೆ ಚರ್ಮದಾನದ ಒಂದು ವ್ಯವಸ್ಥೆ, ಒಂದು ಶೇಖರಣೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ತಾವು ಹೇಳಿದಂಗೆ 5 ವರ್ಷದ ತನಕ ಉಪಯೋಗ ಮಾಡಬೇಕಂದಾಗ ಎಲ್ಲಿಂದ ಎಲ್ಲಿಂದಾದರೂ ಸಾಗಿಸ್ಬೋದು. ಜನರ ಸಮಸ್ಯೆ, ಅವರ ಒಂದು ಸಮಸ್ಯೆ ನಿವಾರಣೆಗೆ ಇದು ಒಂದು ಸಹಾಯಕಾರಿ.

0: ಅಂತ ಹೇಳ್ಬೋದು.
1: ಈಗ ದೇಶದಲ್ಲಿರೋ 20 ಬ್ಯಾಂಕ್ಗಳು ಇಡೀ ದೇಶಕ್ಕೆ
0: ಸಪ್ಲೈ ಮಾಡ್ತಾರೆ.
1: ಅದಕ್ಕೆ ಆದಷ್ಟು ಚರ್ಮದಾನ ಮಾಡಿದ್ರೆ ಒಳ್ಳೇದು.
0: ನಮ್ಮಲ್ಲಿ ಅದು ಮತ್ತೆ ಅಗೇನ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಈ ಒಂದು ಚರ್ಮ ದಾನವಾಗಿ ಪಡೆದಂತಹ ಚರ್ಮದ ಕಸಿ ಆಗತ್ತಾ? ಅದು ಹೆಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಜಿಲ್ಲಾ ಸ್ಥಳದಲ್ಲಿ ಈ ರೀತಿ ಚರ್ಮ ದಾನವಾಗಿ ಪಡೆದ ಚರ್ಮವನ್ನ ಮಾಡಬಹುದಾ?
1: ಮಾಡಬಹುದು ಮಾಡಬಹುದು. ಅಂದ್ರೆ ಅದನ್ನ ಸರಿಯಾಗಿ ಪ್ರೊಸೆಸ್ ಮಾಡಿ
0: ಪ್ರಿಸರ್ವ್ ಮಾಡಿದ್ರೆ ಅದನ್ನ ಎಲ್ಲಾದ್ರೂ ಎಲ್ಲಿ
1: ಯಾರಾದ್ರೂ ಯೂಸ್ ಮಾಡಬಹುದು
0: ಮಾಡಬಹುದು. ಮತ್ತೆ ಅಲ್ಲಿ ತಜ್ಞ ವೈದ್ಯರು ಇರಬೇಕು.
1: ಹೌದು, ಉಪಯೋಗಿಸೋರು ಇರಬೇಕು.
0: ಸರ್ಜನ್ಸ್, ಪ್ರಾಕ್ಟಿಸ್ ಸರ್ಜನ್ಸ್ ಮಾಡಬಹುದು ಅಂತ. ಈ ಬಗ್ಗೆ ಒಂದು ಕೋರ್ಸ್ ಈಗ MBBS ಮಾಡಿದ್ಮೇಲೆ ತಾವು ಓದ್ತಿರಲ್ಲ, ಸ್ಪೆಷಲೈಸೇಷನ್ ಸಾಕಷ್ಟು ಅವಕಾಶಗಳಿವೆಯಾ ಓದ್ಲಿಕ್ಕೆ?
1: ಇದೆ, ಕಾಂಪಿಟೇಷನ್ ಇದೆ.
0: ಇದೆ
1: ಅಂದ್ರೆ MBBS ಮಾಡಿ, MS ಸರ್ಜರಿ ಮಾಡಿ, ಜನರಲ್ ಸರ್ಜರಿ ಮಾಡಿ, ಮತ್ತೆ ಸೂಪರ್ ಸ್ಪೆಷಾಲಿಟಿ ಮಾಸ್ಟರ್ಸ್ ಇನ್ ಚಿರರ್ಜಿ ಅಂತ ಕರೀತೇವೆ.
0: MBBS ಮಾಡಿ, MS ಮಾಡಿದ್ಮೇಲೆ
1: ಸೂಪರ್ ಸ್ಪೆಷಾಲಿಟಿ 3 ವರ್ಷದ್ದು
0: ಅಲ್ವಾ?
1: ಅದು ಪ್ಲಾಸ್ಟಿಕ್ ಅಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ.
0: ಸಾಕಷ್ಟು ತಜ್ಞತೆ ಬೇಕಾಗುತ್ತೆ, ಸಾಕಷ್ಟು ಧ್ಯಾನ ಬೇಕಾಗತ್ತೆ ಇದರಲ್ಲಿ. ಒಳ್ಳೆಯದು ಮೇಡಮ್, ಈ ಬಗ್ಗೆ ಚರ್ಮದಾನದ ಬಗ್ಗೆ ತಾವು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಟ್ಟಾರೆ ಒಂದು ಜಾಗೃತಿ ಮೂಡಬೇಕು, ಎಲ್ರಿಗೂ ಗೊತ್ತಿರಬೇಕು ಯಾವ್ಯಾವ ವಿಷಯಗಳನ್ನು ಹೇಗೆ ವೈದ್ಯರು ಅದನ್ನು ಡೀಲ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಈ ಮಾಹಿತಿ ತುಂಬ ಅಗತ್ಯ ಅಂತ ಅನ್ನಿಸ್ತು. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದ. ಚರ್ಮದಾನ ಕುರಿತು ಇದುವರೆಗೂ ರಮ್ಯಾ ಪೀಡುಬೈಲು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಕರು ಚಾಂಪಣ್ಣ, ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದೀಗ ಒಂದು ಭಾವಗೀತೆ.

0: ರತ್ನಮಾಲಾ ಪ್ರಕಾಶ್ ಅವರ ಕಂಠದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ಅವರ ಕವನವನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರದ ಒಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಕೃಷಿ ಸಿಂಚಾಯಿ ಯೋಜನೆ. ಈ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಏನು ಸರ್ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿದರೆ?
3: ಮಾನ್ಯ ಪ್ರಧಾನಮಂತ್ರಿಗಳು 16ನೇ ಲೋಕಸಭೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಏನು ಅಂತೇಳಿ ಹೇಳಿದರೆ, ನೀರಿನ ಪ್ರತಿ ಹನಿಯೂ ಕೂಡ ಅಮೂಲ್ಯ. ಈ ನೀರನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಇನ್ನೂ ಹೆಚ್ಚು ಉಪಯೋಗ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ, PMKSY. ಈ ಯೋಜನೆಯನ್ನು ಜಾರಿಗೆ ತಂದು ಆ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಹರ್ ಖೇತ್ ಕೋ ಪಾನಿ ಅಂತ, ಪ್ರತಿ ಹೊಲಕ್ಕೂ ನೀರು ಹೋಗಬೇಕು ಅನ್ನೋದು ಅದರ ಮುಂದಿನ ದೃಷ್ಟಿ. ಅದು ಅದನ್ನ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾರೆ.
2: ಇನ್ನು ಉಳಿದಂತಹ ಉದ್ದೇಶಗಳು ಏನೇನು?
3: ಈಗ ಅದನ್ನ ಪ್ರಮುಖವಾಗಿ ಯಾಕೆ ಆ ರೀತಿ ಮಾಡಿದ್ರು ಅಂತೇಳಿ ಹೇಳಿದ್ರೆ, 141 million hectare ಪ್ರದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಿತ್ತನೆ ಆಗ್ತದೆ. ಆ ಪೈಕಿ 65 million hectare ಮಾತ್ರ ನೀರಾವರಿ ಕ್ಷೇತ್ರಕ್ಕೆ ಒಳಪಟ್ಟಿದೆ, ಅಂದರೆ 45%. ಇನ್ನು 55% ನೀರಾವರಿಗೆ ಒಳಪಡೋದಿಲ್ಲ. ಪ್ರಧಾನಮಂತ್ರಿಗಳ ಆಶಯ ಏನು ಅಂತೇಳಿ ಹೇಳಿದ್ರೆ, ಹರ್ ಖೇತ್ ಕೋ ಪಾನಿ ಅಂತೇಳಿ ಹೇಳಿದ್ರೆ, ಪ್ರತಿ ಹೊಲಕ್ಕೂ ನೀರಾಯಿಸುವ ರೀತಿಯಲ್ಲಿ ನೋಡ್ಕೋಬೇಕು ನಾವು. ಆ ರೀತಿಯ ನೀರಾವರಿ ಯೋಜನೆಗಳನ್ನು ನಾವು ರೂಪಿಸಬೇಕು ಅಂತೇಳಿ ಪ್ಲಾನ್ ಮಾಡ್ತಾರೆ. ಆಗ ಈ PMKSY ಯೋಜನೆಯಡಿಯನ್ನು ಇಲ್ಲಿ ಏನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ, 4 ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಇದನ್ನು ಮೊದಲನೇದು AIBP ಅಂತೇಳಿ, ಅಂದರೆ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಇದರದ್ದು ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಮಧ್ಯಮ ಪ್ರಮಾಣದ ಮತ್ತು ಬೃಹತ್ ಪ್ರಮಾಣದ ನೀರಾವರಿ ಯೋಜನೆಗಳನ್ನು ಮತ್ತೆ ಪುನರ್ಜೀವಗೊಳಿಸಬೇಕು, ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಇದು ಮೊದಲನೇದು.
2: ವೇಗವಾಗಿ
3: ಮಾಡಬೇಕು, ಅದಕ್ಕೆ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ ಕೊಟ್ಟಿರತಕ್ಕಂಥದ್ದು. ನೆಕ್ಸ್ಟು PMKSY ಹರ್ ಖೇತ್ ಕೋ ಪಾನಿ, ಅಂದರೆ ಪ್ರತಿಯೊಂದು ಹೊಲಕ್ಕೂ ನೀರು ಮುಟ್ಟಿಸ್ಬೇಕು ಅಂತೇಳಿ ಅಂತ. ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ? ಮಳೆ ಕೊಯ್ಲಿಗೆ ಬೇಕಾದಂಥ ವಿವಿಧ ಸ್ಟ್ರಕ್ಚರ್ಗಳನ್ನ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರಲ್ಲಿ. ಪ್ರಮುಖವಾಗಿ ಎಲ್ಲಿ ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಅಲ್ಲಿ ನೀರನ್ನು ನಿಲ್ಲಿಸಬೇಕು, ಎಲ್ಲಿ ನೀರನ್ನು ಇಂಗ್ಸೋದಕ್ಕೆ ಸಾಧ್ಯ ಅಲ್ಲಿ ನೀರನ್ನು ಇಂಗಿಸ್ಬೇಕು. ರೈತರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಣ್ಣ ಸ್ಟ್ರಕ್ಚರ್ಗಳು, ಚೆಕ್ ಡ್ಯಾಮ್ ಆಗಿರ್ಬೋದು, ನಾಲಬಂಡ ಆಗಿರ್ಬೋದು, ಈ ಥರ ಇದನ್ನು ಹರ್ ಖೇತ್ ಕೋ ಪಾನಿ ಆಗಬೇಕು ಅಂತೇಳಿ. ಮೂರನೇದೇನು ಅಂತೇಳಿ ಹೇಳಿದ್ರೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಆಗಬೇಕು ಅಂತೇಳಿ ಅಂತ. ಇದರಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತೇಳಿ ಹೇಳಿದ್ರೆ, ಈ ನಾವು ಸೂಕ್ಷ್ಮ ನೀರಾವರಿ ಅಂತೇಳಿ ಏನು ಹೇಳ್ತೀವಿ, ಹನಿ ನೀರಾವರಿ, ತುಂತುರು ನೀರಾವರಿ, ಈ ಥರದ ಘಟಕಗಳು ಏನು ಇವತ್ತು ನಾವು ರೈತರಿಗೆ ಕೊಡ್ತಾ ಇದ್ದೀವಿ, 90% ರಿಯಾಯಿತಿನಲ್ಲಿ ಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ರಾಜ್ಯದ ಪಾಲು ಕೂಡ ನಾವು ಮೆಚ್ಕೋಬೇಕು. ಏನು ಅಂತೇಳಿ ಹೇಳಿದ್ರೆ, ದೇಶದಿಂದ ಅಂದರೆ ಕೇಂದ್ರದಿಂದ ಕೊಡ್ತಕ್ಕಂಥದ್ದು 27% ಸಬ್ಸಿಡಿ. ಇವರು ಮ್ಯಾಂಡೇಟರಿ ಆಗಿ ಏನು ಹೇಳ್ತಾರೆ ಅಂತೇಳಿ ಹೇಳಿದ್ರೆ, 18% ಸಬ್ಸಿಡಿಯನ್ನು ನೀವು ಕೊಡಲೇಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಯಾವುದೇ ರಾಜ್ಯ 18% ಕೊಟ್ಟ ನಂತರವೇ ಅವ್ರು 27% ಕೊಡ್ತಾರೆ, ಅಲ್ಲಿಗೆ 45%. ಇದರ ಮೇಲೆ ಕರ್ನಾಟಕ ರಾಜ್ಯದವರು ಟಾಪ್ ಅಪ್ ಅಂತೇಳಿ ಹೇಳ್ತೀವಿ, ಹೆಚ್ಚುವರಿ ಅನುದಾನವನ್ನು ಮತ್ತೆ 45% ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ 45 ಪ್ಲಸ್ ಇಲ್ಲಿ 18, 63% ಕರ್ನಾಟಕ ರಾಜ್ಯದ ಕಾಂಟ್ರಿಬ್ಯೂಷನ್ ಇದೆ. ಇದ್ರೆ ಇದನ್ನ ಕೊಟ್ಟು 90% ರಿಯಾಯಿತಿ ದರದಲ್ಲಿ ರೈತರಿಗೆ ನಾವು ಹನಿ ನೀರಾವರಿ ಉಪಕರಣಗಳನ್ನ, ತುಂತುರು ನೀರಾವರಿ ಉಪಕರಣಗಳನ್ನು ಕೊಡ್ತಾ ಇದ್ದೇವೆ. 4

0: ಇದೆ ಇದರಲ್ಲಿ. ಇನ್ನೊಂದು ಪಿ ಎಂ ಕೆ ಎಸ್ ವೈ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಂತ. ನಿಮಗೆ ಗೊತ್ತಿದೆ ಜಲಾನಯನ ಅಂದ್ರೆ ಏನು, ಸಾಕಷ್ಟು ರೈತರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಬೇರೆ ಬೇರೆ ಜಲಾನಯನ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಕ್ಕಂತ ಇವತ್ತಿನ ಕಾರ್ಯಕ್ರಮಗಳು ಸಹಿತ ನಡೀತಾ ಇರೋದು ಪಿ ಎಂ ಕೆ ಎಸ್ ವೈ ವಾಟರ್ ಶೆಡ್ ನಲ್ಲಿ.
1: ಈ ಒಂದು ಯೋಜನೆಯ ಅನುಕೂಲಗಳನ್ನು ನಮ್ಮ ಕೃಷಿಕರು ಹೇಗೆ ಪಡೆದುಕೊಳ್ಬಹುದು?
0: ಈಗ ಒಂದು ಹೇಳದೆ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್, ಇದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದು, ಬೃಹತ್ ನೀರಾವರಿ ಯೋಜನೆಗಳನ್ನು ತರತಕ್ಕಂಥದ್ದು. ಅದಕ್ಕೆ ನೇರವಾಗಿ ರೈತರು ಅದನ್ನು ಉಪಯೋಗ ಪಡ್ಕೋಬೇಕು ಅಂತೇಳಿ ಹೇಳಿದ್ರೆ ಅದರ ಪ್ರಯೋಜನದಲ್ಲಿ ಅವ್ರು ಬರ್ತಾರೆ, ಬಟ್ ಅವರಾಗಿ ಬಂದು ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನ ಸರ್ಕಾರವೇ ಯೋಜನೆಯನ್ನು ರೂಪಿಸುತ್ತೆ, ಆ ಪ್ರಕಾರ ಮಾಡುತ್ತೆ. ಇನ್ನ ನಾನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಏನು ಹೇಳಿದೆ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಅಲ್ಲಿ ನಾವು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಏನು ಕೊಡ್ತಾ ಇದ್ದೇವೆ, ಇದನ್ನು ಕೃಷಿ ಇಲಾಖೆ ಮುಖಾಂತರ ಮತ್ತು ತೋಟಗಾರಿಕೆ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಕೃಷಿ ಇಲಾಖೆ ಮುಖಾಂತರ ತುಂತುರು ನೀರಾವರಿ ಘಟಕಗಳನ್ನು ಕೊಡ್ತಾ ಇದ್ದೇವೆ ಶೇಕಡ 90% ರಿಯಾಯಿತಿಯಲ್ಲಿ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಹನಿ ನೀರಾವರಿ ಘಟಕಗಳನ್ನು ಶೇಕಡ 90% ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ರೈತರು ನೇರವಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಕೊಟ್ಟು ಬಂದರೆ ಮುಗೀತು. ಇದರಲ್ಲಿ ಒಟ್ಟಾರೆ ಘಟಕದ ವೆಚ್ಚ 100% ಇದ್ದರೆ 10% ಕೇವಲ 2600 ರೂಪಾಯಿ ಕಟ್ಟತಕ್ಕಂಥದ್ದು ಅಷ್ಟೇ ಇರ್ತದೆ. 2600 ರೂಪಾಯಿ ಕಟ್ಟಿದರೆ ಇವರಿಗೆ 30 ಪೈಪು, 5 ಜೆಟ್ಟು, 5 ಸ್ಯಾಡಲ್ಲು, 8 ಕ್ಯಾಪು, ಈ ರೀತಿ ಎಲ್ಲ ಒಟ್ಟಾರೆ 1 ಹೆಕ್ಟೇರ್ಗೆ ನೀರು ಉಣಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ತಾ ಇದೆ. ಅದನ್ನು ನಾವು ಕೃಷಿ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಅದೇ ರೀತಿ ಹನಿ ನೀರಾವರಿಗೆ ಬೇಕಾದಂಥ ಸಲಕರಣೆಗಳನ್ನು ತೋಟಗಾರಿಕೆ ಇಲಾಖೆ ಮುಖಾಂತರ ಕೂಡ ತಗೋಬೋದು. ಕೃಷಿ ಇಲಾಖೆಯಲ್ಲೂ ಹನಿ ನೀರಾವರಿ ಘಟಕಗಳಿಗೆ ಕೊಡ್ತೇವೆ, ಕೆಲವು ಬೆಳೆಗಳಿಗೆ ಮಾತ್ರ. ಉದಾಹರಣೆಗೆ ಕಬ್ಬು, ಕಬ್ಬಿನ ಬೆಳೆಗೆ ಹನಿ ನೀರಾವರಿ ಬೇಕಾಗ್ತದೆ. ಕಬ್ಬಿಗೆ ಬೇಕಾದಂಥ ಹನಿ ನೀರಾವರಿ ಘಟಕಗಳನ್ನು ಕೃಷಿ ಇಲಾಖೆ ಮುಖಾಂತರ ಪಡ್ಕೋಬೋದು.
1: ಈ ಒಂದು ಯೋಜನೆಯ ಪ್ರಯೋಜನವನ್ನು ನಮ್ಮ ಕೃಷಿಕರು ಹೇಗೆ ಪಡೆದುಕೊಂಡು ಅನುಕೂಲಗಳನ್ನು ಮಾಡಿಕೊಳ್ತಾ ಇದ್ದಾರೆ?
0: ಈಗ ಈ ಸೂಕ್ಷ್ಮ ನೀರಾವರಿ ಘಟಕಗಳಿಗೇನಿದೆ ಅದರ ಬಗ್ಗೆ ಎಲ್ಲ ರೈತರಿಗೂ ಒಂದು ಅವೇರ್ನೆಸ್ ಇದೆ,
1: ಜಾಗೃತಿ
0: ಇದೆ. ಆ ಜಾಗೃತಿ ಇರೋದರಿಂದಲೇ ನಮಗೆ ಸಾಕಷ್ಟು ಅರ್ಜಿಗಳು ಬರ್ತಾವೆ. ಆ್ಯಕ್ಚುಲಿ ಕಳೆದ ವರ್ಷ ನಾವು ಸುಮಾರು 15,000 ಘಟಕಗಳನ್ನು ಕೊಟ್ಟಿದ್ದೇವೆ ಕಳೆದ ವರ್ಷದಿಂದ ಹಿಂದಿನ ವರ್ಷಕ್ಕೆ. ಮತ್ತು ಕಳೆದ ವರ್ಷದಲ್ಲೂ ಸಹಿತ ಸುಮಾರು 11,000 ಘಟಕಗಳನ್ನು ನಾವು ಈ ಯೋಜನೆಯಡಿ ಕೊಟ್ಟಿದ್ದೇವೆ. ಇದರ ರೀತಿಯ ಉಪಯೋಗವನ್ನು ರೈತರು ಖಂಡಿತ ಪಡ್ಕೋತಾ ಇದ್ದಾರೆ. ಒಂದೇನು ಅಂತೇಳಿ ಹೇಳಿದ್ರೆ, ಒಮ್ಮೆ ಈ ಪ್ರಯೋಜನವನ್ನು ಪಡ್ಕೊಂಡಂಥ ರೈತರು ಮುಂದಿನ 7 ವರ್ಷಗಳಲ್ಲಿ ಅವರಿಗೆ ಲಭ್ಯ ಇರೋದಿಲ್ಲ. ಒಂದ್ಸಲಿ
1: ಫಲಾನುಭವಿಗಳಾದ್ರೆ ಮುಂದಿನ 7 ವರ್ಷದವರೆಗೂ
0: ಸಿಗೋದಿಲ್ಲ.
1: ಇತರರಿಗೂ ಸಿಗಲಿ
0: ಅನ್ನೋ ಉದ್ದೇಶದಿಂದ ಸ್ಯಾಚುರೇಷನ್ ಆಗಬೇಕು. ಇತರರಿಗೂ ಸಿಗುತ್ತೆ ಅಂದ್ರೆ ಏನರ್ಥ, ಈ ಭೂಮಿಯ ಬೇರೆ ಭಾಗ ನೀರಾವರಿಗೆ ಒಳಪಡುತ್ತೆ ಅಂತ ಆ ಉದ್ದೇಶ ಇಟ್ಕೊಂಡು. ಮತ್ತೆ ಇದಕ್ಕೆ SC/ST ರೈತರಿಗಾದ್ರೆ 5 ವರ್ಷಕ್ಕೆ ಸಡಲಿಕೆ ಮಾಡಿದ್ದಾರೆ, ಬೇರೆ ರೈತರು 7 ವರ್ಷ ತನಕ
1: 7 ವರ್ಷದವರೆಗೂ ಕೂಡ ತೆಗೆದುಕೊಳ್ಬಹುದು. ಈ ನೀರಾವರಿಯ ಉಪಯೋಗವನ್ನ ರೈತರು ಮಾಡ್ಕೊಳ್ತಾ ಇದ್ದಾರೆ ಸರ್?
0: ಖಂಡಿತ ಮಾಡ್ಕೋತಾ ಇದ್ದಾರೆ. ಈಗ ಒಂದೇನು ಅಂತೇಳಿ ಹೇಳಿದ್ರೆ, ನೀರಿನ ಸದುಪಯೋಗ ಆಗಬೇಕು, ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋ ಉದ್ದೇಶನೇ ಅಷ್ಟು. ಅಂದ್ರೆ ಪ್ರತಿ ಹನಿಯೂ ಬಹಳ ಅಮೂಲ್ಯ, ಈ ಅಮೂಲ್ಯವಾದಂತದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ರೈತರ ತಲೆಯಲ್ಲಿ ಬಂದಿದೆ. ಎಲ್ಲರೂ ಈಗಾಗಲೇ ಬಹಳಷ್ಟು ಜನ ರೈತರು ಬಂದು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಇದರ ಉಪಯೋಗ ಪಡ್ಕೋತಾ ಇದ್ದಾರೆ. ಮತ್ತೊಂದು ವಿಭಾಗ PMKSY ವಾಟರ್ ಶೆಡ್ ಅಂತೇಳಿ ಹೇಳಿದೆ. ಇಲ್ಲಿ ಅದರದೇ ಆದ ಯೋಜನೆ ಇರ್ತದೆ. ಒಂದು ರಿಸ್ಟ್ರಿಕ್ಟೆಡ್ ಜಾಗದಲ್ಲಿ ಕೆಲವೇ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈ ಯೋಜನೆ ಇರ್ತದೆ. ಈ ಯೋಜನೆ ಉಪಯೋಗವನ್ನು ಸಹಿತ ನಮ್ಮ ರೈತರು ಪಡ್ಕೋತಾ ಇದ್ದಾರೆ. ನಾವೇನು ಜಲಾನಯನ ಭಾಗದಲ್ಲಿ ಚೆಕ್ ಡ್ಯಾಮ್ ಮಾಡ್ತೇವೆ, ನಾಲಬಂಡ್ ಮಾಡ್ತಾ ಇದ್ದೇವೆ, ಒಡ್ಡುಗಳನ್ನು ಹಾಕ್ತಾ ಇದ್ದೇವೆ, ಇವೆಲ್ಲದರ ಉಪಯೋಗವನ್ನು ರೈತರು ಪಡ್ಕೋತಾ ಇದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಅಂತಿಮವಾಗಿ ಕೃಷಿಕರಿಗೆ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟ?
0: ನೀರು ಬಹಳ ಅಮೂಲ್ಯವಾದದ್ದು, ಇದರ ಸಂಪೂರ್ಣ ಸದುಪಯೋಗವನ್ನು ನಾವೆಲ್ಲರೂ ಸೇರಿ ಪಡ್ಕೋಬೇಕು. ನಾವು ರಾಜಸ್ಥಾನ ಬಿಟ್ಟರೆ 2ನೇ ಅತಿ ದೊಡ್ಡ ಬರವನ್ನು ಅನುಭವಿಸ್ತಾ ಇರತಕ್ಕಂಥ ರಾಜ್ಯ. ಈ ಹಿನ್ನೆಲೆಯಲ್ಲಿ ನಾವು ನೀರನ್ನು ಬಹಳ ಜಾಗೃತವಾಗಿ ಬಳಸಬೇಕು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಲಭ್ಯವಿರತಕ್ಕಂಥ ನಮ್ಮ ಸೂಕ್ಷ್ಮ ನೀರಾವರಿ ಯೋಜನೆ ಘಟಕಗಳನ್ನು ಅಳವಡಿಸ್ಕೊಳ್ಬೇಕು. ಜೊತೆಗೆ ನಮ್ಮ ಜಲಾನಯನ ಕಾರ್ಯಕ್ರಮಗಳಲ್ಲೂ ತಾವು ಭಾಗಿಯಾಗಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ.
1: ಒಳ್ಳೆಯದು ಸರ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಲ್ಲಿ ಒಂದಾದ ಕೃಷಿ ಸಿಂಚಾಯಿ ಯೋಜನೆಯನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.

ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಗೇಜಿನ ಸಭೆ. ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ್ ಜೋಡಿ. ವಾರ್ತೆಗಳ ವಿವರ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗುತ್ತಿದ್ದು, ದೇಶ 6-8% ಬೆಳವಣಿಗೆ ದರದಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಉತ್ತರ ಪ್ರದೇಶ ಜಪಾನ್ ಹೂಡಿಕೆ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿವರ್ಷ ಸುಮಾರು 130 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯಾಗುತ್ತಿದ್ದು, ರೈಲ್ವೆ ಜಾಲದ ಶೇಕಡ 99.6% ವಿದ್ಯುದೀಕರಣ ಪೂರ್ಣಗೊಂಡಿದೆ. ಕಳೆದ ದಶಕದಲ್ಲಿ 38,000 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ, 162 ಸೆಮಿ ಹೈಸ್ಪೀಡ್ ರೈಲುಗಳು ಹಾಗೂ 65,000 ಕಿಲೋಮೀಟರ್ಗೂ ಹೆಚ್ಚು ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯದ ಆಯವ್ಯಯ ಹಾಗೂ ತಲಾ ಆದಾಯ 3 ಪಟ್ಟು ಹೆಚ್ಚಾಗಿದ್ದು, ಉತ್ತರ ಪ್ರದೇಶವು ದೇಶದ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದರು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕೃಷಿ ಯಾಂತ್ರೀಕರಣದ ಮೂಲಕ ಭಾರತವನ್ನು ಜಗತ್ತಿನ ಆಹಾರದ ಬುಟ್ಟಿಯನ್ನಾಗಿ ಮಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂದು ಮತ್ತು ನಾಳೆ ನಡೆಯಲಿರುವ 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಸಿಂಗಾಪುರಕ್ಕೆ ತೆರಳಿದೆ. ನಿಯೋಗದಲ್ಲಿ ಕೇಂದ್ರ ಸಚಿವರಾದ ಡಾ ಎಸ್ ಜೈಶಂಕರ್, ಪಿಯೂಷ್ ಗೋಯಲ್, ಜಿತಿನ್ ಪ್ರಸಾದ್ ಇದ್ದಾರೆ. 2022 ಪ್ರಾರಂಭವಾದ ಈ ದುಂಡುಮೇಜಿನ ಸಭೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಪರಾಮರ್ಶಿಸುವ ಹಾಗೂ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವ ಪ್ರಮುಖ ವೇದಿಕೆಯಾಗಿದೆ. ಈ ಬಾರಿಯ ಸಭೆಯಲ್ಲಿ ಅತ್ಯಾಧುನಿಕ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ, ಕೌಶಲ್ಯಾಭಿವೃದ್ಧಿ ಹಾಗೂ ಸುಸ್ಥಿರತೆ ಎಂಬ 6 ವಲಯಗಳ ಅಡಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಈಗಾಗಲೇ ಸಿಂಗಾಪುರ ತಲುಪಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭಾರತಕ್ಕೆ ಸಿಂಗಾಪುರದ ಹೈಕಮಿಷನರ್ ಸೈಮನ್ ವಾಂಗ್ ಸ್ವಾಗತಿಸಿದ್ದಾರೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ಟ್ರಸ್ಟ್ ಹಾಗೂ ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಉತ್ತರ ಪ್ರದೇಶದ ರಾಮ್ಪುರ, ಸಹರಾನ್ಪುರ ಹಾಗೂ ದೆಹಲಿಯ 10 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002 ಅಡಿಯಲ್ಲಿ ಈ ದಾಳಿಗಳು ಕೈಗೊಳ್ಳಲಾಗಿದ್ದು, ಸರ್ಕಾರಿ ಗುತ್ತಿಗೆಗಳ ಹಣವನ್ನು ಖಾಸಗಿ ಗುತ್ತಿಗೆದಾರರ ಮೂಲಕ ವಿಶ್ವವಿದ್ಯಾಲಯ ಮತ್ತು ಟ್ರಸ್ಟ್ನ ಆಸ್ತಿ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದೆ. ಈ ಅಕ್ರಮಕ್ಕೆ ಸಂಬಂಧಿಸಿದ ಹಣಕಾಸು ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ

0: ಅಪರಾಧದ ಲಾಭದ ಮೂಲಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎಡಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ವೈಷ್ಣೋದೇವಿ ಯಾತ್ರೆಗೆ ಹೊಸ ನೋಂದಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರಾಮಾಣಿತ RFID ಕಾರ್ಡ್ ಹೊಂದಿರುವ ಯಾತ್ರಿಕರಿಗೆ ಹವಾಮಾನ ಪರಿಸ್ಥಿತಿ ಮತ್ತು ಅಧಿಕಾರಿಗಳ ನಿರ್ದೇಶನಗಳಿಗೆ ಅನುಗುಣವಾಗಿ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿನ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮೃತಪಟ್ಟಿದ್ದು 6 ಗಾಯಗೊಂಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬೆಳಗಿನ ಜಾವ ಸುಮಾರು 2 ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಕೇಂದ್ರ ಕಚೇರಿಯ ಪಕ್ಕದಲ್ಲಿರುವ 5 ಕಟ್ಟಡದ 3 ಮಹಡಿಯಿಂದ ದಟ್ಟ ಹೊಗೆ ಆವರಿಸಿತ್ತು. ಪ್ರಾಥಮಿಕ ತನಿಖೆಯ ಪ್ರಕಾರ ಹೋಟೆಲ್ನಲ್ಲಿ ಅಗ್ನಿ ಸುರಕ್ಷತಾ ವ್ಯವಸ್ಥೆ ಅಥವಾ ಬೆಂಕಿ ನಂದಿಸುವ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಅವಘಡದಿಂದ ಸಂತ್ರಸ್ತರಾದವರಿಗೆ ಸ್ಥಳೀಯ ಆಡಳಿತ ಅಗತ್ಯ ನೆರವು ನೀಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದುರಂತದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಅವರು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಇರಾನ್ನೊಂದಿಗೆ ಎಲ್ಲಾ ವ್ಯಾಪಾರ ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಸ್ಥಗಿತಗೊಳಿಸಿರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಘೋಷಿಸಿದೆ. ಪ್ರಾದೇಶಿಕ ಹಾಗೂ ಅಂತಾರಾಷ್ಟೀಯ ಭದ್ರತೆಗೆ ಎದುರಾಗಿರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು UAE ತಿಳಿಸಿದೆ. ಇರಾನ್ನಿಂದ ಕೊಲ್ಲಿ ಪ್ರದೇಶದತ್ತ ಉಡಾಯಿಸಲಾದ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆ ಹಚ್ಚಿವೆ ಎಂದು UAE ಹೇಳಿದೆ. ಈ ಆರೋಪದ ಕುರಿತು ಇರಾನ್ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಬರುವವರೆಗೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಟೆಹರಾನ್ ಎಚ್ಚರಿಸಿದೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ 1ನೇ ಪಂದ್ಯದ 5ನೇ ಹಾಗೂ ಕೊನೆಯ ದಿನವಾದ ಇಂದು ಭಾರತ ನೀಡಿರುವ 370 ರನ್ಗಳ ಗುರಿಯನ್ನು ಶ್ರೀಲಂಕಾ ಬೆನ್ನತ್ತಿದೆ. ಇತ್ತೀಚೆಗೆ ವರದಿ ಬಂದಾಗ ಶ್ರೀಲಂಕಾ 6 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 173 ರನ್ಗಳ ಅಗತ್ಯವಿದೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಭಾರತದ ಪರ ಮಾನವ್ ಸುತಾರ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಪಡೆದಿದ್ದರೆ ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ತಲಾ 1 ವಿಕೆಟ್ ಪಡೆದಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲಾ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 32 ಸುತ್ತಿನ ಪಂದ್ಯದಲ್ಲಿ ಭಾರತದ ಜೋಡಿ ಮಕಾವ್ನ ಲಿಯೋಂಗ್ ಚಾಂಗ್ ಹಾಗೂ ಎಂಗ್ ವೆಂಗ್ ಚಿ ಜೋಡಿ ವಿರುದ್ಧ 21-11 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಇಂದು ನಡೆಯಲಿರುವ ಇತರ ಪ್ರಮುಖ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಯುಷ್ ಶೆಟ್ಟಿ, ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಉನ್ನತಿ ಕೂಡ ಪ್ರತ್ಯೇಕ ಪಂದ್ಯಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ಹಾಗೂ ಸಾತ್ವಿ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 32 ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆ, ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತ

0: ಕೊಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ ಜೋಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಮಾಲ್ಗುಡಿ ಡೇಸ್ ಚಿತ್ರದ ಈ ಒಂದು ಗೀತೆಯ ರಚನೆಕಾರರು ಕಿಶೋರ್ ಮೂಡುಬಿದ್ರೆ, ಸಂಗೀತ ಬಿ ಗಗನ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಚೇತನ್ ನಾಯಕ್ ಹಾಡಿರುವ ಮಾಯಾ ಕನ್ನಡಿ ಚಿತ್ರದ ಹಾಡು.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ವಿಜಯಪ್ರಕಾಶ್, ಸಾನ್ವಿ ಶೆಟ್ಟಿ, ಅಭಿಲಾಷ್ ಗುಪ್ತಾ ಹಾಡಿರುವ ಕೌಶಿಕ್ ಚಿತ್ರದ ಹಾಡು. ರಾಮಕೃಷ್ಣ ರಂಗಗಟ್ಟಿಯವರ ರಚನೆ ಇದು, ಅಭಿಲಾಷ್ ಗುಪ್ತಾ ಅವರ ಸಂಗೀತ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 1:30 ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಕೊನೆಗೆ ಅವನು ಯೋಚನೆ ಮಾಡ್ದ, ನನ್ನ ಮಗನ ಸಾವಿಗೆ ನಾನೇ ಕಾರಣ. ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸೈಲಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನ ಜೋರಾಗಿ ಬಡಿದುಕೊಂಡಾಗ ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಬೆಳಗಿನಲ್ಲೇ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ದೇವಿಯ ಸ್ತೋತ್ರವನ್ನು ಮಾಡ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದ್ರಲ್ಲಿ ನೋಡಿದ್ರೆ ಏನು, ಎಲ್ಲ ಕಡೆಗೂ ರಕ್ತ ಎರಚಿಬಿಟ್ಟಿದೆ. ನೋಡಿದ್ರೆ ಇಬ್ರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ ಅದನ್ನು ಕೇಳಿ ಚಂದ್ರಹಾಸ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯಿತು ಚಂದ್ರಹಾಸನಿಗೆ. ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಹಿಂತಿರುಗಿಸಿದರೆ ಸರಿ, ಇಲ್ಲದೇ ಆದರೆ ನಾನೂ ಸಹ ಪ್ರಾಣತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ. ದೇವಿಯ ಮುಂದಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ. ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ. ಆದರೂ ತಾಯಿ ಒಲಿಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ.

ಹೀಗೆ ಅನೇಕ ರೀತಿಯಿಂದ ಅನುಷ್ಠಾನವನ್ನು ಮಾಡಿದರೂ ಸಹ ದೇವಿ ಒಲಿಯಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ತನ್ನ ದೇಹದಿಂದ ಮಾಂಸವನ್ನು ಕೊಯ್ದು ಕೊಯ್ದು ಕತ್ತರಿಸಿ ಹಾಕ್ತಾ ಇದ್ದಾನೆ. ತನ್ನ ದೇಹದ ರಕ್ತವನ್ನೇ ಹೋಮವನ್ನು ಮಾಡಿದ. ಸಪ್ತಶತಿಯಲ್ಲಿ ತಾಯಿಯನ್ನು ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ. ರುದಿರಾಕ್ತೇನ ಬಲಿನ ಮಾಂಸೇನ ಸುರಯಾ ಸಹ ಅಂತ. ಆ ದೇವಿಗೆ ರಕ್ತ ಮಾಂಸಗಳಿಂದ ಹೋಮವನ್ನು ಮಾಡಿದರೆ, ಮದ್ಯದಿಂದ ಹೋಮವನ್ನು ಮಾಡಿದರೆ ಬಹಳ ಬೇಗ ಒಲಿತಾಳೆ ಅಥವಾ ಇವುಗಳನ್ನು ಸಮರ್ಪಣೆ ಮಾಡಿದರೆ ಅಂತ. ಅದರಲ್ಲಿ ಬರುವಂತಹ ಒಬ್ಬ ರಾಜ ಸುರಥ ಅಂತನೋನು, ಸಮಾಧಿ ಅನ್ನುವಂತಹ ವೈಶ್ಯ, ಅವರಿಬ್ಬರನ್ನು ಸಹ ಆ ತಾಯಿಯನ್ನು ಒಲಿಸ್ಕೊಳ್ಳಿಕ್ಕಾಗಿ 2 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಹೋಮವನ್ನು ಮಾಡ್ತಾ ದತತುಸ್ತೌ ಬಲಿಂದೇವ ನಿಜಗಾತ್ರ ಸೃಗುಕ್ಷಿತಂ ಅಂತ ವಿವರಣೆಯನ್ನು ಕೊಡ್ತಾರೆ. ತಮ್ಮ ದೇಹದಿಂದಲೇ ರಕ್ತ ಮಾಂಸವನ್ನು ಬಲಿ ಕೊಡ್ತಾ ಇದ್ರು ಅಂತ. ಅದೇ ರೀತಿ ಸಹ ಚಂದ್ರಹಾಸನು ಇಲ್ಲಿ ಮಾಡ್ದ, ತನ್ನ ದೇಹದ ಭಾಗಗಳನ್ನು ಮಾಂಸವನ್ನು ಕತ್ತರಿಸಿ ರಕ್ತವನ್ನೇ ತೆಗೆದು ಬಲಿಯನ್ನು ಕೊಟ್ಟ. ಅಷ್ಟಾದರೂ ದೇವಿ ಪ್ರತ್ಯಕ್ಷಳಾಗಲಿಲ್ಲ. ಅವಾಗ ಇವನು ಹೇಳ್ತಾನೆ, ತಾಯೇ ನೀನು ಅಖಿಲ ಶಕ್ತಿ ಸ್ವರೂಪಿಣಿಯಾಗಿ ಭಗವಂತನಾದಂತಹ ಈಶ್ವರನನ್ನು ಸೇರಿ ಶಿವಶಕ್ತಿಯಾಯುಕ್ತನಾಗಿರುವಂತೆ ನೋಡ್ಕೊಳ್ತಾ ಇದ್ದೀಯಾ ನೀನು. ನೀನು ಪ್ರತ್ಯಕ್ಷಳಾದರೆ ಸರಿ, ಇಲ್ಲದಿದ್ದರೆ ಪೂರ್ಣಾಹುತಿಗಾಗಿ ನನ್ನ ತಲೆಯನ್ನೇ ಅರ್ಪಿಸಿಬಿಡ್ತೇನೆ ಅಂತ ಹೇಳಿ ಕತ್ತಿಯನ್ನು ತೆಗೆದು ತನ್ನ ತಲೆಗೆ ಇಟ್ಟುಕೊಂಡು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾದ ಚಂದ್ರಹಾಸ.

ತನ್ನ ಕುತ್ತಿಗೆಯನ್ನೇ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾಗಿ ಕತ್ತಿಯನ್ನು ಕುತ್ತಿಗೆಗೆ ಹೂಡಿದಾಗ ಇವನ ರೌದ್ರ ಭಕ್ತಿಗೆ ಶರ್ವಾಣಿ ರುದ್ರಾಣಿ ಪ್ರತ್ಯಕ್ಷಳಾದ್ಲು. ತಾನು ಮಂಡಿಸಿರುವಂತಹ ಪೀಠವೊಂದೇ ಕೆಳಗಿಳಿದು ಬಂದು ಪ್ರತ್ಯಕ್ಷಳಾಗಿ ಅವನ ಕೈಯ ಕತ್ತಿಯನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ, ನಿನ್ನ ನಿಶ್ಚಲವಾದಂತಹ ಹರಿಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ, ಆತ್ಮಹತ್ಯೆಯನ್ನು ಮಾಡಿಕೊಳ್ಬಾರದು, ಆತ್ಮಹತ್ಯೆ ಮಹಾಪಾಪ, ಆದ್ದರಿಂದ ಈ ಆತ್ಮವಧೆ ಬೇಕಾಗಿಲ್ಲ. ನೀನು ಯಾರನ್ನು ಬದುಕಿಸ್ಕೊಳ್ತಾ ಇದ್ದೀಯೋ ಆ ಮಂತ್ರಿ ನಿನಗೆ ತೊಂದರೆಯನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ತನ್ನ ದುಷ್ಟಬುದ್ಧಿಯಿಂದ ತನ್ನ ಕುಮಂತ್ರದ ಪಾಪದಿಂದ ಅವನೇ ನಾಶವಾಗಿದ್ದಾನೆ. ಅವನು ಮಾಡಿರುವಂತಹ ತಂತ್ರಕ್ಕೆ ಅವನ ಮಗ ಅದಕ್ಕೆ ಬಲಿಯಾಗಿದ್ದಾನೆ. ಆದರೂ ಸಹ ಇವ್ರನ್ನ ಬದುಕಿಸ್ಕೊಳ್ಬೇಕು ಎನ್ನುವಂತಹ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ. ನಿನ್ನ ಆಸೆ ಏನಿದೆ ಹೇಳು, ಎರಡು ವರಗಳನ್ನು ಕೇಳು, ಕೊಡ್ತೇನೆ ಅಂತ ಹೇಳಿ ಆತ್ಮೀಯತೆಯಿಂದ ತಾಯಿ ಅನುಗ್ರಹ ಮಾಡಿ ಹೇಳ್ತಾ ಇದ್ದಾಳೆ.

ದೀರ್ಘವಾಗಿ ಆ ತಾಯಿಯ ಪಾದಕ್ಕೆ ಮಣಿದ ಚಂದ್ರಹಾಸ. ಮತ್ತೆ ಎದ್ದು ನಿಂತು ಕೈ ಮುಗಿದು ಹೇಳ್ತಾ ಇದ್ದಾನೆ, ತಾಯೇ ಜನ್ಮ ಜನ್ಮಾಂತರದಲ್ಲಿ ನನಗೆ ಸದಾಕಾಲ ಕೃಷ್ಣನ ಭಕ್ತಿ, ವಿಷ್ಣುವಿನ ಭಕ್ತಿಯೇ ನನಗೆ ಇರಬೇಕು. ಇದು ನಾನು ಕೇಳುವಂತಹ ಒಂದನೆಯ ವರ. ಎರಡನೆಯ ವರದಲ್ಲಿ ಇಲ್ಲಿ ಸತ್ತು ಬಿದ್ದಿರುವಂತಹ ಮಂತ್ರಿ ಮತ್ತು ಮಂತ್ರಿ ಮಗನಾದಂತಹ ಮದನ ಇಬ್ಬರೂ ಬದುಕಲಿ, ಇವೆರಡು ನಾನು ಕೇಳುವಂತಹ ವರ. ತಾಯೇ ಅನುಗ್ರಹ ಮಾಡು, ನಿನ್ನ ಕೃಪಾವಲೋಕನದಿಂದ ನಮ್ಮನ್ನು ರಕ್ಷಿಸು ಅಂತ ಕೇಳ್ತಾ ಮತ್ತೆ ತಾಯಿಗೆ ನಮಸ್ಕರಿಸಿದಾಗ ಆ ತಾಯಿಯಾದಂತಹ ದುರ್ಗೆ ಅವನ

ಹಿಡಿದು ಎತ್ತಿ ತನ್ನ ಅಮೃತ ಹಸ್ತದಿಂದ ಅವನ ಮೈಯನ್ನೆಲ್ಲ ತಡುತ್ತಾಳೆ. ಅವನಿಗೆ ಆಗಿರುವಂತಹ ಗಾಯವೆಲ್ಲ, ಯಾಕೆಂದ್ರೆ ಹೋಮ ಮಾಡಲಿಕ್ಕೆ ಅಂತ ತನ್ನ ದೇಹವನ್ನು ಕತ್ತರಿಸಿ ಕತ್ತರಿಸಿ ಹಾಕಿದ್ನಲ್ಲ, ಆ ಗಾಯವೆಲ್ಲ ನಾಶವಾಗಿ ಹೋಯಿತು, ಮತ್ತೆ ಮೊದಲಿನಂತೆ ಆದ. ಅಂತಹವನ ತಲೆಯ ಮೇಲೆ ಕೈಯಿಟ್ಟು ಆತ್ಮೀಯತೆಯಿಂದ ಮಾತನಾಡ್ತಾ ಹರಸುತ್ತಾ ತಾಯಿ ಹೇಳ್ತಾ ಇದ್ದಾಳೆ.

ಆತ್ಮೀಯತೆಯಿಂದ ಚಂದ್ರಹಾಸನ ಮೈಯನ್ನು ತಡವುತ್ತಾ ತಾಯಿ ದುರ್ಗೆ ಅವನಿಗೆ ಅನುಗ್ರಹ ಮಾಡಿ ಹೇಳ್ತಾಳೆ, ಮಗನೇ, ಭೂಮಿಯಲ್ಲಿ ಯಾರು ಕೃಷ್ಣನನ್ನು ಭಕ್ತಿಯಿಂದ ಸೇವೆ ಮಾಡ್ತಾರೋ, ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೋ ಅಂಥವರು ನನಗೂ ಇಷ್ಟ. ಅಂತಹ ಆ ಶ್ರೀಕೃಷ್ಣನನ್ನು, ಶ್ರೀಹರಿಯನ್ನು ನೀನು ಬಾಲ್ಯದಿಂದಲೇ ಧ್ಯಾನ ಮಾಡ್ತಾ ಇದ್ದೀಯ, ಆದ್ದರಿಂದ ನಿನ್ನನ್ನು ಕಂಡರೆ ನನಗೆ ಅತಿ ಪ್ರೀತಿ. ಮುಂದೆ ಕಲಿಯುಗದಲ್ಲಿ ಯಾರು ನಿನ್ನ ಚರಿತ್ರೆಯನ್ನು ಓದ್ತಾರೋ ಕೇಳ್ತಾರೋ ಅಂಥವ್ರಿಗೆ ಎಲ್ಲರಿಗೂ ಸಹ ಭಗವಂತನ ಬಗ್ಗೆ, ವಿಷ್ಣುವಿನ ಬಗ್ಗೆ ಇರುವಂತಹ ಭಕ್ತಿ, ಪ್ರೀತಿ, ಆಸಕ್ತಿ ಹೆಚ್ಚಾಗಲಿ ಅಂತ ಹೇಳಿ ನಾನು ವರವನ್ನು ಕೊಡ್ತಾ ಇದ್ದೇನೆ. ಇದು ನನ್ನ ಆಜ್ಞೆ. ಹರಿಭಕ್ತಿ ನಿನ್ನಲ್ಲಿ ಅಭಿವೃದ್ಧಿ ಆಗದೇ ಇರುತ್ತಾ? ನೀನು ಆ ವರವನ್ನು ಕೇಳಿಕೊಳ್ಳದೆ ಹೋದರೂ ಆಗ್ತಾನೆ ಇತ್ತು. ಆದ್ದರಿಂದ ನಿನ್ನ ಬಯಕೆಗೆ ತಡೆಯೇ ಇಲ್ಲ, ಖಂಡಿತ ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ತಾ

ಹೀಗೆ ಕರುಣೆಯಿಂದ ಅಂತಃಕರಣದಿಂದ ಆ ಚಂದ್ರಹಾಸನನ್ನು ಹರಸಿ ಆ ತಾಯಿ ಜಗದಂಬೆ ಲೋಕಮಾತೆ ಒಂದು ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ದ ತಡ ಅವಳ ಕಣ್ಣೆದುರಿಗೆ ವೈಷ್ಣವ ಶಕ್ತಿಯಿಂದ ಕೂಡಿರುವಂತಹ ಒಂದು ಆಯುಧ ಪ್ರತ್ಯಕ್ಷವಾಯಿತು. ಅದನ್ನು ಹರಸಿ ಅನುಗ್ರಹಿಸಿ ಅದನ್ನು ಚಂದ್ರಹಾಸನ ಕೈಗೆ ಕೊಟ್ಟು ಅವನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಆಯುಧಕ್ಕೆ ಸಂಬಂಧಪಟ್ಟಿರುವಂತಹ ಮಂತ್ರೋಪದೇಶವನ್ನು ಅವನ ಕಿವಿಯಲ್ಲಿ ಮಾಡಿದಳು ಆ ತಾಯಿ ಜಗದಂಬೆ ದುರ್ಗೆ.

ತಾಯಿ ಮಾಡಿದಂತಹ ಅನುಗ್ರಹ, ಅವಳು ಕೊಟ್ಟಿರುವಂತಹ ಶಕ್ತಿಯಿಂದ ಸಂತೋಷಗೊಂಡ ಚಂದ್ರಹಾಸ ತಾಯಿಗೆ ಮತ್ತೆ ನಮಸ್ಕರಿಸಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ. ತಾಯೇ ಜಗದಂಬೆ ಕಲ್ಯಾಣಿ ಶಂಕರಪ್ರಿಯೇ ಸರ್ವೇಶ್ವರಿ ಜಗನ್ಮಾತೆ ಸಕಲ ನಿಗಮಾಗಮ ಅರ್ಚಿತೆ ಮಂತ್ರಮಯಿ ಮಹಾಮಾಯೆ ಸದಾಕಾಲ ನಮ್ಮನ್ನೆಲ್ಲ ರಕ್ಷಿಸುವಂತ ಹೇಳಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ.

ತಾಯೇ ಜಗಜ್ಜನನಿ, ನೀನೇ ಲೋಕಕ್ಕೆ ಮೂರು ರೂಪವಾಗಿ ತೋರ್ತಾ ಇದ್ದೀಯೇ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಿರುವಂತಹ, ಎದೆಯಲ್ಲಿ ನೆಲೆಸಿರುವಂತಹ ಲಕ್ಷ್ಮಿಯೋ ನೀನೆ. ಗರುಡ ವಾಹನಿಯಾಗಿ ಅಲ್ಲಿ ನೀನು ಲಕ್ಷ್ಮಿಯಾಗಿದ್ದೀಯೇ. ಅದೇ ರೀತಿ ಬ್ರಹ್ಮನ ಮುಖಕಮಲದಲ್ಲಿ ನೆಲೆಸಿದ್ದು ಹಂಸವಾಹಿನಿಯಾದ ಸರಸ್ವತಿಯೋ ನೀನಾಗಿದ್ದೀಯೇ. ಅದೇ ರೀತಿ ಈಶ್ವರನ ದೇಹಾರ್ಧ ಧಾರಣಿಯಾಗಿ ವೃಷಭ ವಾಹನೆಯಾಗಿ ನೀನೇ ದುರ್ಗೆ ಪಾರ್ವತಿಯೋ ಆಗಿದ್ದೇಯೇ. ಅಮ್ಮ ಅಖಂಡ ಫಲದಾಯಿನಿ ಪುಣ್ಯಮಯಿ, ನಮ್ಮ ಸಕಲ ದುರಿತವನ್ನು ಹರಿಸಿಬಿಟ್ಟು ನನ್ನನ್ನು ರಕ್ಷಿಸು, ಉದ್ಧಾರ ಮಾಡು ಅಂತ ಹೇಳಿ ಚಂದ್ರಹಾಸ ಮತ್ತೆ ಮತ್ತೆ ಬೇಡಿಕೊಂಡ ತಾಯಿ ದುರ್ಗೆಯನ್ನು.

ಇಂತಹ ಸಂದರ್ಭದ ಸಂತೋಷವನ್ನು ಸೂಚಿಸಲಿಕ್ಕೆ ಆಕಾಶದಲ್ಲಿ ದೇವ ದುಂದುಬಿಗಳು ಮೊಳಗಿದವು. ನಂದನದಲ್ಲಿರುವಂತಹ ಮಂದಾರದ ಹೂವಿನ ಮಳೆಯನ್ನು ದೇವತೆಗಳು ಸುರಿಸಿದ್ದಾರೆ ಇವರ ಮೇಲೆ. ಅಲ್ಲಿರುವಂತಹ ಎಲ್ಲ ಭಕ್ತವೃಂದದವರು ಇವನ ಚಂದ್ರಹಾಸನ ಭಕ್ತಿಯನ್ನು ಕೊಂಡಾಡಿದರು. ಆತನಿಗೆ ಸಂಪೂರ್ಣವಾಗಿ ಹರಸಿ ತನ್ನ ಕೃಪಾಕಟಾಕ್ಷದಿಂದ ಅವನನ್ನು ನೋಡಿ ತಾಯಿ ಶಾಂಭವಿ ಜಗದಂಬೆ ಮಾಯವಾದಳು. ಅವಳ ಅನುಗ್ರಹದಿಂದ ಸತ್ತು ಹೋಗಿರುವಂತಹ ಮದನ ಮತ್ತು ಮಂತ್ರಿ ದುಷ್ಟಬುದ್ಧಿಯ ದೇಹದಲ್ಲಿ ಪ್ರಾಣವಾಯು ಹರಡಿತು. ಮತ್ತೆ ಮೊದಲಿನ ಹಾಗೆ ಬಲ ರೂಪ ಕಾಂತಿಗಳು ಅವರ ದೇಹದಲ್ಲಿ ತುಂಬಿಕೊಂಡು ಮಲಕ್ಕೊಂಡಿರೋರು ಏಳ್ತಾ ಇದ್ದಾರೋ ಎನ್ನುವ ಹಾಗೆ ಎದ್ದು ಕುಳಿತು ಕಣ್ತೆರೆದರು. ಅವರ ಸಮೀಪಕ್ಕೆ ಹೋದ ಚಂದ್ರಹಾಸ, ಮೈ ಮೇಲೆ ಒಂದು ಗಾಯವೂ ಇಲ್ಲ, ಏನೋ ತಾಯಿಯ ಅನುಗ್ರಹದಿಂದ ಮತ್ತೆ ಮೊದಲಿನಂತೆ ಕಳಕಳಿಸ್ತಾ ಇದ್ದಾರೆ, ನಳನಳಿಸ್ತಾ ಇದ್ದಾರೆ, ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಹಿರಿಯನಾದ ಮಾವನ ಅಡಿಗೆ ನಮಸ್ಕಾರ ಮಾಡಿದ ಚಂದ್ರಹಾಸ ತನ್ನ ವಯಸ್ಸಿನವನೇ ಆದ ಆತ್ಮೀಯ ಸಖನಾದಂತಹ ಮೈದುನ ಮದನನ್ನು ಆತ್ಮೀಯವಾಗಿ ಆಲಿಂಗನ ಮಾಡಿಕೊಂಡ.

ಅಲ್ಲಿ ನೆರೆದಿರುವಂತಹ ಎಲ್ಲಾ ಜನಗಳಿಗೂ ಇದು ಆಶ್ಚರ್ಯ ಅನಿಸಿತು. ಸತ್ತವರು ಬದುಕಿರುವವರುಂಟೆ, ಕೈಕಾಲೆಲ್ಲ ತುಂಡಾಗಿರುವಂತವ್ರ ದೇಹ ಮತ್ತೆ ಮೊದಲಿನಂತೆ ಸೇರಿ ಮೊದಲ ಆಕಾರವನ್ನು ಪಡ್ಕೊಂಡಿರೋದು ಉಂಟೆ, ಇದು ಏನಿದು ಆಶ್ಚರ್ಯ ಅಂತ ಹೇಳಿ ಎಲ್ಲರೂ ಆಶ್ಚರ್ಯವನ್ನು ಪಡ್ತಾ, ಇದಕ್ಕೆಲ್ಲ ಕಾರಣ ಚಂದ್ರಹಾಸ ನಿನ್ನ ವ್ಯಕ್ತಿತ್ವ ಅಂತ ಹೇಳಿ ಅವನನ್ನು ಹೊಗಳ್ತಾ ಇರಬೇಕಾದ್ರೆ ಚಂದ್ರಹಾಸ ಸಂಕೋಚದಿಂದ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಸಾಯುವ ಕೊಲ್ಲುವವರ್ಯಾರು, ಕಾಯುವವರ್ಯಾರು, ನಾಶವಾಗುವವರ್ಯಾರು, ಉಳಿಯುವವರ್ಯಾರು, ಇವೆಲ್ಲವೂ ಭಗವಂತನಾದ ವಿಷ್ಣುವಿನ ಮಾಯೆಯೇ ಹೊರತು ನನ್ನ ವ್ಯಕ್ತಿತ್ವ ಆಗಲಿ ನನ್ನತನವಾಗಲಿ ಏನಿಲ್ಲ. ನಾವೆಲ್ಲರೂ ಕೃಷ್ಣನ ಭಜನೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ, ಆ ರೀತಿ ಮಾಡಿದರೆ ಅವನು ನಮ್ಮ ಎಲ್ಲ ಕಷ್ಟಗಳಿಂದಲೂ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಬೇಡಿಕೊಂಡ ಎಲ್ಲರನ್ನ ಅದೇ ರೀತಿ ಎಲ್ಲರಿಗೆ ತಿಳಿಸಿದ ಚಂದ್ರಹಾಸ.

ಎಲ್ಲರೂ ಮತ್ತೆ ಸಂತೋಷ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಬಹಳ ಇಮ್ಮಡಿಯ ಉತ್ಸವದಿಂದ, ವೈಭವದಿಂದ ಅವರು ಎಲ್ಲರೂ ದೇವಸ್ಥಾನದಿಂದ ಹೊರಟು ಮತ್ತೆ ನಗರ ಪ್ರವೇಶವನ್ನು ಮಾಡಿದರು. ನಂತರ ಮಂತ್ರಿಯ ಮೂಲಕ ಎಲ್ಲ ವಿಚಾರಗಳು ಗೊತ್ತಾದಂತಹ ಚಂದ್ರಹಾಸ ತನ್ನ ತಂದೆಯಾದ ಕುಳಿಂದಕನನ್ನು ಆ ಚಂದನಾವತಿಯ ಕಾರಾಗ್ರಹದಿಂದ ಬಿಡಿಸಿ ಮತ್ತೆ ತನ್ನ ಸಮೀಪಕ್ಕೆ ಕರೆಸಿಕೊಂಡ. ತನ್ನ ತಂದೆಯನ್ನು ಹಾಗೂ ತಾಯಿಯಾದಂತಹ ಮೇಧಾವಿನಿಯನ್ನು ಅವರಿಗೆ ತನ್ನ ವೈಭವವನ್ನು ತೋರಿಸಿದ. ಅವರೆಲ್ಲರೂ ಸಂತೋಷವನ್ನು ಪಡ್ತಾ ಇದ್ದಾರೆ. ಅವರೆಲ್ಲರ ಸಹಿತವಾಗಿ ಮಹಾವೈಭವದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಚಂದ್ರಹಾಸ. ಅದೇ ರೀತಿ ವಿಷಯೇ ಹಾಗೂ ಚಂಪನಕ್ಕ ಮಾಲಿನಿಯರ ಸಹವಾಸದಲ್ಲಿ ದಾಂಪತ್ಯ ಜೀವನವನ್ನು ಸಹ ಸಂತೋಷದಿಂದ ಅನುಭವಿಸ್ತಾ ಇದ್ದಾನೆ.

ಹೀಗೆ ತನ್ನ ಇಬ್ಬರು ಹೆಂಡತಿಯರಾದ ವಿಷಯ ಚಂಪಕ ಮಾಲಿನಿಯರ ಜೊತೆಗೆ ದಾಂಪತ್ಯ ಜೀವನವನ್ನು ಅನುಭವಿಸ್ತಾ ಇರಬೇಕಾದ್ರೆ ವಿಷಯಗೆ ನಂದನ ಎನ್ನುವ ಮಗ ಹುಟ್ಟಿದ್ದಾನೆ. ಅದೇ ರೀತಿ ಚಂಪಕ ಮಾಲಿನಿಗೆ ಪದ್ಮಾಕ್ಷ ಎನ್ನುವ ಮಗ ಹುಟ್ಟಿದ್ದಾನೆ. ಅವರಿಬ್ಬರು ಮಕ್ಕಳು ತಂದೆಗಿಂತಲೂ ಇಮ್ಮಡಿ ಪರಾಕ್ರಮಿಗಳು. ಸುದೀರ್ಘ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಈಗ ತನ್ನ ಮಕ್ಕಳಿಗೆ ಅದನ್ನೆಲ್ಲ ವಹಿಸಿಕೊಟ್ಟು ಹರಿಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ ಚಂದ್ರಹಾಸ. ಅವನಿಗೀಗ 300 ವರ್ಷ. ಅಂತಹ ವೃದ್ಧನಾಗಿ ಹರಿಧ್ಯಾನ ಪರನಾಗಿ ಇದ್ದಾನೆ ಅಂತ ಹೇಳಿ ನಾರದರು ಈ ಕಥೆಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.

0: ಕೇಳಿದೀಯ ಅರ್ಜುನ, ಭಗವಂತನ ನಾಮಸ್ಮರಣೆಯನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಮಾಡಬೇಕು ಅಂತಲೂ ಮಾಡಿಲ್ಲ, ಅಥವಾ ಇಂಥದ್ದು ಬೇಕು ಅಂತಲೂ ಮಾಡಲಿಲ್ಲ. ಹೇಗೆ ಅಂತಂದ್ರೆ ಪ್ರಹ್ಲಾದನ ಹಾಗೋ ಅಥವಾ ಧ್ರುವನ ಹಾಗೋ ಉದ್ದೇಶಪಟ್ಟು ಮಾಡಿಲ್ಲ, ಬುದ್ಧಿ ಇಲ್ಲದೆ ಮಾಡಿರುವಂತಹ ಬಾಲಕ ಇವನು. ಜೊತೆಗೆ ತನಗೆ ಸಿಕ್ಕಿರುವ ಸಾಲಿಗ್ರಾಮ ಶಿಲೆ ಅಂತ ಸಹ ಅವನಿಗೆ ಗೊತ್ತಿಲ್ಲ. ಯಾವುದೋ ಆಟದ ಗೋಲಿ ಅಂತ ತಿಳ್ಕೊಂಡು ಅದನ್ನು ಎಲ್ಲಿ ಇಟ್ಕೊಳ್ಬೇಕು ಅಂತ ಗೊತ್ತಾಗದೆ ಬಾಯಲ್ಲಿ ಇಟ್ಕೊಂಡಿರುವಂತಹ ಬಾಲಭಕ್ತಿ, ಮುಗ್ಧ ಭಕ್ತಿಯ ಕಾರಣದಿಂದ, ಅದರ ಸಹವಾಸದಿಂದ ಅವನಿಗೆ ಬದುಕಿನಲ್ಲಿ ಎಲ್ಲವೂ ಸಿಕ್ಕಿದೆ. ಸಾಮ್ರಾಜ್ಯ ಪದವಿಯನ್ನೇ ಪಡೆದಿದ್ದಾನೆ ಅಂತ ಅನ್ನಬೇಕಾದ್ರೆ ತಿಳಿಯದೇ ಮಾಡಿದಂತಹ ಇಂತಹ ಪೂಜೆಗೆ ಸಾಮ್ರಾಜ್ಯ ಪದವಿ ಸಿಕ್ಕಿದೆ, ಅಪಮೃತ್ಯು ನಿವಾರಣೆಯಾಗಿದೆ, ಉತ್ತಮವಾದಂತಹ ಹೆಂಡತಿಯರು ಸಿಕ್ಕಿದ್ದಾರೆ ಅಂತ ಅಂದಮೇಲೆ ಪೂಜೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಯಸಿ ಶ್ರದ್ಧೆ ಭಕ್ತಿಯಿಂದ ಪ್ರತಿದಿನ ಯಾರು ಸಾಲಗ್ರಾಮವನ್ನು ಪೂಜೆಯನ್ನು ಮಾಡ್ತಾರೋ, ಕೃಷ್ಣನ ಪೂಜೆಯನ್ನು ಮಾಡ್ತಾರೋ, ಅವರಿಗೆ ಎಂತಹ ಸಿದ್ಧಿ ಆಗಬಹುದು, ಅಂತಹದನ್ನು ಅವರು ಯಾವ ಮಟ್ಟವನ್ನು ಮುಟ್ಟಬಹುದು ಎನ್ನುವುದನ್ನು ವರ್ಣಿಸಲಿಕ್ಕೆ ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಅರ್ಜುನ, ಅರ್ಥವಾಯಿತೆ ಅಂತ ಹೇಳಿ ನಾರದ ವಿಷಯವನ್ನು ಮುಂದುವರಿಸ್ತಾ ಇದ್ದಾನೆ.
1: ಹರಿ

0: ಹೀಗೆ ಹರಿಯ ಮಹಿಮೆಯನ್ನ, ಸಾಲಿಗ್ರಾಮ ಶಿಲೆಯ ಮಹಿಮೆಯನ್ನ ಸಾಕಷ್ಟು ವಿಸ್ತಾರವಾಗಿ ಹೇಳಿ ಚಂದ್ರಹಾಸನ ಪೂರ್ವದ ಜೀವನದ ಕಥೆಯನ್ನೆಲ್ಲ ಹೇಳಿ ಅರ್ಜುನನಿಂದ ಗೌರವವನ್ನ ವಂದನೆಯನ್ನ ಸ್ವೀಕರಿಸಿ ದೇವಮುನಿಗಳಾದಂತಹ ನಾರದರು ಆಕಾಶ ಮಾರ್ಗದಲ್ಲಿ ಚಲಿಸಿ ಅಂತರ್ಧಾನರಾದರು. ಅರ್ಜುನ ಅಂದ್ಕೊಳ್ತಾನೆ, ಆಹಾ ನಾನು ಎಂತಹ ಭಾಗ್ಯಶಾಲಿ, ವರಭಾಗವತ ಶಿರೋಮಣಿಯಾದಂತಹ ನಾರದರ ದರ್ಶನವಾಯಿತು. ಅಂತಹ ಆ ನಾರದರ ಬಾಯಿಂದ ಪರಮ ವೈಷ್ಣವ ಶಿಖಾಮಣಿಯಾದಂತಹ ಚಂದ್ರಹಾಸನ ಕಥೆಯನ್ನು ಕೇಳಿದೆ, ಸಾಕ್ಷಾತ್ ಕೃಷ್ಣ ಭಕ್ತಿಯ ಕಥೆಯನ್ನು ಕೇಳಿದೆ ಅಂತ ಹೇಳಿ ಸಂತೋಷವನ್ನು ಪಟ್ಟ ಅರ್ಜುನ. ಹೀಗೆ ಈ ಭಾಗದಲ್ಲಿ ಭಕ್ತಿ ಮತ್ತು ಮಹಿಮೆಯಿಂದ ಕೂಡಿದ ಚಂದ್ರಹಾಸನ ಕಥೆಯನ್ನು ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇರೋದನ್ನು ಕಾಣ್ತೇವೆ. ಈ ಕಥೆಯಲ್ಲಿ ಹೆಚ್ಚು ಸಹಜವಾಗಿ ಇರುವಂತಹ ಜೀವನಕ್ಕೆ ನಿಕಟ ಸಂಬದ್ಧವಾದ ರೀತಿಯಲ್ಲಿ ಕವಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ಸಾಮಾನ್ಯವಾಗಿ ಲಕ್ಷ್ಮೀಶನ ಕೃತಿಗಳಲ್ಲಿ ಬರೀ ಅಲ್ಲಲ್ಲೇ ಕಥೆಗಳು ಬಂದಿದ್ರೆ ಇದರಷ್ಟು ವಿಸ್ತಾರವಾದ, ಬಾಲ್ಯದಿಂದ ಹಿಡಿದು ಪೂರ್ತಿ ವಿಸ್ತಾರವಾದ ಕಥೆ ಇನ್ಯಾವುದೂ ಇಲ್ಲ. ಹಾಗಾಗಿಯೇ ಲಕ್ಷ್ಮೀಶನ ಕಥೆಗಳಲ್ಲಿ ಇದನ್ನು ಕಲಶಪ್ರಾಯ ಅಂತ ಕರೆದಿದ್ದಾರೆ. ವೀರ ಅದ್ಭುತ ಕರುಣ ಭಕ್ತಿಯ ರಸ ಬೆರೆಸಿ ಒಂದು ಅತ್ಯದ್ಭುತವಾದ ಕಥೆಯನ್ನು ಕವಿ ತನ್ನ ಶಕ್ತಿಯಿಂದ ಹೇಗೆ ಮಾಡಬಲ್ಲ ಎನ್ನುವುದಕ್ಕೆ, ಮೂಲವನ್ನು ಅನುಕರಣೆಯನ್ನು ಮಾಡಿಯೋ ತನ್ನ ಸ್ವಂತಿಕೆಯನ್ನು ಹೇಗೆ ತೋರಿಸಬಲ್ಲ ಎನ್ನುವುದಕ್ಕೆ ಲಕ್ಷ್ಮೀಶನ ಈ ಚಂದ್ರಹಾಸನ ಕಥೆಯೇ ಸಾಕು. ಇಂತಹ ಕಥೆಯನ್ನು ಕೇಳಿ ಮತ್ತೆ ಮತ್ತೆ ಇವುಗಳನ್ನು ಓದುತ್ತಾ ಕನ್ನಡ ಸಾಹಿತ್ಯದ ಹಿರಿಮೆಯನ್ನು ಜೊತೆಗೆ ವಿಷ್ಣು ಭಕ್ತಿಯ ಮಹಿಮೆಯನ್ನು ಪಡೆದುಕೊಳ್ಳುತ್ತಾ ನಾವೆಲ್ಲರೂ ಧನ್ಯರಾಗೋಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಮನಗರದಲ್ಲಿ ನಕಲಿ ಔಷಧ ಜಾಲ ಪತ್ತೆ, 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ರಾಮನಗರ ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಔಷಧ ಕಂಪನಿಗಳ ಲೇಬಲ್ಗಳನ್ನು ಹೊಂದಿರುವ ನಕಲಿ ಔಷಧಗಳನ್ನು ಒಳಗೊಂಡ ಜಾಲವೊಂದು ಪತ್ತೆಯಾಗಿದೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಅಂತಾರಾಜ್ಯ ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಜಾಲವು ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಕಲು ಔಷಧ ತಯಾರಿಕಾ ಘಟಕಗಳಿಗೆ ಸಂಪರ್ಕವಿರುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಹೇಳಿದ್ದಾರೆ. ಬಿಡದಿಯಲ್ಲಿರುವ ತೋಟದ ಮನೆಯ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಅಧಿಕಾರಿಗಳು ದಾಳಿ ನಡೆಸಿದಾಗ ನಕಲಿ ಔಷಧಿಗಳನ್ನು ಸಂಗ್ರಹಿಸಿ ಮರು ಪ್ಯಾಕ್ ಮಾಡಲಾಗುತ್ತಿತ್ತು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಭುದೇವ್ ಎಂಬ ವ್ಯಕ್ತಿಯನ್ನು ಪ್ರಕರಣಕ್ಕೆ ಬಂಧಿಸಿದಂತೆ ಬಂಧಿಸಲಾಗಿದೆ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆ ಕುರಿತಂತೆ ತನಿಖೆ ನಡೆಸುತ್ತಿದ್ದಾರೆ. ಐಸಿಯುಗಳಲ್ಲಿ ಬಳಸುತ್ತಿರುವ ಮಾತ್ರೆಗಳನ್ನು ನಕಲು ಮಾಡಿ ಬಹುರಾಷ್ಟೀಯ ಕಂಪನಿಗಳ ಹೆಸರಿನೊಂದಿಗೆ ಲೇಬಲ್ ಮಾಡಲಾಗುತ್ತಿತ್ತು. ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯ ಹಾಗೂ ಗೃಹ ಸಚಿವಾಲಯಕ್ಕೆ ಈ ಕುರಿತಂತೆ ಮಾಹಿತಿ ನೀಡಲಾಗಿದೆ ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ 4ನೇ ದಿನವೂ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಕಳಂಕಿತ ಸಚಿವರನ್ನು ಇಟ್ಟುಕೊಂಡು ಹೇಗೆ ಸದನ ನಡೆಸುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲವಿದ್ದು ಅದರ ಬಗ್ಗೆ ಚರ್ಚೆ ನಡೆಸೋಣ, ನಾಗೇಂದ್ರ ವಿಚಾರ ಕುರಿತಂತೆ ನೋಟಿಸ್ ನೀಡಿದ ಬಳಿಕ ಚರ್ಚೆ ನಡೆಯಲಿ ಎಂದು ತಿಳಿಸಿದರು. ಇದಕ್ಕೆ ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ಪ್ರತಿಭಟನೆಯ ನಡುವೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೊಂಡ ಬಳಿಕ ಸಭಾಪತಿ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಹನೂರು ಶೂಟೌಟ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ವರದಿ ನೀಡಿದ ಬಳಿಕ ಪ್ರತಿಕ್ರಿಯೆ ನೀಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಸಚಿವರು ತನಿಖೆ ನಡೆಸುತ್ತಿದ್ದಾರೆ, ಹೀಗಾಗಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿದ್ದು ಇದು ರಾಜ್ಯಕ್ಕೆ ಮಾಡಿದ ಅವಮಾನ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಇಲ್ಲಿಯೇ ಪರಿಹರಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಈ ಘಟನೆಯನ್ನು ನಿರ್ವಹಿಸಿದ ರೀತಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 $1,00,000,000,000 ಕಾಫಿ ರಫ್ತು 2025-26 $2,00,000,000,000 ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಕಾಫಿ 140 ರಾಷ್ಟಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 ಲಕ್ಷ ಟನ್ ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 ಲಕ್ಷ ಟನ್ ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 ಲಕ್ಷ ಟನ್ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸಿದಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮಾಜಿ ಸಚಿವ ಬಿಸಿ ನಾಗೇಶ್ ಕಳೆದ ರಾತ್ರಿ ನಿಧನ ಹೊಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತು ತರಲು ನಾಗೇಶ್ ಪ್ರಯತ್ನಿಸಿದ್ದರು. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ಹಲವು ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಸಿ ನಾಗೇಶ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದ ಹಲವು ಸುಧಾರಣೆಗಳು ಮತ್ತು ಸಂಘಟನಾ ಕೌಶಲ್ಯ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಸ್ಮರಿಸಿದ್ದಾರೆ. ಮಾಜಿ ಶಿಕ್ಷಣ ಸಚಿವ ಹಾಗೂ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ನಿಧನಕ್ಕೆ ಮೇಲ್ಮನೆಯಲ್ಲಿಂದು ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಿಸಿ ನಾಗೇಶ್ ನಿಧನದ ವಿಚಾರವನ್ನು ಸದನಕ್ಕೆ ತಿಳಿಸಿದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು ಎಂದು ಸ್ಮರಿಸಿದರು. ಪಕ್ಷಾತೀತವಾಗಿ ಸದನದಲ್ಲಿ ಎಲ್ಲಾ ನಾಯಕರು ಅವರ ಸಾಧನೆಯನ್ನು ಕೊಂಡಾಡಿದರು. ಬಳಿಕ ಮೌನಾಚರಣೆ ಮೂಲಕ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮೇಲ್ಮನೆಯಲ್ಲೂ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959 ಜನಿಸಿದ ಬಿಸಿ ನಾಗೇಶ್ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 ಮತ್ತು 2018 ಜಯಗಳಿಸಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021 ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಿಪಟೂರು ಮತ್ತು ತುಮಕೂರು ಭಾಗದ ಜನರ ಸೇವೆಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಿದರು. ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಹಲವರು ಸಂತಾಪ ಸೂಚನೆಯಾಡಿ ಮಾತನಾಡಿದರು. ಬಳಿಕ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರು ಬೆಂಗಳೂರು ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಕಳೆದ 26 ಗಂಟೆಗಳಿಂದ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೆ ಶೋಧ ಕಾರ್ಯ ಮುಂದುವರೆದಿತ್ತು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಆರ್ಥಿಕ ಅಕ್ರಮಗಳ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರಿಗೆ ನೀಡಲಾದ ಅಮಾನತು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಮನಗರದಲ್ಲಿ ನಕಲಿ ಔಷಧ ಜಾಲ ಪತ್ತೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡೇ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ.

0: ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಹ ಆಪ್ ಕೌನ್ ಸಿ ಪುಸ್ತಕ ದೇಖ ರಹೆ ಹೈ ವೈಷ್ಣವಿ?
3: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೇ ಮಾನಚಿತ್ರ ಪರ್ ಭಾರತ್ ಧೂನ್ ರಹಿ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
1: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂ.
3: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ್ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
1: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ್ ಹೈ, ಗೋಲಾಕಾರ್ ಭಾಗ್, ಊಪರಿ ಭಾಗ್ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣಿ ಭಾಗ್ ದಕ್ಷಿಣಿ ಗೋಲಾರ್ಧ ಔರ್ ಭಾರತ್ ಜೊ ಹೈ ವೋ ಉತ್ತರಿ ಗೋಲಾರ್ಧ ಮೇ ಹೈ. ಭಾರತ್ ಏಕ್ ಅನೋಖಾ ದೇಶ ಹೈ. ಇಸ್ಕೆ ಉತ್ತರ ಮೇ ಹಿಮಾಲಯ ಪರ್ವತ ಹೈ, ಪೂರ್ವ ಮೇ ಬಂಗಾಲ್ ಕಿ ಖಾಡಿ ಹೈ, ಪಶ್ಚಿಮ ಮೇ ಅರಬ್ ಸಾಗರ್ ಹೈ ಔರ್ ದಕ್ಷಿಣ ಮೇ ಹಿಂದ್ ಮಹಾಸಾಗರ್ ಹೈ.
1: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
2: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯೋ ಕೋ ಯಾದ್ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ್ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
3: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
2: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
1: ಯಾವ ದೇಶ ಎರಡನೇ ಮತ್ತು ಮೂರನೆಯ ದೊಡ್ಡ ದೇಶ?
2: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಚಾ, ಅಬ್ ಹಮ್ ಆಗೆ ಪಡೆಂಗೆ. ಭಾರತ 23 ಡಿಗ್ರಿ ಉತ್ತರ ತಥಾ 8 ಡಿಗ್ರಿ ಉತ್ತರ ಅಕ್ಷಾಂಶ ಔರ್ 68 ಪೂರ್ವಿ ತಥಾ 97 ಪೂರ್ವಿ ದೇಶಾಂತರ ರೇಖಾಂಕೆ ಬೀಚ್ ಮೇ ಸ್ಥಿತ ಹೈ. ಕರ್ಕವೃತ್ 23.5 ಡಿಗ್ರಿ ಉತ್ತರಿ ಅಕ್ಷಾಂಶ ರೇಖಾ ಜೊ ಹೈ ವೋ ಭಾರತ್ ಕೆ ಲಗ್ಭಗ್ ಮಧ್ಯ ಸೆ ಗುಜರ್ತಿ ಹೈ. ಅಚ್ಚಾ ಪ್ರಿಯಾಂಕಾ, ಆಪ್ ಮುಜೆ ಕನ್ನಡ ಮೇ ಯಹ ಬತಾಯಿಯೇ ಕಿ ಅಕ್ಷಾಂಶ ಔರ್ ದೇಶಾಂತರ ರೇಖಾಯೆ ಕ್ಯಾ ಹೈ?
1: ಕಳೆದ ವರ್ಷ ನೀವು ನಮಗೆ ಅಕ್ಷಾಂಶ ಮತ್ತು ರೇಖಾಂಕಗಳ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವ ಸಮಾಂತರ ರೇಖೆಗಳನ್ನು ಅಕ್ಷಾಂಶ ಎಂದು ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ.
2: ಹಾ, ಬಿಲ್ಕುಲ್ ಸಹಿ. ಇನ್ ರೇಖಾಂ ಕಿ ಸಹಾಯತಾ ಸೆ ಹಮ್ ದೇಶೋ ಕಿ ಸ್ಥಿತಿ ಕಾ ಪತಾ ಲಗಾ ಸಕ್ತೆ ಹೈ.
1: ಭಾರತ ದೇಶ ಯಾವ ಖಂಡದಲ್ಲಿದೆ?
2: ಹಾ, ಯೇ ತೋ ಮೈ ಆಪ್ಕೋ ಬತಾನಾ ಭೂಲ್ ಹಿ ಗೈ. ಭಾರತ್ ಏಷ್ಯಾ ಮಹಾದ್ವೀಪ ಮೇ ಸ್ಥಿತ ಹೈ. ಆಪ್ ಅಪ್ನೆ ಅಟ್ಲಸ್ ಮೇ ದೇಖಿಯೇ ತೋ ಸಹಿ ಔರ್ ಫಿರ್ ಮಾನಚಿತ್ರ ಮೇ ಯೇ ಭಿ ದೇಖ್ ಕರ್ ಬತಾಯಿಯೇ ಕಿ ಹಮಾರೆ ಪಡೋಸಿ ದೇಶ್ ಕೌನ್ ಸೆ ಹೈ. ಆಪ್ ಬತಾಯಿಯೇ.
3: ನಮ್ಮ ನೆರೆಹೊರೆಯ ದೇಶಗಳೇನೆಂದರೆ ನೇಪಾಳ, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
2: ಬಹುತ್ ಖೂಬ್. ದೇಖಾ ಮಾನಚಿತ್ರ ಹಮಾರೆ ಲಿಯೆ ಕಿಸ್ ಪ್ರಕಾರ ಲಾಭಕಾರಿ ಹೈ. ಇನ್ನೇ ದೇಖ ಕರ್ ಹಮ್ ಬಹುತ್ ಕುಚ್ ಸೀಖ ಸಕ್ತೆ ಹೈ. ಅಚ್ಚಾ ಪ್ರಿಯಾಂಕಾ, ಅಬ್ ಆಪ್ ಬತಾವ್ ಕಿ ಹಮಾರೆ ದೇಶ ಮೇ

0: ಎಷ್ಟನೇ ರಾಜ್ಯ ಹೇ?
1: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
0: ಹಾಂ, ಲೇಕಿನ್ ಅಭಿ ತೋ ಔರ್ ಏಕ್ ರಾಜ್ಯ ಜುಡ್ ಗಯಾ ಹೇ. ಕ್ಯಾ ಬತಾ ಸಕ್ತೆ ಹೇ ವೋ ಕೌನ್ ಸಾ ರಾಜ್ಯ ಹೇ?
2: ತೆಲಂಗಾಣ.
0: ಬಹುತ್ ಅಚ್ಚಿ ಬಾತ್ ಹೇ. ಅಚ್ಚಾ ಪ್ರಿಯಾಂಕಾ, ಅಬ್ ಬತಾವೋ ಹಮಾರಾ ರಾಜ್ಯ ಕೌನ್ ಸಾ ಹೇ?
1: ಹಮ್ ರಾಜ್ಯ ಹೇ ಕರ್ನಾಟಕ.
0: ಹಮ್ ರಾಜ್ಯ ನಹಿ, ಹಮಾರಾ ರಾಜ್ಯ ಹೇ ಕರ್ನಾಟಕ. ಆಪ್ ಇಸೆ ಫಿರ್ ಸೆ ದೊಹರಾಯಿಯೆ.
1: ಹಮಾರಾ ರಾಜ್ಯ ಕರ್ನಾಟಕ ಹೇ.
0: ಪ್ರಿಯಾಂಕಾ, ಅಬ್ ಆಪ್ ಆಗೇ ಪಡಿಯೆ.
1: ಭಾರತ್ ಕಿ ಮುಖ್ಯ ಭೂಮಿ ಕೆ ಅಲಾವಾ ಕುಛ್ ಭಾಗ್ ಭಾರತ್ ಮೇ ದೂರ್ ಸಮುದ್ರ ಮೇ ಭಿ ಹೇ, ಜೈಸೆ ಲಕ್ಷದ್ವೀಪ್ ತಥಾ ಅಂಡಮಾನ್ ಔರ್ ನಿಕೋಬಾರ್.
3: ಮ್ಯಾಮ್, ಮೇನೆ ಇಸೆ ಮಾನಚಿತ್ರ ಪರ್ ಧೂಂಡ್ ಲಿಯಾ ಹೇ. ದೇಖಿ ಯಹಿ ಹೇ ನಾ?
0: ಹೌದು, ನಿಮ್ಮ ಹೇಳಿಕೆ ಸರಿಯಾಗಿದೆ. ವೆರಿ ಗುಡ್. ಭಾರತ್ ಕೆ ಉತ್ತರಿ ಭಾಗ ಮೇ ಅಬ್ ಹಿಮಾಲಯ ಕೆ ಬಾರೆ ಮೇ ಆಪ್ ಪ್ರಿಯಾಂಕಾ ಜರಾ ಪಡಿಯೆ.
1: ಭಾರತ್ ಕೆ ಉತ್ತರಿ ಭಾಗ ಮೇ ಹಿಮಾಲಯ ಕೆ ವಿಶಾಲ ಪರ್ವತ ಹೇ, ಯಹ ವಿಶ್ವ ಕೆ ಸಬ್ಸೆ ಊಂಚೆ ಪರ್ವತ ಮಾನೆ ಜಾತೆ ಹೇ. ಇನ್ಕಿ ಚೋಟಿಯಾ ಸದೈವ ಬರ್ಫ್ ಸೆ ಢಕ್ಕಿ ಹೋತಿ ಹೇ.
3: ಅವುಗಳನ್ನು ಹಿಮಾಲಯ ಪರ್ವತವೇನೆಂದು ಏಕೆ ಕರೆಯುತ್ತಾರೆ?
0: ಹಿಮ್ ಯಾನಿ ಬರ್ಫ್, ಆಲೆ ಯಾನಿ ಘರ್. ಹಿಮ್ ಕಾ ಘರ್ ಹಿಮಾಲಯ. ಹಿಮ್ ಔರ್ ಆಲೆ ಶಬ್ದ ಸೆ ಬನಾ ಹೇ ಹಿಮಾಲಯ.
1: ನೀವು ಹಿಮದ ಬಗ್ಗೆ ಹೇಳಿದಾಗ ನನಗೆ ಐಸ್ ಕ್ರೀಮ್ ನೆನಪಾಗುತ್ತದೆ.
0: ಲೋಕ್ ಐಸ್ ಕ್ರೀಮ್ ಖಾನಾ ಬಹುತ್ ಪಸಂದ್ ಕರ್ತೆ ಹೇ.
3: ನಾವು ಬೇಸಿಗೆಯಲ್ಲಿ ತಂಪು ಪಾನಿಗಳನ್ನು ಕುಡಿಯುತ್ತೇವೆಯೇ?
0: ಜಿ ಹಾಂ, ಯೇ ಸಹಿ ಬಾತ್ ಹೇ. ಆಪ್ಕೋ ಭಿ ಹೋ ಸಕ್ತಾ ಹೇ ಕಿ ಇಸ್ ಪಾಠ ಕೆ ಬಾದ್ ಐಸ್ ಕ್ರೀಮ್ ಮಿಲೇಗಾ.
3: ಧನ್ಯವಾದಗಳು, ನಮಗೆ ಸಂತೋಷವಾಯಿತು.
0: ಇಸ್ ಹಿಮಾಲಯ ಮೇ ಹಿ ವಿಶ್ವ ಕಿ ಸಬ್ಸೆ ಊಂಚಿ ಚೋಟಿ ಹೇ, ಜಿಸೆ ಹಮ್ ಎವರೆಸ್ಟ್ ಕಹತೆ ಹೇ.
1: ಇದರ ಎತ್ತರದ ಮೀಟರ್ ಎಷ್ಟು?
0: ಇಸ್ಕಿ ಊಂಚಾಯಿ 8848 ಮೀಟರ್ ಹೇ, ಸಮುದ್ರ ತಲ್ ಸೆ ಲೇಕರ್.
2: ಅದು ತುಂಬಾ ಎತ್ತರ.
0: ಬಿಲ್ಕುಲ್. ಚಲೋ, ಹಿಮಾಲಯ ಕೆ ಬಾದ್ ಹಮ್ ಉತ್ತರಿ ಮೈದಾನ್ ಕೆ ಬಾರೆ ಮೇ ಕುಛ್ ಜಾನೆಂಗೆ. ಹಿಮಾಲಯ ಕೆ ದಕ್ಷಿಣ ಮೇ ಏಕ್ ವಿಸ್ತೃತ ಮೈದಾನ್ ಹೇ, ಉಸೆ ಉತ್ತರಿ ಮೈದಾನ್ ಕಹತೆ ಹೇ. ಇಸ್ಕಾ ನಿರ್ಮಾಣ ಹಿಮಾಲಯ ಸೆ ಆನೆ ವಾಲಿ ನದಿಯಾ ತಥಾ ಉನ್ಕಿ ಉಪ ನದಿಯಾ ಬನಾತಿ ಹೇ. ವಹ ಜಲೋಢ್ ಮಿಟ್ಟಿ ಸೆ ಬನಾ ಹೇ ಔರ್ ಯಹ ಮಿಟ್ಟಿ ಬಹುತ್ ಹಿ ಉಪ್ಜಾವು ಹೇ.
3: ದಯವಿಟ್ಟು ಮುಂದಿನ ವಾಕ್ಯದಲ್ಲಿ ಪರಿಚ್ಛೇದಗಳಲ್ಲೂ ಕಷ್ಟವಾದ ಪದಗಳ ಅರ್ಥವೇನು ತಿಳಿಸಿ.
0: ಹಾಂ, ಮೇ ಆಪ್ಕೋ ಇನ್ಕೆ ಅರ್ಥ ಸಮಜಾತಿ ಹೂಂ. ಉದಾಹರಣ ಕೇಳಿಯೇ, ವಿಸ್ತೃತ ಕಾ ಅರ್ಥ ಹೋತಾ ಹೇ ಬಡಾ ಯಾ ಚೌಡಾ. ನಿರ್ಮಾಣ ಕಾ ಅರ್ಥ ಹೋತಾ ಹೇ ಬನಾನಾ ಯಾ ರಚನಾ ಕರ್ನಾ. ಜಲೋಢ್ ಮಿಟ್ಟಿ ಯಾನಿ ಅಚ್ಚಿ ಔರ್ ಬಾರೀಕ್ ಮಿಟ್ಟಿ. ಉಪ್ಜಾವು ಉಸ್ ಮಿಟ್ಟಿ ಕೋ ಕಹತೆ ಹೇ ಜಹಾ ಫಸಲ್ ಅಚ್ಚಿ ತರಹ ಉಗ್ತಿ ಹೇ.
1: ಕರ್ನಾಟಕದಲ್ಲೂ ಫಲಮತ್ತಾದ ಮಣ್ಣು ಇದೆಯೇ?
0: ಹಾಂ, ಕಾವೇರಿ ನದಿ ಕಾ ಮೈದಾನ್ ಬಹುತ್ ಹಿ ಉಪ್ಜಾವು ಹೇ.
3: ಇಲ್ಲೂ ವ್ಯವಸಾಯ ಮಾಡುತ್ತಾರೆಯೇ?
0: ಹಾಂ, ಯಹಾ ಕೆ ಲೋಗುಂ ಕಾ ಮುಖ್ಯ ವ್ಯವಸಾಯ ಕೃಷಿ ಹೇ. ಲೇಕಿನ್ ಇಸಿ ಉತ್ತರಿ ಮೈದಾನ್ ಕೆ ಪಶ್ಚಿಮಿ ಭಾಗ ಮೇ ಏಕ್ ಮರುಸ್ಥಲ್ ಭಿ ಹೇ.
3: ಮರುಸ್ಥಲ್, ಇದರ ಅರ್ಥವೇನು?
0: ಇಸ್ಕಾ ಅರ್ಥ ಹೇ ಏಕ್ ರೇಗಿಸ್ತಾನ್, ರೇತ್ ಸೆ ಭರಾ. ಯಹಾಂ ಬಹುತ್ ಕಮ್ ವರ್ಷಾ ಹೋತಿ ಹೇ ಔರ್ ವನಸ್ಪತಿ ಬಹುತ್ ಕಮ್ ಹೇ.
1: ನಾವು 4ನೇ ತರಗತಿಯಲ್ಲಿ ಕಲಿತ ಸಹಾರಾ ಮರುಭೂಮಿಯ ಹಾಗೆ.
0: ಹಾಂ, ವ ವಿಶ್ವ ಕಾ ಸಬ್ಸೆ ಬಡಾ ಗ್ರೀಷ್ಮ ಮರುಸ್ಥಲ್ ಹೇ. ಆಪ್ ಜಾನ್ತೆ ಹೋಂಗೆ ಕಿ ಚಾರ್ ಪ್ರಮುಖ ಋತುವೆ ಹೋತಿ ಹೇ, ಗ್ರೀಷ್ಮ ಋತು, ಶೀತ ಋತು, ಬಸಂತ ಋತು ಔರ್ ಪತ್ಝಡ್. ಭಾರತ ಮೇ ಗ್ರೀಷ್ಮ ಋತು, ಶೀತ ಋತು ತಥಾ ವರ್ಷಾ ಋತು ಹೇ. ಯಹಾಂ ಪರ್ ಪತ್ಝಡ್ ಯಾ ಬಸಂತ ಋತು ಸ್ಪಷ್ಟ ನಹಿ ಹೇ. ಚಲೋ, ಅಬ್ ಹಮ್ ಆಗೇ ಪಡೆಂಗೆ. ವೈಷ್ಣವಿ ಆಪ್ ಪಡಿಯೆ.
3: ಉತ್ತರಿ ಮೈದಾನ್ ಕೆ ದಕ್ಷಿಣ ಮೇ ಪ್ರದೀಪೈ ಪಟಾರ್ ಹೇ.
0: ಪ್ರಾಯದ್ವೀಪ್ಯ
3: ಪಟಾರ್ ಹೇ. ಪಟಾರ್ ಅಂದರೇನು?
0: ಯಹ ಏಕ್ ಉಚ್ಚ ಭೂಮಿ ಹೇ, ಲೇಕಿನ್ ಊಪರ್ ಕಾ ಭಾಗ ಪರ್ವತ ಜೈಸಾ ನಹಿ ಬಲ್ಕಿ ಸಮತಲ್ ಹೋತಾ ಹೇ.
3: ಮೇಜಿನ ರೀತಿಯಲ್ಲಿ ಮೇಲೆ ಸಮತಲವಾಗಿರುತ್ತದೆ.
0: ಬಿಲ್ಕುಲ್ ಸಹಿ ಕಹಾ ಆಪ್ನೆ.
3: ಅದು ಹೇಗೆ ಬಂದಿತು?
0: ಇಸ್ಕಾ ನಿರ್ಮಾಣ ಜ್ವಾಲಾಮುಖಿ ಸೆ ನಿಕಲ್ನೆ ವಾಲೆ ಲಾವಾ ಸೆ ಬನಾ ಹೇ.
1: ಜ್ವಾಲಾಮುಖಿ ಎಂದರೆ ಬಿಸಿಯಾದ ಲಾವಾ ರಸ ಭೂಮಿಯಿಂದ ಉಕ್ಕಿ ಹರಿಯುತ್ತದೆ.
0: ಹಾ, ಮುಜೆ ಖುಷಿ ಹೇ ಕಿ ಆಪ್ಕೋ ಇನ್ ಸಬ್ ವಿಷಯ ಕೆ ಬಾರೆ ಮೇ ಜಾನ್ಕಾರಿ ಹೇ. ಇಸ್ ಪಠಾರ ಕಾ ಏಕ್ ಬಡಾ ಭಾಗ ಜೊ ಹೇ ವೋ ದಕ್ಕನ್ ಕಾ ಪಠಾರ ಹೇ.
3: ಮ್ಯಾಮ್, ಮೇನೆ ಇಸೆ ಮಾನಚಿತ್ರ ಪರ್ ಧೂಂಡ್ ಲಿಯಾ ಹೇ.
0: ಶಾಬಾಶ್, ಇಸಿ ತರಹ ಆ ಭೂಗೋಲ್ ಕಿ ಕೈ ಬಾತೆ ಜಾನ್ ಲೋಗೆ. ಅಬ್ ಆಗೆ ಬಡೆ. ಇಸ್ ಪಠಾರ ಕೆ ಪಶ್ಚಿಮಿ ಭಾಗ ಮೇ ಪಶ್ಚಿಮಿ ಘಾಟ್ ಹೇ ಔರ್ ಪೂರ್ವಿ ಭಾಗ ಮೇ ಪೂರ್ವಿ ಘಾಟ್ ಹೇ.
1: ಘಾಟ್ ಎಂದರೇನು?
0: ಘಾಟ್ ಪರ್ವತ ಶ್ರೇಣಿಯೋ ಕಿ ಏಕ್ ಶೃಂಖಲಾ ಹೇ. ಶ್ರೇಣಿ ಕಾ ಮತ್ಲಬ್ ಹೋತ

0: ಹೇ ಪರ್ವತೋಂ ಕಾ ಏಕ್ ಲೈನ್.
1: ನದಿಗಳನ್ನು ಘಾಟ್ಗಳಿಂದ ಹುಟ್ಟುತ್ತೇವೆಯೇ?
0: ಹಾ, ಅಕ್ಸರ್ ನದಿ ಪರ್ವತೋಂ ಸೇ ಯಾ ಘಾಟ್ ಸೇ ಉತ್ಪನ್ನ ಹೋತಿ ಹೇ. ದಕ್ಷಿಣ ಭಾರತ್ ಕಿ ಅಧಿಕತರ್ ನದಿಯಾ ಪಶ್ಚಿಮಿ ಘಾಟ್ ಸೇ ನಿಕಲ್ ಕರ್ ವೋ ಪೂರ್ವ ಕಿ ಓರ್ ಬಹತಿ ಹೇ. ಚಲೋ ಮೈನ್ ಇನ್ ನದಿಯೋ ಕೆ ನಾಮ ಆಪ್ಕೋ ಬತಾಉಂಗಿ, ಜೈಸೆ ಮಹಾನದಿ, ಗೋದಾವರಿ, ಕೃಷ್ಣಾ, ತುಂಗಭದ್ರಾ, ಕಾವೇರಿ ಔರ್ ಪೆರಿಯಾರ್. ಆಪ್ ಇನ್ಹೇ ಮಾನಚಿತ್ರ ಮೇ ಢೂಂಡ್ ಲೇನಾ.
1: ಹೌದು, ಈ ನದಿಗಳನ್ನು ಭೂಪಟ್ಟದಲ್ಲಿ ನೋಡಿದ್ದೇವೆ. ಕಾವೇರಿ ಕರ್ನಾಟಕದ ಪ್ರಮುಖ ನದಿ.
0: ಯಹ ನದಿ ದೋನೋ ರಾಜ್ಯೋ ಮೇ ಬಹತಿ ಹೇ ಔರ್ ಇಸ್ಕೆ ಜಲ್ ಕಾ ಉಪಯೋಗ ದೋನೋ ರಾಜ್ಯ ಕರ್ತೆ ಹೇ. ಇಸಿ ಕೋ ಲೇಕರ್ ದೋನೋ ರಾಜ್ಯೋ ಕೆ ಬೀಚ್ ಮೇ ವಿವಾದ್ ಹೋ ರಹಾ ಥಾ.
1: ಅಚ್ಚಾ, ಏಸಿ ಬಾತ್ ಹೇ.
0: ನಾವು ಈಗ ಪಾಠದಲ್ಲಿ ಮುಂದೆ ಒರಿಯೋಣ. ಪ್ರಾಯದ್ವೀಪೀಯ ಭಾರತಕ್ಕೆ ಪೂರ್ವಿ ಔರ್ ಪಶ್ಚಿಮಿ ಕಿನಾರೆ ಸಮುದ್ರ ತಟ್ ಹೇ. ಪಶ್ಚಿಮಿ ಭಾಗಕ್ಕೋ ಮಲ್ಬಾರ್ ಕಹತೆ ಹೇ ಔರ್ ಪೂರ್ವಿ ಭಾಗಕ್ಕೋ ಹಮ್ ಕೋರಮಂಡಲ್ ಕಹತೆ ಹೇ.
1: ಇಲ್ಲಿನ ಜನರು ಮೀನುಗಾರಿಕೆ ಮಾಡುತ್ತಾರೆಯೇ?
0: ಹಾ, ಯಹಾಕೆ ಲೋಕ್ ಮಚ್ಲಿ ಪಕಡ್ನೆ ಕೆ ಸಾಥ್ ಸಾಥ್ ಕೈ ಜಗೋ ಮೇ ಖೇತಿ ಬಿ ಕರ್ತೆ ಹೇ.
1: ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಮ್ಮದು ಬಹಳ ಸುಂದರವಾದ ದೇಶ.
0: ಜಿ ಹಾ, ಆಪ್ನೆ ಸಹಿ ಕಹಾ. ಭಾರತ್ ಏಕ್ ಬಹುತ್ ಸುಂದರ್ ದೇಶ ಹೈ ಔರ್ ಯೇ ಏಕ್ ಬಡಿ ಅಚ್ಚಿ ಭಾವನಾ ಹೈ. ಅಚ್ಚಾ ಚಲೋ, ಅಬ್ ಹಮ್ ಪಾಠ ಕೋ ಯಹೀ ಪರ್ ಸಮಾಪ್ತ ಕರ್ತೆ ಹೇ ಔರ್ ಆಗೆ ಹಮ್ ಭಾರತ್ ಕೆ ಬಾರೆ ಮೇ ಔರ್ ಕುಛ್ ಭಿ ಜಾನೆಂಗೆ.
1: ಧನ್ಯವಾದ್ ಅಧ್ಯಾಪಿಕಾ ಜಿ.
0: ಧನ್ಯವಾದ್ ಔರ್ ನಮಸ್ತೆ.
2: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ಕಾಮಾಕ್ಷಿ ಸುರೇಶ್, ಇವರೊಂದಿಗೆ ಭಾಗವಹಿಸಿದವರು ಪ್ರಿಯಾಂಕಾ ಹಾಗೂ ಶಿವಾನಿ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೆಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ರಸವಾರ್ತೆ ಮೂಡಿ ಬರ್ತಾ ಇದೆ ಸಂಜೆ 6:30. ಕೃಷಿ ರಂಗ 6:51. ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತಾಗಿ ಡಾ ಬೋರಯ್ಯ ಬಿ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ ಇದೆ 7:45. ಇನ್ನು ಸಿರಿಗಂಧ ರಾತ್ರಿ 8:00. ಪ್ರಚಲಿತ ವಿದ್ಯಮಾನ ರಾತ್ರಿ 9:15. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ರಾತ್ರಿ 9:30. ಇಂದಿನ ಕ್ರೀಡಾಲೋಕದಲ್ಲಿ 2026 ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಮತ್ತು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕ್ರೀಡಾಲೋಕ ರಾತ್ರಿ 9:30. ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 10:00. ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವಿದೆ. ತಬಲಾ ಸಾಥ್ ಶೇಷಗಿರಿ ಹಾನಗಲ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: हेलेन केलर की सफलता का रहस्य था तमाम कठिनाइयों के बीच आनंद की तलाश। हेलेन अपने प्रशंसकों के लिए प्रेरणा का एक अमर स्रोत थी, है और हमेशा रहेंगी।
1: अभी आपने सुना कार्यक्रम हेलेन केलर, और श्रोताओं इसी के साथ हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत को
2: और विमलेश को उमंग कार्यक्रम की तकनीकी टीम यानी कुसुमलता,
1: जगबंधु और मंजू जी के साथ आज्ञा दीजिए।
2: नमस्कार।
3: उमंग उमंग उमंग उमंग।
4: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿಸಿಕೊಂಡ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ಈಗ ಕೇಳಿ ನ್ಯಾಯವಾಣಿ
5: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
6: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ನಮಸ್ಕಾರ ಸರ್.
7: ನಮಸ್ಕಾರ ಸರ್.
6: ಈಗ ಹಲವಾರು ಸೇವೆಗಳನ್ನು ನಾವು ಪಡಿಬೇಕಂತಂದಾಗ ನಮ್ಮ ಹೆಸರು, ಫೋನ್ ನಂಬರು, ಆಧಾರ್ ಇತ್ಯಾದಿ ಏನೇನೋ ಕೊಡ್ತೀವಿ. ಆನ್ಲೈನ್ನಲ್ಲೂ ಕೊಡ್ತಿರ್ತೀವಿ. ಎಲ್ಲೋ ಹೋದಾಗ ಬರೀರಿ ಸರ್ ನಿಮ್ಮ ಫೋನ್ ನಂಬರ್ ಏನ್ರಿ ಅಂತ ಕೇಳ್ತಾರೆ, ನಾವು ಕೊಟ್ಬಿಡ್ತೀವಿ. ಅದು ಅಲ್ಲಿ ಸುರಕ್ಷಿತವಾಗಿದೆಯೋ, ಬೇರೆ ಬೇರೆ ಯಾವ್ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತಾರೋ ಏನೂ ಗೊತ್ತಿರಲ್ಲ ನಮಗೆ. ನಾವು ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ, ಈ ನಮ್ಮ ನಂಬರ್ ಇವರಿಗೆ ಯಾಕೆ, ಇವ್ರಿಗೆ ಹೆಂಗೆ ಸಿಕ್ತು, ಇವ್ರು ಯಾಕೆ ನಮಗೆ ಮಾಡ್ತಿದ್ದಾರೆ ಅಂತಂತೆಲ್ಲ ನಾವು ವಿಚಾರ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಏನು ಸರ್ ಇದು, ಏನಾದರೂ ಇದಕ್ಕೆ ಕಾನೂನಿನ ಮೂಲಕ ಏನಾದರೂ ರೆಫರೆನ್ಸ್ ಇದೆಯಾ, ಖಚಿತತೆ, ಸುರಕ್ಷಿತವಾಗಿ ನಮ್ಮ ಫೋನು ನಮ್ಮ ನಂಬರು ಇನ್ನೊಬ್ಬರ ಕಡೆ ಹೋಗಬಾರ್ದು ಅಂತ ಇರುತ್ತಲ್ಲ ನಮಗೆ?
7: ಖಂಡಿತವಾಗಿ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಎಲ್ಲೇ ಆದರೂ ನಮ್ಮ ಹೆಸರು, ಫೋನ್ ನಂಬರ್ ಅಥವಾ ಆಧಾರ್ ವಿವರ ಇವೆಲ್ಲವನ್ನು ನಾವು ನೀಡುವಾಗ ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಳ್ಳಲಿಕ್ಕೆ ಸಾಕಷ್ಟು ಕಾನೂನುಗಳಿವೆ. ಇದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಕಾಯ್ದೆ 2023 ಆಗಿರುವಂಥದ್ದು, ನಾವು ಅದನ್ನು ಸಂಕ್ಷಿಪ್ತವಾಗಿ DPDP ಆಕ್ಟ್ ಅಂತ ಹೇಳ್ತೇವೆ. ನಿಮ್ಮ ಫೋನ್ನಲ್ಲಿ ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅಥವಾ ಆಸ್ಪತ್ರೆಯಲ್ಲಿ ಯಾವುದೇ ಅರ್ಜಿಯನ್ನು ತುಂಬುವಾಗ, ಅಂಗಡಿಯಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಟ್ಟಾಗ ಅಥವಾ ಸರ್ಕಾರಿ ಅಥವಾ ಬೇರೆ ಯಾವುದೇ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಮತ್ತು

0: ವಿವರಗಳನ್ನು ನಮೂದಿಸಿದಾಗ ನಿಮ್ಮ ವೈಯಕ್ತಿಕ ಮಾಹಿತಿ ಇನ್ನೊಬ್ಬರ ಕೈಗೆ ಹೋಗುವಂಥ ಸಂದರ್ಭಗಳಿರ್ತವೆ. ಹೆಸರು, ವಿಳಾಸ, ಫೋನ್ ನಂಬರ್, ಆರೋಗ್ಯ ಮಾಹಿತಿ, ಬ್ಯಾಂಕ್ ವಿವರಗಳು, ಇವೆಲ್ಲ ನಿಮ್ಮ ಡೇಟಾ. ಇದನ್ನು ಯಾರು ಬಳಸಬಹುದು, ಹೇಗೆ ಬಳಸಬಹುದು ಎಂಬುದರ ನಿಯಂತ್ರಿಸುವ ಕಾಯ್ದೆ ಈ ಕಾನೂನು ಇರುವಂಥದ್ದು, ಈ ಡೇಟಾ ಸಂರಕ್ಷಣೆ ಕಾಯ್ದೆ. ಭಾರತದಲ್ಲಿ ಈ ಕಾನೂನು ಏನು ಹೇಳ್ತದೆ ಅಂದರೆ, ಆಗಸ್ಟ್ 2023 ನಂತರ ಈ ಕಾಯ್ದೆ ಅಂಗೀಕಾರ ಆಗಿರುವಂಥದ್ದು, ಮೊದಲ ಸಮಗ್ರ ಡೇಟಾ ಸಂರಕ್ಷಣೆ ಕಾನೂನು. ಇದರ ಪ್ರಕಾರ 2027 ಹೊತ್ತಿಗೆ ಈ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬರ್ತದೆ. ಇದರ ಪ್ರಕಾರ ಯಾವುದೇ ವಿಚಾರಗಳನ್ನು ನೀವು ಕನ್ನಡಿಯಲ್ಲಿ ಇರುವಂತಹ ಹಕ್ಕು ಏನಂದ್ರೆ ಒಪ್ಪಿಗೆಯ ಹಕ್ಕು. ಯಾವುದೇ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಮೂರನೆಯ ವ್ಯಕ್ತಿಗೆ ಮೊದಲು ನಿಮ್ಮ ಅನುಮತಿಯನ್ನು ಆತ ಪಡಿಬೇಕು, ಉದ್ದೇಶ ಸ್ಪಷ್ಟವಾಗಿ ತಿಳಿಸಿರಬೇಕು. ಒಪ್ಪಿಗೆ ಕೊಟ್ಟ ನಂತರ ನಿಮ್ಮ ಮನಸ್ಸು ಬದಲಾಯಿಸಿದ್ರೆ ಆ ದಾಖಲೆಗಳನ್ನು ಹಿಂದಕ್ಕೆ ಪಡ್ಕೊಳ್ಬಹುದು. ಎರಡನೇದು ತಿದ್ದುಪಡಿ ಮಾಡುವಂತಹ ಹಕ್ಕು, ಅದು ಕೂಡ ನಿಮಗಿದೆ. ಮಾಹಿತಿ ತಪ್ಪಾಗಿ ದಾಖಲಾಗಿದ್ರೆ ಸರಿಪಡಿಸಲು ನೀವು ಅವರ ಹತ್ರ ಕೇಳಬಹುದು. ಉದಾಹರಣೆಗೆ ಬ್ಯಾಂಕ್, ಆಸ್ಪತ್ರೆ ಅಥವಾ ಸರ್ಕಾರಿ ಇಲಾಖೆ, ಎಲ್ಲರಿಗೂ ಇದು ಅನ್ವಯ ಆಗ್ತದೆ. ಇನ್ನೊಂದು ರೈಟ್ ಟು ಬಿ ಫಾರ್ಗಟನ್, ನಿಮ್ಮ ದಾಖಲೆಯನ್ನು ಅಳಿಸುವಂತಹ ಹಕ್ಕು. ನಿಮ್ಮ ವ್ಯವಹಾರದ ಉದ್ದೇಶ ಮುಗಿದ ನಂತರ ನಿಮ್ಮ ಮಾಹಿತಿಯನ್ನು ಇಟ್ಟುಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಇದನ್ನು ಅವರು ಅಳಿಸಬೇಕಾಗ್ತದೆ. ಉದಾಹರಣೆಗೆ ಸಾಲ ಮರುಪಾವತಿ ಮಾಡಿದ ನಂತರ ಬ್ಯಾಂಕ್ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ದೂರು ಹಾಕುವಂಥದ್ದು, ನಿಮ್ಮ ಡಾಟಾವನ್ನು ಈ ವೈಯಕ್ತಿಕ ಮಾಹಿತಿಗಳನ್ನು ದುರ್ಬಳಕೆ ಮಾಡಿಕೊಂಡ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ, ಇದು ದೆಹಲಿಯಲ್ಲಿದೆ, ಇಲ್ಲಿಗೆ ದೂರನ್ನು ನೀವು ಸಲ್ಲಿಸಬಹುದು. ಅದನ್ನು ಆನ್ಲೈನ್ನಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿವೆ.
1: ಮತ್ತೆ ಈಗ ಮಕ್ಕಳ ವಿಷಯದಲ್ಲಿ ಕೂಡ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗತ್ತಂತಾರಲ್ಲ.
0: ಹೌದು, ಮಕ್ಕಳ ಡಾಟಾ ವಿಶೇಷವಾಗಿ ರಕ್ಷಣೆ ಮಾಡಲೇಬೇಕು. ಯಾಕಂದ್ರೆ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಯನ್ನು ತೆಗೆದುಕೊಳ್ಬೇಕಾದ್ರೆ ಮಕ್ಕಳ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತೆ ಇದು ಕಡ್ಡಾಯ ಕೂಡ. ಮತ್ತೆ ಜಾಹೀರಾತು ಉದ್ದೇಶಕ್ಕಾಗಿ ಮಕ್ಕಳ ಡಾಟಾವನ್ನು ಬಳಸುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ.
1: ದೈನಂದಿನ ಜೀವನದಲ್ಲಿ ನಾವು ಎಲ್ಲಾ ಕಡೆ ಏನೇನೋ ಬೇರೆ ಬೇರೆ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಿರ್ತೀವಿ, ತುಂಬಾನೇ ಬೇಕಾಗತ್ತೆ, ಅದು ಯಾಕೆ ಅಷ್ಟು ಬಹಳ ಮುಖ್ಯ ಅನ್ಸುತ್ತೆ? ಅಲ್ಲಿ ನಂಬರೇ ಅವಶ್ಯಕತೆನಾ?
0: ಡಿಜಿಟಲ್ ಯುಗದಲ್ಲಿ ಈ ಆ್ಯಪ್ಗಳನ್ನು ನಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಇವು ಎಲ್ಲ ಆ್ಯಪ್ಗಳು ಸುರಕ್ಷಿತವೇ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇರುವಂಥದ್ದು. ಆ್ಯಪ್ಗಳ ಸುರಕ್ಷಿತತೆಯನ್ನು ಕೂಡ ನಾವು ನೋಡಿಕೊಂಡು, ಒಂದು ವೇಳೆ ಡೌನ್ಲೋಡ್ ಮಾಡಿದ್ದೇ ಅದರಲ್ಲಿ ಅದರಲ್ಲಿ ನಮ್ಮ ಲೊಕೇಶನ್, ಫೋಟೋಸ್ ಅನ್ನು ಅದು ಕೇಳುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಇದರಲ್ಲಿ ನಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಇದ್ರೆ ಅದನ್ನು ನಿರಾಕರಿಸುವಂತ ಹಕ್ಕು ನಮಗಿದೆ.
1: ಹೌದಾ? ಅದು ಉಲ್ಲಂಘನೆ ಮಾಡಿದ್ರೆ
0: ಅವರಿಗೆ ಖಂಡಿತವಾಗಿ ಅದನ್ನು ಶಿಕ್ಷೆಗೆ ಒಳಪಡಿಸಬಹುದು. ಕಂಪನಿಗಳು ಅಥವಾ ಸಂಸ್ಥೆಗಳು ಈ ನಿಮ್ಮ ಡಾಟಾವನ್ನು ದುರ್ಬಳಕೆ ಮಾಡಿದ್ರೆ ನಿಮಗೆ ವಿಶೇಷ ಅನಿಸಬಹುದು, ₹250 ಕೋಟಿ ವರೆಗಿನ ದಂಡವನ್ನು ವಿಧಿಸುವಂತ ಸಾಧ್ಯತೆಗಳಿವೆ. ಇನ್ನು ಡಾಟಾ ಬ್ರೀಚ್ ಅಂತ ಹೇಳ್ತೇವೆ, ಡಾಟಾ ಕಳ್ಳತನ.
1: ಎಲ್ಲ ಇನ್ಫಾರ್ಮೇಶನ್ ಎಲ್ಲೆಲ್ಲೋ ಇರುವಂಗಿಲ್ಲ, ಅದಕ್ಕೆ ನಮಗೂ ಕೂಡ ಹಕ್ಕಿದೆ. ಹಾಗಾಗಿ ನಾವು ಸ್ವಲ್ಪ ಧೈರ್ಯವಾಗಿ ಇರಬಹುದು, ನಮ್ಮ ಮಾಹಿತಿಯನ್ನು ಯಾರು ಕೂಡ ಕದಿಯೋಂಗಿಲ್ಲ, ದುರುಪಯೋಗ ಪಡಿಸುವಂತ. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೊಂ ಬಿಸಿಲಿನಲ್ಲಿ ನಾವಿದ್ದೇವೆ. ಹೊಂ ಬಿಸಿಲಿನ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಪ್ರಶ್ನೆಗಳಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೇಳ್ಬಿಡ್ತೀವಿ, ನೀವು ಉತ್ತರನ ಅಷ್ಟೇ ಫಾಸ್ಟ್ ಆಗಿ ನಮಗೆ ಕಳಿಸ್ಬಿಡ್ಬೇಕು ಆಯ್ತಾ? ಯಾಕೆಂದ್ರೆ ಈ ಒಂದು ಹೊತ್ತಿಗೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತೀರಿ ಸರಿಯಾದಂತಹ ಉತ್ತರ ಕೊಡೋದಕ್ಕೆ. ನಿಜಕ್ಕೂ ಕೂಡ ತುಂಬಾನೇ ಸ್ಟಿಫ್ ಕಾಂಪಿಟೇಷನ್ ಇರುತ್ತೆ. ನೀವು ಎಷ್ಟು ಬೇಗ ಯೋಚನೆ ಮಾಡ್ತಿರೋ ಅಷ್ಟೇ ಬೇಗ ಮೆಸೇಜ್ನ ಟೈಪ್ ಮಾಡಿ ನಮಗೆ ಕಳಿಸ್ಬೇಕು, ಮತ್ತೆ ನೆಟ್ವರ್ಕ್ ಕೂಡ ನಿಮಗೆ ಸಹಕರಿಸಬೇಕು. ಇಲ್ಲಾಂದ್ರೆ ಲಕ್ ಫ್ಯಾಕ್ಟರ್ ಅನ್ನೋದು, ಇಲ್ಲಾಂದ್ರೆ ನೆಟ್ವರ್ಕ್ ಫ್ಯಾಕ್ಟರ್ ಅನ್ನೋದು ಏನಾದರೂ ಕೈ ಕೊಟ್ರೆ ನಿಮ್ಮ ಹೆಸರನ್ನ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನ ಮಾತ್ರ ನಾವು ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಹೆಸರು ರಿಪೀಟ್ ಮಾಡಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾರೆ. ಮೊದಲ ಪ್ರಶ್ನೆ ಹೇಗಿದೆ ನೋಡಿ, ಇದು ವಿಷ್ಣುವರ್ಧನ್ ಅವರ 150ನೇ ಚಿತ್ರ. ಅಷ್ಟು ಮಾತ್ರ ಅಲ್ಲ, ಅವರ ಪುತ್ರಿ ಕೀರ್ತಿವರ್ಧನ್ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಚಿತ್ರರಂಗ ಪ್ರವೇಶಿಸಿ

ಮೊದಲ ಚಿತ್ರ. ಈ ಒಂದು ಚಿತ್ರದ ಮೂಲಕ ಇವರು ಅಫಿಷಿಯಲ್ ಕಾಸ್ಟ್ಯೂಮ್ ಡಿಸೈನರ್ ಆಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು ಕನ್ನಡ ಚಿತ್ರರಂಗದಲ್ಲಿ, ಅದರಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಚಿತ್ರಗಳಿಗೆ. ತೆಲುಗಿನ ರಾಮುಡು ಭೀಮುಡು ಸಿನಿಮಾದ ರೀಮೇಕ್ ಇದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಚಿತ್ರದ ಹೆಸರೇನು ಅಂತ ನಾನು ಕೇಳ್ತೀನಲ್ವಾ, ಅದು ನಿಮ್ಗೆ ಗೊತ್ತಾದರೆ ತಕ್ಷಣ ನಮಗೆ ಮೆಸೇಜ್ ಮಾಡಿ. ಯಾವ ಒಂದು ಚಿತ್ರದ ಕುರಿತಾಗಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದು ನಾನು, ಕನ್ನಡ ಚಿತ್ರದ ಹೆಸರನ್ನು ಊಹೆ ಮಾಡಿ ನೀವು ನಮಗೆ ತಿಳಿಸ್ಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಪಾಸ್ ಆಗುವಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ. ಆದರೆ ಬೇಗ ಬೇಗ ಉತ್ತರವನ್ನು ಬರೆದು ಕಳಿಸಿದವರು ಶಿವಗಂಗಾ, ಕಬಾಡಿ ವೆಂಕಟೇಶ್, ನೇತ್ರಾ, ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್, ಪ್ರಸನ್ನ ಕುಮಾರ್, ಸುಭಾನ್ ಕೋರಿ, ಹೊನ್ನೂರು ಅಲಿ, ಅಶೋಕ್, ಸುಬ್ರಹ್ಮಣ್ಯ, ಜಯಂತ್. ಇಷ್ಟು ಜನರ ಉತ್ತರ ನಮಗೆ ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರೆಲ್ಲ ಕೂಡ ಮೋಜುಗಾರ ಸೊಗಸುಗಾರ ಅಂತ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿತ್ತು. ಇದು ವಿಷ್ಣುವರ್ಧನ್ ಅವರ 150ನೇ ಚಿತ್ರ ಮಾತ್ರ ಅಲ್ಲ, ಅವರ ಪುತ್ರಿ ಕೀರ್ತಿ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ದು ಕೂಡ ಇದೇ ಒಂದು ಚಿತ್ರದ ಮೂಲಕ. ಇದು ತೆಲುಗಿನ ರಾಮುಡು ಭೀಮುಡು ಸಿನಿಮಾದ ರೀಮೇಕ್. ಇವಿಷ್ಟೋ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಕಂಡು ಹಿಡಿಯೋದ್ ಕಷ್ಟ ಇರಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಜನ ಅಪ್ಪಾಜಿ ಅಂತ ಅಂದ್ರಿ, ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ಚಿತ್ರದ ಹೆಸರನ್ನು ಕಳಿಸ್ಕೊಟ್ರಿ. ಆದರೆ ಸರಿಯಾದಂಥ ಉತ್ತರ ಆಗಿತ್ತು, ಮೋಜುಗಾರ ಸೊಗಸುಗಾರ. ಆಲ್ಮೋಸ್ಟ್ 90% ಜನ ಮೋಜುಗಾರ ಸೊಗಸುಗಾರ ಅಂತ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಿ. ಆನ್ ದ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಚಿತ್ರದಿಂದ ಪ್ರೇರಣೆ ಪಡೆದು ಬಂದಂತಹ ಚಿತ್ರ ಹಿಂದಿಯಲ್ಲಿ ಕಬ್ಜಾ. ಇದು 1988 ಬಂತು. ಮತ್ತೆ ಇದೇ ಚಿತ್ರದ ನಕಲು ಅನಿಸುವ ಹಾಗೆ ಸಿಮಿಲರ್ ಕಥಾಹಂದರವನ್ನು ಹೊಂದಿದಂತಹ ಚಿತ್ರ ಇನ್ನೊಂದು 10 ವರ್ಷ ಬಿಟ್ಟು ಆಮೇಲೆ ಬಂತು, ಮತ್ತೆ ಹಿಂದಿಯಲ್ಲೇ. ಆಮಿರ್ ಖಾನ್ ಹಾಗೆ ರಾಣಿ ಮುಖರ್ಜಿ ಅವರು ನಟಿಸಿದ್ರು. ಈ ಒಂದು ಚಿತ್ರ 1998 ರಿಲೀಸ್ ಆಗಿತ್ತು. ಆಮಿರ್ ಖಾನ್ ಹಾಗೇನೆ ರಾಣಿ ಮುಖರ್ಜಿ ನಟಿಸಿದ ಈ ಹಿಂದಿ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಆನ್ ದ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಚಿತ್ರ ಇದು ಮೂಲ ಆಯ್ತಾ. ಇದರಿಂದ ಮೊದಲಿಗೆ ಕಬ್ಜಾ ಅನ್ನುವಂಥ ಚಿತ್ರ ಬಂತು 1988. ಅದಾದ ಮೇಲೆ 1998 ರಾಣಿ ಮುಖರ್ಜಿ ಹಾಗೇನೆ ಅಮೀರ್ ಖಾನ್ ಅವರು ನಟಿಸಿದಂತಹ ಹಿಂದಿ ಚಿತ್ರ ಮತ್ತೊಂದು ಬಂತು. ಅದು ಕೂಡ ಸಿಮಿಲರ್ ಕಥಾಹಂದರವನ್ನು ಹೊಂದಿತ್ತು. ಹಾಗಾಗಿ ಯಾವುದು ಆ ಚಿತ್ರ ಅಂತ ನಾವು ಕೇಳ್ತಾ ಇದ್ದೀವಿ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ನೆನಪು ಮಾಡಿಕೊಡ್ತಾ ಇದ್ದೀವಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

ಸರಿಯಾದಂತಹ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂದ್ರೆ ಎನ್ಆರ್ ಪ್ರಸಾದ್, ರಘುನಾರಾಯಣ್, ಸಿಎನ್ ಲಕ್ಷ್ಮಣ, ಚಂದ್ರಪ್ಪ, ಸುರೇಂದ್ರ, ಆಶಾ ಶ್ರೀನಿವಾಸ್, ಎಚ್ ಆರ್ ರುದ್ರಸ್ವಾಮಿ, ಪದ್ಮಶ್ರೀ, ಬಾಬಾ ಕಲ್ಯಾಣ್, ಹರ್ಷವರ್ಧನ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಮತ್ತು ಬೇಗ ತಲುಪಿತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾಗಿ ಗೆಸ್ ಮಾಡಿದ್ದೀರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ 100 to 100 ಅಂತ ಹೇಳ್ಬೋದು. ಔಟ್ ಆಫ್ ಔಟ್ ಸರಿಯಾದಂಥ ಉತ್ತರ ಕೊಟ್ಟಿದ್ದೀರಿ. ಗುಲಾಮ್ ಅನ್ನೋದು ಸರಿಯಾದಂಥ ಉತ್ತರ ಆಗಿತ್ತು. 1988 ಸಂಜಯ್ ದತ್ ಅವರು ಕಬ್ಜಾ ಅನ್ನುವಂತಹ ಚಿತ್ರದಲ್ಲಿ ಅಭಿನಯಿಸಿದರು. ಇದೇ ಚಿತ್ರದ ಸಿಮಿಲರ್ ಎಳೆಯನ್ನು ಇಟ್ಕೊಂಡು ಗುಲಾಮ್ ಅನ್ನುವಂತಹ ಚಿತ್ರ 1998 ತೆರೆ ಕಂಡಿತ್ತು. ಆನ್ ದಿ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಸಿನಿಮಾದಿಂದ ಪ್ರೇರಣೆ ಪಡೆದಂತಹ ಒಂದು ಸಿನಿಮಾಗಳು ತಪ್ಪಾಗತ್ತೆ ವ್ಯಾಕರಣದ ಪ್ರಕಾರ, ಈ ಎರಡು ಸಿನಿಮಾಗಳು ತೆರೆಗೆ ಬಂದಿತ್ತು ಹಿಂದಿಯಲ್ಲಿ. ಆಯ್ತಾ, ಇದೀಗ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಯಾರೆಲ್ಲ ಕೂಡ ಮ್ಯಾಥ್ಸ್ನ ಇಷ್ಟಪಡ್ತೀರಿ ಖಂಡಿತ ಈ ಒಂದು ಪ್ರಶ್ನೆಗೆ ಟ್ರೈ ಮಾಡಲೇಬೇಕು ನೀವೆಲ್ಲ. ಈಗ ಈ ಬಗೆಯ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ನೀವು ಒಂದ್ಸಲ ಈ ಲೆಕ್ಕವನ್ನು ಬಿಡಿಸೋದನ್ನು ಕಲ್ತು ಬಿಟ್ರಿ ಅಂದರೆ ಆಮೇಲೆ ಮಕ್ಕಳಾಟ, ಹುಡುಗಾಟ ಆಗಿಬಿಡತ್ತೆ.

ಅಷ್ಟು ಸುಲಭವಾಗಿ ಬಿಡಿಸ್ತಾ ಹೋಗಬಹುದು. ಎಷ್ಟು ಕೊಟ್ಟರು ಕೂಡ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗಬಹುದು. ಹಾಗಿದ್ರೆ ಒಂದು ಸ್ಯಾಂಪಲ್ ಸಮಸ್ಯೆ ಹೀಗಿದೆ ನೋಡಿ, ಇದಕ್ಕೆ ಉತ್ತರವನ್ನು ನೀವು ನಮ್ಗೆ ಕಳಿಸ್ಕೊಡ್ಬೇಕು. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಮಗನಿಗೆ ಈಗ 25 ವರ್ಷ. 10 ವರ್ಷಗಳ ಹಿಂದೆ ಇವನ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟಿತ್ತು. 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟು ಇತ್ತು. ಮಗನಿಗೆ ಈಗ 25 ವರ್ಷ. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು? ಪ್ರೆಸೆಂಟ್ ಏಜ್ ಆಫ್ ಫಾದರ್ ಏನು ಅಂತ ಹೇಳಬೇಕು. ಪ್ರೆಸೆಂಟ್ ಏಜ್ ಆಫ್ ಸನ್ 25 ವರ್ಷ, ಇವಾಗ 25 ಇಯರ್ಸ್ ಆಯ್ತಾ. 10 ವರ್ಷಗಳ ಹಿಂದೆ ಆತನ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟು ಇತ್ತು. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮ್ಗೆ ಕಳಿಸ್ಕೊಡಿ. 9480909010013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲು ಹೊತ್ತಿನಲ್ಲಿ ಸಿಕ್ಕಾಪಟ್ಟೆ ತಲೆಗೆ ಕೆಲಸ ಕೊಟ್ಟಂತಹ ಪ್ರಶ್ನೆ ಇವತ್ತಿಂದಾಗಿತ್ತು. ಯಾವುದು ಕೊನೆಯ ಪ್ರಶ್ನೆ? ಸರಿಯಾದಂತಹ ಉತ್ತರ ಒಂದು ಸ್ವಲ್ಪ ಜನ ಕಳಿಸಿದ್ದೀರಿ, ಇನ್ನೊಂದಷ್ಟು ಜನ ಸಿಕ್ಕಾಪಟ್ಟೆ ಮಜವಾಗಿರುವಂತಹ ಉತ್ತರಗಳನ್ನು ಕೂಡ ಕಳಿಸಿದ್ದೀರಿ. ತಪ್ಪು ಉತ್ತರ ಕಳಿಸಿದ್ರೂ ಕೂಡ ಪರವಾಗಿಲ್ಲ ಕಣ್ರೆ, ಬಿಂದಾಸಾಗಿ ಕಳಿಸಬಹುದು. ಯಾಕೆಂದರೆ ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮಾತ್ರ ನಾವು ಹೇಳ್ತೀವಲ್ವಾ. ತಪ್ಪು ಉತ್ತರ ಕೊಟ್ಟಿದ್ರಿ ನೀವು ಅಂತ ಯಾರಿಗೂ ಗೊತ್ತಾಗಲ್ಲ, ನಮಗೆ ಬಿಟ್ಟು ಆಯಿತಾ. ಆಮೇಲೆ ಇವತ್ತೇನು ಉತ್ತರ ಕೊಟ್ರಿ, ನಿನ್ನೆ ಏನು ಉತ್ತರ ಕೊಟ್ಟಿದ್ರಿ, ನಾಳೆ ಏನು ಉತ್ತರ ಕೊಡ್ತೀರಿ, ಇವು ಯಾವುದ್ರ ಮೇಲೂ ಕೂಡ ನಮ್ಮ ನಿಮ್ಮ ಪ್ರೀತಿ ನಿಂತಿಲ್ಲ ಆಯಿತಾ. ನೀವು ಕೇಳ್ತಾ ಇರ್ತೀರಿ ಕಾರ್ಯಕ್ರಮವನ್ನು, ಹಾಗೆ ಸ್ಪಂದನೆ ಕಳಿಸ್ತಾ ಇರ್ತೀರಿ ಅನ್ನೋದೇ ನಮಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಆಗೋದಕ್ಕೆ ಕಾರಣ. ಇರಲಿ, ಇವೆಲ್ಲ ವಿಷಯ ಆ ಕಡೆಗಿರಲಿ, ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ಮೊದಲು ಜಯಶ್ರೀ, ಸುನೀಲ್, ಸುಜಾತ, ಆರ್ ಗಣೇಶ್, ಲಾವಣ್ಯ, ನಿತಾಲ್ ಮತ್ತು ನಿಧಿ, ರಾಜ್ಕುಮಾರ್ ಕಾತರ್ಕಿ, ರಾಮರತ್ನ, ಕಲ್ಲಪ್ಪ, ಮಂಗಳ, ಸೇವಾಶ್ರಮದವರು, ಹಾಗೇನೆ ಮಹೇಶ್ ಪಾಟೀಲ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದಂತಹ ಉತ್ತರ ಆಗಿತ್ತು 40 ವರ್ಷ. ಮಗನಿಗೆ ಈಗ 25 ವರ್ಷ. 10 ವರ್ಷಗಳ ಹಿಂದೆ ಆತನ ತಂದೆಯ ವಯಸ್ಸು ಈ ಮಗನಿಗಿಂತ ದುಪ್ಪಟ್ಟು ಅಂದ್ರೆ ಟ್ವೈಸ್ ಇತ್ತು. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿದೆ. ಇವಾಗ ತಂದೆಯ ವಯಸ್ಸು 40 ವರ್ಷ ಅಂತ ಯಾರೆಲ್ಲ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ನಮ್ಮ ಕಡೆಯಿಂದ ಅಭಿನಂದನೆಗಳು. ಈ ತರಹ ಲೆಕ್ಕ ಸಾಲ್ವ್ ಮಾಡೋದು ತುಂಬಾನೇ ಸುಲಭ. ಈಗ ಸದ್ಯದ ವಯಸ್ಸು ಅಂದರೆ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಬಿ ಎಕ್ಸ್ ಅಂತ ಇಟ್ಕೊಳ್ಳಿ, ಪ್ರೆಸೆಂಟ್ ಏಜ್ ಆಫ್ ಸನ್ ಬಿ ವೈ ಅಂತ ಇಟ್ಕೊಳ್ಳಿ. ಅವಾಗ ಈಕ್ವೆಷನ್ ಏನು ಬರೀತೀರಾ, 10 ವರ್ಷದ ಹಿಂದೆ ಅಂತ ಆದರೆ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು ಅಂದರೆ ತಂದೆಯ ವಯಸ್ಸು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು ಟ್ವೈಸ್ ದಿ ಸನ್ ಅಲ್ವಾ. ಹಾಗಾಗಿ 2 ಅಂತ ತೆಗೆದು ಬ್ರಾಕೆಟಲ್ಲಿ ವೈ ಮೈನಸ್ 10 ಆಗುತ್ತೆ. ತುಂಬ ಜನ ತಪ್ಪು ಮಾಡೋದೇನು ಅಂದರೆ 2y ಅಂತ ಹಾಕೊಂಡ್ಬಿಡ್ತೀರಿ. 2y ಅಂತ ಹಾಕ್ಕೊಳ್ಳಂಗಿಲ್ಲ. 10 ವರ್ಷದ ಹಿಂದೆ ಮಗನಿಗೂ ಕೂಡ 10 ವರ್ಷ ಕಮ್ಮಿ ಇತ್ತಲ್ವಾ, ಹಾಗಾಗಿ 2 × y − 10 ಅಂತ ಹಾಕೋಬೇಕಾಗತ್ತೆ. ಅವಾಗ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 2 × y − 10 ಎಷ್ಟು, 25 − 10. ಸೊ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 2 × 15 ಆಗುತ್ತೆ. ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 30 ಬಂತು, ಎಕ್ಸ್ ಇಸ್ ಈಕ್ವಲ್ ಟು 40 ಆಯಿತು. ಸೊ ಸಿಂಪಲ್ ಆಗಿ ಉತ್ತರ ಸಿಕ್ಬಿಡತ್ತೆ. ಹಾಗಿರಬೇಕಾದ್ರೆ ನೀವು ಈ ಕ್ವೆಶನ್ ಹಾಕಬೇಕಾದ್ರೆ ಎಲ್ಲಿ ಮಿಸ್ಟೇಕ್ ಮಾಡ್ತೀರಿ ಅಂತ ಗೊತ್ತಾಯ್ತಲ್ಲ. 2y ಅಂತ ಹಾಕ್ಕೊಂಡ್ರೆ ನಿಮಗೆ ತಪ್ಪು ಉತ್ತರ ಬರುತ್ತೆ, ಬದಲಾಗಿ 2 ಅಂತ ಹಾಕಿದ ಮೇಲೆ ವೈ ಮೈನಸ್ 10 ಅಂತ ಹಾಕೋಬೇಕು. ಯಾಕೆಂದರೆ ಪ್ರೆಸೆಂಟ್ ಏಜ್ ಆಫ್ ಸನ್ ವೈ ಆದರೆ 10 ವರ್ಷಗಳ ಹಿಂದೆ ವೈ ಮೈನಸ್ 10 ಆಗಿರುತ್ತೆ, ಮಗನ ವಯಸ್ಸು ವೈ ಆಗೇ ಇರಲ್ಲ. ಇದನ್ನು ನೆನಪಿಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಇಂತಹ ಪ್ರಶ್ನೆಗಳನ್ನ ಆಗಾಗ ಕೇಳೋಣ ಅಂತ ಅನ್ನಿಸ್ತು. ನಿಮಗೆ ಅನಿಸುತ್ತೆ ಮೆಸೇಜ್ ಮಾಡಿ 9480909013. ನಮ್ಮ ವಾಟ್ಸಪ್ ಸಂಖ್ಯೆ ಇದುವರೆಗೂ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಸ್ಫೂರ್ತಿಧಾರೆಯ ಹೊತ್ತಿನಲ್ಲಿ ನಾವಿದ್ದೇವೆ. ಇವತ್ತಿನ ಸ್ಫೂರ್ತಿಧಾರೆಯ ಹೊತ್ತಿನಲ್ಲಿ ವಿಶೇಷವಾಗಿ ಅತಿಥಿಗಳು ಅಂತ ನಮ್ಮ ಜೊತೆಗೆ ಯಾರೂ ಇಲ್ಲ, ಆದರೆ ನೀವೇ ನಮ್ಮ ಅತಿಥಿಗಳು. ನಿಮ್ಮ ಅನಿಸಿಕೆಯ ಅಭಿಪ್ರಾಯಕ್ಕೆ ಇವತ್ತು ಅತಿಥಿಗಳಿಗೆ ಇರುವಷ್ಟೇ ಪ್ರಾಶಸ್ತ್ಯ ಇದೆ. ಯಾಕೆ ಅಂದರೆ ಇವತ್ತು ಮಾತಾಡ್ತಾ ಇರುವಂತಹ ಸಮಾಚಾರ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬಹಳ ಮುಖ್ಯವಾದದ್ದು. ಸರಳ ಜೀವನ, ಸುಖಿ ಜೀವನ ಅಂತ ಹೇಳ್ತಾ ಇರ್ತೀವಿ. ತುಂಬ ಸಿಂಪಲ್ ಆಗಿ ಇರಬೇಕು ನಮ್ಮ ಬದುಕು, ಸಿಂಪಲ್ ಆಗಿ ಇರಬೇಕು, ಸರಳವಾಗಿ ಇರಬೇಕು, ಆದರೆ ಆಲೋಚನೆಗಳು ಉನ್ನತ ಮಟ್ಟದಾಗಿರಬೇಕು ಅಂತ ಹೇಳ್ತಾ ಇರ್ತೀವಿ. ಹಾಗೆ ಹೇಳಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಯಾರದ್ದೋ ಒಂದು ಚಿತ್ರ ಇರುತ್ತೆ, ಯಾರನ್ನೋ ನಾವು ಆದರ್ಶ ಅಂತ ಅಂದ್ಕೊಂಡಿರ್ತೀವಿ. ಹಾಗಿರಬೇಕಾದ್ರೆ ನೀವು ಸರಳತೆಯ ಸಾಕಾರ ರೂಪ ಅಂತ ನೋಡಿದ್ದು ಯಾರನ್ನ? ನೀವು ಯಾರಿಂದ ಸರಳತೆಯ ಪಾಠವನ್ನು ಕಲಿತ್ರಿ? ಯಾರು ನಿಮಗೆ ಸರಳವಾಗಿ ಇರೋದಕ್ಕೆ, ಸರಳ ಬದುಕನ್ನು ರೂಢಿಸ್ಕೊಳ್ಳೋದಕ್ಕೆ ಇನ್ಸ್ಪಿರೇಷನ್ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಅದು ಗಾಂಧೀಜಿಯವರಿರಬಹುದು, ನಿಮ್ಮ ತಂದೆಯವರೇ ಆಗಿರಬಹುದು, ಅಥವಾ ನಿಮ್ಮ ಗುರುಗಳಿರಬಹುದು, ಹಿರಿಯರಿರಬಹುದು, ಸುಧಾಮೂರ್ತಿ ಅವರಿರಬಹುದು, ಅಥವಾ ನಿಮ್ಮ ಸಹಪಾಠಿಗಳೇ ಇರಬಹುದು, ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು. ಇನ್ಸ್ಪಿರೇಷನ್ ಅನ್ನೋದು, ಸ್ಫೂರ್ತಿ ಅನ್ನೋದು ನಮಗೆ ಬದುಕಿನ ಪ್ರತಿಯೊಂದು ಮಜಲಿನಲ್ಲೂ, ಪ್ರತಿಯೊಂದು ಹೆಜ್ಜೆಯಲ್ಲೂ, ಯಾವ ರೂಪದಲ್ಲಾದರೂ, ಯಾರ ರೀತಿಯಲ್ಲಾದರೂ ಸಿಗ್ತಾ ಇರಬಹುದು. ಹಾಗಿರಬೇಕಾದ್ರೆ ನಿಮ್ಮ ಸ್ಫೂರ್ತಿ ಯಾರು ಅಂತ ತಿಳಿಯುವಂಥ ಕುತೂಹಲ ನಮಗಿದೆ. ಮೆಸೇಜ್ ಮಾಡ್ತೀರಿ ತಾನೇ?

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಿಮಗೆ ಸರಳ ಜೀವನದ ಪಾಠವನ್ನು ಕಲಿಸಿದ್ದು ಯಾರು, ಯಾರಿಂದ ನೀವು ಇದಕ್ಕೆ ಇನ್ಸ್ಪಿರೇಷನ್ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದೀರಿ ಅಂತ ಕೇಳಿದ್ದೀನಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಈ ಒಂದು ಸರಳತೆಯನ್ನು ರೂಢಿಸ್ಕೊಳ್ಳೋದಕ್ಕೆ, ಹಾಗೆ ಅದನ್ನು ಪರಿಪಾಲಿಸೋದಕ್ಕೆ ತುಂಬಾ ಸುಲಭ, ಆದರೆ ಆ ಮಟ್ಟಕ್ಕೆ ನಮ್ಮ ಚಿಂತನೆಯನ್ನು ಏರಿಸ್ಕೊಳ್ಳೋದೇ ಕಷ್ಟ ಇರುತ್ತೆ. ಎಷ್ಟೋ ಸಲ ನಾವು ಏನನ್ಕೊಳ್ತೀವಿ, ನಾವು ತೊಡುವಂತಹ ಬಟ್ಟೆ, ನಮ್ಮ ವೇಷಭೂಷಣ, ನಾವು ಓಡಾಡೋದಕ್ಕೆ ಬಳಸುವಂತಹ ವಾಹನಗಳು, ಇವೆಲ್ಲ ಕೂಡ ನಮ್ಮ ವರ್ತ್, ನಮ್ಮ ಯೋಗ್ಯತೆಯನ್ನು ಡಿಸೈಡ್ ಮಾಡ್ತಾ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಓದು, ನಿಮ್ಮ ಮಾತುಕತೆ, ನೀವು 10 ಜನರೊಂದಿಗೆ ಹೇಗೆ ಬೆರೀತೀರಿ ಅನ್ನೋದಕ್ಕೆ ಸಮಾಜದಲ್ಲಿ ಬೆಲೆ ಇರುತ್ತೆ. ಮತ್ತು ಜನರು ಅದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅನ್ನೋದು ಅರಿವಾದ ತಕ್ಷಣವೇ ನಾವು ಸರಳತೆಯ ಪಾಠವನ್ನು ರೂಢಿಸ್ಕೊಳ್ತೀವಿ ಅಂತ ಅನ್ಸುತ್ತೆ. ಎಷ್ಟು ರಾಶಿ ರಾಶಿ ಬಟ್ಟೆಗಳನ್ನ ಕೊಂಡ್ಕೊಳ್ತೀವಿ, ಮತ್ತೆ ಅವೆಲ್ಲವೂ ಕೂಡ ಬ್ರ್ಯಾಂಡೆಡ್ ಆಗಿರಬೇಕು ಅಂತ ಯೋಚನೆ ಮಾಡುವಂತಹ ದಿನದಲ್ಲಿ ನಾವಿದ್ದೀವಿ. EMI ನ ಶೂಲಕ್ಕೆ ನಮ್ಮನ್ನು ನಾವೇ ಏರಿಸ್ಕೊಂಡು ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಕಾಣುವಂತಹ ಮನೆಗಾಗಿ, ಕಾರಿಗಾಗಿ ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಮತ್ತೆ ಸಾಲ ಮಾಡ್ತೀವಿ. ಎಷ್ಟೋ ಸಲ ತೋರಿಸ್ಕೊಳ್ಳೋದಕ್ಕೆ 10 ಜನರ ಮುಂದೆ ಎದ್ದು ಕಾಣಬೇಕು ಅನ್ನೋಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಸರ್ಕಸ್ನ ಮಾಡ್ತಾ ಇರ್ತೀವಿ. ಆದರೆ ಒಂದೇ ಒಂದ್ಸಲ ನಮ್ಮ ವಿದ್ಯೆಯನ್ನು, ನಮ್ಮ ವಿನಯವನ್ನು ನಾವು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಹಾಗೆ ಅದನ್ನು ಚಂದಗಾಣಿಸೋದಕ್ಕೆ ನಾವು ಪ್ರಯತ್ನಿಸಿದ್ರೆ, ಮತ್ತು ನಮ್ಮ ಒಳಗಿರುವಂತಹ ಆಂತರಿಕ ಸೌಂದರ್ಯಕ್ಕೆ, ಆ ಆಂತರಿಕ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡೋದಕ್ಕೆ ಶುರು ಮಾಡಿದ್ರೆ ಎದುರುಗಿರೋರು ಕೂಡ ನಮ್ಮಲ್ಲಿರುವಂತಹ ಜ್ಞಾನಕ್ಕೆ ಬೆಲೆ ಕೊಡ್ತಾರೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ?

ಈ ವಿಚಾರವಾಗಿ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಿ ಅಂತ ಹೇಳ್ತಿರೋ, ಇಲ್ಲಾಂದ್ರೆ ಇರುವಷ್ಟರಲ್ಲೇ ಕಾಲು ಚಾಚಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನೀವು ಯೋಚನೆ ಮಾಡ್ತಿರೋ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತೆ ನಿಮ್ಮ ಬದುಕಿನಲ್ಲೂ ಕೂಡ ಇಂಥ ಎಷ್ಟೋ ಘಟನೆಗಳಿರಬಹುದು, ಅದರಲ್ಲಿ ಒಂದು ಯಾವುದಾದ್ರೂ ಅಣಿಮುತ್ತಿನ ಹಾಗೆ ಹೆಕ್ಕಿ ನಮ್ಮ ಮುಂದೆ ಇಡಬಹುದು ನೀವು. ಮತ್ತೆ ಬದುಕು ಬದಲಿಸಿದಂತಹ ದಿನಗಳು ಅಂತ ಇರುತ್ತೆ ಎಷ್ಟೋ ಸಲ. ಅದುವರೆಗೂ ಒಂದು ಯೋಚನೆಯಲ್ಲಿರ್ತೀವಿ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿ ನಮ್ಮನ್ನು ನಾವು ಬದಲಾಯಿಸ್ಕೊಂಡಿರ್ತೀವಿ. ಅಂತಹ ವಿಚಾರಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೋಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೀವಿ ಸರಳತೆಗೆ ನಿಮಗೆ ಸ್ಫೂರ್ತಿ ಯಾರು ಅಂತ. ಈ ಮಧ್ಯೆ ನಾನು ಕೂಡ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಏನು ಅಂದರೆ, ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಇರಬಹುದು, ಜಯನಗರದ ನ್ಯಾಷನಲ್ ಕಾಲೇಜ್ ಇರಬಹುದು, ಇಲ್ಲಿಗೆಲ್ಲ ಕೂಡ ಇವರ ಕೊಡುಗೆ ಅಪಾರವಾದದ್ದು. ಎಚ್ ನರಸಿಂಹಯ್ಯನವರು ಅಂದರೆ ತಿಳಿದೇ ಇರುವಂತಹ ಕನ್ನಡಿಗರು, ಅದರಲ್ಲೂ ಬೆಂಗಳೂರಿಗರು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಇವರ ಸಾಧನೆಗಾಗಿ ಇವರು ತುಂಬ ಪ್ರಖ್ಯಾತವಾದಂತಹ ಗಾಂಧಿವಾದಿಯಾಗಿದ್ದರು, ಮತ್ತು ಸದಾಕಾಲ ಖಾದಿ ವಸ್ತ್ರವನ್ನೇ ಧರಿಸ್ತಾ ಇದ್ರು. ಸತತ 57 ವರ್ಷಗಳ ಕಾಲ ವಿದ್ಯಾರ್ಥಿ ನಿಲಯದಲ್ಲೇ ವಾಸವಾಗಿದ್ರು. ಇವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮದೊಂದು ಸ್ವಂತದ್ದು ಗೂಡನ್ನು ಮಾಡ್ಕೋಬೇಕು, ಮನೆಯನ್ನು ಮಾಡ್ಕೊಳ್ಬೇಕು ಅಂತ ಕೂಡ ಇವರು ಪ್ರಯತ್ನ ಪಡಲಿಲ್ಲ. ಅಷ್ಟರ ಮಟ್ಟಿಗೆ ತುಂಬ ಸರಳ ಜೀವನವನ್ನು ಬದುಕಿ ಹೋದವರು ಇವರು. ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಪಾಲ್ಗೊಂಡಿದ್ರು, ಅದಕ್ಕಾಗಿ ಅವರಿಗೆ ತಾಮ್ರಪತ್ರ ಸಿಕ್ಕಿತ್ತು, ಹಾಗೆಯೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ದೊರೆತಿತ್ತು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದರು. ಇದಲ್ಲದೆ ಕಮಿಟಿ ಫಾರ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಫ್ ದಿ ಕ್ಲೈಮ್ಸ್ ಆಫ್ ದಿ ಪ್ಯಾರಾನಾರ್ಮಲ್ ಸೊಸೈಟಿಯ ಏಕೈಕ ಫೆಲೋ ಅನ್ನುವಂತಹ ಗೌರವ ಕೂಡ ಇವರದ್ದಾಗಿತ್ತು. ತಮ್ಮ ಬದುಕಿನಿದ್ದಕ್ಕೂ ಕೂಡ ಗಾಂಧಿಯ ತತ್ವಗಳನ್ನು ಆದರ್ಶವನ್ನು ಪಾಲಿಸಿಕೊಳ್ತಾನೆ ಬಂದವರು ಇವರು. ಬಹಳ ಓದಿಕೊಂಡಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಅಮೆರಿಕೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಇದ್ದು ವಾಪಸ್ ಊರಿಗೆ ಬಂದಾಗಲೂ ಕೂಡ ಅವರ ವೇಷಭೂಷಣ ಒಂದು ಸ್ವಲ್ಪವೂ ಬದಲಾಗಿರಲಿಲ್ಲವಂತೆ, ಅದೇ ಪಂಚೆ ಶರ್ಟ್ನಲ್ಲಿ ಇದ್ರಂತೆ. ಈ ಖಾದಿಯ ಅಂಗಿಯನ್ನು ನೋಡಿದ ಗೆಳೆಯರೆಲ್ಲ ಕೂಡ ಗೇಲಿ ಮಾಡಿದ್ರಂತೆ, ಏನಪ್ಪ ನೀನು ಯಲಹಂಕಕ್ಕೆ ಹೋಗಿದ್ದೋ ಅಮೆರಿಕೆಗೆ ಹೋಗಿದ್ದೋ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಇದ್ದಂತಹ ಪರಿಸರದಿಂದ ಪ್ರಭಾವವನ್ನು ಪಡೆದುಕೊಳ್ಳದೆ ತಾವು ಏನಾಗಿದ್ರೋ ಅದೇ ಒರಿಜಿನಾಲಿಟಿಯನ್ನು ಉಳಿಸ್ಕೊಂಡಿದ್ರು ಅವರು ಅಂತ. ಅಂದರೆ ನೀವು ಎಷ್ಟೋ ಸಲ ಅಂದ್ಕೊಳ್ಬಹುದು, ನಾವು ಎಲ್ಲಿ ಹೋಗ್ತೀವಿ, ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಎಲ್ಲ ಹೇಳ್ತಾ, ನಾವು ಎಲ್ಲಿರ್ತೀವಿ ಆ ಒಂದು ವಾತಾವರಣಕ್ಕೆ ತಕ್ಕದಾಗಿ ವೇಷಭೂಷಣ ಇರಬೇಕು, ಅಷ್ಟೇ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ಬೇಕು, ಅಷ್ಟೇ ಲ್ಯಾವಿಶ್ ಆಗಿ ಬದುಕಬೇಕು ಅಂತೆಲ್ಲ ಅಂದ್ಕೊಳ್ತಾ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಹೃದಯದ ಮೇಲೆ ನಾವೇ ಹೊರೆಯನ್ನು ಹೊತ್ಕೊಳ್ತೀವ ಅನ್ನೋಂಥ ಪ್ರಶ್ನೆ ನಿಮಗೆ ಯಾವತ್ತಾದರೂ ಬಂದಿದೆಯಾ? ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಮ್ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಮೆಸೇಜ್ ಮಾಡಿದ್ದಾರೆ ಅಂತ ನೋಡುವಂತಹ ಸಮಯ ಆಗಿದೆ. ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಹೇಳ್ತಾ ಇದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಬದುಕಿನಿಗೆ, ನಮ್ಮ ಜೀವನಕ್ಕೆ ಆದರ್ಶ, ಅವರಿಂದಲೇ ಸರಳತೆಯನ್ನು ಪಾಠವನ್ನು ನಾನು ರೂಢಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತಾ ಜೋಶಿ ಕಲಬುರ್ಗಿಯಿಂದ ಹೇಳ್ತಿದ್ದಾರೆ, ಏನಿವತ್ತು ಕಾಕತಾಳಿ ಅನ್ನೋ ಹಾಗೆ ಸುಧಾಮೂರ್ತಿ ಅವರ ಹುಟ್ಟಿದ ಹಬ್ಬ, ನನಗೆ ಅವರು ತುಂಬಾ ಸ್ಫೂರ್ತಿ. ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ, ಶಿಕ್ಷಣ ತಜ್ಞೆ, ಬರಹಗಾರ್ತಿ, ರಾಜ್ಯಸಭೆ ಸದಸ್ಯೆ, ನೂರಾರು ಕೋಟಿಗಳ ಒಡತಿಯಾದರೂ ಸರಳ ಸಜ್ಜನಿಕೆ, ತಳುಕು ಬಳುಕಿಲ್ಲದ ಜೀವನ, ಒಂಚೂರು ಆಡಂಬರವಿಲ್ಲದ, ಕೊರಳಿಗೆ ಕರಿಮಣಿ ತಾಳಿ ಧರಿಸ್ಕೊಂಡು ಸಿಂಪಲಾಗಿ ಸೀರೆ ಉಟ್ಕೊಂಡು ಬಿಳಿ ಕೂದಲಿಗೆ ಮೆಹೆಂದಿನ ಕೂಡ ಹಾಕದೆ ಎಲ್ಲರ ಜೊತೆಗೂ ಆತ್ಮೀಯತೆಯಿಂದ ಮಾತಾಡುವಂತಹ ಸುಧಾಮೂರ್ತಿ ಅವರು ನನಗೆ ಪ್ರೇರಣೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಆದರ್ಶ, ಅವರ ವಿನಯ ವಿಧೇಯತೆ, ಚಿಕ್ಕ ಮಗುವಿನ ರೀತಿ ಇದ್ದಂತಹ ಅವರ ಮುಗ್ಧತೆ, ಎಲ್ಲಿ ಹೋದರೂ ಕೂಡ ಬಾಕಂದ ಅಂತ ಹೇಳಿ ಹೆಸರೇನು ಅಂತ ಕೇಳಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅಷ್ಟು ವಿಶ್ವಾಸದ ಜೀವ ಅವರು, ತುಂಬ ಇಷ್ಟ ಆಗ್ತಾ ಇತ್ತು ಅವರ ಮನಸ್ಸು, ಮನೋಭಾವ ಪ್ರತಿಯೊಂದು ಕೂಡ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಹೇಳ್ತಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು, ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಪ್ರೈಮರಿ ಶಾಲೆಯಲ್ಲಿ 1972 ಪಾಠ ಮಾಡಿದಂತಹ ಆರ್ ಬರಲಿಂಗಪ್ಪ ಮಾಸ್ಟರ್ ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ಶಿಕ್ಷಕರು ಹಾಗೆ ನಾಟಕ ರಚನಾಕಾರರು, ಜೊತೆಗೆ ವಾದಕರು ಕೂಡ. ಇವರು ತುಂಬ ಮೃದು ಸ್ವಭಾವದವರು, ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ತುಂಬ ಅರ್ಥಗರ್ಭಿತವಾಗಿ ವಿವರವಾಗಿ ತಿಳಿಸಿಕೊಡ್ತಾ ಇದ್ರು. ಇವರು ನಮಗೆ ಹೇಳ್ಕೊಟ್ಟಂತಹ ಪಾಠ ಇವತ್ತಿಗೂ ಕೂಡ ಅವರು ನಮ್ಮ ಕಿವಿಯಲ್ಲಿ ಮಾತಾಡಿದ ಹಾಗೆ ಮನಸ್ಸಿನಲ್ಲಿ ಉಳಿದು ಹೋಗಿದೆ. ಅವರು ನಮಗೆ ಸರಳತೆಯ ಪಾಠವನ್ನು ಹೇಳ್ಕೊಟ್ರು, ಅದನ್ನೇ ಆದರ್ಶವಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅಂತ. ಪ್ರತಿಮಾ ಸಾನ್ವಿ ಹೊಸನಗರದಿಂದ ಹೇಳ್ತಿದ್ದಾರೆ, ನನಗೆ ನನ್ನ ಅಪ್ಪನೇ ಸ್ಫೂರ್ತಿ. ಸರಳ ಜೀವನ, ಸುಖಿ ಜೀವನ ಅನ್ನೋದನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದೆ ನನ್ನ ತಂದೆ ಅಂತ ಹೇಳ್ತಾ. ಹಾಗೆ ಎನ್ ಆರ್ ಪ್ರಸಾದ್ ಅವರು ಹೇಳ್ತಿದ್ದಾರೆ, ನನ್ನ ತಂದೆಯೇ ನನ್ನ ರಿಯಲ್ ಹೀರೋ. ನನಗೆ ಅಷ್ಟು ಮಹತ್ತಾದಂತಹ ಸರಳತೆಯನ್ನು ನಾನು ಕಲಿತಿದ್ದೆ ಅವರಿಂದ, ಅವರ ರೀತಿಯ ಸಿಂಪ್ಲಿಸಿಟಿ, ಅವರ ರೀತಿಯ ಸರಳತೆಯನ್ನು ಮತ್ತಿನ್ನೆಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಂದ ಆ ಒಂದು ಪಾಠವನ್ನು ಅವರು ಕಲ್ತಿದ್ರು ಅಂತ ಅನ್ಸುತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚೋದು ಒಳ್ಳೇದು ಮೇಡಮ್, ನಾವು ತುಂಬ ಆಸೆಪಟ್ಟು ಸಾಲದ ಶೂಲಕ್ಕೆ ಏರಬಾರ್ದು ಅಂತ ಹೇಳಿ ಕಲ್ಲೂರು ಮಹದೇವ ಪ್ರಕಾಶ್ ಅವರು ಮೆಸೇಜ್ ಕಳಿಸಿದ್ದಾರೆ. ಸರಳವಾಗಿ ನಾವು ಎಷ್ಟೇ ಬದುಕಬೇಕು ಅಂತ ಅನ್ಕೊಂಡ್ರು ಇವತ್ತಿನ ಕಾಲದಲ್ಲಿ ಸ್ವಲ್ಪ ಕಷ್ಟನೇ ಮೇಡಮ್. ಯಾಕೆಂದ್ರೆ ಬೇರೆಯವರ ರೀತಿ ನಾವು ಕೂಡ ಎತ್ತರಕ್ಕೆ ಬೆಳಿಬೇಕು, ಎಲ್ಲವನ್ನು ಕೊಂಡ್ಕೊಳ್ಬೇಕು ಅಂತ ಮನಸ್ಸು ಆಸೆ ಪಟ್ಟೆ ಪಡತ್ತೆ, ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಸಂದೇಶವನ್ನು ಕಳಿಸಿದ್ದೀರಿ. ಕೊಪ್ಪಳ ತಾಲೂಕು ಮುದ್ದಾಬಳ್ಳಿಯ ಗವಿಸಿದ್ದಪ್ಪ ಅವರು ಹೇಳ್ತಾ ಇದ್ದಾರೆ, ನಮಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಭಾಗದ ನಡೆದಾಡುವ ದೇವರು ಅಭಿನವ ಶ್ರೀ ಗವಿಸಿದ್ದೇಶ್ವರ ಅವರ ಅಮೃತವಾಣಿ. ಇದಲ್ಲದೆ ರವಿ ಬೆಳಗರೆಯವರ ಓ ಮನಸ್ಸೆ ಕ್ಯಾಸೆಟ್ಗಳು ಕೂಡ ನನ್ನ ಬದುಕನ್ನು ತಿದ್ದಿ ತೀಡಿ ರೂಪಿಸಿದೆ, ತುಂಬಾ ಪರಿಣಾಮ ಬೀರಿದೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ.

ಶಾಂತಾಚಾರ ಬಡಿಗೆರ ಕೊಕ್ಕನೂರು ತಾಲೂಕಿನಿಂದ ಹೇಳಿದ್ದಾರೆ. ಅತಿ ಆಸೆ ಗತಿ ಕೆಡಿಸ್ತು ಅಂತ ಇದ್ದೇ ಇದೆಯಲ್ಲ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು. ಸರಳತೆ, ತೃಪ್ತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಬದುಕೋದು ಜೀವನದ ನಿಜವಾದ ಸೌಂದರ್ಯ ಮೇಡಮ್, ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಇಂಡಿಯಿಂದ ಸುಮಾ ಶ್ರೀಗಿರಿ ಅವರು ಮೆಸೇಜ್ ಮಾಡಿದ್ದಾರೆ, ಸಾಲ ಮಾಡಿ ತುಪ್ಪ ತಿನ್ನು ಅನ್ನುವಂಥ ಮಾತು ಕೇಳೋದಕ್ಕೆ ಚಂದ ಅಷ್ಟೇ, ಆದರೆ ನಮ್ಮ ಬದುಕು ಸುಂದರವಾಗಿ ಇರಬೇಕು, ಕನಸುಗಳು ಈಡೇರಬೇಕು ಅಂದರೆ ನಾವು ಅದಕ್ಕೆ ಶ್ರಮ ಪಡಲೇಬೇಕು. ಐಷಾರಾಮಿ ಜೀವನ ಇನ್ನೊಬ್ಬರಿಗೆ ಮಾದರಿಯಾಗಬೇಕೇ ಹೊರತು ನಗೆಪಾಟಲಾಗಿ ಬೀದಿಗೆ ಬರಬಾರ್ದು ಅಲ್ವಾ? ಅದಕ್ಕಾಗಿ ಸಾಲಗಾರರಾಗಿ ಬೇರೆಯವರ ಋಣದಲ್ಲಿ ಸಾಯಬಾರ್ದು, ದಾನ ಧರ್ಮ ಮಾಡಿ ಎಲ್ಲರ ಹೃದಯದಲ್ಲಿ ನೆಲೆ ನಿಲ್ಲುವಂತಾಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸಿರಿತನ ಇರಲಿ ಬಡತನ ಇರಲಿ ಸರಳತೆಯಿಂದ ಬದುಕಬೇಕು ಅಂತ ನಮ್ಮ ತಂದೆ ತಾಯಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಗುರುಗಳಾದಂಥ ಮಲ್ಲಪ್ಪ ಲಕ್ಷ್ಮೇಶ್ವರ ಸರ್ ಪ್ರಸ್ತುತ ಕುಷ್ಟಗಿಯಲ್ಲಿ ವಾಸವಾಗಿದ್ದಾರೆ, ಇನ್ನೂ 2 ವರ್ಷ ಇದೆ ರಿಟೈರ್ಮೆಂಟ್ಗೆ. ಅವರಿಂದ ನಾವು ತಿಳ್ಕೊಂಡಿದ್ದೇವೆ ಸಾಕಷ್ಟು ವಿಷಯಗಳನ್ನ, ಬೇರೆಯವರಿಗೆ ಕೊಡುವಂಥ ಗೌರವದಿಂದ ನಮ್ಮ ಗೌರವ ಹೆಚ್ಚಾಗುತ್ತೆ, ವಿನಃ ಹಣ ಆಗಲಿ ಐಶ್ವರ್ಯದಿಂದ ಆಗಲಿ ಅಲ್ಲ, ಏನೇ ಆಗಲಿ ನಮ್ಮ ನಡವಳಿಕೆಯಿಂದ ನಮ್ಮ ಶ್ರಮದಿಂದ ನಮ್ಮ ಹತ್ತಿರ ಸಂಪತ್ತು ಇದ್ರೂ ಇಲ್ಲದೇ ಇದ್ರೂ ಜನರನ್ನು ಸಂಪಾದಿಸ್ಕೊಳ್ಬಹುದು, ದುರಭ್ಯಾಸದಿಂದ ದೌರ್ಜನ್ಯದಿಂದ ಏನೂ ಸಾಧಿಸೋಕ್ಕಾಗಲ್ಲ ಅಂತ ಹೇಳಿ ಬೆಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರು ಸಂದೇಶ ಕಳಿಸಿದ್ದಾರೆ. ಗೀತಾ ಜೋಶಿ ಕೇಳ್ತಿದ್ದಾರೆ, ಇತ್ತೀಚೆಗೆ ಯಾವುದೂ ಅಂಕಣ ಬರೆದಿಲ್ವಾ ದಿನಪತ್ರಿಕೆಯಲ್ಲಿ ಅಂತ? ಖಂಡಿತ ಇಲ್ಲ. ಹಾಗೆಯೇ ನಾವು ಶಾಲೆ ಕಲಿಯುವಾಗ ನಮ್ಮ ಗುರುಗಳಾದ ಹೊಳಿಕಟ್ಟಿ ಸರ್ ಅವರಿಂದ ತುಂಬಾ ಪ್ರೇರಣೆಯನ್ನು ಪಡೆದುಕೊಂಡ್ವಿ. ಇವರು ಬಂಗಾರದಂತಹ ಗುಣದವರು ಮತ್ತು ನಮಗೆ ತುಂಬಾ ಬೇಕಾದವರು, ಇವರಿಂದಲೇ ನಮಗೆ ಅಕ್ಷರ ಸಂಪಾದನೆ ಆಯಿತು ಅಂತ ಹೇಳಬಹುದು. ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ಈರಣ್ಣ ಜೀವೂರ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಲೈಫ್ನಲ್ಲಿ ನಿಮಗೆ ಸರಳತೆಯ ಪಾಠವನ್ನು ಕಲಿಸಿದಂತಹ ಗುರುಗಳು ಯಾರು, ಯಾರು ನಿಮಗೆ ಮಾದರಿ, ಯಾರು ನಿಮಗೆ ಇನ್ಸ್ಪಿರೇಷನ್ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬ್ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ನಾನು ಕೂಡ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಸರ್ ಹಾಗೆ ಸುಧಾಮೂರ್ತಿ ಇವರಿಬ್ರು ಕೂಡ ನನಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ. ಎಷ್ಟೇ ಕಷ್ಟ ಆದರೂ ಕೂಡ, ತೊಂದರೆ ಇಲ್ಲ, ಸಾಲ ಮಾಡಿ ಆದರೂ ಕೂಡ ತೋರ್ಪಡಿಕೆ ಜೀವನ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿನಿಂದ ಈ ಒಂದು ಸಂದೇಶ ಕಳಿಸಿದ್ದಾರೆ. ಹಾಗೆ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಿದ್ದಾರೆ, ನಮ್ಮ ತಂದೆ ತಾಯಿಯೇ ನನಗೆ ಸ್ಫೂರ್ತಿ ಅಂತ. ಶಾಂತಾಚಾರ ಅವರು ಹೇಳ್ತಿದ್ದಾರೆ, ನಮ್ಮ ತಂದೆ ಮತ್ತು ನನ್ನ ಅಕ್ಕ ಬದುಕಿಗೆ ಸರಳತೆಯ ದಾರಿದೀಪ ಆಗಿದ್ದಾರೆ. ಅವರೇ ಆ ಸರಳತೆಯ ದಾರಿಯನ್ನು ನನಗೆ ತೋರಿಸ್ಕೊಟ್ಟಿದ್ದು ಅಂತ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೀತೆಗಳು ಕೂಡ ತುಂಬ ಸೂಪರ್ ಹಿಟ್ ಆಗಿದೆ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮಂಗಳೇಶ್ವರ ಸ್ವಾಮಿ ಅವರು ಹೇಳ್ತಿದ್ದಾರೆ, ನಾನು ಆಕಾಶವಾಣಿ ಕೇಳುಗ ಲಾಕ್ಡೌನ್ ಸಮಯದಲ್ಲಿ ಅಪರೂಪಕ್ಕೆ ಒಬ್ಬ ಆಕಾಶವಾಣಿ ಕೇಳುಗರ ಮದುವೆಗೆ ಹೋಗಿದ್ದೆ. ಅವರು ಪರ್ಮನೆಂಟ್ ಆಗಿ ಸ್ನೇಹಿತರಾಗಿ ಉಳಿದುಕೊಂಡು ಬಿಟ್ರು. ಅವರಿಂದ ಒಳ್ಳೆಯ ನಡೆ ನುಡಿ, ಬೇರೊಬ್ಬರಿಗೆ ಸಹಾಯ ಮಾಡೋದು ಪ್ರತಿಯೊಂದನ್ನು ಕೂಡ ಆ ವ್ಯಕ್ತಿಯಿಂದ ಕಲ್ತ್ಕೊಂಡೆ. ಆ ವ್ಯಕ್ತಿಯನ್ನು ಯಾವತ್ತೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೀಗೆ ಇಬ್ಬರು ವ್ಯಕ್ತಿಗಳ ನಡುವಿನ ಗೆಳೆತನಕ್ಕೆ ಆಕಾಶವಾಣಿ ಕಾರಣ ಆಗಿದೆಯಂತೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಂದೇಶದಿಂದ ಖುಷಿಯಾಯಿತು ನಮಗೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಕೊನೆಯದಾಗಿ ನೀವು ಏನನ್ನ ಸಂದೇಶವಾಗಿ ಕಳಿಸ್ಬೇಕು ಅಂತ ಇದ್ದೀರಿ? ಕಳಿಸೋದಕ್ಕೆ 5 ನಿಮಿಷ ಕಾಲಾವಕಾಶ ಇದೆ ಅಷ್ಟೇ. ಈ ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನ ಮಾತು ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯ್ಮು ಕೇಳ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಸಂದೇಶವನ್ನು ಕಳಿಸಿದ್ದೀರಿ. ನಾಗೇಶ್, ದೀಪ, ಋತ್ವಿಕ್ ಅವರು ಹೇಳ್ತಾ ಇದ್ದಾರೆ, ನಮಗೆ ನಮ್ಮ ತಂದೆ ತಾಯಿಯೇ ಸ್ಫೂರ್ತಿ, ಅವರಿಂದ ಕಲಿತಂತಹ ಪಾಠಗಳೇ ನಮ್ಮ ಜೀವನಕ್ಕೆ ದಾರಿ ದೀಪ ಅಂತ ಹೇಳಿ. ಹಾಗೆ ಗಂಗಾವತಿಯಿಂದ ಎಂ ಪರಶುರಾಮ ಪ್ರಿಯ ಅವರು ಹೇಳ್ತಿದ್ದಾರೆ, ನನ್ನ ತಂದೆಯೇ ಸ್ಫೂರ್ತಿ, ಅಪ್ಪ ಯೋಚಿಸ್ತಾ ಇದ್ದಂಥ ರೀತಿ ವಹಿಸಿಕೊಂಡು ಕೆಲಸ ಮಾಡಿ ಮುಗಿಸೋವರೆಗೆ ಅವರಲ್ಲಿ ಇರ್ತಾ ಇದ್ದಂತಹ ಶ್ರದ್ಧೆ ಮತ್ತು ಉತ್ಸಾಹ, ಕೆಲಸದ ಬಗ್ಗೆ ಇದ್ದಂತಹ ಆಸಕ್ತಿ ನನಗೆ ಯಾವತ್ತಿಗೂ ಕೂಡ ಸ್ಫೂರ್ತಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರ್ಮಡಿ ಅವರು ಹೇಳ್ತಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಹಾಡುಗಳು ಕೂಡ ನಮಗೆ ಇಷ್ಟ ಆಯಿತು, ಮಾಹಿತಿ ಕೂಡ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು. ಗಣೇಶ ಸಾಗರದಿಂದ ಹೇಳಿದ್ದಾರೆ, ನನಗೆ ಉಡುಪಿ ಶ್ರೀಕೃಷ್ಣ ಭಗವಾನರೇ ಸ್ಫೂರ್ತಿ ಅಂತ ಹೇಳಿ. ವಾವ್, ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ ಮತ್ತೊಬ್ಬರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಸರಳ ಜೀವನ ಸುಖಿ ಜೀವನ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಟ್ಯೂನ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸಮಯ ಸರಿಯಾಗಿ 5:05 ಆಗಿದೆ ನಮ್ಮ ಸ್ಟುಡಿಯೋದಲ್ಲಿ. ನಿಮ್ಮ ವಾಚಲ್ಲೂ ಕೂಡ ಅಷ್ಟೇ ಟೈಮ್ ಆಗಿದೆ ಅಂತ ಅನ್ಕೊಳ್ತೀನಿ. ಸಪ್ತಸಾಗರದ ಆಚೆಯಲ್ಲೂ ಹಾಡನ್ನ ಹಾಕಬೇಕು ಅಂತ ಅನ್ನಿಸ್ತು ಬರ್ತಾ ದಾರಿಲಿ. ಯಾಕೆ ಅನ್ನಿಸ್ತು ಅಂತಂದ್ರೆ, ನಮ್ಮ ರಸ್ತೆಯಲ್ಲಿರುವಂತಹ ಟ್ರಾಫಿಕ್ ವಾಹನಗಳನ್ನ ನೋಡಿ, ಆ ಟ್ರಾಫಿಕ್ ಅಲ್ಲಿರುವಂತಹ ವಾಹನಗಳನ್ನ ನೋಡಿ, ಸಪ್ತಸಾಗರವನ್ನು ಕೂಡ ಮೀರಿಸುತ್ತಲ್ಲಪ್ಪ ಅಂತ ಅನ್ನಿಸ್ತು. ಕರ್ಕಶ ವಾಹನದ ಶಬ್ದಗಳು ಇದನ್ನೆಲ್ಲ ನೋಡ್ತಾ, ಆಹಾ ಬೆಂಗಳೂರು ಏನಂತ ಹೇಳಬೇಕು, ಒಂದು ರೀತಿ ಮಿಶ್ರ ಭಾವ, ಒಂದು ರೀತಿ ಏನು ಬೆಂಗಳೂರು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ಖುಷಿ ಪಡಬೇಕಾ ಅಥವಾ ಇಷ್ಟೊಂದು ವಾಹನಗಳು ಅಂತ ಹೇಳಿ ಸಂಕಟ ಪಡಬೇಕಾ ಗೊತ್ತಾಗ್ತಿರ್ಲಿಲ್ಲ. ಬಟ್ ಏನೇ ಇರಲಿ, ಸಪ್ತಸಾಗರದ ಆಚೆಯಲ್ಲೋ ಚಿತ್ರದ ಈ ಒಂದು ಹಾಡನ್ನು ಎಂಜಾಯ್ ಮಾಡ್ತಾ ಅಂತೂ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಪ್ರಾರಂಭ ಮಾಡೇ ಬಿಡೋಣ ಅಲ್ವಾ.

5:14 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಂಜೆ ಅಂತಂದ್ರೆ ನೆನಪಾಗೋದೇ ಮೊದಲನೇದಾಗಿ ಟ್ರಾಫಿಕ್ ಅಲ್ವಾ. ಇನ್ನು ಬೆಂಗಳೂರಿನ ಮಹಾನಗರಗಳಲ್ಲಂತೂ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ದೆ ಇರುವಂತಹ ಜನನೇ ಇಲ್ಲ ಅಂತ ಹೇಳಬಹುದು. ನೋ ಹಾರ್ನ್ ಅನ್ನುವಂತಹ ಒಂದು ಜಾಗಗಳನ್ನು ನೀವು ನೋಡಿರ್ತೀರಾ. ಇಲ್ಲಿ ಹಾರ್ನ್ ಮಾಡಬಾರ್ದು, ಹಾರ್ನ್ ಮಾಡೋದನ್ನು ನಿಷೇಧಿಸಲಾಗಿದೆ ಅನ್ನುವಂತಹ ಕೆಲವೊಂದು ಜಾಗಗಳಿರುತ್ತೆ. ಅದನ್ನು ನೀವು ಗಮನಿಸಿದ್ರೆ ಅಂತಹ ಜಾಗಗಳು ಯಾವ್ಯಾವುದು ಅಂಥೇಳಿ ನನಗೆ ಸಂದೇಶ ಕಳಿಸಿ 9480910013 ಈ ಸಂಖ್ಯೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18 ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಂಜೆ ಪ್ರಸಾರವನ್ನು ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಇದೀಗ ಆರಂಭಿಸುತ್ತಿದ್ದೇವೆ.

ಕೇಳುತ್ತಿರುವ ಗೀತೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಕ್ಷಿತಾ ಸುರೇಶ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಚನ್ಯಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ನೀತು ಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಲೆಜೆಂಡ್ ಡೈರೆಕ್ಟರ್ ಚಿತ್ರದ ಗೀತೆಯನ್ನು ಪೃಥ್ವಿರಾಜ್ ಸಾಂಕೆ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಪ್ರಣವ್ ಸತೀಶ್ ಅವರು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ರೆಟ್ರೋ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಗಿರೀಶ್ ಪಿಎನ್ ಹಾಗೂ ಸಂಗಡಿಗರು. ಸ್ವಾತಿ ಶಂಕರಿಯವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿ

ಹಾಕಿ ಗಂಧದ ನೀರು ಆಟ ಆರಂಭ ನೋಡು ಈಗ ಹಚ್ಚು ಪಟಾಕಿ ನೋಡು ಈ ಜೋಡಿ ನಮ್ಮ ರಾಜ ಆಟಾಡಿ

ಕಾಟು ಮಲ್ಲೆ, ಕನಕ ಮಲ್ಲೆ, ದುಂಡು ಮಲ್ಲೆ, ಸೂಜಿ ಮಲ್ಲೆ, ನವಿಲಾಟ ಇದೆಯಾ, ಹೊಸ ಆಟ ನೀ ಆಡಿದೆಯಾ.

0: ಎಷ್ಟು ಆದ್ರೂ ಅವ್ರು ನಿಮ್ಮಪ್ಪ ಡ್ಯಾನ್ಸ್ ಮಾಡಿ.
1: ಹೇ ಕಾಂಡು ಮಲ್ಲೆ, ಹೇ ಕನಕ ಮಲ್ಲೆ, ಹೇ ದುಂಡು ಮಲ್ಲೆ, ಹೇ ಸೂಜಿ ಮಲ್ಲೆ,
2: ನವಿಲಾತಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಮಯವಾಗಿದೆ 5:46:45 ಕಾರ್ಯಕ್ರಮದಲ್ಲಿ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಶಾನುಭೋಗರ ಮಗಳು ಚಿತ್ರದ ಗೀತೆಯನ್ನು ಈಗ ಕೇಳೋಣ.

ಹಾಡಿದ್ದಾರೆ ಸಿಂಚನಾ ಸಿನಾಗರ್. ಸಾಹಿತ್ಯ ಕವಿರಾಜ್ ಅವರದು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಶಮಿತಾ ಮಲ್ನಾಡ್ ಹಾಗೂ ರಮೇಶ್ ಕೃಷ್ಣನ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನ

0: ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಪುಷ್ಪಾ 2 ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ. ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತುರಾವೂರು ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಅವರು ಸಂಗೀತ ಸಂಯೋಜಿಸಿದ್ದಾರೆ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.
3: ಹಕ್ಕಿ

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಈಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
4: ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿರೆ.
3: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
5: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
6: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.
7: ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೂಡ ದಾಟಿ ಬರುವ ನನ್ನ ಅಪ್ಪಯ್ಯ.
6: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

0: ಹೋದರೂ ಸಂತೋಷವಾಗಿರಬಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: President Draupadi Murmu today advised public servants to use social media platforms not only to inform and engage citizens, but also to listen to their concerns, understand them, and respond appropriately. She stressed that when information travels rapidly, accuracy, credibility, and public interest must always guide official communication. She said this during her interaction with the officer trainees of Indian Information Service and Indian Statistical Service at Rashtrapati Bhavan. U.S. Ambassador to India Sergio Gore today described the Union Territory of Jammu and Kashmir as an important part of India and said the governments of the centre and in the region have taken significant steps to improve security. Mr. Gore is on his maiden visit to the Union Territory, where he called on Chief Minister Omar Abdullah at his residence in Srinagar. He described the meeting with the Chief Minister as positive and said both sides have identified key follow-ups to be taken forward in the future. Iran's Armed Forces Chief of Staff Major General Ali Abdullahi has warned that countries on the southern shores of the Persian Gulf should not assist or facilitate U.S. military forces. The Armed Forces Chief said Tehran is closely monitoring military activity at regional bases. His warning comes as the U.S.-Iran conflict enters its fourth month, while the Pentagon evaluates its military footprint in West Asia with a view to reducing its presence. In the BWF Badminton World Championships, India's mixed doubles pair of Dhruv Kapila and Tanisha Krasto stormed into the pre-quarterfinals in New Delhi. Home favourites Sattvic Sairaj, Janki Reddy and Chirag Shetty have also advanced to the pre-quarterfinals after receiving a walkover. However, men's singles player Lakshya Sen and women's singles player Unnati Hooda bowed out of the tournament. In men's cricket, India beat hosts Sri Lanka by 165 runs in the first test of the two-match series in Galle today. India now leads the two-match series 1-0. Chasing a target of 372, Sri Lanka were bowled out for 206 during the post-lunch session on day 5, handing India a comfortable victory. And with that, we end this news bulletin.
1: ಆಕಾಶವಾಣಿ ಬೆಂಗಳೂರು ಸಮಯ 6:10. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
1: ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಸಂಜೆ ಮತ್ತು ನಾಳೆ ಬೆಳಗ್ಗೆ 6:35 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಬಿತ್ತರಗೊಳ್ಳಲಿದೆ. 7:45 ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ ಪ್ರಸಾರವಾಗುವುದು. 8:00 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ 2026 ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಮತ್ತು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರುವುದು.

0: ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸರಸ್ವತಿ ಹೆಗಡೆ ಅವರಿಂದ ದೇವರ ನಾಮಗಳು, ನಂತರ ವೃಂದಗಾನದಲ್ಲಿ ವಚನ ಕೇಳುವಿರಿ. 6:30 ಚಿಂತನ, ಡಾ ಶಕುಂತಲಾ ಗೋಪಶೆಟ್ಟಿಯವರಿಂದ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ, 7:15 ನರಹರಿ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. 7:45 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೇರೇಪಲ್, 11:00 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗ ಮತ್ತು ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಮತ್ತು ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮದಲ್ಲಿ ಪ್ರದೀಪ್ ಜೆ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಶ್ವೇತಾ ರಮೇಶ್ ಬಾಬು. 5:30 ಗಿರ್ಮಿಟ್, 6:30 ಜಿಲ್ಲಾ ವಾರ್ತಾ ಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಕುರಿತು ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಮೂಡಿಬರುವುದು. 7:20 ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದ ರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ 3 ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
2: ಈ 63 ದಾಟಿ 64 ಅಂಚಿನಲ್ಲಿ ನಿಂತುಕೊಂಡು ನನ್ನ ಜೀವನ ನೋಡಿದಾಗ, ಆಗುಂಬೆ ಬೆಟ್ಟದ ಕೋಡಿನಲ್ಲಿ ನಿಂತುಕೊಂಡು ಸಾಲು ಸಾಲು ಸಾಲಾಗಿ ಕಡಲ ಕರೆಯವರೆಗೂ ಹಬ್ಬಿದಂಥ ಈ ಮಲೆಗಳ ಮಾಲೆ, ವನ ವೈಚಿತ್ರ್ಯವನ್ನು ನೋಡಿದಾಗ ಏನು ಸಮ್ಮಿಶ್ರ ಭಾವಗಳು ಮನಸ್ಸಿನಲ್ಲಿ ಮೂಡ್ತದೆ. ಆ ಕಂದರಗಳು, ಕೊಳ್ಳಗಳು, ಆ ಏಳುಗಳು, ಆ ಬೀಳುಗಳು, ಜಲಪಾತಗಳು, ಆ ವರ್ಣ ವೈವಿಧ್ಯ, ಆ ರೌದ್ರತೆ, ಆ ಭೀಭತ್ಸ, ಆ ಭಯ, ಇದೆಲ್ಲವೂ ಕೂಡ ಈ ಜೀವನದಲ್ಲಿ ನನ್ನ ಕಣ್ಣೆದಿಗೆ ಕಟ್ಟಿದಾಗ ಆಗ್ತದೆ. ಮೊಟ್ಟ ಮೊದಲು ಪ್ರೇರೇಪಣೆ ಎಲ್ಲಿಂದ ಬಂತು? ನಾನು ಬಹಳ ಹಿಂದೆ ಒಂದು ಕಾದಂಬರಿ ಬರೆದಾಗ ಈ ನಾನು ಅನ್ನೋದನ್ನು ಮೊದಲು ನೋಟದಲ್ಲಿ ಫಿಲಸಾಫಿಕಲ್ ಆಗಿ ಯೋಚನೆ ಮಾಡಿಕೊಂಡು, ಈ ಐ ಅನ್ನೋದು ಇದೆಯಲ್ಲ, ಇದು ಈಗೋ, ಇದು ಎಲ್ಲಿಂದ ಆರಂಭವಾಯಿತು ಅಂತ ಹೇಳಿಕೊಂಡು ಹೋಗಿದ್ದೀನಿ. ಕೊನೆಯವರೆಗೂ ಹೊರಟು ಹೋಗಿದ್ದೀನಿ. ಆದರೆ ಅಷ್ಟು ದೂರಕ್ಕೆ ಹೋಗಿ ಇಲ್ಲೇ ಸೀಮಿತವಾಗಿ ನೋಡಿಕೊಂಡಾಗ ಮೊಟ್ಟ ಮೊದಲು ನನ್ನ ನೆನಪು ಬರೋದು ನನ್ನ ಮನೆ. ಇವತ್ತು ತಳುಕಿನ ಸುಬ್ಬಣ್ಣನವರು ಮಾಡಿದ ಪದವಿದ್ದ ತಳುಕಿನ ಊರಿನಲ್ಲಿ ಅಂತ ಹೇಳಿ ಇವತ್ತು ಕೂಲ್ ಹೈಕೊಂಡು ಹಳ್ಳಿ ಜನ ಹಾಡೋದನ್ನು ಮೊನ್ನೆ ನನಗೆ ಒಂದು 20-30 ಜನ ಹಾಡಿ ತೋರಿಸಿದ್ದಾರೆ ನನಗೆ. ಮತ್ತು ಒಬ್ಬ ಬಡಗಿ, ನಿಮ್ಮ ಅಜ್ಜವರು ಬರೋ ನಾಟಕ ಇಟ್ಟಿದ್ದಾರೆ, ಅವ್ರ ಹೆಸರು ನೀವು ಇಟ್ಕೊಂಡಿದ್ದೀರಾ, ಆ ನಾಟಕ ಓದಬೇಕು ನೀವು ಹಾಗೆ ಅಂತ ಹೇಳಿದರು. ಹೀಗೆ ಮನೆಯೊಳಗೆ ವೆಂಕಣ್ಣಿನವರು ಯಾವಾಗ ಸಾಹಿತ್ಯ ಜಾಡ್ ಹಿಡಿದ್ರು, ಮನೆಗೆ ಅವರೊಂದಿಗೆ ಮಾಸ್ತಿ ವೆಂಕಟೇಶ್ ಹೆಂಗಾರ ಬರೋರು, ಬಿ ಎಂ ಸಿ ಕಂಠೇನವ್ರು ಬರೋರು, ಡಿ ವಿ ಗುಂಡಪ್ಪನವ್ರು ಬರೋರು, ವಿ ಸೀತಾರಾಮಯ್ಯನವ್ರು ಬರೋರು, ಜಿ ಬಿ ರಾಜರತ್ನಂ ಬರೋರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ನಮ್ಮ ಮನೆಗೆ ಬಂದು ಹೋಗೋರು. ಈ ನಮ್ಮ ದೊಡ್ಡಪ್ಪನವರ ಕಾರಣದಿಂದಾಗಿ ಈ ಸಾಹಿತಿಗಳ ಪ್ರಭಾವ ನನ್ನ ಜೀವನದ ಮೇಲೆ ಬಹಳ ದಟ್ಟ

0: ಪ್ರಮಾದ ಪರಿಣಾಮ ಮೂಡಿಸ್ತು. ಯಾಕೆಂದ್ರೆ ಬಂದರೆ ಗಂಟೆಗಟ್ಟಲೆ ಈ ಸಾಹಿತಿಗಳಿಗೆ ಇವ್ರಿಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ, ಅಷ್ಟು ಕಾಫಿ ಇದ್ದರೆ ಸಾಕು, ಗಂಟೆಗಟ್ಟಲೆ ದಿವಸಗಟ್ಟಲೆ ಮಾತಾಡ್ಕೊಂಡು ಕಾಲ ಕಳೀತಾರೆ ಅವರು. ಹುಡುಗನಾಗಿ ನನಗೆ ಇನ್ನೇನು ಇಲ್ಲ ಆಸಕ್ತಿ, ಅವ್ರು ಏನು ಮಾತಾಡ್ತಾರೆ ಸಾಹಿತ್ಯದ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ರಸರತ್ತಾದ ಅನುಭವಗಳನ್ನ ಅವ್ರು ಹೇಳ್ತಾ ಇದ್ರು. ಅದರಲ್ಲಿ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ. ಬಹಳ ವಿಚಿತ್ರ, ನಮ್ಮ ಮನೆಯೊಳಗೆ ಈ ಸಂಗೀತಗಾರರ ಮನೆಯಲ್ಲಿ ಸಾಹಿತಿಗಳಿರೋದಿಲ್ಲ, ಸಾಹಿತಿಗಳ ಮನೆಯಲ್ಲಿ ಸಂಗೀತಗಾರರಿರೋದಿಲ್ಲ. ಆದರೆ ನಮ್ಮನೆಯೊಳಗೆ ನಮ್ಮ ತಂದೆಗೆ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು, ಸಂಗೀತದಲ್ಲಿ ಅಷ್ಟೇ ಆಸಕ್ತಿ ಇತ್ತು, ನಾಟಕದಲ್ಲಿ ಅಷ್ಟೇ ಆಸಕ್ತಿ ಇತ್ತು. ನಾನು ಹುಟ್ಟಿ ಚಿತ್ರದುರ್ಗದಲ್ಲಿ, ಆ ಊರಿಗೆ ಯಾವ ದೊಡ್ಡ ಸಂಗೀತ ವಿದ್ವಾಂಸರೇ ಬರಲಿ, ಆ ಕಾಲಕ್ಕೆ ಬಹಳ ಹೆಸರುವಾಸಿ ಅಂಥ ವಾದ್ಯವಾಚಾರ್ಯರು, ರಾಜಯ್ಯಂಗಾರರು, ಬಿ ದೇವೇಂದ್ರಪ್ಪನವರು, ಇಂಥ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರೆಲ್ಲ ನಮ್ಮ ಮನೆಗೆ ಬರೋರು, ಅವ್ರ ಸಂಗೀತವನ್ನು ಕೂತ್ಕೊಂಡು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ಚಿಕ್ಕಂದಲ್ಲಿ ನನಗಿತ್ತು. ಈ ಅಭಿರುಚಿ ಸಂಗೀತದ ಕಡೆ ಒಂದು ಕಡೆ ಎಳೆಯೋದು ನನ್ನ, ಒಂದು ಕಡೆ ಸಾಹಿತ್ಯದ ಕಡೆ ಎಳಿತಾ ಇತ್ತು, ಇನ್ನೊಂದು ಕಡೆ ಸಂಗೀತದ ಕಡೆ ಎಳಿತಾ ಇತ್ತು. ನನ್ನ ಅಕ್ಕ ತಂಗಿಯರೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ, ಅವರ ಸಂಗೀತವನ್ನು ಕೇಳ್ತಾ ಇದ್ದೆ. ಇದು ಎರಡರ ಮಧ್ಯೆ ಇವೆರಡಕ್ಕೂ ವಿಚಿತ್ರವಾಗಿ ಈ ರಂಗಭೂಮಿಯ ನಟರಿದಾರಲ್ಲ, ಬಹಳಷ್ಟು ಜನ ಅದು ಏನು ಕಾರಣವೋ, ಅದು ಯಾಕೆ ಆಗ್ತಿತ್ತು, ಏನಾಗ್ತಿತ್ತು ಅಂತೂ ಊರಿಗೆ ನಾಟಕದ ಕಂಪನಿಯಿಂದ ನಮ್ಮಲ್ಲಿ ಒಂದು ಫ್ರೀ ಪಾಸ್ ಬರ್ತಿತ್ತು. ನಮ್ಮ ತಂದೆ ವಕೀಲರಿದ್ದರು, ಸ್ವಲ್ಪ ಹೆಸರಿತ್ತು, ಹಾಗಾಗಿ ಒಂದು ಫ್ರೀ ಪಾಸ್ ಬರ್ತಿತ್ತು. ಫುಕಟ್ ನಾಟಕ ನೋಡೋದು ಅಂತಂದ್ರೆ ನಾವು ಹೋಗೋದೇ ಇದ್ದೇನೆ, ನಾವು ಬಿಟ್ಟಲ್ಲೇ ಇರಲಿಲ್ಲ. ಹಾಗೆ ನಿನ್ನೆ ಈ ರಂಗಭೂಮಿ ನಟ ಸ್ನೇಹನೂ ಮಾಡ್ಕೋತಾ ಇದ್ವಿ ನಾವು. ಹಾಗಾಗಿ ದಿವಂಗತ ಗಂಗಾಧರ ರಾಯರು, ಗುರುಮೂತಪ್ಪನವರು, ಸಿ ಬಿ ಮಲ್ಲಪ್ಪನವರು, ಗುಬ್ಬಿ ವೀರಣ್ಣವರು, ನಾಗೇಶ್ ಸಾರು, ಇಂಥ ದೊಡ್ಡ ದೊಡ್ಡ ರಂಗಭೂಮಿಯ ನಟರಪತಿಯು ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲಾಯಿತು. ಅದರ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರಾ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಈಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಸಿಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಏಕಚತ್ವಾರಿಂಶದಧಿಕ ತ್ರಯೋದಶ ಸಹಸ್ರಕೋಟಿ ರೂಪ್ಯಕಾಣಾಂ ಪಂಚ ಪರಿಯೋಜನಾಃ ಅನುಮೋದಿತಾಃ. ಯತ್ರ ಚತಸ್ರಃ ರೇಲ ಪರಿಯೋಜನಾಃ ಏಕಾರಾಜ ಮಾರ್ಗ ಪರಿಯೋಜನಾ ವರ್ತತೆ. ಕೇಂದ್ರೀಯ ಮಂತ್ರಿ ಅಶ್ವಿನಿ ವೈಷ್ಣವ ಅಸೂಚಯತ್ ಯತ್ ಸರ್ವಕಾರೇಣ ಪ್ರತಿವರ್ಷ ಪ್ರಾಯ ತ್ರಿಂಶದಧಿಕೈಕಶತ ಅರ್ಬುದ ಅಮೆರಿಕಿ ಡಾಲರ್ ಮಿತಂ ಸಾರ್ವಜನಿಕ ನಿವೇಶ ಕ್ರಿಯತೆ, ಯೇನ ಸತತಾರ್ಥಿಕ ವಿಕಾಸಃ ಸಂವೃತ್ಯತೆ. ಸರ್ವೋಚ್ಚ ನ್ಯಾಯಾಲಯ ನೀಟ್ ಯುಜಿ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಾತ್ ಪರಂ ಪರೀಕ್ಷಾ ಪರಿಷ್ಕಾರೇ ರಾಧಾಕೃಷ್ಣನ ಸಮಿತ್ಯಾ ಸಂಸ್ತುತೀನಾಂ ಕ್ರಿಯಾನ್ವಯನಾಯ ಕೇಂದ್ರ ಸರ್ವಕಾರಸ್ಯ ಪ್ರತಿವಚನಂ ಐಚ್ಛತ್. ಕೊಲಂಬಿಯಾ ದೇಶೆ ಭೀಷಣ ಭೂಕಂಪೇನ ಮೃತಾನಾಂ ಸಂಖ್ಯಾ ದ್ವಾದಶಾಧಿಕ ತ್ರಿಶತಂ ಯಾವತ್ ಪ್ರವರ್ಧಿತಾ. ಅಪಿ ಚ ಭಾರತೇನ ಪ್ರಥಮ ನಿಕಷ ಸ್ಪರ್ಧಾಯಾಂ ಶ್ರೀಲಂಕಾದಲಂ ಪಂಚಷಷ್ಟ್ಯಧಿಕೈಕಶತಂ ಧಾವನಾಂಕೈಃ ಪರಾಜಿತಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಮುಪವಿಷ್ಟೇನ ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಏಕಚತ್ವಾರಿಂಶದಧಿಕ ತ್ರಯೋದಶ ಸಹಸ್ರ ಕೋಟಿ ರೂಪ್ಯಕಾಣಾಂ ಪಂಚ ಪ್ರಮುಖ ಪರಿಯೋಜನಾನಾಂ ಅನುಮೋದನಂ ಕೃತಂ.
4: माननीय प्रधानमंत्री श्री नरेंद्र मोदी जी की इस ऐतिहासिक थर्ड टर्म में इंफ्रास्ट्रक्चर के लिए जो बहुत महत्वपूर्ण फैसले लिए गए हैं, जो देश के लिए बुनियादी ढांचा है, देश के लिए एक फाउंडेशन है, वो प्रोजेक्ट्स 62 रेलवे प्रोजेक्ट्स हैं, 38 हाईवे प्रोजेक्ट्स हैं, 12 मेट्रो प्रोजेक्ट्स हैं, ये सारे के सारे स्ट्रेट अवे हमारे मिडिल क्लासेस और यूथ को बेनिफिट करने वाले प्रोजेक्ट्स हैं, इससे नई अपॉर्चुनिटीज बनेंगी.
3: ಎತಾಸು ಚತಸ್ರಃ ರೇಲ ಪರಿಯೋಜನಾಃ ಏಕಾಚ ರಾಜಮಾರ್ಗ ಪರಿಯೋಜನಾ ಸಮಾವಿಷ್ಟಾ ಅಸ್ತಿ. ನವದಿಲ್ಲ್ಯಾಂ ಮಂತ್ರಿಮಂಡಲ ಉಪವೇಶನಾನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಕೇಂದ್ರೀಯ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅಸೂಚಯತ್ ಯತ್ ರೇಲ್ ವಿಭಾಗಸ್ಯ ಚತಸ್ರಃ ಬಹುಮಾರ್ಗ ಪರಿಯೋಜನಾಃ ಪಶ್ಚಿಮಬಂಗ, ಒಡಿಶಾ, ತಮಿಳುನಾಡು, ಆಂಧ್ರಪ್ರದೇಶ ರಾಜ್ಯಾನಾಂ ಅಷ್ಟ ಜನಪದಾನ್ ಸಮಾವೇ

0: ಕೇಂದ್ರೀಯ ಶಿಕ್ಷಾ ಮಂತ್ರಾಲಯಸ್ಯ ಸಚಿವಃ ಆದಿಷ್ಟಃ ಯತ್ ಸಃ ರಾಧಾಕೃಷ್ಣನ ಸಮಿತ್ಯಾಃ ಸಂಸ್ತುತೀನಾಂ ಕ್ರಿಯಾನ್ವಯನಾಯ ಸ್ವಕ್ರಿಯಮಾಣಾನಾಂ ಚರಣಾನಾಂ ವಿವರಣ ಸಹಿತಂ ಏಕಂ ಶಪಥಪತ್ರಂ ನ್ಯಾಯಾಲಯೇ ಪ್ರಸ್ತುಯಾದಿತಿ. ಪ್ರವರ್ತನ ನಿದೇಶಾಲಯೇನ ದಶಸು ಸ್ಥಾನೇಷು ಅನ್ವೇಷಣಂ ಕೃತಂ. ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಪರಿಸರೇಣ ರಾಮಪುರಸ್ಥೇನ ಮೊಹಮ್ಮದ್ ಅಲಿ ಜೌಹರ್ ವಿಶ್ವವಿದ್ಯಾಲಯೇನ ಚ ಸಂಬದ್ಧೇ ಧನಶೋಧನ ಪ್ರಕರಣೆ ಉತ್ತರಪ್ರದೇಶ ದಿಲ್ಲಿನಗರೆ ರಾಮಪುರೆ ಸಹಾರನಪುರೆ ಚ ವಿಭಿನ್ನೇಷು ಸ್ಥಾನೇಷು ಪ್ರವರ್ತನ ನಿದೇಶಾಲಯೇನ ಸಹಸಾನ್ವೇಷಣಂ ಪ್ರವರ್ತಿತಂ. ಪ್ರವರ್ತನ ನಿದೇಶಾಲಯೇನ ಜ್ಞಾಪಿತಂ ಯತ್ ಧನಶೋಧನ ನಿವಾರಣ ಅಧಿನಿಯಮಸ್ಯ ದ್ವಯಧಿಕ ದ್ವಿಸಹಸ್ರತಮೇ ವರ್ಷೆ ಪ್ರವರ್ತಿತಸ್ಯ ಅಧಿನಿಯಮಸ್ಯಾಂತರ್ಗತಂ ಅನ್ವೇಷಣಂ ಕೃತಮಿತಿ. ಇದಂ ಅನ್ವೇಷಣಂ ಸ್ವಾಯತ್ತ ಕರದಾತೃಭಿಃ ಮಾಧ್ಯಮೈಃ ಸರ್ವಕಾರೀಯ ಅನುಬಂಧ ನೀತೇಃ ಕಥಿತ ವಿಚಲನಸ್ಯ ತತಃ ಪ್ರಾಪ್ತಸ್ಯ ಧನಸ್ಯ ವಿಶ್ವವಿದ್ಯಾಲಯಸ್ಯ ಅಥವಾ ಪರಿಸರಸ್ಯ ಕೃತೆ ಸಂಪತ್ತಿ ನಿರ್ಮಾಣೆ ಕಥಿತ ಉಪಯೋಗಸ್ಯ ಚ ವಿಷಯೇ ವರ್ತತೆ. ಲಕ್ನೌ ನಗರೆ ಸ್ಥಿತಃ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಪರಿಸರಃ ಯಸ್ಯ ಮುಖ್ಯ ನ್ಯಾಸಿ ರೂಪೇಣ ಉತ್ತರ ಪ್ರದೇಶಸ್ಯ ಪೂರ್ವ ಮಂತ್ರಿ ಮಂಡಲೀಯ ಮಂತ್ರಿ ಆಜಮ್ ಖಾನ್ ಇತ್ಯಶಃ ಪರಿವಾರಸ್ಯ ಸದಸ್ಯೈಃ ಸಹ ಕಾರ್ಯಂ ನಿರ್ವಹತಿ. ರಾಮಪುರ ಮಂಡಲೆ ಮೊಹಮ್ಮದ್ ಅಲಿ ಜೌಹರ್ ವಿಶ್ವವಿದ್ಯಾಲಯಂ ಸಾರ್ವಜನಿಕ ವಿಶ್ವವಿದ್ಯಾಲಯಂ ಚ ಪ್ರಚಾಲಯತಿ. ಪ್ರವರ್ತನ ನಿದೇಶಾಲಯೇನ ವಿಜ್ಞಾಪಿತಂ ಯತ್ ಅನ್ವೇಷಣಸ್ಯ ಪ್ರಮುಖ ಉದ್ದೇಶ್ಯಂ ಅಪರಾಧ ಜನಿತ ಧನಸ್ಯ ಉದ್ಘಾಟನಂ ವಿತ್ತೀಯ ಅಭಿಲೇಖಾನಾಂ ಅಥ ಪ್ರಲೇಖಾನಾಂ ಸಂಗ್ರಹಣಂ ಸರ್ವಕಾರೀಯ ನಿಧೇಹೆ ಉಪಯೋಗೇನ ಸಂಬದ್ಧಾನಾಂ ಡಿಜಿಟಲ ಸಾಕ್ಷ್ಯಾಣಾಂ ಪ್ರಾಪ್ತಿಶ್ಚ ಅಸ್ತಿ. ಕೊಲಂಬಿಯಾ ದೇಶೆ ಚತ್ವಾರಿ ದಶಾಂಶೋತ್ತರ ಸಪ್ತಮಿತಾಯಾಂ ತೀವ್ರತಾಯಾಂ ಭೂಕಂಪೇನ ಮೃತಕಾನಾಂ ಸಂಖ್ಯಾ ದ್ವಾದಶಾಧಿಕ ತ್ರಿಶತಂ ಯಾವತ್ ವರ್ಧಿತಾ. ಪ್ರಾಯಃ ಏಕಾದಶೋತ್ತರ ಷಟ್ಶತಾಧಿಕ ಚತುಶತ್ ಸಹಸ್ರಂ ಯಾವತ್ ಜನಾಃ ವ್ರಣಿತಾಃ ಯಸ್ಮಿನ್ ನವತ್ಯಧಿಕ ದ್ವಿಶತಂ ಯಾವತ್ ಜನಾಃ ಅದ್ಯಾಪಿ ಲುಪ್ತಾಃ ಸಂತಿ ಇತಿ ಸೂಚ್ಯತೆ. ಭಾರತೇನ ಪ್ರಥಮ ನಿಕಷ ಸ್ಪರ್ಧಾಯಾಂ ಶ್ರೀಲಂಕಾದಲಂ ಪಂಚಷಷ್ಟ್ಯಧಿಕೈಕಶತಂ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.
1: ಈಗ ರಸವಾರ್ತೆ. ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆಗುರುರಾಜ್, ಓದುತ್ತಿರುವವರು ಸರ್ವಮಂಗಳ ಎಂ. ಪ್ರಿಯ ಶ್ರೋತೃಗಳೇ, ಆಕಾಶ ನೋಡೋಕೆ ನೂಕುನುಗ್ಗಲು ಏಕೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇವರ ಮಾತಿನಂತೆ ನಾಸಿಕ್ ಜಿಲ್ಲೆಯಲ್ಲಿರೋ ಉದಮಲ್ ಹಳ್ಳಿಯಲ್ಲಿ ಆಕಾಶ ನೋಡೋಕೆ ಜನ ನುಗ್ಗಿ ನುಗ್ಗಿ ಬರ್ತಾರೆ. ನಮ್ಮದು ಅದೇ ಆಕಾಶ, ಅವ್ರದ್ದು ಅದೇ ಆಕಾಶ, ಅದರಲ್ಲೇನು ಅಷ್ಟೊಂದು ಪಸಂದು ಅಂತ ಕೇಳಬಹುದು. ಆದರೆ ಗಮ್ಮತ್ತು ಇರೋದು ಇಲ್ಲಿ, ಈ ಹಳ್ಳಿ ಸುರ್ಗಾನ ಅನ್ನೋ ಪಶ್ಚಿಮ ಘಟ್ಟದ ಬೆಟ್ಟದ ಮೇಲಿದೆ. ಎತ್ತರಕ್ಕಿರೋದ್ರಿಂದ ಆಕಾಶಕಾಯದ ಬೆಳಕು ನೇರ ಹಳ್ಳಿ ಮೇಲೆ ಬೀಳುತ್ತೆ. ಹಳ್ಳಿ ತಲೆ ಮೇಲೆ ಮೋಡ್ಗಳ ಜೂಟಾಟ ನಡೆಯೋಲ್ಲ, ಗಾಳಿ ತಂಡ ತಂಡ ಕೂಲ್ ಕೂಲ್. ಮುಖ್ಯವಾಗಿ ಆಕಾಶ ಅಂದರೆ ಈ ಹಳ್ಳಿ ಜನರ ಮನೆ ದೇವರಿದ್ದಂಗೆ. ಈ ಹಳ್ಳಿಲಿ ಹೈಬೀಮ್ ಲೈಟುಗಳನ್ನು ಬಳಸೋದೇ ಇಲ್ಲ, ಆಕಾಶಕ್ಕೆ ತೊಂದರೆ ಆಗತ್ತೆ ಅಂತ ಡಿಮ್ ಬಲ್ಪ್ಗಳನ್ನು ಬಳಸ್ತಾರೆ. ರಸ್ತೆ ದೀಪಗಳು ಕೂಡ ಯಾವುದೇ ಕಾರಣಕ್ಕೂ ತಲೆ ಎತ್ತಿ ಬೆಳಗೋದಿಲ್ಲ. ಆಕಾಶ ನೋಡೋರಿಗೆ ಮನೆ ಬೀದಿ ದೀಪಗಳು ಕಿರಿಕಿರಿ ಮಾಡಲ್ಲ. ಆಕಾಶದ ಮೇಲಿರೋ ಗ್ರಾಮಸ್ಥರ ಈ ಭಯಭಕ್ತಿ ಜೊತೆಗೆ ಪ್ರಕೃತಿಯ ವರದಂತೆ ಬೆಟ್ಟದ ತುದಿಲಿ ಹಳ್ಳಿ ನೆಲೆಸಿದೆ. ಅದಕ್ಕೆ ಈ ಉದಮಲ್ ಹಳ್ಳಿ ಆಕಾಶ ಬಹಳ ಫೇಮಸ್ಸು. ಊರಿನ ಬೆಳಕು ಆಕಾಶಕ್ಕೆ ಬೀಳಲ್ಲ, ಆಕಾಶದ ನಕ್ಷತ್ರಗಳ ಬೆಳಕೆ ಹಳ್ಳಿನ ಬೆಳಗೋದು. ಆಕಾಶದ ಮುಂದೆ ನಿಂತರೆ ತಾರೆ ಜಮೀನ್ ಪರ್, ಕವಿಯುವ ಕತ್ತಲಲ್ಲಿ ಮಿನುಗುವ ಕೋಟಿ ಕೋಟಿ ನಕ್ಷತ್ರಗಳನ್ನು ನೋಡುವುದೇ ದಿವ್ಯಾನುಭವ. ಡಾರ್ಕ್ ಸ್ಕೈ ಕಮ್ಯುನಿಟಿ ಯೋಜನೆ ಇಲ್ಲಿ ಜಾರಿಯಾಗಿರುವುದರಿಂದ ವಿಶ್ವದ ಎಲ್ಲಿಂದಲೋ ಬಂದು ರಸ್ತೆಯ ಬದಿಯಲ್ಲಿ ರಾತ್ರಿ ಹೊತ್ತು ಹಳ್ಳಿಗರು ಮಾಡಿಕೊಡೋ ಬಿಸಿಬಿಸಿ ಊಟ ತಿಂದು ನಕ್ಷತ್ರಗಳನ್ನು ಎಣಿಸಿ ಕಣ್ತುಂಬ ತುಂಬಿಕೊಂಡು ವಾಪಸ್ಸಾಗ್ತಾರಂತೆ. ಆಕಾಶನ ಕಣ್ತುಂಬಿಕೊಳ್ಳೋದು ಅತ್ಲಾಗಿರಲಿ, ಕಣ್ತುಂಬ ತುಂಬಿಕೊಳ್ಳೋ ನಮ್ಮ ಕಣ್ಣೀರಿಗೆ ಈ ಜಗತ್ತಲ್ಲಿ ಬೆಲೆ ಇಲ್ಲ ನೋಡಿ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ಒಂಟೆ ಹತ್ರೆ ಅದೇ ಸ್ವರ್ಗ, ಅದರ ಕಣ್ಣೀರಿಗೆ ಬಲು ಬೆಲೆ. ಬೆಲೆ ಅಂದರೆ ಸುಮ್ಮನೆ ಅಲ್ಲ, ವಜ್ರದ ಬೆಲೆ, ವೈಡೂರ್ಯದ ಮೌಲ್ಯ. ಇದಕ್ಕೆ ಕಾರಣ ಒಂಟೆ ಕಣ್ಣೀರಿಂದ ಸಾವಿರಾರು ಜೀವ ಉಳಿಯುತ್ತೆ. ಹಾವು ಕಚ್ಚದೋರಿಗೆ ಆಂಟಿವೆನಮ್ ತಯಾರು ಮಾಡೋದು ಒಂಟೆ ಕಣ್ಣೀರ ಹನಿಯಿಂದಲೇ. ಒಂಟೆ ಕಣ್ಣೀರು ಇಂಥವರಿಗೆ ರಾಮಬಾಣ. ಒಂದು ಸಲ ಒಂಟೆ ಕಣ್ಣೀರು ಹಾಕಿದರೆ ಸಾಕು, ಸಾವಿರಾರು ಜನ

0: ಜೀವ ಉಳಿದಂಗೆ. ಕಣ್ಣೀರಿಗೆ ಹಾನಿಕಾರಕ ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿ ಇದೆ. ದಿನದ 24 ಗಂಟೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ಅಂತ ಒಂಟೆ ಕಣ್ಣೀರು ಹರಿಸುತ್ತಲೇ ಇರುತ್ತದೆ. ಮರುಭೂಮಿಯಲ್ಲಿ ವಾಸ ಮಾಡುವುದರಿಂದ ಗಾಳಿ ಧೂಳಿನಿಂದ ರಕ್ಷಿಸಿಕೊಳ್ಳಲು ಆಗಾಗ ಕಣ್ಣು ಮಿಟುಕಿಸೋದು, ಕಣ್ಣಿಂದ ನೀರು ಚೆಲ್ಲುವುದು ಒಂಟೆಯ ರೂಟಿನ್. ವಿಶೇಷ ಅಂದರೆ ಮಂಗೋಲಿಯಾದಲ್ಲಿ ತಾಯಿ ಒಂಟೆ ತನ್ನ ಮರಿಗಳನ್ನು ತಿರಸ್ಕರಿಸಿದಾಗ ಅಲ್ಲಿ ಜನರು ಕೋಸ್ಲೋಕ್ ಅನ್ನೋ ಸಂಗೀತ ನುಡಿಸ್ತಾರಂತೆ. ಆಗ ಒಂಟೆ ತಾಯಿ ಬಾವುಕಳಾಗಿ ಕಣ್ಣೀರು ಸುರಿಸಿ ಓಡಿ ಬಂದು ಮಕ್ಕಳನ್ನು ಅಪ್ಪಿಕೊಳ್ತಾಳಂತೆ. ಹೀಗೆ ಒಂದು ಕಣ್ಣೀರು ಸುರಿಸೋದು ಒಂಟೆ ಸುರಿಸೋದೇ ತಡ. ಮೈಕ್ರೋಪಿಪೇಟ್ ಅನ್ನು ಸಣ್ಣದಾದ ವೈದ್ಯಕೀಯ ಗಾಜಿನ ಟ್ಯೂಬನ್ನು ಇಟ್ಟು ಕಣ್ಣೀರನ್ನು ಸಂಗ್ರಹಿಸ್ತಾರೆ. ಸಾಮಾನ್ಯವಾಗಿ ಒಂದ್ಸಲ ಕಣ್ಣೀರು ಸುರಿಸಿದ್ರೆ 0.5 ಮಿಲಿಲೀಟರ್ನಿಂದ 2 ಮಿಲಿಲೀಟರ್ ಹನಿಗಳು ದೊರೆಯುತ್ತವೆ. 20 ಹನಿಗಳಲ್ಲಿ 300 μg ರೋಗ ನಿರೋಧಕತೆ ಇರ್ತವಂತೆ. ಒಂದು ಒಂಟೆ ಕಣ್ಣೀರು ಹನಿಯಿಂದ 26 ಬಗೆಯ ಹಾವುಗಳ ವಿಷವನ್ನು ನಿವಾಳಿಸಿ ತೆಗಿಬಹುದು ಅಂತ ಸಂಶೋಧನೆಯೇ ಹೇಳ್ತಿದೆ. ಅಂದರೆ ಒಂಟೆ ಅಳುವೇ ಸ್ವರ್ಗ, ಅಳದೇ ಇರುವುದೇ ನರಕ. ಗುಜರಾತ್ನಲ್ಲೊಂದು ಸ್ವರ್ಗ ಇದೆ, ಭೂತ್ ಪಟ್ಟಣ ಅಂತ ಇದರ ಹೆಸರು. ಈ ಊರಲ್ಲಿ ಕಾಲಿಟ್ಟರೆ 10-20ನೇ ಶತಮಾನಕ್ಕೆ ವಾಪಸ್ ಹೋಗ್ಬಿಡ್ತೀವಿ. ಇಲ್ಲಿರೋ ಕಲಾ ವೈಭವ ಮೀರಿಸುವ ಬಂಗಲೆಗಳು ಇನ್ನೆಲ್ಲೂ ಕಾಣೋಕೆ ಸಾಧ್ಯವೇ ಇಲ್ಲ. ಸುಮಾರು 150ಕ್ಕೂ ಹೆಚ್ಚು ಭವ್ಯ ಬಂಗಲೆಗಳು ಈ ಊರಿನ ಇತಿಹಾಸ ಇಮ್ಮಡಿಗೊಳಿಸಿದೆ. ಇಡೀ ಮೊಹಲ್ಲಾ ಒಂದೇ ರೀತಿಯ ವಿನ್ಯಾಸದ ಮನೆಗಳನ್ನು ಹೊಂದಿವೆ. ಇವುಗಳ ಇಂಟೀರಿಯರ್ ಸಂಯೋಜನೆ ಸೂಪರ್. ಒಂದು ಬಂಗಲೆಯ ಬಣ್ಣ ಕೆತ್ತನೆ ಮತ್ತೊಂದಕ್ಕೆ ಹೊಂದಿಕೊಳ್ಳುವಂತೆ, ಅದರ ಮುಂದುವರೆದ ಭಾಗ ಎನ್ನುವಂತೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿರುವ ಮನೆಗಳ ವಾಸ್ತುಶಿಲ್ಪವು 10-20ನೇ ಶತಮಾನದ್ದು. ಇವುಗಳಲ್ಲಿ ವಿಕ್ಟೋರಿಯನ್ ಕ್ಲಾಸಿಕಲ್ ಯುರೋಪಿಯನ್ ಶೈಲಿಯ ಕಿಟಕಿಗಳು, ಬಣ್ಣದ ಗ್ಲಾಸುಗಳು ಮತ್ತು ಸುಂದರವಾದ ಮರದ ಕೆತ್ತನೆಗಳಿಂದಾಗಿ ಇಡೀ ಬೀದಿಗೆ ಪರಂಪರೆಯ ಲುಕ್ ನೀಡಿದೆ. ಹಾಗಂತ ಈ ಬಂಗ್ಲೆಗಳಲ್ಲಿ ಮಾಲೀಕರು ವಾಸಿಸ್ತಿಲ್ಲ, ಅವರೆಲ್ಲರೂ ಮುಂಬಯಿ, ದೆಹಲಿ, ಆಫ್ರಿಕಾ, ಗಲ್ಫ್ ವಾಸಿಗಳು. ವೀಕೆಂಡಿಗೋ ವರ್ಷಕ್ಕೂ ಒಂದು ಬಾರಿ ಇಲ್ಲಿಗೆ ಬಂದು ಹೋಗ್ತಾರೆ. ಮಿಕ್ಕಂತೆ ಮನೆಗಳೆಲ್ಲವೂ ಗತವೈಭವವನ್ನು ಸಾರುತ್ತಾ ನಿಂತಿರುತ್ತವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಈಗ ಪ್ರಕಟಣೆ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆಯನ್ನು ನಾಳೆ ಆಚರಿಸಲಾಗುತ್ತಿದ್ದು, ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಡಿ ದೇವರಾಜ್ ಅರಸು ಅವರ ಪ್ರತಿಮೆಗೆ ಬೆಳಗ್ಗೆ 10:30 ಮಾಲಾರ್ಪಣೆ ಹಾಗೂ 11 ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಮತ್ತು ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯ ಆಯುಕ್ತರು ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ರಮೇಶ್ ಕುಮಾರ್ ತಂದೆ ಬಸವರಾಜಪ್ಪ 38 ವರ್ಷದ ವ್ಯಕ್ತಿ, ಶ್ರೀಮತಿ ಜಯಶೀಲ, ಹಿತೇಶ್ ಎಂಬ 9 ವರ್ಷದ ಮಗು ಹಾಗೂ ಪ್ರೇರಣಾ ಎಂಬ 3 ವರ್ಷದ ಮಗು ಕಾಣೆಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ವಿದ್ಯಾನಗರ ಪೊಲೀಸ್ ಠಾಣೆಯಿಂದ ಕಾಣೆಯಾಗಿದ್ದಾರೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದ್ದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
4: ಅಕಾಲಿಕ ಮಳೆಗೆ ಮಿಂಚು ಗುಡುಗು.

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪೆ ಕಿಸಾನೋಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
0: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಕಲಾಪ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರು ಮನವಿ ಮಾಡಿದರು. ಸದಸ್ಯರ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಬಳಿಕ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿದರು. ಸಚಿವ ಕೃಷ್ಣಬೈರೇಗೌಡ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಈ ನಡುವೆ ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಇಂದು ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲಾ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ

0: ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟಿಗೆ ಉನ್ನತ ಗುಣಮಟ್ಟದ ಎರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಸದನದಲ್ಲಿ ಈ ಕುರಿತಂತೆ ಚರ್ಚೆಗೆ ಬನ್ನಿ ಎಂದು ಪ್ರತಿಪಕ್ಷಗಳಿಗೆ ಆಹ್ವಾನ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಬಿಜೆಪಿ ನಾಯಕರು ತಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300 ಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ 80 ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26ರಿಂದ 28ರವರೆಗೆ ಬೆಂಗಳೂರಿನ ಜಯಮಹಲ್ ಮುಖ್ಯ ರಸ್ತೆಯಲ್ಲಿ ಇರುವ ಚಾಮರ ವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ಪಾದಕತೆಯಿಂದ ಕಪ್ನವರೆಗೆ ಎಂಬ ಪರಿಕಲ್ಪನೆಯ ಅಡಿ ಆಯೋಜಿಸಲಾಗಿರುವ ಈ ಉತ್ಸವ ಭಾರತದ ವೈವಿಧ್ಯಮಯ ಕಾಫಿ ಬೆಳೆಯುವ ಪ್ರದೇಶಗಳ ವೈಶಿಷ್ಟ್ಯತೆ ಮತ್ತು ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ದಾರೆ.
4: ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಅವರ ಬೆಳೆಗಾರರಿಂದ ಹಿಡಿದು ಎಕ್ಸ್ಪೋರ್ಟರ್ಸ್ ತನಕ, ಟ್ರೇಡರ್ಸ್ ತನಕ, ಕನ್ಸ್ಯೂಮರ್ಸ್ ತನಕ ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇಂಡಿಯಾದಲ್ಲಿರುವ ಬೇರೆ ಬೇರೆ ಸ್ಟೇಟ್ಗಳಿಂದ ಡಿಫ್ರೆಂಟ್ ರೀಜನ್ಸ್ ಇದೆ, ಅದರ್ ದೆನ್ ಇಂಡಿಯಾ ಆಲ್ಸೋ ವೇರಿಯಸ್ ಪಾರ್ಟಿಸಿಪೇಷನ್ ಇದೆ, ಎಕ್ಸಿಬಿಷನ್ಸ್ ಇರುತ್ತದೆ. ಇದರಲ್ಲಿ ಕಾಫಿ ಸೆಕ್ಟರ್ ಅಲ್ಲಿ ಇರುವ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವುದ್ರ ಬಗ್ಗೆ, ದ ವೇರಿಯಸ್ ವ್ಯಾಲ್ಯೂ ಅಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ಇರುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
0: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ನಾಳೆಯಿಂದ ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರೋಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳ ಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಮಂದಿ ಎರಡು ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 12 ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ, ಆತ್ಮರಕ್ಷಣೆಗಾಗಿ ತಾವು ಗುಂಡು ಹಾರಿಸಿದ್ದು, ಎಲ್ಲ ವಿವರಣೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಯು ಸತ್ಯಶೋಧನಾ ಸಮಿತಿ ರಚಿಸಿದೆ. ಮೃತ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಘಟನೆ ನಡೆದ ದಿನ ಹಾಗೂ ಹಿಂದಿನ ದಿನದ ಮಾಹಿತಿಯನ್ನು ಸಂಗ್ರಹಿಸಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ 21ರಂದು ಮಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾಂಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಇಂದು ಮಾತನಾಡಿದ ಸಮಾವೇಶದ ನಿರ್ದೇಶಕ ಎಸ್ಎಸ್ ನಾಯಕ್, ಈ ಬಾರಿಯ ಸಮಾವೇಶದಲ್ಲಿ ಪ್ರಮುಖ ಉದ್ಯಮಿಗಳು, ನವೋದ್ಯಮಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವಾ ವಲಯ ಮತ್ತು ಆರೋಗ್ಯ ಕ್ಷೇತ್ರದ ಪ್ರಮುಖರು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಮತ್ತು ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
5: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
6: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
7: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
8: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
9: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಈಗ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾ ಬೋರಯ್ಯ ಬಿ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು.
3: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಬರಗಾಲ ಸಮಯದಲ್ಲಿ ನಮ್ಮ ರೈತರು ಏನು ಉದ್ಯೋಗ ಮಾಡ್ಕೋಬಹುದು ಅನ್ನೋ ವಿಚಾರ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
4: ನಮಸ್ತೆ.
3: ನಮ್ಮ ರೈತರು ನಿರೀಕ್ಷಿಸಿದಷ್ಟು ಮಳೆ ಆಗಿಲ್ಲ ಅಂತ ನಾವು ಅನ್ಕೋತಾ ಇದ್ದೇವೆ. ನಮ್ಮ ಸರ್ಕಾರ ಕೂಡ ಅದೇ ಥರ ವಿಚಾರ ಮಾಡಿದೆ. ನಮ್ಮ ರೈತರಿಗೆ ನೆರವು ಆಗಬೇಕು, ಏನು ಅವರಿಗೆ ಸೂಚನೆ ಸಲಹೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಕಳಕಳಿ ಕೂಡ ಆಗಿದೆ. ಹಾಗಾಗಿ ಡಾಕ್ಟ್ರೆ, ನಮ್ಮ ರೈತರು ಈ ಒಂದು ಮಳೆ ಕಡಿಮೆ ಬಂದಂಥ ಸಮಯದಲ್ಲಿ, ಕೆಲವು ಇನ್ನೂ ಮಳೆ ಬರಬಹುದು ಆದರೆ ಹೇಳೋಕ್ಕಾಗಲ್ಲಲ್ಲ, ಈಗಾಗಲೇ ಸುಮಾರು ಒಳ್ಳೆಯ ಏನು ಮನ್ಸೂನ್ ಅಂತ ಹೇಳ್ತೇವಲ್ಲ, ಆ ದಿನಗಳು ಆರಂಭ ಆಗಿಬಿಟ್ಟಿದೆ. ಸುಮಾರು 20 ದಿನ ಹೆಚ್ಚಾಗ್ಬಿಡ್ತು, ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಿಟ್ಟಿಲ್ಲ, ಬಂದಿಲ್ಲ. ಹಾಗಾಗಿ ಏನು ಮಾಡ್ಬೋದು ಡಾಕ್ಟ್ರೆ, ಸ್ವಲ್ಪ ನಮ್ಮ ರೈತರಿಗೆ ಕಿವಿ ಮಾತನ್ನು ಹೇಳಿ.
4: ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಾವೇನು, ಮಳೆ ಇಷ್ಟೊತ್ತಿಗೆ ಸಾಕಷ್ಟು ನಿರೀಕ್ಷೆ ಮಾಡಬೇಕಾಗಿತ್ತು, ಬಿತ್ತನೆ ಕಾರ್ಯನೂ ಆಗಿಬಿಟ್ಟು ಈಗ ಅಂತರ ಬೇಸಾಯ ಮಾಡುವ ಹಂತದಲ್ಲಿ ನಾವು ಇರ್ತಾ ಇದ್ವಿ. ಆದರೆ ಈಗ ಹವಾಮಾನ ವೈಪರೀತ್ಯದಿಂದ ವ್ಯತ್ಯಾಸವಾಗಿರುವ ಹಿನ್ನೆಲೆಯಲ್ಲಿ ನಮಗೆ ಮಳೆ ಬರೋದು ತುಂಬ ಕ್ಷೀಣವಾದ ಲಕ್ಷಣಗಳು ಕಂಡುಬಂದಿದೆ, ಈಗಾಗಲೇ ಆಗಿದ್ದಾವೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನು ಈಗ ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ಮಾಡ್ತಾ ಇದ್ದಾರಾ, ಜೊತೆ ಜೊತೆಯಾಗಿ ಉದ್ದಿಮೆಯನ್ನು, ಇತರೆ ಉದ್ದಿಮೆಗಳನ್ನು ಸಹ ನಾವು ಮಾಡಬಹುದು. ಅವುಗಳಲ್ಲಿ ಮುಖ್ಯವಾಗಿ ಈಗ ಎಲ್ಲಿ ಒಂದು ನಮ್ಮ ಪಟ್ಟಣ ಪ್ರದೇಶ ಇರುತ್ತೆ, ಇಂಥ ಬೆಂಗಳೂರು ಸುತ್ತಮುತ್ತ ಇರ ಬೆಂಗಳೂರು, ಮೈಸೂರು, ಬೆಳಗಾಂ ಮತ್ತು ಆಮೇಲೆ ಧಾರವಾಡ, ಇಂಥ ಇರುವ ಪಟ್ಟಣ ಪ್ರದೇಶದಲ್ಲಿ ಏನೇನು ಜನಗಳಿದ್ದಾರೆ, ಈಗ ಆರೋಗ್ಯ ಅನ್ನೋದು ತುಂಬ ಎಲ್ಲರೂ ಕಾಳಜಿ ವಹಿಸ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕು, ಒಂದು ಉತ್ತಮವಾದ ಉತ್ಕೃಷ್ಟವಾದ ಪೋಷಕಾಂಶ ಭರಿತ ಆಹಾರ ಬೇಕಾಗುತ್ತೆ. ಈ ಪೋಷಕಾಂಶ ಭರಿತ ಆಹಾರನ ಅದರ ಜೊತೆಗೆ ಒಳ್ಳೆ ತರಕಾರಿ, ಒಳ್ಳೆ ಹಣ್ಣು ಹಂಪಗಳನ್ನು ಸಹ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಏನು ಪಟ್ಟಣ ಪ್ರದೇಶ ಜನಗಳಿದ್ದಾರೆ, ಚಿಕ್ಕ ಚಿಕ್ಕ ಕುಂಡಗಳಲ್ಲಿ, ಟೆರೇಸ್ ಗಾರ್ಡನ್ಗಳಲ್ಲಿ, ಮತ್ತೆ ಆಮೇಲೆ ಅವ್ರ ಹಿತ್ತಲ ಒಂದು ಮೇಲೆ ಚಿಕ್ಕ ಚಿಕ್ಕ ಒಂದು ಬಕೆಟ್ಗಳಲ್ಲಿ ತರಕಾರಿಗಳನ್ನ, ಇನ್ನು ಸಾಕಷ್ಟು ಇಲ್ಲಿ ಬೆಂಗಳೂರಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಹಣ್ಣಿನ ಗಿಡನೂ ಸಹ ಬೆಳೀತಾ ಇದ್ದಾರೆ ಒಂದು ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ. ಇಂಥ ಒಂದು ಸನ್ನಿವೇಶದಲ್ಲಿ ಅವರಿಗೆ ಬೇಕಾಗಿರುವ ಪೋಷಕಾಂಶಗಳನ್ನು ಪೂರೈಸುವ ಉದ್ದಿಮೆಗಳನ್ನು ನಾವು ಮಾಡ್ಬೋದು. ಯಾವ್ಯಾವುದು, ಒಂದು ಜೀವಾಮೃತ ಪ್ರಿಪ್ರೇಷನ್ನು, ಜೀವಾಮೃತ ಘನ ಮಾಡುವಂಥ ಒಂದು ಕಾರ್ಯವನ್ನು ಅದನ್ನು ಮಾಡಿಬಿಟ್ಟು ಮಾರಾಟ ಮಾಡುವಂಥದ್ದು ಒಂದೇದು. ಮತ್ತು ಅದಕ್ಕೆ ಪೂರಕವಾಗಿ ಇನ್ನು ಬೀಜಾಮೃತ, ಪಂಚಗವ್ಯ, ಯಾರು ಹಸುಗಳಿದ್ದಾವೆ, ಯಾರು ಸಂಪನ್ಮೂಲಗಳು ಅವರ ಹತ್ರ ಸಿಗ್ತಾ ಇದ್ದಾವೆ ಅಂಥ ರೈತ ಬಾಂಧವರು, ಅವರು ಸುಮ್ಮನೆ ಕೃಷಿಯನ್ನು ಏನು ಬರಗಾಲ ಇನ್ನೂ ಹೇಳಿಲ್ಲ, ಬಟ್ ಬರಗಾಲ ಮುನ್ಸೂಚನೆ ಏನು ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ, ಅದಕ್ಕೆ ಪರ್ಯಾಯವಾಗಿ ಇಂಥ ಉದ್ದಿಮೆಗಳನ್ನು ಮಾಡಿಬಿಟ್ಟು ಅವರು ಆದಾಯವನ್ನು ಗಳಿಸ್ಬೋದಾಗಿದೆ.
3: ಅಂದರೆ ತಾವು ಹೇಳಿದಾಗೆ ಈಗ ರೈತರು ಬೀಜಗಳನ್ನು ನೆನೆ ಹಾಕಿ ಅದು ಏನು ಮೊಳಕೆ ಬರಿತ ಬೀಜ ಅನ್ನೋದು ಅದರ ನಂತರ ಹಂತದಲ್ಲಿ ಕೂಡ ಬೆಳಿಬಹುದು ಅಂತ.
4: ಮೈಕ್ರೋಗ್ರೀನ್ಸ್,
3: ಮೈಕ್ರೋಗ್ರೀನ್ಸ್ ಚಿಗುರು ಸಸ್ಯಗಳನ್ನು ಬೆಳೆದು ಇವತ್ತೆ ಸಾಕಷ್ಟು ಜನ
4: ಬೆಳೀತಾ ಇದ್ದಾರೆ.
3: ಅದು ಆರೋಗ್ಯಕ್ಕೆ ತೀರಾ ಹತ್ತಿರ, ಮತ್ತೆ ತರಕಾರಿ ಕೂಡ ಖರೀದಿ ಮಾಡೋದು ಉಳಿತದೆ.
4: ಅಂತ ಉದ್ದಿಮೆಯನ್ನು ಸಹ ನಾವು ಪ್ರಾರಂಭ ಮಾಡ್ಬಿಟ್ಟು ಮಾಡಬಹುದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಹೋಟೆಲ್ಗಳಿಗೆ
3: ಅಣಬೆ ಕೃಷಿ ಮಾಡಿ ಅಂತ.
4: ಅಣಬೆಯನ್ನು ಕೃಷಿನೂ ಸಹ ಸಾಕಷ್ಟು ಒಳ್ಳೆ ಉದ್ಯಮವಾಗಿ ಯಾರು ಈಗ ಒಂದು ಪಟ್ಟಣ ಪ್ರದೇಶ ತೀರದಲ್ಲಿ ನಗರ ಪ್ರದೇಶ ಹತ್ತಿರದಲ್ಲಿದ್ದಾರೆ ಅಥವಾ ದೂರ ಇದ್ರೂ ಸಹ ಒಂದು ಈಗೇನು ಮಾಹಿತಿ ಹಂಚ್ಕೊಳ್ಳೋದು ತುಂಬಾ ಸುಲಭ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಈಗ ವಾಟ್ಸಪ್ ಅವೆಲ್ಲ ಬೇರೆ ಇದೆಲ್ಲ ಬಂದ್ಬಿಟ್ಟು ಮಾಹಿತಿ ಹಂಚ್ಕೊಳ್ಳೋದು ತುಂಬಾ ಈಸಿ ಆಗೋಗ್ಬಿಟ್ಟಿದೆ. ಯಾರು ಅಣಬೆ ಕೃಷಿ ಮಾಡ್ತಾರೆ ಅಥವಾ ಮೈಕ್ರೋಗ್ರೀನ್ಸ್ ತಾವು ಹೇಳ್ದಂಗೆ ಅವರೂ ಸಹ ಹಳ್ಳಿಗಳಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಹತ್ತಿರದ ಪಟ್ಟಣ ಪ್ರದೇಶಕ್ಕೆ ನಗರ ಪ್ರದೇಶಕ್ಕೆ ಕಳಿಸ್ಕೊಡುವ ವ್ಯವಸ್ಥೆನೂ ಸಹ ಈಗ, ಯಾಕಂದ್ರೆ ಇಷ್ಟು ರಸ್ತೆ ಮೂಲಕ ಇವಾಗೆಲ್ಲ ನಮ್ಮ ಒಂದು ಏನು ಸಾರಿಗೆ

0: ವ್ಯವಸ್ಥೆನೂ ಸಹ ಸಾಕಷ್ಟು ಮುಂದುವರೆದು ಬಿಟ್ಟಿದೆ. ಒಂದೇ ದಿನದಲ್ಲಿ ಎಲ್ಲಿ ಬೇಕಾದ್ರೂ ಕೆಲವೇ ಗಂಟೆಗಳಲ್ಲಿ ತಲುಪುವಂತ ವ್ಯವಸ್ಥೆನೂ ಸಹ ಆಗಿದೆ. ಈ ನಿಟ್ಟಿನಲ್ಲಿ ಇದು ಏನು ಮಳೆ ಬರಲಿಲ್ಲ ಅಂತಂದು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳದೆ
1: ಇದೊಂದು ವಿಚಾರ ಮಾಡಬಹುದಲ್ಲ.
0: ಹೌದೌದು.
1: ಅಂದ್ರೆ ಈ ಚಿಗುರು ಸಸ್ಯ ಅಂತ ಕಣ, ಇದು ಒಂದೆರಡಲ್ಲ, ನೂರಾರು ಸಸ್ಯಗಳನ್ನ ನೀವು ಬೆಳ್ಕೊಳ್ಬಹುದು.
0: ಹೌದೌದು.
1: ನೀವೆಲ್ಲಿ ಈಗ ಇತ್ತೀಚೆಗೆ ನಾವು ಮೆಂತೆ ಕಾಳು ನೆನೆಸಿದ್ದು
0: ಸೂರ್ಯಕಾಂತಿ, ಸೂರ್ಯಕಾಂತಿನೂ ಸಹ ನೀವ್ ಹೇಳ್ದಂಗೆ ಚಿಗುರು ಸಸ್ಯ ಮಾಡಿಬಿಟ್ಟು ಬೆಳೆಯುವಂತ ಪ್ರತಿಯೊಂದು ತರಕಾರಿಗಳು
1: ನೀವು ಬೆಳೆ,
0: ಸೂರ್ಯಕಾಂತಿನೂ ಎಲ್ಲವನ್ನೂ ಸಹ ಬೆಳೆದು ಬಿಟ್ಟು
1: ಹೌದು
0: ಅವರು
1: ಹೌದು
0: ಉಪಯೋಗ ಆಹಾರವಾಗಿ ಉಪಯೋಗವಂತ ಕ್ರಮವನ್ನು ಸಹ ಮಾಡ್ಕೋಬಹುದಾಗಿದೆ.
1: ಇನ್ನೊಂದು ಡಾಕ್ಟರಿಗೆ, ಕಡಿಮೆ ಅವಧಿಯಲ್ಲಿ ನಮ್ಮ ರೈತರಿಗೆ ಸಣ್ಣ ಪ್ರಮಾಣದ ನೀರನ್ನ ಉಪಯೋಗಿಸ್ಕೊಂಡು ಈ ಹೂವನ್ನು ಬೆಳಿಬಹುದಲ್ಲ.
0: ಅಂದ್ರೆ ಇದಕ್ಕೆ ಇಲ್ಲಿ ಕೆಲವೊಂದು ಅರ್ಬನ್ ಆರ್ಟಿಕಲ್ಚರ್ ಅಂತಂದೇಳಿ, ಅಂದ್ರೆ ನಗರೀಕರಣದ ತೋಟಗಾರಿಕೆ ಇದನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಅವರು ಏನೋ ಮನೆಗಳ ಹತ್ರ ಜಮೀನುಗಳಿದಾವೆ ಅಥವಾ ಸೈಟ್ ಇದೆ ಅಂತ ಹತ್ರ ಸಹ ಈ ಒಂದು ಚಿಕ್ಕ ಉದ್ಯಮೆಯಾಗಿ
1: ಹೌದು
0: ಅದನ್ನ ಮಾಡುವ ಪರಿಪಾಟಲಿದೆ. ಅದಕ್ಕೆ ಮತ್ತೆ ಯಾರು ಸ್ವಲ್ಪ ಈಗ ರೈತ ಬಾಂಧವರು ಏನು ಅವರು ನೀರಿದೆ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತಾವ್ ಹೇಳ್ದಂಗೆ ಚಿಕ್ಕ ಚಿಕ್ಕ ಕುಂಡಗಳಲ್ಲಿ ಚಿಕ್ಕ ಚಿಕ್ಕ ಪ್ರದೇಶದಲ್ಲಿ ಆ ಹೂಗಳನ್ನು ಸಹ ಮಾಡಿಬಿಟ್ಟು ಮಾಡೋ ಒಂದು ಕೆಲಸವನ್ನು ಸಹ ಮಾಡಬಹುದಾಗಿದೆ. ಮಾಡಬಹುದು.
1: ಇದಲ್ಲದೆ ಈಗ ಏನು ಧಾನ್ಯಗಳ ಒಂದು ಪ್ರೊಸೆಸ್ ಕೂಡ ಮಾಡಿ ಅದನ್ನು ಕೂಡ ಒಂದು ಉದ್ಯೋಗವಾಗಿ ಮಾಡ್ಕೊಳ್ಬಹುದು.
0: ಹೌದು. ಏನಕ್ಕೆ ಅಂತ ಹೇಳಿದ್ರೆ ಇದು ಈಗ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ಸಾಕಷ್ಟು ಜನಗಳಿಗೆ ಸಮಸ್ಯೆ ಕಾಡ್ತಾ ಇದೆ. ಆರೋಗ್ಯಕ್ಕೆ ಸಾಕಷ್ಟು ಪ್ರಾಮುಖ್ಯತೆ, ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ. ನಾವು ಮುಖ್ಯವಾಗಿ ಇಲ್ಲಿ ಮೂರು ಕೆಲಸ ನಾವು ಅಂದ್ರೆ ಪ್ರತಿಯೊಂದು ದಿನದಲ್ಲಿ ಊಟ ಮಾಡ್ತೀವಿ, ಆಮೇಲೆ ಉಸಿರಾಡ್ತೀವಿ, ಮತ್ತೆ ಆಮೇಲೆ ನೀರು ಕುಡಿತೇವೆ. ಇವೆಲ್ಲವನ್ನೂ ಸಹ ಕಲುಷಿತವಾದ ವಾತಾವರಣದಲ್ಲಿ ನಾವು ಇವನ್ನು ಸೇವನೆ ಮಾಡ್ತಿದ್ದೀವಿ. ಈಗ ಏನಾಗಿದೆಯಾ ಅಂತ ಹೇಳಿದ್ರೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೆ ಏನೇನು ಆಹಾರ, ತರಕಾರಿ ಆಗಿರ್ಬಹುದು, ಹಣ್ಣು ಹಂಪಲುಗಳಾಗಿರ್ಬೋದು,
1: ಅಂದ್ರೆ ನೀವು ಮಾಡಿ ಜನರಿಗೆ ತಲುಪಿಸಿ ಅಂತ
0: ತಲುಪಿಸುವಂತ ವ್ಯವಸ್ಥೆನ ಯಾರು ಹಳ್ಳಿಗಳಲ್ಲಿ ಇರ್ತಾರೆ ಅಂತ ಇವರು ಇಂಥ ಸಂದರ್ಭದಲ್ಲಿ
1: ಹೌದು
0: ಏನು ಈಗ ಮಳೆ ಬರಲಿಲ್ಲ ಅಂತಂದೇಳಿ ಸುಮ್ಮನೆ ಹಾಗೆ ಕುಳಿತುಕೊಳ್ಳದೆ
1: ಹೌದು
0: ಇಂಥ ಒಂದು ಪರ್ಯಾಯ ಕೆಲಸಗಳನ್ನ ಮಾಡಿದ್ರೆ ಅವರು ಒಂದು ಸ್ವಲ್ಪ ಆದಾಯನೂ ಪಡಿಬಹುದು.
1: ಇದೇ ತರ ಅನೇಕ ಉಪಕಸಬನ್ನ ಮಾಡ್ಕೊಂಡು ಹೋಗ್ಬಹುದು.
0: ಹೌದು. ಕೆವಿಕೆನ ಸಂಪರ್ಕ ಮಾಡಬಹುದು, ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕ ಮಾಡಬಹುದು,
1: ಹಾಲು
0: ಕೃಷಿ ವಿಶ್ವವಿದ್ಯಾಲಯಗಳನ್ನ ಸಹ ಸಂಪರ್ಕ ಮಾಡಬಹುದು,
1: ಹಾಲು ಉತ್ಪಾದನೆ ಮಾಡ್ಕೋಬಹುದು
0: ಮಾಡಬಹುದು.
1: ಆಮೇಲೆ ಡಾಕ್ಟರ್, ಈ ಕೌಡಂಗನ್ನ ಏನು ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಸಾಧ್ಯನಾ?
0: ಅಂದ್ರೆ ಸಗಣಿಯನ್ನ
1: ಹೌದು
0: ಯಾರ್ಯಾರು ಅಂದ್ರೆ ಅವಕಾಶ ಇದಾವೆ ಈಗ ಹಸುಗಳು ಯಾರ್ಯಾರ ಹತ್ರ ಇದಾವೆ
1: ಹೌದು
0: ಅವುಗಳನ್ನ ಈಗ ಬೆರಣಿ ಮಾಡಿಬಿಟ್ಟು ಅದನ್ನ ಮಾಡುವಂತ ಕಸಬು ಅಂದ್ರೆ ಘನ ಜೀವಾಮೃತ
1: ಪುರಾತನ
0: ಕಾಲದಿಂದಲೂ ಸಹ ಬೆರಣಿಯನ್ನ ಮಾಡಿ
1: ಸಂಪ್ರದಾಯದ ಸಂದರ್ಭದಲ್ಲಿ
0: ಉಪಯೋಗಿಸ್ತಾರೆ.
1: ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ವಿದೇಶದವರು ಸಾವಯವ ಕೃಷಿ ಅಂತ ಹೇಳ್ಕೊಂಡು ಉಪಯೋಗ ಶುರು ಮಾಡಿದ್ದಾರೆ ನಾವು ಹಿಂದುಳಿದಿದ್ದೇವೆ.
0: ಹೌದೌದೌದೌದು. ಈ ನಿಟ್ಟಿನಲ್ಲಿ ಅಂದ್ರೆ ಅವ್ರ ಹತ್ರ ಯಾವ ರೀತಿ ಸಂಪನ್ಮೂಲಗಳು ಅವ್ರ ಹತ್ರ ವ್ಯವಸ್ಥೆ ಇದಾವೆ, ಹಸುಗಳಿದ್ರೆ
1: ಹೌದು
0: ಗಂಜಲವನ್ನ ಅದನ್ನ ಪ್ರೊಸೆಸ್ ಮಾಡ್ಬಿಟ್ಟು ಕೊಡುವಂತದ್ದು, ಮತ್ತೆ ಸಗಣಿಯನ್ನ ವಿವಿಧ ರೂಪಾಂತರ ಮಾಡಿಬಿಟ್ಟು ವಿವಿಧ ರೂಪಗಳಲ್ಲಿ ಅದನ್ನು ಸಹ ಮಾರಾಟ ಮಾಡಬಹುದು. ಅದೇ ಬೆರಣಿ ಮಾಡೋದು, ಮತ್ತೆ ಕೆಲವರೆಲ್ಲ ವಿಭೂತಿ ಅಂದ್ರೆ ಅದಕ್ಕೂ ಸಹ ಸುಡೋದಕ್ಕೆ ಉಪಯೋಗಿಸ್ತಾರೆ ಇಲ್ಲಿ ಅಂದ್ರೆ ಪಟ್ಟಣ ಪ್ರದೇಶಗಳಲ್ಲಿ. ಅದ್ರ ಕೊರತೆ ಬಹಳ ಕಾಡ್ತಾ ಇದೆ. ಅಂತದನ್ನು ಸಹ ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನ ನಾವು ಮಾಡ್ಕೋಬಹುದು.
1: ಅದೇ ತರ ಸೊಪ್ಪಿನ ಗೊಬ್ಬರನು ನೀವು ಉತ್ಪಾದನೆ ಮಾಡ್ಕೋಬಹುದು ಜಾಸ್ತಿನ.
0: ಹೌದು. ಅಂದ್ರೆ ಅವ್ರು ಏನು ಬೆಳೆ ಬೆಳೀತಿದ್ದಾರೆ ಅಥವಾ ಏನೇನು ಅವ್ರ ತ್ಯಾಜ್ಯಗಳು ಉತ್ಪಾದನೆ ಆಗ್ತಿದಾವ ಅದರಿಂದ ಸಹ ಕಾಂಪೋಸ್ಟ್ ಅನ್ನ ಎರೆಹುಳು ಗೊಬ್ಬರವನ್ನ
1: ಸಾವಯವ ಗೊಬ್ಬರ ಇವತ್ತು ತುಂಬಾ ಎಲ್ಲರಿಗೂ
0: ಬೇಕಾಗಿರುವ ತುಂಬಾ ಉತ್ಕೃಷ್ಟವಾದ
1: ಗೊಬ್ಬರ.
0: ಯಾಕಂದ್ರೆ ಈಗ ನಾವು ಸಾಕಷ್ಟು ಆಕಾರ ನೆತ್ತಿದೆ, ಗೊಬ್ಬರಗಳಿಲ್ಲ, ರಾಸಾಯನಿಕ ಗೊಬ್ಬರಗಳಿಲ್ಲ ಅಂದೇಳಿ.
1: ಡಾಕ್ಟರ್, ಈಗ ನಮ್ಮ ರೈತರು ಬರಗಾಲ ಸಂದರ್ಭದಲ್ಲಿ ಈಗ ಬೆಳೆ ಬೆಳಿಲಿಕ್ಕೆ ಆಗದಿದ್ದಂತ ಸಂದರ್ಭದಲ್ಲಿ ಅವರು ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗತ್ತೆ. ಹಂಗಾಗಿ ಏನೇನ್ ಮಾಡಬಹುದು ಅನ್ನೋ ಒಂದು ವಿಷಯದ ಕುರಿತು ನಾವು ಮಾತಾಡ್ತಾ ಇದ್ವಿ. ಪರ್ಯಾಯವಾಗಿ ಉದ್ಯೋಗ ಅವ್ರಿಗೆ ಬೇಕಲ್ಲ.
0: ಹೌದು. ಯಾಕಂತ ಹೇಳಿದ್ರೆ ಈಗ ಮಳೆನೇ ನಂಬ್ಕೊಂಡು ಅಂದ್ರೆ ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಕಷ್ಟ ಆಗ್ತಾ ಇದೆ. ಈಗ ಆಗ್ಲೇ ನಾವು ಹೇಳ್ದಂಗೆ ಒಂದು ಅಣಬೆ ಬೇಸಾಯ ಮಾಡೋದು ಅವರಲ್ಲಿ
1: ಎಲ್ಲರೂ ಅಣಬೆ ಬೇಸಾಯ
0: ಮಾಡಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಸವಲತ್ತುಗಳಿದಾವೆ,
1: ಇದಾಯ್ತು, ಈಗ ರೈತರು ಬೆಳೆ ಬೆಳೆಯೋದಾಯ್ತು, ಇದಾಯ್ತು. ಈಗ ಅದಲ್ದೆ ಮೇವಿನ ಉತ್ಪಾದನೆ ಮಾಡ್ಬೋದಲ್ಲ ರೈತರಿಗೆ, ಮತ್ತೆ ನಮ್ಮ ಪ್ರಾಣಿಗಳಿಗೆ ಮೇವು ಬೇಕಾಗುತ್ತೆ, ಅದನ್ನು ಮೇವು ಬೆಳೆಯ ಒಂದು ವಿಚಾರ ಮಾಡಬಹುದು. ಆಮೇಲೆ ಕೃಷಿ ಹೊಂಡಗಳ ಒಂದು ತಯಾರಿ ಮಾಡಬಹುದು,
0: ಅಂದ್ರೆ
1: ಮೀನು ಬೇಸಾಯ ಕೃಷಿ ಮಾಡಬಹುದು.
0: ಹೌದು. ಉಪಕಸಬುಗಳಾಗಿ ಈಗ ನಮ್ಮ

0: ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಕಡಿಮೆ ಅವಧಿಯಲ್ಲಿ ಈಗ ಮೇವು ಉತ್ಪಾದನೆ ಹೇಗೆ ಮಾಡಬಹುದು ಡಾಕ್ಟ್ರೆ?
1: ಇವಾಗ ಏನಂದ್ರೆ ಈಗ ರಾಗಿನೇ ಇದೆ,
0: ಹೌದು,
1: ಆ ರಾಗಿನೇ ಸಹ ಒಳ್ಳೆ ಹುಲ್ಲಾಗಿ ನಾವು ಬಳಕೆ ಮಾಡ್ಕೊಬಹುದು. ಆಮೇಲೆ ಜೋಳವನ್ನ,
0: ಜೋಳ
1: ಅದನ್ನು ಸಹ ಅಷ್ಟೇನೆ, ಅದರಲ್ಲೂ ಸಹ ಮುಸ್ಕಿನ ಜೋಳ ಇದೆಯಲ್ಲ, ತುಂಬಾ ಒಳ್ಳೆ ಉದ್ಯಮವಾಗಿ. ಯಾರು ಇವಾಗ ರೈತ ಬಾಂಧವರು ಹಸುಗಳನ್ನ ಯಾರು ಜಾಸ್ತಿ ಕಟ್ಕೊಂಡಿದ್ದಾರೆ, ದನಕರುಗಳನ್ನ ಯಾರು ಜಾಸ್ತಿ ಕಟ್ಕೊಂಡಿದ್ದಾರೆ, ಅವ್ರಿಗೆ ಮೇವು ಕೊರತೆ ಸಾಕಷ್ಟು ಉಂಟಾಗ್ತದೆ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ.
0: ಹೌದು,
1: ಅಂತ ಯಾರ್ಯಾರಿಗೆ ಬೇಕಾಗುತ್ತೆ ಅದನ್ನು ಸಹ ಒಂದು ಉಪಕಸವಾಗಿ ಅವರು ಮಾಡ್ಕೊಬಹುದು, ಅದರಿಂದ ಆದಾಯ ಸಹ ಪಡೆಯಬಹುದು
0: ಸಾಮಾನ್ಯವಾಗಿ. ಯಾಕೆ ಅಂದ್ರೆ ಈಗ ಉಪಕಸಬು ಅಂತ ಕಣ ಸಾಮಾನ್ಯವಾಗಿ ಹೈನೋದ್ಯಮ ಮಾಡಕ್ ಹೋಗ್ತಾರೆ,
1: ಹೌದು,
0: ಅವರಿಗೆ ಮೇವು ಬೇಕಾಗುತ್ತೆ,
1: ಮೇವು ಬೇಕಾಗುತ್ತೆ,
0: ಹೌದಲ್ಲ,
1: ಹೌದು ಹೌದು,
0: ಎರಡೂ ಇದಾಗುತ್ತೆ. ನೀವು ಬೆಳ್ಕೊಳ್ಳಿ, ನೀವೇ ಬೆಳೀತೀರಿ, ನೀವೇ ಹೈನೋದ್ಯಮ ಮಾಡ್ತೀರಾ, ಆಯ್ತು. ಇದು ಕೆಲವೊಬ್ರು ಕೇವಲ ಮೇವನ್ನೇ ಬೆಳಿಬಹುದಲ್ಲ, ಉದ್ಯೋಗವಾಗಿ ದೊಡ್ಡದಿದೆ, ಹೈನುಗಾರಿಕೆ ಬೇಡ, ಹೈನುಗಾರಿಕೆ ಬೇರೆಯವ್ರು ಮಾಡ್ತಾರೆ,
1: ಹೌದು,
0: ನೀವು ಬರೀ ಮೇವನ್ ಬೆಳೀರಿ.
1: ಅಂದ್ರೆ ಇಲ್ಲಿ ನೀವು ಕೇಳಿರೋ ಪ್ರಶ್ನೆ ತುಂಬಾ ಸಾಂದರ್ಭಿಕವಾಗಿದೆ, ಈಗ ಬೇಕಾಗಿರೋದು ಯಾಕೆ ಅಂತ ಹೇಳಿದ್ರೆ, ಈಗೆಲ್ಲ ಕೃಷಿಗೆ ಬರುವಂತ ಯುವಕರಿದ್ದಾರೆ, ಆ ಯುವಕರೆಲ್ಲ ಕೆಲವರಿಗೆ ಹೊಲ ಇರಲ್ಲ, ಜಮೀನು ಸಹ ಇರಲ್ಲ, ಅಂತ ಇವರು ಕೃಷಿಗೆ ಬರ್ತಾ ಇದ್ದಾರೆ. ತಾವ್ ಹೇಳ್ದಂಗೆ ಹೈನುಗಾರಿಕೆ ಅಂತರು ಪ್ರಾರಂಭ ಮಾಡ್ತಾ ಇದ್ದಾರೆ, ಅಂದ್ರೆ ಅವ್ರ ಹೊಲ ಇರಲ್ಲ, ಏನು ಇರಲ್ಲ, ಅಂತ ಒಂದು ಸಂದರ್ಭಗಳಲ್ಲಿ ನೋಡ್ಕೊಂಡು ಮೇವುಗಾರಿಕೆ, ಮೇವನ್ನ ಬೆಳೆಯೋದು ಒಳ್ಳೆ ಉದ್ಯಮೆಯಾಗಿ ಸಹ ಮಾಡ್ಕೊಬಹುದು. ಯಾರ್ಯಾರಿಗೆ ಅದನ್ನ ಅವಶ್ಯಕತೆ ಇದೆ ಅಂತರಿಗೆ ಇದನ್ನ ಮೇವನ್ನ ಪೂರೈಸಬಹುದು.
0: ಮೇವನ್ನ ಈಗ ಡಾಕ್ಟ್ರೆ ಕಾಳನ್ನು ಉಪಯೋಗಿಸ್ಕೊಂಡು ಮೇವನ್ನ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ತರದಲ್ಲಿ ಬೆಳಿಬಹುದು ಸ್ವಲ್ಪ ಹೇಳಿ.
1: ಇದರಲ್ಲಿ ಒಂದು ನಾನು ಹೇಳ್ದಾಗಲೇ ಹೇಳಿದೆ, ಏಕದಳ ಧಾನ್ಯಗಳಲ್ಲಿ ರಾಗಿ, ಜೋಳ,
0: ಭೂಮಿ ಹಾಕಿ ಬೆಳೆದಾಯ್ತು, ನೀರ್ ಇಲ್ದೆ ಗೊಬ್ಬರ ಇಲ್ದೆ ಬೆಳೆಯೋದು ಹೇಳಿ,
1: ಅಂದ್ರೆ ಹೈಡ್ರೋಫೋನಿಕ್ಸ್ ಅಂದೇಳಿ. ಹೈಡ್ರೋಫೋನಿಕ್ಸ್ ಅಲ್ಲಿ ಅದನ್ನ ಬೆಳಿಬಹುದು, ಬಟ್
0: ಚಿಕ್ಕ ಚಿಕ್ಕ
1: ತಟ್ಟೆಗಳಲ್ಲಿ, ಅಂದ್ರೆ ಚಿಕ್ಕ ಚಿಕ್ಕ ಒಂದು ಅದಕ್ಕೆ ಒಂದು ಸಪರೇಟ್ ಯೂನಿಟ್ ಗಳು ಮಾಡಿಕೊಂಡು
0: ಆ ಒಂದು ಏನು ಬೆಳೆದಂತ ಒಂದು ಬೆಳೆಗೆ ಮಣ್ಣು ಮತ್ತೆ ಕಸ ಏನು ತಾಗ್ದಿದ್ದಂಗಿರುತ್ತೆ, ನೇರವಾಗಿ ಪ್ರಾಣಿಗಳಿಗೆ ತಿನ್ನ ಕೊಡೋ ಅಂತ ಅವಕಾಶನೂ ಕೂಡ ಇದೆ.
1: ಇದೆ, ಆದ್ರೆ ಅದನ್ನ ಸೂಕ್ಷ್ಮವಾಗಿ ಒಂದ್ ಸ್ವಲ್ಪ ಅಂದ್ರೆ ಬಳಕೆ ಮಾಡೋದು ಒಂದು ಜಾಗೃತಿಯಿಂದ ನಾವು ಮಾಡ್ಬೇಕಾಗತ್ತೆ ಅದನ್ನ. ತಾವ್ ಹೇಳಿದ್ರೆ ಯಾವುದು ಜೋಳವನ್ನ ಹೈಡ್ರೋಫೋನಿಕ್ಸ್ ಅಲ್ಲಿ ಬೆಳೆಯೋದು ಕೆಲವು ಕೆಲವೆಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಒಂದು ಇದು ಜಾಗರೂಕತೆ ಇದ್ದ
0: ಇದು ಒಂದು ಇನ್ನು ಹಲವಾರು ಬೆಳಿಬಹುದಲ್ಲ ಅಂತ.
1: ಹೌದೌದೌದು, ಇದ್ರ ಜೊತೆ ವಿವಿಧ ಏಕದಳ ಧಾನ್ಯಗಳು ಸಹ, ಅಂದ್ರೆ ಇವು ಬೆಳಿಬೇಕಾದ್ರೆ ಒಂದು ಜಾಗರೂಕತೆ ಇರಬೇಕಾಗುತ್ತೆ, ಆ ಜಾಗರೂಕತೆಯನ್ನು ವಹಿಸಿಕೊಂಡು ನಾವು ಹೈಡ್ರೋಫೋನಿಕ್ಸ್ ನನ್ನ ಮಾಡಿದ್ದೆ ಆದ್ರೆ ಅವುಗಳನ್ನು ಸಹ ಒಂದು ಉದ್ಯಮೆಯಾಗಿ ಉಪಕಸವಾಗಿ ನಾವು ಮಾಡಬಹುದು.
0: ಇದರಲ್ಲಿ ಹತ್ತಾರು ಉದ್ಯೋಗಗಳು ನಮ್ಮಲ್ಲಿ ನಮ್ಮ ರೈತರ ಹೊಲದಲ್ಲಿ ಸಿಗುತ್ತದೆ, ಒಂದೊಂದಾಗಿ ವಿಚಾರ ಮಾಡ್ಕೊತ ಹೋದ್ರೆ ಎಲ್ಲದೂ ಆಗುತ್ತೆ.
1: ಹೌದು, ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ ಈಗಿನ ಒಂದು ಪ್ರಸ್ತುತ ಸನ್ನಿವೇಶವನ್ನ ನಾವು ಗಣನೆಗೆ ತಗೊಂಡ್ರೆ ಕೆರೆಗಳಲ್ಲಿ ಹೂಳೆತ್ತುವ ಕೆಲಸ ಮತ್ತೆ ಆಮೇಲೆ ಅವ್ರ ಹೊಲಗಳಲ್ಲೇನೆ
0: ಹೌದು
1: ಚಿಕ್ಕ ಚಿಕ್ಕ ಹೊಂಡ ಮಾಡ್ಕೊಂಡು ಏನ್ ಮಳೆ ಬರುತ್ತಲ್ವಾ ಮಳೆನ ನೀರನ್ನ ಇಂಗ್ಸುವಂತ ಕೆಲಸ
0: ಅದು ಮಾಡಬಹುದು,
1: ಅದನ್ನು ಮಾಡಬಹುದು. ಯಾಕಂದ್ರೆ ನಿರಂತರವಾಗಿ
0: ಹೌದು ಹೌದು, ಇದಕ್ಕೆ ಈಗ ಸರ್ಕಾರದ ನೆರವು ಅಥವಾ ಯಾವ್ದಾದ್ರು ಯೋಜನೆಗಳು ಇದ್ರ ಬಗ್ಗೆ ಮಾತಾಡಿ.
1: ಇದರಲ್ಲಿ ಏನಂತ ಹೇಳಿದ್ರೆ ಕೃಷಿ ಇಲಾಖೆಯಲ್ಲಿ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ಅರಣ್ಯ ಇಲಾಖೆಯಲ್ಲೂ ಸಹ ಕೆಲವೊಂದು ಅವಕಾಶಗಳು ಇದಾವೆ, ಅವುಗಳನ್ನ ಅವರು ಹತ್ತಿರದ ಇಲಾಖೆಯನ್ನ ಸಂಪರ್ಕ ಮಾಡಿದ್ರೆ, ಆಮೇಲೆ ಮತ್ತೆ ಇದು ಯಾವುದು ಅವರ ಒಂದು ಹಳ್ಳಿಗಳಲ್ಲಿ ಗ್ರಾಮ ಸಭೆಗಳಲ್ಲಿ ಇವುಗಳನ್ನ ಸಹ ಚರ್ಚೆ ಮಾಡಿಬಿಟ್ಟು ಸಂಬಂಧಪಟ್ಟ ಕೃಷಿ ಹೊಂಡಗಳನ್ನ ಮಾಡೋಕೆ ಅವಕಾಶ ಇದೆ, ಅದನ್ನ ಅವರು ಉಪಯೋಗಿಸ್ಕೊಬಹುದು.
0: ಅಂದ್ರೆ ಲೇಬರ್ ಚಾರ್ಜ್ ಕೂಡ ಕೊಡ್ತಾರೆ.
1: ಹೌದೌದೌದು,
0: ಅದು ಈಗ ದಿನಗಳು ಕೂಡ ಜಾಸ್ತಿ ಆಯ್ತು. ಅವಾಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಇತ್ತು,
1: ಹೌದು,
0: ಇವಾಗ ಅದು ಸ್ವಲ್ಪ ಮಾರ್ಪಾಡು ಮಾಡಿ ಇನ್ನೂ ಆ ದಿನಗಳನ್ನು ಜಾಸ್ತಿ ಮಾಡಿದ್ದಾರೆ, ಕೂಲಿ ಕೂಡ ಜಾಸ್ತಿ ಮಾಡಿದ್ದಾರೆ.
1: ಹೌದೌದು,
0: ಅದು ಉಪಯೋಗ ಕೂಡ ನಮ್ಮ ರೈತರು ಪಡ್ಕೋಬಹುದು. ಸರ್ಕಾರದ ಯೋಜನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ
1: ಯೋಜನೆ ಆಗಿದೆ, ಅದನ್ನು ಸಹ ಸದ್ಬಳಕೆ ಮಾಡ್ಕೋಬಹುದು. ಆ ಯೋಜನೆಯಲ್ಲೂ ಸಹ ಈ ಒಂದು ಹೊಂಡಗಳನ್ನ ಮಾಡೋ ಕೆಲಸಗಳನ್ನ ಮಾಡ್ಕೊಬಹುದಾಗಿದೆ.
0: ಇದನ್ನ ಮಾಡ್ಬೇಕಂದ್ರೆ ಈಗ ಯಾರು ಸಂಪರ್ಕ ಮಾಡಬೇಕು?
1: ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರನ್ನ ಚರ್ಚೆ ಮಾಡ್ಬಿಟ್ಟು, PDO ಅಂತಂದೇಳಿ ಲೋಕಲ್ ಇದರಲ್ಲಿ ಚರ್ಚೆ ಮಾಡ್ಬಿಟ್ಟು ಏನೇನು ಅವ್ರ ಹೊಲ ಏನಿದೆ ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಒದಗಿಸದೆ ಆದ್ರೆ ಅವ್ರು ಆ ಕೆಲಸಗಳನ್ನ ಮಾಡೋದಕ್ಕೆ ಕ್ರಮ ಕೈಗೊಳ್ತಾರೆ.
0: ಡಾಕ್ಟ್ರೆ ಇದಲ್ಲದೆ ಈಗ ಕಡಿಮೆ ಅವಧಿಯಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೀಲಿಕ್ಕೆ ಅವಕಾಶ ಉಂಟಾ?
1: ಈಗ
0: ಉದಾಹರಣೆಗೆ ಈಗ ಏನು ಪಪ್ಪಾಯಿ ಹಣ್ಣು ಇರ್ಬೋದು ಅಥವಾ ಆ ರೀತಿ ಹಣ್ಣು,
1: ಅಂದ್ರೆ ಆ ರೀತಿ ಪಪ್ಪಾಯ ಅಂತ ಹೇಳಿದ್ರೆ ಅದು ನೀರು ಬಿಡುವ ಬೆಳೆ,
0: ಕಡಿಮೆ
1: ನೀರು ಬೇಡುವಂತ. ಯಾಕೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲವನ್ನು ಸಹ ನಾವು ಹಿರಿಯರು ಏನೇನು ಹಿಂದಿನ ಕಾಲದಲ್ಲಿ ಏನೇನು ಪದ್ಧತಿ ಬೇಸಾಯ ಪದ್ಧತಿಗಳನ್ನ ಮಾಡ್ತಾ ಇದ್ರು, ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರು, ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಬರ್ತಾ

0: ಇದೆ, ಬಂದಿದೆ, ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ತಿನ್ನುವ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳ ಕೊರತೆಯನ್ನು ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಏನು, ನಾವು ಹಿಂದೆ ಚಳ್ಳೆಹಣ್ಣು ತಿಂತಾ ಇದ್ವಿ, ಕವಳೆಹಣ್ಣು, ಅಂದರೆ ಇವೆಲ್ಲವನ್ನು ಸಹ ಹಳ್ಳಿಗಳಲ್ಲಿ ಸಿಗೋಂಥ ಹಣ್ಣುಗಳಾಗಿರ್ತವೆ. ಇವುಗಳು ಸಹ ಯಾರು ಇದನ್ನ ಕೃಷಿ, ಈಗ ಅದಕ್ಕೆ ಸಸಿಗಳು ಸಹ ಸಿಗ್ತಾ ಇದ್ದಾವೆ, ಅವುಗಳನ್ನ ಸಹ ನಾಟಿನೂ ಮಾಡ್ತಾ ಇದ್ದಾರೆ, ಅಂಥವಕ್ಕೆ ಸಾಕಷ್ಟು ವಿಪುಲ ಅವಕಾಶಗಳಿದ್ದಾವೆ. ಆದರೆ ನಾವು ಇಲ್ಲಿ ಒಂದು ಗಮನಿಸಬೇಕಾದ್ರೆ ಅಂತ ಹೇಳಿದ್ರೆ, ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚಿಗೆ ನೀರು ಬೇಡುವಂಥ ಬೆಳೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋಣ, ಕಡಿಮೆ ನೀರು ಬೇಡುವಂಥ ಬೆಳೆಗಳನ್ನು ಗಮನ ಕೊಡೋಣ. ಆ ನಿಟ್ಟಿನಲ್ಲಿ ನಾವು ಇದಕ್ಕೆ ಬೇಕಾಗಿರೋದು ಒಂದು ಸಾವಯವ ಗೊಬ್ಬರಗಳನ್ನು ಸಾಕಷ್ಟು ಬಳಕೆ ಮಾಡೋಣ. ಆಮೇಲೆ ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಜೈವಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಒಂದು ಬಳಕೆ ಮಾಡಿದ್ರೆ ತುಂಬ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಮಣ್ಣು ಏನಂದ್ರೆ ಅದಕ್ಕೆ ಜೀವ ಇದೆ, ಆ ಜೀವ ಬರ್ಸೋದಕ್ಕೆ ನಾವು ಇದನ್ನ ಮಾಡಬೇಕಾಗುತ್ತೆ. ಅದನ್ನು ಮಾಡಿದ್ರೆ ಒಳ್ಳೆ ಉತ್ಕೃಷ್ಟವಾದ ಆಹಾರ, ಉತ್ಕೃಷ್ಟವಾದ ಹಣ್ಣುಗಳು, ಉತ್ಕೃಷ್ಟವಾದ ತರಕಾರಿಗಳನ್ನ ಬೆಳೆಯೋದಕ್ಕೆ ಅವಕಾಶ ಇದೆ.
1: ಇನ್ನೊಂದು ಡಾಕ್ಟ್ರೆ, ಈಗ ತಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಕೃಷಿ ವಿಶ್ವವಿದ್ಯಾಲಯಗಳ ವತಿಯಿಂದ, ಕೃಷಿ ವಿಜ್ಞಾನ ಕೇಂದ್ರಗಳ ವತಿಯಿಂದ ನಮ್ಮ ರೈತರಿಗೆ ಈ ಒಂದು ಬರಗಾಲ ಸಂದರ್ಭದಲ್ಲಿ ಉಪಯುಕ್ತವಾದ ಯಾವ್ಯಾವ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳಲಾಗಿದೆ ಅದ್ರ ಬಗ್ಗೆ ಹೇಳಿ.
0: ಇದಕ್ಕೆ ಒಂದು ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕಾರ್ಯ ನಡೀತಾ ಇದೆ. ಎಲ್ಲ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ, ಕೆವಿಕೆಗಳಲ್ಲಿ, ಮತ್ತೆ ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅವರ ಮಾಹಿತಿಯನ್ನು, ಯಾವ ಬೆಳೆನ ಯಾವ ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಒಳ್ಳೆ ಫಲಿತಾಂಶವನ್ನು, ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಅನ್ನೋದು ಮಾಹಿತಿ ಕೊಡ್ತಾರೆ. ಒಂದು ಈ ಎರಡನೇದೇನ ಅಂತ ಹೇಳಿದ್ರೆ, ಅವರಿಗೆ ಆಯಾ ಒಂದು ಶಿಫಾರಸು ಮಾಡಿರುವ ಬೆಳೆಗಳನ್ನು ಅವರ ಹತ್ತಿರದಲ್ಲೇ ಸಿಗುವಂಥ ವ್ಯವಸ್ಥೆಯನ್ನು ಸಹ ವಿಶ್ವವಿದ್ಯಾನಿಲಯಗಳು, ಕೃಷಿ ಇಲಾಖೆನೂ ಮಾಡ್ತಾ ಇದೆ. ಆಮೇಲೆ ಮೂರನೇದೇನ ಅಂತ ಹೇಳಿದ್ರೆ, ಅವರಿಗೆ ತಿಳುವಳಿಕೆಯನ್ನು, ಆ ಬೆಳೆಯ ಬಗ್ಗೆ ತಿಳುವಳಿಕೆಯನ್ನು ಸಹ ನೀಡ್ತಾ ಬಂದಿದೆ.
1: ಅಂದರೆ ಈ ಸಂದರ್ಭದಲ್ಲಿ ನಮ್ಮ ರೈತರು ಕೃಷಿ ವಿಶ್ವವಿದ್ಯಾಲಯಗಳನ್ನು, ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಮತ್ತು ತಮ್ಮಂಥ ಕೃಷಿ ವಿಜ್ಞಾನಿಗಳು, ಪ್ರೊಫೆಸರ್ಗಳನ್ನು ಸಂಪರ್ಕ ಮಾಡಿದರೆ ಮಾಹಿತಿ ಸಿಗುತ್ತೆ.
0: ಹೌದೌದು.
1: ತಾವು ಈಗ ಈ ಮಾಹಿತಿನ ಈಗ ನಮ್ಮ ಆಕಾಶವಾಣಿ ಮೂಲಕ ಆಯಿತು, ಉಳಿದ ಮಾಧ್ಯಮಗಳ ಮೂಲಕನೂ ಕೂಡ ಮಾಡ್ತಿರಬಹುದು.
0: ಇದನ್ನ ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ,
1: ಮತ್ತೆ ಉಳಿದ
0: ಟಿವಿಗಳಲ್ಲಿ ಬರ್ತಾ ಇದೆ, ಎಲ್ಲೆಲ್ಲಿ ಆಯಾ ಸಂದರ್ಭ. ಮತ್ತೆ ಆಮೇಲೆ ಈಗ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಅವರದೇ ಒಂದು ಪ್ರಸಾರ ಮಾಡುವ ಚಾನೆಲ್ಗಳು ಸಹ ಪ್ರಾರಂಭಿಸಿದೆ. ನಿರಂತರವಾಗಿ ಮಾಹಿತಿಯನ್ನ ಆಯಾ ಒಂದು ಪ್ರದೇಶದಲ್ಲಿ ಹಂಚಿಕೆ ಆಗ್ತಾ ಇದೆ, ಅದನ್ನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕೃಷಿ ಇಲಾಖೆಗಳಿಂದ ಸಹ ನಿರಂತರವಾಗಿ ಮಾಹಿತಿಯನ್ನು ಕೊಡುವ ವ್ಯವಸ್ಥೆ ನಡೀತಾ ಇದೆ.
1: ತುಂಬಾ ಸಂತೋಷ ಡಾಕ್ಟರ್ ಬಿ ಬೋರಾಯ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾಗಿ ನಮ್ಮ ರೈತರಿಗೆ ಈ ಒಂದು ಬರಗಾಲ ಅಥವಾ ಮಳೆ ಬಾರದ ಸಂದರ್ಭದಲ್ಲಿ ನಮ್ಮ ರೈತರು ಯಾವ್ಯಾವ ಸೂಕ್ತ ಬೆಳೆಗಳನ್ನು ಬೆಳಿಬಹುದು, ಆ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡು ತಮ್ಮ ಜೀವನವನ್ನು ಕಳಿಬೋದು ಅನ್ನೋದ್ರ ಕುರಿತು ಒಳ್ಳೆಯ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಎಲ್ಲರಿಗೂ, ರೈತ ಬಾಂಧವರಿಗೆ ನನ್ನ ಒಂದು ಫೋನ್ ನಂಬರ್ ಅನ್ನು ತಗೊಳ್ಳಿ, 7-0-1-9-8-9-7-4-7-5, ಮತ್ತೊಮ್ಮೆ 7-0-1-9-8-9-7-4-7-5. ನಮಗೆ ಮಾಹಿತಿ ಬೇಕಾದಾಗ ದಯವಿಟ್ಟು ನಮಗೆ ಸಂಪರ್ಕ ಮಾಡಿದ್ರೆ ನಿಮಗೆ ಸೂಕ್ತವಾದ ಮಾಹಿತಿಯನ್ನು ನಾನು ಒದಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಕೇಳೋಣ ಭಜನೆ ಪದಗಳನ್ನು.

0: ಇದುವರೆಗೆ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿದೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:34 ಈಗ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು. ಆಯುಷ್
1: ಆಕಾಶವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು, ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ, ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ: 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ 4ನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ 4ನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು 3ನೇ ಮತ್ತು 4ನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ 3ನೇ ಮತ್ತು 4ನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ NH-22 ಮುಜಫರ್ಪುರ, ಸೀತಾಮರ್ಹಿ, ಸೋನಾಬಾರ್ಸ್ ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTAಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ನೀಟ್ UG 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ಆನ್ಲೈನ್ ತರಬೇತಿಯು ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಕಲಿಕಾ ವಿಷಯ, ತಜ್ಞರ ಮಾರ್ಗದರ್ಶನ ಮತ್ತು ರಚನಾತ್ಮಕ ತಯಾರಿ ತಂತ್ರಗಳನ್ನು ನೀಡುವ ಮೂಲಕ ದೃಢವಾದ ರಾಷ್ಟೀಯ ವೇದಿಕೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 ನಾಲ್ಕನೇ ಆವೃತ್ತಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ DPR ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲೆಯಲ್ಲಿ ನಡೆದ 2 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು ಮತ್ತು 2 ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ KL ರಾಹುಲ್ 35 ರನ್ ಗಳಿಸಿದರು. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ SIT ರಚಿಸಿದ್ದಾರೆ. DCDD ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ

0: ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆ ಹಚ್ಚಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಘಟಕ ತಿಳಿಸಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಈಗ ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ. ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರಿಗೆ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಮುಂದುವರೆದ ಪ್ರತಿಪಕ್ಷಗಳ ಗದ್ದಲ. ಕಲಾಪ ನಡೆಸಲು ಅನುವು ಮಾಡಿಕೊಡಬೇಕೆಂದು ಸಭಾಧ್ಯಕ್ಷರ ಮನವಿ. ಇಂದಿನ ವಿಧಾನಸಭೆ ಕಲಾಪದ ವೇಳೆ ಕಂಡುಬಂದ ದೃಶ್ಯಗಳಿವು. ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಹಲೋಕ ತ್ಯಜಿಸಿದ ಬಿಸಿ ನಾಗೇಶ್ ಅವರ ಗೌರವ ಸೂಚಕವಾಗಿ ಸಂತಾಪ ನಿರ್ಣಯ ಮಂಡಿಸಿದರು. ಬಿಸಿ ನಾಗೇಶ್ ಅವರ ನಿಧನದ ವಿಚಾರವನ್ನು ವಿಷಾದದಿಂದ ಸದನಕ್ಕೆ ತಿಳಿಸಿದರು. 1959 ಜುಲೈ 1 ಚಿಕ್ಕಮಗಳೂರಿನಲ್ಲಿ ಜನಿಸಿದ ಬಿಸಿ ನಾಗೇಶ್ ಬಿಎ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವ್ಯಾಪಾರಿಯಾಗಿದ್ದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಎಬಿವಿಪಿಯಲ್ಲಿ ತೊಡಗಿಸಿಕೊಂಡಿದ್ದರು. 2008 ತಿಪ್ಪಟೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದ ಅವರು ಬಳಿಕ 15 ವಿಧಾನಸಭೆಗೂ ಪುನರಾಯ್ಕೆಯಾಗಿದ್ದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು. ಕರಾವಳಿಯಿಂದ ಕಲ್ಯಾಣ ಕರ್ನಾಟಕದವರೆಗೆ ರಾಜ್ಯಾದ್ಯಂತ ಶಾಲಾ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ಹಾಗೂ ಕಲಿಕೆಯ ಗುಣಮಟ್ಟ ಸುಧಾರಿಸುವ ನಿಟ್ಟನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಎಂದು ಸಭಾಧ್ಯಕ್ಷರು ನೆನೆದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರು ಬಿಸಿ ನಾಗೇಶ್ ಅವರನ್ನು ಸ್ಮರಿಸಿ ಅವರು ಕೇವಲ ಶಾಸಕರಲ್ಲ ಉತ್ತಮ ಸ್ನೇಹಿತರಾಗಿದ್ದರು ಎಂದು ಹೇಳಿದರು. ನಾಗೇಶ್ ಅವರು ಆರ್ಎಸ್ಎಸ್ ಮತ್ತು ಎಬಿವಿಪಿ ಮೂಲಕ ಸಂಘಟನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಚುನಾವಣೆಯಲ್ಲಿ ಸೋಲು ಗೆಲುವುಗಳನ್ನು ಕಂಡಿದ್ದರು. ಪಕ್ಷಾತೀತವಾಗಿ ಎಲ್ಲರೊಂದಿಗೂ ವಿನಯದಿಂದ ನಡೆದುಕೊಳ್ಳುತ್ತಿದ್ದರು. ಕಳೆದ 4-5 ವರ್ಷಗಳಿಂದ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಅಧಿಕಾರ, ಆಸ್ತಿ, ಅಂತಸ್ತು ಯಾವುದೂ ಶಾಶ್ವತವಲ್ಲ. ನಾವು ಸಮಾಜಕ್ಕಾಗಿ ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ಎಂದು ಹೇಳಿದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಮೃದು ಸ್ವಭಾವದಿಂದ ಕಾರ್ಯನಿರ್ವಹಿಸಿದರು. ಅವರು ರೂಪಿಸಿದ ಹಲವು ಯೋಜನೆಗಳು ಹಾಗೂ ಕೈಗೊಂಡ ನಿರ್ಧಾರಗಳನ್ನು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದರು. ವಿವೇಕ ಯೋಜನೆಯಡಿ ನಾಗೇಶ್ ಅವರು ಸುಮಾರು 8,200 ಕೊಠಡಿಗಳನ್ನು ಮಂಜೂರು ಮಾಡಿದ್ದರು. ಅವುಗಳ ನಿರ್ಮಾಣ ಕಾರ್ಯವನ್ನು ತಾವು ಪೂರ್ಣಗೊಳಿಸಿದ್ದಾಗಿ

ಮಧು ಬಂಗಾರಪ್ಪ ತಿಳಿಸಿದರು. ಜೆಡಿಎಸ್ ಸದಸ್ಯ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಮ್ಮ ಪಕ್ಕದ ಕ್ಷೇತ್ರದವರಾಗಿದ್ದರೂ ತಮ್ಮ ಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ನಾಗೇಶ್ ಅವರು ಸಹಾಯ ಮಾಡಿದ್ದರು ಎಂದು ಸ್ಮರಿಸಿದರು. ತಿಪ್ಪಟೂರು ಶಾಸಕ ಷಡಕ್ಷರಿ ಹಾಗೂ ಬಿಸಿ ನಾಗೇಶ್ ಅವರು ರಾಜಕೀಯವಾಗಿ ಪ್ರತಿಸ್ಪರ್ಧಿಗಳಾಗಿದ್ದರು, ವೈಯಕ್ತಿಕವಾಗಿ ಉತ್ತಮ ಸ್ನೇಹಿತರಾಗಿದ್ದರು. ಇಬ್ಬರು ಪರಸ್ಪರ ಗೌರವದಿಂದ ನಡೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದರು, ಎಂದೂ ಟೀಕೆಗಳನ್ನು ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದರು. ಸಚಿವರಾದ ಚಲುವರಾಯಸ್ವಾಮಿ, ಶರಣ್ಪ್ರಕಾಶ್ ಪಾಟೀಲ್, ಬಿಜೆಪಿ ಉಪನಾಯಕ ಅರವಿಂದ ಬೆಲ್ಲದ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ ಸುರೇಶ್ ಕುಮಾರ್, ಆರಗ ಜ್ಞಾನೇಂದ್ರ, ಹರೀಶ್ ಪೂಂಜಾ, ಸುರೇಶ್ ಗೌಡ, ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಸೇರಿದಂತೆ ಅನೇಕರು ಬಿಸಿ ನಾಗೇಶ್ ಅವರ ಸರಳ ವ್ಯಕ್ತಿತ್ವ, ಸಾರ್ವಜನಿಕ ಸೇವೆ, ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಹಾಗೂ ರಾಜಕೀಯ ಜೀವನವನ್ನು ಕೊಂಡಾಡಿದರು. ನಂತರ ಮೌನಾಚರಣೆಯ ಮೂಲಕ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಮುಂದಾದರು. ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಗದ್ದಲ ಎಬ್ಬಿಸಿದರು. ಇದರಿಂದ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ನಾಗೇಂದ್ರ ಅವರು ರಾಜೀನಾಮೆ ನೀಡಲೇಬೇಕು, ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಯಾಗಿ ಆಡಳಿತ ಪಕ್ಷದ ಶಾಸಕರು ಎದ್ದು ನಿಂತು ಆರೋಪ ಮಾಡಿದಾಗ ಸದನದಲ್ಲಿ ಗದ್ದಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಆರೋಪ ಕುರಿತಂತೆ ಹೇಳಿಕೆ ನೀಡಲು ಮುಂದಾದರೂ ಗದ್ದಲದಿಂದಾಗಿ ಅವಕಾಶ ಸಿಗಲಿಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ನೀವು ಆರೋಪಿಸುತ್ತಿರುವ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ಜನ ತೀರ್ಮಾನ ಮಾಡುತ್ತಾರೆ ಎಂದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಎದ್ದು ನಿಂತು ಎಲ್ಲರೂ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಆಗ ಸಭಾಧ್ಯಕ್ಷರಿಗೆ ಗೌರವ ನೀಡಿ ತಮ್ಮ ಆಸನಗಳಲ್ಲಿ ಕುಳಿತರು. ಬಳಿಕ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಯಿಂದಾಗಿ ಬಿಜೆಪಿ ಜೆಡಿಎಸ್ ಶಾಸಕರ ನಡುವೆ ಪರಸ್ಪರ ಮಾತು ಬೆಳೆದು ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಮಧ್ಯಪ್ರವೇಶಿಸಿದ ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ಕೆ ಪಾಟೀಲ್ ಬೆಳಗಾವಿ ಮಹಾನಗರ ಪಾಲಿಕೆ ರದ್ದುಪಡಿಸುವ ನಿರ್ಣಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಷ್ಟರಲ್ಲಿ ಮತ್ತೆ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕುರಿತ ಸರ್ಕಾರದ ಹೇಳಿಕೆ ನೀಡಲು ಪ್ರಾರಂಭಿಸಿದರು. ಆಗ ಬಿಜೆಪಿ ಶಾಸಕರು ಹೇಳಿಕೆ ಅಗತ್ಯವಿಲ್ಲ, ಸಚಿವರ ರಾಜೀನಾಮೆ ಕೊಡಿಸಿ ಎಂದು ಪಟ್ಟು ಹಿಡಿದರು. ಗದ್ದಲ ಗೊಂದಲದ ನಡುವೆಯೇ ಸಚಿವರು ಹೇಳಿಕೆ ನೀಡಿದರು. ಈ ಹಂತದಲ್ಲಿ ಬಿಜೆಪಿಯ ಸುನೀಲ್ ಕುಮಾರ್ ಪರಮೇಶ್ವರ್ ಅವರಿಗೆ ಭ್ರಷ್ಟ ಸಚಿವರ ಸಮರ್ಥನೆ ಮಾಡಿಕೊಳ್ಳುವ ಸ್ಥಿತಿ ಬರಬಾರದಿತ್ತು ಎಂದು ಛೇಡಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಕಳಂಕವಿಲ್ಲದ ಡಾ ಎಚ್ ಸಿ ಮಹಾದೇವಪ್ಪ ಅವರನ್ನು ಸಚಿವರಾಗಿ ಮಾಡಿ 187 ಕೋಟಿ ರೂಪಾಯಿ ತಿಂದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಆಗ್ರಹಿಸಿದರು. ಪರಮೇಶ್ವರ್ ಹೇಳಿಕೆ ನೀಡಿದ ಬಳಿಕ ಸಭಾಧ್ಯಕ್ಷರು ಕಲಾಪವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಪ್ರತಿಭಟನೆ ಮಾಡುವುದಾದರೆ ಸಭಾಧ್ಯಕ್ಷರ ಪೀಠದ ಮುಂದಿನ ಬಾವಿಗಿಳಿದು ಮಾಡಿ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರತಿಪಕ್ಷಗಳಿಗೆ ವಿಧಾನಸಭೆಯಲ್ಲಿ ಸೂಚಿಸಿದರು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ಪ್ರತಿಭಟನೆ ಮಾಡಲು ಬಾವಿಗೆ ಬನ್ನಿ ಎಂದು ಆಹ್ವಾನ ನೀಡಿದ ಮೊದಲ ಸಭಾಧ್ಯಕ್ಷರು ನೀವು ಎಂದರು. ಅಷ್ಟರಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಏರಿದ ದನಿಯಲ್ಲಿ ಆರೋಪ ಪ್ರತ್ಯಾರೋಪ ನಡೆದು ಸದನದಲ್ಲಿ ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಸದನ ಸೇರಿದಾಗ ಸಭಾಪತಿ ಸದನ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಆದರೆ ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ಗಲಾಟೆಗೋಗಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಭಾಪತಿಗಳು ಸದಸ್ಯರ ಗದ್ದಲದ ನಡುವೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಗದ್ದಲದ ನಡುವೆ ಕೆಲವು ಸದಸ್ಯರು ಸಂಬಂಧಪಟ್ಟ ಸಚಿವರಿಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು. ನಂತರ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆಯೇ ಸಚಿವ ಕೃಷ್ಣ ಬೈರೇಗೌಡ ಅವರು ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಮುನಿಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಿದರು. ಈ ವೇಳೆ ಸಭಾಧ್ಯಕ್ಷರು ವರದಿಗಳನ್ನು ಮಂಡಿಸಲು ಸಂಬಂಧಪಟ್ಟವರಿಗೆ ಸೂಚಿಸಿದರು. ಸದನವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷದ ಸದಸ್ಯರು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಕೆಲವು ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಪ್ರದರ್ಶನ ಮಾಡಿದರು. ಸಚಿವ ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ರಾಜೀನಾಮೆ ನೀಡಲೇಬೇಕು ಎಂದು ಆಗ್ರಹಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಭಾರೀ ಗದ್ದಲ ಮಾತಿನ ಚಕಮಕಿ ಉಂಟಾಯಿತು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ನಡೆಸುತ್ತಿದ್ದರೆ ಅತ್ತ ಆಡಳಿತ ಪಕ್ಷದ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಕಾರಣ ಸಭಾಧ್ಯಕ್ಷರು ಕಲಾಪವನ್ನು ನಾಳೆ ಬೆಳಗ್ಗೆ 11:15ಕ್ಕೆ ಮುಂದೂಡಿದರು. ಈಗ ವಿಧಾನಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮೊಹಮ್ಮದ್ ಸಬೀರ್. ಮುಂಗಾರು ಅಧಿವೇಶನದ 5ನೇ ದಿನವಾದ ಇಂದು ಮೇಲ್ಮನೆ ಸಂತಾಪ, ಗದ್ದಲ ಹಾಗೂ

ಪ್ರಶ್ನೋತ್ತರಗಳಿಗೆ ಸಾಕ್ಷಿಯಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹ್ಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ತಿಪ್ಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ಅವರು ಅನಾರೋಗ್ಯದಿಂದ ನಿಧನ ಹೊಂದಿದರು ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ತಿಳಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959ರಲ್ಲಿ ಜನಿಸಿದ ಬಿಸಿ ನಾಗೇಶ್ ತಿಪ್ಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008ರಿಂದ 2018ರಲ್ಲಿ ಜಯಗಳಿಸಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಚಿವರಾಗಿದ್ದ ಅವಧಿಯಲ್ಲಿ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಪಠ್ಯಪುಸ್ತಕ ಪರಿಷ್ಕರಣೆ, ಶಾಲಾ ಸಮವಸ್ತ್ರ ನಿಯಮ, ಶಿಕ್ಷಣದಲ್ಲಿ ಮೌಲ್ಯವರ್ಧನೆ ಮುಂತಾದ ವಿಚಾರಗಳಲ್ಲಿ ಮಹತ್ವದ ಬದಲಾವಣೆ ತಂದಿದ್ದರು ಎಂದು ನುಡಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಎಬಿವಿಪಿ ಮೂಲಕ ರಾಜಕಾರಣಕ್ಕೆ ಪ್ರವೇಶಿಸಿದ ಅವರು ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ಸೇವೆ ಸಲ್ಲಿಸಿದರು ಎಂದು ತಿಳಿಸಿದರು. ಅವರ ಅಗಲಿಕೆಯಿಂದ ಬಿಜೆಪಿ ಪಕ್ಷಕ್ಕೆ ಮಾತ್ರವಲ್ಲದೆ ತುಮಕೂರು ಭಾಗದ ಜನತೆ ಹಾಗೂ ಅವರ ಅಪಾರ ಅಭಿಮಾನಿ ಬಳಗಕ್ಕೆ ತುಂಬಲಾರದ ನಷ್ಟ ಎಂದು ನುಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ತಮ್ಮ ಕ್ಷೇತ್ರದ ಜನರ ಜೊತೆ ಬೆರೆಯುತ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು ಎಂದು ಸ್ಮರಿಸಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ನಾಗೇಶ್ ಅಜಾತ ಶತ್ರುವಾಗಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಎಂದು ತಿಳಿಸಿದರು. ವಿಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಪ್ರಮುಖರು ಸಂತಾಪ ಸೂಚನೆಯಡಿ ಮಾತನಾಡಿದರು. ಕೊನೆಯದಾಗಿ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಬಳಿಕ ಪಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ವಿಪಕ್ಷಗಳ ಸದಸ್ಯರು ಪಟ್ಟು ಹಿಡಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ಇದಕ್ಕೆ ದನಿಗೂಡಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ರಾಜ್ಯದ ಜನತೆ ನಮ್ಮನ್ನು ನೋಡುತ್ತಿದ್ದಾರೆ. ಬರಗಾಲ, ರೈತರ ಸಂಕಷ್ಟ ಸೇರಿದಂತೆ ಹಲವು ಸಮಸ್ಯೆಗಳು ಇವೆ. ಇದರ ಕುರಿತು ಚರ್ಚೆ ನಡೆಯಬೇಕಾಗಿದೆ ಎಂದು ಹೇಳಿದರು. ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೋತ್ತರ ಕಲಾಪ ನಡೆಯಬೇಕೆಂದು ಬೆಂಬಲಿಸಿದರು. ಆದರೂ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ವರದಿಯನ್ನೊಪ್ಪಿಸುವ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಆಗ ಐವಾನ್ ಡಿಸೋಜಾ ಅವರು ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ 139ನೇ ಹಾಗೂ 140ನೇ ವರದಿಗಳನ್ನು ಒಪ್ಪಿಸಿದರು. ವಿಶೇಷ ಸದನ ಸಮಿತಿಯ ಕಾಲಾವಕಾಶವನ್ನು ವಿಸ್ತರಿಸುವ ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡನೆ ಮಾಡಲಾಯಿತು. ಇತ್ತ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಕಪ್ಪು ಬಟ್ಟೆ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು, ಕಳಂಕಿತ ಮಂತ್ರಿಯನ್ನು ಇಟ್ಟುಕೊಂಡು ಹೇಗೆ ಸದನ ಮಾಡುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದು ಈ ಬಗ್ಗೆ ಚರ್ಚೆ ಮಾಡಿ ನಾಗೇಂದ್ರ ವಿಚಾರ ನೋಟಿಸ್ ನೀಡಿದ ಬಳಿಕ ಚರ್ಚೆ ಮಾಡೋಣ, ಆಗ ರಾಜ್ಯ ಸರ್ಕಾರ ಉತ್ತರ ನೀಡಲಿದೆ ಎಂದರು. ಇದನ್ನು ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ವಿಪಕ್ಷಗಳ ಗಲಾಟೆ ಮಧ್ಯೆ ಪ್ರಶ್ನೋತ್ತರ ಕಲಾಪ ನಡೆಯಿತು. ನಿಯಮ ಉಲ್ಲಂಘಿಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ದುರುಪಯೋಗ ಮಾಡಲಾಗಿದೆ, ಮೊದಲು ಅವರ ರಾಜೀನಾಮೆ ಪಡೆಯಿರಿ ಎಂದು ಆಗ್ರಹಿಸಿದರು. ಈ ಮಧ್ಯೆ ರಾಹುಲ್ ಗಾಂಧಿ ಹೆಸರನ್ನು ವಿಪಕ್ಷಗಳು ಪ್ರಸ್ತಾಪಿಸಿದವು. ಅದಕ್ಕೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಸದನದಲ್ಲಿ ಮತ್ತೆ ಗದ್ದಲ ನಡೆಸಿದರು. ಪಾಯಿಂಟ್ ಆಫ್ ಆರ್ಡರ್ ತೆಗೆದ ಬಸವರಾಜ ಹೊರಟ್ಟಿ, ಈ ಸದನ ಹೀಗೆ ನಡೆಸುವುದು ಸರಿಯಲ್ಲ, ಸದನ ಮುಂದೂಡಿ ಮಾತುಕತೆ ನಡೆಸುವಂತೆ ಸಭಾಪತಿಗಳಿಗೆ ಮನವಿ ಮಾಡಿದರು. ಆಗ ಸಭಾಪತಿ ಸಲೀಂ ಅಹಮದ್, 3 ಬಾರಿ ಸಭೆ ನಡೆಸಿ ಪ್ರತಿಪಕ್ಷಗಳ ಸದಸ್ಯರಲ್ಲಿ ವಿನಂತಿ ಮಾಡಲಾಗಿದೆ ಎಂದು ಹೇಳಿದರು. ಪ್ರತಿಭಟನೆಯ ಮಧ್ಯೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೆತ್ತಿಕೊಂಡು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣ ಸಂಬಂಧ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ನಿಗಮದ ಅಧಿಕಾರಿಗಳು 84,63,00,000 ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಹಣದಲ್ಲಿ ಈಗಾಗಲೇ 79.68 ಕೋಟಿ ರೂಪಾಯಿಗಳಷ್ಟು ಹಣ ಹಾಗೂ ವಸ್ತು ಒಡವೆಗಳನ್ನು ವಸೂಲಿ ಮಾಡಲಾಗಿದೆ ಎಂದು ತಿಳಿಸಿದರು. ವಿರೋಧ ಪಕ್ಷಗಳು ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಸದನ ಸುಗಮವಾಗಿ ನಡೆಯಲು ಅಡ್ಡಿಪಡಿಸುತ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ನಾವು ಈ ಅಧಿವೇಶನವನ್ನು ನಡೆಸುತ್ತಿದ್ದೇವೆ. ಅಧಿವೇಶನಗಳು ನಾಡಿನ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸಬೇಕು. ರಾಜಕೀಯ ಕಾರಣಗಳಿಗಾಗಿ ಹೀಗೆ ಅಡ್ಡಿ ಮಾಡುವುದು ಜನರಿಗೆ ಹಾಗೂ ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಪ್ರಕರಣ ಸಂಬಂಧ ಬಾಕಿ ಉಳಿದ ಹಣವನ್ನು ವಶಪಡಿಸಿಕೊಳ್ಳಲು

ಪ್ರಕ್ರಿಯೆ ಜಾರಿಯಲ್ಲಿ ಇದೆ. ಯಾವ ನ್ಯಾಯಾಲಯವೂ ನಾಗೇಂದ್ರ ದೋಷಿ ಎಂದು ತೀರ್ಪು ನೀಡಿಲ್ಲ ಎಂದು ಹೇಳಿದರು. ಇದುವರೆಗೆ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿದೆ. ಉಳಿದ ಮೊತ್ತ 4,94,00,000 ರೂಪಾಯಿಗಳಿಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿ ಇದೆ. ವಿಶೇಷ ತನಿಖಾ ತಂಡ 5/8/2024 ತನಿಖೆಯ ಪ್ರಾಥಮಿಕ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿತ್ತು. ಅದರಲ್ಲಿ ಬಿ ನಾಗೇಂದ್ರ ಅವರನ್ನು ಆರೋಪಿಯನ್ನಾಗಿ ಹೆಸರಿಸಲಾಗಿಲ್ಲ. 10/11/2025 ಎಸ್ಐಟಿಯು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದೋಷಾರೋಪಣ ಪಟ್ಟಿಯನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿಯೂ ಬಿ ನಾಗೇಂದ್ರ ಆರೋಪಿಯಾಗಿರುವುದಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಆನಂತರ ಸಭಾಪತಿ ಚುಕ್ಕೆ ಗುರುತಿನ ಪ್ರಶ್ನೆಗಳ ಪ್ರಕ್ರಿಯೆ ಪೂರ್ಣಗೊಳಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆ ಸದನವನ್ನು ನಾಳೆಗೆ ಮುಂದೂಡಿದರು. ವಿಧಾನಮಂಡಲದಲ್ಲಿ ಇಂದು ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆಯನ್ನು ಇದುವರೆಗೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಆಗಸ್ಟ್ 19ರಂದು ವಿಶ್ವ ಮಾನವೀಯ ದಿನ ಅಂತ ಆಚರಿಸಲಾಗುತ್ತೆ ಮತ್ತು ವಿಶ್ವ ಛಾಯಾಗ್ರಹಣ ದಿನ ಅಂತ ಆಚರಿಸಲಾಗುತ್ತೆ. ಈ ಕುರಿತು ಸ್ವಲ್ಪ ಮಾಹಿತಿ, ಸ್ವಲ್ಪ ಸುಮಧುರವಾದಂತಹ ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

0: ಅಜಯ್ ವಾರಿಯರವರ ಕಂಠಸಿರಿಯಲ್ಲಿ ಕೂಗು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸೋಸ್ಲೆ ಗಂಗಾಧರ್ ಅವರ ಗೀತ ರಚನೆಯನ್ನು ಎಟಿ ರವೀಶ್ ಅವರು ಸಂಗೀತ ನೀಡಿದ್ರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಪ್ರತಿ ವರ್ಷ ಆಗಸ್ಟ್ 19 ವಿಶ್ವ ಮಾನವೀಯ ದಿನ ಅಂತ ಆಚರಿಸಲಾಗುತ್ತೆ. ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವವರನ್ನು ಮತ್ತು ಮಾನವ ಸೇವೆಗಾಗಿ ಪ್ರಾಣ ತ್ಯಾಗ ಮಾಡಿದವರನ್ನು ಒಂದು ಸ್ಮರಿಸಲು ಹಾಗೂ ಜಾಗತಿಕವಾಗಿ ಮಾನವೀಯತೆಯ ಮೌಲ್ಯಗಳನ್ನು ಬಿತ್ತೋಕ್ಕೋಸ್ಕರ ವಿಶ್ವಸಂಸ್ಥೆ ವಿಶ್ವ ಮಾನವೀಯ ದಿನ ಅಂತ ಆಚರಣೆ ಮಾಡಲು ಮುನ್ನುಡಿ ಬರೆಯಿತು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಗಸ್ಟ್ 19 ವಿಶ್ವ ಮಾನವೀಯ ದಿನ ಅಂತ ಆಚರಣೆ ಮಾಡ್ತಾರೆ. ಯಾಕೆ ಈ ಆಚರಣೆ ಜಾರಿಗೆ ಬಂತು ಅಂತ ನೋಡೋದಾದ್ರೆ 2003 ಆಗಸ್ಟ್ 19 ಬಾಗ್ದಾದ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಕಚೇರಿ ಮೇಲೆ ಬಾಂಬ್ ದಾಳಿ ನಡೆಯುತ್ತೆ. ಈ ದಾಳಿಯಲ್ಲಿ ಇರಾಕ್ನಲ್ಲಿರುವ ವಿಶ್ವಸಂಸ್ಥೆಯ ವಿಶೇಷ ಪ್ರತಿನಿಧಿ ಸೇರಿ ಇತರ 21 ಮಾನವೀಯ ಕಾರ್ಯಕರ್ತರೆಲ್ಲ ಪ್ರಾಣ ಕಳೆದುಕೊಳ್ತಾರೆ. ಅವರ ನೆನಪಿಗಾಗಿ ಮತ್ತು ಸೇವೆ ಸಲ್ಲಿಸುತ್ತಿರುವವರನ್ನು ಸ್ಮರಿಸೋಕ್ಕೋಸ್ಕರ ಈ

0: ಎಲ್ಎನ್ ಶಾಸ್ತ್ರಿಯವರ ಕಂಠಸಿರಿಯಲ್ಲಿ ಮಿಸ್ಟರ್ ಅಭಿಷೇಕ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ

0: ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಆಗಸ್ಟ್ 19ರಂದು ಪ್ರತಿ ವರ್ಷ ವಿಶ್ವ ಮಾನವೀಯ ದಿನ ಅಂತ ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಅಂತ ನೋಡೋದಾದರೆ ಸಂಕಷ್ಟ ಹಾಗೂ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಮಾನವೀಯ ನೆರವು ನೀಡುವ ಕಾರ್ಯಕರ್ತರನ್ನು ಗೌರವಿಸುವುದು, ಜಾತಿ ಧರ್ಮ ದೇಶಗಳ ಗಡಿ ಮೀರಿ ಎಲ್ಲ ಮನುಷ್ಯರು ಒಂದೇ ಎಂಬ ಭಾವನೆಯಿಂದ ಪರಸ್ಪರ ಸಹಾಯ ಹಸ್ತ ಚಾಚೋಕ್ಕೋಸ್ಕರ ಪ್ರೇರೇಪಿಸುವುದು ಇದರ ಮುಖ್ಯ ಉದ್ದೇಶ ಅಂತ ಹೇಳಲಾಗುತ್ತೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಕಂಠಸರಿಗಳಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೂಗೂರು ಮಲ್ಲಪ್ಪ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಆಗಸ್ಟ್ 19ರಂದು ವಿಶ್ವ ಮಾನವೀಯ ದಿನ ಅಂತ ಆಚರಿಸಲಾಗುತ್ತೆ. ಈ ಕುರಿತು ಮಾತನಾಡ್ತಾ ಇದ್ವಿ. ಪ್ರಾಣದ ಹಂಗು ತೊರೆದು ಸೇವೆ ಮಾಡುವ ಸ್ವಯಂ ಸೇವಕರಿಗೆ ಗೌರವ ಸಲ್ಲಿಸುವುದು, ಯುದ್ಧ ಮತ್ತು ಸಂಘರ್ಷದ ಸಂದರ್ಭಗಳಲ್ಲಿ ನಾಗರಿಕರು ಮತ್ತು ಸಹಾಯಕರ ರಕ್ಷಣೆಗೆ ಒತ್ತು ನೀಡುವುದು, ಸಂತ್ರಸ್ತರಿಗೆ ಸುರಕ್ಷಿತವಾಗಿ ಆಹಾರ ಔಷಧ ಮತ್ತು ತುರ್ತು ಸೇವೆ ಇವೆಲ್ಲವೂ ತಲುಪುವಂತೆ ನೋಡಿಕೊಳ್ಳುವುದು ಮುಖ್ಯ ಉದ್ದೇಶ, ಸಂಕಷ್ಟದಲ್ಲಿರುವಂತಹ ಜನರಿಗೆ ನೆರವು ನೀಡುವುದು, ಅವರ ಶ್ರಮವನ್ನು ಗುರುತಿಸೋದು, ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನು ಪಾಲಿಸುವಂತೆ ಸರ್ಕಾರಗಳಿಗೆ ತಿಳಿಸೋದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸರಿಯಲ್ಲಿ ಬಹುದೂರು ಗಂಡು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಟಿ ಉದಯಶಂಕರ್ ಅವರ ಗೀತರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು.

ಆಗಸ್ಟ್ 19ರಂದು ವಿಶ್ವ ಮಾನವೀಯ ದಿನ ಅಂತ ಆಚರಿಸಲಾಗುತ್ತೆ. ಅದರ ಉದ್ದೇಶ ಅಂತ ನೋಡೋದಾದ್ರೆ ಮನುಕುಲದ ಸೇವೆಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಕಾರ್ಯನಿರ್ವಹಿಸುವಂತಹ ನಿಸ್ವಾರ್ಥ ಕಾರ್ಯವನ್ನು ಗುಣಗಾನ ಮಾಡಲಾಗುತ್ತೆ. ಶ್ರಮಿಸಿದಂತ ಅವರನ್ನು ಗೌರವಿಸೋದು ಇದರಿಂದ ಮುಖ್ಯ ಉದ್ದೇಶ ಅಂತ ಹೇಳಲಾಗುತ್ತೆ. ತುಂಬ ಜನರು ಸಹಾಯ ಮಾಡಿರ್ತಾರೆ. ಒಂದು ಕೋವಿಡ್ ಸಮಯ ಅಂತ ಉದಾಹರಣೆ ತಗೊಳ್ಳೋದಾದ್ರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನರು ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥ ಒಂದು ಸಂದರ್ಭ ಒದಗಿತ್ತು. ತಮ್ಮ ಜೀವನವನ್ನು ಲೆಕ್ಕಿಸದೆ ಅನೇಕ ವೈದ್ಯರು, ನರ್ಸ್ಗಳು, ಅನೇಕ ಅದ್ಭುತ ವ್ಯಕ್ತಿಗಳೆಲ್ಲ ಅದರಲ್ಲಿ ಪಾಲ್ಗೊಂಡಿರ್ತಾರೆ. ಎಲ್ಲರೂ ಸಹಾಯ ಮಾಡ್ತಾರೆ. ಹಾಗಾಗಿ ಈ ಒಂದು ಆ ಥರ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಒಂದು ಮಾನವೀಯತೆಯ ಲಕ್ಷಣ ಅಂತ ಹೇಳಲಾಗತ್ತೆ. ಅದಕ್ಕೆ ನಮ್ಮ ಸಿದ್ದಾಯ ಪುರಾಣಿಕವರು ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ ತಮ್ಮ ಕವಿತೆ ಮೂಲಕ ಹೇಳಿದ್ದಾರೆ. ಮಾನವೀಯತೆಯನ್ನು ನಾವು ಮೆರೆಯಬೇಕು ಅಂತ ಹೇಳ್ತಾ ಈ ವರ್ಷದ ಅಂದರೆ 2026ರ ವಿಶ್ವ ಮಾನವೀಯ ದಿನದ ಒಂದು ಧ್ಯೇಯವಾಕ್ಯ ಏನು ಅಂತ ನೋಡಿದಾದ್ರೆ, ಮಡಿದ ಮಾನವತಾವಾದಿಗಳನ್ನು ಗೌರವಿಸುವುದು ಮತ್ತು ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ರಕ್ಷಣೆ ಕೊಡುವುದು ಅಂತ ಹೇಳಲಾಗುತ್ತೆ.

0: ಎಸ್ ಜಾನಕಿ ಹಾಗೂ ಕಂಠಸಿ ಅವರ ಸಂಗಡಿಗರ ಕಂಠಸಿರಿಗಳಲ್ಲಿ ಇಂದಿನ ಭಾರತ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿವುದಯಶಂಕರ್ ಅವರ ಗೀತ ರಚನೆಗೆ ಚಕ್ರವರ್ತಿಯವರ ಸಂಗೀತವಿತ್ತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೇಳುಗರೆ, ಆಗಸ್ಟ್ 19 ಇನ್ನೊಂದು ದಿನ ಅಂತ ಆಚರಿಸ್ತೀವಿ. ಏನು ಅಂತಂದರೆ, ವಿಶೇಷವಾದದ್ದು ವಿಶ್ವ ಛಾಯಾಗ್ರಹಣ ದಿನ ಅಂತ ಆಚರಿಸಲಾಗುತ್ತೆ. ಈ ಕುರಿತು ಸ್ವಲ್ಪ ಮಾತನಾಡ್ತಾ ಇದ್ದೀವಿ. ವಿಶ್ವ ಛಾಯಾಗ್ರಹಣ ದಿನದ ಬಗ್ಗೆ ಹೇಳೋದಾದರೆ, 1939 ಆಗಸ್ಟ್ 19 ಫ್ರಾನ್ಸ್ ದೇಶದಲ್ಲಿ ಮೊದಲ ಬಾರಿಗೆ ವಿಶ್ವ ಛಾಯಾಗ್ರಹಣ ದಿನವನ್ನು ಘೋಷಿಸಲಾಯಿತು ಅಂತ ಹೇಳಲಾಗುತ್ತೆ.

ಛಾಯಾಗ್ರಹಣ ಅಂದ್ರೆ ಕಲೆ, ವಿಜ್ಞಾನ ಮತ್ತು ಇತಿಹಾಸವನ್ನು ಅರಿಯೋಕ್ಕೋಸ್ಕರ ವಿಶ್ವ ಛಾಯಾಗ್ರಹಣ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 19ರಂದು ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಅನ್ನೋದಾದರೆ ಹೆಚ್ಚು ಹೆಚ್ಚು ಛಾಯಾಗ್ರಾಹಕರು, ಪರಿಣಿತರನ್ನು ಬೆಳೆಸೋದು ಮತ್ತು ಕಲೆ ಮತ್ತು ತಂತ್ರಜ್ಞಾನದ ಉತ್ತಮ ಮಿಶ್ರಣವಾಗಿರುವಂಥ ವೃತ್ತಿಯ ವಿಚಾರ ವಿನಿಮಯ ಮಾಡಿಕೊಳ್ಳೋದಾಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಛಾಯಾಗ್ರಹಣ ಅಂತಂದ್ರೆ ಬೆಳಕಿನ ಸಹಾಯದಿಂದ ಕ್ಯಾಮ್ರಾದ ಮೂಲಕ ಚಿತ್ರಗಳನ್ನು ಸೆರೆ ಹಿಡಿಯುವ ಕಲೆ ಮತ್ತು ವಿಜ್ಞಾನ. ಇದು ಇದು ಕಣ್ಮರೆಯಾಗುವಂತಹ ಕ್ಷಣಗಳನ್ನು ಶಾಶ್ವತವಾಗಿ ಉಳಿಸುತ್ತೆ ಅಂತ ಹೇಳ್ಬೋದು. ನಾವು ಇಂದಿನ ಪ್ರಪಂಚದಲ್ಲಿ ಸೆಲ್ಫಿಗಳದೇ ಕಾರ್ಬಾರು ಅಂತ ಹೇಳ್ಬೋದು. ಎಲ್ಲೇ ಹೋಗಲಿ ನಾವು ಒಂದು ಸ್ಥಳಕ್ಕೆ ಹೋದಾಗ ಜಾಗ ನಿಂತ್ಕೊಂಡು ಫೋಟೋ ತಗೋದು, ಒಂದು ಸೆಲ್ಫಿ ತಗೊಳ್ಳೋದು ಮಾಡ್ತೀವಿ. ಕಾರಣ ಅಂದರೆ ಆ ಒಂದು

ಅದರ ಕ್ಷಣದ ಒಂದು ನೆನಪು ಇರಬೇಕು ಅಂತ ಅದದಾಗಿದ್ದೆ. ಸವಿ ಸವಿ ನೆನಪು ಸಾವಿರ ನೆನಪು ಅಂತ ಹೇಳೋ ಹಾಗೆ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ. ಛಾಯಾಗ್ರಹಣಕ್ಕೆ ಇರುವ ಸಾಮರ್ಥ್ಯನೆ ಅಂಥದ್ದು. ಪದಗಳನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಆಗಲ್ಲ, ಆಗದೇ ಇರುವಂಥ ಅದೆಷ್ಟೋ ಮಾತುಗಳು ಕೇವಲ ಒಂದು ಚಿತ್ರದ ಮೂಲಕ ತಿಳಿಸಬಹುದು ಅಂತ ಹೇಳಲಾಗುತ್ತೆ. ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ವಿಶ್ವ ಮಾನವೀಯ ದಿನ ಮತ್ತು ವಿಶ್ವ ಛಾಯಾಗ್ರಹಣ ದಿನದ ಕುರಿತಾಗಿ ಮಾತನಾಡಿದ್ವಿ. ಇದಕ್ಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.

0: irregularities in JPSC and JSSC recruitment examinations has been called off following the state government's decision to cancel several recruitment exams and order investigations into the issue. However, the government's decision has triggered protests by candidates who were already appointed through the cancelled examinations. More from our correspondent.
1: The state government issued notifications cancelling 22 examinations and ordering investigations into irregularities in 45 examinations, including JPSC Civil Services and JSSC CGL. The students have given the government 60 days to conduct the investigations, warning that they will resume their agitation if the probe is found to be unfair or inadequate. Meanwhile, the government's decision has affected the appointments of 2,628 candidates, prompting selected JSSC CGL employees to stage protests at the Jharkhand Secretariat and Project Bhavan, raising concerns over their jobs in future. The protesting employees said they had cleared the examination through the prescribed process and argued that if irregularities occurred, action should be taken against those responsible rather than cancelling the careers of candidates who were selected and appointed. Mehvish Rahman, Akashwani News, Rajasthan.
0: Union Minister Kiran Rijiju has termed as false the claim that China has entered 60 kilometers into Arunachal Pradesh. In a social media post, Mr. Rijiju said photos and videos from Bangladesh were being used to falsely portray Chinese entry into Arunachal Pradesh. He said such claims could demoralize army personnel guarding the border and create unnecessary confusion. The minister said the India-China border issue is a serious matter and appealed to people not to make false or unverified claims on such a sensitive issue. A court in West Bengal's Nodia district has ordered the issuance of an arrest warrant against Trinamool Congress MP Mohua Moitro for failing to appear before it in an alleged hate speech case. The Krishnanagar court also directed that a report on the execution of the warrant be submitted by the 28th of August. The flood situation in northern Odisha remains a major concern, with the Suvarnarekha River rising rapidly in Baleswar and posing a serious flood threat. Our correspondent has the details.
2: The rising Suvarnarekha has emerged as the latest threat to flood hit northern Odisha. Water levels at Rajghat in Baleswar are rising following heavy rainfall in the Jharkhand catchment and substantial discharge from the Guludihi barrage. Authorities have warned of fresh flooding in low-lying areas of Jaleswar, Bhogarai, Baliapal and Basta. Meanwhile, the flood situation in Bhadrak, Kendrapada and Jajpur districts continues to remain grim as flood waters are yet to recede from a large number of villages. Prakash Das for Akashwani News, Bhubaneswar.
0: The India Meteorological Department has issued an orange alert for very heavy rainfall over Chhattisgarh, eastern Madhya Pradesh and western Uttar Pradesh for tomorrow. Iran's Armed Forces Chief of Staff, Major General Ali Abdullahi, has warned countries along the southern shores of the Persian Gulf against assisting or facilitating U.S. military forces, saying Tehran is closely monitoring activity at regional military bases. Mr. Abdullahi said the presence and deployment of U.S. military aircraft at these bases could not take place without the knowledge of the host countries. U.S. President Donald Trump, meanwhile, said no talks with Iran were underway or scheduled, while the Pentagon is evaluating its military footprint in West Asia with a view to reducing its presence. On to sports and hockey, India registered a comprehensive 5-3 victory over arch-rivals Pakistan in the final Pool D encounter of Men's FIH World Cup at Amstelveen in the Netherlands today to qualify for the second round. The defeat ended Pakistan's campaign in the group stage. India registered a commanding 165-run victory over hosts Sri Lanka in the first test in Galle today to take a 1-0 lead in the two-match series. Sri Lanka, chasing 372 for victory, were bowled out for 206 during the post-lunch session on the fifth and final day. Indian left-arm spinner Manav Sitar was the architect of India's victory, taking 6 wickets in the second innings to finish with a maiden 10-wicket match haul in only his second test. The 24-year-old also became the youngest Indian spinner to take 10 wickets in an overseas test. And now before we end the bulletin, the headlines once again. Union Cabinet approves 5 infrastructure projects worth over 13,000 crore rupees clears four railway multi-tracking projects across four states, also gives nod to widening of National Highway 22 in Bihar. Road Transport and Highways Minister Nitin Gadkari says high quality and cost effective infrastructure top priority, says center will review subcontracting norms. U.S. Ambassador Sergio Gore hails steps taken by center and Jammu and Kashmir governments to improve security in the Union Territory. President Draupadi Murmu calls for accurate, credible and citizen-centric government communication in social media era. Iran warns Gulf nations against facilitating U.S. military operations. India beat Pakistan 5-3 to qualify for second round of men's FIH Hockey World Cup in the Netherlands. That is all in the news at 9. Good night.
3: ಸಮಯ 9:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ ಭಾರತದ ಬಾಹ್ಯಾಕಾಶ ಪಯಣವು ಮೂಲಭೂತ ಸಾಮರ್ಥ್ಯಗಳನ್ನು ನಿರ್ಮಿಸುವುದರಿಂದ ಹಿಡಿದು ಮುಂದುವರೆದ ಜಾಗತಿಕ ಸ್ಪರ್ಧಾತ್ಮಕ ಬಾಹ್ಯಾಕಾಶ ತಂತ್ರಗಳನ್ನು ಒದಗಿಸುವವರೆಗೆ ವಿಕಸನಗೊಂಡಿದೆ ಕಳೆದ ದಶಕದಲ್ಲಿ ಸುಧಾರಣೆಗಳು ಈ ಕ್ಷೇತ್ರವನ್ನು ಖಾಸಗಿ ಉದ್ಯಮಗಳು ಸ್ಟಾರ್ಟ್ಅಪ್ ಮತ್ತು ಜಾಗತಿಕ ಸಹಭಾಗಿತ್ವಗಳಿಗೆ ಮುಕ್ತಗೊಳಿಸಿವೆ ಭಾರತ ಈಗ ಉಡಾವಣಾ ವ್ಯವಸ್ಥೆ ಉಪಗ್ರಹ ಬಾಹ್ಯಾಕಾಶ ಅನ್ವಿಕೆಗಳು ಹಾಗೂ ಮಾನವ ಸಹಿತ ಬಾಹ್ಯಾಕಾಶ ಯಾನದಾದ್ಯಂತ ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸುತ್ತಿದೆ ಭಾರತ ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಅದರ ಬಾಹ್ಯಾಕಾಶ ಆಕಾಂಕ್ಷೆಗಳು ಬಾಹ್ಯಾಕಾಶದ ಭವಿಷ್ಯವನ್ನು ರೂಪಿಸುತ್ತಿರುವ ಆತ್ಮವಿಶ್ವಾಸದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನು ಪ್ರತಿಬಿಂಬಿಸುತ್ತವೆ ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಸ್ತರಿಸಿದ್ದು ನೋಂದಾಯಿತ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2014ರಲ್ಲಿ 1 ಇದ್ದದ್ದು 2026ರ ಹೊತ್ತಿಗೆ ಸುಮಾರು 440ಕ್ಕೆ ಏರಿಕೆಯಾಗಿದೆ ಈ ವಿಸ್ತರಿಸುತ್ತಿರುವ ಪರಿಸರ ವ್ಯವಸ್ಥೆಯು ಆಗಸ್ಟ್ 26ರ ಹೊತ್ತಿಗೆ 9 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನು ಹೊಂದಿರುವ ಭಾರತದ ಬಾಹ್ಯಾಕಾಶ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ ಮುಂಬರುವ ದಶಕದಲ್ಲಿ ಇದು 40-45 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ತಲುಪುವ ನಿರೀಕ್ಷೆ ಇದೆ ಭಾರತದ ಬಾಹ್ಯಾಕಾಶ ವಲಯದಲ್ಲಿನ ಖಾಸಗಿ ಹೂಡಿಕೆಯು ಸುಮಾರು 6 ಪಟ್ಟು ಹೆಚ್ಚಾಗಿದ್ದು 2021-22ರಲ್ಲಿ 100.5 ಮಿಲಿಯನ್ ಅಮೆರಿಕನ್ ಡಾಲರ್ ಇದ್ದದ್ದು ಮಾರ್ಚ್ 31, 2026ರ ವೇಳೆಗೆ 618.5 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದೆ ಇದರಲ್ಲಿ ಕೇವಲ 2026ರ ಅವಧಿಯಲ್ಲೇ 187 ಮಿಲಿಯನ್ ಅಮೆರಿಕನ್ ಡಾಲರ್ ದಾಖಲಾಗಿದೆ 2026ರ ಮಧ್ಯದ ವೇಳೆಗೆ ಉಪಗ್ರಹ ಕಾರ್ಯಾಚರಣೆಗಳು ಪೇಲೋಡ್ ಸ್ಥಾಪನೆ ಮತ್ತು ಉಡಾವಣಾ ಸೇವೆಗಳಿಗಾಗಿ 52 ಸರ್ಕಾರೇತರ ಸಂಸ್ಥೆಗಳಿಗೆ 113 ಅಧಿಕಾರ ಪತ್ರಗಳನ್ನು ನೀಡಲಾಗಿದೆ ಅವುಗಳಲ್ಲಿ 18 ಸ್ಟಾರ್ಟ್ಅಪ್ಗಳಾಗಿವೆ ಅರ್ಥ್ ಅಬ್ಸರ್ವೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಒಪಿಪಿಪಿ ಎಂಬುದು ಐಎನ್ ಸ್ಪೇಸ್ನಿಂದ ಪ್ರಾರಂಭಿಸಲಾದ ಒಂದು ಅದ್ಭುತ ಸಾರ್ವಜನಿಕ ಖಾಸಗಿ ಚೌಕಟ್ಟಾಗಿದೆ ಇದು ಸುಮಾರು 1200 ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯ ಬದ್ದತೆಯೊಂದಿಗೆ ಭಾರತದ ಮೊದಲ ಖಾಸಗಿ ಮಾಲೀಕತ್ವದ ಭೂ ಪರಿವೀಕ್ಷಣಾ ಉಪಗ್ರಹಗಳ ಸಮೂಹವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಮೇಲ್ವಿಚಾರಣೆ ಮತ್ತು ಖಾಸಗಿ ಉದ್ಯಮವನ್ನು ಒಂದೆಡೆ ತರುತ್ತದೆ ಭಾರತದ ಬೆಳೆಯುತ್ತಿರುವ ಉಡಾವಣಾ ಸಾಮರ್ಥ್ಯಗಳು ಜಾಗತಿಕ ಬೇಡಿಕೆಯನ್ನು ಆಕರ್ಷಿಸುತ್ತಿದ್ದು ವಿದೇಶಿ ಉಪಗ್ರಹ ಉಡಾವಣೆಗಳ ಸಂಖ್ಯೆ 2014ಕ್ಕಿಂತ ಮೊದಲು 35 ಇದ್ದದ್ದು ಜನವರಿ 2026ರ ಹೊತ್ತಿಗೆ 399ಕ್ಕೆ ಏರಿಕೆಯಾಗಿದೆ ಭಾರತದ ಜಾಗತಿಕ ಸಹಭಾಗಿತ್ವಗಳು ಅದರ ಬೆಳೆಯುತ್ತಿರುವ ಬಾಹ್ಯಾಕಾಶ ನಾಯಕತ್ವವನ್ನು ಬಲಪಡಿಸುತ್ತಿದ್ದು ಸಂಶೋಧನೆ ತಂತ್ರಜ್ಞಾನ ಜಂಟಿ ಮಿಷನ್ಗಳು ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಂಡಂತೆ 61 ದೇಶಗಳು ಮತ್ತು 5 ಬಹುಪಕ್ಷೀಯ ಸಂಸ್ಥೆಗಳೊಂದಿಗೆ 300ಕ್ಕೂ ಹೆಚ್ಚು ಬಾಹ್ಯಾಕಾಶ ಸಹಕಾರ ಒಪ್ಪಂದಗಳನ್ನು ಹೊಂದಿವೆ ಭಾರತದ ಬಾಹ್ಯಾಕಾಶ ಸುಧಾರಣೆಗಳು ಖಾಸಗಿ ಭಾಗವಹಿಸುವಿಕೆ ಹೂಡಿಕೆ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಆಧಾರಿತ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿವೆ ಈ ಕ್ರಮಗಳು ಸಾಂಪ್ರದಾಯಿಕ ಸರ್ಕಾರಿ ನೇತೃತ್ವದ ಬಾಹ್ಯಾಕಾಶ ಚಟುವಟಿಕೆಗಳಿಂದ ಆಚೆಗೆ ಈ ರಂಗವನ್ನು ವಿಸ್ತರಿಸಿವೆ ಭಾರತ 2020ರಲ್ಲಿ ತನ್ನ ಬಾಹ್ಯಾಕಾಶ ರಂಗವನ್ನು ಖಾಸಗಿ ಭಾಗವಹಿಸುವಿಕೆಗೆ ಮುಕ್ತಗೊಳಿಸಿತು ಇದು ಉಪಗ್ರಹಗಳು ಉಡಾವಣಾ ವ್ಯವಸ್ಥೆ ಮತ್ತು ಬಾಹ್ಯಾಕಾಶ ಅನ್ವಿಕೆಗಳಲ್ಲಿ ಉದ್ಯಮಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿತು ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಾಹ್ಯಾಕಾಶ ಮೌಲ್ಯ ಸರಪಳಿಯಾದ್ಯಂತ ಖಾಸಗಿ ಭಾಗವಹಿಸುವಿಕೆಯನ್ನು ಮತ್ತಷ್ಟು ವಿಸ್ತರಿಸಿತು ಇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ ಸೆಂಟರ್ನ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಸಹ ವ್ಯಾಖ್ಯಾನಿಸಿತು. ಇಸ್ರೋದ ವಾಣಿಜ್ಯ ವಿಭಾಗವಾದ ಎನ್ಎಸ್ಐಎಲ್ ಉಡಾವಣೆ, ಉಪಗ್ರಹ

ಮತ್ತು ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಒದಗಿಸುತ್ತದೆ. ಇದರ ಆದಾಯವು 2021-22 ಹಣಕಾಸು ವರ್ಷದಲ್ಲಿ 321.77 ಕೋಟಿ ರೂಪಾಯಿಯಿಂದ 2024-25 ಹಣಕಾಸು ವರ್ಷದಲ್ಲಿ 3,000 ಕೋಟಿ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದ್ದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಬೆಳೆಯುತ್ತಿರುವ ವಾಣಿಜ್ಯೀಕರಣವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನವರೆಗೆ ಇಸ್ರೋ ಬಾಹ್ಯಾಕಾಶ ಇಲಾಖೆಯಲ್ಲಿ ಅಭಿವೃದ್ಧಿಪಡಿಸಲಾದ 83 ತಂತ್ರಜ್ಞಾನಗಳನ್ನು ಭಾರತೀಯ ಉದ್ಯಮಕ್ಕೆ ಹಸ್ತಾಂತರಿಸಲು ಎನ್ಎಸ್ಐಎಲ್ 118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ಸ್ಪೇಸ್ ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಸಾಧ್ಯವಾಗಿಸುತ್ತದೆ. ಇದು 31 ಜನವರಿ 2026 ಹೊತ್ತಿಗೆ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಇಸ್ರೋದ 71 ತಂತ್ರಜ್ಞಾನ ವರ್ಗಾವಣೆಗಳನ್ನು ಸುಗಮಗೊಳಿಸಿದೆ. ಫೆಬ್ರವರಿ 2024 ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಿಗೆ ಶೇಕಡ 74% ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ ಪೋರ್ಟ್ಗಳಿಗೆ ಶೇಕಡ 49% ಹಾಗೂ ಉಪಗ್ರಹ ಮತ್ತು ಗ್ರೌಂಡ್ ಸೆಗ್ಮೆಂಟ್ ಘಟಕಗಳಿಗೆ ಶೇಕಡ 100% ಎಫ್ಡಿಐಗೆ ಸ್ವಯಂ ಚಾಲಿತ ಮಾರ್ಗದಲ್ಲಿ ಅನುಮತಿ ನೀಡಲಾಗಿದೆ. ನಾಮ್ಸ್ ಗೈಡ್ಲೈನ್ಸ್ ಮತ್ತು ಪ್ರೊಸೀಜರ್ಸ್ 2024 ಪಾರದರ್ಶಕ ಅಧಿಕಾರ ಮತ್ತು ಅನುಸರಣೆ ಅಗತ್ಯಗಳನ್ನು ಸ್ಥಾಪಿಸಿತು. ಈ ಚೌಕಟ್ಟು ನಿಯಂತ್ರಕ ಮುನ್ಸೂಚನೆ ಮತ್ತು ಸುಲಭ ವ್ಯವಹಾರವನ್ನು ಹೆಚ್ಚಿಸುತ್ತದೆ. ಗುರಿ ಆಧಾರಿತ ಹಣಕಾಸು ಬೆಂಬಲವು ಭಾರತದ ಖಾಸಗಿ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಆರಂಭಿಕ ಹಂತದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಗಳ ವೆಂಚರ್ ಕ್ಯಾಪಿಟಲ್ ಫಂಡ್ ಬೆಳವಣಿಗೆಯ ಬಂಡವಾಳವನ್ನು ಒದಗಿಸುತ್ತದೆ ಹಾಗೂ 500 ಕೋಟಿ ರೂಪಾಯಿ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಬಾಹ್ಯಾಕಾಶ ತಂತ್ರಜ್ಞಾನಗಳ ವಿಶಾಲ ನಿಯೋಜನೆಯನ್ನು ಸಾಧ್ಯವಾಗಿಸುತ್ತದೆ. ಇದಲ್ಲದೆ ಉಪಗ್ರಹ ಬಸ್ ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಸ್ಯಾಟಲೈಟ್ ಬಸ್ ಆಸ್ ಎ ಸರ್ವಿಸ್ ಯೋಜನೆಗೆ 75 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಉಪಗ್ರಹ ಅಭಿವೃದ್ಧಿಯಿಂದ ಚಂದ್ರ, ಮಂಗಳ ಮತ್ತು ಸೌರ ಮಂಡಲದಾದ್ಯಂತ ಸಂಕೀರ್ಣ ಮಿಷನ್ಗಳವರೆಗೆ ಪ್ರಗತಿ ಸಾಧಿಸಿದೆ. ಸಾಧನೆಗಳು, ಪರಿಶೋಧನೆ, ದಿಕ್ಸೂಚಿ, ವಿಜ್ಞಾನ ಮತ್ತು ಸುಧಾರಿತ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತವೆ. ಭಾರತ 4 ಸ್ವದೇಶಿ ಉಡಾವಣಾ ವಾಹನಗಳನ್ನು ಕಾರ್ಯಾಚರಣೆಗೆ ತಂದಿದೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ Mark 3 ಮತ್ತು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಉಡಾವಣಾ ವಾಹನಗಳು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಗ್ರಾಹಕರ ವಾಣಿಜ್ಯ ಉಡಾವಣೆಗಳ ಹೊರತಾಗಿ ಭೂಪರಿವೀಕ್ಷಣೆ, ಸಂಪರ್ಕ, ದಿಕ್ಸೂಚಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಿಶೋಧನೆಯನ್ನು ಬೆಂಬಲಿಸುತ್ತವೆ. ಕಳೆದ 3 ವರ್ಷಗಳಲ್ಲಿ ಭಾರತ 11 ರಾಷ್ಟೀಯ ಉಪಗ್ರಹಗಳು ಮತ್ತು ಅಂತಾರಾಷ್ಟೀಯ ಗ್ರಾಹಕರಿಗಾಗಿ 9 ಉಪಗ್ರಹಗಳನ್ನು ಹೊತ್ತೊಯ್ಯುವ ಮೂಲಕ 12 ಉಡಾವಣಾ ವಾಹನ ಮಿಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಶ್ರೀಹರಿಕೋಟಾ ಪ್ರಸ್ತುತ 2 ಕಾರ್ಯಾಚರಣೆಯ ಉಡಾವಣಾ ವೇದಿಕೆಯನ್ನು ಹೊಂದಿದೆ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗಾಗಿ 3ನೆಯದನ್ನು ಸ್ಥಾಪಿಸಲಾಗುತ್ತಿದೆ. ತಮಿಳುನಾಡಿನ ಕುಲಶೇಖರ ಪಟ್ಟಿನಂ ಕೂಡ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಮತ್ತು ಖಾಸಗಿ ವಲಯದ ಉಡಾವಣೆಗಳಿಗಾಗಿ ಭಾರತದ 2ನೇ ರಾಕೆಟ್ ಉಡಾವಣಾ ತಾಣವಾಗಿ ಹೊರಹೊಮ್ಮುತ್ತಿದೆ. 2008 ಚಂದ್ರಯಾನ 1 ಭಾರತದ ಮೊದಲ ಚಂದ್ರ ಮಿಷನ್ ಆಗಿದ್ದು ಚಂದ್ರನ ಮೇಲ್ಮೈನಲ್ಲಿ ನೀರಿನ ಅಣುಗಳು ಮತ್ತು ಹೈಡ್ರಾಕ್ಸಿಲ್ ಅನ್ನು ಪತ್ತೆಹಚ್ಚಿತು. ಇದು ಜಾಗತಿಕ ಚಂದ್ರ ವಿಜ್ಞಾನಕ್ಕೆ ಕೊಡುಗೆ ನೀಡಿದ ದೇಶವಾಗಿ ಭಾರತವನ್ನು ಸ್ಥಾಪಿಸಿತು. 2019 ಚಂದ್ರಯಾನ 2 100 ಕಿಲೋಮೀಟರ್ ಎತ್ತರದಿಂದ ಕಾರ್ಯಾಚರಣೆ ನಡೆಸಿತು ಮತ್ತು 30 ಸೆಂಟಿಮೀಟರ್ ವರೆಗಿನ ರೆಸಲ್ಯೂಷನ್ನಲ್ಲಿ ಚಂದ್ರನ ಚಿತ್ರಗಳನ್ನು ತೆಗೆಯಿತು. ಇದು ಚಂದ್ರನ ಆರ್ಬಿಟರ್ ಪ್ಲಾಟ್ಫಾರ್ಮ್ನಿಂದ ತೆಗೆಯಲಾದ ಅತ್ಯುನ್ನತ ರೆಸಲ್ಯೂಷನ್ ಆಪ್ಟಿಕಲ್ ಚಿತ್ರಗಳಾಗಿವೆ. 2023 ಚಂದ್ರಯಾನ 3 ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡ್ ಮಾಡಿದ ಮೊದಲ ದೇಶವನ್ನಾಗಿ ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ 4ನೇ ರಾಷ್ಟವನ್ನಾಗಿ ಮಾಡಿತು. ಚಂದ್ರಯಾನ 4 ಈ ಮಿಷನ್ ಚಂದ್ರನ ಮಾದರಿ ಸಂಗ್ರಹಣೆ, ಚಂದ್ರನ ಮೇಲ್ಮೈನಿಂದ ಮೇಲಕ್ಕೇರುವುದು ಮತ್ತು ಮಾದರಿಯನ್ನು ಭೂಮಿಗೆ ಮರಳಿ ತರುವುದನ್ನು ಧ್ಯೇಯವಾಗಿಸಿಕೊಂಡಿದೆ. ಈ ಮಿಷನ್ನ ಯೋಜಿತ ಸಮಯ 2027 ಆಗಿದೆ. ಚಂದ್ರಯಾನ 5 ಲುಪೆಕ್ಸ್ ಜಂಟಿ ಇಸ್ರೋ ಜಾಕ್ಸ್ ಮಿಷನ್ ಆಗಿದ್ದು
ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ಚಂದ್ರನ ನೀರು ಸೇರಿದಂತೆ ಚಂದ್ರನ ಅವಿಶೀಲತೆಗಳನ್ನು ಅಧ್ಯಯನ ಮಾಡುತ್ತದೆ. ಮಂಗಳಯಾನ 2014 ಸೆಪ್ಟೆಂಬರ್ 24 ಮಂಗಳ ಗ್ರಹದ ಕಕ್ಷೆಯನ್ನು ಸೇರಿತು. ಇದು ಭಾರತದ ಮೊದಲ ಗ್ರಹಾಂತರ ಮಿಷನ್ ಆಗಿದೆ. ಈ ನೌಕೆಯು ಯೋಜಿತ 6 ಅವಧಿಯನ್ನು ಮೀರಿ 8 ಹೆಚ್ಚು ಕಾಲ ಕಾರ್ಯನಿರ್ವಹಿಸಿತು. ಆಸ್ಟ್ರೋಸ್ಯಾಟ್ ಎಕ್ಸ್ರೇ, ಆಪ್ಟಿಕಲ್ ಮತ್ತು ಯುವಿ ಸ್ಪೆಕ್ಟ್ರಲ್ ಬ್ಯಾಂಡ್ಗಳಲ್ಲಿ ಏಕಕಾಲದಲ್ಲಿ ಖಗೋಳ ಮೂಲಗಳನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿರುವ ಭಾರತದ ಮೊದಲ ಮೀಸಲಾದ ಖಗೋಳಶಾಸ್ತ್ರ ಮಿಷನ್ ಆಗಿದೆ. 2023 ಆದಿತ್ಯ L1 ಸೂರ್ಯನನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಬಾಹ್ಯಾಕಾಶ ಆಧಾರಿತ ಮಿಷನ್ ಆಗಿದೆ. ಇದನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರವಿರುವ ಸೂರ್ಯ ಭೂಮಿಯ I-1 ಬಿಂದುವಿನಲ್ಲಿ ಸ್ಥಾಪಿಸಲಾಗಿದೆ. 27 TBಗೂ ಹೆಚ್ಚು ಸೌರ ದತ್ತಾಂಶವನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ. ಜನವರಿ 2024 ಉಡಾವಣೆಗೊಂಡ ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಧ್ರುವೀಕರಣ ಖಗೋಳಶಾಸ್ತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸಿತು. ಇದು ತೀವ್ರವಾದ ಬಾಹ್ಯಾಕಾಶ ಮೂಲಗಳ ವಿವರವಾದ ಅಧ್ಯಯನಗಳನ್ನು ಸಾಧ್ಯವಾಗಿಸುತ್ತದೆ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಜನವರಿ 2025 ಸ್ವಾಯತ್ತ ಬಾಹ್ಯಾಕಾಶ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅನ್ನು ಪ್ರದರ್ಶಿಸಿದ 4 ದೇಶವಾಗಿ ಭಾರತವನ್ನು ಮಾಡಿತು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 25 ಜೂನ್ 2025 ಉಡಾವಣೆಯಾದ ಆಕ್ಸಿಯಂ 4 ಮಿಷನ್ನಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಭಾರತದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಅವರ ಭಾಗವಹಿಸುವಿಕೆಯು ಮಾನವ ಬಾಹ್ಯಾಕಾಶ ಯಾನ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆ ಸಂಶೋಧನೆಯಲ್ಲಿ ಭಾರತಕ್ಕೆ ಮೌಲ್ಯಯುತ ಅನುಭವವನ್ನು ನೀಡಿತು. ಆಕ್ಸಿಯಂ 4 ಮಿಷನ್ 15 ಜುಲೈ 2025 ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಭಾರತದಾದ್ಯಂತ ಮತ್ತು ಅದರ ಗಡಿಯಿಂದ 1,500 ಕಿಲೋಮೀಟರ್ ವರೆಗೆ ಸ್ಥಳೀಕರಣ, ನ್ಯಾವಿಗೇಷನ್ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುತ್ತದೆ. 2 ಮೊದಲ 2 ನಾವಿಕ್ ಉಪಗ್ರಹಗಳಾದ NVAS-1 ಮತ್ತು NVAS-2 ಅನುಕ್ರಮವಾಗಿ ಮೇ 2023 ಮತ್ತು ಜನವರಿ 2025 ಉಡಾವಣೆ ಮಾಡಲಾಯಿತು. NVAS-3 ಉಡಾವಣೆಗೆ ಸಿದ್ದವಾಗಿದ್ದರೆ NVAS-4 ಮತ್ತು NVAS-5 ಮುಂದುವರೆದ ಹಂತದ ತಯಾರಿಕೆಯಲ್ಲಿವೆ. 2 ಉಪಗ್ರಹಗಳು ವ್ಯವಸ್ಥೆಯ ನಂಬಿಕಾರ್ಹತೆ ಮತ್ತು ನಿರಂತರತೆಯನ್ನು ಹೆಚ್ಚಿಸುತ್ತವೆ. ನಾವಿಕ್ ವ್ಯವಸ್ಥೆಯನ್ನು ಪವರ್ ಗ್ರಿಡ್ ಸಿಂಕ್ರೊನೈಸೇಷನ್, ರಿಯಲ್ ಟೈಮ್ ರೈಲ್ ಟ್ರ್ಯಾಕಿಂಗ್, ಆಧಾರ್ ಜಿಯೋ ಟ್ಯಾಗಿಂಗ್ ಮತ್ತು ಮೊಬೈಲ್ ಚಿಪ್ಸೆಟ್ಗಳಲ್ಲಿ ಸಂಯೋಜಿಸಲಾಗುತ್ತಿದೆ. ಇವು ದೇಶದ ತಾಂತ್ರಿಕ ಸಾಮರ್ಥ್ಯಗಳನ್ನು ಮತ್ತು ಬಾಹ್ಯಾಕಾಶ ರಂಗದಲ್ಲಿ ಜಾಗತಿಕ ಸ್ಥಾನಮಾನವನ್ನು ಬಲಪಡಿಸುತ್ತವೆ. ಭಾರತ ಮಾನವ ಬಾಹ್ಯಾಕಾಶಯಾನ, ಆಳವಾದ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ಮೂಲಸೌಕರ್ಯಗಳ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ. ಗಗನಯಾನ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮಕ್ಕೆ ಜನವರಿ 2019 ಅನುಮೋದನೆ ನೀಡಲಾಯಿತು. ಇದರಲ್ಲಿ ವ್ಯಾಪ್ತಿಯನ್ನು ಸೆಪ್ಟೆಂಬರ್ 2024 ವಿಸ್ತರಿಸಿ ಒಟ್ಟು 8 ಮಿಷನ್ಗಳನ್ನು ಒಳಗೊಂಡಂತೆ 20,193 ಕೋಟಿ ರೂಪಾಯಿ ವೆಚ್ಚಕ್ಕೆ ಪರಿಷ್ಕರಿಸಲಾಯಿತು. ಇದರಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ನ ಆರಂಭಿಕ ಫ್ಲೈಟ್ಗಳು ಸೇರಿವೆ. ಇದು ಭಾರತೀಯ ಗಗನಯಾತ್ರಿಗಳ ತಂಡವನ್ನು 400 ಕಿಲೋಮೀಟರ್ ಕಕ್ಷೆಗೆ 3 ಮಿಷನ್ಗಾಗಿ ಉಡಾವಣೆ ಮಾಡುವ ಗುರಿಯನ್ನು ಹೊಂದಿದೆ. ವ್ಯೋಮ ಮಿತ್ರ, ಅರ್ಧ ಮಾನವ ರೂಪಿ ಸೇರಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಪರಿಶೀಲಿಸಲು ಮೊದಲ ಸಿಬ್ಬಂದಿ ರಹಿತ ಪ್ರಯೋಗಾತ್ಮಕ ಮಿಷನ್ ಅನ್ನು 2026 4 ತ್ರೈಮಾಸಿಕದಲ್ಲಿ ಗುರಿಯಾಗಿಸಲಾಗಿದೆ. ಸಿಬ್ಬಂದಿ ಸಹಿತ ಮಿಷನ್ ಅನ್ನು 2027 ವೇಳೆಗೆ ಗುರಿಯಾಗಿಸಲಾಗಿದೆ. ಭಾರತದ ಯೋಜಿತ 5 ಮಾಡ್ಯೂಲ್ಗಳ ಬಾಹ್ಯಾಕಾಶ ನಿಲ್ದಾಣ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನು 2035 ವೇಳೆಗೆ ಕಾರ್ಯಾಚರಣೆಗೆ ತರುವ ಗುರಿಯನ್ನು ಹೊಂದಿದೆ ಮತ್ತು BAS-1 2028 ವೇಳೆಗೆ ಉಡಾವಣೆ ಮಾಡಲು ಯೋಜಿಸಲಾಗಿದೆ. ಭವಿಷ್ಯದ ಚಂದ್ರಯಾನ 4 ಗಗನಯಾನ ಮತ್ತು BAS ಮಿಷನ್ಗಳಿಗಾಗಿ ಕಕ್ಷೀಯ ಡಾಕಿಂಗ್ ತಂತ್ರಜ್ಞಾನಗಳನ್ನು ಮುನ್ನಡೆಸಲು ಈ ಮಿಷನ್ಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ಇವು ಬಾಹ್ಯಾಕಾಶ ನೌಕೆಯ ಡಾಕಿಂಗ್, ಮಾದರಿ ವರ್ಗಾವಣೆ, ಸಿಬ್ಬಂದಿ ವರ್ಗಾವಣೆ ಹಾಗೂ ವಿದ್ಯುತ್, ದ್ರವ ಮತ್ತು ಇಂಧನ ವರ್ಗಾವಣೆಯಂತಹ ಸಾಮರ್ಥ್ಯಗಳನ್ನು ಸಾಧ್ಯವಾಗಿಸುತ್ತವೆ. ಮಾರ್ಚ್ 2028 ಉಡಾವಣೆಗಾಗಿ ಗುರಿಯಿಡಲಾಗಿದ್ದ ಈ ಮಿಷನ್ ಶುಕ್ರ ಗ್ರಹದ ಭೂವಿಜ್ಞಾನ, ವಾತಾವರಣ ಮತ್ತು ಆಯಾನು ಮಂಡಲವನ್ನು ಅಧ್ಯಯನ ಮಾಡುತ್ತದೆ.
ಇದು ಸುಧಾರಿತ ಏರೋ ಬ್ರೇಕಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುತ್ತದೆ. ಇಸ್ರೋ 200 ಟನ್ ಥ್ರಸ್ಟ್ ಸಾಮರ್ಥ್ಯವಿರುವ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಹೆಚ್ಚು ಶಕ್ತಿಶಾಲಿ ಉಡಾವಣಾ ವಾಹನವನ್ನು ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಸಾಧ್ಯವಾಗಿಸಲಿದೆ. ಉಡಾವಣಾ ವಾಹನ ಮಾರ್ಕ್ 3 ಸೆಮಿ ಕ್ರಯೋಜೆನಿಕ್ ಬೂಸ್ಟರ್ ಹಂತವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು LVM-3 ಪೇಲೋಡ್ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇಸ್ರೋ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಚಾಲನೆಯನ್ನು ಬಳಸಿಕೊಂಡು ಭಾಗಶಃ ಮರುಬಳಕೆ ಮಾಡಬಹುದಾದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಕಾರ್ಯಕ್ರಮಕ್ಕಾಗಿ ಇಸ್ರೋ ರೆಕ್ಕೆಗಳಿರುವ ಆರ್ಬಿಟಲ್ ಮರುಪ್ರವೇಶ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ಸಾರಿಗೆಗಾಗಿ ಕಕ್ಷೀಯ ಮರುಪ್ರವೇಶ ಮತ್ತು ರನ್ವೇ ಲ್ಯಾಂಡಿಂಗ್ ಅನ್ನು ಪ್ರದರ್ಶಿಸಲಿದೆ. ಇಸ್ರೋ ಗಾಳಿಯನ್ನು ಬಳಸಿಕೊಂಡು ಚಲಿಸುವ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಮತ್ತು ತಂತ್ರ

0: ತಂತ್ರಜ್ಞಾನ ಪ್ರದರ್ಶನ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ತಂತ್ರಜ್ಞಾನವು ಹೆಚ್ಚು ಸಮರ್ಥವಾದ ವಾತಾವರಣದ ಹಾರಾಟವನ್ನು ಮತ್ತು ಮುನ್ನಡೆದ ಮರುಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಯನ್ನು ಸಾಧ್ಯವಾಗಿಸಲಿದೆ. ಮುಂದಿನ ಹಂತ ಮಾನವ ಬಾಹ್ಯಾಕಾಶಯಾನ. ಗ್ರಹಗಳ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಪ್ರಯತ್ನಗಳು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗುವ ಭಾರತದ ಆಕಾಂಕ್ಷೆಗೆ ಬೆಂಬಲ ನೀಡುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ, ಕೇಂದ್ರ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಎಚ್ ಚೇತನಾ ರಾಜೇಂದ್ರ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ.
1: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
3: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
4: ನಮ್ಮ ದೇಶದ ಆಟ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಅಂತ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದು ಮಾಡೋದು ನಮ್ಗೆ ಎಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೊಂದು ಜನ ಹೇಳ್ತಾರೆ

0: ಅಂತಾರಾಷ್ಟ್ರೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗೆ ಸಂವಾದ.
1: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ, ಇತ್ತೀಚೆಗೆ ನೈಜೀರಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಟೀಮ್ ಇವೆಂಟ್ನಲ್ಲಿ ಬಂಗಾರದ ಪದಕ ಪಡೆದ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಪ್ಯಾರಾ ಫೆನ್ಸರ್ ರಾಘವೇಂದ್ರ ಪಿ ಅವರು. ರಾಘವೇಂದ್ರ ಪಿ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಮೊದಲಿಗೆ ಅಭಿನಂದನೆಗಳು ಸರ್, ನಮ್ಮ ನಾಡಿಗೆ ಕೀರ್ತಿಯನ್ನ ತಂದಿದ್ದೀರಿ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

0: ಲಂಡನ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ ಹಾಗೂ ಅದೇ ವರ್ಷ ಏಷ್ಯನ್ ಲಾನ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗಳಿಸಿದ ದೇಶದ ಮೊತ್ತ ಮೊದಲ ಪ್ಯಾರಾ ಅಥ್ಲೀಟ್ ನೀವು. ಇಂತಹ ಅತ್ಯುನ್ನತ ಸಾಧನೆಯ ಹಿಂದಿನ ನಿಮ್ಮ ಶ್ರಮದ ಕುರಿತಾಗಿ ಮಾತನಾಡಿ ಸರ್. ಅದು ಗಾಲಿ ಕುರ್ಚಿಯ ಮೇಲೆ ಕತ್ತಿ ವರಸೆ ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ.
1: ಇದು ಏನಾಗುತ್ತೆ, ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಟಫೆಸ್ಟ್ ಈವೆಂಟ್ ಅದು. ನಾವೆಲ್ಲ ವೇರ್ ಮಾಡಬೇಕು, ಒಂದು ಮಾಸ್ಕ್ ಇಂದ ಹಿಡಿದು ಗ್ಲೌಸ್ ಜಾಕೆಟ್ಸ್ ಅದೆಲ್ಲ ವೇರ್ ಮಾಡಿ ನಾವು ವೀಲ್ ಚೇರ್ ಅಲ್ಲಿ ಆಡೋದು. ನಾರ್ಮಲ್ ಆದ್ರೆ ಫೆನ್ಸಿಂಗ್ ನ ಸ್ಟ್ಯಾಂಡಿಂಗ್ ಅಲ್ಲಿ ಆಡ್ತಾರೆ, ಸೊ ಅಷ್ಟು ಪ್ರಾಬ್ಲಮ್
0: ಕಾಲಿನ ಆಧಾರನೂ ಇರ್ತದೆ.
1: ಹೌದು, ನಮ್ಗೆ ಇಲ್ಲಿ ಏನು ಫ್ರೀಡಮ್ ಇರೋದಿಲ್ಲ, ನಮ್ನ ಲಾಕ್ ಮಾಡಿರ್ತಾರೆ, ವೀಲ್ ಚೇರ್ ಅಲ್ಲೇ ಕುಂತು ವೀಲ್ ಚೇರ್ ಅಲ್ಲೇ ಆಡಬೇಕು. ಸೊ ನಮ್ಮ ಬಾಡಿ ತುಂಬಾ ಸ್ಟ್ರೈನ್ ತಗೊಳುತ್ತೆ, ನಾರ್ಮಲ್ ಪ್ಲೇಯರ್ಸ್ಗಿಂತ ವೀಲ್ ಚೇರ್ ಫೆನ್ಸರ್ಸ್ಗೆ ತುಂಬಾ ಸ್ಟ್ರೈನ್ ತಗೊಳುತ್ತೆ. ಸೊ ಇದೆಲ್ಲ ಒಂದು ನಡುವೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಡ್ಯೂಟಿಗೂ ಹೋಗಿ ಆಫೀಸ್ ವರ್ಕು ಮುಗಿಸಿ ಪ್ರಾಕ್ಟೀಸ್ ಟೈಮ್ ಕೊಡೋದು ಬಹಳ ಕಷ್ಟ ನಮಗೆ. ಸೊ ಅಂತದ್ರಲ್ಲೂ ನಾನು ಟೈಮ್ ನ ಅಡ್ಜಸ್ಟ್ ಮಾಡಿಕೊಂಡು ಆಫೀಸ್ ವರ್ಕ್ ಜೊತೆಗೆ ಕ್ರೀಡಾ ಚಟುವಟಿಕೆಗಳನ್ನು ನಾನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಓಸ್ ಅಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಲಂಡನ್ ಅಲ್ಲಿ ಸಿಂಗಲ್ ಇವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಗ್ರೂಪ್ ಇವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಟೋಟಲ್ 2 ಸಿಲ್ವರ್ ಮೆಡಲ್ ಲಂಡನ್ ಅಲ್ಲಿ. ಬಟ್ ಪ್ಯಾರಾ ಫೆನ್ಸಿಂಗ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮೆಡಲ್ ಆಗಿದ್ದು ಲಂಡನ್ ಅಲ್ಲಿ.
0: ಈ ಕತ್ತಿ ವರಸೆ ಅನ್ನೋ ಕ್ರೀಡೆ ಇದೆಯಲ್ಲ, ಅದರಲ್ಲೂ ನೀವು ಆರಿಸಿಕೊಂಡಂತಹ ಎಪಿ ವಿಭಾಗದಲ್ಲಿ ಕತ್ತಿ ಭಾರವಾಗಿರುತ್ತದೆ, ನೀವು ವೀಲ್ ಚೇರ್ ನಲ್ಲಿ ಕುಳಿತು ಆಡುವಾಗ ನಿಮಗೆ ಬಲ ಸಾಲುತ್ತಾ ಸರ್?
1: ಸಾಲೋದಿಲ್ಲ ಮೇಡಮ್, ಯಾಕಂದ್ರೆ ಅದು ವೆಯ್ಟ್ ಇರುತ್ತೆ, ಆಮೇಲೆ ನಮ್ಗೆ ಕಾಲ್ ಸ್ಟ್ರೆಂತ್ ಇರೋದ್ರಿಂದ ಮೂವ್ಮೆಂಟ್ ಮಾಡ್ಬೇಕಾಗುತ್ತೆ ವಿತ್ ಎಲ್ಲಾ ವೆಪನ್ಸು ವಿತ್ ಎಲ್ಲಾ ಇಕ್ವಿಪ್ಮೆಂಟ್ಸ್ ಹಾಕೊಂಡು ನಾವು ಜಾಕೆಟ್ಸ್ ಹಾಕೊಂಡು ವೇರ್ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದು, ನಮ್ ಮೇಲೆ ಇನ್ನೊಂದು ಭಾರ ಕುಂತಂಗಾಗಿರುತ್ತೆ, ಅದು ವೆಯ್ಟ್ಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಮೂವ್ಮೆಂಟ್ ಮಾಡ್ಬೇಕು ನಾವು ಪಾಯಿಂಟ್ಸ್ ತಗೋಬೇಕಾದ್ರೆ, ಅದು ಬಹಳ ಡಿಫಿಕಲ್ಟ್ ಮೇಡಮ್ ನಮ್ಗೆ.
0: ಸರ್ ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ. ಯಾಕಂದ್ರೆ ಈ ಗಾಲಿ ಕುರ್ಚಿ ವೀಲ್ ಚೇರ್ ನಿಮ್ಮ ಬದುಕಿಗೆ ಅನಿವಾರ್ಯ ಆಗಿದ್ದು ಹೇಗೆ, ಈ ಸ್ಥಿತಿಗೆ ಬರಲು ಕಾರಣ ಏನು?
1: ಮೇಡಮ್ ಆಕ್ಚುಲಿ ನಾನು ಬೈ ಬರ್ತ್ ನಾರ್ಮಲ್, ಅಪ್ ಟು 8 ಇಯರ್ಸ್ ವರೆಗೂ ನಾನು ನಾರ್ಮಲ್. ಸೊ 8 ಇಯರ್ಸ್ ಆದ್ಮೇಲೆ ಒಂದ್ ದಿವಸ ಐ ಫ್ಯೂರ್ ಜ್ವರ ಬರುತ್ತೆ ನನಗೆ. ಐ ಫ್ಯೂರ್ ಜ್ವರ ಬಂದಾಗ ನಮ್ಮ ತಂದೆ ಏನ್ ಮಾಡ್ತಾರೆ, ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಡಾಕ್ಟರ್ ಪೆನ್ಸಿಲ್ ಇಂಜೆಕ್ಷನ್ನ

0: ಚಾಯ್ಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವ್ರು ಯಾರಿಗಾರು ಕೊಡ್ಬೇಕಾದ್ರೆ ಪೆನ್ಸಿಲಿನ್ ಇಂಜೆಕ್ಷನ್ ಒಂದು ಡೋಸ್ ಕೊಟ್ಟು ಟೆಸ್ಟ್ ಮಾಡಿ ರಿಯಾಕ್ಷನ್ ಆಗ್ಲ ಅಂದ್ರೆ ಆಮೇಲೆ ಫುಲ್ ಇಂಜೆಕ್ಟ್ ಮಾಡ್ತಾರೆ. ಅವ್ರೇನ್ ಮಾಡ್ಬಿಟ್ರು, ಡಾಕ್ಟರ್ ಐ ಫ್ಯೂರ್ ಜರ್ಗೆ ಒಂದೇ ಸಾರಿ ಫುಲ್ ಡೋಸ್ ನ ತಗೊಂಡು ಇಂಜೆಕ್ಟ್ ಮಾಡ್ಬಿಟ್ರು. ನೈಟ್ ಕೊಟ್ಟಿದ್ದಷ್ಟೇ, ಮಾರ್ನಿಂಗ್ ನಮ್ಮ ತಂದೆ ಸ್ಕೂಲ್ಗೆ ಬರ್ಸ್ತಾ ಇದ್ರೆ ನನಗೆ ಕತ್ತು ಬಿಟ್ಟು ಇನ್ ಯಾವ ಭಾಗನು ಸ್ವಾಧೀನ ಇಲ್ಲ,
1: ಸಂಪೂರ್ಣವಾದ ದೇಹ ಸ್ವಾಧೀನ ಕಳೆದುಕೊಂಡ್ಬಿಟ್ಟಿದೆ.
0: ಸಂಪೂರ್ಣವಾಗಿ ನನ್ನ ದೇಹದಲ್ಲಿ ಯಾವ ಒಂದು ಇದನ್ನು ವರ್ಕ್ ಮಾಡ್ತಾ ಇಲ್ಲ. ಸೊ ಆಮೇಲೆ ನಮ್ ತಂದೆ ಎತ್ತಿ ಹಿಂಗೆ ಕುಣಿಸ್ತಾರೆ, ಕುಣಿಸಿದ ತಕ್ಷಣ ತಿರ್ಗಾ ನಾನು ಹಂಗೆ ಬಿದ್ದೋಗ್ತೀನಿ ಕೆಳಗಡೆ. ಸೊ ಗಾಬರಿಯಾಗಿ ಆಗ ಒಂದು ವರ್ಷ ಸೆಂಟ್ ಜಾನ್ ಹಾಸ್ಪಿಟಲ್ ಮಡಿವಾಳ, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ನಾನಾ ತರದ ಟ್ರೀಟ್ಮೆಂಟ್, ಎಲ್ಲರೂ ಮೇಲ್ಗಡೆ ನರ್ಕ ನೋಡಿದೀವಿ ಅಂತಾರೆ, ನಾನು ಭೂಮಿಲಿ ನರಕ ನೋಡ್ದಂಗಾಯ್ತು. ಒಂದ್ ವರ್ಷ ಟ್ರೀಟ್ಮೆಂಟ್ ಕೊಟ್ಟಮೇಲೆ
1: ವೈದ್ಯರ ನಿರ್ಲಕ್ಷ್ಯ,
0: ಹೌದು ಪಕ್ಕ ವೈದ್ಯರ ನಿರ್ಲಕ್ಷ್ಯ.
1: ಏನ್ ಹೇಳಿದ್ರು ಸರ್ ಆಮೇಲೆ?
0: ಆಗ ಒಂದು 35 ಇಯರ್ಸ್ ಬ್ಯಾಕ್ ಮೇಡಮ್, ಅದು ನಮ್ಮಲ್ಲಿ ಅವಾಗ ಬಿಟ್ಬಿಟ್ರೆ ಆಕ್ಚುಲಿ ಬಿಡಬಾರ್ದಾಯ್ತು. ನನ್ನಂತವ್ರು ಎಷ್ಟೋ ಜನಕ್ಕೆ ಅದು ಕೊಟ್ಟು ಆತರ ಮಿಸ್ಗೈಡ್ ಆಗಿ ಈಗ ನಮ್ಗೆ ಲೈಫ್ ಲಾಂಗ್ ಸಫರ್ ಪಡ್ತಾ ಇದೀವಿ. ಸೊ ಇನ್ನೂ ಎಷ್ಟು ಜನಕ್ಕೆ ಆತರ ಆಗಿದೆಯೋ ಗೊತ್ತಿಲ್ಲ, ನಾವು ಅವತ್ತೇ ಅವ್ರನ್ನ ಒಂದು ಪನಿಷ್ ಮಾಡಿಸಬೇಕಾಯ್ತು. ಅವಾಗ ಹಿಂಗಾದ್ಮೇಲೆ ಇನ್ನೇನು ಅವ್ನು ಕೇಳೋದು ಅಂತ ನಮ್ಮ ಮನೇಲೂ ಬಿಟ್ಬಿಟ್ರು.
1: ಸೊ ಅದಾದ್ರೆ ಲೈಫ್ ಲಾಂಗ್ ನೀವು ಸಫರ್,
0: ನಾನು ಸಫರ್ ಪಡ್ದೆ. ಹಾಗಾಗಿ ಅದಾದ್ಮೇಲೆ ಒಂದು ಛಲ ಇತ್ತು ಮೇಡಮ್, ನನಗೆ ಏನಾದ್ರು ಒಂದು ಸಾಧಿಸಬೇಕು ಲೈಫ್ ಅಲ್ಲಿ. ಯಾಕಂದ್ರೆ ಫಿಸಿಕಲಿ ಛಲ ಆದ್ಮೇಲೆ ನಮ್ಗೆ ಅಷ್ಟು ಸಪೋರ್ಟ್ ಆಗ್ಲಿ ವ್ಯಾಲ್ಯೂಸ್ ಅಲ್ಲಿ ಇರೋದಿಲ್ಲ ಅಂದ್ರೆ, ಕೇವಲ ನೋಡ್ತಾ ಇವ್ರ ಕೈಲಿ ಇನ್ನೇನು ಆಗೋದಿಲ್ಲ ಅನ್ನೋ ಒಂದು ಮನೋಭಾವ ಜಾಸ್ತಿ ಇರುತ್ತೆ. ಬಟ್ ನನಗೆ ಕ್ರೀಡೆ ಅಂದ್ರೆ ಚಿಕ್ಕ ವಯಸ್ಸಿಂದ ಬಹಳ ಹುಚ್ಚು.
1: 8ನೇ ವಯಸ್ಸಿನಲ್ಲಿ ಹೀಗಾಯ್ತು ನಿಮ್ಗೆ, ಏನಾಗಿದೆ ಅನ್ನೋ ಒಂದು ಪರಿಜ್ಞಾನನೂ ಇರಲ್ಲ.
0: ಹೌದು,
1: ಅಂತ ವಯಸ್ಸಿನಲ್ಲಿ ನಿಮ್ಗೆ ಹೀಗಾಯ್ತು. ನಂತರ ನಿಧಾನವಾಗಿ ಬುದ್ಧಿ ಬಂದ ನಂತರ ಬೇರೆಯವ್ರನ್ನೆಲ್ಲ ನೋಡುವಾಗ ಏನ್ ಅನಿಸ್ತಿತ್ತು ಸರ್ ಶಾಲೆಯಲ್ಲಿ?
0: ಅದೇ ತುಂಬಾ ಫೀಲ್ ಆಗೋದು ಮೇಡಮ್, ಅದು ನನಗೆ ಯಾಕೆ ದೇವ್ರ ಈ ತರ ಆಯ್ತು, ಈಗ ಎಲ್ಲಾರು ಆಟ ಆಡ್ಬೇಕಾದ್ರೆ ಸ್ಕೂಲ್ಗಳಲ್ಲಿ ಗ್ರೌಂಡ್ ಅಲ್ಲಿ ಆಗ್ಲಿ ಆಟ ಆಡ್ಬೇಕಾರೆ ಓಡಾಡ್ಬೇಕಾರೆ ಎಲ್ಲಾ ಫೀಲ್ ಆಗೋದು, ನನಗೆ ಆಗ್ತಾ ಇರ್ಲಿಲ್ಲ. ಅದು ಯಾವಾಗ್ಲೂ ದೇವ್ರಿಗೆ ಬೈಕೊಂತ ಇದೆ ನಾನು, ಎಲ್ಲಾರನು ಈಗಿಟ್ಟು ನನಗೆ ಯಾಕೆ ಹಿಂಗ್ ಆಯ್ತು. ಯಾಕಂದ್ರೆ ನನಗೆ ಕ್ರೀಡೆಲಿ ಬಹಳ ಹುಚ್ಚಿದ್ರಿಂದ, ಆಸಕ್ತಿ ಇದ್ರಿಂದ ನಮ್ ಸ್ಕೂಲ್ ಲೈಫಿಂದ ನಾನು ಯಾವ ಸ್ಪೋರ್ಟ್ಸ್ ಆಡಕ್ ಆಗ್ತಿರ್ಲಿಲ್ಲ. ನಾನು ಒಂದ್ ಕಡೆ ಸುಮ್ನೆ ಕುತ್ಕೊಬೇಕಾಯ್ತು, ಎಲ್ಲಾರು ಆಟ ಆಡ್ತಾ ಇರೋ ನಾನು ನೋಡ್ಬೇಕಾಯ್ತು, ಅದು ನನಗೆ ಬಹಳ ಹಿಂಸೆ ಆಗ್ತಾ ಇತ್ತು. ಅದು
1: ಸಂಪೂರ್ಣ ದೇಹ ಸ್ವಾಧೀನ ಕಳೆದುಕೊಂತು ಅಂತ ಹೇಳಿದ್ರೆ, ಅದು ಹೇಗೆ ನಿಧಾನವಾಗಿ ನಿಮ್ಗೆ ಕಾಲ್ ಅಷ್ಟೇ ಸ್ವಾಧೀನ ಕಳೆದುಕೊಳ್ಳುವ ಸ್ಥಿತಿಗೆ ಬಂತು ಅಂತ?
0: ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಲ್ಲ ಮೇಡಮ್, 1 ಇಯರ್ ನಾನು ಹಾಸ್ಪಿಟಲ್ ಇದ್ದಾಗ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಅಪ್ಪರ್ ಬಾಡಿಗೆ ಸ್ಲೋ ಆಗಿ ಸ್ಟ್ರೆಂತ್ ಬರಕ್ ಸ್ಟಾರ್ಟ್ ಆಯ್ತು 1 ಇಯರ್ ಟ್ರೀಟ್ಮೆಂಟ್ ಆದ್ಮೇಲೆ. 1 ಇಯರ್ ಆದ್ಮೇಲೆ ನಾನು ಮನೆಯಲ್ಲೇ ಸ್ವಲ್ಪ ನಾನು ವಾಕ್ ಮಾಡಕ್ ಆಗ್ತಿರ್ಲಿಲ್ಲ, ನಾನು ಹಿಂಗೆ ಬಕ್ಕೊಂಡೆ ಓಡಾಡಬೇಕಾಯ್ತು, ನಾನು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ.
1: 1 ಇಯರ್ ಬಟ್ ಹಾಸಿಗೆಯಲ್ಲೇ ನೀವು?
0: 1 ಇಯರ್ ಪೂರ್ತಿ ಹಾಸ್ಪಿಟಲ್ ಫುಲ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅಪ್ಪರ್ ಬಾಡಿಗೆ ಒಂದ್ ಸ್ವಲ್ಪ ಒಂದು 40% ಸ್ಟ್ರೆಂತ್ ಬಂತು. ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ್ರು. ಮನೇಲಿ ಒಂದ್ ವರ್ಷ ಎಲ್ಲ ನಾನು ರೆಸ್ಟ್ ಮಾಡಿದ್ಮೇಲೆ ಸೊ ರಿಕವರಿ ಆಗಿ ಅಪ್ಪರ್ ಬಾಡಿ ಸ್ಟ್ರೆಂತ್ ಬಂತು. ಆಮೇಲೆ ಕಾಲಿಗೆ ಬರಲಿಲ್ಲ, ಅವಾಗ ಇದ ಕಾಲ್ ಇದೆ ತರ ಸ್ಟ್ರೆಂತ್ ಇಲ್ದಂಗೆ ಹಿಂಗೆ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ.
1: 5 ವರ್ಷಗಳ ಕಾಲ ರಾಜ್ಯ ದೇಹದ್ರಾಢ್ಯ ಸ್ಪರ್ಧೆಯ ಚಾಂಪಿಯನ್ ನೀವು. ಆರಂಭಿಕ ಹಂತದಲ್ಲಿ ನೀವು ಬಾಡಿ ಬಿಲ್ಡರ್ ಅಥವಾ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಇದ್ರಾ ನೀವು?
0: ಇಲ್ಲ ಮೇಡಮ್, ನನಗೆ ಬೇರೆ ಯಾವ ಸ್ಪೋರ್ಟ್ಸ್ ಗೊತ್ತಿರಲಿಲ್ಲ. ಬಟ್ ನಮ್ ತಂದೆಯವ್ರು ಏನ್ ಮಾಡಿದ್ರು ಅಂದ್ರೆ, ನನಗೆ ಕಾಲಿಗೆ ಆದ್ಮೇಲೆ ನಾನಾ ತರ ಟ್ರೀಟ್ಮೆಂಟ್, ಇಂಗ್ಲಿಷ್ ಮೆಡಿಸಿನ್ಸ್, ಆಯುರ್ವೇದಿಕ್ಸ್, ದೇವರು ಅದು ಇದು ಏನೇನೋ ನಮ್ ತಂದೆ ಟ್ರೈ ಮಾಡಿದ್ರು, ಏನು ಆಗಲಿಲ್ಲ. ಬಟ್ ಒಬ್ರು ಸಜೆಷನ್ ಮಾಡಿದ್ರು, ಡೈಲಿ ಅವನಿಗೆ ವ್ಯಾಯಾಮ ಮಾಡಿಸಿ ದೇಹಕ್ಕೆ ಸ್ಟ್ರೆಂತ್ ಬರಲಿ, ಕೈ ಕಾಲ್ಗೆಲ್ಲ ಸ್ಟ್ರೆಂತ್ ಬರಲಿ. ಯಾಕಂದ್ರೆ ಎಲ್ಲ ಸ್ಟ್ರೆಂತ್ ಹೋಗ್ಬಿಟ್ಟಿತ್ತು. ನಮ್ ತಂದೆ ರೆಗ್ಯುಲರ್ ಆಗಿ ಡೈಲಿ 6 to 8 o'clock ನನಗೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿಸೋರು. ಆಮೇಲೆ ಆ ಮೀನ್ ಎಣ್ಣೆ ಅಂತ ಬರುತ್ತೆ, ಆ ತರ ಎಲ್ಲಾ ಪ್ರಯತ್ನ ಪಟ್ಟರು.
1: ಯಾರ್ಯಾರು ಏನೇನು ಹೇಳ್ತಾರೆ, ಯಾವ್ದ್ರಿಂದಾದ್ರೂ ಆರಾಮಾಗ್ಲಿ ಅನ್ನೋದು ಅವರ ಭಾವನೆ.
0: ಹೌದು, ಹೆಂಗಾರು ನನ್ನ ಮಗ, ನಾನು ಒಬ್ಬನೇ ಮಗ ನಮ್ಮ ತಂದೆಗೆ. ಸೊ ಅವ್ರಿಗೆ ಏನು ಅಂದ್ರೆ, ಮಗ ರಿಕವರಿ ಆಗ್ಲಿ, ಎಲ್ಲರಂತೆ ನಾರ್ಮಲ್ ಆಗ್ಲಿ ಅನ್ನೋ ಉದ್ದೇಶ ಆಸೆ ಅವರಿಗೆ. ಬಟ್ ಏನೋ ಟ್ರೈ ಮಾಡಿ, ಬಟ್ ಡೈಲಿ ನನಗೆ ಮೀನೆಣ್ಣೆ ಉಜ್ಜಿ ಎಕ್ಸಸೈಸ್ ಗಳು ಮಾಡಿಸಿ, ಅವಾಗಿಂದ ನಾನು ಎಕ್ಸಸೈಸ್ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಬಂದೆ. ಸೊ ಹಾಗಾಗಿ ತುಂಬಾ ಫಿಟ್ ಇದ್ದೆ ನಾನು. ಆಮೇಲೆ ಒಂದು ನನಗೆ 2008 ಅಲ್ಲಿ ನನ್ನ ಫ್ರೆಂಡು, ನನ್ನ ಬಾಲ್ಯ ಸ್ನೇಹಿತ ಹವಿ ಅಂತ, ಅವನೊಂದು ಜಿಮ್ ಓಪನ್ ಮಾಡ್ತಾನೆ. ಅವನು ನನ್ನ ಫಿಟ್ನೆಸ್ ನೋಡಿ, ನೀನು ನೆಕ್ಸ್ಟ್ ಈ ತರ ಕಾಂಪಿಟೇಷನ್ ಎಲ್ಲ ಇರುತ್ತೆ ಬಾಡಿ ಬಿಲ್ಡಿಂಗ್, ನೀನು ಟ್ರೈ ಮಾಡು ಅಂತ ಅವನು ಸಜೆಸ್ಟ್ ಮಾಡಿ, ಅವನೇ ಕೋಆಪರೇಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿಸ್ತಾನೆ. ಆಲ್ರೆಡಿ ಸ್ವಲ್ಪ ಬಿಲ್ಡ್ ಇತ್ತು ನನ್ನ ಬಾಡಿ, ಅಂದ್ರೆ ಬೇಸಿಕಲಿ ಸ್ಟ್ರೆಂತ್ ವರ್ಲಿಂದ ಮಾಡ್ಕೊಂಡಿದ್ದು ನಾನು. ವರ್ಕೌಟ್ ಎಲ್ಲ ಮಾಡಿಸಿ ರೆಡಿ ಮಾಡಿ ದೊಡ್ಡಬಳ್ಳಾಪುರದವರೊಂದು ಕಾಂಪಿಟೇಷನ್ ನಡೀತು ಬಾಡಿ ಬಿಲ್ಡಿಂಗ್, ನವಚೇತನ ಅಂತ ನಮಗೆ ಟೈಟಲ್ ಕೊಡ್ತಾರೆ ಆ ಬಾಡಿ ಬಿಲ್ಡಿಂಗ್. ಅದ್ರಲ್ಲಿ ಫಸ್ಟ್ ಟೈಮ್ ನನಗೆ ಸಿಲ್ವರ್ ಮೆಡಲ್ ಆಯ್ತು.
1: ಸೊ ಅವಾಗಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಯ್ತು ಅಂತ ಹೇಳಿ?
0: ಖಂಡಿತ, ಅವಾಗಿಂದ ನನಗೆ ಬಹಳ ಇನ್ನೂ ಇಂಟ್ರೆಸ್ಟ್ ಬಂತು, ಸ್ಫೂರ್ತಿ ಬಂತು, ಜನಗಳೆಲ್ಲ ನಮಗೆ ಕೂಗೋದು ಚಪ್ಪಾಳೆ ಅಭಿನಂದನೆಗಳು ಸಲ್ಲಿಸಕ್ ಇನ್ನು ಏನಾರು ನಾನು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮಾಡಬೇಕು ಸ್ಪೋರ್ಟ್ಸ್ ಇಂದ ಈ ರೂಟ್ ಇಂದ ಅಂತ ಅಲ್ಲಿ ನಾನು ಟ್ರಾವೆಲ್ ಸ್ಟಾರ್ಟ್ ಆಯ್ತು ಸ್ಪೋರ್ಟ್ಸ್. ಅದಾದ್ಮೇಲೆ ಒಂದು 5 times 5 years ಸ್ಟೇಟ್ ಚಾಂಪಿಯನ್ ಆದೆ. ನನಗೆ ಈ ಪ್ಯಾರಾಒಲಿಂಪಿಕ್ಸ್ ಇರೋದು ನಾಲೆಜ್ ಇರಲಿಲ್ಲ, ಸೊ ಅದ್ರ ಮಾಹಿತಿನೂ ಇರಲಿಲ್ಲ ನನಗೆ. ಈ ತರ ಪ್ಯಾರಾಒಲಿಂಪಿಕ್ಸ್ ಇದೆ ಡಿಸೇಬಲ್ಸ್ ಕೇಂದ್ರ ನನಗೆ ಮಾಹಿತಿ ಇರಲಿಲ್ಲ. ಇದ್ರೆ ನಾನು ಆಗ್ಲೇ ಈ ಪ್ಯಾರೆಂಟ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೆ. ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ನಾನು ಸರ್ಕಾರಿ ನೌಕರ ಆಗಿರೋದ್ರಿಂದ ನಮ್ದು ಕ್ರೀಡಾಕೂಟ ನಡೀತಾ ಇತ್ತು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ. ನಾನು ಅದನ್ನ ನೋಡ್ಲಿಕ್ಕೆ ಬಂದಿದ್ದೆ. ಆಗ ನನ್ನ ಜೊತೆ ಬಾಡಿ ಬಿಲ್ಡಿಂಗ್ ಮಾಡಿರೋರೆಲ್ಲ ಅಲ್ಲಿ ಓಡಾಡ್ತಾ ಇದ್ರು. ನಾನು ಏನು ಇಷ್ಟೊಂದು ಜನ ಹ್ಯಾಂಡಿಕ್ಯಾಪ್ಸ್ ಈ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅನ್ಬಿಟ್ಟು ಹೋಗಿ ಅಲ್ಲಿ ಕಮಿಟಿ ಏನೋ ಕುಂತಿದ್ರು. ಕೇಳಿದೆ ಏನ್ ಸರ್ ಇದು ಅಂತ. ಈ ತರ ಪ್ಯಾರಾಲಿಂಪಿಕ್ಸ್ ಏನು ಪ್ಯಾರಾಲಿಂಪಿಕ್ಸ್ ಅಂದ್ರೆ ಈ ತರ ಡಿಸೇಬಲ್ಸ್ ಗೆಲ್ಲ ಅಥ್ಲೆಟಿಕ್ಸ್ ಎಲ್ಲ ಇವೆಂಟ್ಸ್ ಇರುತ್ತೆ ಅಂದ್ರೆ. ಅವಾಗ ನನಗೆ ಅದು ಗೊತ್ತಾಗಿದೆ, ಅವೇರ್ನೆಸ್ ಬಂದಿದ್ದು ಈ ತರ ಪ್ಯಾರಾಲಿಂಪಿಕ್ಸ್ ಇದೆ ಡಿಸೇಬಲ್ಸ್ ಗೆ ಅಂತ. ಆಮೇಲೆ ಕೇಳಿದೆ ಅವ್ರನ್ನ, ನಾನು ಈ ತರ ಪಾರ್ಟಿಸಿಪೇಟ್ ಮಾಡೋದು ಮಾಡಬಹುದು ಅಂದ್ರು. ಪ್ಯಾರಾಲಿಂಪಿಕ್ಸ್ ಬಗ್ಗೆ ಐಡಿಯಾನೂ ಇಲ್ಲ, ಶಾರ್ಟ್ ಪುಟ್ಟು ನಂಗೆ ಹೆಂಗೆ ಹೋಲ್ಡ್ ಮಾಡಬೇಕು ಅದು ಟೆಕ್ನಿಕ್ಸ್ ಏನು ಗೊತ್ತಿಲ್ಲ. ನಾನು ಎಂಟ್ರಿ ಕೊಟ್ಟು ಎಂಟ್ರಿ ಎಲ್ಲ ಆದ್ಮೇಲೆ 2 ಡೇಸ್ ಆಮೇಲೆ ಇತ್ತು. ಆಮೇಲೆ ಹೋಗಿ ಬೆಳಗಿಂದ ಸಾಯಂಕಾಲ ಗಂಟು ನೋಡಿದೆ ನಾನು 2 ಡೇಸ್ ಇವೆಂಟ್ ನಡೀತಾ ಇತ್ತು. ಯಾರು ಯಾವ ತರ ಥ್ರೋ ಮಾಡ್ತಾರೆ, ಡಿಸ್ಕಸ್ ಹೆಂಗ್ ನಿಸ್ತಾರೆ, ನಮ್ಮ ಡಿಸೇಬಲ್ಸ್ ಯಾಕೆ ಕುತ್ಕೊಂಡು ಥ್ರೋ ಮಾಡ್ತಾರೆ, ಅದು ನನಗೆ ನಾಲೆಜೇ ಇಲ್ಲ. ಅದು ನಾನು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅಂತ ವೆರೈಟಿ ಡಿಸಬಿಲಿಟೀಸ್ ನೋಡಿದೆ. ನಾನು ಎಷ್ಟೋ ಸಲ ಬೇಜಾರಾಗ್ತಿತ್ತು, ನಾನು ಹಿಂಗಿದ್ದೀನಿ ಅಂತ ಮುಜುಗರ ಇರ್ತಿತ್ತು. ಅಲ್ಲಿ ನನಗೆ ಅವತ್ತು ಮುಜುಗರ ಹೋಯಿತು, ಯಾಕಂದ್ರೆ ನನಗಿಂತ ತೀರಾ ಡಿಸಬಿಲಿಟಿ ಅವರು ತಮ್ಮ ಕೆಲಸ ತಾವೇ ಮಾಡ್ಕೊಳಕ್ ಆಗದಂತ ಡಿಸಬಿಲಿಟೀಸ್ ನೆಲ್ಲ ನೋಡಿ ಮೇಲೆ ನಾನು ದೇವರಲ್ಲಿ ನನ್ನ ದೇವರು ಎಷ್ಟೋ ನನ್ನ ಚೆನ್ನಾಗಿಟ್ಟು ಅವತ್ತು ಒಂದು ಹೌದು ಅವತ್ತು ನನಗೆ ಒಂದು ಇಂಟ್ರೆಸ್ಟ್ ಇನ್ನು ಜಾಸ್ತಿ ಬಂತು. ನಾನು ಇನ್ನು ಈ ಕ್ಷೇತ್ರದಲ್ಲಿ ಏನಾದ್ರು ಮಾಡಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಅಲ್ಲಿ ಚಾನ್ಸ್ ಇದೆ, ನೆಕ್ಸ್ಟ್ ದೇಶಕ್ಕೆ ಹೋಗಕ್ಕೆ ಬೇರೆ ರಾಜ್ಯದಲ್ಲಿ ಪಾರ್ಟಿಸಿಪೇಟ್
1: ಮಾಡ್ತೀನಿ.
0: ಸೊ ಹಾಗಾಗಿ ಇದು ಒಂದು ದಾರಿ ಸಿಕ್ತು ಅಂತ ನಾನು ಅದನ್ನ ಅಲ್ಲಿಂದ 2013 ಇಂದ ನಾನು ಪ್ಯಾರಾ ಅಥ್ಲೆಟಿಕ್ಸ್ ಗೆ ನಾನು ಎಂಟ್ರಿ ಕೊಟ್ಟಿದ್ದು.
1: ಪ್ಯಾರಾ ಸ್ಪೋರ್ಟ್ಸ್ ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್ ನಲ್ಲೂ ಕೂಡ 3 ವರ್ಣದ ಪದಕಗಳನ್ನ ಪಡೆದಿದ್ದೀರಿ. ಇಷ್ಟೊಂದು ಕ್ರೀಡೆಯಲ್ಲಿ ದಣಿವರಿಯದೆ ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದು ಹೇಗೆ ನೀವು ಅಂತ, ನಿಮ್ಮ ಚುರುಕುತನದ ಗುಟ್ಟೇನು ಅಂತ.
0: ಕಾಂಪಿಟೇಷನ್ ಹೋದಾಗ ಮೇಡಮ್ ಆ ಇಯರ್ ಅಲ್ಲೇ ಎಚ್ ಎನ್ ಗಿರೀಶ್ ಅಂತ ಅವರು ಒಲಿಂಪಿಕ್ ಅಲ್ಲಿ ಮೆಡಲಿಸ್ಟ್, 2012 ಅಲ್ಲಿ ಅವರು ಮೆಡಲ್ ಆಗಿತ್ತು. 2013 ಅವರೇ ಅಥ್ಲೆಟಿಕ್ಸ್ ಆರ್ಗನೈಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸೊ ಅವತ್ ಗಿರೀಶ್ ಅವರು ಕ್ರೌಡ್ ತುಂಬಾ ಓಡಾಡ್ತಿದ್ರು, ಎಲ್ಲರಿಗೂ ಪ್ರಶಸ್ತಿ ನೀಡ್ತಿದ್ರು ಮೆಡಲ್ ಗೆದ್ದವರಿಗೆ. ಅವಾಗ ನಾನು ಕೇಳಿದೆ ಯಾರು ಇವರು ಗಿರೀಶ್ ಅಂದಾಗ, ಇವರು ಒಲಿಂಪಿಕ್ ಮೆಡಲಿಸ್ಟ್, ಅರ್ಜುನ ಅವಾರ್ಡಿ, ನಮ್ಮ ದೇಶಕ್ಕೆ ಒಲಿಂಪಿಕ್ ಅಲ್ಲಿ ಮೆಡಲ್ ಅಂತ. ಅವಾಗ ಇನ್ಸ್ಪೈರ್ ಆಯ್ತು ನನಗೆ. ಸೊ ನಾನು ಗಿರೀಶ್ ಅವ್ರ ತರ ಒಂದು ದೇಶಕ್ಕೆ ಏನಾದ್ರು ಸಾಧನೆ ಮಾಡಬೇಕು, ಗಿರೀಶ್ ಅವ್ರದ್ದು ಇನ್ಸ್ಪಿರೇಷನ್ ಸಿಕ್ತು ನನಗೆ ರೋಲ್ ಮಾಡೆಲ್ ಆಗಿ. ಸೊ ಹಾಗಾಗಿ ಅವತ್ತಿಂದ ಏನಾದ್ರು ಅಚೀವ್ ಮಾಡಬೇಕು ಅಂತ ತುಂಬಾ ಆಸಕ್ತಿ ಬಂದು ಆಮೇಲೆ ಕಂಟ್ರೋಲ್ ಸ್ಟೇಡಿಯಂ ಮೇಲೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮಗೆ ಸತ್ಯನಾರಾಯಣ ಅಂತ ಇದ್ದಾರೆ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಚೀಫ್ ಕೋಚ್, ಅವರು ಅವರು ಬಹಳ ಬ್ಯಾಕ್ ಗ್ರೌಂಡ್ ಇಂದ ನಮಗೆ ಸಪೋರ್ಟ್ ಮಾಡಿದ್ಮೇಲೆ ಸೊ ನಾನು ಸ್ಟಾರ್ಟೆಡ್ ಪ್ರಾಕ್ಟೀಸ್ ಇನ್ ಕಂಟ್ರೋಲ್ ಸ್ಟೇಡಿಯಂ. ಸೊ ಅದಾದ್ಮೇಲೆ ಆ ಪರ್ಫಾರ್ಮೆನ್ಸ್ ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಗೆ ಸೆಲೆಕ್ಟ್ ಮಾಡಿದ್ರು ನ್ಯಾಷನಲ್ ಪರ್ಫಾರ್ಮೆನ್ಸ್ ಮೇಲೆ.
1: ಯಾವ ವಿಭಾಗ ಸರ್, ಡಿಸ್ಕಸ್ ಥ್ರೋನೋ ಅಥವಾ
0: ಡಿಸ್ಕಸ್ ಥ್ರೋ? ಡಿಸ್ಕಸ್ ಥ್ರೋ, ಜಾವ್ಲಿನ್ ಎರಡು ಸೆಲೆಕ್ಟ್ ಆಯ್ತು, ಶಾರ್ಟ್ ಪುಟ್ ಆಗಿಲ್ಲ. ಡಿಸ್ಕಸ್ ಜಾವ್ಲಿನ್ ಆಯ್ತು. ಜಾವ್ಲಿನ್ ಅಲ್ಲಿ ನನಗೆ ಅಲ್ಲಿ ಏನಾಯ್ತು ಅಂದ್ರೆ ದುಬೈಲಿ 2 ಇವೆಂಟ್ ಇತ್ತು, ಒಂದು ಶಾರ್ಜಾದಲ್ಲಿ ಇನ್ನೊಂದು ದುಬೈದಲ್ಲಿ. ಆರ್ಗನೈಸರ್ಸ್ ಬೇರೆ ಬೇರೆ, ಕಾಂಪಿಟೇಷನ್ ಬೇರೆ ಬೇರೆ, ಅಂದ್ರೆ ಅಟ್ ಎ ಟೈಮ್ ಹಿಂದೆ ಮುಂದೆನೆ ಇತ್ತು. 3 ಡೇಸ್ ಜಾಯಿಂಟ್ಲಿ ಇತ್ತು ಅದು. ದುಬೈಲ್ ನಡೆದಾಗ ನನಗೆ ಜಾವ್ಲಿನ್ ಅಲ್ಲಿ ಬ್ರಾಂಜ್ ಮೆಡಲ್ ಆಯ್ತು. ಸೊ ಇನ್ 3 ಡೇಸ್ ಬಿಟ್ಟು ಶಾರ್ಜಾದವರು ಇನ್ನೊಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಅವಾಗ ನಾನು ಒಂದು ಅನ್ಕೊಂಡೆ, ನಮ್ಮ ದೇಶಕ್ಕೆ ಏನಾದ್ರು ಒಂದು ಗೋಲ್ಡ್ ಮೆಡಲ್ ತರಬೇಕು, ನಾನು ಬ್ರಾಂಜ್ ತಂದಿನಿ, ಬೇರೆ ದೇಶದ್ದು ಫ್ಲಾಗ್ ಹಾಕಿ ನ್ಯಾಷನಲ್ ಅಂತ ಹಾಕುವಾಗ ಬೇಜಾರಾಗ್ತಿತ್ತು. ಅಯ್ಯೋ ನಮ್ಮ ದೇಶದ್ದು ಇನ್ನು ಅವಾಗ ಇನ್ನು ಯಾರ್ದು ಮೆಡಲ್ ಆಗಿರಲಿಲ್ಲ ನಮ್ಮ ಇಂಡಿಯಾದವ್ರದ್ದು. ಸೊ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕದಿಂದ ಒಬ್ಬರಿಗೂ ಆಗಿರಲಿಲ್ಲ. ಸೊ ನನಗೆ ಒಬ್ಬನಿಗೆ ಬ್ರಾಂಜ್ ಆಗಿತ್ತು. ನಾನು ನಮ್ಮ ಕೋಚ್ ಗೆ ಎಲ್ಲ ಮೀಟಿಂಗ್ ಮಾಡಬೇಕು, ಹೇಳಿ ಸರ್ ಏನಾರು ಮಾಡಿ ಸರ್ ಗೋಲ್ಡ್ ತರ್ತೀನಿ ಸರ್ ಅಂತ. ಅವರೆಲ್ಲ ಪ್ರೇರಣೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಮಾಡುವಂದಾಗ ನನಗೆ ಒಂದು ಛಲ ಇತ್ತು. ನಾನು ನನ್ನಿಂದ ನನ್ನ ದೇಶಕ್ಕೆ ಒಂದು ನ್ಯಾಷನಲ್ ಅಂತ ಮಾಡಿಸಬೇಕು, ದುಬೈಲಿ ನಮ್ಮ ಫ್ಲಾಗ್ ಟಾಪ್ ಅಲ್ಲಿ ಇರಬೇಕು ಅಂತ. ಅವತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿ ಶಾರ್ಜಾದಲ್ಲಿ ಇನ್ನೊಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದಾಗ ಅಲ್ಲೇ ಗೋಲ್ಡ್ ಮೆಡಲ್ ಆಯ್ತು ನನಗೆ.
1: ಓ ನೋಡಿ, ಅಭಿನಂದನೆಗಳು. ಅದೊಂಥರ ಪ್ರೇರಣೆ ಆಗಿರ್ಬೇಕಂದ್ರೆ ಎಲ್ಲರೂ ನ್ಯಾಷನಲ್ ಅಂತಮ್ ತಮ್ಮ ದೇಶದ್ದು ಹೇಳುವಾಗ, ಹಾಗೆ ದೇಶ ಧ್ವಜ ಹಾರುವಾಗ ನಮ್ದು ತ್ರಿವರ್ಣ ಹಾರಬೇಕು ಅಂತ ನಿಮ್ಮಲ್ಲಿ ಛಲ ಹುಟ್ಟಿತು.
0: ಎಲ್ಲರಿಗೂ ಛಲ ಇರುತ್ತೆ ಮೇಡಮ್, ನಮ್ಮ ದೇಶದ ಬಾಟ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಅಂತ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದು ಮಾಡೋದು ನಮ್ಗೆ ಎಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅಳ್ತಾರೆ, ನೀವು ಕಾಮನ್ ಆಗಿ ನೋಡ್ತೀರಾ.
1: ನೀವು ಈಗ ಹೇಳುವಾಗ ಸಹಿತ ಕಣ್ಣಲ್ಲಿ ನೀರು ಜಿನಕ್ತಾ ಇದೆ.
0: ಅವಾಗ ಅದ್ ಏನಕ್ಕೆ ಬರುತ್ತೆ ಅಂದ್ರೆ ಮೇಡಮ್, ನಾವ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಎಷ್ಟೆಷ್ಟು ಕಷ್ಟಪಟ್ಟಿದ್ವಿ ಆ ಮೆಡಲ್ ಗೆಲ್ಬೇಕಾದ್ರೆ,
1: ಅದೆಲ್ಲ ಕಣ್ಣು ಮುಂದೆ
0: ಬಂದಾಗ ಅದು ಸಾರ್ಥಕತೆ ಆಯ್ತು. ಆಮೇಲೆ ನಮ್ಮಿಂದ ಒಂದು ಸಾಸಿವೆ ಕಾಳಗಿಂತ ಸಾಸಿವೆ ಕಾಳಷ್ಟು ಒಂದು ದೇಶ ಸೇವೆ ಮಾಡಿದೀವಿ ಅನ್ನೋ ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಅವತ್ತು ಕಾಡುತ್ತೆ. ಅದು ಅದೇ ಅವೆಲ್ಲ ಕಣ್ಮುಂದೆ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಕಣ್ಣೀರ್ ಬರುತ್ತೆ.
1: ಅದೊಂಥರ ಹೆಮ್ಮೆಯ ವಿಷಯ, ದೇಶಕ್ಕೂ ಕೂಡ ನೀವು ಹೆಮ್ಮೆ ಅಂತ ಹೇಳಬಹುದು.
0: ಇಡೀ ನಮ್ಮ ಟೀಮೇ ಖುಷಿ ಪಟ್ಟುಬಿಡ್ತು ಮೇಡಮ್, ಯಾಕಂದ್ರೆ ಇನ್ ಮೆಡಲ್ ಯಾರಿಗೂ ಇನ್ನೂ ಆಗಿರಲಿಲ್ಲ. ನನ್ನ ಮೆಡಲ್ ಆದಾಗ, ನನ್ನ ಮೆಡಲ್ ಆದ್ಮೇಲೆ ಸುಮಾರು ಜನಕ್ಕೊಂದು ಸ್ವಲ್ಪ ಜನ ನಾರ್ತ್ ಅವ್ರಿಗೆ ಆಯ್ತು, ಸೌತ್ ಇಂಡಿಯಾಗ ಒಂದು ಮೆಡಲ್ ಇಲ್ಲ, ನಂದೇ ಫಸ್ಟ್ ಮೆಡಲ್ ಆಗಿದ್ದು. ಸೊ ಹಾಗಾಗಿ ನಮ್ಮ ಸೌತ್ ಇಂಡಿಯಾ ನಮ್ಮ ಟೀಮ್ ಕೋಚು ಎಷ್ಟು ಖುಷಿ ಪಟ್ರು ಅಂದ್ರೆ, ಆ ಖುಷಿ ಅದ್ ನೋಡಿದಾಗ ನಮ್ಗೆ ಇನ್ನೂ ಅದಕ್ಕಿಂತ ಖುಷಿ ಆಗೋದು. ನನ್ನಿಂದ ಇಷ್ಟು ಖುಷಿ ಆಯ್ತಲ್ಲ, ನಮ್ಮ ದೇಶಕ್ಕೆ ನಮ್ಮ ಸೌತ್ ಇಂಡಿಯನ್ಸ್ ಗೆ ಮೆಡಲ್ ಬಂದಾಗ ಎಷ್ಟು
1: ಸಾರ್ಥಕತೆಯ ಮನೋಭಾವ.
0: ಹೌದು, ಬಹಳ ಖುಷಿ ಆಯ್ತು. ಅದಾದ್ಮೇಲೆ ನಾನು 3 ಏಷ್ಯನ್ ಗೇಮ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್, ಏಷ್ಯನ್ ಚಾಂಪಿಯನ್ಶಿಪ್.
1: ಸೊ ನೀವು ಇಷ್ಟೆಲ್ಲಾ ಕ್ರೀಡೆಯಲ್ಲಿದ್ದು ಫೆನ್ಸಿಂಗ್ ಯಾವಾಗ ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ಇದೊಂದು ಸಮರ ಕಲೆ ಅಂತ ಹೇಳ್ಬೋದು, ಇದು ಕ್ರೀಡೆಯಾಗಿದ್ದು ಹೇಗೆ ಅಂತ?
0: ಅಥ್ಲೆಟಿಕ್ಸ್ ಅಲ್ಲಿ ಫೆನ್ಸಿಂಗ್ ಅಲ್ಲಿ ಯಾರು ಇರಲಿಲ್ಲ ನಮ್ಮ ಕರ್ನಾಟಕದಿಂದ, ಒಬ್ಬರೇ ಒಬ್ಬರೇ ಇದ್ರು. ಸೊ ಫೆನ್ಸಿಂಗ್ ಅಲ್ಲಿ ನಂದು

0: ಹ್ಯಾಂಡ್ಸ್ ಎಲ್ಲ ತುಂಬಾ ಉದ್ದ ಇರೋದ್ರಿಂದ ಫೆನ್ಸಿಂಗ್ ಗೆ ಎಷ್ಟು ನಾವು ಉದ್ದ ಇರುತ್ತೋ ನಮ್ಗೆ ಹ್ಯಾಂಡ್, ಸೊ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಫೆನ್ಸಿಂಗ್ ಅಲ್ಲಿ. ಸೊ ಅಲ್ಲೊಬ್ರು ತಿಮ್ಮಣ್ಣ ಅಂತ ಇದ್ರು, ಅವರು ರಾಘು ನೀನ್ ಅಥ್ಲೆಟಿಕ್ಸ್ ಗಿಂತ ಫೆನ್ಸಿಂಗ್ ಅಲ್ಲಿ ನಿನಗೆ ಬಹಳ ಅಡ್ವಾಂಟೇಜ್ ಇದೆ, ನಿಂದು ಲಾಂಗ್ ಇರೋದ್ರಿಂದ ಹ್ಯಾಂಡ್ಸ್, ಸೊ ಬೇಗ ರೀಚ್ ಆಗುತ್ತೆ, ಪಾಯಿಂಟ್ಸ್ ಗಳು ಬರುತ್ತೆ, ಇದನ್ನು ಮಾಡಿದ್ರು. ಆಮೇಲೆ ನಾನೇನ್ ಮಾಡಿದೆ, ಸೈಮೆಂಟೇಸ್ಲಿ ಒಂದ್ 3 ಡೇಸ್ ಅಥ್ಲೆಟಿಕ್ಸ್, ಒಂದ್ 3 ಡೇಸ್ ಫೆನ್ಸಿಂಗ್ ಕಂಟಿನ್ಯೂಸ್ಲಿ ಮಾಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಮೈನ್ ಫೋಕಸ್ ಅಥ್ಲೆಟಿಕ್ಸ್ ಅಲ್ಲೇ ಇದೆ, ಅಡಿಷನಲ್ ಆಗಿ ಫೆನ್ಸಿಂಗ್ ಮಾಡ್ಕೊಂಡ್ ಬರ್ತಾ ಇದೆ, ಅಷ್ಟು ಫೋಕಸ್ ಆಗಿರಲಿಲ್ಲ ನಾನು. ಆಮೇಲೆ ಒಂದ್ ಸ್ವಲ್ಪ ಒಂದು 5-6 ಇಯರ್ಸ್ ಆದ್ಮೇಲೆ ನನಗೆ ಏಷ್ಯನ್ ಗೇಮ್ಸ್ ಅಲ್ಲಿ ಶೋಲ್ಡರ್ ಇಂಜುರಿ ಆಗೋದು. ಸೊ ಶೋಲ್ಡರ್ ಇಂಜುರಿ ಆದ್ಮೇಲೆ ಏನ್ ಮಾಡ್ದ, ನಮ್ ಕೋಚ್ ಇಲ್ಲ ಇನ್ನ ಇದು ಕ್ವಿಟ್ ಮಾಡ್ಬಿಡು, ಯಾಕಂದ್ರೆ ಶೋಲ್ಡರ್ ಇಂಜುರಿಯಿಂದ ಆ ಪರ್ಫಾರ್ಮೆನ್ಸ್ ಆಗಲ್ಲ ಅಂತ ಹೇಳಿ ನಾನು ಕ್ವಿಟ್ ಮಾಡ್ಬಿಟ್ಟೆ. ಆಕ್ಚುಲಿ ಇದು ಹ್ಯಾಂಡ್ ಬ್ಯಾಗ್ ಎತ್ತಿ ಆಡೋಂಗಿಲ್ಲ, ಈ ಮೂಮೆಂಟ್ ಅಲ್ಲಿ ಆಡ್ಬೇಕು ಫೆನ್ಸಿಂಗ್. ಕೆಲವ್ರು ಏನ್ ಮಾಡ್ತಾರೆ, ಈ ನ್ಯಾಷನಲ್ಸ್ ಅಲ್ಲಿ ಬ್ಯಾಕ್ ಇಂದ ಎತ್ತಿ ಹಿಂಗೆ ಜೋರಾಗಿ ಬೀಟ್ ಮಾಡ್ಬಿಡ್ತಾರೆ, ಅವಾಗ ಏನಾಗುತ್ತೆ, ಈ ಬಾಗ್ಗಳಿಗೆಲ್ಲ ಏಟ್ ಆದ್ರೆ ಸೊ ನಿಮ್ಗೆ ಸಿಕ್ಕಾಬಟ್ಟೆ ಹೇಟ್ ಆಗುತ್ತೆ, ಆಮೇಲೆ ಎಲ್ಲ ಓಪನ್
1: ಆಗ್ಬಿಡುತ್ತೆ.
0: ಅದೇ ಅವ್ರಿಗೆ ಆ ಟೈಮ್ ಅಲ್ಲಿ ಎಲ್ಲ ಕಾರ್ಡ್ ರೆಡ್ ಕಾರ್ಡ್ ತೋರಿಸ್ತಾರೆ, ಬಟ್ ಅಷ್ಟಲ್ಲಿ ನಾವು ವೀಕ್ ಆಗ್ಬಿಟ್ಟಿರ್ತೀವಿ, ಯಾಕಂದ್ರೆ ಏಟ್ ಆಗಿರುತ್ತೆ ನಮ್ಗೆ.
1: ಮುಂದೆ ನಿಮ್ಮ ಕ್ರೀಡಾ ಭವಿಷ್ಯನೇ ಹಾಳಾಗುತ್ತೆ,
0: ಕ್ರೀಡಾ ಭವಿಷ್ಯ ಮತ್ತೆ ಆ ಕಾಂಪಿಟೇಷನ್ ತಿರ್ಗಾ ಮೆಡಲ್ ಮಾಡಕ್ ಕಷ್ಟ, ಪಾಯಿಂಟ್ಸ್ ತೆಗಿಯಕ್ಕೆ ಆಗಲ್ಲ, ಯಾಕಂದ್ರೆ ಬಾಡಿ ಪೇನ್ ಆಗ್ಬಿಟ್ರೆ. ಅದಕ್ಕೆ ತುಂಬಾ ಫ್ಲೆಕ್ಸಿಬಲ್ ಇರ್ತದೆ, ಅದೇನೋ ಜೋರಾಗಿ ಹೊಡೆದಾಗ ಏನಾಗುತ್ತೆ, ಆಟೋಮೆಟಿಕ್ ಪೇನ್ ಸೀಳ್ಕೊಂಡು ಇಲ್ಲೆಲ್ಲ ಹಾಕಿರ್ತೀವಿ, ಆದ್ರೂ ವೇಟ್ ಆಗುತ್ತೆ. ಈ ಹ್ಯಾಂಡ್ ಬಾಗ್ಗಳಲ್ಲಿ ಏನಾದ್ರು ಬಿತ್ತು ಅಂದ್ರೆ ಅದು ನಾವು ಪೇನ್ ತಡೆಯೋದಕ್ಕೆ ಆಗೋದಿಲ್ಲ, ಯಾಕೆ ಇಲ್ಲೆಲ್ಲ ಹೋದ್ರೆ ನಾವು ತಿರುಗಿ ಹೋಲ್ಡ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅಷ್ಟು ಆಟೋಮೆಟಿಕ್ ಪಾಯಿಂಟ್ಸ್ ನಾವು ತೆಗಿಯಕಲ್ಲ, ಆಟೋಮೆಟಿಕ್ ಆಪೋಸಿಟ್ ಹೋಗ್ಬಿಡುತ್ತೆ ಅಪೋನೆಂಟ್ಗೆ. ಸೊ ಈ ತರ ಇದೆ, ಬಟ್ ನನಗೆ ಫೆನ್ಸಿಂಗ್ ಕತ್ತಿ ವರ್ಷ ಅಲ್ಲ ಮೇಡಮ್, ಹಾಗಾಗಿ ಅದು ಏನೋ ಒಂಥರ ಇಂಟ್ರೆಸ್ಟ್ ಜಾಸ್ತಿ, ಕತ್ತಿ ವರ್ಷ ಒಂದು ನಾವು ಯುದ್ಧ ಮಾಡದಂಗೆ ಇರುತ್ತದೆ ಕತ್ತಿ ವರ್ಷ ಅಂದ್ರೆ ಸಮರ ಕಲೆ. ಹೌದು, ಕರೆಕ್ಟ್. ಹಾಗಾಗಿ ಅದ್ರ ಮೇಲೂ ಇಂಟ್ರೆಸ್ಟ್ ಇತ್ತು. ಸೊ ಅದಾದ್ಮೇಲೆ ಇದು ಕ್ವಿಟ್ ಮಾಡಿ ನಾನು ಫೆನ್ಸಿಂಗ್
1: ಸಂಪೂರ್ಣವಾಗಿ ಫೆನ್ಸಿಂಗ್ ತೊಡಸ್ಕೊಂಡ್ವಿ.
0: ಈಗ 2022 ಕಾಮನ್ವೆಲ್ತ್ ಅಲ್ಲೂ ಪ್ರತಿಷ್ಠಿತ ಅದು 4 ಇಯರ್ಸ್ ಅನ್ಸ್ ನಡೆಯುತ್ತೆ ಮೇಡಮ್ ಕಾಮನ್ವೆಲ್ತ್. ನಮ್ದು ಮತ್ತೆ ಏಬಲ್ ಬಾಡಿ ಒಟ್ಟಿಗೆ ನಡೆಯುತ್ತೆ ಯಾವಾಗಲೂ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್. ಈ ಬಾರಿಯೂ ಅಷ್ಟೇ, ನಾನು ನೈಜೀರಿಯಾದಾಗ ಹೋದಾಗಲೂ ನಮ್ಮ ಇಂಡಿಯಾದಿಂದ ಸುಮಾರು ನಾರ್ಮಲ್ ಫೆನ್ಸರ್ಸ್, ಡಿಸೇಬಲ್ ಫೆನ್ಸರ್ಸ್ ಎಲ್ಲ ಒಟ್ಟಿಗೆ ನಡೀತು ಕಾಂಪಿಟೇಷನ್.
1: ಹೇಗೆ ಸರ್ ಈ ಕ್ರೀಡೆ ಅಂದ್ರೆ ಎಷ್ಟು ವಿಭಾಗ ಇದೆ ಇದರಲ್ಲಿ?
0: ಮೇಡಮ್ ಇದರಲ್ಲಿ 3 ವೆರೈಟಿ ವೆಪನ್ಸ್ ಬರುತ್ತೆ, ಒಂದು ಸೆಬರ್, ಇನ್ನೊಂದು ಇಪ್ಪಿ, ಇನ್ನೊಂದು ಫಾಯಿಲ್ ಅಂತ. 3 ವೆರೈಟೀಸ್ ವೆಪನ್ಸ್ ಬರುತ್ತೆ. ನಾನು ಇಪ್ಪಿ ಸಬರ್ ನಂದು ಮೇನ್ ಫೇವರೇಟ್. ಸೊ ಇಪ್ಪಿಲಿ ನನಗೆ ಕಂಟಿನ್ಯೂಸ್ಲಿ ಮೆಡಲ್ ಆಗ್ತಿತ್ತು ಮೇಡಮ್, ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್.
1: ರಾಘವೇಂದ್ರ ಅವರೇ, ನಿಮ್ಮ ಮೊದಲ ಫೆನ್ಸಿಂಗ್ ಸ್ಪರ್ಧೆ ನೆನಪಿಸಿಕೊಳ್ಳೋದಾದ್ರೆ ಈಗ
0: 2013 ಅಲ್ಲೇ ಮೇಡಮ್, ಅದನ್ನು ಅದು ಫಸ್ಟ್ ನ್ಯಾಷನಲ್ಸ್. ಅವತ್ತು ಕೂಡ ನಾನೇ ಫಸ್ಟ್ ಗೋಲ್ಡ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ,
1: ಮೊದಲಿಗೆ
0: ಟೀಮ್ ಅಲ್ಲಿ ಫಸ್ಟ್ ಬ್ರಾಂಜ್ ಆಗಿತ್ತು ಇಂಡಿವಿಜುವಲ್, ಅದಾದ್ಮೇಲೆ ಗೋಲ್ಡ್ ಆಯ್ತು ಮೇಡಮ್. ಸೊ ಅಲ್ಲೂ ನಾನೇ ಫಸ್ಟ್ ಆ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮಾಡಿದ್ದು. ಅದು ಅಂತ ನಮ್ಗೆ ಮರೆಯಲಾಗದಂತ ದಿನ ಅದು, ಯಾಕಂದ್ರೆ ಫಸ್ಟ್ ಮೆಡಲ್ ಅಲ್ಲ ನಮ್ಗೆ.
1: ಫೆನ್ಸಿಂಗ್ ಆಯ್ದುಕೊಂಡ ನಂತರ ಮೊದಲ ಪದಕ?
0: ಹೌದು, ಖಂಡಿತ. ನಮ್ಗೆ ದವಾನ್ ಸಿಂಗ್ ಅಂತ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಇದಾರೆ, ಅವರು ನಮ್ಗೆ ತುಂಬಾ ಅದ್ಭುತವಾದಂತ ಕೋಚಿಂಗ್ ಕೊಟ್ರು, ಅವ್ರ ಕೋಚಿಂಗ್ ಸಪೋರ್ಟ್ ಮಾಡಿದ್ರಿಂದ ನಾನು ಫೆನ್ಸಿಂಗ್ ಅಲ್ಲಿ ಚಿನ್ನದ ಪದಕ ಪಡಲಿಕ್ಕೆ ಸಾಧ್ಯವಾಯ್ತು.
1: ಸರ್, ಇಲ್ಲಿವರೆಗೆ ಎಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಫೆನ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಅದರಲ್ಲಿ ಅಚ್ಚಳಿಯದೆ ನೆನಪುಳಿಯುವಂತ ಸ್ಪರ್ಧೆ ಯಾವುದು?
0: ನನಗೆ ಅಚ್ಚಳಿಯದಂತ ಸ್ಪರ್ಧೆ ಅಂದ್ರೆ ಕಾಮನ್ವೆಲ್ತ್ 2022 ಮೇಡಮ್. ಯಾಕಂದ್ರೆ ಅದಕ್ಕೆ ನಾವು ಎಷ್ಟು ನಾನು ಎಫರ್ಟ್ ಹಾಕಿದ್ರೆ, ಯಾವುದೇ ಒಂದು ಕಾಂಪಿಟೇಷನ್ ಒಬ್ಬ ಪ್ಲೇಯರ್ ಹೋಗ್ಬೇಕು ಅಂದ್ರೆ, ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರೋದ್ರಿಂದ ಪ್ರತಿಯೊಂದು ಕಾಂಪಿಟೇಷನ್ ಒಂದೊಂದು ಸ್ಟೋರಿ ಇರುತ್ತೆ. ಪ್ರತಿಯೊಂದು ಕಾಂಪಿಟೇಷನ್ ಒಂದು ನಾನಾ ತರ ನಾವು ಪ್ರಾಬ್ಲಮ್ ನ ಫೇಸ್ ಮಾಡಿ ಆ ಕಾಂಪಿಟೇಷನ್ ಹೋಗಿರ್ತೀವಿ. ನಾವು ಇಲ್ಲಿಂದ ಫ್ಲೈಟ್ ಹತ್ತಿ ತಿರುಗಿ ವಾಪಸ್ ಬರೋವರೆಗೂ ನಮಗೆ ದೊಡ್ಡ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಮೆಟ್ಟಿ ನಿಂತ್ರೇನೆ ಈಗ ನೋಡಿ
1: ಸಾಧನೆ.
0: ಹೌದು, ಈ ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಕಾಸ್ಟ್ಲಿ ಗೇಮ್. ಯಾಕಂದ್ರೆ ನಮಗೆ ಮಾಸ್ಕ್, ಗ್ಲೌಸ್, ವೆಪನ್ಸ್, ಕಿಟ್ಸ್, ನೀವು ಇಂಟರ್ನ್ಯಾಷನಲ್ ಕಿಟ್ ತಗೋಬೇಕು. ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಂದ್ರೆ, ಆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಆ ಕಿಟ್ ಮಿನಿಮಮ್ 4-5 ಲ್ಯಾಕ್ಸ್ ಆಗುತ್ತೆ. ಸೊ ನಾವೇ ಓನ್ ಆಗಿ ಬೇರ್ ಮಾಡಿದ್ದು.
1: ಸ್ಪಾನ್ಸರ್ ಯಾರಾದ್ರೂ ಇದ್ ಮಾಡ್ತಾರೆ?
0: ಇಲ್ಲ,
1: ಮುಂದೆ ಬರಲ್ಲ ಅಲ್ವಾ. ಏನಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿದಾಗ ಸ್ವಲ್ಪ ಸ್ಪಾನ್ಸರ್ ಗಳು ಮುಂದೆ ಬರ್ತಾರೆ?
0: ಇಲ್ಲ ಮೇಡಮ್, ನಮ್ ರಾಜ್ಯದಲ್ಲಿ ಕಮ್ಮಿ ಮೇಡಮ್ ಸ್ಪಾನ್ಸರ್. ಸೊ ನೀವು ತಮಿಳುನಾಡು, ಹರಿಯಾಣ, ಡೆಲ್ಲಿ ಈ ಕಡೆ ಎಲ್ಲ ಅವ್ರಿಗೆ ತುಂಬಾ ಸ್ಪಾನ್ಸರ್ ಇದಾರೆ.
1: ಹೌದು, ಅವ್ರು ರಾಷ್ಟ್ರ ಮಟ್ಟಕ್ಕೆ ಪದಕ ತಂದ್ರೆ ಸಾಕು ಅವರಿಗೆ, ರಾಜ್ಯ ಸರ್ಕಾರಗಳೇ ಅವ್ರಿಗೆ ಹೆಲ್ಪ್ ಮಾಡ್ತದೆ.
0: ನಮ್ಮ ಅವರಷ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಯಾಶ್ ಅವಾರ್ಡ್
1: ಕಮ್ಮಿ.
0: ನಮ್ಮ ರಾಜ್ಯದಲ್ಲಿ ಒಂದು ನ್ಯಾಷನಲ್ ಗೋಲ್ಡ್ ಮೆಡಲ್ ಗೆ 2 ಲಕ್ಷ, ಸಿಲ್ವರ್ 1 ಲಕ್ಷ, ಬ್ರಾಂಜ್ ಗೆ 50,000.
1: ಪ್ಯಾರಾ ಅಥ್ಲೀಟ್ಸ್ ಗಳಿಗೆ
0: ಎಲ್ಲ ಏಬಲ್ ಪ್ಯಾರಾ ಇಬ್ಬರಿಗೂ ಅಷ್ಟೇ, ಬಟ್ ಬೇರೆ ರಾಜ್ಯದಲ್ಲಿ 5 ಲ್ಯಾಕ್ಸ್, 3 ಲ್ಯಾಕ್ಸ್, 2 ಲ್ಯಾಕ್ಸ್ ಈ ತರ ಇದೆ ಒಂದ್ ಮೆಡಲ್ ಗೆ.
1: ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು? ಅದಕ್ಕೆ ಹೇಗೆ ಆಯ್ಕೆ ಆದ್ರಿ ನೀವು ಫೆನ್ಸಿಂಗ್ ನಲ್ಲಿ?
0: ಫೆನ್ಸಿಂಗ್ ನಲ್ಲಿ ನಂದು ಮೊದಲ ಕಾಂಪಿಟೇಷನ್ ಥೈಲ್ಯಾಂಡ್ ಮೇಡಮ್. ಥೈಲ್ಯಾಂಡ್ ಅಲ್ಲಿ ನಾನು ಅದೇ ಫಸ್ಟ್ ನಂದು ಇಂಟರ್ನ್ಯಾಷನಲ್. ಸ್ವಲ್ಪ ಅನುಭವ ಕಮ್ಮಿ ಇತ್ತು ನನಗೆ ಇಂಟರ್ನ್ಯಾಷನಲ್ ಫೆನ್ಸಿಂಗ್. ನನಗೆ ತುಂಬಾ ಅನುಭವ ಆಗಿದ್ದು ಅಂದ್ರೆ ಅದೇ ನಾನು ಹೇಳಿದಲ್ಲ, ಲಂಡನ್ ಕಾಮನ್ವೆಲ್ತ್ ಅಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಕಿಟ್ ಅದು ಅವಶ್ಯಕತೆ ಇತ್ತು ನಮಗೆ. ಸೊ ಏನಂದ್ರೆ ಬೇಸಿಕಲಿ ನಮ್ಮನೆಯಲ್ಲಿ ನಾನೇ ಮನೆ ಮೇಂಟೈನ್ ಮಾಡಿಕೊಂಡು

0: ಓಡಿಸು ನೋಡೋದು ಬಹಳ ಕಷ್ಟ. ರಾಜ್ಯ ಸರ್ಕಾರಿ ನೌಕರಾದ್ರೂ ನನ್ನ ಸಂಬಳ ನನ್ನ ಮನೆಗೆ ಸೀಮಿತ ಆಗಿರೋದು. ಇದು ಅಡಿಷನಲ್ ನಮಗೆ ಸ್ಪೋರ್ಟ್ಸ್ ಕಿಟ್ ಇಂದ ಹಿಡಿದು ಟ್ರೈನಿಂಗ್ ಇಂದ ಹಿಡಿದು ಎಲ್ಲ ಫ್ಲೈಟ್ ಚಾರ್ಜು ಅಕಾಮಡೇಷನ್ ಏನೇನು ಬರುತ್ತೋ ಫೇರ್ ಅವೆಲ್ಲ ನಾವೇ ಬೇರ್ ಮಾಡಬೇಕು. ಸೊ ಇದು ನನಗೆ ಅಡಿಷನಲ್, ನನ್ನ ಸಂಬಳ ನಮ್ಮ ಮನೆಗೆ ಓಕೆ ಆಗುತ್ತೆ, ಬಟ್ ಇದು ಅಡಿಷನಲ್ ಇಂದ ನಮಗೆ ಹೊರೆ ಜಾಸ್ತಿ
1: ಆಗುತ್ತೆ.
0: ನನ್ನ ವೈಫ್ ಬೇಜಾರು ಮಾಡ್ಕೊಂಡ್ರೆ, ಯಾಕಂದ್ರೆ ನನ್ನ ಮನೆ ಗೋಲ್ಡ್ಸ್ ನೆಲ್ಲ ನಾನು ಪ್ಲೆಡ್ಜ್ ಮಾಡಿ ಆ ಕಾಂಪಿಟೇಷನ್ ಹೋಗಿದ್ದು. ಆಕ್ಚುಲಿ ಫ್ಲೈಟ್ ಟಿಕೆಟ್ ಅವತ್ತಿಂದ ದಿವಸಕ್ಕೆ ಲಂಡನ್ಗೆ 1.5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದು. ಅದ್ರ ಜೊತೆಗೆ ಕಿಟ್ಟೆ 4-5 ಲ್ಯಾಕ್ಸ್ ನಾನು ಇನ್ವೆಸ್ಟ್ ಮಾಡಬೇಕಾಯ್ತು. ಮನೆಯಲ್ಲಿ ಸ್ವಲ್ಪ ವೈಫ್ ಬೇಡ, ನೀವು ಆಟ ನಿಲ್ಲಿಸ್ಬಿಡಿ, ಇಷ್ಟೊಂದು ನಾವು ಖರ್ಚು ಮಾಡಿ
1: ಈಗಲೇ ಖರ್ಚು ಮಾಡಿದ್ರೆ ಮುಂದಿನ ಬದುಕಿಗೆ
0: ಆಮೇಲೆ ಅದನ್ನ ತೀರಿಸೋದು ಹೇಗೆ, ಅದನ್ನ ಲೋನ್ ನಾವು ಹೇಗೆ ಕ್ಲಿಯರ್ ಮಾಡೋದು, ಕಷ್ಟ ಆಗುತ್ತೆ ಬೇಡ ಅಂತ. ನನ್ನ ಕಾಂಪಿಟೇಷನ್ ಹೋಗಿನ ಮುಂಚೆ ಮನೆಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಆಗಿ ನಮ್ಮ ವೈಫ್ ಬೇಡ ಅಂತ, ಆದ್ರೆ ನಮ್ಗೆ ಅದು ಇಂಟ್ರೆಸ್ಟ್ ಬಿಡಕ್ ಆಗೋದಿಲ್ಲ. ಅದು ದೊಡ್ಡ ಗೇಮ್ ಸೆಲೆಕ್ಟ್ ಆಯ್ತೀನಿ, ಕಾಮನ್ವೆಲ್ತ್ ಗೇಮ್ಸ್. ಸೊ ಅದ್ರಲ್ಲಿ ನಮ್ಗೊಂದು ಪದಕ ಆದ್ರೆ ನಮ್ಗೊಂದು ತುಂಬಾ ಹೈಕ್ ವ್ಯಾಲ್ಯೂಸ್ ಇರುತ್ತೆ ಅಂತ ನನಗೆ.
1: ನಾನು ಈಗ ಪದಕಗಳನ್ನೆಲ್ಲ ಪಡೆದು ಎಲ್ಲರೂ ನಿಮ್ಮನ್ನ ಗುರುತಿಸ್ತಾರೆ.
0: ಹೌದು, ಖಂಡಿತ.
1: ಈಗ ಏನ್ ಹೇಳ್ತಾರೆ ನಿಮ್ಮ ಪತ್ನಿ?
0: ಅದೇ ಈಗ್ಲೂ ಖುಷಿ ಇದೆ ಅವ್ರಿಗೆ, ಪದಕ ಗೆಲ್ಲದು ಅದು ಬಹಳ ಹೆಮ್ಮೆ ಅವ್ರಿಗೆ. ನನಗೆ ಗೊತ್ತಿದ್ದಂಗೆ ಅವ್ರು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾರೆ, ಎಷ್ಟೊಂದು ಜನ ಹೇಳಿದ್ರೆ ವೈಫ್ ಹೇಳಿದ್ರು ಅಂತ ಖುಷಿ ಪಡ್ತಾರೆ. ಬಟ್ ಏನಾಗ್ತಾ ಇದ್ರೆ ಫೈನಾನ್ಶಿಯಲಿ ನಾವು ಬೇರ್ ಮಾಡ್ತಾರೆ, ಅವ್ರಿಗೆ ಬೇಜಾರು, ಯಾಕೆ ಇಷ್ಟು ಒಂದು ನಾವು ಖರ್ಚು ಮಾಡಬೇಕು, ಹೊರೆ ಆಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ.
1: ಇಲ್ಲಿವರೆಗೂ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ಈಗಲೂ ಕೂಡ ನಿಮ್ಗೆ ಸ್ಪಾನ್ಸರ್ ಸಿಗ್ಲೇ ಇಲ್ವಾ?
0: ಖಂಡಿತ ಮೇಡಮ್, ನಮ್ಗೆ ಯಾವ್ದು, ನಾನು ಎಲ್ಲೂ ಸ್ಪಾನ್ಸರ್ ಕೇಳಿಲ್ಲ, ಅದು ಸಿಕ್ಕು ಇಲ್ಲ ನಮಗೆ. ಆಲ್ಮೋಸ್ಟ್ ನಾನೆಲ್ಲ ನಮ್ಮ ಆಫೀಸ್ ಲೋನ್ಸ್, ಗೋಲ್ಡ್ ಸ್ಪ್ಲೆಡ್ಜ್ ಹಿಂಗ್ ಮಾಡೇ ನಾನು ಕಾಂಪಿಟೇಷನ್ಸ್ ಇರೋದು. ರೀಸೆಂಟ್ ಆಗಿ ಬಲ್ಡೇಟರ್ ನನಗೊಂದು 80,000 ಸ್ಪಾನ್ಸರ್ ಮಾಡಿದ್ದಾರೆ.
1: ನೀವು ದೇಶದ ಹೆಮ್ಮೆ ಅಂತ ಹೇಳಬಹುದು, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳು ಗಮನ ಹರಿಸಬೇಕು. ಅಂದ್ರೆ ಇಂತ ಒಂದು ಕ್ರೀಡಾ ಸಾಧನೆ ಮಾಡಲಿಕ್ಕೆ, ಹಾಗೆ ಕ್ರೀಡಾಸಕ್ತರು ಮುಂದೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ.
0: ಹೌದು, ಖಂಡಿತ. ನನಗೆ ಅಂತಲ್ಲ, ರಾಜ್ಯದ ಕ್ರೀಡಾಪಟುಗಳು ಎಷ್ಟೋ ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ. ಸಮಸ್ಯೆ ಅಂದ್ರೆ ಫೈನಾನ್ಶಿಯಲಿ ಪ್ರಾಬ್ಲಮ್ ಆಗಿ ಎಷ್ಟೋ ಜನ ಆಟನ ಕ್ವಿಟ್ ಮಾಡಿಬಿಡ್ತಾರೆ, ಯಾಕಂದ್ರೆ ಮನೆ
1: ಕ್ರೀಡಾ ಪ್ರತಿಭೆಗಳು ಹಾಗೆ ನಶಿಸಿ ಹೋಗ್ಲಿಕ್ಕೆ ಕಾರಣ ಇದೆ ಅಂತ ಮುಖ್ಯ ಕಾರಣ.
0: ಹೌದು ಮೇಡಮ್, ಈಗ ನಾನಾದ್ರೂ ಎಂಪ್ಲಾಯ್ ಆಗಿರೋದ್ರಿಂದ ನಾನು ಅಲ್ಲಿ ಇಲ್ಲಿ ಲೋನ್ಸ್ ತಗೊಂಡು ಏನೋ ಒಂದು ಕಾಂಪಿಟೇಷನ್ ಹೋಗ್ಬಲ್ಲೆ, ಬಟ್ ವರ್ಕಿಂಗ್ ಎಲ್ಲ ಇಲ್ಲ ಅಂದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ?
1: ನಿಜ ಸರ್. ಈಗ ನೀವು ಒಬ್ರು ರಾಜ್ಯ ಸರ್ಕಾರದ ನೌಕರರು ಕೂಡ ಹೌದು, ಹಾಗೆ ಕ್ರೀಡಾಸಕ್ತಿಯಿಂದ ನೀವು ಅನೇಕ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೀರಿ, ಹೇಗೆ ಸರಿದೂಗಿಸ್ತೀರಿ ಸರ್ ಇಷ್ಟೊಂದು ಬಿಜಿ ಶೆಡ್ಯೂಲ್ ಹೇಗೆ ಅಂತ ನಿಮ್ಮ ದಿನಚರಿ?
0: ಮಾರ್ನಿಂಗ್ 6-8:30, 9 o'clock ವರೆಗೂ ನಂದು ಪ್ರಾಕ್ಟೀಸ್ ಸ್ಟಾರ್ಟ್. ಸಾಯಿಲೇ ಮಾಡ್ತಾ ಇದೆ. ಆಗ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಾಗ ಸುರ್ಜಿತ್ ಸಿಂಗ್ ಅಂತ ಸಾಯಿ ಕೋಚ್ ಆಗಿದ್ದಾರೆ ಅವರು. ಅವರು ನನಗೆ ಬೆಳಿಗ್ಗೆ 6-9 o'clock 3 ಅವರ್ಸ್ ನಾನು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿಕೊಂಡು ಆನಂತರ ನಾನು ಆಫೀಸ್ಗೆ ತೆರಳ್ತಾ ಇದ್ದೆ. ತಿರುಗ ಡ್ಯೂಟಿ ಮುಗಿಸ್ಕೊಂಡು 5:30 ಮೇಲೆ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ, 1.5 hours ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದೆ. ಬಟ್ ಡಿಫಿಕಲ್ಟ್, ಯಾಕಂದ್ರೆ ಬೆಳಿಯಿಂದ ಆಫೀಸ್ ವರ್ಕ್ ಮಾಡಿ ನಾವು ಮಾರ್ನೆ ದಿವಸ ಮಾಡೋದಾಗ್ಲಿ ಈವ್ನಿಂಗ್ ಮಾಡೋದಾಗ್ಲಿ ನಮ್ಗೆ ಅದು ಡಿಫಿಕಲ್ಟ್.
1: ಸಾಮಾನ್ಯರಿಗೆ ಅಸಾಧ್ಯ.
0: ಹೌದು,
1: ಒಂದು ದಿನಚರಿ ಅಂತದ್ರಲ್ಲೂ ನೀವು ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀರಿ ಅಂತ.
0: ಅಲ್ಲ, ತುಂಬಾ ಕಷ್ಟ ಆಗುತ್ತೆ ಮೇಡಮ್, ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ನಮ್ಮಲ್ಲಿ ಒಂದು ಛಲ ಇರುತ್ತಲ್ಲ ಏನಾದ್ರು ಅಚೀವ್ ಮಾಡಬೇಕು ಅಂತ. ಸೊ ಹಾಗಾಗಿ ನನಗೆ ಅದೆಷ್ಟೇ ಪ್ರಾಬ್ಲಮ್ ಇದ್ರು ಅಡ್ಡಿ ಆಗ್ತಿರಲಿಲ್ಲ ನನಗೆ. ಹೋಗಿ ರೆಗ್ಯುಲರ್ ಏನೇ ಪ್ರಾಬ್ಲಮ್ಸ್ ಇದ್ರು ಮಾರ್ನಿಂಗ್ ಸೆಷನ್, ಮಾರ್ನಿಂಗ್ ಏನ್ ವರ್ಕೌಟ್ ಮಾಡಿಸಬೇಕು, ಥ್ರೋಸ್ ಮಾಡಬೇಕು, ಅದು ಮಾಡ್ತಾನೆ ಇದ್ದೆ. ಆಕ್ಚುಲಿ ನಾವಿರೋದು ಬಸವೇಶ್ವರದ ಕರುಣಾನಗರ. ಸೊ ಪ್ರಾಕ್ಟೀಸ್ಗೋಸ್ಕರನೇ ನಾನು ಬಾಪುಜಿನವರ ಅಂತ ಇದ್ದೆ, ವಿಜಯನಗರ ಹತ್ರ ಸಾಯಿಗೆ ಹತ್ರ ಆಗುತ್ತದೆ. ಸಾಯಿಗೆ ನಮ್ಮ ಆಫೀಸ್ಗೂ ಸೆಂಟ್ರಲ್ ಪ್ಲೇಸ್. ನಾನು ಬಾಡಿಗೆ ಮನೆ ಮಾಡಿಕೊಂಡು 5-6 years ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿ. ಸೊ ನಾವು ಇಷ್ಟು ಡೆಡಿಕೇಶನ್ ಮಾಡಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಎಷ್ಟೋ ಜನಕ್ಕೆ ಅದು ಗೊತ್ತಾಗಲ್ಲ.
1: ದಾರಬ್ಬೆನು ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸಿಕೊಂಡೇ ಬಂದಿದ್ದೀರಿ.
0: ಹೌದು, ಈಗಲೂ ಎಷ್ಟೋ ಜನ ನಾರ್ತ್ ಅವ್ರಿಗೆ ಅದೇ ಡೌಟ್. ನಾವು ಪೂರ್ತಿ ಪ್ರಮಾಣವಾಗಿ ಫುಲ್ ಫ್ಲೆಡ್ಜ್ ಅಲ್ಲಿ ನಾವು
1: ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಇದ್ದುಕೊಂಡು ಮಾಡ್ತಾರೆ,
0: ಬೆಳಿಗ್ಗೆ ಸಾಯಂಕಾಲ ಅದೇ ಕೆಲಸ ನಮಗೆ. ಪ್ರಾಕ್ಟೀಸ್ ಮಾಡೋದು, ನೀನು ಡ್ಯೂಟಿನೂ ಮಾಡ್ಕೊಂಡು
1: ನೋಡ್ಕೊಂಡು
0: ಆಫೀಸು ಸಂಸಾರ ಎಲ್ಲ ನೋಡ್ಕೊಂಡು ಸ್ಪೋರ್ಟ್ಸ್ ಮಾಡ್ಕೊಂಡು ನ್ಯಾಷನಲ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಇವ್ರನ್ನ ಬೀಟ್ ಮಾಡ್ತಿದ್ದೆ. ನಾನು ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ ಮಾಡ, ಅವ್ರ ಅದೇ ಆಶ್ಚರ್ಯ. ನಾವು ಇಷ್ಟು ಪರ್ಫಾರ್ಮೆನ್ಸ್ ಮಾಡಕ್ಕೆ
1: ಪೂರ್ಣ ಪ್ರಮಾಣದ ಕ್ರೀಡಾಪಟುಗಳಾಗಿದ್ರೂ ಕೂಡ ಅವರಿಗೆ ನಿಮ್ಮ ಸಾಧನೆಯ ಹಂತ ತಲುಪಲಿಕ್ಕೆ ಆಗ್ತಾ ಇಲ್ಲ,
0: ಆಗ್ತಾ ಇರಲಿಲ್ಲ. ಯಾಕಂದ್ರೆ ನನ್ನ ಥ್ರೋಸ್ ಅವ್ರ ಥ್ರೋಸ್ ಬಹಳ ಡಿಫ್ರೆನ್ಸ್, ಮೀಟರ್ಸ್ ಹೆಚ್ಚು ಕಮ್ಮಿ ಇರ್ತಿತ್ತು. ಅವ್ರ ಅದೇ ಆಶ್ಚರ್ಯ, ನಾವು ಇಷ್ಟು ಪ್ರಾಕ್ಟೀಸ್ ಮಾಡಿ ನಮ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನೀನ್ ಮಾಡೋದೇ 2 hours 1 hour ಮಾರ್ನಿಂಗ್ ಸಾಯಂಕಾಲ, ಯಾಕಂದ್ರೆ ಮೇಡಮ್ ಒಂದು ಸ್ಪೋರ್ಟ್ಸ್ ಅಂದ್ರೆ ಬೇಸಿಕಲಿ ಅವರು ಪೂರ್ತಿ ಪ್ರಮಾಣಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ರೆಸ್ಟ್ ಮಾಡಬೇಕು, ಸಪ್ಲಿಮೆಂಟ್ಸ್ ತಗೋಬೇಕು, ಅಂದ್ರೆ ಪ್ರಾಪರ್ ಚೆನ್ನಾಗಿ ಇರುತ್ತೆ
1: ಡಯಟ್.
0: ನಮ್ಗೇನು ಇಲ್ಲ, ಸುಮ್ನೆ ಸಪ್ಲಿಮೆಂಟ್ಸ್ ತಗೊಂತೀನಿ ಅಂದ್ರೆ ಪರ್ ಮಂತ್ ಮಿನಿಮಮ್ 30-40,000 ಅದಕ್ಕೆ ಬೇಕು. ನನ್ನ ಸಂಬಳನೇ ಅಷ್ಟು ಬರಲ್ಲ ಸರ್ಕಾರದಲ್ಲಿ. ಸೊ ಆಗ ನಾನು ಪ್ರೋಟೀನ್ಗೆ ಅಷ್ಟು ಇನ್ವೆಸ್ಟ್ ಮಾಡ್ರೆ ಮನೆ ಬ್ಯಾಲೆನ್ಸ್ ಹೇಗೆ, ನನ್ನ ಕಾಂಪಿಟೇಷನ್ ಹೇಗೆ. ಹಾಗಾಗಿ ನನಗೆ ತುಂಬಾ ಕಷ್ಟ. ಓನ್ಲಿ ಪ್ರಾಕ್ಟೀಸ್ ಅಷ್ಟೇ, ಮಾರ್ನಿಂಗ್ ಪ್ರಾಕ್ಟೀಸ್, ಆಫೀಸ್ ಪ್ರಾಕ್ಟೀಸ್,
1: ಫುಡ್ ಎಲ್ಲ ನಾರ್ಮಲ್
0: ನಾರ್ಮಲ್ ಫುಡ್. ಯಾಕಂದ್ರೆ ನಮ್ಗೆ ಟೈಮು ಸಿಗ್ತಿರ್ಲಿಲ್ಲ, ಆಮೇಲೆ ಅಷ್ಟು ಇನ್ವೆಸ್ಟ್ ಮಾಡಕ್ಕೂ ಆಗ್ತಿರ್ಲಿಲ್ಲ.
1: ಸರ್, ಇತ್ತೀಚೆಗೆ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ನ ಪುರುಷರ ಎಪಿಇ ಟೀಮ್ ವಿಭಾಗದಲ್ಲಿ ಸ್ವರ್ಣವನ್ನ ಗೆದ್ದಿದ್ರಿ. ಈ ಸಾಧನೆ ಸಾಧ್ಯ ಆಗಿದ್ದು ಹೇಗೆ? ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ರು, ಹಾಗೆ ಆ ರಾಷ್ಟ್ರಗಳನ್ನೆಲ್ಲ ಹಿಂದಿಕ್ಕಿ ನೀವು ಚಾಂಪಿಯನ್ ಆಗಿದ್ದು ಹೇಗೆ?
0: ಆಕ್ಚುಲಿ ನಾನೀಗ ಎಂಪ್ಲಾಯ್ ಆಗಿ 1 ಇಯರ್ ಆಯ್ತು, ನಾನು ಬಳ್ಳಾರಿ ಟ್ರಾನ್ಸ್ಫರ್ ಆಗಿ. ಸೊ ನನಗೆ ಮಾರ್ಗದರ್ಶನ ನೀಡಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು ನನ್ನ ಪ್ರೋತ್ಸಾಹಿಸಿತು ನಮ್ಮ ಸತ್ಯನಾರಾಯಣ ಸರ್. ಯಾಕಂದ್ರೆ ಬೆಂಗಳೂರಲ್ಲೇ ಫೆಸಿಲಿಟೀಸ್ ಕಮ್ಮಿ ಅಂತ ಹೇಳಿ ನಾನು ಹೊಸಪೇಟೆ ವಿಜಯನಗರಲ್ಲಿ ನಾನು ಟ್ರಾನ್ಸ್ಫರ್ ಆಗಿರೋದು, 350 ಕಿಲೋಮೀಟರ್ ದೂರ ಇದ್ದೀನಿ. ಅಲ್ಲಿ ಇಷ್ಟು ಪ್ರಾಕ್ಟೀಸ್ ಅಲ್ಲಿ ಒಬ್ಬನೇ ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರ ಮಾರ್ಗದರ್ಶನಂತೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಡೈರೆಕ್ಟ್ ನನ್ನ ಆಫೀಸಿಂದ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ಬಂದು ನಾನು ಕಾಂಪಿಟೇಷನ್ಗೆ ಹೋಗಿದ್ದು. 2 ಡೇಸ್ ಆಫ್ಟರ್ ನಾನು ಕಾಂಪಿಟೇಷನ್ಗೆ ಹೋಗ್ತೇನೆ, 2 ಡೇಸ್ ಬಿಫೋರ್ ಬೆಂಗಳೂರು ಬಂದು. ಸೊ ನನ್ನ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಪೋರ್ಟ್ಸ್ ಕಿಟ್, ನಮಗೆ ಸ್ಪೋರ್ಟ್ಸ್ ವೀಲ್ ಚೇರ್ ಸಪರೇಟ್ ಇರುತ್ತೆ, ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಕೆ ವೀಲ್ ಚೇರ್ ಇರುತ್ತೆ, ಸ್ಪೋರ್ಟ್ಸ್ ಕಿಟ್, ಲಗೇಜ್, ಇಷ್ಟು ಒಬ್ಬನೇ ಕ್ಯಾರಿ ಮಾಡಬೇಕಾಯ್ತು. ಯಾಕಂದ್ರೆ ಕರ್ನಾಟಕದಿಂದ ಒಬ್ಬನೇ ಸೆಲೆಕ್ಟ್ ಆಗಿದ್ರಿಂದ ಇಲ್ಲಿ ಯಾರು ಇರಲಿಲ್ಲ ಸಪೋರ್ಟ್ ಆಗಿ, ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದ್ರು. ಎಲ್ಲ ಡೆಲ್ಲಿಯಿಂದ ನಾವು ಡಿಪಾರ್ಚರ್ ಆಗಿದ್ದು, ಡೆಲ್ಲಿ ಹೋಗಿ ಅಲ್ಲಿ ಟೀಮ್ ಜೊತೆ ಸೇರ್ಕೊಂಡು ನಾನು ನೈಜೀರಿಯಾ ಹೋಗಿ
1: ಬಂಗಾರದ ಪದಕವನ್ನು.
0: ಖಂಡಿತ.
1: ಈಗ ಏನ್ ಹೇಳುತ್ತೆ ಸರ್ಕಾರ?
0: ಸದ್ಯಕ್ಕೆ ಯಾರು ಬಂದಿಲ್ಲ, ಬಟ್ ಡಿವೈಎಸ್ ಅವರು ಎಲ್ಲ ಕಡೆ ಪೋಸ್ಟ್ ಹಾಕಿ ಈ ತರ ಅಭಿನಂದನೆ ಸಲ್ಲಿಸಿದ್ರು, ಅದು ಬಹಳ ಖುಷಿ ಆಯ್ತು. ಈಗ ನನ್ನ ಜೊತೆ ಬಂದು ಭಾಗವಹಿಸಿದ್ರು, ಅವರು ರಾಜ್ಯದಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಸುಮಾರು ಜನ ಬಂದು ರಿಸೀವ್ ಮಾಡಿ
1: ಏರ್ಪೋರ್ಟ್ ನಲ್ಲಿ ಸ್ವಾಗತ ಸಿಗ್ತದೆ.
0: ನಮ್ಮ ರಾಜ್ಯದಲ್ಲಿ ನನಗೆ ಆತರ ಅದು ಇನ್ನು ಸಿಕ್ಕಿಲ್ಲ, ಮುಂದಕ್ಕೆ ನೋಡ್ಬೇಕು.
1: ಫೆನ್ಸಿಂಗ್ ಕ್ರೀಡೆಯ ಸ್ಥಿತಿಗತಿ ಹೇಗಿದೆ ನಮ್ಮ ರಾಜ್ಯದಲ್ಲಿ, ಹಾಗೆ ನಮ್ಮ ಭಾರತದಲ್ಲಿ? ಅಂದ್ರೆ ಕಡಿಮೆ ಇದೇನೇನೋ ಅನಿಸುತ್ತೆ.
0: ಹೌದು ಮೇಡಮ್, ಯಾಕಂದ್ರೆ ಅದು ಕಾಸ್ಟ್ಲಿ ಗೇಮ್ ಆಗಿರೋದ್ರಿಂದ ಬೇರ್ ಮಾಡೋದು ತುಂಬಾ ಕಷ್ಟ ಮೇಡಮ್. ನ್ಯಾಷನಲ್ ಗೆ ಸಪರೇಟ್ ಕಿಟ್ ಪರ್ಚೇಸ್ ಮಾಡಬೇಕು, ಇಂಟರ್ನ್ಯಾಷನಲ್ ಗೆ ಬೇರೆ ಪರ್ಚೇಸ್ ಮಾಡಬೇಕು. ಅದು ಒಂದೊಂದು ಬ್ಲೇಡ್ ನಿಮ್ಗೆ ಮುಡಿದ್ರೆ 20,000 ರೂಪೀಸ್ ಅದು. ಸೊ ಪಾಪ ನಮ್ಮ ರಾಜ್ಯದ ಕ್ರೀಡಾಪಟುಗಳಿಗೆ ಅಷ್ಟು ಬೇರ್, ಯಾಕಂದ್ರೆ ಅವ್ರಿಗೇನು ಸೋರ್ಸ್ ಇರೋದಿಲ್ಲ. ಸೊ ಅವ್ರ ಹೇಗೆ ಬೇರ್ ಮಾಡ್ತಾರೆ? ಹಾಗಾಗಿ ಫೆನ್ಸಿಂಗ್ ಅಂತಾನೆ ಅಲ್ಲ, ಸುಮಾರು ಗೇಮ್ಸ್ ಏನಿದಾವೆ ಅದಕ್ಕೆ ಯಾರು ಹೋಗೋದಿಲ್ಲ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ಲಿ.
1: ದುಬಾರಿ ಗೇಮ್
0: ನಿಮ್ಗೆ ಅಥ್ಲೆಟಿಕ್ಸ್ ಒಂದೇ ನಮ್ಗೆ, ಅದೇನೋ ಬಡವರ ಕಡಲೆಕಾಯಿ ಅಂದಂಗೆ ಅಥ್ಲೆಟಿಕ್ಸ್ ಒಂದೇ. ನಾವು ಏನು ಇನ್ವೆಸ್ಟ್ ಮಾಡದೆ ಡಿಸ್ಕಸ್ ಅಷ್ಟು ಶಾರ್ಟ್ ಪಟ್ಟೆ ತಗೋಬಹುದು.
1: ಸರ್, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಸಾಧನೆಯ ಮೂಲಕ ಉತ್ತರವನ್ನ ನೀಡ್ತಾ ಬಂದಿದ್ದೀರಿ ನೀವು.
0: ಹೌದು,
1: ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಅಂಜಿ ತಪ್ಪು ಹೆಜ್ಜೆ ಇಡುವ ಇಂದಿನ ಯುವ ಜನಾಂಗಕ್ಕೆ ನಿಮ್ಮ ಕಿವಿ ಮಾತು ಏನು?
0: ಮೇಡಮ್, ಈಗಿನ ಕಾಲದ ಮಕ್ಕಳು ಹೇಗೆ ಅಂದ್ರೆ, ನೀವು ನೋಡಿದಂಗೆ ಬರೀ ಮೊಬೈಲ್ಸ್ ಟಿವಿ ಇದರಲ್ಲೇ ಅವ್ರ ಸಂಪೂರ್ಣ ಕಾಲ ಕಳೀತಾರೆ. ಆಕ್ಚುಲಿ ಫಿಸಿಕಲ್ ಆಟಗಳನ್ನ ಆಡಬೇಕು ಮಕ್ಕಳು, ಯಾರು ಆಡೋದಿಲ್ಲ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಯಾವ್ದೇ ಕ್ಷೇತ್ರ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಂಗೀತ, ಕಲೆ, ಯಾವ್ದಾದ್ರು ಆಗಿದ್ರು ಆಸಕ್ತಿ ವಹಿಸಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮೆಡಲ್ಗಳನ್ನ ತರಬೇಕು.
1: ಶಾಲೆಗಳಲ್ಲಿ ಗ್ರೌಂಡ್ಸ್ ಗಳೇ ಇಲ್ಲ ಆಡ್ಲಿಕ್ಕೆ, ಬರೀ ಓದು ಓದು ಅಂತ.
0: ಅದೊಂದು ಮೇಡಮ್, ಅದ ಓದು ಮುಖ್ಯ, ಅದ್ರ ಜೊತೆಗೆ ಮಕ್ಕಳಿಗೆ ಫಿಸಿಕಲ್ ಇವೆಂಟ್ಸ್ ಇದ್ರೆ ಅವರು ಆಕ್ಟಿವ್ ಆಗೂ ಇರ್ತಾರೆ.
1: ಅಂದ್ರೆ ದೈಹಿಕವಾದ ಒಂದು ಕಸರತ್ತನ್ನ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು.
0: ಹೌದು, ಹೆಲ್ತಿ ಆಗಿರ್ತಾರೆ. ಮೇನ್ ಮಕ್ಕಳಿಗೆ ಓದೋ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನು ಕಳಿಸಬೇಕು. ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡಬೇಕು ಮೇಡಮ್. ಈಗ ಓದೋ ಜೊತೆಗೆ ಬ್ಯಾಡ್ಮಿಂಟನ್, ರನ್ನಿಂಗ್, ಮನೆ ಹತ್ರ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್, ಫಿಸಿಕಲ್ ಆಟ ಯಾವ್ದಾದ್ರು ಸರಿ, ಇಂಥದೇ ಅಂತಲ್ಲ, ಒಂದು ಆಟನ ಅವರು ಕಂಟಿನ್ಯೂ ಆಗಿ ಇಟ್ಕೊಂಡ್ರೆ, ಓದೋ ಜೊತೆಗೆ ಅದು ಮಾಡಿದ್ರೆ ಅವರು ಫಿಟ್ ಆಗಿರ್ತಾರೆ, ಹೆಲ್ತ್ ಆಗಿರ್ತಾರೆ, ಎಜುಕೇಶನ್ ಕಂಟಿನ್ಯೂ ಆಗುತ್ತೆ.
1: ಅಂದ್ರೆ ದೈಹಿಕವಾಗಿ ಚಟುವಟಿಕೆಯಿಂದ ಕೂಡಿರೋದ್ರಿಂದ ನಮ್ಗೆ ಬುದ್ಧಿಮಟ್ಟನು ಹೆಚ್ಚಾಗುತ್ತೆ ಅಂತ.
0: ಹೌದು, ಮೈಂಡ್
1: ಆಸಕ್ತಿ ಬರುತ್ತೆ.
0: ಹೌದು, ಮೈಂಡ್ ರಿಫ್ರೆಶ್ ಆಗುತ್ತೆ. ನೀವು ಓದರಿಂದ ಈಚೆ ಬಂದು ಸ್ವಲ್ಪ ಹೊತ್ತು ನೀವು ಆಟ ಆಡಿದಾಗ ಫಿಸಿಕಲ್ ಆಟಗಳು ಮೈಂಡ್ ರಿಫ್ರೆಶ್ ಆಗುತ್ತೆ, ತಿರ್ಗಾ ನಿಮ್ಗೆ ಓದೋಕ್ಕೂ ಅನುಕೂಲ ಆಗುತ್ತೆ.
1: ಸರ್, ನೀವು ಏಷ್ಯನ್ ಗೇಮ್, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲದರಲ್ಲೂ ಭಾಗವಹಿಸಿದ್ರಿ, ಮುಂದಿನ ಗುರಿ ಏನು ಅಂತ?
0: ಅದೇ ಮುಂದಿನ ಗುರಿ ಮೇಡಮ್, ಈಗ 2030 ತಿರ್ಗಾ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಇದೆ. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಅಲ್ಲಿ ಮೆಡಲ್ ಗೆಲ್ಲಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಇದೆ ಮೇಡಮ್.
1: ಪ್ಯಾರಾಒಲಿಂಪಿಕ್ ಅಲ್ಲಿ
0: ಅದಕ್ಕೂ ಟಾರ್ಗೆಟ್ ಇದೆ. ಈಗ ಫಸ್ಟ್ ನಾವು ಏಷ್ಯನ್ ಗೇಮ್ಸ್ ಗೆ ಟಾರ್ಗೆಟ್ ಮಾಡ್ಕೊಂಡಿದ್ವಿ. ಕಾಮನ್ವೆಲ್ತ್ ಗೇಮ್ಸ್ ಇದೆ, ನಮ್ಮ ಇಂಡಿಯಾದಲ್ಲೇ ಇದೆ ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್. ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಮೇನ್ ಫೋಕಸ್ ಮಾಡ್ತಾ ಇದ್ದೀವಿ.
1: ಒಳ್ಳೇದು ರಾಘವೇಂದ್ರ ಪಿ ಅವರೇ, ನಿಮ್ಮ ಕ್ರೀಡಾ ಸಾಧನೆ ನಮ್ಮ ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕವಾಗಲಿ, ಹಾಗೆ ನಿಮ್ಮ ಮುಂದಿನ ಗುರಿ ಸಹಕಾರವಾಗಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಕ್ರೀಡಾ ಬದುಕಿನ ಕುರಿತು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು ಸೋ ಮಚ್. ನನಗೂ ಈ ಕಾರ್ಯಕ್ರಮ ವೇಟ್ ಮಾಡಿದ್ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
2: ಅಂತಾರಾಷ್ಟ್ರೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಶೇಷಗಿರಿ ಹಾನಗಲ್. ಕೇಳೋಣ ಈಗ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣ, ರಾಗ್ ಶುದ್ಧ ಕಲ್ಯಾಣ್.

ಇದುವರೆಗೆ ವಿದುಷಿ ಗಂಗೂಬಾಯ್ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ತಬಲಾ ಸಾಥ ನೀಡಿದವರು ಶೇಷಗಿರಿ ಹಾನಗಲ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ನಿಮಿಷ. ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ವಿಜಯಪ್ರಕಾಶ್ ಅವರ ದನಿಯಲ್ಲಿ ಕೇಳೋಣ ರಾಜಕುಮಾರ ಚಿತ್ರದ ಗೀತೆಯನ್ನು. ಸಂತೋಷ್ ಆನಂದರಾಮ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಘನಶ್ಯಾಮ್ ವಾಸ್ವನಿ, ಪ್ರತಿಮಾ ರಾವ್, ಸಂತೋಷ್ ತಿವಾರಿ ಅವರ ಕಂಠಸ್ರಿಗಳಲ್ಲಿ ಕೇಳ್ತಾ ಇದ್ರ ಹಮ್ ಸಾಥ್ ಸಾಥ್ ಹೇ ಚಿತ್ರದ ಗೀತೆಯನ್ನು. ರವೀಂದ್ರ ರಾವಲ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ರಾಮಲಕ್ಷ್ಮಣ್.

ಟಿಪ್ಪು ಹಾಗೂ ಶ್ವೇತಾ ಮೋಹನ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ರ ಪೃಥ್ವಿ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತ ರಚನೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆಯನ್ನು ಕೇಳೋಣ. ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ದನಿಗಳಲ್ಲಿ ಮೆಹಬೂಬ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಸ್ಮಾಯಿಲ್ ದರ್ಬಾರ್.

ಸಮಯ 10:54 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರೋಜಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮಿನ್ಮಿನಿ ಅವರು. ಪಿ ಕೆ ಮಿಶ್ರಾ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸರಸ್ವತಿ ಹೆಗಡೆ ಅವರಿಂದ ದೇವರ ನಾಮಗಳು, ನಂತರ ವೃಂದಗಾನದಲ್ಲಿ ವಚನ ಕೇಳುವಿರಿ. 6:30 ಚಿಂತನ, ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ನರಹರಿ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೆ ಪಲ್. 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗ ಮತ್ತು ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಮತ್ತು ಕೀಟಶಾಸ್ತ್ರಜ್ಞರಾದ ಚಾಮರಾಜ್ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮದಲ್ಲಿ ಪ್ರದೀಪ್ ಜೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ವೇತಾ ರಮೇಶ್ ಬಾಬು. ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಬಿತ್ತರಗೊಳ್ಳಲಿದೆ.

ಸಂಜೆ 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. 8:00 ಸಿರಿಗಂಧ, 9:15 ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. ರಾತ್ರಿ 9:30 ಕನ್ನಡ ಭಾರತಿ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ಚರ್ಮದಾನ ಕುರಿತು ಡಾ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ.

ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ಈವರೆಗೆ ರಾಗ್ ಯಮನ್ ಕೇಳಿದಿರಿ. ಈಗ ಶ್ರೀಮತಿ ಲಕ್ಷ್ಮೀ ಶಂಕರ್ ಅವರು ಹಾಡಿರುವ ಖಮಾಶ್ ಠುಮ್ರಿ ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಮೊದಲಿಗೆ ಧ್ರುವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ಕುಮಾರ್ ಶಾನು ಹಾಗೂ ಚಿತ್ರ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರು ಕಿರಣ್. ಸಾಹಿತ್ಯ

ಇನ್ನು ಮುಂದೆ ಮೆಜೆಸ್ಟಿಕ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಗೆ ಧ್ವನಿ ನೀಡಿದ್ದಾರೆ ರಾಜೇಶ್ ಹಾಗೂ ಅನುರಾಧ ಪೋಡ್ವಾಲ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಸಂಯೋಜನೆ ಸಾಧು ಕೋಕಿಲಾ ಅವರದು.

0: catch them.
1: ತುಂಟಾಟ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಕೇಳಿ ಬರುತ್ತಿರುವ ಧ್ವನಿಗಳು ಗುರು ಕಿರಣ್ ಹಾಗೂ ಅನುಪಮಾ ಅವರದು. ಸಂಗೀತ ಗುರು ಕಿರಣ್, ಸಾಹಿತ್ಯ ಸದಾಶಿವ್ ಶೆಣೈ ಅವರದು.

ಮುಂದಿನ ಗೀತೆ ಲಾಲಿ ಹಾಡು ಚಿತ್ರದ್ದು. ಗೀತೆಗೆ ಧ್ವನಿ ನೀಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮಧು ಕೋಕಿಲ.

ಇನ್ನು ಮುಂದೆ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು.

ಮೊದಲ ಸಲ ಚಿತ್ರದ ಗೀತೆಯನ್ನ ಆಲಿಸಿ. ಧ್ವನಿ ರಾಜೇಶ್ ಕೃಷ್ಣನ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

ಇನ್ನು ಮುಂದೆ ಕೇಳಿ ಜಗಿ ಚಿತ್ರದ ಗೀತೆಯನ್ನ. ಧ್ವನಿಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಸಂಗೀತ ಸಂಯೋಜನೆ ವಿ ಹರಿಷ್ಣ ಅವರದು.

ಸೌಂದರ್ಯದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ಸೋನು ನಿಗಮ್ ಹಾಗೂ ಚಿತ್ರ. ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಮುಂದಿನ ಗೀತೆ ಹೃದಯ ಹಾಡಿತು ಚಿತ್ರದ್ದು. ಧ್ವನಿಗಳು ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರದು. ಸಾಹಿತ್ಯ ಜಿ ಉದಯಶರ್ ಅವರದು. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಮುಂದಿನ ಗೀತೆ ಹೃದಯ ಬಂಧನ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಬಾಡದ ಹೂ ಚಿತ್ರದ ಗೀತೆ. ನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ವೈದಿ.

ಚಿತ್ರಗೀತೆಗಳನ್ನ ಕೇಳಿದಿರಿ. ನೆರವು ಮಧು ದೇಶ್ಮುಖ್, ಪ್ರಸ್ತುತಿ ಅನಿಲ್ ಕುಮಾರ್ ಎಚ್ಎನ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಈಗಲಿ ಸುಮಧುರ ಗೀತೆಗಳ ಸುಂದರ ಕಾರ್ಯಕ್ರಮ ಚಿನ್ನದಂತಹ ಹಾಡುಗಳು ಕೇಳಿ. ಕಾರ್ಯಕ್ರಮ ಚಿನ್ನದಂತಹ ಹಾಡುಗಳು ರೂಪಿ ಪ್ರಸ್ತುತಪಡಿಸುತ್ತಾರೆ ನಾರಾಯಣ ಎಂ ಭಟ್.
1: ಪ್ರಿಯ ಕೇಳುಗರಿಗೆ ನಮಸ್ಕಾರ ಹಾಗೂ ಸುಂದರ ಗೀತೆಗಳ ಸುಂದರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇನ್ನು ಇಂದಿನ ಕಾರ್ಯಕ್ರಮದ ಆರಂಭವನ್ನು ಒಂದು ಅಂತಹ ಹಾಡಿನೊಂದಿಗೆ ಮಾಡೋಣ. ಆ ಹಾಡಿನಲ್ಲಿ ಮಾಧುರ್ಯವಿದೆ, ಪ್ರೇಮವಿದೆ ಹಾಗೂ ಎಷ್ಟೇ ಹಳೆಯದಾದರೂ ಸದಾ ನಾವೀನ್ಯತೆಯನ್ನು ಉಳಿಸಿಕೊಳ್ಳುವ ಗುಣವಿದೆ. ಈ ಗೀತೆ 1957 ತೆರೆ ಕಂಡ ರತ್ನಗಿರಿ ರಹಸ್ಯ ಚಿತ್ರದ್ದು. ಹಾಡಿರುವವರು ಸೌಂದರ್ ರಾಜನ್ ಮತ್ತು ಪಿ ಲೀಲಾ. ಕೇಳಿ ರತ್ನಗಿರಿ ರಹಸ್ಯ ಚಿತ್ರದ ಈ ಹಾಡು.

ಇನ್ನು ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಗೀತೆಗಳಲ್ಲಿ ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶನ ಮಾಡಿರುವ ಎರಡು ಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ವಿಜಯ ಭಾಸ್ಕರ್ ಕನ್ನಡ ಚಿತ್ರರಂಗಕ್ಕೆ ಮರೆಯಲಾಗದ ಗೀತೆಗಳನ್ನು ನೀಡಿದ ಅಪೂರ್ವ ಸಂಗೀತ ನಿರ್ದೇಶಕ. ವಿಜಯ ನರಸಿಂಹ ಅವರ ಸಾಹಿತ್ಯ, ಪುಟ್ಟಣ್ಣ ಕಣಗಾಲ್ ಅವರ ನಿಧನದ ಜೊತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಆ ಕಾಲದಲ್ಲಿ ಜನರ ಹೃದಯ ಸಾಮ್ರಾಜ್ಯವನ್ನು ಆಳಿಬಿಟ್ಟಿದ್ದವು. ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳ ಪೈಕಿ ಅತ್ಯಧಿಕ ಎಂದೇ 17 ಚಿತ್ರಗಳಿಗೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ ಎಂಬುದು ಅವರ ಹಿರಿಮೆಗೆ ಸಾಕ್ಷಿ. ಈಗ ನಿಮಗಾಗಿ ಬೆಳ್ಳಿ ಮೋಡ ಹಾಗೂ ಗೆಜ್ಜೆ ಪೂಜೆ ಚಿತ್ರ ಗೀತೆಗಳು ಬ್ಯಾಕ್ ಟು ಬ್ಯಾಕ್.

0: ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು ಪಿ ಕಾಳಿಂಗರಾವ್ ಅವರು. ಅವರ ಕಂಠದಿಂದ ಯಾವ ಹಾಡು ಮೂಡಿಬಂದರೂ ಅದು ಮಾಧುರ್ಯದ ಜೊತೆಗೆ ವಿಷ್ಟ ಗಾಂಭೀರ್ಯ ಹಾಗೂ ಲಯವನ್ನ ಪಡೆದುಕೊಳ್ಳುತ್ತಿತ್ತು. ಕನ್ನಡ ನಾಡಿನ ಮನೆ ಮನೆ ಮಾತಾದ ತುಂಬಿದ ಕೊಡ ಚಿತ್ರದ ಈ ಗೀತೆ ನಿಮಗಾಗಿ, ರಚನೆ ಕೆಎಸ್ ನರಸಿಂಹಸ್ವಾಮಿ ಅವರದು.
1: ಅಂತಿಂತ ಹೆಣ್ಣು

0: ಕೇಳುಗರೆ, ಈಗ ನಿಮಗಾಗಿ ಸಿನಿ ಇತಿಹಾಸ. ಇಂದಿನ ಸಿನಿ ಇತಿಹಾಸದಲ್ಲಿ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಕುರಿತು ಒಂದಿಷ್ಟು ಮಾಹಿತಿ.
1: ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭಾರತದ ಮೊತ್ತ ಮೊದಲ ವಾಕ್ಚಿತ್ರ ಆಲಂ ಅರ ತೆರೆ ಕಂಡ ಮೇಲೆ ಅದೇ ಸರಿಸುಮಾರಿಗೆ ತೆಲುಗು ತಮಿಳು ಭಾಷೆಗಳಲ್ಲಿ ವಾಕ್ಚಿತ್ರಗಳು ತಯಾರಾದವು. ಆದರೆ ಕನ್ನಡ ಭಾಷೆಯಲ್ಲಿ ವಾಕ್ಚಿತ್ರದ ಸವಿಯನ್ನು ಸವಿಯಲು ನಾವು 3 ವರ್ಷ ಕಾಯಬೇಕಾಯಿತು. ಕನ್ನಡ ಚಿತ್ರರಂಗದ ಭೀಷ್ಮನಂತೆ ಇದ್ದ ಆರ್ ನಾಗೇಂದ್ರ ರಾಯ್ ಆಗ ತಮ್ಮ ಗೆಳೆಯ ಎಂವಿ ಸುಬ್ಬಯ್ಯನಾಯ್ಡು ಅವರೊಂದಿಗೆ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಯನ್ನು ಸ್ಥಾಪಿಸಿ ನಾಟಕ ಪ್ರದರ್ಶನಗಳನ್ನು ನೀಡುತ್ತಿದ್ದರು. ಅವರಿಗೆ ಕನ್ನಡ ಚಿತ್ರ ತಯಾರಿಸುವ ಹಂಬಲ ಅಪಾರವಾಗಿತ್ತು. ಆದರೆ ಚಿತ್ರಕ್ಕೆ ಹಣದ ಸಹಾಯ ಮಾಡಲು ಯಾರೂ ಮುಂದೆ ಬಂದಿರಲಿಲ್ಲ. ಆ ವೇಳೆಗೆ ಸರಿಯಾಗಿ ಶಾ ಚಮನ್ಮಲ್ ಡುಂಗಾರಿ ಮತ್ತು ಶಾ ಭೂರ್ಮಲ್ ಚಮನ್ಮಲ್ಜಿ ಅವರುಗಳು ನಾಗೇಂದ್ರ ರಾಯರನ್ನು ಹುಡುಕಿಕೊಂಡು ಬಂದು ಕನ್ನಡ ಚಿತ್ರವೊಂದನ್ನು ನಿರ್ಮಿಸುತ್ತೇವೆ ಎಂದು ಹೇಳಿದರು. 1932ರಲ್ಲಿ ಸೌತ್ ಇಂಡಿಯಾ ಮೂವಿ ಟೋನ್ ಸಂಸ್ಥೆಯನ್ನು ಸ್ಥಾಪಿಸಿ ಸತೀ ಸುಲೋಚನಾ ಚಿತ್ರ ನಿರ್ಮಿಸಲು ವ್ಯವಸ್ಥೆ ಮಾಡಲಾಯಿತು. ರಾವಣನ ಪಾತ್ರಕ್ಕೆ ನಾಗೇಂದ್ರ ರಾಯನು, ಇಂದ್ರಜಿತು ಪಾತ್ರಕ್ಕೆ ಎಂವಿ ಸುಬ್ಬಯ್ಯನಾಯ್ಡು ಅವರನ್ನು, ಮಂಡೋದರಿ ಪಾತ್ರಕ್ಕೆ ಲಕ್ಷ್ಮೀಬಾಯಿಯವರನ್ನು ಹಾಗೂ ಸುಲೋಚನಾ ಪಾತ್ರಕ್ಕೆ ತ್ರಿಪುರಾಂಬ ಅವರನ್ನು ಆಯ್ಕೆ ಮಾಡಲಾಯಿತು.

ಕೊನೆಯಲ್ಲಿ ನಿಮಗಾಗಿ ಈ ಎವರ್ಗ್ರೀನ್ ಹಾಡು, ಚಿತ್ರ ವೀರಕೇಸರಿ, ಹಾಡಿದವರು ಘಂಟಸಾಲ ಮತ್ತು ಪಿ ಸುಶೀಲ. ಕೇಳಿ, ಎಂಜಾಯ್ ಮಾಡಿ, ನನಗೆ ಅಪ್ಪಣೆ ಕೊಡಿ. ಮತ್ತೆ ಮುಂದಿನ ವಾರ ಭೇಟಿಯೋಣ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬೈ ಬೈ.

ಇದುವರೆಗೆ ಸುಮಧುನಿತೆಗಳ ಸುಂದರ ಕಾರ್ಯಕ್ರಮ ಚಿನ್ನದಂತಹ ಹಾಡುಗಳು ಕೇಳಿದಿರಿ. ಪ್ರಸ್ತುತಿ ನಾರಾಯಣ ಎಂ ಭಟ್, ನಿರೂಪಣಾ ಸಹಕಾರ ಆರ್ ಜ್ಯೋತಿಶ್ರೀ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವಿದ್ಯಮಯ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ಹಾಡಿದ್ದಾರೆ ಮಂಗಳಾ.

0: ಹೇಳೋ ಬರೋ ಆನ್ ಮಿಲೆ ಹಂಸೂಂಕ ಜೈಸೆ ಮಿಲ್ತಿ ಹೈ ಶಬ್ನಮ್ ತುಮ್ಹ ಹಮಾರೇ ಹಮ್ ಹೈ ತುಮ್ಹಾರೇ ಕೈಸೆ ನ ಮಿಲ್ತೆ ಚಾಂದ್ ಸಿತಾರೇ
1: ಬಸ್ ಹಮೇ ಮಾಮಾ ಜೀ ಕರ್ನಾ ತುಮ್ಕೋ ಪಡಾ ಗಯಿ ಕ್ಯೂ ಕರ್ಲಾ
0: ಅರೇ

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀನಾರಾಯಣ ಭಟ್ ಭಟ್ಯಮೂಲೆ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಪ್ಲಾಸ್ಟಿಕ್ ಸರ್ಜರಿ ಎಂದರೇನು ಈ ಕುರಿತು ಡಾಕ್ಟರ್ ನಿಖಿಲ್ ಎಸ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ವಾಲ್ಮೋಕ್ಷ. ಭಾಗವತರು ಲಕ್ಷ್ಮೀನಾರಾಯಣ ಭಟ್ ಭಟ್ಯಮೂಲೆ. ಚೆಂಡೆ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ. ಮದ್ದಳೆ ಎ ಸತ್ಯನಾರಾಯಣ ಅಡಿಗ ಭರತಿ ಸದನ. ಚಕ್ರತಾಳ ಸುಮಿತ್ರೈ ಆರ್ಲಪದವು.

0: ಪ್ರಸಂಗ ವಾಲಿ ಮೋಕ್ಷ, ಭಾಗವತರು ಲಕ್ಷ್ಮೀನಾರಾಯಣ ಭಟ್ ಭಟ್ಯಮೂಲೆ, ಚೆಂಡೆ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ, ಮದ್ದಳೆ ಎ ಸತ್ಯನಾರಾಯಣ ಅಡಿಗ ಭಾರತಿ ಸದನ, ಚಕ್ರತಾಳ ಸುಮಿತ್ ರೈ ಆರ್ಲಪದವು. ಇನ್ನು ಮುಂದೆ ಕೇಳಿ, ಪ್ಲಾಸ್ಟಿಕ್ ಸರ್ಜರಿ ಎಂದರೇನು? ಈ ಕುರಿತು ಡಾಕ್ಟರ್ ನಿಖಿಲ್ ಎಸ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನ.
1: ನಿಖಿಲ್ ಎಸ್ ಶೆಟ್ಟಿ ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂತಹದ್ದನ್ನ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇದೆ. ಏನಿದು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ, ಇದರ ಒಂದು ಮಹತ್ವ ಏನು ಅಂತ ಹೇಳ್ತೀರಿ?
2: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದ್ರಲ್ಲಿ ಸರ್ ಜನಗಳಲ್ಲಿ ಒಂದು ಕುತೂಹಲ ಇರುತ್ತೆ. 90% ಇದು ಕ್ಯೂರಿಯಾಸಿಟಿ ಬರೋದು ಮೂವೀಸ್ ಇಂದ. ಮೂವೀಸ್ ಅಲ್ಲಿ ಏನ್ ನೋಡಿರ್ತಾರೆ, ಒಂದು ಮುಖ ತೆಗೆದು ಇವರಿಗೆ ಹಾಕುದು, ಅಲ್ಲಿ ಒಂದು ಅಂಗ ತೆಗೆದು ಈಚೆ ಬೇರೆ ಪೇಷಂಟ್ ಗೆ ಹಾಕುದು, ಜನಗಳಿಗೆ ಆಗತ್ತೆ ಅದೇ ತರ ಆಗುದಂತ. ಇನ್ನೊಂದಂದ್ರೆ, ಈಗ ಮೂವೀಸ್ ಅಲ್ಲಿ ಯಾವ್ದು ಇರ್ಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಹಿಂದಿ, ಇಂಗ್ಲಿಷ್, ಅವ್ರಿಗೆ ಒಂದು ಫಿಟ್ನೆಸ್ ಲೆವೆಲ್ ಇಲ್ಲಾದ್ರೆ ಒಂದು ಬಾಡಿ ಶೇಪ್ ಮೇಂಟೈನ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರಿಗೆ ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅವ್ರು ಅದು ಜಾಸ್ತಿ ಮಾಡ್ಕೊಳ್ತಾರೆ. ಜನಗಳಾಗ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಅನ್ಸುತ್ತೆ ಆಕ್ಟರ್ಸ್ ಮತ್ತೆ ಆಕ್ಟ್ರೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತುಂಬಾ ಕಾಸ್ಟ್ಲಿ ಇರ್ಬೋದು, ಅಷ್ಟು ಅದು ನಮ್ಗೆ ಎಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಸೊ ಇವತ್ ನಾನು ಬಂದದ್ದು ಅದೇ ಒಂದು ಕ್ಲಿಯರ್ ಮಾಡ್ಲಿಕ್ಕೆ.
1: ರಿಯಲ್ ಜಗತ್ತಿನಿಂದ ರಿಯಲ್ ಜಗತ್ತಿಗೆ ಬರುವ,
2: ಕರೆಕ್ಟ್ ಸರ್.
1: ಈ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು
2: ಸರ್? ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಯಾರಿಗೂ ಹೇಳಿದ್ರೆ ಅವ್ರ ಅನ್ಸ್ತಾರೆ ಇದು ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ. ಅಂದ್ರೆ ನಾವು ಯಾವ ಮೂವೀಸ್ ಅಲ್ಲಿ ನೋಡ್ತೀವಿ, ಆ ಆಕ್ಟರ್ ಇಲ್ಲದ್ರೆ ಈ ಆಕ್ಟ್ರೆಸ್ ಸಿಕ್ಸ್ ಪ್ಯಾಕ್ಸ್ ಆಪ್ಸ್ ಬಂದಿದೆ, ಟೈಟ್ ಅಬ್ಡೋಮೆನ್ ಇದೆ, ಟೈಟ್ ಫೇಸ್ ಇದೆ, ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಕಾಸ್ಮೆಟಿಕ್ ಸರ್ಜರಿ ಇಸ್ ಎ ಪಾರ್ಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಲ್ಲಿ ತುಂಬಾ ಬ್ರಾಂಚಸ್ ಇರುತ್ತೆ. ಫಸ್ಟ್ ಫೋರ್ಮೋಸ್ಟ್ ವುಡ್ ಬಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಅದಾದ್ಮೇಲೆ ಮೈಕ್ರೋ ಸರ್ಜರಿ, ಬರ್ನ್ಸ್ ಟ್ರೀಟ್ಮೆಂಟ್, ಲಾಸ್ಟ್ ಬರುವುದು ಕಾಸ್ಮೆಟಿಕ್ ಸರ್ಜರಿ, ವಿಚ್ ಇಸ್ ಆಫ್ ಕೋರ್ಸ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಫೇಮಸ್ ಪಾರ್ಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ.
1: ಏನು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ?
2: ಪ್ಲಾಸ್ಟಿಕ್ ಸರ್ಜರಿ ಇಟ್ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪ್ಲಾಸ್ಟಿಕೋಸ್ ಅಂತ ಸರ್. ಪ್ಲಾಸ್ಟಿಕೋಸ್ ಅಂದ್ರೆ ನಮ್ಮ ಶರೀರದ ಇದ್ದಿದ್ದು ಚರ್ಮ, ಮಾಂಸ ಇಲ್ಲದ್ರೆ ಬೋನ್, ನಾವು ಈ ತರ ಶೇಪ್ ಇಲ್ಲದ ಅದು ಮಾಡಿಫೈ ಮಾಡಿ ವಿ ಟ್ರೈ ಟು ಗಿವ್ ದ ಪೇಷಂಟ್ ನಿಯರ್ ನಾರ್ಮಲ್ ಅಪಿಯರೆನ್ಸ್. ಅಂದ್ರೆ ಯಾರಿಗೆ ಅದು ಆಕ್ಸಿಡೆಂಟ್ ಆಗಿದೆ, ಇದ್ರೆ ಸುಟ್ಟೋಗಿದ್ದಾರೆ, ಸೊ ಅವ್ರಿಗೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ದಟ್ ಈಸ್ ದಿ ಬೇಕ್ ಪ್ರಿನ್ಸಿಪಲ್ ಆಫ್ ಪ್ಲಾಸ್ಟಿಕ್ ಸರ್ಜರಿ.
1: ಅಂದ್ರೆ ಯಾವ ಯಾವ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ಸರ್ಜರಿ ಅಗತ್ಯ ಬರ್ತದೆ?
2: ಈಗ ಫಸ್ಟ್ ಪಾರ್ಟ್ ನಾನು ಹೇಳಿರೋದು ಸರ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಏನಂದ್ರೆ, ಈಗ ಯಾರಾದ್ರೂ ಪೇಷಂಟ್ ಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲದ್ರೆ ಗಾಯ ಆಗಿರುತ್ತೆ, ಕ್ಯಾನ್ಸರ್ ಆಗಿರುತ್ತೆ, ಈ ಕಂಡೀಷನ್ ಅಲ್ಲಿ ಒಂದು ಶರೀರ ಅದು ಇಲ್ಲದ್ರೆ ಅಂಗದು ಒಂದು ಪಾರ್ಟ್ ಹೋಗಿರುತ್ತೆ, ಒಂದು ಮುಖದ ಒಂದು ಹಾಫ್ ಫೇಸ್ ಹೋಗುತ್ತೆ ಕ್ಯಾನ್ಸರ್ ಇಂದ, ಇಲ್ಲದ್ರೆ ಕೈ ಒಂದು ಗಾಯ ಎಲ್ಲ ಬೋನ್ಸ್ ಎಲ್ಲ ಎಕ್ಸ್ಪೋಸ್ ಆಗಿರುತ್ತೆ, ಚರ್ಮ ಅದು ಸರಿ ವಾಸಿ ಆಗ್ಲಿಕ್ಕಿಲ್ಲ. ಸೊ ಆ ಕಂಡೀಷನ್ ಅಲ್ಲಿ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ. ಅಂದ್ರೆ ಶರೀರದಿಂದ ಬೇರೆ ಜದಿಂದ ಚರ್ಮ ಇಲ್ಲದ್ರೆ ಮಾಂಸ ತೆಗೆದು ಆ ಜಾಗಕ್ಕೆ ಅದು ಗಾಯ ಕ್ಲೋಸ್ ಮಾಡ್ತೀವಿ.
1: ಅಂದ್ರೆ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಅದುವೇ
2: ಗ್ರಾಫ್ಟಿಂಗ್ ಇಸ್ ಎ ಪಾರ್ಟ್.

0: ಆಫ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದ್ರೆ ನಾವು ಚರ್ಮನೂ ಹಾಕ್ಬಹುದು, ಮಾಂಸ ಹಾಕ್ಬಹುದು, ಬೇಕಿದ್ರೆ ಬೇರೆ ಜಾಗದಿಂದ ಅಂದ್ರೆ ಕಾಲಿಂದ ಮುಳೆನೂ ತೆಗೆದು ಅದು ಹಾಕಿ ಗಾಯ ಕ್ಲೋಸ್ ಮಾಡುದು. ಅದು ದಾಟ್ ಈಸ್ ಎ ಪಾರ್ಟ್ ಆಫ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ಇನ್ನೊಂದು ಸೆಕೆಂಡ್ ಟೈಪ್ ವುಡ್ ಬಿ ಮೈಕ್ರೋ ಸರ್ಜರಿ. ಮೈಕ್ರೋ ಸರ್ಜರಿ ಅಂದ್ರೆ ಈಗ ಸದ್ಯಕ್ಕೆ ಈಗ ಇಂಡಸ್ಟ್ರಿಯಲ್ ಏಜ್ ಅಷ್ಟು ಫಾಸ್ಟ್ ಆಗಿದೆ, ವೆಹಿಕಲ್ಸ್ ಇದೆ. ಅಂದ್ರೆ ವೆಹಿಕಲ್ಸ್ ಮುಂಚೆ ಎಲ್ಲ 30-40 ಕಿಲೋಮೀಟರ್ಸ್ ಎಲ್ಲ ಫಾಸ್ಟ್ ಇತ್ತು, ಈಗ 30-40 ಕಿಲೋಮೀಟರ್ಸ್ ನಾವು ಕಾರ್ ಸ್ಟಾರ್ಟ್ ಮಾಡೋದೇ ಅದೇ ಸ್ಪೀಡ್ ಅಲ್ಲಿ. ಸೊ ಈ ಏಜ್ ಅಲ್ಲಿ, ಡಿಜಿಟಲ್ ಏಜ್ ಅಲ್ಲಿ ಇಷ್ಟು ಫಾಸ್ಟ್ ಇರುವಾಗ ಮತ್ತೆ ಇಂಡಸ್ಟ್ರೀಸ್ ಅಲ್ಲಿ ಇರುವಾಗ ಬೆರಲ್ ಕಟ್ ಆಗತ್ತೆ, ಆಕ್ಸಿಡೆಂಟ್ಸ್ ಅಲ್ಲಿ ಈ ಕಟ್ ಆಗತ್ತೆ, ಕಾಲ್ ಕಟ್ ಆಗತ್ತೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡಬೇಕಾದ್ರೆ, ಈಗ ಮೈಕ್ರೋ ಸರ್ಜರಿ ಅಂದ್ರೆ ಈಗ ಅದರಲ್ಲಿ ರಕ್ತ ನಾಡಿ ಇರುತ್ತೆ ಸರ್ ಬೆರಳಲ್ಲಿ, ಅದು ಎಷ್ಟು ಸೂಕ್ಷ್ಮ ಅಂದ್ರೆ ನಮ್ಮ ಕೂದಲು ಇರುತ್ತಲ್ಲ ಸರ್ ಅಷ್ಟತ್ತೆ. ಸೊ ಆ ರಕ್ತ ನಾಡಿ ಜೋಡಿಸ್ಲಿಕ್ಕೆ, ಜಾಯಿನ್ ಮಾಡ್ಲಿಕ್ಕೆ ನಮ್ಗೆ ಮೈಕ್ರೋಸ್ಕೋಪ್ ಯೂಸ್ ಮಾಡಬೇಕಾಗತ್ತೆ. ದಟ್ ಗಿವ್ಸ್ ಎ ಮ್ಯಾಗ್ನಿಫಿಕೇಶನ್ ಆಫ್ ಅಂದ್ರೆ 20-30 ಟೈಮ್ಸ್ ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ, ಸ್ಟಿಚ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಮೈಕ್ರೋ ಸರ್ಜರಿ ಅಂತ ಯೂಸ್ ಮಾಡ್ತೀವಿ. ಥರ್ಡ್ ಬರೋದು ಬರ್ನ್ಸ್, ಅಂದ್ರೆ ಸುಟ್ಟೋಗಿರೋದು ಪೇಷಂಟ್. ಈಗ ನಾವು ಹೇಳ್ತೀವಿ ವಿ ಆರ್ ಇನ್ ದ 21st century, ಆದ್ರೇನು ಪೀಪಲ್ ವಿ ಸ್ಟಿಲ್ ಗೆಟ್ ಪೇಷಂಟ್ಸ್ ವಿತ್ ಬರ್ನ್ಸ್, ಸುಟ್ಟೋಗಿರೋದು. ಪ್ರಾಬ್ಲಮ್ ಏನಂದ್ರೆ ಈಗ ಇಷ್ಟು ಇರುವಾಗ ಬೇರೆ ಜಾಗದಿಂದ ಜನಗಳು ಈಗ ನಾರ್ತ್ ಇಲ್ಲಾದ್ರೆ ಸೌತ್ ಇಂದ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಒಂದು ಫ್ಯಾಮಿಲಿಯಲ್ಲಿ 10 ಇರುತ್ತಾರೆ ಒಂದ್ ಚಿಕ್ಕದ ಮನೆಯಲ್ಲಿ. ಸೊ ಬರ್ನ್ಸ್ ಆಕ್ಸಿಡೆಂಟ್ ಆಗೋದ್ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
1: ಎಲೆಕ್ಟ್ರಿಕ್ ಶಾಕ್ ಆಗ್ಬಹುದು,
0: ಎಲೆಕ್ಟ್ರಿಕ್ ಶಾಕ್ ಆಗ್ಬಹುದು,
1: ಅಥವಾ ಕೆರೋಸಿನ್
0: ಸ್ಟೌವ್ ಇಂದ ಇರಬಹುದು. ಸೊ ಆ ಜಾಗದಲ್ಲಿ ಈಗ ಸುಟ್ಟೋಗಿರೋ ನಾವು ಏನ್ ಎಫರ್ಟ್ಸ್ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಈಗ ದೇವರು ಕೊಟ್ಟಿದ್ದಾರೆ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಿಯರ್ ನಾರ್ಮಲ್ ಅಂದ್ರೆ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಇಟ್ರೆ ಪೇಷಂಟ್ ಕ್ಯಾನ್ ಗೆಟ್ ಬ್ಯಾಕ್ ಟು ದ ಸೊಸೈಟಿ, ಹಿ ಕ್ಯಾನ್ ಗೆಟ್ ಬ್ಯಾಕ್ ಟು ಹಿಸ್ ಡೈಲಿ ವರ್ಕ್, ಹಿ ಕ್ಯಾನ್ ಹೆಲ್ಪ್ ಹಿಸ್ ಫ್ಯಾಮಿಲಿ. ಅಂದ್ರೆ ಹಿ ಡಸ್ ನಾಟ್ ಬಿಕಮ್ ಎ ಲಯಬಿಲಿಟಿ, ಬಟ್ ಹಿ ಬಿಕಮ್ಸ್ ಅನ್ ಅಸೆಟ್ ಟು ದ ಫ್ಯಾಮಿಲಿ.
1: ಮನೆಯ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಳ್ಬೇಕಾಗಿಲ್ಲ, ಹೊರಗಡೆ ಕೂಡ ಪ್ರಪಂಚ
0: ಹೊರಗಡೆ ಹೋಗಿ ಎಲ್ಲ ಕೆಲಸ ಮಾಡಬಹುದು ಸರ್. ಈಗ ಬರ್ನ್ಸ್ ಕೇರ್ ಅಲ್ಲಿ ಏನ್ ಬೇಕಂದ್ರೆ, ಇಟ್ಸ್ ನಾಟ್ ಎ ಸಿಂಗಲ್ಸ್ ಡಾಕ್ಟರ್, ಅಂದ್ರೆ ಒಬ್ಬರನೇ ಡಾಕ್ಟರ್ ಅಲ್ಲ, ನಮ್ಗೆ ಟೀಮ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಸುಟ್ಟೋಗಿರೋ ಪೇಷಂಟ್ಗೆ ಅಷ್ಟು ಟ್ರಾಮಾ ಆಗಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಈಗ ಸದ್ಯಕ್ಕೆ ಈಗ ಗವರ್ಮೆಂಟ್ ಅಷ್ಟು ಸ್ಕೀಮ್ಸ್ ಕೊಡ್ತಾ ಇದೆ ಫಾರ್ ದ ಬೆನಿಫಿಟ್ ಆಫ್ ದ ಪೇಷಂಟ್, ಪೂವರ್ ಪೇಷಂಟ್ಸ್ ಇರ್ಲಿ ಯಾರು ಇರ್ಲಿ. ಸುಟ್ಟೋಗಿರೋ ಪೇಷಂಟ್ಗೆ ಈಗ ಗವರ್ಮೆಂಟ್ ಸ್ಕೀಮ್ಸ್ ಕೊಡ್ತಾ ಇರುತ್ತೆ. ಆಲ್ಮೋಸ್ಟ್ ಎವ್ರಿಥಿಂಗ್, ಎಲ್ಲ ಖರ್ಚೆಲ್ಲ ಗವರ್ಮೆಂಟ್ ಸ್ಕೀಮ್ ಅಲ್ಲೇ ಬಂದ್ಬಿಡುತ್ತೆ. ಈಗ ಅಕ್ಯೂಟ್ ಬರ್ನ್ಸ್ ಅಲ್ಲ ಅಂದ್ರೆ ಈಗ 2-3 ದಿವಸ ಅಲ್ಲಿ ಸುಟ್ಟೋಗಿರೋದು, ಇಲ್ಲ ಇವತ್ತು ಬೆಳಿಗ್ಗೆ ಸುಟ್ಟೋಗಿರೋದು ಪೇಷಂಟ್ ಇರ್ತಾರೆ ನಮ್ ಕಡೆ, ಅವ್ರಿಗೂ ಅಲ್ಲ, ಈಗ ಒಂದು 5 ಆಗಿದೆ, 10 ಆಗಿದೆ. ಈಗ ಬರ್ನ್ಸ್ ಇಂದ ಅವ್ರಿಗೆ ಡಿಫಾರ್ಮಿಟೀಸ್ ಆಗಿದೆ ಅಂದ್ರೆ ಕೈ ಈಗ ಬೆಂಡ್ ಆಗಿದೆ, ಮುಖದಲ್ಲಿ ಏನ್ ತೊಂದರೆ ಇದೆ, ಅದನ್ನು ಸ್ಕೀಮ್ ಅಲ್ಲಿ ಬರುತ್ತೆ. ಸೊ ಅವ್ರಿಗೆ ಪೇಷಂಟ್ಸ್ಗೆಲ್ಲ ಅಡ್ವಾಂಟೇಜ್ ಇದೆ. ಸೊ ಅವ್ರಿಗೆಲ್ಲ ನಿಮ್ದ ಪ್ರೋಗ್ರಾಮ್ ಇಂದ ನಂದು ಅದೇ ಒಂದು ಏಮ್, ಅವ್ರಿಗೆಲ್ಲ ಗೊತ್ತಿರಬೇಕಂತ.
1: ಸರ್, ಈಗ ಒಂದೊಂದು ವಿಭಾಗವನ್ನು ಸ್ವಲ್ಪ ವಿವರವಾಗಿ ನೋಡುವ. ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳಿದ್ರೆ ಇದನ್ನ ಹೇಗೆ ಮಾಡುವಂತಹದ್ದು, ಯಾವ ಸಂದರ್ಭದಲ್ಲಿ ಮಾಡುವಂತಹದ್ದು, ಮತ್ತೆ ಯಾವ ರೀತಿ ಒಂದು ಪೂರ್ವ ತಯಾರಿ ಎಲ್ಲ ಮಾಡ್ತೀವಿ, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ.
0: ಈಗ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದ್ರೆ ಸರ್, ಹಾಗೆ ಇಟ್ಸ್ ಬಿಗ್ಲಿ ಸ್ಟಾರ್ಟ್ ಆಗಿರೋದು World War II ಇಂದ. ವರ್ಲ್ಡ್ ವಾರ್ ಟೂ ಆಗುವ ಇಷ್ಟು ಜನಗಳಿಗೆ ಅವ್ರ ಗಾಯ ಆಗಿದ್ದೆ, ಏಟ್ ಬಿದ್ದಿದ್ದೆ, ಅವಾಗ ದಿ ಸರ್ಜನ್ ಅವ್ರಿಗೆ ಪ್ರೊಫೆಸರ್ ಗಿಲೀಸ್ ಅಂತ, ಹೀ ಇಸ್ ದ ಫಾದರ್ ಆಫ್ ಮಾಡರ್ನ್ ಪ್ಲಾಸ್ಟಿಕ್ ಸರ್ಜರಿ. ಅವ್ರಿಗೆ ಅನ್ಸುತ್ತೆ ಈಗ ವಾರ್ ಆಗತ್ತೆ, ವಾರ್ ಆದ್ಮೇಲೆ ಮತ್ತೇನು, ಅವ್ರು ಹೇಗೆ ಈಗ ಹೊರಗಡೆ ಹೋಗುದು, ಮುಖ ತೋರಿಸಬೇಕು, ಕೈ ಸರಿ ಇಲ್ಲ, ಕೈ ಕಟ್ ಆಗಿದೆ. ಸೊ ವರ್ಲ್ಡ್ ವಾರ್ ಟೂ ಅಂದ್ರೆ ಜನಗಳಿಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಅದರಿಂದ ಒಂದು ಗುಡ್ ಪಾರ್ಟ್ ಬಂದಿರೋದು ಪ್ಲಾಸ್ಟಿಕ್ ಸರ್ಜರಿ ಫಾರ್ ದ ಬೆನಿಫಿಟ್ ಆಫ್ ದ ಪೀಪಲ್. ಸೊ ಪ್ಲಾಸ್ಟಿಕ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಸ್ಟಾರ್ಟ್ ಆಗಿದ್ದು ಅದರಿಂದ. ಈಗ ರೀಕನ್ಸ್ಟ್ರಕ್ಟ್ ಸರ್ಜರಿ ತಲೆದಿಂದ ಕಾಲದ ಬೆರಳ ತನಕ ಯಾವುದು ಭಾಗದು ಏನು ಗಾಯ ಆದ್ರೆ ಅದು ವಾಸಿ ಆಗ್ಲಿಕ್ಕಿಲ್ಲ. ಒಂದು ನಾರ್ಮಲ್ ನಮ್ದು ಮೆಡಿಕಲ್ ಇದರಲ್ಲಿ ಯಾವುದೂ ಗಾಯ 2 ಇಲ್ಲದ್ರೂ ವಾರ ತನಕ ವಾಸಿ ಆಗಿಲ್ಲ ಅಂದ್ರೆ ಅದಕ್ಕೆ ಆಪರೇಷನ್ ಬೇಕೇ ಬೇಕಾಗತ್ತೆ, ತನ್ನಷ್ಟಿಗೆ ಅದು ವಾಸಿ ಆಗ್ಲಿಕ್ಕಿಲ್ಲ. ಸೊ ನಮ್ದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಏನ್ ಎಫರ್ಟ್ ಅಂದ್ರೆ ಅದು ಗಾಯ ಕ್ಲೋಸ್ ಮಾಡುದು. ಈಗ ಗಾಯ ಇರುವಾಗ ಏನಾಗುತ್ತೆ, ಕೈಯಲ್ಲಿ ಫಾರ್ ಎಕ್ಸಾಂಪಲ್ ಕೈ ಮೇಲೆ ಗಾಯ ಇದ್ರೆ ಕೈ ಮಡಿಸ್ಲಿಕ್ಕೆ ಆಗಲ್ಲ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈಗ ಇಫ್ ಎ ಫ್ಯಾಮಿಲಿ ಮೆಂಬರ್ ಈಸ್ ದಿ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಅಂದ್ರೆ ಅವನೇ ಕೆಲಸ ಮಾಡಿ ಅವನೇ ದುಡ್ದು ಮಲ್ಲಿ ಸಂಪಾದನೆ ಮೇಲೆ ಮಾಡಬೇಕು, ಅವನಿಗೆ ಒಂದು ವಾರ ಡೈಲಿ ವೇಜ್ ಲೇಬರರ್ ಇದ್ರೆ ಒಂದು ದಿವಸ ಇದ್ರೆ ಅವನಿಗೆ ಹಣ ಸಿಗಲ್ಲ, ಅವನಿಗೆ ಅಷ್ಟು ಕಷ್ಟ ಆಗತ್ತೆ, ಫ್ಯಾಮಿಲಿಗೆ ಕಷ್ಟ ಆಗತ್ತೆ. ಸೊ ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ನೀವು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿದ್ರೆ ಯು ಹೆಲ್ಪ್ ಹಿಮ್ ಟು ಗೆಟ್ ಬ್ಯಾಕ್ ಟು ದ ಸೊಸೈಟಿ, ಅವನ್ ಕೆಲಸ ಮಾಡಬಹುದು, ದುಡಿಬಹುದು, ಹಣ ಎಲ್ಲ ಸಂಪಾದನೆ ಮಾಡಬಹುದು. ಸೊ ಬೇಸಿಕಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಕೆಲಸ ಅದೇ, ನಾವು ನಾರ್ಮಲ್ ಮಾಡಿ ಗಾಯ ಕ್ಲೋಸ್ ಮಾಡಿ ಅವರಿಗೆ ಕೊಟ್ಬಿಡ್ತೀವಿ, ಅವರೆಲ್ಲ ಮತ್ತೆ ಎಲ್ಲ ಕೆಲಸ ಎಲ್ಲ ಮಾಡಬಹುದು.
1: ಈಗ ಒಂದು ಉದಾಹರಣೆ ತಗೊಂಡು ಹೇಳಿ, ಈಗ ಕೈ ಅಥವಾ ಕಾಲಿನ ಊನಾಗಿದೆ ಅಂತ ಇಟ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಹೇಗೆ ಮಾಡಲಾಗ್ತದೆ?
0: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಸರ್ ಮೋಸ್ಟ್ ಕಾಮನ್ ಅಂದ್ರೆ ನಾವು ಚರ್ಮ ಹಾಕ್ತೀವಿ, ಪೇಷಂಟ್ ಇದ್ರೆ ಚರ್ಮ ತೆಗಿಬೇಕು. ಈಗ ತೊಡೆಯಿಂದ ಮೋಸ್ಟ್ಲಿ ಕಾಮನ್ಲಿ ತೆಗೆಯುವುದು ತೊಡೆದಿಂದ, ಯಾಕಂದ್ರೆ ಅಲ್ಲಿ ಸ್ವಲ್ಪ ನಮ್ಗೆ ದೊಡ್ಡದು ಸಿಗತ್ತೆ ಗಾಯ, ದೊಡ್ಡದು ಗಾಯ ನಮ್ಮ ಕ್ಲೋಸ್ ಮಾಡಬಹುದು. ಸೊ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ಬರೋದು ನಾವು ಈಗ ಸ್ಟಿಚ್ ಮಾಡುದು. ಈಗ ಸ್ಟಿಚ್ ಮಾಡೋದು ಜನಗಳಿಗೆ ಅನ್ಸುತ್ತೆ ಸ್ಟಿಚ್ ಮಾಡೋದಲ್ಲಿ ಏನ್ ದೊಡ್ಡ ವಿಷಯ ಅಂತ, ಕೈಯಲ್ಲಿ ಕಾಲಲ್ಲಿ ಹೊಟ್ಟೆ ಮೇಲೆ ಆದ್ರೆ ಏನ್ ದೊಡ್ಡ ವಿಷಯ ಅಲ್ಲ ಸರ್. ಆದ್ರೆ ಇಂಪಾರ್ಟೆಂಟ್ ಇರೋದು ಮುಖದ ಮೇಲೆ, ಯಾಕಂದ್ರೆ ನೀವು ಶರೀರದ ಎಲ್ಲ ಅಂಗ ಅವರು

0: ನಾವು ಬಟ್ಟೆ ಹಾಕಿ ಕ್ಲೋಸ್ ಮಾಡಬಹುದು, ಮುಖದ ಆ ತರದಲ್ಲ. ಸೊ ನಾವು ಸ್ಟಿಚ್ ಮಾಡೋದು ನಾವು ಸ್ಪೆಷಲ್ ಟೆಕ್ನಿಕ್ ಅಂತಲ್ಲ, ಆದ್ರೆ ನಾವು ಸ್ಟಿಚ್ ಮಾಡೋದು ಸೂಚರ್ ಮಟೀರಿಯಲ್ ಅಂದ್ರೆ ಸ್ಟಿಚ್ ಮಾಡೋದು ಹಗ್ಗ ಉಂಟಲ್ಲ ಸರ್, ಅದು ದಟ್ ಈಸ್ ವೆರಿ ಥಿನ್, ಅಂದ್ರೆ ನಿಮ್ಗೆ ಕೂದಲು ಎಷ್ಟಿದೆ ಅದರಿಂದ ಹಳ್ಳಗಾಗಿರುತ್ತೆ ಅದು ಸ್ಟಿಚ್ ಮಾಡುವಾಗ. ಸೊ ಮಾರ್ಕ್ಸ್ ಬಂದೇ ಬಿಡುತ್ತೆ. ಈಗ ಜನಗಳಿಗೆ ಏನಾಗುತ್ತೆ, ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಮಾರ್ಕ್ ಇಲ್ಲ, ಆತರ ಇಲ್ಲ
1: ಸರ್,
0: ಮಾರ್ಕ್ ಬರ್ಲಿಕ್ಕೆ ಇಲ್ಲ, ಆತರ ಅವ್ರದ್ದು ಇರುತ್ತೆ. ಆದ್ರೆ ಒಂದು ಅವ್ರಿಗೆ ಗೊತ್ತಿರಬೇಕು ನಾವೇನ್ ಮಾಡೋದಂದ್ರೆ ಅವ್ರಿಗೆ ಮಾರ್ಕ್ ಎಷ್ಟು ಕಮ್ಮಿ ಆಗತ್ತೆ, ಲೆಸ್ ಆಸ್ ಲೆಸ್ ಆಸ್ ಪಾಸಿಬಲ್, ಆತರ ಪ್ಲಾಸ್ಟಿಕ್ ಸರ್ಜರಿ ಇರ್ತೀವಿ ನಾವು. ಸೊ ಅದು ಮೇನ್, ಅವರು ಟು ಲೈಕ್ ಎ ಸೇ ಟು ಗೆಟ್ ಎ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಅವ್ರಿಗೆ. That is the aim of reconstructive plastic surgery.
1: ಈಗ ಕೈಯ ಭಾಗ ಆಗ್ಬಹುದು ಅಥವಾ ಕಾಲಿನ ಭಾಗ ಆಗ್ಬಹುದು, ಇಲ್ಲಿ ತೊಡೆಯಿಂದ ಒಂದು ಕತ್ತರಿಸಲ್ಪಟ್ಟಂತ ಒಂದು ಭಾಗವನ್ನು ಸೇರಿಸುವುದಿದ್ರೆ ತೊಡೆಯಲ್ಲಿ ಅದು ಮರು ಸೃಷ್ಟಿ ಆಗ್ತದ?
0: ಈಗ ನಾವು ಉಂಟಲ್ಲ ಸರ್, ಬೇಸಿಕಲಿ ಪ್ಲಾಸ್ಟಿಕ್ ಸರ್ಜರಿ, ಈಗ ನಾವು ಇನ್ನು ಹೇಳಿರೋದು ಇಟ್ಸ್ ಕಮ್ಸ್ ಆಸ್ ಎ ಪಾರ್ಟ್ ಆಫ್ ಮೈಕ್ರೋ ಸರ್ಜರಿ, ಅಂದ್ರೆ ತೊಡೆಯಿಂದ ಒಂದು ಮಾಂಸ ತೆಗೆದು ಅದರದ್ದು ರಕ್ತ ಸಂಚಾರ ಅದು ನಾಡಿ ತೆಗೆದು ಅದು ಬೇರೆ ಯಾವ್ದೋ ಜಾಗಕ್ಕೆ ನಾವು ಫಿಕ್ಸ್ ಮಾಡ್ತೀವಿ, ಅಟ್ಯಾಚ್ ಮಾಡ್ತೀವಿ ಮೈಕ್ರೋಸ್ಕೋಪ್ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಫೇಸ್ ದು ಕ್ಯಾನ್ಸರ್ ಇದ್ರೆ, ಬಾಯಿ ಕ್ಯಾನ್ಸರ್ ಇದ್ರೆ, ಅದೇ ಎಲ್ಲ ದೊಡ್ಡದು ಭಾಗ ತೆಗೆದು ಅದು ನಾವು ಆಪರೇಷನ್ ಮಾಡ್ತೀವಿ. ಅದು ಮಾಡುವಾಗ ಈಗ ನಾವು ಎಲ್ಲ ತೆಗೆಯುವುದುಂಟಲ್ಲ ಸರ್, ಈಗ ಸೃಷ್ಟಿ ನಮ್ಗೆ ಒಂದು ಎಕ್ಸ್ಟ್ರಾ ಪಾರ್ಟ್ಸ್ ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಚರ್ಮ ತೆಗೆದು ಬಿಡ, ಅದು ತನ್ನಷ್ಟಿಗೆ ಎರಡಿಲ್ಲಾದ್ರೆ ಮೂರು ವಾರಲ್ಲಿ ಚರ್ಮ ಸರಿ ಆಗುತ್ತೆ. ಈಗ ನಾವು ಆಪರೇಷನ್ ಮಾಡುವಾಗ ಯಾವ್ದು ಮಾಂಸ ಇಲ್ಲದ್ರೆ ಬೋನ್ ತೆಗಿತೀವಿ ಅಲ್ಲ ಸರ್, ದಟ್ ಈಸ್ ಎ ಸ್ಪೇರ್ ಪಾರ್ಟ್, ದೇವರು ನಮ್ಗೆ ಒಂದು ಸ್ಪೇರ್ ಪಾರ್ಟ್ ಕೊಟ್ಟಿರುತ್ತೆ. ಅದು ತೆಗೆದ್ರಾದ್ಮೇಲೇನು ಪೇಷಂಟ್ ಗೆ ಫಂಕ್ಷನಲ್ ಡಿಫಾರ್ಮಿಟಿ ಇರಲ್ಲ, ಅಂದ್ರೆ ಈಗ ಒಂದು ಮಾಂಸ ಇಲ್ಲದ್ರೆ ಬೋನ್ ತೆಗೆದ್ರೆ ಅವ್ರಿಗೆ ಆ ಭಂಗ ಅಲ್ಲಾಡಿಸ್ಲಿಕ್ಕೆ ಆಗಲ್ಲ, ಆ ತರ ಅಲ್ಲ. ಯು ಆಲ್ವೇಸ್ ಟೇಕ್ ದ ಸ್ಪೇರ್ ಪಾರ್ಟ್ಸ್, ಸ್ಪೇರ್ ಪಾರ್ಟ್ ಸರ್ಜರಿ ಅದು. ಅದು ತೆಗೆದ್ರೆ ಅವ್ರಿಗೆ ಬೆಟರ್, ಅದು ಗಾಯ ಕ್ಲೋಸ್ ಮಾಡ್ಲಿಕ್ಕೆ, ಲಾಸ್ ಏನಾಗ್ಲಿಕ್ಕಿಲ್ಲ.
1: ಈ ಮೈಕ್ರೋ ಸರ್ಜರಿ ಬಗ್ಗೆ ಹೇಳಿ, ಇದರ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಮಾಡುವಂತಹದ್ದು, ಯಾವ ಯಾವ ಅಂಗಗಳಿಗೆ ಮಾಡುವಂತಹದ್ದು?
0: ಮೈಕ್ರೋ ಸರ್ಜರಿ ಈಗ ಮೋಸ್ಟ್ ಅಡ್ವಾಂಟೇಜಸ್ ಅಂದ್ರೆ ಹೇಳಿಕೆ ಸರ್, ಈಗ ಇಂಡಸ್ಟ್ರಿಯಲ್ ಏಜ್ ಅಲ್ಲಿ ಡಿಸಬಿಲಿಟಿ ಪ್ರಕಾರ, ಫಾರ್ ಎಕ್ಸಾಂಪಲ್ ಈಗ ತಂಬ್ ಹೋದ್ರೆ ಬೆರಳು ಹೆಬ್ಬೆಟ್ಟು ಕಟ್ಟಾದ್ರೆ, ಪೇಷಂಟ್ ಈಸ್ ಅದು ಡಾಮಿನೆಂಟ್ ಅಂದ್ರೆ ಪೇಷಂಟ್ ರೈಟ್ ಹ್ಯಾಂಡೆಡ್ ಮತ್ತೆ ರೈಟ್ ತಮ್ ಕಟ್ಟಾದ್ರೆ ಆಲ್ಮೋಸ್ಟ್ 40-50% ಡಿಸೇಬಲ್ಡ್ ಆಗ್ತಾರೆ ಅವರು. ಸೊ ಬೇರೆ ಬೇರೆಲ್ಲ ಕಟ್ ಆಗಿದ್ರೆ ಅಷ್ಟೇ ತರ 40% 30% ಆ ತರ ಕಮ್ಮಿ ಕಮ್ಮಿ ಆಗ್ತಾ ಹೋಗುತ್ತೆ ಫಿಂಗರ್ ಎಲ್ಲ ಬೇರೆ ನೋಡುವಾಗ.
1: ಕೈಯ ಪ್ರಧಾನವಾದಂತಹ ಒಂದು ಅಂಗವೇ ಇದು
0: ಮೇನ್. ಈಗ ನಾವು ಆತರ ಇರುವಾಗ ಈಗ ತಂಬ್ ಕಟ್ಟಾದ್ರೆ ಮತ್ತೆ ನಮ್ಗೆ ಬೇರೆ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ಮೈಕ್ರೋ ಸರ್ಜರಿ ತುಂಬಾ ಯೂಸ್ ಆಗಿರುತ್ತೆ. ಅಂದ್ರೆ ಈಗ ಇನ್ನೊಂದು ಜನಗಳಿಗೆ ಏನ್ ಗೊತ್ತಿರಬೇಕಂದ್ರೆ, ವಿದಿನ್ 3-6 hours ನೀವು ಬಂದ್ರೆ, ಇಫ್ ಯು ಕಮ್ ಟು ದ ಸೆಂಟರ್ ಎಲ್ಲಿ ಮೈಕ್ರೋ ಸರ್ಜರಿ ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ ಅಲ್ಲಿ ಬಂದ್ರೆ ನಾವೇನ್ ಮಾಡಬಹುದು. ಜನಗಳಿಗೆ ಏನಾಗುತ್ತೆ, ಇಲ್ಲ ಅವ್ರು ಹೇಳಿದ್ದಾರೆ ಅದು ಎಲ್ಲಿ ಹೋಗ್ಬೋದು. ಈಗ ಮೇನ್ ಅಂದ್ರೆ ಅದು 3-6 hours ಉಂಟಲ್ಲ ಸರ್, ದಟ್ಸ್ ಗೋಲ್ಡನ್ ಪೀರಿಯಡ್. ಅದಾದ್ಮೇಲೆ ಬಂದ್ರೆ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಲ್ವೇಸ್ ಗೋ ಟು ದ ಪ್ಲೇಸ್ ಎಲ್ಲಿ ಫೆಸಿಲಿಟೀಸ್ ಇದೆ ಅಲ್ಲಿ ಫಸ್ಟ್ ಹೋಗಿ, ಅಲ್ಲಿ ಹೋಗಿ ಅದು ಆಪರೇಷನ್ ಮಾಡಿಸ್ಬೇಕು ನೀವು. ಮತ್ತೆ ಇದು ಬೆರಲ್ ಕಟ್ ಆದ್ರೆ ಮೈಕ್ರೋ ಸರ್ಜರಿ ಬೇರೆ ಯೂಸ್ ಅಂದ್ರೆ ಕ್ಯಾನ್ಸರ್ ಅಲ್ಲಿ, ಈಗ ಕ್ಯಾನ್ಸರ್ ಅಲ್ಲಿ ಅದು ಒಂದು ಅರ್ಧ ಮುಖ ಎಲ್ಲ ತೆಗೆದು ಬಿಡ್ತಾರೆ. ಸೊ ಆ ಜಾಗಕ್ಕೆ ನಮ್ಮ ತೊಡೆಯಿಂದ ಒಂದು ದೊಡ್ಡದು ಮಾಂಸ ಮತ್ತೆ ಚರ್ಮ ಮತ್ತೆ ಕಾಲಿಂದ ಬೇಕಿದ್ರೆ ಮುಳೆನೂ ತೆಗೆದು ಅಲ್ಲಿ ಹಾಕಿ ರೀಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ. ಅಷ್ಟು ತೆಗೆದಾದ್ಮೇಲೇನು ಅವರು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಕಾಣಿಸ್ತಾರೆ. ಅವ್ರಿಗೆ ಈ ತರ ಆಗ್ಲಿಕ್ಕಿಲ್ಲ. ಈಗ ಹೊರಗಡೆ ಸೊಸೈಟಿಲಿ ಹೋಗುವಾಗ ಅವ್ರ ಮುಖದಲ್ಲಿ ನೋಡಿದರೆ ಟಾಂಟ್ ಹಾಕ್ತಾರೆ, ಆ ತರ ಆಗ್ಲಿಕ್ಕಿಲ್ಲ. ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಅಪಿಯರೆನ್ಸ್ ಬಂದಿರುತ್ತೆ.
1: ಬಹುಶಃ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ನೀವು ಈಗಾಗಲೇ ಹೇಳಿರಿ 3-6 hours ಬಹಳ ಕ್ರೂಷಿಯಲ್ ಪೀರಿಯಡ್.
0: ಯೆಸ್ ಸರ್.
1: ಈ ಸಂದರ್ಭದಲ್ಲಿ ಅಂದ್ರೆ ಈಗ ಆಕಸ್ಮಿಕವಾಗಿ ಒಂದು ಬೆರಳು ಕಟ್ ಆಗಿದೆ ಅಂತ ಇಟ್ಕೊಳ್ಳಿ,
0: ಓಕೆ ಸರ್,
1: ಪೇಷಂಟ್ ಏನು ಮಾಡಬೇಕು ಅದನ್ನ ನಿಶ್ಚಲವಾಗಿ ಅಂದ್ರೆ ಮೂವ್ಮೆಂಟ್ ಇಲ್ಲದೆ ಇರುವ ಹಾಗೆ ಮಾಡ್ಲಿಕ್ಕೆ ಏನ್ ಮಾಡಬೇಕು?
0: ಈಗ ಇಂಪಾರ್ಟೆಂಟ್ ಇರುವುದುಂಟಲ್ಲ ಸರ್, ಇದು ಬೇಸಿಕಲಿ ಟ್ರಾನ್ಸ್ಪೋರ್ಟೇಷನ್. ಹೇಗೆ ಆ ಕಟ್ ಆಗಿದ್ದು ಪಾರ್ಟ್ ಹಾಸ್ಪಿಟಲ್ ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೀರಾ ಅಂತ ಇಂಪಾರ್ಟೆಂಟ್ ಅಂದ್ರೆ ಅದೇ ಕಟ್ ಆಗಿರತ್ತೆ. ಫಸ್ಟ್ ಏನ್ ಮಾಡ್ಬೇಕು, ಕಟ್ ಆಗಿದ ಅಂಗ ಉಂಟಲ್ಲ ಸರ್, ಅದಕ್ಕೆ ಒಂದು ನೀರಿಂದ ತೊಳಿಬೇಕು. ಪ್ಲೇನ್ ವಾಟರ್, ರನ್ನಿಂಗ್ ಟ್ಯಾಪ್ ವಾಟರ್, ನಿಮ್ಗೆ ಬೇಕು ಸಲೈನೆ ಬೇಕು ಅದು ಬೇಕಂತ ಏನಿಲ್ಲ, ನೀರಿಂದ ತೊಳಿರಿ. ಯಾಕೆ, ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದಾದ್ಮೇಲೆ ಒಂದು ವೆಟ್ ಸಲೈನ್ ಗಾಜ್ ಇರುತ್ತೆ, ಅಂದ್ರೆ ಡ್ರೆಸ್ಸಿಂಗ್ ಮಾಡೋದು ಇದು, ಅದಕ್ಕೆ ಒಂದು ಕವರ್ ಮಾಡಿ, ಅದು ಮತ್ತೆ ಒಂದು ಪ್ಲಾಸ್ಟಿಕ್ ಕ್ಲೀನ್ ಕವರ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಒಳಗಡೆ ಹಾಕ್ಬೇಕು. ಹಾಕಿ ಕಟ್ ಹಾಕಿ ನಾಟ್ ಹಾಕಿ ಇನ್ನೊಂದು ದೊಡ್ಡದು ಬ್ಯಾಗ್ ತಗೊಳ್ಳಿ, ಅದರಲ್ಲಿ ಐಸ್ ಹಾಕ್ಬೇಕು. ಮತ್ತೆ ಇದು ಫಸ್ಟ್ ಬ್ಯಾಗ್, ಆ ಸೆಕೆಂಡ್ ಬ್ಯಾಗ್ ಒಡೆ ಹಾಕ್ಬೇಕು. ದಿಸ್ ಈಸ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಟೆಕ್ನಿಕ್. ನಾವು ಯಾಕೆ ಹೇಳುದಂದ್ರೆ ಸರ್, ಈಗ ಕಟ್ ಆಗಿದ ಭಾಗ ನೀವು ಈಗ ಡರ್ಟಿ ಹ್ಯಾಂಡ್ ಕರ್ಚಿಫ್ ಅಲ್ಲಿ ನಾವು ಟೈ ಮಾಡ್ಕೊಂತ ತರ್ತಾರೆ, ಏನಾಗುತ್ತೆ ಇನ್ಫೆಕ್ಷನ್. ಇನ್ನೊಂದಂದ್ರೆ ಐಸ್ ಅಲ್ಲಿ ಇಟ್ಟರೆ ಅದರದ್ದು ಸರ್ವೈವಲ್ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಪೇಷಂಟ್ಗಲ್ಲ, ಡಾಕ್ಟರ್ಗೂ ಈಸಿ ಆಗುತ್ತೆ ಆಪರೇಷನ್ ಮಾಡ್ಲಿಕ್ಕೆ. ಅದಕ್ಕೆ
1: ಅದು ಪೂರ್ತಿ ಕಟ್ ಆಗಿ ಪ್ರತ್ಯೇಕವಾದ್ರೆ ಒಂದು ವಿಧ, ಮತ್ತೆ ಹಾಗಿದ್ರೆ ಇನ್ನೊಂದು ವಿಧ ಅಂತ ಏನಾದ್ರು ಉಂಟಾ?
0: ಇಲ್ಲ ಘಟ್ಟದಲ್ಲಿ ಈಗ ಸರ್, ಒಂದು ಬೆರಳಿಗೆ ಎರಡು ರಕ್ತ ನಾಡಿ ಇರುತ್ತೆ. ಸೊ ಈಗ ಒಂದೇ ಸೈಡ್ ಅಲ್ಲಿ ಕಟ್ ಆದ್ರೆ ಇನ್ನೊಂದು ರಕ್ತ ನಾಡಿಯಿಂದ ದಟ್ ಈಸ್ ಇನಫ್ ಸರ್ವೈವ್ ಆಗ್ಲಿಕ್ಕೆ. ಸೊ ನಮ್ಗೆ ಆ ಕಂಡೀಷನ್ ಅಲ್ಲಿ ಜಾಸ್ತಿ ಇಂಟೆನ್ಸಿವ್ ಸರ್ಜರಿ ಅಂದ್ರೆ ಮೇಜರ್ ಸರ್ಜರಿ ಮಾಡ್ಬೇಕಂತೇನಿಲ್ಲ. ರಕ್ತ ಸಂಚಾರ ಸರಿಯಾಗಿದ್ರೆ ನಾವು ಬೆರಳು ಅದೇ ತರ ಬಿಡಬಹುದು. ಫ್ರಾಕ್ಚರ್ ಆಫ್ ಕೋರ್ಸ್ ನಮ್ಗೆ ಫಿಕ್ಸ್ ಮಾಡಬೇಕಾಗತ್ತೆ. ಆದ್ರೆ ಪೂರ್ತಿ ಕಟ್ಟಿದೆ ಅಂದ್ರೆ ಎರಡು ಪೀಸ್ ಆಗಿದೆ, ಕಟ್ ಆಗ ಹೋಗಿದೆ. ಆ ಕಂಡೀಷನ್ ಅಲ್ಲಿ ಮೈಕ್ರೋವಾಸ್ಕ್ಯುಲರ್ ಸರ್ಜರಿ ರಿಪೇರ್ ಮಾಡಿ.

0: ಬೇಕಾಗತ್ತೆ. ಬೇರೆ ಅಪರ್ಚುನಿಟೀಸ್ ಇಲ್ಲದ ಆಪ್ಷನ್ಸ್ ಇರಲ್ಲ.
1: ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು? ಬೆರಳು ತುಂಡಾಗಿ ಪೂರ್ತಿ ಕಳಚಿಕೊಂಡಿಲ್ಲ
0: ಅಲ್ಲ, ಆತರ ಏನ್ ಗೊತ್ತಾ ಸರ್, ಈಗ ಬೆಸ್ಟ್ ಅಂದ್ರೆ ಯು ಶುಡ್ ಗೋ ಟು ಎ ಪ್ಲೇಸ್ ವೇರ್ ದೇರ್ ಇಸ್ ಮೈಕ್ರೋ ಸರ್ಜರಿ. ಯಾಕೆಂದ್ರೆ ಅದು ಕಟ್ ಆಗಿ ರಕ್ತ ಸಂಚಾರದ ನಾಡಿ ಉಂಟಲ್ಲ ನೋಡ್ಲಿಕ್ಕೆ, ನಮ್ಗೆ ಮೈಕ್ರೋಸ್ಕೋಪ್ ಬೇಕೇ ಬೇಕಾಗತ್ತೆ. ಈ ತರ ನೋಡಿ ಹೊರಗಡೆಯಿಂದ ನೋಡಿ ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ.
1: ಅಲ್ಲ, ಸಾಗಾಟದ ಸಂದರ್ಭದಲ್ಲಿ ಒಂದು ಪ್ಲೇಸ್ ಈಗ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅದು ಕತ್ತರಿಸಲ್ಪಟ್ಟಿದೆ ಅಂತ ಅವರು ಆಸ್ಪತ್ರೆಗೆ ಹೋಗಬೇಕಿದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ?
0: ಟ್ರಾನ್ಸ್ಪೋರ್ಟೇಷನ್. ಸೊ ಮೇನ್ ಅದೇ ಸರ್, ಈಗ ನೀವು ಹೇಗೆ ಕಟ್ ಆಗಿರೋದು ನಾನು ಹೇಳಿದ, ಎರಡು ಬ್ಯಾಗ್ ಬೇಕು, ಒಂದಲ್ಲಿ ಕ್ಲೀನ್ ಹಾಕಿ ಇನ್ನೊಂದು ಬ್ಯಾಗ್ ಅಲ್ಲಿ ಐಸ್ ಹಾಕಿ ಇದು ಬ್ಯಾಗ್ ಒಳಗಡೆ ಹಾಕಬೇಕು, ಮತ್ತೆ ಈಗ ಕೈಯಲ್ಲಿ ಅಲ್ಲಿ ಕಟ್ ಆಗಿದೆ. ಸೊ ಏನೀಗ ಮೇನ್ ಪ್ರಾಬ್ಲಮ್ ಏನಾಗುತ್ತೆ, ಏನು ಗಾಯ ಆದ್ರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಅವಾಗ ಗೊತ್ತಾಗ್ಲಿಕ್ಕಿಲ್ಲ ಪೇಷಂಟ್ ಗೆ, ಅವ್ರೀಗ ಆಂಕ್ಷಿಯಸ್ ಆಗ್ತಾರೆ, ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ಏನ್ ಮಾಡೋದು ಬೇಡ, ಅದಕ್ಕೆ ಜಸ್ಟ್ ಒಂದು ಹ್ಯಾಂಡ್ ಕರ್ಚಿಫ್ ಇಲ್ಲದೆ ಕ್ಲೀನ್ ಡ್ರೆಸ್ಸಿಂಗ್ ಇದ್ರೆ ಬೆಸ್ಟ್, ಇಲ್ಲದೆ ಅಟ್ ಲೀಸ್ಟ್ ಒಂದು ಹ್ಯಾಂಡ್ ಕರ್ಚಿಫ್ ಹಾಕಿ ಪ್ರೆಷರ್ ಕೊಡಿ. ಬ್ಲೀಡಿಂಗ್ ಎಲ್ಲ ಅಲ್ಲೇ ನಿಂತ್ಕೊಳ್ಳುತ್ತೆ, ಏನ್ ತೊಂದರೆ ಆಗ್ಲಿಕ್ಕಿಲ್ಲ. ಮತ್ತೆ ಆಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಆಪರೇಷನ್ ಗೆ ಹಾಸ್ಪಿಟಲ್ ಗೆ ಹೋಗಬೇಕಾಗತ್ತೆ.
1: ಇನ್ನೊಂದು ಪ್ರಮುಖವಾದ ವಿಚಾರ ನೀವು ಪ್ರಸ್ತಾಪ ಮಾಡಿರುವಂತಹದ್ದು ಬರ್ನ್ಸ್ ಅಥವಾ ಸುಟ್ಟ ಗಾಯಗಳು ಅಂತ, ಇದರ ಬಗ್ಗೆ ಹೇಳಿ. ಇದು ಯಾವ ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ರೀತಿಯ ಆಘಾತಗಳಾಗ್ತವೆ, ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬಹುದು?
0: ಈಗ ಬರ್ನ್ಸ್ ಉಂಟಲ್ಲ ಸರ್, ಈಗ 21st century ಈಗ ಬಂದಾದ್ಮೇಲೆ ಮೇಜರ್ ಬರ್ನ್ ಆಗುದು ಲೋವರ್ ಸ್ಟೇಟ್ ಅಲ್ಲಿ, ಅಂದ್ರೆ ಲೋವರ್ ಇಕಾನಮಿಕ್ ಸ್ಟೇಟಸ್ ಅಲ್ಲಿ ಯಾರು ಪೂವರ್ ಪೇಷಂಟ್ ಇರ್ತಾರೆ ಅವರಲ್ಲಿ ಆಗುದು ಮೋಸ್ಟ್ ಕಾಮನ್ಲಿ. ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಸರ್, ಈಗ ನಾನು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೆಲಸ ಮಾಡಿರೋದು ಸಫ್ದರ್ಜಂಗ್ ಹಾಸ್ಪಿಟಲ್ ಡೆಲ್ಲಿ, ಐ ವಾಸ್ ಪೋಸ್ಟೆಡ್ ಇನ್ ದ ಬರ್ನ್ಸ್ ICU. ಸೊ ಅಲ್ಲಿ ಪೇಷಂಟ್ಸ್ ನೋಡುವಾಗ ನಂಗೆ ಒಂದು ಥಾಟ್ ಬಂತು ಸರ್, ಅಂದ್ರೆ ವಿ ಆರ್ ಸೋ ಫಾರ್ಚುನೇಟ್ ಅಂತ. ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ನಾವು ಈಗ 6 feet ಟಾಲ್ ಇರಬೇಕು, ಕ್ಲೀನ್ ಸಿಕ್ಸ್ ಪ್ಯಾಕ್ಸ್ ಆಬ್ಸ್ ಇರಬೇಕು, ಮಸಲ್ ಇರಬೇಕು, ಅದು ಇರಬೇಕು. ಆದ್ರೆ ನೀವು ಬರ್ನ್ಸ್ ಪೇಷಂಟ್ ನೋಡಿದ್ರೆ ಉಂಟಲ್ಲ ಸರ್, ಯು ಆರ್ ಸೋ ಥ್ಯಾಂಕ್ಫುಲ್ ಟು ದ ಗಾಡ್. ಅಂದ್ರೆ ಎಷ್ಟು ಖುಷಿ ಆಗುತ್ತೆ, ಯಾಕೆಂದ್ರೆ ನೀವು ನಾರ್ಮಲ್ ಆಗಿದ್ದೀರಾ. ಈಗ ಬರ್ನ್ಸ್ ಪೇಷಂಟ್ ಗೆ ಸರಿಯಾಗಿ ರೋಡ್ ಮೇಲೆ ನಡಿಲಿಕ್ಕಿಲ್ಲ, ಯಾಕಂದ್ರೆ ಅವ್ರಿಗೆ ಬೇಜಾರಾಗಿರುತ್ತೆ, ಯಾರಾದ್ರೂ ನನಗೆ ತಿರುಗಿ ನೋಡ್ತಾರೆ, ನನ್ನ ಮೇಲೆ ಕಮೆಂಟ್ ಪಾಸ್ ಮಾಡ್ತಾರೆ. ಆದ್ರೆ ಯು ಆರ್ ಸಚ್ ಎ ನಾರ್ಮಲ್ ಪರ್ಸನ್, ಅಷ್ಟು ಫಾರ್ಚುನೇಟ್ ಇದ್ದಾರೆ, ಯಾರು ನೋಡ್ಲಿಕ್ಕಿಲ್ಲ, ಯು ಕ್ಯಾನ್ ಲೀವ್ ಎ ನಾರ್ಮಲ್ ಲೈಫ್. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಜಸ್ಟ್ ಬೀನ್ ನಾರ್ಮಲ್. ಬರ್ನ್ಸ್ ಪೇಷಂಟ್ ಗೆ ಅದು ಇಲ್ಲ ಸರ್, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಷ್ಟು ಕಮ್ಮಿ ಆಗಿರುತ್ತೆ, ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಕಿ ನಾನು ಹೇಗೆ ಈಗ ಪುನಃ ಹೋಗುದು, ಹೇಗೆ ನಾನು ಮುಖ ತೋರಿಸೋದು, ಹೇಗೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು, ಅದೇ ನನಗೆ ಮಾಡ್ಲಿಕ್ಕೆ ಆಗಲ್ಲ, ಅದು ಮೇನ್ ಪ್ರಾಬ್ಲಮ್. ಸೊ ಬರ್ನ್ಸ್ ನಮ್ದು ಮೇನ್ ಅಂದ್ರೆ ಫಸ್ಟ್ ಆಫ್ ಕೋರ್ಸ್ ಬಂದದವರು ಪ್ರಾಣ ಉಳಿಸೋದು, ಅದಾದ್ಮೇಲೆ ವಿ ಟ್ರೈ ಟು ಹೆಲ್ಪ್ ದಮ್ ವಿತ್ ಸರ್ಜರೀಸ್, ಫಿಸಿಯೋಥೆರಪಿ, ಸೋ ಮೆನಿ ಮೆಥಡ್ಸ್, ಸೊ ದಟ್ ದೇ ಕಮ್ ಬ್ಯಾಕ್ ಟು ದಿ ಸೊಸೈಟಿ. ಅಂದ್ರೆ ಅವರು ಫ್ರೂಟ್ಫುಲ್ ಆಗಿರ್ಬೇಕು, ಹಿ ಶುಡ್ ಬಿ ಅನ್ ಅಸೆಟ್, ನಾಟ್ ಎ ಲಯಬಿಲಿಟಿ ಟು ದ ಸೊಸೈಟಿ.
1: ಇದರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಹೇಳಿ, ಪುಟ್ಟಗಾರ್ ಆಗಿರುವಂತಹ ಒಬ್ಬರು ಪೇಷಂಟ್ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನೇನು ಮಾಡಬೇಕು?
0: ಈಗ ಪ್ಲಾಸ್ಟಿಕ್ ಸರ್ಜರಿ ಬರ್ನ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಸರ್, ಈಗ ಒಂದು ಸುಟ್ಟೋದ್ಮೇಲೆ ಗಾಯ ಒಣಗ್ಲಿಕ್ಕಿಲ್ಲ, ಅದಕ್ಕೆ ಒಂದು 2 ವಾರ ಇರುತ್ತೆ, 3 ವಾರ ಆಗುತ್ತೆ, ಗಾಯ ಒಣಗ್ಲಿಕ್ಕಿಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಫಸ್ಟ್ ಮೋಸ್ಟ್ ಕಾಮನ್ ಸರ್ಜರಿ ಡನ್ ಇನ್ ಪ್ಲಾಸ್ಟಿಕ್ ಸರ್ಜರಿ ಸ್ಕಿನ್ ಗ್ರಾಫ್ಟಿಂಗ್, ತೊಡೆಯಿಂದ ಇಲ್ಲದ್ರೆ ಎಲ್ಲಿ ಚರ್ಮ ಸಿಗತ್ತೆ ಅಲ್ಲಿಂದ ಅಲ್ಲಿಂದ ಚರ್ಮ ತೆಗೆದು ಗಾಯ ಮೇಲೆ ಹಾಕಿ ಕ್ಲೋಸ್ ಮಾಡ್ತೀವಿ.
1: ಈ ಚರ್ಮಕ್ಕೆ ಯಾವುದೇ ಪರ್ಯಾಯ ಇಲ್ಲ, ಕೃತಕವಾಗಿ ಚರ್ಮ ಇದೆಯಾ?
0: ಇಲ್ಲ ಇಲ್ಲ, ಈಗ ನಮ್ಗೆ ಅದೇ ನಾವು ಈಗ KS Hegde ಇನ್ನೊಂದಂದ್ರೆ ನಾವು ಟಿಶ್ಯೂ ಬ್ಯಾಂಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಸೊ ಏನಾಗುತ್ತೆ, ಈಗ ಐದರ್ ಫ್ರಮ್ ಲಿವಿಂಗ್ ಆರ್ ಕ್ಯಾಡವರ್ ನಾವು ಚರ್ಮ ತೆಗೆದು ಅದ್ಮೇಲೆ ಅದು ಪ್ರಿಸರ್ವ್ ಮಾಡಿ ಇಡ್ತೀವಿ. ಸೊ ಯಾವ ಪೇಷಂಟ್ ಗೆ ಇಲ್ಲ ಶರೀರ ಆದ್ರೆ ಚರ್ಮದ ಇಲ್ಲ, ತೆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಅವರಿಗೆ ವಿ ಕ್ಯಾನ್ ಯೂಸ್ ದಿಸ್ ಆಸ್ ಎ ಟೆಂಪರರಿ ಡ್ರೆಸ್ಸಿಂಗ್. ಅಂದ್ರೆ ಆ ನಮ್ಮ ಕ್ರಿಟಿಕಲ್ ಮೂಮೆಂಟ್ ನಾವು ಕ್ರಾಸ್ ಮಾಡ್ಲಿಕ್ಕೆ, ಅದು ಕ್ರಿಟಿಕಲ್ ಪೀರಿಯಡ್ ಕ್ರಾಸ್ ಆದ್ಮೇಲೆ ಚಾನ್ಸಸ್ ಆಫ್ ಸರ್ವೈವಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಫೆಸಿಲಿಟೀಸ್ ಉಂಟು.
1: ಮತ್ತೆ ಬರ್ನ್ಸ್ ಬಗ್ಗೆ ಹೇಳಿ, ಯಾವ ರೀತಿ ಮಾಡಲಿ?
0: ಫಸ್ಟ್ ಅದು ಸೆಕೆಂಡ್ ಕಾಂಪ್ಲಿಕೇಶನ್ ಬರುತ್ತೆ ಸರ್, ಕಾಂಟ್ರಾಕ್ಚರ್ಸ್ ಅಂತ. ಕಾಂಟ್ರಾಕ್ಚರ್ ಅಂದ್ರೆ ಏನಾಗುತ್ತೆ, ಈಗ ಗಾಯ ಸುಟ್ಟೋಗಿರುತ್ತೆ, ಅವ್ರು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕಿಲ್ಲ. ಸೊ ಏನಾಗುತ್ತೆ, ಅದು ಬೆರಳು ಇರಲಿ ಕೈ ಇರಲಿ ಅದು ಮಡೋಗಿ ಟೈಟ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ನಾವು ಕಾಂಟ್ರಾಕ್ಚರ್ ಅಂತ ಹೇಳ್ತೀವಿ. ಸೊ ಇದು ಸರ್ಜರಿ ಮಾಡ್ತೀವಿ, ಅಂದ್ರೆ ಬೆರಳೆಲ್ಲ ಕಟ್ ಆಗಿರೋದು ಟೈಟ್ ಆಗಿರೋದು ಅದೆಲ್ಲ ಬಿಡಿಸ್ಕೊಡ್ತೀವಿ, ಅದಕ್ಕೆ ಬೇಕಿದ ಚರ್ಮ ಹಾಕ್ಬಹುದು ಇಲ್ಲದ್ರೆ ಫ್ಲಾಪ್ ಅಂತ ಹೇಳ್ತೀವಿ. ಫ್ಲಾಪ್ ಅಂದ್ರೆ ಪಕ್ಕದ ಜಾಗದಿಂದ ಚರ್ಮ ಇಲ್ಲದ್ರೆ ಮಾಂಸ ತಿರುಗಿಸಿ ಅದು ಗಾಯ ಕ್ಲೋಸ್ ಮಾಡ್ಕೊಡ್ತೀವಿ. ಮತ್ತೆ ಕತ್ತಲ್ಲಿ ಇರ್ಬೋದು, ಈಗ ಶೋಲ್ಡರ್ ಅಲ್ಲಿ ಇರ್ಬೋದು, ಆಕ್ಸಿಲಾದಲ್ಲಿ ಇರ್ಬೋದು, ಅದೆಲ್ಲ ಕಾಂಟ್ರಾಕ್ಚರ್ ರಿಲೀಸ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಲಾಸ್ಟ್ ಗೆ ಒಂದು ಕಾಸ್ಮೆಟಿಕ್ ಪಾರ್ಟ್ ಬರ್ನ್ಸ್ ಅಲ್ಲಿ ಬಂದ್ಬಿಡತ್ತೆ. ಈಗ ಪೇಷಂಟ್ ಗೆ ಏನಂದ್ರೆ ಈಗ ಕೈ ಎಲ್ಲ ಬಿಡಿ, ಅದು ಶೋಲ್ಡರ್ ಆರ್ಮ್ಸ್ ಎಲ್ಲ ಕವರ್ ಆಗ್ಬಿಡತ್ತೆ ಬಟ್ಟೆದಿಂದ. ಪೇಷಂಟ್ ಗೆ ಒಂದು ಮನಸ್ಸಲ್ಲಿ ಇರುತ್ತೆ, ಈಗ ನಾನು ಸ್ವಲ್ಪ ನಿಯರ್ ನೋರ್ ಕಾಣಿಸ್ಬೇಕಂತ. ಈಗ ಜಾಸ್ತಿ ಸುಟ್ಟವ್ರಿಗೆ ಮುಖದ ಮೇಲೆ ಬರ್ನ್ಸ್ ಇದ್ರೆ ಈಗ ನೋಸ್ ಹೋಗುತ್ತೆ, ಕಿವಿ ಹೋಗುತ್ತೆ, ಲಿಪ್ಸ್ ಎಲ್ಲ ಇರ್ಲಿಕ್ಕಿಲ್ಲ, ಲಿಪ್ಸ್ ಕ್ಲೋಸ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಈ ಕಂಡೀಷನ್ ಅಲ್ಲಿ ನಾವೆಲ್ಲ ಆಪರೇಷನ್ ಮಾಡ್ತೀವಿ, ಅಂದ್ರೆ ಫುಲ್ ಥಿಕ್ನೆಸ್ ಗ್ರಾಫ್ಟ್ ಹಾಕ್ತೀವಿ, ಬೇಕಿದ್ರೆ ಫ್ಲಾಪ್ ಮಾಡ್ತೀವಿ, ಲೇಸರ್ಸ್ ಯೂಸ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಕಿನ್ ಎಷ್ಟು ನಿಯರ್ ನಾರ್ಮಲ್ ಮಾಡಿ ನಮ್ದು ಪ್ರಯತ್ನದಿಂದ ಎಷ್ಟು ನಿಯರ್ ನಾರ್ಮಲ್ ಅಪಿಯರೆನ್ಸ್ ಕೊಡ್ಲಿಕ್ಕೆ ಆಗುತ್ತೆ ಅದು ಪ್ರಯತ್ನ ಮಾಡಿ ಅವರಿಗೆ ಪೇಷಂಟ್ ಗೆ ಅದು ಕ್ಲುಕ್ ಕೊಡ್ತೀವಿ ನಾವು.
1: ಅಂದ್ರೆ ಈಗ ಆಸಿಡ್ ಬರ್ನ್ ಇದ್ದಂತಹ ಸಂದರ್ಭದಲ್ಲಿ ಆಗಬಹುದು ಅಥವಾ ಪಟಾಕಿಗಳಿಂದ ಆಗಿರುವಂತಹ ಒಂದು ಬರ್ನ್ಸ್,
0: ಯಾವ್ದು ಸರ್ ಬರ್ನ್ಸ್ ಯಾವ್ದು ಇರ್ಬೋದು, ನೀವು ಹೇಳಿದ್ರೆ ಆಸಿಡ್ ಇರ್ಬೋದು, ಪಟಾನೆ ಇರ್ಬೋದು, ಇಲ್ಲದ್ರೆ ಮನೆ ಅದು ಆಗುದು ಆಕ್ಸಿಡೆಂಟ್ ಇಂದ ಇರ್ಬೋದು,
1: ಗ್ಯಾಸ್
0: ಇದನ್ನ ಕರೆಂಟ್ ಇಲೆಕ್ಟ್ರಿಕ್

0: ಕರೆಂಟ್ ಇಂದ ಇರಬಹುದು, ಯಾವುದು ಆದ್ರೇನು ಫೈನಲ್ ಟ್ರೀಟ್ಮೆಂಟ್ ಒಂದೇ ತರ ಇರುತ್ತೆ ಸರ್. ಅದು
1: ಇನ್ನು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಈ ಕಾಸ್ಮೆಟಿಕ್ ಸರ್ಜರಿ ಅನ್ನುವಂಥದ್ದು ಅಥವಾ ಎಸ್ಥೆಟಿಕ್ ಸರ್ಜರಿ ಅನ್ನುವಂಥದ್ದು, ಇದರ ಬಗ್ಗೆ ಹೇಳಿ.
0: ಈಗ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಸನ್ನ ಹೇಳಿ ಪ್ರಕಾರ ಜನಗ್ರಿಗೆ ಆಗತ್ತೆ ಅದು, ಇಟ್ ಈಸ್ ಓನ್ಲಿ ಅಫೋರ್ಡೇಬಲ್ ಬೈ ದ ವೆರಿ ರಿಚ್ ಪೀಪಲ್ ಆರ್ ಆಕ್ಟರ್ಸ್, ಅವರಿಗೆ ಅಫೋರ್ಡೇಬಲ್ ಎಷ್ಟು ತುಂಬಾ ಕಾಸ್ಟ್ಲಿ ಇರುತ್ತೆ ಅದು ಫಸ್ಟ್ ಅವರು ಡೌಟ್. ಅದು ಆ ತರ ಅಲ್ಲ, ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಸರ್ಜರಿ, ನಿಮ್ಮ ಆರ್ಥೋಪೆಡಿಕ್ ಸರ್ಜರಿ ಆಗಲಿ ನಾರ್ಮಲ್ ಜನರಲ್ ಸರ್ಜರಿ ಆಗಲಿ ಕಾಸ್ಟ್ ಎಲ್ಲ ಅಷ್ಟೇ ಇರುತ್ತೆ. ಮತ್ತೆ ಇನ್ನೊಂದಂದ್ರೆ ಯಾವ್ದಾವ್ದು ಸರ್ಜರಿ ಬರುತ್ತೆ ಅಂತ, ಈಗ ಎಸ್ಥೆಟಿಕ್ ಸರ್ಜರಿ ತಲೆದಿಂದ ಕಾಲು ತನಕ ಬರುತ್ತೆ. ಈಗ ಯಾರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದು, ಯಾರು ಆಗ್ತಾ ಇದೆ ಇನ್ನೊಂದು ಕಣ್ಣೆಲ್ಲ ತುಂಬಾ ದೊಡ್ಡದಿದೆ, ರೆಪ್ಪೆ ಎಲ್ಲ ತುಂಬಾ ದೊಡ್ಡದಾಗಿದೆ, ಲೂಸ್ ಆಗಿದೆ, ಅದು ಮಾಡಬಹುದು ಅಂದ್ರೆ ಬ್ಲೆಫರೋಪ್ಲಾಸ್ಟಿ ಹೇಳ್ತೀವಿ. ಯಾರಿಗೂ ಅದು ಇರುತ್ತೆ, ನಂದು ಮೂಗ್ ಸರಿಯಾಗಿಲ್ಲ, ಸ್ವಲ್ಪ ಸ್ವಲ್ಪ ಆ ತರ ಇದು ಇದೆ, ಅದಕ್ಕೆ ನಾವು ಡಿವೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ, ಆ ತರ ತೊಂದರೆ ಇದೆ, ಇಲ್ಲ ತುಂಬಾ ಚಿಕ್ಕದಿದೆ, ಇಲ್ಲ ತುಂಬಾ ದೊಡ್ಡದಿದೆ, ಅದು ಅವ್ರಿಗೆ ಯಾವ ತರ ಬೇಕು ಆ ತರ ಮಾಡಿಕೊಡಬಹುದು. ಕಿವಿ ರೀಕನ್ಸ್ಟ್ರಕ್ಟ್ ಮಾಡಬಹುದು, ಯಾವ್ದು ಕಿವಿ ತುಂಬಾ ದೊಡ್ಡದಾಗಿರುತ್ತೆ, ಇಲ್ಲಾದ್ರೂ ಕಂಜನೈಟಲ್ ಡಿಫಾರ್ಮಿಟಿ ಇರುತ್ತೆ, ಕಿವಿ ಗ್ರೋ ಆಗ್ಲಿಕ್ಕಿಲ್ಲ, ಅಷ್ಟೇ ಚಿಕ್ಕದಾಗಿರುತ್ತೆ ಒಂದು ಸೈಡ್, ಅದು ರೀಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. ಮತ್ತೆ ಇನ್ನೊಂದು ಈಗ ಲೈಪೋಸಕ್ಷನ್, ಲೈಪೋಸಕ್ಷನ್ ಎಲ್ಲ ವರ್ಗದ ಇರುತ್ತೆ. ಈಗ ಸ್ಮಾರ್ಟ್ ಫೋನ್ ಬಂದಾದ್ಮೇಲೆ ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಲೈಪೋಸಕ್ಷನ್ ಏನಂತ. ಸೊ ಲೈಪೋಸಕ್ಷನ್ ಶರೀರದ ಯಾವುದು ಅಂಗದಲ್ಲಿ ಜಾಸ್ತಿ ಫ್ಯಾಟ್ ಇದ್ರೆ ಆ ಫ್ಯಾಟ್ ತೆಗೆದುಕೊಡ್ತೀವಿ, ದಟ್ ಲೈಪೋಸಕ್ಷನ್. ಬೇರೆ ಬರುತ್ತೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್, ಈಗ ಆಗ್ಮೆಂಟೇಷನ್ ಬೇಕಾ ಇಲ್ಲದೆ ಚಿಕ್ಕದ ಮಾಡಬೇಕಾಗತ್ತೆ, ಅದನ್ನು ಮಾಡಿಕೊಡ್ತೀವಿ.
1: ಇದು ಕ್ಯಾನ್ಸರ್ ನಂತ ಒಂದು ಸಂದರ್ಭದಲ್ಲಿ ಕೂಡ ಇದರ ಅವಶ್ಯಕತೆ ಬರ್ತದೆ.
0: ಕ್ಯಾನ್ಸರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಕ್ಯಾನ್ಸರ್ ಬ್ರೆಸ್ಟ್ ತೆಗೆದಾದ್ಮೇಲೆ ನಾವು ಬೇರೆ ಜಾಗದಿಂದ ಮಾಂಸ ತಿರುಗಿಸಿ ಪುನಃ ಅದೇ ಸೈಜ್ ಅದು ಬ್ರೆಸ್ಟ್ ರೀಕನ್ಸ್ಟ್ರಕ್ಟ್ ಮಾಡಿಕೊಡಬಹುದು, ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಅದು ಮಾಡಿಕೊಡ್ತೀವಿ. ಸೊ ಅದೇ ನಾ ಹೇಳಿದಾರ, ಪ್ಲಾಸ್ಟಿಕ್ ಸರ್ಜರಿ ಒಂದೇ ಕಾಸ್ಮೆಟಿಕ್ ಸರ್ಜರಿ ಅಲ್ಲ, ತುಂಬಾ ಬ್ರಾಂಚಸ್ ಇದೆ ಅದರಲ್ಲಿ.
1: ಆಮೇಲೆ ಈಗ ಪ್ಲಾಸ್ಟಿಕ್ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಏನೇನೋ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ.
0: ಈಗ ಫಸ್ಟ್ ಅವ್ರಿಗೆ ಅರ್ಥ, ಅವ್ರಿಗೆ ಮೋಸ್ಟ್ ಕಾಮನ್ ಅಂದ್ರೆ ತುಂಬಾ ಪ್ಲಾಸ್ಟಿಕ್ ಸರ್ಜರಿ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ, ತುಂಬಾ ಹಣ ಆಗತ್ತೆ ಅದಕ್ಕೆ. ಸೊ ಈಗ ಪ್ಲಾಸ್ಟಿಕ್ ಸರ್ಜರಿ ಯಾವ್ದು ಪ್ರೊಸೀಜರ್ ಇದ್ರೆ ಅದು ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಸೀಜರ್, ಅದು ಜನರಲ್ ಸರ್ಜರಿ ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಯಾವ್ದು ಸರ್ಜರಿ ಎಷ್ಟಾಗುತ್ತೆ ಅಷ್ಟೇ ಆಗುದು. ನಿಮ್ಗೆ ಈ ಸರ್ಜರಿ ಕಾಸ್ಟ್ಲಿ ಯಾಕೆ ಆಗುದು ಅಂದ್ರೆ ಬಿಕಾಸ್ ಆ ಸೂಚರ್ ಮಟೀರಿಯಲ್, ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ, ತುಂಬಾ ತಳ್ಳಗಾಗಿರೋ ಸ್ಟಿಚ್ ಮಟೀರಿಯಲ್ ಇರುತ್ತೆ, ಅದು ಕಾಸ್ಟ್ ಆಗುದು, ಬೇರೆ ನಿಮ್ಗೆ ಪ್ರೊಸೀಜರ್ ಆಗ್ಲಿಕ್ಕಿಲ್ಲ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಲೈಪೋಸಕ್ಷನ್, ಇಟ್ಸ್ ಎ ವೆರಿ ಕಾಮನ್, ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್, ಎಸ್ಥೆಟಿಕ್ ಸರ್ಜರಿ ಪ್ರೊಸೀಜರ್, ಅದನ್ನು ಅಷ್ಟು ಕಾಸ್ಟ್ಲಿ ಏನಿಲ್ಲ, ಅದು ಕನ್ಸೆಪ್ಷನ್, ಅಷ್ಟು ಕಾಸ್ಟ್ಲಿ ಆಗುತ್ತೆ ಬೇರೆ ಅವರಿಗೆ, ಅದು ಅಫೋರ್ಡೇಬಲ್ ಇಲ್ಲ, ಇಟ್ಸ್ ಓನ್ಲಿ ಅಫೋರ್ಡೇಬಲ್ ಟು ದ ಹೈಯರ್ ಕ್ಲಾಸ್.
1: ಪುಷಿ, ಈ ಲೈಪೋಸಕ್ಷನ್ ಬಗ್ಗೆ ಹೇಳುವಾಗ ಇದರಿಂದ ಏನಾದರೂ ತೊಂದರೆಗಳು ಇದೆಯಾ ಅಥವಾ ಡಿಸ್ಅಡ್ವಾಂಟೇಜ್ ಏನಾದ್ರು?
0: ಈಗ ಕಾಂಪ್ಲಿಕೇಶನ್ಸ್, ಲೈಪೋಸಕ್ಷನ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಸೀಜರ್ ಸರ್, ಬೇರೆ ಯಾವುದೋ ನೀವು ಆಪರೇಷನ್ ಮಾಡಿದ್ರೆ ಏನೇನ್ ಕಾಂಪ್ಲಿಕೇಶನ್ಸ್ ಅದರಲ್ಲಿ ಇರುತ್ತೆ, ಅದೇ ಕಾಂಪ್ಲಿಕೇಶನ್ಸ್ ಇದರಲ್ಲಿ ಇರುತ್ತೆ. ಇಟ್ ಈಸ್ ಜಸ್ಟ್ ಎ ನಾರ್ಮಲ್ ಪ್ರೊಸೀಜರ್. ಈಗ ಏನಾಗುತ್ತೆ, ಮೀಡಿಯಾ ಅಷ್ಟು ಇದೆ, ಈಗ ಮೀಡಿಯಾಸ್ ಸ್ಪಾಟ್ ಲೈಟ್ ಇಸ್ ಆನ್ ಪ್ಲಾಸ್ಟಿಕ್ ಸರ್ಜರಿ. ಸೊ ಅದಕ್ಕೆ ಅವರು ಈಗ ಕಾಮನ್ ಪೀಪಲ್ ಥಿಂಕ್ ಇಲ್ಲ ಅದರಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಬರುತ್ತೆ, ಆ ತರ ಇಲ್ಲ, ಕಾಂಪ್ಲಿಕೇಶನ್ಸ್ ಏನಿಲ್ಲ, ನಾರ್ಮಲ್ ಪ್ರೊಸೀಜರ್ ಇದೆ ಅಷ್ಟೇ ಆಗುತ್ತೆ. ಇನ್ನೊಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಲೈಪೋಸಕ್ಷನ್ ಇಸ್ ಓನ್ಲಿ ಫಾರ್ ವುಮನ್, ಬೇರೆಯವ್ರು ಮಾಡ್ಲಿಕ್ಕಿಲ್ಲ, ಗಂಡ್ಸ್ ಅವ್ರು ಮಾಡ್ಲಿಕ್ಕಿಲ್ಲ. ಈಗ ಸ್ಟಡೀಸ್ ಪ್ರಕಾರ ಮೋಸ್ಟ್ ಕಾಮನ್ ಲೈಪೋಸಕ್ಷನ್, ಮೋಸ್ಟ್ ಕಾಮನ್ ಕಾಸ್ಮೆಟಿಕ್ ಸರ್ಜರಿ ಪ್ರೊಸೀಜರ್ಸ್ ಈಸ್ ಲೈಪೋಸಕ್ಷನ್, ದಟ್ ಈಸ್ ಡನ್ ಬೈ ಮೆನ್, ಇಟ್ಸ್ ನಾಟ್ ಬೈ ವುಮೆನ್, ಇಟ್ಸ್ ಡನ್ ಬೈ ಮೆನ್. ಯಾವ್ದಂದ್ರೆ ಈಗ ಸ್ವಲ್ಪ ನಮ್ಗೆ ಡಬಲ್ ಚಿನ್ ಇರುತ್ತೆ, ಈಗ ಫ್ಯಾಟ್ ಇರುತ್ತೆ ಕತ್ತಲ್ಲಿ, ಇಲ್ಲಾದ್ರೆ ಇಲ್ಲಾದ್ರೆ ಇನ್ನೊಂದು ಕಾಮನ್ ಅಂದ್ರೆ ಎನ್ಲಾರ್ಜ್ಮೆಂಟ್ ಆಫ್ ದ ಮೇಲ್ ಬ್ರೆಸ್ಟ್, ಅದಕ್ಕೆ ನಾವು ಗೈನಕೋಮಾಸ್ಟಿ ಅಂತ ಹೇಳ್ತೀವಿ. ಅದು ಮೋಸ್ಟ್ ಕಾಮನ್ ಸರ್ಜ್ ಕಾಸ್ ರೀಸನ್ ಫಾರ್ ವಿಚ್ ಮೆನ್ ಅಂಡರ್ ಗೋ ಲೈಪೋಸಕ್ಷನ್, ಅದು ಒಂದು ಮಿಸ್ಕನ್ಸೆಪ್ಷನ್. ಸೊ ಇನ್ನೊಂದು ಏನಾಗುತ್ತೆ, ಇಟ್ ಈಸ್ ಎ ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ, ಈಗ ಜಾಸ್ತಿ ದಪ್ಪಗಾಗಿರ್ತಾರೆ, ವೇಟ್ ಜಾಸ್ತಿ ಇರುತ್ತೆ, ಅವರಿಗೆ ಮಾತ್ರ ಲೈಪೋಸಕ್ಷನ್ ಅಂತ. ಲೈಪೋಸಕ್ಷನ್ ಇಸ್ ನಾಟ್ ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ, ಇಟ್ ವಿಲ್ ಹೆಲ್ಪ್ ಯು. ಈಗ ಪೇಷಂಟ್ ಅಂದ್ರೆ ಲೈಪೋಸಕ್ಷನ್ ಮಾಡ್ಲಿಕ್ಕೆ ಸರಿ, ಈಗ ಬೆಸ್ಟ್ ಔಟ್ಕಮ್ ರಿಸಲ್ಟ್ ಬೇಕಿದ್ರೆ ಯು ನೀಡ್ ಟು ಹ್ಯಾವ್ ಎ BMI, ಬಾಡಿ ಮಾಸ್ ಇಂಡೆಕ್ಸ್ ಲೆಸ್ ದನ್ 30. ಸೊ ಅದರಿಂದ ಜಾಸ್ತಿ ಇದ್ರೆ ನಾವು ಲೋಕಲೈಸ್ಡ್ ಅಂದ್ರೆ ಸ್ವಲ್ಪ ಈಗ ಅಬ್ಡೋಮನ್ ಅಲ್ಲಿ ಇಲ್ಲ ಸೈಡ್ ಅಲ್ಲಿ, ಲೋವರ್ ಬ್ಯಾಕ್ ಅಂದ್ರೆ ನಾವು ಲವ್ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ, ಆ ಏರಿಯಾದಲ್ಲಿ ಸ್ಪಾಟ್ ರಿಡಕ್ಷನ್ ಮಾಡಿ ಕೊಡಬಹುದು. ಆದ್ರೆ ವೇಟ್, ಇಟ್ ಈಸ್ ನಾಟ್ ಎ ಮೆಥಡ್ ಫಾರ್ ವೇಟ್ ರಿಡಕ್ಷನ್, ಅದು ಒಂದು ಇದು ಮಿಸ್ಕನ್ಸೆಪ್ಷನ್. ಇನ್ನೊಂದಾಗತ್ತೆ, ಲೈಪೋಸಕ್ಷನ್ ಇಸ್ ಓನ್ಲಿ ಫಾರ್ ಅಬ್ಡೋಮನ್, ಅಂದ್ರೆ ಹೊಟ್ಟೆದು ಚರ್ಬಿ ಇದ್ರೆ ಮಾತ್ರ ಲೈಪೋಸಕ್ಷನ್ ಮಾಡುದು, ಅದು ಅಲ್ಲ. ಈಗ ನಾನು ಈ ತರ ಕೈದು ಮಾಡಬಹುದು, ಅಪ್ಪರ್ ಆರ್ಮ್ಸ್ ಇದೆ, ನೆಕ್ಕುದು, ಮತ್ತೆ ಹೊಟ್ಟೆದು, ಮತ್ತೆ ಬಟಕ್ಸುದು, ಬೇರೆ ಯಾವ್ದು ಜಾಗದಲ್ಲಿ ನಿಮ್ಗೆ ಪೇಷಂಟ್ ಗೆ ಅನ್ಸುತ್ತೆ ಜಾಸ್ತಿ ಕೊಬ್ಬಂಶ ಇದೆ, ಆ ಜಾಗದಿಂದ ಲೈಪೋಸಕ್ಷನ್ ನಾವು ತೆಗೆದುಕೊಡಬಹುದು. ಮತ್ತೆ ಕಾಮನ್ ಮಿತ್ ಅಂದ್ರೆ ಲೈಪೋಸಕ್ಷನ್ ರಿಸಲ್ಟ್ಸ್ ಆರ್ ಆಲ್ವೇಸ್ ಪರ್ಮನೆಂಟ್, ಅಂದ್ರೆ ಒಂದ್ಸರ್ತಿ ಮಾಡಿಕೊಟ್ರೆ ಮತ್ತೆ
1: ಸಮಸ್ಯೆ ಬರುದಿಲ್ಲ,
0: ಪುನಃ ಸಮಸ್ಯೆ ಬರ್ಲಿಕ್ಕಿಲ್ಲ. ಹೇಳಿದ್ದು ಅದು ನಿಜ, ಲೈಪೋಸಕ್ಷನ್ ರಿಸಲ್ಟ್ಸ್ ಆರ್ ಪರ್ಮನೆಂಟ್ ಇಫ್ ನೀವು ಸರಿಯಾಗಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ. ಈಗ ಆಪರೇಷನ್ ಆದ್ಮೇಲೆ ಒಂದ್ ಎರಡ್ ಮೂರು ವಾರ ಇಲ್ಲದ್ರೆ ಒಂದ್ ತಿಂಗಳು ಪೇಷಂಟ್ ಎಲ್ಲ ಚೆನ್ನಾಗಿ ತಗೊಳ್ತಾರೆ, ಗುಡ್ ಫುಡ್, ಗುಡ್ ಡೈಟಿಂಗ್, ಗುಡ್ ಎಕ್ಸಸೈಸ್, ಒನ್ ಮಂತ್ ಆದ್ಮೇಲೆ ಬ್ಯಾಕ್ ಟು ನಾರ್ಮಲ್ ರೂಟೀನ್, ಒಂದು ಜಂಕ್ ಫುಡ್ ಆನ್ ಎವ್ರಿ ಡೇ, ಸ್ವೀಟ್ ಎಲ್ಲ ಎಕ್ಸಸೈಸ್ ಮಾಡ್ಲಿಕ್ಕಿಲ್ಲ, ಆ ತರ ಮಾಡಿದ್ರೆ ಪುನಃ ಇಲ್ ಕಂಪ್ ಟು ನಾರ್ಮಲ್. ನಾವು ಏನ್ ಮಾಡೋದು ಅಂದ್ರೆ ಇದ್ದಿದ್ದು ಫ್ಯಾಟ್ ತೆಗೆಯುವುದು,

0: ಪೇಷಂಟ್ ಏನ್ ಸರಿಯಾಗಿ ಫಾಲೋ ಮಾಡಿಲ್ಲ ಅದ್ರಲ್ಲಿ ಸರಿ ಆಗ್ಲಿಕ್ಕಿಲ್ಲ ಸರ್. ಅದು ಇನ್ನೊಂದು ನೀವು ಹೇಳಿದ್ದರ, ಲೈಪೋಸಕ್ಷನ್ ಇಸ್ ನಾಟ್ ಎ ಸರ್ಜರಿ, ಅದು ಸರ್ಜರಿ ಅಲ್ಲ, ಅದು ಒಂದು ಟೆಕ್ನಿಕ್ ಅಂತ. ಲೈಪೋಸಕ್ಷನ್ ಇಸ್ ಎ ಸರ್ಜರಿ, ಬೇರೆ ಏನಿಲ್ಲ.
1: ಕೊಬ್ಬಿನಂಶವನ್ನು ತೆಗೆಯುವ,
0: ಕೊಬ್ಬಂಶ ಒಂದು ಚಿಕ್ಕದ ಗಾಯ ಮಾಡ್ತೀವಿ ಅಂದ್ರೆ ಎಷ್ಟಂದ್ರೆ ಒಂದು ಲೆಸ್ ದನ್ ಹಾಫ್ ಸೆಂಟಿಮೀಟರ್, ಅಂದ್ರೆ ಎರಡು ಇಲ್ಲಾದ್ರೆ 3 ಮಿಲಿಮೀಟರ್, ಅದು 3 ಮಿಲಿಮೀಟರ್. ಸೊ ಅರ್ಧ ಸೆಂಟಿಮೀಟರ್ ಅದನ್ನು ಚಿಕ್ಕದು, ಚಿಕ್ಕದು ಒಂದು ಗಾಯ ಮಾಡಿ ಅದರಿಂದ ನೀವು ಟ್ಯೂಬ್ ಹಾಕಿ ಎಲ್ಲ ಕೊಬ್ಬಾಂಶ ಎಲ್ಲ ನಾವು ಸಕ್ ಮಾಡಿ ತೆಗಿತೀವಿ. ಸೊ ಇಟ್ ಈಸ್ ಎ ಪ್ರೊಸೀಜರ್. ಅದಕ್ಕೆ ಇವತ್ತು ನಾನು ಆಪರೇಷನ್ ಮಾಡಿ ಇವತ್ತೇ ಹೋಗ್ಬೋದಾ, ಅದು ಆಗ್ಲಿಕ್ಕಿಲ್ಲ. ಅಟ್ ಲೀಸ್ಟ್ 1-24 hours ನೀವು ಅಡ್ಮಿಟ್ ಆಗಿರ್ಬೇಕು ಹಾಸ್ಪಿಟಲ್ ಅಲ್ಲಿ. ಅಂದ್ರೆ ಏನ್ ಕಾಂಪ್ಲಿಕೇಶನ್ ಆದ್ರೆ ನಮಗೆ ಗೊತ್ತಿರತ್ತೆ, ಇದು ಆಗುದು ಚಾನ್ಸಸ್ ಇರುತ್ತೆ. ಸೊ ಮಿನಿಮಮ್ 24 hours ಸೆಷನ್ ಬೇಕೇ ಬೇಕಾಗತ್ತೆ. ಮತ್ತೆ ಇನ್ನೊಂದು ಕಾಮನ್ ಈಗ ಮೀಡಿಯಲ್ಲಿ ಆಗಿರೋದು, ಲೈಪೋಸಕ್ಷನ್ ತುಂಬಾ ಡೇಂಜರಸ್. ಅಂದ್ರೆ ಕಾಮನ್ ಮ್ಯಾನ್ ಬಂದು ಏನ್ ಕೇಳುದು, ಸರ್ ನಾನು ಕೇಳಿದೀನಿ ಜನಗಳು ಆಪರೇಷನ್ ಮಾಡಿದ್ಮೇಲೆ ಸತ್ತೋಗ್ತಾರೆ. ಸೊ ಆತರ ಏನಿಲ್ಲ, ನಾನು ಹೇಳಿದ್ತಾರೆ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಪ್ರೊಸೀಜರ್. ಬೇರೆ ಜನರಲ್ ಸರ್ಜರಿ ಇಲ್ಲದ ಏನೋ ಆಪರೇಷನ್ ಮಾಡಿದ್ರೆ ಏನೇನ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅದೇ ಕಾಂಪ್ಲಿಕೇಶನ್ ಇದರಲ್ಲಿಯೂ ಇರುತ್ತೆ. ಸೊ ಅದಕ್ಕೆ ಭಯ ಪಡಬೇಕಂತ ಇಲ್ಲ. ಮತ್ತೆ ಇನ್ನೊಂದು ಮಿತ್ ಅಂದ್ರೆ, ಫ್ಯಾಟ್ ಒಂದ್ ಜಾಗದಿಂದ ತೆಗೆದು ಬಿಟ್ರೆ ಅದು ಬೇರೆ ಜಾಗಕ್ಕೆ ಬರುತ್ತೆ. ಅಂದ್ರೆ ಫ್ಯಾಟ್ ರಿಮೂವ್ ವಿಲ್ ಎಮರ್ಜ್ ಆನ್ ಅದರ್ ಏರಿಯಾಸ್ ಆಫ್ ದ ಬಾಡಿ. ಅದು ಆತರ ಅಲ್ಲ. ನಾನು ಹೇಳಿದ್ತಾರೆ ಇಫ್ ಯು ಆರ್ ನಾಟ್ ಮೇಂಟೈನ್ ಗುಡ್ ಡಯಟ್, ಗುಡ್ ಲೈಫ್ ಸ್ಟೈಲ್, ನೀವು ಏನೇನ್ ಕೊಬ್ಬಾಂಶ ತಿಂತೀರಾ ಈಗ ಅದು ಎಕ್ಸರ್ಸೈಸ್ ಮಾಡಿ ಅದು ಕರಗಿಲ್ಲ ಆದ್ರೆ ಅದು ಬೇರೆ ಜಾಗಕ್ಕೆ ಹೋಗಿ ಕಲೆಕ್ಟ್ ಆಗ್ಬಿಡುತ್ತೆ. ಸೊ ಅದು ಮೇನ್ ಪ್ರಾಬ್ಲಮ್. ಇನ್ನೊಂದಂದ್ರೆ ಈಗ ಅಡ್ವರ್ಟೈಸ್ ಆಗುವಾಗ ನಾವು ವಿ ಯೂಸ್ ಟರ್ಮ್ ನೋನ್ ಎಸ್ ಟಮಿ ಟಕ್. ಅಂದ್ರೆ ಇಟ್ಸ್ ಎ ಲೇಮನ್ ಟರ್ಮ್. ಸೊ ಕಾಮನ್ ಏನು ಮಿಸ್ಕನ್ಸೆಪ್ಷನ್ ಅಂದ್ರೆ ಟಮಿ ಟಕ್ ಮತ್ತೆ ಲೈಪೋಸಕ್ಷನ್ ಒಂದೇ, ಅದರಲ್ಲಿ ಡಿಫ್ರೆನ್ಸ್ ಇಲ್ಲ, ವ್ಯತ್ಯಾಸ ಇಲ್ಲ. ಟಮಿ ಟಕ್ ಅಂದ್ರೆ ಸರ್, ಈಗ ಫಸ್ಟ್ ನಾವು ಮಾಡ್ತೀವಿ ಫ್ಯಾಟ್ ಅದ್ರ ಜೊತೆಗೆ ಎಕ್ಸೆಸ್ ಸ್ಕಿನ್, ಅಂದ್ರೆ ಈಗ ತುಂಬಾ ದೊಡ್ಡ ಹೊಟ್ಟೆ ಇರುತ್ತೆ. ಸೊ ಫ್ಯಾಟ್ ತೆಗೆದಾದ್ಮೇಲೆ ಅದು ಸ್ಕಿನ್ ಹ್ಯಾಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಫ್ಯಾಟ್ ಮತ್ತೆ ಎಕ್ಸೆಸ್ ಸ್ಕಿನ್ ಎರಡು ತೆಗೆದು ಬಿಡ್ತೀವಿ. ಲೈಪೋಸಕ್ಷನ್ ಅಲ್ಲಿ ಆತರ ಮಾಡ್ಲಿಕ್ಕಿಲ್ಲ. ಲೈಪೋಸಕ್ಷನ್ ಅಲ್ಲಿ ನಾವು ಫ್ಯಾಟ್ ಅಷ್ಟೇ ತೆಗೆಯುವುದು, ಫ್ಯಾಟ್ ಮತ್ತೆ ಎಲ್ಲಿ ಎಲ್ಲಿ ಜಾಸ್ತಿ ಇದೆ ಅದು ತೆಗೆದು ಮತ್ತೆ ಟೈಟ್ ಬ್ಯಾಂಡೇಜ್ ಇಲ್ಲದೆ ಟೈಟ್ ಡ್ರೆಸ್ಸಿಂಗ್ ಅದೆಲ್ಲ ಕೊಡಬೇಕಾಗತ್ತೆ. ಸೊ ಲೈಪೋಸನ್ ಮತ್ತೆ ಟಮಿಟಕ್ ಎರಡು ಬೇರೆ ಬೇರೆ ಪ್ರೊಸೀಜರ್ಸ್. ಮತ್ತೆ ಇನ್ನೊಂದು ಲಾಸ್ಟ್ ಮಿತ್ ಅಂದ್ರೆ ದೇರ್ ಇಸ್ ಅನ್ ಏಜ್ ಲಿಮಿಟ್, ಅಂದ್ರೆ ಇಷ್ಟು ವಯಸ್ಸಾದ್ಮೇಲೆ ನಾವು ಆಪರೇಷನ್ ಮಾಡ್ಲಿಕ್ಕೆ ಇಲ್ಲ ಆತರ. ಆಸ್ ಸಚ್ ದೇರ್ ಇಸ್ ನೋ ಏಜ್ ಲಿಮಿಟ್. ಇಫ್ ಯು ಆರ್ ಫಿಟ್ ಫಾರ್ ಎನಿ ಸರ್ಜರಿ, ಯು ಆರ್ ಫಿಟ್ ಫಾರ್ ಕಾಸ್ಮೆಟಿಕ್ ಸರ್ಜರಿ, ಅದೇ ತರ. ಸೊ ಯಾವ್ದು ಏಜ್ ಇದ್ರೆ, ಪೇಷಂಟ್ ಫಿಟ್ ಆಗಿದ್ರೆ, ಅನೆಸ್ಥೆಟಿಸ್ಟ್ ಓಕೆ ಅಂತ ಹೇಳಿದ್ರೆ, ಅವ್ರದ್ದು ಡಾಕ್ಟರ್ ಓಕೆ ಅಂತ ಹೇಳಿದ್ರೆ, ಪೇಷಂಟ್ ಕ್ಯಾನ್ ಅಂಡರ್ ಗೋ ಕಾಸ್ಮೆಟಿಕ್ ಸರ್ಜರಿ.
1: ಕೆಎಸ್ ಹೆಗಡೆ, ಆಸ್ಪತ್ರೆಯಲ್ಲಿ ಇದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಎಲ್ಲ ಇದೆ?
0: ಕಾಸ್ಮೆಟಿಕ್ ಸರ್ಜರಿ ಇನ್ಸ್ಟ್ರೂಮೆಂಟ್ಸ್ ಇರೋದು ಎಲ್ಲ ಲೇಟೆಸ್ಟ್ ಸ್ಟೇಟ್ ಆಫ್ ದಿ ಆರ್ಟ್. ಅಂದ್ರೆ ಈಗ ಬೆಸ್ಟ್ ಯಾವ್ದಿದೆ ಮಾರ್ಕೆಟ್ ಅಲ್ಲಿ ಅದೆಲ್ಲ ಇಮೆಂಟ್ಸ್ ಇದೆ. ಮತ್ತೆ ನಾನು ಹೇಳಿದ್ತರ ಪ್ಲಾಸ್ಟಿಕ್ ಸರ್ಜರಿ ಈಗ ಒಬ್ಬನೇ ಅಲ್ಲ, ಇಟ್ ಈಸ್ ಎ ಟೀಮ್. ವಿ ಹ್ಯಾವ್ ಟೀಮ್ ಆಫ್ ಪ್ಲಾಸ್ಟಿಕ್ ಸರ್ಜನ್ಸ್, ವಿ ಹ್ಯಾವ್ ಟೀಮ್ ಆಫ್ ಅನೆಸ್ಥೆಟಿಸ್ಟ್, ಅದಾದ್ಮೇಲೆ ಟೀಮ್ ಆಫ್ ನರ್ಸಿಂಗ್ ಕೇರ್. ಎಲ್ಲ ಸಿಸ್ಟರ್ಸ್ ದೇ ಆರ್ ವೆಲ್ ಟ್ರೈನ್ಡ್. ಅಂದ್ರೆ ಅವ್ರಿಗೆ ಗೊತ್ತಿದೆ, ಅವರು ಹೇಳ್ಬೋದು ಈಗ ಪೇಷಂಟ್ಗೆ, ಸರ್ ಈ ತರ ಪ್ರೊಸೀಜರ್ ಆಗತ್ತೆ, ಇದಾದ್ಮೇಲೆ ಈ ತರದು ಆಗತ್ತೆ, ಕಾಂಪ್ಲಿಕೇಶನ್ಸ್ ಇದು ಆಗುದು ಚಾನ್ಸಸ್ ಇರುತ್ತೆ. ಸೊ ಆಲ್ ಅವರ್ ಸ್ಟೇಸ್ ಆರ್ ವೆಲ್ ಟ್ರೈನ್ಡ್, ವಿ ಹ್ಯಾವ್ ಎ ವೆರಿ ಗುಡ್ ಟೀಮ್. ಅಂಡ್ ಯಾವುದು ಕಂಡೀಷನ್, ಎನಿಥಿಂಗ್ ಬಿಕಮ್ ಸಕ್ಸಸ್ಫುಲ್ ವೆನ್ ಓನ್ಲಿ ವೆನ್ ಯು ಹ್ಯಾವ್ ಎ ಟೀಮ್. ಎ ಸಿಂಗಲ್ ಹ್ಯಾಂಡೆಡ್ ಎಫರ್ಟ್ಸ್ ವಿಲ್ ನೆವರ್ ಗೋ ಎ ಲಾಂಗ್ ವೇ.
1: ಆಮೇಲೆ ಈಗ ಜನಸಾಮಾನ್ಯ ಒಂದು ಪ್ರಶ್ನೆ ಇರಬಹುದು, ಈ ಪ್ಲಾಸ್ಟಿಕ್ ಸರ್ಜರಿ ಎಷ್ಟು ಸಮಯ ಬೇಕಾಗ್ತದೆ ಅಂತ ಹೇಳಿ, ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಅದರ ಒಂದು ಗಂಭೀರತೆಯ ಮೇಲೆ ನಿರ್ಧಾರ ಆಗುವಂತ?
0: ಈಗ ಪ್ಲಾಸ್ಟಿಕ್ ಸರ್ಜರಿ ಉಂಟು, ಎಷ್ಟು ಕೊಬ್ಬಾಂಶ ತೆಗಿಕೋ ಅದ್ರ ಮೇಲೆ ಟೈಮ್ ಡ್ಯೂರೇಷನ್ ಇರುತ್ತೆ. ನಾರ್ಮಲ್ ಕಮ್ಮಿದಂದ್ರೆ ಒಂದು 2 ಇಲ್ಲದ್ರೆ 3 ಗಂಟೆಯಲ್ಲಿ ಒಂದು ನಾರ್ಮಲ್ ಪ್ರೊಸೀಜರ್ ಆಗುತ್ತೆ.
1: ಈ ಅಂಗಾಂಗ ಜೋಡಣೆ ಇಲ್ಲಾದ್ರೆ
0: ಅದು ಇದ್ರೆ ಸರ್ ಅಟ್ಲೀಸ್ಟ್ ಒಂದು 4-5 hours ಈಗ ನಮ್ಗೆ. ಅದೀಗ ಅಂಗ ಕಟ್ ಆಗಿದೆ, ಫಿಂಗರ್ ಕಟ್ ಆಗಿದೆ, ಅಟ್ಲೀಸ್ಟ್ ಒಂದು 4-5 hours ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಅದು ಜಸ್ಟ್ ನರ ಜಾಯಿನ್ ಮಾಡೋದಲ್ಲ, ಈಗ ಬೋನ್ ಕಟ್ ಆಗಿರುತ್ತೆ, ಫ್ರಾಕ್ಚರ್ ನಾವು ಫಸ್ಟ್ ಮಾಡಬೇಕು, ಅದಾದ್ಮೇಲೆ ರಕ್ತಂಚರ ನಾಡಿ ಜಾಯಿನ್ ಮಾಡಬೇಕು. ಸೊ ಅದೆಲ್ಲ ಮಾಡುವಾಗ ಅಟ್ಲೀಸ್ಟ್ ಒಂದು 4-5 hours ಮಿನಿಮಮ್.
1: ಎಷ್ಟು ಸಮಯ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ?
0: ನಾನು ಹೇಳಿದ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಿನಿಮಮ್ ಒಂದು ನಾರ್ಮಲ್ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಅಟ್ಲೀಸ್ಟ್ 4-5 ದಿವಸ ಬೇಕೇ ಬೇಕಾಗುತ್ತೆ ಸರ್ ಅಡ್ಮಿಷನ್. ಬೈ ದ ಎಂಡ್ ಆಫ್ 5th day ನಾವು ನಾರ್ಮಲಿ ಎಲ್ಲ ಪೇಷಂಟ್ ಡಿಸ್ಚಾರ್ಜ್ ಮಾಡ್ತೀವಿ. ಕಾಸ್ಮೆಟಿಕ್ ಸರ್ಜರಿ ಇದ್ರೆ, ಲೈಪೋಸಕ್ಷನ್ ಇದ್ರೆ, ನಾರ್ಮಲಿ ವಿದಿನ್ ಮ್ಯಾಕ್ಸಿಮಮ್ 2-3 days ಅಲ್ಲಿ ಡಿಸ್ ಮಾಡ್ಕೊಡ್ತೀವಿ. ಪೇಷಂಟ್ ಆಪರೇಷನ್ ಆದ್ಮೇಲೆ ಡೈರೆಕ್ಟ್ ಕೆಲಸಕ್ಕೆ ಹೋಗ್ಬೋದು, ಆ ತರನೇ ಇರುತ್ತೆ.
1: ಒಟ್ಟಿನಲ್ಲಿ ಈ ಪ್ಲಾಸ್ಟಿಕ್ ಸರ್ಜರಿ ಎನ್ನುವಂತಹದ್ದು ಉಳ್ಳವರಿಗೆ ಮಾತ್ರ ಇರುವಂತಹದ್ದಲ್ಲ, ಎಲ್ರಿಗೂ ಯಾರಿಗೆಲ್ಲ ಅಗತ್ಯ ಇದೆ ಅವರೆಲ್ಲರೂ ಕೂಡ ಪಡೆಯಬಹುದು. ಸಂತೋಷ ಡಾಕ್ಟರ್ ನಿಖಿಲ್ ಶೆಟ್ಟಿ ಅವರೇ, ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಇರುವಂತಹ ಒಂದು ವಿವಿಧತೆ ಏನು, ಹಾಗೂ ಯಾಕಾಗಿ ಮಾಡಿಸಬೇಕು, ಅನಿವಾರ್ಯ ಸಂದರ್ಭ ಆಗಬಹುದು ಅಥವಾ ಒಂದು ಅಗತ್ಯಕ್ಕೆ ಅನುಗುಣವಾಗಿ ಕೂಡ ಆಗಬಹುದು, ಯಾವ ರೀತಿ ಮಾಡುವಂತಹದ್ದು, ಈ ಎಚ್ಆರ್ದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಪ್ಲಾಸ್ಟಿಕ್ ಸರ್ಜರಿ ಎಂದರೇನು ಈ ಕುರಿತು ಡಾಕ್ಟರ್ ನಿಖಿಲ್ ಎಸ್ ಶೆಟ್ಟಿ ಅವರೊಂದಿಗಿನ ಸರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಎಸ್, ಸ್ವಾಗತ ಕೇಳಿದರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಮಲೆನಾಡು ಕಲಾತಂಡ, ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳಲಿರುವಿರಿ.
1: ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಮ್ಮದು ಮಲೆನಾಡು ಕಲಾತಂಡ ಶಿವಮೊಗ್ಗ. ಕಾರ್ಯಕ್ರಮವನ್ನು ಒಂದು ರಂಗಗೀತೆಯೊಂದಿಗೆ ಆರಂಭಿಸೋಣ.
2: ಗಜಾನನಂ ಭೂತಗಣಾದಿ ಸೇವಿತಂ

0: ಇದುವರೆಗೆ ರಗಿತೆ ಕೇಳಿದರಲ್ಲ ಸ್ನೇಹಿತರೆ, ಇನ್ನು ಮುಂದೆ ಚಂದನ ಅವರಿಂದ ಕವನ ವಾಚನ.
1: ಹಳೆಯ ನೆನಪುಗಳ ಜೊತೆಗೆ ಹೊಸದು ಅನುಭವಗಳ ಜೊತೆಗೆ ಸಿಹಿ ಕಹಿ ಮಿಶ್ರಿತ ಬದುಕಿನಲ್ಲಿ ಮತ್ತೊಂದು ಹೊಸ ವರ್ಷದ ಆಗಮನ. ನಲಿವಿನ ಜೀವನ ನಮ್ಮೆಲ್ಲರದಾಗಲಿ, ನೋವಿನ ಕ್ಷಣಗಳು ಕಣ್ಮರೆಯಾಗಲಿ. ಹೆಣ್ಣು ಮಗುವೊಂದು ಹುಟ್ಟಿತು, ಖುಷಿ ಪಟ್ಟು ತಂದೆಯ ಹೃದಯ. ಮನೆಯ ಸಂಸ್ಕೃತಿ ಕಲಿತ ಮಗಳ ನೋಡಿ ಆನಂದ ಪಟ್ಟಿತು ತಾಯಿಯ ಹೃದಯ. ಸಾಧನೆಯ ಮೆಟ್ಟಿಲೇರಿ ತನ್ನ ಬದುಕನ್ನು ರೂಪಿಸಿಕೊಂಡಾಗ ಹೆಮ್ಮೆ ಪಟ್ಟಿದ್ದವು ಹೆತ್ತವರ ಹೃದಯ. ಒಂದೇ ಒಂದು ದುರಾಸೆಗೆ ಯಾರದು ಕಾಮದಾಹಕ್ಕೆ ಬಲಿಯಾಯಿತು ಭವಿಷ್ಯದ ಕನಸು ಹೊತ್ತ ಜೀವ. ಎಲ್ಲರ ನೋವಿಗೂ ಕಾರಣವಾಯಿತು ಕಾಮಕ್ರವ್ಯ. ಹೆಣ್ಣು ಜೀವಗಳಿಗೆ ಯಾಕೆ ನೋವು ಅನ್ಯಾಯ? ನಿಮಗೆ ಜನ್ಮ ನೀಡಿದ್ದು ತಪ್ಪ, ನಿಮ್ಮಿಂದ ಜನ್ಮ ಪಡೆದದ್ದು ತಪ್ಪ, ಯಾವ ತಪ್ಪಿಗೆ ನಮಗೆ ಶಿಕ್ಷೆ?
0: ಇದುವರೆಗೆ ಚಂದನ ಅವರಿಂದ ಕವನ ವಾಚನ ಕೇಳಿದಿರಿ. ಈಗ ವೆಂಕಟೇಶ್ ಮತ್ತು ಸಂಗಡಿಗರಿಂದ ಒಂದು ಸ್ಕಿಟ್.
2: ಬಾರೋ ಮಜಾ ಮಾಡು, ನಾಕ್ ಟಕ್ ಟಕ್ ಟಕ್ ಕುಣಿದು ಪಳಿಸೋಣ.
3: ಏನೋ ವೆಂಕಿ, ಇಷ್ಟೊಂದು ಖುಷಿಯಿಂದ ಇದೆಯಲ್ಲೋ?
4: ಏ ಹೊಸ ವರ್ಷ ಮಾ, ಹೋಸತಿ ವರ್ಷ ವರ್ಷಕ್ಕೆ ಕುಡ್ದು ಕೇಕೆ ಹೊಡೆದು ತೂರಾಗಿದೆ. ಈ ವರ್ಷನೂ ಹಂಗೆ ಮಾಡಿದೀವಿ, ಮುಂದಿನ ವರ್ಷನೂ ಹಂಗೆ ಮಾಡ್ತೀನಿ.

0: ಅಬ್ಬಾ, ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣೋ. ಈ ಜಗತ್ನಲ್ಲಿರೋ ಎಲ್ಲಾ ಖುಷಿನೂ ನಿನಗೆ ಸಿಕ್ತಿದೆ ಅಲ್ವಾ?
1: ಹ್ಮ್, ಮತ್ತೆ?
0: ಹೌದು, ಹೇಳ್ತಿರೋದ್ ಕರೆಕ್ಟ್. ನಿಮ್ ಅಪ್ಪ ಅಮ್ಮ ನಿನ್ ಕಷ್ಟಪಟ್ಟು ಓದಿಸ್ತಾ ಇದಾರೆ, ಅದು ಬೆವ್ರ್ ಸುರ್ಸಿ ರಕ್ತನ ಬಸ್ದು. ನೀನ್ ಇಲ್ಲಿ ಕುಡ್ದು ತೂರಾಡ್ಕೊಂಡು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ತಿದ್ಯಾ, ಇದ್ ನಿನಗೆ ಸರಿ ಅನಿಸ್ತಿದ್ಯೇನೋ? ಓದದ್ ನೋಡಿದ್ರೆ ಏನು ಇಲ್ಲ ಅನ್ಕೊಂತ ಇದೀನಿ. ಇವಾಗ ನೀನ್ ಫಸ್ಟ್ ಬಿ ಓದ್ತಾ ಇರೋದಲ್ವಾ?
1: ಹೌದು.
0: ಓದ್ತಿರೋದು ಫಸ್ಟ್ ಬಿ ಎ, ಮಾಡ್ತಿರೋದು ಕುಡ್ದು ತಿಂದು ದಾನಿ ಕೇಕೆ ಹೊಡೆದೆ, ಇದೆಲ್ಲ ನಿಂಗೆ ಸರಿ ಅನಿಸ್ತಿದೇನೋ? ಓದೋದನ್ನ ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರೆ ಸರಿಯೇನೋ? ನೀನು ಓದೋದ್ರಿಂದ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ಬರುತ್ತೆ, ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿ ಅನಿಸ್ತೀಯ. ಅದೆಲ್ಲ ಬಿಟ್ಟು ಈ ರೀತಿ ಕುಡ್ದು ಕೇಕೆ ಹೊಡ್ಕೊಂಡು ರಸ್ತೆಯಲ್ಲಿ ದಾನ್ಲಿ ಮಾಡ್ಕೊಂಡು ಹೊಸ ವರ್ಷನ ಸೆಲೆಬ್ರೇಷನ್ ಮಾಡೋದ್ ಯಾರು ಹೇಳಿದಾರೇನೋ ನಿಮ್ಗೆ? ಈ ಹೊಸ ವರ್ಷದಿಂದ ಒಂದು ನೀತಿ ತಿಳ್ಕೋ, ಹೊಸ ವರ್ಷ ಹೊಸ ಹುರುಪು ತರಬೇಕು, ಹೊಸ ಅಧ್ಯಯನ ಕಲಿಸ್ಬೇಕು. ಅದನ್ ಬಿಟ್ಟು ದಾನ್ಲಿ ಮಾಡ್ದೆ ಜಗಳ ಮಾಡ್ದೆ ಇವೆಲ್ಲ ಸರಿಯಲ್ಲ. ನೋಡ್ ವೆಂಕಿ, ಇನ್ಮೇಲೂ ಒಳ್ಳೆಯವನಾಗಿ ಬದ್ಲಾಗು, ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ಬರುತ್ತೆ.
1: ಸರಿ, ನೀನ್ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು. ನಾನು ಇನ್ ಮುಂದಾದ್ರೂ ನನ್ನ ಹತ್ರ ಚೇಷ್ಟೆ ಯಾವ್ದೇ ಅಂತ ಮಾಡೋದಿಲ್ಲ. ನನ್ನಿಂದೆ ಚೆನ್ನಾಗಿ ಓದಿ ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರ್ತೀನಿ.
0: ಹಾ, ಒಳ್ಳೆ ಕೆಲಸನೆ ಮಾಡ್ತೀಯ. ನೀನ್ ಯಾವಾಗ್ಲೂ ಓದಿ ದೊಡ್ಡ ಮನುಷ್ಯ ಆಗು, ಸಮಾಜದಲ್ಲಿ ಒಳ್ಳೆ ಹೆಸರು ತಗೋ.
2: ವಾವ್, ಇಷ್ಟೊಂದು ಮೆಸೇಜ್ ಬರ್ತಾ ಇದೆ.
0: ಹಲೋ ಚಂದು, ಏನ್ ಮಾಡ್ತಿದ್ಯಾ? ಯಾವಾಗ್ಲೂ ಮೊಬೈಲು ಮೆಸೇಜು ಇದೇ ಮಾಡ್ಕೊಂಡಿರ್ತೀಯ, ಇದೇ ನಾ ಜೀವನ?
2: ನಿಮಗೆ ಗೊತ್ತಿಲ್ವಾ ಅಕ್ಕ, ನೀವೇ ಎಂತ ಹೊಸ ಹೊಸ ಮೆಸೇಜಸ್ ಬಂದಿದೆ ಗೊತ್ತಾ?
0: ಅಲ್ಲ ಅಮ್ಮ, ನ್ಯೂ ಇಯರ್ ಆದ್ರೆ ಮೆಸೇಜ್ ಮಾಡ್ಕೊಂಡು ಕೂರ್ಬೇಕಾ? ಓದ್ಬೇಕು ಅಲ್ವಾ? ಓದಿದ್ರೆ ಅಪ್ಪ ಅಮ್ಮಂಗೆ ಹೊಸ ಹೆಸರು ಬರುತ್ತೆ, ನಿನ್ನಿಂದ ಹೊಸ ಹೆಸರು ಬಂತು ಅಂತೇಳಿ ಅವ್ರು ಖುಷಿ ಪಡ್ತಾರೆ. ಹೊಸ ಹೆಸರು ಅಂದ್ರೆ ಏನು ಅಲ್ಲ, ನನ್ ಮಗಳು ನನಗೆ ಗೌರವ ತಂದ್ಕೊಟ್ಲು ಅಂತಾರೆ. ನೀನ್ ಅದನ್ನ ಬಿಟ್ಟು ಮೊಬೈಲ್ ಇಟ್ಕೊಂಡೆ ಮೆಸೇಜ್ ಮಾಡ್ದೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ದೆ ಇದೆಲ್ಲ ಬರಲ್ಲ ಕಣಮ್ಮ. ಮೊಬೈಲ್ನ ಬಿಟ್ಟು ಓದೋದನ್ನ ಹಿಡ್ಕೋ, ಬುಕ್ಕನ್ನ ಹಿಡ್ಕೋ. ಬುಕ್ಕು ನಿನಗೆ ಒಳ್ಳೆ ಕೆಲಸ ಕೊಡಿಸುತ್ತೆ, ಸಮಾಜದಲ್ಲಿ ಒಳ್ಳೆ ಹೆಸರು ತರಿಸುತ್ತೆ. ಅದನ್ನ ಬಿಟ್ಟು ಮೊಬೈಲ್ ಇಟ್ಕೊಂಡ್ರೆ ನಿಂಗೇನು ಬರಲ್ಲ. ಏನಂತೀಯ ಚಂದು?
2: ಸರಿ ಅಕ್ಕ, ಇನ್ಮೇಲೆ ಮೊಬೈಲ್ ಕಡಿಮೆ ಯೂಸ್ ಮಾಡ್ತೀನಿ, ಚೆನ್ನಾಗಿ ಓದ್ತೀನಿ.
0: ಹಾ, ಒಳ್ಳೆ ಕೆಲಸನೆ. ಏ ಮಂಜು, ಏನ್ ಮಾಡ್ತಿದ್ಯಾ? ನಾವೆಲ್ಲ ಇಲ್ಲಿ ಹೊಸ ವರ್ಷಕ್ಕೆ ಒಂದೊಂದು ಹೊಸ ನೀತಿನ ತಿಳ್ಕೊಂತ ಇದೀವಿ, ನೀನು ಅದನ್ ಬಿಟ್ಟು ಅನ್ನ ಚಲ್ತಾ ಇದೀಯಾ? ಇದೇ ನಾನು ಇಳಿತಾ ಇರೋದು ಹೊಸ ವರ್ಷಕ್ಕೆ?
1: ಇಲ್ಲ ಗೌತಮಿ, ಅದು ಊಟ ಹಾಕ್ಸ್ಕೊಂಡಿದ್ದೆ ಜಾಸ್ತಿ ಆಗೋಯ್ತು, ಅದಕ್ಕೆ ಚಲ್ತಾ ಇದೀನಿ.
0: ಹಾ, ಊಟ ಹಾಕಿಸ್ಕೊಳ್ಳೋದು ಚಲ್ಲದು ಒಳ್ಳೆ ಕೆಲಸನೆ ಹೊಸ ವರ್ಷದ್ದು. ಇದೇ ಸ್ಟಾರ್ಟ್ ಕೊಂದ್ಮೇಲಿಂದ ಎಷ್ಟೊಂದ್ ಜನ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದಾರೆ. ನಾವೇ ಮನೆಯಲ್ಲಿ ಅನ್ನ ಹಾಕಿಸ್ಕೊಂಡು ಬಿಸಾಡ್ತೀವಿ, ಅದ್ ಯಾರು ಯೋಚನೆ ಮಾಡಲ್ಲ. ಕಲ್ಯಾಣ ಮಂದಿರದಲ್ಲಿ ಅಥವಾ ಬೇರೆ ಯಾವ್ದೋ ಫಂಕ್ಷನ್ ಗಳಲ್ಲಿ ಅನ್ನ ಹಾಕಿಸ್ಕೊಂಡು ಚಲ್ತಾರೆ. ಅದೆಲ್ಲ ಎಷ್ಟೊಂದ್ ಜನ ಹಸಿರೋರ್ಗೆ ಹೊಟ್ಟೆಗೆ ಸೇರ್ಬೇಕಾದ್ದು, ಅದು ನಾವೆಲ್ಲ ನಮಗೆ ಬೇಕು ಅಂತೇಳಿ ಹಾಕಿಸ್ಕೊಂಡು ಅತಿ ಹೆಚ್ಚಾಯ್ತು ಅಂತೇಳಿ ಬಿಸಾಡ್ತೀವಿ. ಇದೆಲ್ಲ ಬೇರೆಯವರಿಗೆ ಹೊಟ್ಟೆ ಹೊಡೆಯೋ ಕೆಲಸ. ಹೊಟ್ಟೆ ಹೊಡೆಯೋ ಕೆಲಸ ಅಂದ್ರೆ ಬೇರೆ ಯಾವುದೂ ಅಲ್ಲ, ಅವರಿಗೆ ಅನ್ನ ಸಿಗದೆ ಇರೋದು. ನಾವ್ ಈ ರೀತಿ ಅನ್ನನ ವೇಸ್ಟ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಅನ್ನ ಸಿಗ್ದಿರಂಗಾಗತ್ತೆ. ರೈತರು ಒಂದ್ ಸ್ವಲ್ಪ ಅಕ್ಕಿ ಬೆಳೆ ಎಷ್ಟೊಂದು ಬೆವರು ಸುರಿಸ್ಬೇಕು, ಬೆವರು ಅನ್ನೋ ಬದಲು ರಕ್ತನೇ ಸುರಿಸ್ಬೇಕು ಅನ್ಬೇಕು. ಅದನ್ನ ಬಿಟ್ಟು ನೀನ್ ಈ ರೀತಿ ಅನ್ನನೆಲ್ಲ ವೇಸ್ಟ್ ಮಾಡ್ಕೊಂಡಿದ್ರೆ ಯಾರಿಗಾದ್ರೂ ಅನ್ನ ಸಿಗುತ್ತಾ ಹೇಳು?
1: ಹೌದು ಗೌತಮಿ, ನಾನ್ ಹಿಂಗ್ ಮಾಡ್ತಿರೋದು ತಪ್ಪು, ಮತ್ತೆ ನಾನೊಬ್ನೇ ಅಲ್ಲ, ಎಲ್ಲರೂ ಕೂಡ ಈ ತರ ಮಾಡಬಾರ್ದು. ಎಲ್ಲರೂ ಅನ್ನನ ವೇಸ್ಟ್ ಮಾಡ್ದೆ ಅಥವಾ ಊಟನ ವೇಸ್ಟ್ ಮಾಡ್ದೆ ಪರರಿಗೂ ಸಿಗೋ ಆ ತರ ಮಾಡ್ಬೇಕು.
0: ಹಾ ಹೌದು, ಈ ಹೊಸ ವರ್ಷ ಕಳೆದ ವರ್ಷ ಯಾವ ರೀತಿ ನಾವು ಆಚರಿಸಿದ್ವು ನಮಗೆ ಗೊತ್ತಿಲ್ಲ, ಈ ವರ್ಷ ಮಾತ್ರ ನಾವು ಒಂದು ಹೊಸ ನೀತಿನ ಪಾಲಿಸೋಣ. ಏನಪ್ಪ ಅಂದ್ರೆ, ಈಗ ನನ್ ಜೊತೆ ಎಲ್ಲರೂ ಹೇಳ್ತೀರಾ?
1: ಹಾ ಹೇಳ್ತೀವಿ.
0: ಹಾ, ಇನ್ಮೇಲಿಂದ ನಾವು ಯಾವ್ದೇ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ. ಇನ್ಮೇಲಿಂದ ನಾವು ಓದ್ತೀವಿ, ಅಪ್ಪ ಅಮ್ಮನಿಗೆ ಹೆಸರು ತಂದ್ಕೊಡ್ತೀವಿ. ಹಾ, ಹಾಗೆ ಅತಿ ಮುಖ್ಯವಾದದ್ದು ಅನ್ನನ ವೇಸ್ಟ್ ಮಾಡಲ್ಲ, ಮತ್ತೆ ಪ್ಲಾಸ್ಟಿಕ್ ಭೂತದಿಂದ ನಾವು ಹೊರಗುಳಿತೀವಿ ಅಂತ ಹೇಳಿ ಸಮೇತ ನಾವು ಶಪ್ತಬೇಕಾಗಿದೆ.
1: ಪ್ಲಾಸ್ಟಿಕ್ ಭೂತನ?
0: ಹಾ, ಪ್ಲಾಸ್ಟಿಕ್ ಭೂತ. ಇವಾಗ ನಮ್ ಪ್ರಕೃತಿನೇ ಹಾಳು ಮಾಡ್ತಿರೋದು ಅದು. ಪ್ಲಾಸ್ಟಿಕ್ ಅಂದ್ರೆ ನಮ್ಮ ಭೂಮಿನ ಎಷ್ಟೋ ಮಾರ್ಕ ಮಾಡ್ತಾ ಇದೆ, ಮಾಲಿನ್ಯದಿಂದ ತುಂಬ ಹೋಗ್ತಾ ಇದೆ. ಆದ್ರೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಭೂಮಿ ಬರ್ಡ್ ಆಗ್ತಾ ಇದೆ, ಭೂಮಿಗೆ ಮಾರಕ ಆಗ್ತಿದೆ. ಅದ್ರಿಂದ ನಾವೆಲ್ಲ ಪ್ಲಾಸ್ಟಿಕ್ ಅನ್ನ ತ್ಯಜಿಸ ಅಂತೇಳಿ ಇವತ್ತಿನ ಶಪಥ ಮಾಡೋಣ. ಏನಂತೀರಾ?
1: ಹೌದು, ಇನ್ಮೇಲೆ ಪ್ಲಾಸ್ಟಿಕ್ ಗಳನ್ನ ಬಳಸೋದಿಲ್ಲ.
0: ಆಯ್ತು, ಇನ್ಮೇಲಿಂದ ಇದೇ ನಮ್ಮ ಹೊಸ ನೀತಿ. ಆಯ್ತಾ? ಆಯ್ತು, ನಡೀರಿ ಹೋಗೋಣ. ಈಗ ನಾವು ಹೊಸ ವರ್ಷಕ್ಕೆ ಹೊಸ ರೂಪರೇಷೆಗಳನ್ನ ಹಾಕೊಳ್ಳೋಣ. ಏನಪ್ಪ ಅಂದ್ರೆ, ಇನ್ಮೇಲಿಂದ ನಾವ್ ಯಾವ್ದೇ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ.
1: ಇನ್ಮೇಲೆ ನಾವ್ ಯಾವ ದುಶ್ಚಟಗಳಿಗೂ ಬಲಿಯಾಗೋದಿಲ್ಲ.
0: ಪ್ಲಾಸ್ಟಿಕ್ನ ತ್ಯಜಿಸ್ತೀವಿ, ಅನ್ನನ ಮಿತವ್ಯಯವಾಗಿ ಬಳಸ್ತೀವಿ. ಹಾಗೆ ಇನ್ಮೇಲೆ ಚೆನ್ನಾಗಿ ಓದ್ತೀವಿ, ಸಮಾಜದಲ್ಲಿ ಹೊಸ ಗಣ್ಯ ವ್ಯಕ್ತಿಯಾಗಿ ಬದುಕ್ತೀವಿ.

0: ದೇಶಕ್ಕೊಳ್ಳೆ ಪ್ರಜೆ ಆಗಿ ಸಮಾಜದಲ್ಲಿ ಉತ್ತಮವಾಗಿ ಬಾಳ್ವೆ ನಡೆಸ್ತೀವಿ. ಹೌದು, ನಾವೆಲ್ಲರೂ ಇದನ್ನ ಪಾಲನೆ ಮಾಡೋಣ.
1: ಹೌದು, ನಾವೆಲ್ಲರೂ ಪಾಲನೆ ಮಾಡೋಣ.
0: ಆಯ್ತು, ಬನ್ನಿ ಹೋಗೋಣ.
2: ಇದುವರೆಗೆ ನೀವು ಕೇಳಿದ್ದು ಸ್ಕಿಟ್. ಈಗ ನಿಮ್ಮ ಮುಂದೆ ಗೌತಮಿ ಅವರಿಂದ ಕವನ ವಾಚನ.
0: ಕವನದ ಶೀರ್ಷಿಕೆ ನೆನಪಿನಂಗಳ. ಒಲವಿಂದ ಬಂದ ನೆನಪುಗಳು, ಒಲವಿಂದ ಬಂದ ನೆನಪುಗಳು ಸ್ವಪ್ನದ ಹಾಗೆ. ಬೇಕೆಂದರೆ ಬಾರದುದು, ಬೇಕೆಂದರೆ ಬಾರದುದು, ಹೋಗೆಂದರೆ ಹೋಗದುದು, ಬೇಕೆಂದರೆ ಬಾರದು, ಹೋಗೆಂದರೆ ಹೋಗದುದು. ನಿಮ್ಮ ಮುಂದೆ ಇನ್ನೊಂದು ಕವನದ ಶೀರ್ಷಿಕೆ ಮೋಡಿ ಮಾಡಿದ ಗೆಳತಿ. ನಿನ್ನ ನಾಚಿಕೆಯ ಮೋಡವೇ ನಾಚಿ ನೀರಾಗಿದೆ, ನಿನ್ನ ನಾಚಿಕೆಯಿಂದ ಮೋಡವೇ ನಾಚಿ ನೀರಾಗಿದೆ. ನಿನ್ನ ಆ ಮಾತಿನ ಚುರುಕುತನದಿಂದ ಮುಸ್ಸಂಜೆಯೇ ಮೌನ ತಳೆದಿದೆ, ನಿನ್ನ ಆ ಮಾತಿನ ಚುರುಕುತನದಿಂದ ಮುಸ್ಸಂಜೆಯೇ ಮೌನ ತಳೆದಿದೆ. ನಿನ್ನ ಆ ಮೈಕಾಂತಿಯ ಹೊಳಪಿಗೆ ಸೂರ್ಯನೇ ಹಿಂಬಾಲಿಸುತ್ತಿದ್ದಾನೆ, ನಿನ್ನ ಮೈಕಾಂತಿಯ ಹೊಳಪಿಗೆ ಸೂರ್ಯನೇ ಹಿಂಬಾಲಿಸಿದ್ದಾನೆ. ಏನು ನಿನ್ನ ಮೋಡಿ ಗೆಳತಿ, ಏನು ನಿನ್ನ ಆ ಮೋಡಿ ಗೆಳತಿ.
2: ಇದುವರೆಗೆ ನೀವು ಕೇಳಿದ್ದು ಕವನ ವಾಚನ. ಈಗ ನಿಮ್ಮ ಮುಂದೆ ಒಂದು ಜನಪದ ಗೀತೆ.

0: ಇದುವರೆಗೆ ಜನಪದ ಗೀತೆಯನ್ನು ಕೇಳಿದಿರಲ್ಲ ಸ್ನೇಹಿತರೆ, ಇನ್ನು ಮುಂದೆ ಕವನ ವಾಚನ.
1: ಸಾವಿರ ಕನಸಿನ ಮೂಟೆಯ ಹೊತ್ತು ನಿನ್ನ ಗರ್ಭದಲ್ಲಿ ಚಿಗುರೊಡೆದಿರುವೆ ನಮ್ಮ, ನಿನ್ನ ಮಡಿಲಿನಲ್ಲಿ ಆಡುತ್ತಾ ಜೋಗುಳುವ ಕೇಳಲು ಕಾದಿದೆ ನಮ್ಮ, ಅಪ್ಪನ ಎದೆಯ ಮೇಲೆ ಮಲಗಲು ಚಡಪಡಿಸುತ್ತಿರುವೆ ನಮ್ಮ. ಮುಂದೊಂದು ದಿನ ಬೆಳೆದು ದೊಡ್ಡವಳಾಗಿ ನನ್ನ ಸಾಧನೆಯ ದಾರಿ ತಲುಪಿ ನಿಮ್ಮ ಪ್ರಶಂಸೆ ಮೆಚ್ಚುಗೆಯ ಮಾತುಗಳ ಕೇಳಲು ಹಂಬಲಿಸಿರು ನಮ್ಮ. ಯಾರದೋ ಮಾತಿಗೆ ತಲೆ ಕೊಟ್ಟು ನನ್ನಿಂದೆ ಚೂಟಬೇಡಮ್ಮ, ನಿನ್ನ ಕರುಳಿನ ಕುಡಿಯಲು ನೀನೇ ಒಪ್ಪಿ ಕೊಲ್ಲಬೇಡಮ್ಮ. ನಾನು ನಿನ್ನಂತೆಯೇ ಹೆಣ್ಣು ಎಂದರೆತ್ತು ಹುಟ್ಟುವ ಮುಂಚೆ ನಿನ್ನ ಗರ್ಭದಿಂದ ಕಿತ್ತೊಗೆಯಬೇಡಮ್ಮ.
0: ಚಂದನ ಅವರಿಗೆ ಧನ್ಯವಾದಗಳು. ಇದುವರೆಗೆ ಕವನವನವನ್ನು ಕೇಳಿದಿರಿ ಸ್ನೇಹಿತರೆ. ಈಗ ಕೇಳಿ ಮಾದಪ್ಪನ ಕುರಿತ ಗೀತೆ.

0: ಇದುವರೆಗೆ ಮಾದಪ್ಪನ ಕುರಿತು ಗೀತೆಯನ್ನು ಕೇಳಿದಿರಲ್ಲ ಸ್ನೇಹಿತರೆ, ಈಗ ಗೌತಮಿ ಅವರಿಂದ ಕವನ ವಾಚನ.
1: ಕವನ ಶೀರ್ಷಿಕೆ ಎನ್ನಂತ ರಂಗದಲ್ಲಿ. ಎನ್ನಂತ ರಂಗದಲ್ಲಿ ನೀನುಳಿದಿರುವೆ, ನಿನ್ನೆಲವಗೆ ಮಾತ್ರ ಸ್ಥಾನ ನೀಡಿರುವೆ. ಎನ್ನಂತ ರಂಗದಲ್ಲಿ ನೀನುಳಿವೆ, ನಿನ್ನೆಲವಗೆ ಮಾತ್ರ ಸ್ಥಾನ ನೀಡಿರುವೆ. ನೀನಿಲ್ಲದ ಈ ಅಂತರಂಗವು ಬರಿದಾಗಬಹುದು, ನೀ ಇಲ್ಲದ ಈ ಅಂತರಂಗವು ಬರಿದಾಗಬಹುದು. ನನ್ನಾಳು ಹೃದಯ ಸಾಮ್ರಾಜ್ಯ. ಕವನದ ಶೀರ್ಷಿಕೆ ಹೃದಯ ಸಾಮ್ರಾಜ್ಯ ದೇವತೆ. ಎಂದೊಮ್ಮೆ ನಿನ್ನ ನೋಡಿದೆ, ಎಂದೊಮ್ಮೆ ನಿನ್ನ ನೋಡಿದೆ, ನಿನ್ನೊಡಗೂಡಿ ಮಾತಾಡಿದೆ, ನಿನ್ನೊಡಗೂಡಿ ಮಾತನಾಡಿದೆ. ಅಂದುಕೊಂಡೆ ನೀನೇ ನನ್ನ ಮನದರಸಿ, ಅಂದೆ ಅಂದುಕೊಂಡೆ ನೀನೇ ನನ್ನ ಮನಸ್ಸಿ. ನನ್ನಾಳುವ ಹೃದಯ ಸಾಮ್ರಾಜ್ಯ ದೇವತೆ, ನನ್ನನ್ನಾಳುವ ಹೃದಯ ಸಾಮ್ರಾಜ್ಯ ದೇವತೆ.
0: ಧನ್ಯವಾದ ಗೌತಮಿ. ಈಗ ಕುವೆಂಪು ಅವರ ಗೀತೆ.

0: ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಲೆನಾಡು ಕಲಾತಂಡ ಶಿವಮೊಗ್ಗ. ಭಾಗವಹಿಸಿದವರು ಡಾಕ್ಟರ್ ಗಣೇಶ್ ಕೆಂಚನಾಳ್, ಮಂಜುನಾಥ್, ಗೌತಮಿ, ವೆಂಕಟೇಶ್, ಚಂದನ.
1: ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಮಲೆನಾಡು ಕಲಾತಂಡದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.

0: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಯುವ ಕವಯತ್ರಿ, ಯುವ ಲೇಖಕಿ ನಮ್ಮ ಜೊತೆಗಿದ್ದಾರೆ. ಇವರ ಹೆಸರು ವಾಣಿ ಭಂಡಾರಿ ಅಂತ ಹೇಳಿ. ಇವರು ಶಿವಮೊಗ್ಗದ ರಿಪ್ಪನ್ಪೇಟೆಯವರು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ನೀವು ಕನ್ನಡ ಸಾಹಿತ್ಯದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದೀರಾ, ಬರಹದಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಾ, ಹಾಗೆಯೇ ಕಥೆ, ಕವನ, ಭಾವಗೀತೆ, ಪ್ರಬಂಧ, ವಿಮರ್ಶೆ, ಗಜಲ್, ಹೀಗೆ ಬಹಳಷ್ಟು ಪ್ರಕಾರಗಳಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಇವತ್ತು ಇದ್ದೇವೆ. ಮೊದಲೇದಾಗಿ ನಿಮ್ಮ ಬಗ್ಗೆ ಹೇಳಿ ಮೇಡಮ್, ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ, ಹೇಗೆ ನಿಮ್ಗೆ ಆಸಕ್ತಿ ಬಂತು ಈ ಸಾಹಿತ್ಯದ ಬಗ್ಗೆ, ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ.
1: ಅಂದ್ರೆ ನಾನು ಹುಟ್ಟಿದ್ದೆಲ್ಲ ರಿಪ್ಪನ್ಪೇಟೆ, ಬೆಳೆದಿದ್ದು ಕೂಡ ರಿಪ್ಪನ್ಪೇಟೆ, ಅಂದ್ರೆ ಎಜುಕೇಶನ್ ಎಲ್ಲದೂ ಕೂಡ ಮಲೆನಾಡಲ್ಲೇನೆ. ಸೊ ನಾವು ಬೆಳೆದಿರೋ ವಾತಾವರಣನೋ ಏನೋ ಗೊತ್ತಿಲ್ಲ, ಅದು ಚಿಕ್ಕನಿಂದಾನೆ ಒಂದ್ ರೀತಿ ಸಾಹಿತ್ಯದ ಕಡೆ ಒಲವು ಬಂತು. ಜೊತೆಗೆ ನಾನು ಕನ್ನಡ ಎಂ ಮಾಡಿ, ಜೊತೆಗೆ ಕನ್ನಡ ಉಪನ್ಯಾಸಕಿ ಆಗಿರೋದ್ರಿಂದಾನೆ ಏನೋ ಗೊತ್ತಿಲ್ಲ, ಅಂದ್ರೆ ನಾನು 8th 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇನೆ ನಾನು ಬರೆಯೋ ಹವ್ಯಾಸ ಇತ್ತು ಅದು. ಆಮೇಲೆ ಸ್ಕೂಲಲ್ಲಿ ಪ್ರಬಂಧ ಎಲ್ಲ ಬರೆಸ್ತಾ ಇದ್ದಾಗ ಸೊ ಅದರಲ್ಲೆಲ್ಲ ಕಾಂಪೀಟ್ ಮಾಡ್ತಿದ್ದೆ, ಫಸ್ಟ್ ಪ್ರೈಸ್ ತಗೊಳ್ತಾ ಇರ್ತಿದ್ದೆ. ಸೊ ಆ ಲೆಕ್ಕಾಚಾರದಲ್ಲಿ ಬರ್ತಿತ್ತು. ಮತ್ತೆ ಅವಾಗ ಏನಾಗ್ತಿತ್ತು ಅಂದ್ರೆ ನಾನು ಒಂದೊಂದು ಪ್ಯಾರಾ ಪ್ಯಾರಾ ಬರ್ದಿಡ್ತಾ ಇರ್ತಿದ್ದೆ. ಸೊ ಮುಂದೇನ್ ಬರಿಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಚಿಕ್ಕಕ್ಕಿದ್ದಾಗ. ಸೊ ಹಾಗಾಗಿ ಅದು ಅವಾಗಿಂದಾನೆ ಬರಿತಾ ಬರ್ತಾ ಇದ್ದೆ ಅದು. ಆಮೇಲೆ ಸ್ವಲ್ಪ ಅಲ್ಲಿಗೆ ಕ್ಲೋಸ್ ಆದಂಗಾಯ್ತು, ಯಾಕಂದ್ರೆ 2013 ಅಲ್ಲೇನೋ ಸ್ವಲ್ಪ ಇದಾದಂಗಾಯ್ತು, ಮಾಡ್ಲಿಕ್ಕಾಗಿಲ್ಲ. ಆ ನಂತರದಲ್ಲಿ ನಾನು ಹನಿ ಹನಿ ಇಬ್ಬನಿ ಅಂತ ಒಂದು ಸಾಹಿತ್ಯ ಬಳಗವನ್ನ ಸೇರ್ಕೊಂಡ್ಮೇಲೆ ಅದೆಲ್ಲದೂ ನನ್ನ ಒಳಗಡೆ ಏನಿತ್ತಲ್ವಾ ಅದೆಲ್ಲದೂ ಹೊರ ಬರ್ಲಿಕ್ಕೆ ಶುರುವಾಯ್ತು. ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ನನಗೆ ಒಂದ್ ರೀತಿ ಬೆನ್ನೆಲುಬಾಗಿ ನಿಂತು ಬಿಟ್ರು. ಹಾಗಾಗಿ
0: ನೀವು ಮೊದಲಿಗೆ ಬರಲಿಕ್ಕೆ ಶುರು ಮಾಡಿದಾಗ ಯಾವ ರೀತಿಯ ಬರಹಗಳನ್ನು ಬರಿತಾ ಇದ್ರಿ?
1: ಮೊದ್ಲಿಗೆ ಮೂಲತಃ ನನಗೆ ಹೇಗೆ ಬರಿಬೇಕು ಅನ್ನುವಂಥದ್ದೇ ಗೊತ್ತಿರ್ಲಿಲ್ಲ ಅಲ್ವಾ. ಒಂದ್ ಬರಿತಾ ಇದ್ದೆ, ಬರವಣಿಗೆಗೆ ಒಂದ್ ರೂಪುರೇಷೆ ಅನ್ನೋದೇನ್ ಗೊತ್ತಿರ್ಲಿಲ್ಲ, ಬರಿತಾ ಇದ್ದೆ. ಅಯ್ಯ, ನನ್ ಮನ್ಸಿಗೆ ಏನೀಗ, ಯಾಕಂದ್ರೆ ನಾವು ಬೆಳೆದಿರೋ ಮಲ್ನಾಡಾಗಿರೋದ್ರಿಂದ ಎದುರುಗಡೆ ಗದ್ದೆ, ಜಮೀನು, ಕಾಡು ಆತರ ಇರೋದ್ರಿಂದ ಯಾರೋ ಹಕ್ಕಿಗಳು ಓಡ್ತಾ ಇದಾವೆ ಅಂದಾಗ ಓ ಹಕ್ಕಿಗಳು ನೋಡಿದಾಗ ಏನೋ ಒಂದು ಫೀಲ್ ಬರ್ತಾ ಇರ್ತಿತ್ತು. ಗದ್ದೆ ನೋಡಿದಾಗ ಇನ್ನೊಂದು ಫೀಲ್ ಬರ್ತಿತ್ತು. ಎದುರುಗಡೆ ಕಾಡಿತ್ತು, ಕಾಡ್ ನೋಡಿದಾಗ ಕಾಡ್ನಲ್ಲಿ ನಮ್ಮನೆ ಎದುರುಗಡೆ ನವಿಲ್ಗಳು ಬರ್ತಿತ್ತು. ಸೊ ಅವನ್ನೆಲ್ಲ ನೋಡಿದಾಗ ಒಂದ್ ಇನ್ನೊಂದರ ಫೀಲ್ ಅನಿಸ್ತಾ ಇರ್ತಿತ್ತು. ಆ ನಿಟ್ಟಿನಲ್ಲಿ ಬರೀತಾ ಇರ್ತಿದ್ದೆ. ಬಟ್ ಸಮಾಜ ಮುಖಿಯಾಗಿ ಏರಿಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಹನಿ ಹನಿ ಇಬ್ಬನಿಗೆ ಬಂದ ನಂತರದಲ್ಲಿ ಸಮಾಜ ಮುಖಿಯಾಗಿ ಓ ಸಮಾಜದಲ್ಲಿ ಈ ತರದೊಂದು ಇದೆ, ಅದು ನಾನೇನೋ ಒಂದು ಸಮಾಜಕ್ಕೆ ಕೊಡಬೇಕು, ಆ ತರದ ಚಿಂತನೆಗಳು ಬರ್ತಾ ಬಂತು. ಆ ನಿಟ್ಟಿನಲ್ಲಿ ಬರಿತಾ ಬಂದೆ.
0: ಹಾಗೆ ನಿಮಗೆ ಈಗ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ

0: ಹಾಗೆ ನಿಮ್ಗೆ ಪರಿಸರದ ಬಗ್ಗೆ ಬಹಳಷ್ಟು ಒಂದು, ಅದು
1: ಹೌದು
0: ಕೂಡ ಒಂದು ಪ್ರೇರಣೆ ಆಗಿತ್ತು ಬರಲಿಕ್ಕೆ. ಹಾಗೇನೆ ಬೇರೆ ಲೇಖಕರ ಪ್ರಭಾವ ಕೂಡ ಇದ್ದಿರಬಹುದು. ಸೊ ನಿಮ್ಮ ಕಾರ ಯಾವ ಲೇಖಕರು ನಿಮ್ಗೆ ತುಂಬಾ ಪ್ರಭಾವಿಸಿದ್ದಾರೆ?
1: ನನ್ಗೆ ಅಂದ್ರೆ ತುಂಬಾ ಚಿಕ್ಕಕ್ಕಿದ್ದಾಗೇನೆ ಇವರು ಭೈರಪ್ಪ ಅವರ ಒಂದು ದಾಟು ಕಾದಂಬರಿ ಓದಿದ್ದೆ. ಅಂದ್ರೆ ಅದು ಇಷ್ಟು ದಪ್ಪ ಪುಸ್ತಕ, ನಾನು ಅರ್ಥ ಆಗದೆ ಇರುವಂತ ಏಜ್ ನಲ್ಲಿ ನಾನು ಓದಿದ್ದೆ, ಈಗಲೂ ಕೂಡ ನನಗೆ ಕಾಡುತ್ತೆ. ಆಮೇಲೆ ಇನ್ನೊಂದು ಅವಧೇಶ್ವರಿ ಅಂತಕ್ಕಂಥದ್ದು ಒಂದು ಕಾದಂಬರಿ, ಅವೆಲ್ಲ ತುಂಬಾ ಕಾಡುವಂತದ್ದು. ಮತ್ತೆ ಇನ್ನು ಕುವೆಂಪು ಅಂತೂ ಅದು ಯಾವ ಬೇಕಾದ್ರೆ ನಮ್ಮ ಮಲೆನಾಡು, ಅವರು ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಒಂಥರ ಇದ್ದೇ ಇರ್ತಾರೆ. ಆ ನಿಟ್ಟಿನಲ್ಲಿ ಇದು ಅನ್ಸುತ್ತೆ.
0: ಇವತ್ತಿನ ಕಾಲಕ್ಕೆ ಹೇಳೋದಾದ್ರೆ ಈಗ ನೀವು ಪ್ರಸ್ತುತ ಯಾವ ರೀತಿಯಾಗಿ, ಯಾವ ರೀತಿಯ ಪ್ರಕಾರಗಳಲ್ಲಿ ನೀವು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದೀರಾ?
1: ನನ್ಗೆ ತುಂಬಾ ಆಪ್ತ ಮನಸ್ಸಿಗೆ ಆಪ್ತವಾಗಿ ಅನ್ಸೋದು ಅಂದ್ರೆ ನನ್ಗೆ ಭಾವಗೀತೆ. ಸೊ ಭಾವಗೀತೆಯಲ್ಲಿ ಆಲ್ರೆಡಿ ನಾವು ತುಂಬಾ ಬರೆದು ಬಿಟ್ಟಿದ್ದೀನಿ. ನಾನ್ ಬರೆದಿರ್ತಕ್ಕಂಥ ಭಾವಗೀತೆಗೆ ಸ್ವರ ಸಂಯೋಜನೆ ಮಾಡಿ ದಕ್ಷಿಣ ಕನ್ನಡದವರು ಪ್ರಮೀಳಾ ರಾಜ್ ಅಂತ ಅವರು ಒಂದು ಮನದ ಭಾವ ಅಂತೇಳಿ ಸ್ವರ ಸಂಯೋಜನೆ ಮಾಡಿ ಕೂಡ ಅದನ್ನ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಕೂಡ ಗಳಿಸಿದ್ದಾರೆ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಕೂಡ ಆಗಿದ್ದಾರೆ. ನನ್ನ ಸಾಹಿತ್ಯನ ಅದೊಂದು ಖುಷಿ ಅನ್ಸುತ್ತೆ ನನಗೆ.
0: ಹಾಗೆ ನೀವು ಬೇರೆ ಈಗ ಗಜಲ್ಗಳನ್ನ ಬರೀತೀರಾ, ಈ ಗಜಲ್ ಅಂದ್ರೆ ಏನು ನಿಜವಾಗಿ? ಯಾಕಂದ್ರೆ ಗಜಲ್ ಅಂತ ಹೇಳಿದಾಗ ನಮ್ಗೆ ತಕ್ಷಣಕ್ಕೆ ನೆನಪಿಗೆ ಬರುವಂತದ್ದು ಜಗಜಿತ್ ಸಿಂಗ್ ಆಗಿರ್ಬೋದು, ಪಂಕಜ್ ಉದಾಸ್ ಆಗಿರ್ಬೋದು, ಅಂದ್ರೆ ಹಿಂದಿ ಉರ್ದು ಅನ್ನೋದು. ಕನ್ನಡದಲ್ಲಿ ಗಜಲ್ಗಳು ಅಂದ್ರೆ ಹೇಗಿರುತ್ತೆ
1: ಅಂದ್ರೆ, ಈಗ ಇಲ್ಲಿ ಗಜಲ್ ಅನ್ನುವಂಥದ್ದು ಪರ್ಷಿಯನ್ ಭಾಷೆಯಿಂದ ಉರ್ದು ಭಾಷೆಗೆ ಇದಾಗಿ ಬಂದಿರುವಂತದ್ದಂತೆ. ಇಲ್ಲಿ ಮೊಟ್ಟ ಮೊದಲಾಗಿ ಕನ್ನಡದಲ್ಲಿ ಶಾಂತರಸ ಅವರು ಬರೀತಾ ಇದ್ರು ಇತ್ತು ಅನ್ನುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳು ಸಾಕಷ್ಟು ಜನ ಇದ್ದಾರೆ, ಗಿರೀಶ್ ಚಕಪುರಿ ಅನ್ನುವಂಥವ್ರು, ಆಮೇಲೆ ಅಲ್ಲಗಿರಿ ರಾಜ ಅನ್ನುವಂಥವ್ರು, ಆಮೇಲೆ ದೊಡ್ಡನಾರಾಯಣ ಅನ್ನುವಂಥವ್ರು, ಇವರೆಲ್ಲ ಇದ್ದಾರೆ. ಆದ್ರೆ ಇವರೆಲ್ಲರ ಸಾಹಿತ್ಯ ನಾನು ನೋಡ, ನಿಜ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಬಳಗದಲ್ಲೇನೆ ಇವರು ಏನು ಚಂಪು ಅಂತ ಒಬ್ರು ಇದ್ದಾರೆ, ಅವ್ರ ಸಾಹಿತ್ಯ ನನ್ನ ಪ್ರೇರಣೆ ನೀಡ್ತು. ಆಮೇಲೆ ನೂರ್ ಅಹಮದ್ ಅಂತಿದ್ದಾರೆ, ಅವ್ರ ಸಾಹಿತ್ಯ. ಸಿರಾಜ್ ಸರ್ ಅಂತ ಅವ್ರ ಸಾಹಿತ್ಯ. ಆಮೇಲೆ ಈ ತರದ ಇವರೆಲ್ಲರೂ ಒಂಥರ ಗಜಲ್ನಲ್ಲಿ ಈಗಾಗಲೇ ಸಾಕಷ್ಟು ಪ್ರೌಢಿಮೆಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಸಾಹಿತ್ಯ ಏನಾಯ್ತು ನನ್ನ ಮೇಲೆ ಒಂದ್ ರೀತಿಯಲ್ಲಿ ಪ್ರಭಾವ ಬೀರ್ತಾ ಬಂತು. ಹಾಗಾಗಿ ನನಗೆ ಗಜಲ್ ಒಂದ್ ರೀತಿ ಅದು ಆಕ್ಚುಲಿ ಮಾತಾಡುವ ರೀತಿಯಲ್ಲೇ ಬರುವಂತದ್ದು, ಅದ್ರಲ್ಲಿ ಸಾಕಷ್ಟು ಪ್ರಕಾರಗಳು ಕೂಡ ಇದಾವೆ. ಒಂಥರ ಅದು ಹೇಗೆಂದ್ರೆ ಮನಸ್ಸಿನ ಅರ್ಥನಾದ ಅದು ಭಾವ ತೀವ್ರ ಇರ್ತದೆ, ಹಾಗಾಗಿ ನನಗೆ ಇಷ್ಟ ಆಯ್ತು. ಜೊತೆಗೆ ಆ ಗಜಲ್ ಇತ್ತೀಚಿನ ರಾಜ್ಯ ಮಟ್ಟದ ಗಜಲ್ ಸ್ಪರ್ಧೆಯಲ್ಲೂ ಕೂಡ ಶಿವಮೊಗ್ಗದಿಂದ ನನಗೆ ಪ್ರಥಮ ಸ್ಥಾನ ಕೂಡ ಆಯ್ತು.
0: ಬಹಳ ಒಳ್ಳೆಯ ಒಂದು ವಿಚಾರ ಇದು. ಹಾಗೇನೆ ಈಗ ಗಜಲ್ಗಳು ಅಂತ ಹೇಳಿದಾಗ ಕನ್ನಡದಲ್ಲಿ ಬರಬೇಕಾದ್ರೆ ಏನಾದರೂ ಅದಕ್ಕೆ ಸವಾಲುಗಳಿದೆಯಾ?
1: ಒಂದು ಯೋಚನೆ ಮಾಡಿದ್ರೆ ಆತರ ಇದೆ, ಯಾಕಂದ್ರೆ ಉರ್ದು ಭಾಷೆಯಲ್ಲಿ ಬರ್ತಕ್ಕಂತ ಒಂದು ಪದಗಳಿಗೂ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಪದಗಳಿಗೂ ಅಲ್ಲಿದಲ್ಲಿಗೆ ತಾಳೆ ಮಾಡ್ಲಿಕ್ಕೆ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಒಂದಿಷ್ಟು ಜನ ಅದನ್ನ ತರ್ಜಮೆ ಮಾಡಿ ಮಾಡೋಣ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ಪದಗಳು ಇಲ್ಲೇ
0: ಒಂದು ರೀತಿಯಲ್ಲಿ ಉರ್ದು ಒಂಥರ ಪೊಯೆಟಿಕ್ ಭಾಷೆನೇ ಆಗಿ ಬೆಳೆದು ಬಂದಿದೆ.
1: ಹೌದು, ಕಷ್ಟ ಆಗುತ್ತೆ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಗಜಲ್ ಪ್ರತಿಭೆಗಳು ತುಂಬಾ ಬಿಟ್ಟ ಇದ್ದಾರೆ. ಅದಕ್ಕೆ ಉದಾಹರಣೆ ಇದೆ, 27ಕ್ಕೆ ಇಲ್ಲಿ ಕನಕಗಿರಿಯಲ್ಲಿ ಒಂದು ದೊಡ್ಡದು ಸರ್ಕಾರದ ಇದರಿಂದಾನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಎಲ್ಲ ಗಜಲ್ ಕವಿಗಳನ್ನ ಸೇರಿಸ್ತಾ ಇದ್ದಾರೆ. ಶಿವಮೊಗ್ಗದಿಂದ ನಾನ್ ಕೂಡ ಆಯ್ಕೆ ಆಗಿದ್ದೇನೆ.
0: ಬಹಳ ಒಂದು ನಮ್ಗೆ ಕೂಡ ಇದು ಹೆಮ್ಮೆಯ ವಿಚಾರ, ಯಾಕಂದ್ರೆ ಶಿವಮೊಗ್ಗದಿಂದ ಕೂಡ ತಾವು ಹೋಗ್ತಾ ಇದೀರಿ ಅಂತ ಹೇಳಿದ್ರೆ. ಸೊ ಹಾಗೆ ನೀವು ಯಾವ್ದಾದ್ರು ಗಜಲ್ ಅನ್ನ ನಮಗೆ ನಮ್ಮ ಕೇಳುಗರಿಗೆ ಕೇಳಿ?
1: ಖಂಡಿತ ಖಂಡಿತ ಸರ್, ಒಂದು ಗಜಲ್ ಹೇಳ್ತೇನೆ. ಅದರಲ್ಲಿ ಗೈರ್ ಮುರ್ದಪ್ಪ ಅಂತೇಳಿ, ಗಜಲ್ ಪ್ರಕಾರದಲ್ಲಿ ಗೈರ್ ಮುರ್ದಪ್ಪ ಅಂತೇಳಿ. ಬಯಲ ಆಲಯದಲ್ಲಿ ಸೋತು ಭಿಕಾರಿಯಂತೆ ನಿಂತಿರುವೆ, ಬಯಲ ಆಲಯದಲ್ಲಿ ಸೋತು ಭಿಕಾರಿಯಂತೆ ನಿಂತಿರುವೆ, ಆರದ ಗಾಯಕ್ಕೆ ಮುಲಾಮಿಲ್ಲದೆ ನೊಂದು ಬೆಂದಿರುವೆ, ಆರದ ಗಾಯಕ್ಕೆ ಮುಲಾಮಿಲ್ಲದೆ ನೊಂದು ಬೆಂದಿರುವೆ. ಬವಣೆಯೊಳಗಿನ ಬದುಕು ಬಣವೆಯೊಳಗೆ ಬೆಂಕಿಯು ಬಿದ್ದಂತೆ, ರೆಕ್ಕೆ ಮುರಿದ ಹಕ್ಕಿಯಂತೆ ನಿರಾಸೆಯ ಕಡಲಲ್ಲಿ ನೊಂದಿರುವೆ, ರೆಕ್ಕೆ ಮುರಿದ ಹಕ್ಕಿಯಂತೆ ನಿರಾಸೆಯ ಕಡಲಿನಲ್ಲಿ ನೊಂದಿರುವೆ. ಹೇಳಲಾಗದನು ಒಂದು ಮರಕುಟುಕನಂತೆ ಕುಟುಕುತ್ತಿದೆ, ಹೇಳಲಾಗದನು ಒಂದು ಮರಕುಟುಕನಂತೆ ಕುಟುಕುತ್ತಿದೆ, ಮನದೊಳಗೆ ನೂರೊಂದು ಕಹಿಭಾವದ ಚಿಂತೆಯನ್ನು ಹೊಂದಿರುವೆ, ಮನದೊಳಗೆ ನೂರೊಂದು ಕಹಿಭಾವದ ಚಿಂತೆಯನ್ನು ಹೊಂದಿರುವೆ. ಕಾಡುತ್ತಿರುವ ನೆನಪುಗಳು ಗೋರಿಯೊಳಗೆ ತಣ್ಣನೆ ಉಸಿರಾಡುತ್ತಿವೆ, ಕಾಡುತ್ತಿರುವ ನೆನಪುಗಳು ಗೋರಿಯೊಳಗೆ ತಣ್ಣನೆ ಉಸಿರಾಡುತ್ತಿವೆ, ತತ್ರಾಣಿಯ ಕನಸುಗಳನ್ನು ಕತ್ತರಿಸಿ ನಡುಬೀದಿ ಕೊಂದಿರುವೆ. ವಾಣಿಯ ಪ್ರತಿಬಿಂಬವೇ ಸೈತಾನನಾಗಿ ಅಣಕಿಸುತ್ತಿದೆ, ವಾಣಿಯ ಪ್ರತಿಬಿಂಬವೇ ಸೈತಾನನಾಗಿ ಅಣಕಿಸಿ ನಗುತ್ತಿದೆ. ಹಿತವಿರದ ಬದುಕಿ ಹಿಡಿ ಮಣ್ಣು ಹಾಕಲಿಕ್ಕೆ ಬಂದಿರುವೆ, ಹಿತವಿರದ ಬದುಕಿಗೆ ಹಿಡಿ ಮಣ್ಣು ಹಾಕಲಿಕ್ಕೆ ಬಂದಿರುವೆ. ಈ ತರದ ಒಂದು ಗಜಲ್ ಇದೆ,
0: ಸುಂದರವಾಗಿತ್ತು. ಈಗ ಈ ಗಜಲ್ ಅನ್ನ ನೀವು ಹೇಳಿದ್ರು ಒಂದು ಪ್ರಕಾರ, ಇದು ಯಾವ ರೀತಿಯ ಪ್ರಕಾರ, ಇದು ಯಾಕೆ ವಿಶಿಷ್ಟ ಆಗುತ್ತೆ?
1: ಅಂದ್ರೆ ಇಲ್ಲಿ ಗಜಲ್ ಅಂತ ಬಂದಾಗ್ಲೇನೆ ಮುಖ್ಯವಾಗಿ ಈಗ ಬೇಸಿಕ್ ಅಂತಾನೆ ಒಂದ್ ಬರ್ತದೆ, ಏನು ಅಂದ್ರೆ ಮತ್ಲ ಅಂತ ಬರ್ತದೆ, ಮತ್ಲ ಅಂತೇಳಿ, ಆಮೇಲೆ ಶಿರ ಅಂತೇಳಿ, ಆಮೇಲೆ ಮತ್ತ ಅಂತೇಳಿ, ಆಮೇಲೆ

0: ಪ್ರದೀಪ್ ಅಂತೇಳಿ, ಕಾಪ್ಯ ಅಂತೇಳಿ, ಅಂದ್ರೆ ಅದು ಅವೆಲ್ಲವೂ ಇದ್ರೆ ಮಾತ್ರ ಒಂದ್ ಗಜಲ್ ಆಗ್ಲಿಕ್ಕೆ ಸಾಧ್ಯತೆ ಇರೋದು. ಈಗ ಮತ್ಲ ಇಲ್ದೆ ಗಜಲ್ ಆಗಲ್ಲ, ರದಿಲ್ದೆ ಕೆಲವೊಂದು ರದೀಪ್, ಈಗ ನಾನೀಗ ಹೇಳ್ದೆ ಗೈರ್ ಮುರ್ದಪ್ಪ ಅಂತೇಳಿ, ಅಲ್ಲಿ ರದೀಪಿನ ಅವಶ್ಯಕತೆ ಅನ್ನುವಂಥದ್ದು ಇರಲ್ಲ, ಖಾಲಿ ಕಾಪ್ಯ ಒಂದಿದ್ರೆ ಸಾಕು. ಅಂದ್ರೆ ಕಾಪ್ಯ ಅನ್ನೋದು ಒಂದು ಪ್ರಾಸಬದ್ಧವಾಗಿ, ಇಲ್ಲಿ ನಾನು ಹೇಳ್ದೆ ನಿಂತಿರುವೆ, ಬೆಂದಿರುವೆ, ಆಮೇಲೆ ನೊಂದಿರುವೆ, ಎಲ್ಲದೂ ಒಂದೇ ಪ್ರವಾಸಬದ್ಧವಾಗಿದೆ ನೋಡಿ. ಹಾಗೆ ಇಲ್ಲಿ ಹೊಂದಿರುವೆ, ಕೊಂದಿರುವೆ, ಬಂದಿರುವೆ, ಈ ತರದ್ದು ಅದೆಲ್ಲದ ಪ್ರಾಸಬದ್ಧವಾಗಿದೆ. ಸೊ ಆ ತರದ್ದು, ಮತ್ತೆ ಇಲ್ಲಿ ಕೊನೆಯ ಪದ ಬರ್ತದೆ ವೇ ವೇ ವೇ ಅಂತೆಲ್ಲ ಬಂತ, ಅದನ್ನ ರವಿ ಅಂತೇಳಿ ಹೇಳಿ. ಸೊ ಈ ತರ ಮೂಲತಃ ಗಜಲ್ ಬರೆಯುವಂತದ್ದು ಒಂದ್ ಸ್ವಲ್ಪ ಕಷ್ಟಕರನೇ, ಎಲ್ಲದೂ ಅದೇ ತರ ಬರಬೇಕು, ಮತ್ತೆ ಭಾವ ತೀವ್ರತೆ ಇರಬೇಕು, ಎಲ್ಲೂ ವ್ಯತ್ಯಾಸ ಆಗ್ಬಿಟ್ಟು ಗಜಲ್ ಅಂದನೆ ಹೊರಟೋಗ್ಬಿಡುತ್ತೆ.
1: ಒಂದ್ ರೀತಿ ಫಾರ್ಮ್ಯಾಟ್ ಕೂಡ ಅದಕ್ಕೆ ಭಾವನೆಗಳು ಕೂಡ,
0: ಹೆಂಗಂದ್ರೆ ಛಂದಸ್ಸಲ್ಲಿ ನಾವೇನು ಷಟ್ಪದಿಗಳು ಆತೆಲ್ಲ ಇದ್ ಮಾಡ್ತೀವಲ್ಲ ಅದೇ ತರನೇ. ಯಾಕಂದ್ರೆ ಇಲ್ಲಿ ನೋಡಿ ಈಗ ಅದಷ್ಟು ಇದೆ ಆತರ ಪ್ರಾಸಪದಗಳೇ, ಆಗಿಲ್ಲ ಅಂತ ಹೇಳಿದ್ರೆ ಅದು ಗಜಲ್ ಆಗಲ್ಲ.
1: ಸೊ ಸುಮ್ನೆ ನಾವೇನೋ ಮನಸ್ಸಿಗೆ ಬಂದದನ್ನ ಬರೆದ್ರೆ ಅದು ಗಜಲ್ ಆಗಲ್ಲ.
0: ಇಲ್ಲ ಇಲ್ಲ ಖಂಡಿತ.
1: ನೀವು ಈ ಗಜಲ್ ಅನ್ನ ಈಗ ಬರ್ದಿ, ಈಗ ಓದಿದ್ರಲ್ಲ, ಇದನ್ನ ಯಾವಾಗ ನೀವು ಬರ್ದಿದ್ದು?
0: ಇದು ಯಾವಾಗ ಅಂದ್ರೆ, ಇದು ಒಂದು ಅದೇ ನಾನು ಇತ್ತೀಚೆಗೆ ಸ್ಪರ್ಧೆ ಇತ್ತು, ರಾಜ್ಯ ಮಟ್ಟದ ಸ್ಪರ್ಧೆ ಇತ್ತು, ಘಟಾನುಘಟಿಗಳು ಸ್ಪರ್ಧೆಯಲ್ಲಿ 70 ಜನ ರಾಜ್ಯದಂತ ಘಟಾನುಘಟಿಗಳು ಸ್ಪರ್ಧೆಯಲ್ಲಿ ಇದ್ದು, ಅದ್ರಲ್ಲಿ ಅಲ್ಲಗಿರಿ ರಾಜ್ ಅವರು, ಆಮೇಲೆ ಗಿರೀಶ್ ಚಕ್ಕಪುರಿ ಅಂತ ಅಂತಹ ತೀರ್ಪುಗಾರರಿದ್ರು, ತುಂಬಾ ಪ್ರೌಢಿಮೆ ಇರತಕ್ಕಂಥ ತೀರ್ಪುಗಾರರಿದ್ರು. ಸೊ ಅಂತ ಸಮಯದಲ್ಲಿ ಇದು ಮೂರು ಪ್ರಕಾರ ಕೊಟ್ಟಿದ್ರು ನಮ್ಗೆ, ಒಂದು ಮುರ್ದಪ್ಪು, ಗೈರ್ ಮುರ್ದಪ್ಪು, ಮತ್ತೆ ಜೊತೆಗೆ ಜುಲ್ ಕಾಪಿಯ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಎರಡನೇ ದಿನದ ಒಂದು ಪ್ರಕಾರದಲ್ಲಿ ನಾನು ಇದು ಬರ್ದಿರೋದು. ಇದರಲ್ಲಿ ನಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟಿರೋದು ಇದು.
1: ಇದು ಅಲ್ಲದ ಸ್ಪಾಟ್ ಬರ್ದಿರುವಂತದ್ದು ನೀವು
0: ಅಲ್ಲ, ಆನ್ ದ ಸ್ಪಾಟ್ ಅಂತ ಅಲ್ಲ, ಅಂದ್ರೆ ಇಷ್ಟು ಟೈಮಿಂಗ್ಸ್ ಅಂತ ಏನ್ ಕೊಟ್ಟಿರ್ತಾರೆ
1: ಅದರೊಳಗಡೆ ಬರೀಬೇಕಾಗುತ್ತೆ. ಸೊ ಹಾಗೇನೆ ನೀವು ಈ ಶಾಯರಿ ಬಗ್ಗೆ ಕೂಡ ಆಸಕ್ತಿಯನ್ನು ಹೊಂದಿದ್ದೀರಾ, ಶಾಯರಿ ಹೇಗೆ ಭಿನ್ನ ಆಗುತ್ತೆ?
0: ಶಾಯರಿ ಆಕ್ಚುಲಿ ಅಂದ್ರೆ ನನ್ಗೆ ಬರಿತೀನಿ, ಸ್ವಲ್ಪ ಭಿನ್ನ ಅಂದ್ರೆ ಅಲ್ಲೊಂದು ಕೊನೆಗೆ ಒಂದ್ ಪಂಚಿಂಗ್ ಇರುತ್ತೆ. ಯಾಕಂದ್ರೆ ನಾವು ಇಟಗಿ ಈರಣ್ಣವರ ಶಾಯರಿನ ನೋಡಿದಾಗ, ಮತ್ತೆ ವರ್ಷ ಸಿನಿಮಾದಲ್ಲಿ ಕೆಲವೊಂದಿಷ್ಟು ಶಾಯರಿಗಳನ್ನ ನೋಡ್ತಾ ಬಂದಾಗ ಭಿನ್ನ ಆಗುತ್ತೆ. ಜೊತೆಗೆ ಏನು ಅಂದ್ರೆ, ಹೇಳ್ತಾ ಹೇಳ್ತಾ ಹೋಗ್ತೀವಿ, ಒಂದಕ್ಕೊಂದು ಹೋಲಿಕೆ ಕೊಟ್ಬಿಟ್ಟು ಒಂದಲ್ಲಿ ಪಂಚಿಂಗ್ ಕೊಡ್ತೇವೆ, ಹಾಗಾಗಿ ಅದು ಸ್ವಲ್ಪ ಭಿನ್ನ ಅನ್ನಂಗ ಅನ್ಸುತ್ತೆ.
1: ಪದಗಳ
0: ಕಡಿಮೆ ಪ್ರಮಾಣ ಇರುತ್ತೆ, ಆಳವಾದ ಅರ್ಥ
1: ಇರುತ್ತೆ. ಮತ್ತು ಕಡೆಯ ಒಂದು ವಾಕ್ಯದಲ್ಲಿ ಬಹಳಷ್ಟು ಅರ್ಥ ಸಾಧ್ಯತೆ.
0: ಹೌದು ಆತರ ಇರುತ್ತೆ.
1: ಸೊ ನಿಮ್ಮ ಯಾವ್ದಾದ್ರು ಶಾಯಿರಿಯನ್ನ ನಮ್ಮ ಕೇಳುವರಿಗೆ ಕೇಳಿಸಬಹುದಾ?
0: ಹಾ, ಒಂದ್ ಹೇಳ್ತೀನಿ ಶಾಯಿರಿನ. ಅದ್ಯಾಕ ಹುಡುಗಿ ನಿನ್ ಕಣ್ಣಿನ ಹೊಳಪು ಇತ್ತೀಚೆಗೆ ಕಸಾನೆ ಕಾನಿಲಿರೋ ಪ್ರಾಣಿನ ಹೋದಂಗೆ ಆಗ್ತಾ ಇತ್ತು ನೋಡು. ಅದ್ಯಾಕ ಹುಡುಗಿ ನಿನ್ ಕಣ್ಣಿನ ಹೊಳಪು ಇತ್ತೀಚೆಗೆ ಯಾಕೋ ಕಸಾಯಿ ಕಾನಿಲಿರೋ ಪ್ರಾಣಿನ ಹೋದಂಗೆ ಆಗ್ತಾ ಇತ್ತು ನೋಡು. ಅಳ್ಬೇಡವೇ ಮರೈತಿ, ನೀನ್ ಎಷ್ಟಾದ್ರೂ ನನ್ ಜಂಗಲ್ ರಾಣಿ, ನೀನ್ ಎಷ್ಟಾದ್ರೂ ನನ್ ಜಂಗಲ್ ರಾಣಿ, ನನ್ನ ಉಸಿರಿನಾಗ ನಿನ್ ಹೆಸರೈತಿ, ಪ್ರೀತಿ ಮಳೆ ಮಸುನಾನ ಸ್ವರ್ಗ ಮಾಡ್ತೈತಿ, ಚಿಂತೆ ಬಿಡು ನನ್ ಚೆಲ್ವೆ. ಅಂದ್ರೆ ಒಂದು ಅಲ್ಲಿ ಭಾವಗಳು ಇರ್ಬೇಕು, ಕೊನೆಗೆ ನೀನ್ ಯಾವ ತರ ಇದ್ರು ಕೂಡ ನನ್ನ ಜೀವದ ಜೊತೆಗಾತಿ ಅನ್ನುವಂಥದ್ದು ಒಂದು ಕೊಡುವಂತ ಒಂದು ಇಂಥದ್ದು. ಸೊ ಹಾಗಾಗಿ ಶಾಯಿರಿ ಏನೋ ಒಂಥರ ಮನಸ್ಸಿಗೆ ಮುದ ಕೊಡುತ್ತೆ.
1: ಹಾಗೇನೆ ನೀವು ನ್ಯಾನೋ ಕಥೆಗಳನ್ನ ಕೂಡ ಬರಿತೀವಿ ಅಂತ ಹೇಳಿದ್ರೆ, ಈ ನ್ಯಾನೋ ಕಥೆಗಳು ಅಂದ್ರೆ ಏನಿದು?
0: ಅಂದ್ರೆ ನ್ಯಾನೋ ಕಥೆಗಳು ಅಂದ್ರೆ ಈಗ ಸಣ್ಣ ಕಥೆಗಳಿರ್ಬೋದು ಅಥವಾ ಈಗ ನೀಳ್ಗತೆಗಳು ಅಂತೆಲ್ಲ ಬರ್ತದಲ್ವಾ, ಆದ್ರೆ ಇಲ್ಲಿ ಹೇಗಿರುತ್ತೆ ಅಂದ್ರೆ ಕೇವಲ ಒಂದು 10 ಸಾಲುಗಳಷ್ಟೇ. ಆದ್ರೆ 10 ಸಾಲುಗಳಲ್ಲಿ ನೀವು ಎಷ್ಟು ಒಂದು ಪುಟದಷ್ಟು ಹೇಳುವಂತದ್ದನ್ನ ಅಥವಾ ಒಂದಿಷ್ಟು ಹೇಳ್ಬೇಕಾಗಿರುತ್ತೆ, ಅದನ್ನ ಇಷ್ಟೇ ಕಡಿಮೆ ಪ್ರಮಾಣದಲ್ಲಿ ಹೇಳ್ಬೇಕು, ಎಲ್ಲದೂ ಇರ್ತದೆ, ಏನು ಇಲ್ಲ ಅನ್ನಂಗಿಲ್ಲ. ಹಾಗೆ ಹೇಳುವಂತದ್ದೇ ಒಂದು ಕವಿಯ ಜಾಣ್ಮೆ ಆಗಿರುತ್ತೆ.
1: ಆತರದ್ದು ಏನಾದ್ರೂ ಇದೆಯಾ ನಿಮ್ಮ ಹತ್ರ ಇವಾಗ?
0: ಹಾ, ಇದೆ ಒಂದು ನ್ಯಾನೋ ಕತೆ ಇದೆ, ಹೇಳ್ತೇನೆ. ಒಂಟಿ ಪಯಣ ಅಂತ. ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಗಂಡನನ್ನು ಕಳೆದುಕೊಂಡು ದುಃಖದಲ್ಲಿ ತವರು ಮನೆಗೆ ಬಂದು ಕೂತ ದೀಪಿಕಳನ್ನು ಕಂಡ ಅವಳ ಮಲ್ತಾಯಿ, ನಿಂಗೆ ಸಾಯ ತನಕ ಅನ್ನ ಹಾಕ್ಲಿಕ್ಕೆ ಆಗಲ್ಲ ಕಣೆ, ತಲುಗು ಅಂತ ನಿತ್ಯ ಚುಚ್ಚುವ ತನ್ನ ಮಲತಾಯಿಯ ನುಡಿಯು ಬಸ್ನಲ್ಲಿದ್ದ ದೀಪಿಕಳ ಚಿಂತನೆಗೆ ಎಲ್ಲಿಗೆ ಪಯಣ ಯಾವುದೋ ದಾರಿ, ಬಸ್ನಲ್ಲಿ ಹಾಕಿದ್ದ ಹಾಡು ದೀಪಿಗಳ ಹೃದಯ ಹಿಂಡಿತು. ಅಂದ್ರೆ ಇಲ್ಲಿ ಕತೆ ಮುಗಿಯುತ್ತೆ, ಆದ್ರೆ ಆ ಕತೆಯಲ್ಲಿ ಪೂರ್ಣ ಒಂದು ನಿಮ್ಗೆ ಚಿತ್ರಣವನ್ನ ತೋರಿಸ್ಕೊಡುವ ಹಾಗೆ
1: ಆಗ್ತದೆ. ಒಂದು ರೀತಿಯಲ್ಲಿ ಅಲ್ಲಿ ಅವಳ ಜೀವನಕ್ಕೂ ಆ ಪ್ರಯಾಣಕ್ಕೂ ಒಂದು ರೀತಿ ಕನೆಕ್ಷನ್.
0: ಜೊತೆಗೆ ಅಲ್ಲಿ ಅವಳು ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದೆ ಅಂದ್ರೆ ಅವಳಿಗೆ ತಾಯಿ ಇಲ್ಲ ಅನ್ನೋದು ಕೂಡ ಅಲ್ಲಿ ತೋರಿಸ್ತಾ ಇದೆ ಕಥೆಯಲ್ಲಿ. ದೀಪಿಕಾ ಅವಳದಕ್ಕೂ ಮಲ್ತಾಯಿಯ ಜೊತೆ ದೋಣಿಯಲ್ಲಿ ಇದ್ದಾಳೆ, ಗಂಡ ಸತ್ತು ತವ್ರ ಮನೆಗೆ ಬಂದಿದ್ದಾಳೆ, ಆದ್ರೆ ಮಲ್ತಾಯಿ ನೋಡ್ತಾ ಇಲ್ಲ ಅನ್ನುವಂಥದ್ದು. ಸೊ ನೀನ್ ಹೊರಗೆ ಹೋಗು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾಳೆ ಅಲ್ಲಿ ಆ ಮಲ್ತಾಯಿ. ಜೊತೆಗೆ ಅವಳು ಹೋಗ್ತಾಳೆ, ಅವಳು ಪ್ರಯಾಣ ಎಲ್ಲಿ ಅಂತ ಅವಳಿಗೆ ಗೊತ್ತಿಲ್ಲ. ಅಲ್ಲಿ ಹಾಕಿರ್ತಕ್ಕಂತ ಹಾಡು ತನ್ನ ಬದುಕಿನ ಒಂದು ಚಿತ್ರಣವನ್ನ ಹೇಳ್ತಿದೆ.
1: ಆದಷ್ಟು ಕಡಿಮೆ ಶಬ್ದಗಳಲ್ಲಿ ಬೇರೆ ಬೇರೆ ಆಯಾಮಗಳನ್ನು ತೋರಿಸುತ್ತೆ.
0: ಆತರ
1: ಹಾಗೆ ತಮ್ಮ

0: ಯಾವ್ದಾದ್ರು ಕೃತಿಗಳು ಪ್ರಕಟ ಆಗಿದೆಯಾ ಇಲ್ಲಿ ತನಕ?
1: ಇಲ್ಲ ಇಲ್ಲ, ನಾನು ಅಂದ್ರೆ ಈಗ 2000 ಸ್ವಲ್ಪ ನಿಲ್ಸಿದ್ದೆ, ಚಿಕ್ಕಕ್ಕಿದ್ದಾಗಿಂದ ಬರೀತಾ ಇದ್ದವಳು ನಿಲ್ಸಿದ್ದೆ ಅಂತ ಹೇಳಿದೆ. ಆಮೇಲೆ ನಾನು ಹನಿ ಹನಿ ಇಬ್ಬನಿಗೆ ಬಂದ ಮೇಲೆ ಶುರು ಮಾಡಿರುವಂತದ್ದು. ಸೊ ತುಂಬಾ ಈಗ ಅದು ಸಂಸ್ಥಾಪಕರು ಖುಷಿ ಕೃಷ್ಣ ಅಂತೇಳಿ, ಕೋತಿಮರಿ ಖ್ಯಾತಿ ಖುಷಿ ಕೃಷ್ಣ ಅಂತಾನೆ ಹೇಳ್ತಾರೆ ಅವರಿಗೆ. ತುಂಬಾ ಎಲ್ಲರೂ ಈಗ ನನಗೆ, ನಾನು ಕವನ ಸಂಕಲನ ಮಾಡ್ಲಿಕ್ಕೆ ಆಲ್ರೆಡಿ 5-6 ಕವನ ಸಂಕಲನ ಮಾಡೋಷ್ಟು ಸೋರ್ಸ್ ಇದೆ. ಭಾವಗೀತೆಗೂ ಅಷ್ಟೇ ಇದೆ, ಜ್ಞಾನ ಎಲ್ಲದಕ್ಕೂ ಆತರ ಇದೆ. ಬಟ್ ಒಳ್ಳೆ ಒಂದು ಆತರ ಯಾರಾದ್ರೂ ಆತರ ಎಲ್ಲ ಇದ್ರೆ ಅಂತ ನೋಡ್ತಾ ಇದ್ದೀನಿ.
0: ಸೊ ಹಾಗೇನೆ ನಿಮಗೆ ಬಹಳಷ್ಟು ಕಡೆ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ, ಎಲ್ಲೆಲ್ಲ ಸಿಕ್ಕಿದೆ ನಿಮಗೆ?
1: ಆಕ್ಚುಲಿ ಮೂಲತಃ ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದಾಗ್ಲೇನೆ ನನಗೆ ಬಹು ಪ್ರತಿಭೆ ಅಂತೇಳಿ ನನಗೆ ಹೈದರಾಬಾದ್ ಫೌಂಡೇಶನ್ ಅವರು ಕೊಟ್ಟಿರುವಂತದ್ದು. ಸೊ ಅಂದ್ರೆ ನಾನು ಚಿಕ್ಕಕ್ಕಿದ್ದಾಗಿಂದ ಈ ಜ್ಯೋತಿಷ್ಯ ಅನ್ನೋದು ಮಧ್ಯದಲ್ಲಿ ನನಗೆ ಸ್ವಲ್ಪ ಬಂದಿರೋದ್ರಿಂದ ಆ ತರದಲ್ಲಿ ಮುಖ ಪ್ರತಿಭೆ ಅಂತೇಳಿ ಕೊಟ್ರು. ಮತ್ತೆ ಉಳ್ದಂತೆ ಕನ್ನಡ ಸಾಹಿತ್ಯ ಇದರಿಂದ ಸಿಕ್ತು, ಆಮೇಲೆ ಸಮ್ಮೇಳನಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ಅಷ್ಟೇ.
0: ಹಾಗೆ ಬೇರೆ ಕಡೆ ನೀವು ಕವಿಗೋಷ್ಠಿಗಳಲ್ಲಿ ಕೂಡ?
1: ಅದು ತುಂಬಾ ತುಂಬಾ ಮಾಡಿದ್ದೀನಿ. ಅದರಲ್ಲೂ ಹೆಚ್ಚಾಗಿ ನನಗೆ ಈ ಸರ್ಕಾರಿ ಕಾರ್ಯಕ್ರಮಗಳು ಸಿಕ್ಕಿದ್ದು ಒಂದು ಖುಷಿ ಅಂತ ಅನ್ಸುತ್ತೆ. ಕನ್ನಡ ಸಾಹಿತ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಉಪನ್ಯಾಸ ಕೊಟ್ಟಿದ್ದೀನಿ, ತುಂಬಾ ಉಪನ್ಯಾಸ ಕೊಟ್ಟಿದ್ದೀನಿ. ಮತ್ತೆ ಕವಿಗೋಷ್ಠಿ ಇದು ಮಾಡಿದ್ದೀನಿ, ಮತ್ತೆ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಜೊತೆಗೆ ಇನ್ನು ಭಾವಸಂಗಮ ಅಂತ ಅದೊಂದು ಸಾಹಿತ್ಯ ಅದರಲ್ಲಿ, ಆಮೇಲೆ ಸ್ನೇಹ ಸಮ ಅಂತ ಹೇಳ್ಬಿಟ್ಟು ಹನಿ ಹನಿ ಇಬ್ಬನಿ ಅಂತೇಳಿ ಈ ತರ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ
0: ಭಾಗವಹಿಸುವುದರಿಂದ ನಿಮ್ಗೆ ಯಾವ ರೀತಿ ಪ್ರಭಾವ ಬೀರಿದೆ ನಿಮ್ಮ ಮೇಲೆ ಇದು?
1: ನನ್ಗೆ ನಾನು ಅಲ್ಲಿ ಹೋದಾಗ ಇನ್ನೂ ಒಂದು ಹೊಸ ಪ್ರಪಂಚ ಅನ್ನಂಗ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಾವೇ ಏನೋ ತಿಳ್ಕೊಂಡಿದೀವಿ ಅಂತ ಇಷ್ಟೇ ಒಂದು ಚೌಕಟ್ಟಿರುತ್ತೆ. ಅಲ್ಲಿ ಹೋದಾಗ ಇನ್ನೂ ಮಹತ್ತರವಾಗಿರ್ತಕ್ಕಂಥ ಬೆಳವಣಿಗೆ ಸಾಧಿಸಿದ ಕವಿಗಳು ಇರ್ತಾರಲ್ವ, ಅವ್ರು ನೋಡಿದಾಗ ಖುಷಿ ಆಗುತ್ತೆ. ಮತ್ತೆ ಕೆಲವೊಂದಿಷ್ಟು ಜನ ನನ್ನ ಕರೆದ್ಬಿಟ್ಟು ನೋಡಿ ಹೀಗ್ ಮಾಡಿ ಹೀಗ್ ಮಾಡಿ ಹೀಗೆ ಅಂತ ಅಲ್ಲೊಂದಿಷ್ಟು ಬೆಂಬಲಾತ್ಮಕವಾಗಿರ್ತಕ್ಕಂಥದ್ದು ಸಿಕ್ಕ ಖುಷಿ ಆಗುತ್ತೆ.
0: ಈಗ ಯಾವ್ದಾದ್ರು ನಿಮ್ಮ ಕವಿತೆಯನ್ನ ನಮಗೆ ವಾಚನ ಮಾಡ್ತೀರಾ?
1: ಖಂಡಿತ. ಇದು ಒಂದು ಸ್ವವಿಮರ್ಶೆ ತರ ಬರ್ದಿರುವಂತದ್ದು, ಹೇಳ್ತೇನೆ. ಶೀರ್ಷಿಕೆ ನಾನು ಸಾಯಬೇಕು. ಕನಸುಗಳ ಸಾಯುತ್ತಲಿ ಮನಸ್ಸುಗಳ ಬಲಿ ನೀಡಿದೆ ಕಮಲ ವದನವ ಚಿವುಟುತ್ತಲಿ ಎನ್ನಂತ ರಂಗದೊಳಗೆ ಶ್ವೇತ ಗುಲಾಬಿ ಬೆಳಸದ ನಾನು ಸಾಯಬೇಕು. ಕುಬನದಲ್ಲಿ ಸ್ವಚ್ಛಂದದಲ್ಲಿ ಹಾರಾಡಿದೆಯ ಹಕ್ಕಿಯ ರೆಕ್ಕೆ ಕತ್ತರಿಸುತ್ತಲಿ ಮನವೆಂಬ ಜಲವ ಕದಡುತ್ತಲಿ ವಿಕೃತಿ ಮೆರೆದರಂತೂ ನಾನು ಸಾಯಲಿಲ್ಲ. ಕಣ್ಣಿಗೆ ಕಂಡದೆಲ್ಲ ಬಯಸಿ ಬಡಿದಾಡುತ್ತಲಿ ಬಾಡಿಗೆ ಮನೆಯ ಬಡಭಕ್ತಿ ನೀಡಿದ ಹಸಾದವ ತಿರಸ್ಕರಿಸುತ್ತಲಿ ಪ್ರಕೃತಿಯ ಕೂಸಾಗಿ ಬೆಳೆಯದೆ ಹೊರಡದ ನಾನು ಸಾಯಲಿಲ್ಲ. ಮೃದು ಮಧುರ ಮನಗಳ ನಿತ್ಯ ಕೊಲ್ಲುತ್ತಲಿ ದಾನವ ಹೃದಯದಿ ಕ್ರೂರತೆಯುಳು ಮೆರೆದಾಡಿ ಮರುಭೂಮಿ ಹೊಂದಿದ ನಾನು ಸಾಯಲಿಲ್ಲ. ನಾನು ಸಾಯಬೇಕು, ಯಾರಾದರೂ ಮುಂದೆ ಬನ್ನಿ ನನ್ನ ಇರಿದೊಮ್ಮೆ ಸಮಾಧಿ ಕಟ್ಟಿಬಿಡಿ ಜ್ವಾಲೆಯೊಳ ಹರಿವು ನಿರಾಳವಾಗಲಿ ತಳಮಳದ ಜೀವ ತಂಪಾಗಲಿ ನಿಗಿನಿಗಿ ಕಾಯ್ದ ಕೆಂಡ ಮನ ಶಾಂತವಾಗಲಿ.
0: ಬಹಳ ಸುಂದರವಾಗಿತ್ತು ವಾಣಿಯವರೇ. ಈ ರೀತಿಯ ಕವಿತೆಗಳು ಹೇಗೆ ನಿಮ್ಗೆ ಮೂಡುತ್ತೆ ನಿಮ್ಮ ಮನಸ್ಸಲ್ಲಿ? ಅಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಈ ತರ ಸಿಚುವೇಶನ್ ಇರಬೇಕು ಅನ್ನುವಂಥದ್ದು ಏನಾದ್ರೂ ಇರುತ್ತೆ ನಿಮ್ಗೆ?
1: ಅಲ್ಲ, ಈಗ ನಾನು ಅಂದ್ರೆ ಈಗ ಜನರನ್ನ ಸಾಮಾನ್ಯವಾಗಿ ನೋಡ್ತಾ ಇದ್ದಾಗ, ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾ ಇದ್ದಾಗ, ಈ ಮನುಷ್ಯನಿಗೆ ಸಾಮಾನ್ಯವಾಗಿ ನಾನು ಅನ್ನೋ ಒಂದು ಅಹಂಭಾವ ಎಲ್ಲ ಕಡೆ ನನ್ನಿಂದ ನಾನು ಹೀಗೆ ಹಾಗೆ ಅನ್ನುವಂತ ಒಂದು ಮನೋಭಾವ ಬರುತ್ತೆ. ಹಾಗಾದ್ರೆ ನಾವೇನು ಅನ್ನುವಂತ ಒಂದು ನಮ್ಮನ್ನೇ ನಾವು ಸ್ವವಿಮರ್ಶೆ ಮಾಡಿಕೊಂಡಾಗ ಈ ತರ ಚಿಂತನೆಗಳು ಬರುತ್ತೆ.
0: ಸೊ ಹಾಗೆ ಇತ್ತೀಚೆಗೆ ನೀವು ಕವಿತೆಗಳನ್ನ ಬರೆದಾಗ, ನೀವು ಕವಿತೆಗಳನ್ನ ಬರೆದ ನಂತರ ಮೊದಲು ಅಂದ್ರೆ ಈಗ ನೀವು ಯಾರಿಗಾದ್ರೂ ಕಳಿಸುವಂತದ್ದು ಅಥವಾ ವಿಮರ್ಶೆ ಮಾಡುವಂತದ್ದು ಬೇರೆಯಿಂದ ಈ ತರ ಮಾಡ್ತೀರಾ ನೀವು?
1: ಹೌದೌದು, ಅಂದ್ರೆ ಮೊದಲಿಗೆ ಬರೀತೇನೆ, ಬರ್ದ್ಬಿಟ್ಟು ನಮ್ದು ಹನಿ ಹನಿ ಇಬ್ಬನಿ ಅಂತ ಸಾಹಿತ್ಯ ಬಳಗವೇ ಇದೆ ಅನ್ನಲ್ಲ, ಅಲ್ಲಿ ಎಲ್ಲ ಕಳಿಸ್ಬಿಡ್ತೀವಿ. ಅಕ್ಸಾಗ ಅಲ್ಲೆಲ್ಲರೂ ನೋಡ್ತಾರೆ, ಜೊತೆಗೆ ವಿಮರ್ಶೆ ಅನ್ನೋದು ಕೂಡ ನಡೀತಾ ಇರ್ತದೆ. ಹಾಗಾಗಿ
0: ನಂತರ ಅದನ್ನು ನೀವು ಪತ್ರಿಕೆಗಳಿಗೆ ಕಳಿಸುವಂತದನ್ನ ಮಾಡೋದಿಲ್ವಾ?
1: ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೀನಿ, ಅಂದ್ರೆ ಇತ್ತೀಚೆಗೆ ಕಳಿಸ್ತಾ ಇದ್ದೆ, ಅಂದ್ರೆ ಮೊದಲ ಅಷ್ಟಾಗಿ ಇದಾಗ್ತಿರ್ಲಿಲ್ಲ, ಇತ್ತೀಚೆಗೆ ಕಳಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಪತ್ರಿಕೆಗಳಲ್ಲೂ ನಿರಂತರ ಇರ್ಬೋದು, ಆಮೇಲೆ ಹಸಿರು ಕ್ರಾಂತಿ ಇರ್ಬೋದು, ಆಮೇಲೆ ಇನ್ನೊಂದು ಪ್ರಜಾಪ್ರಗತಿ ಅಂತೇಳಿ ಇರ್ಬೋದು, ಆ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಆರ್ಟಿಕಲ್ ಕೂಡ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ, ಪೇಪರ್ ಅಲ್ಲಿ ಕೊಡ್ತಾ ಇದ್ದೇನೆ.
0: ಮೊದಲು ಮೊದಲು ಈ ತರ ಕಳಿಸಿದಾಗ ಅದು ಪ್ರಕಟ ಆಗ್ತಿತ್ತ? ಆಗಿಲ್ಲ ಅಂದ್ರೆ ಯಾವ ತರ ಅನಿಸ್ತಾ ಇತ್ತು?
1: ಇಲ್ಲ ಇಲ್ಲ, ನನ್ಗೆ ಇನ್ನೊಂದು ಅಂತ ಹೇಳಿದ್ರೆ, ನಾನು ಇದುವರೆಗೂ ಕಳಿಸಿದ ಯಾವ್ದು ಪ್ರಕಟ ಆಗಿಲ್ಲ ಅಂತ ಆಗಿಲ್ಲ.
0: ಎಲ್ಲಾನು ಪ್ರಕಟ,
1: ಎಲ್ಲ ಪ್ರಕಟ ಆಗಿದೆ, ಕಳಿಸಿದೆಲ್ಲದು ಪ್ರಕಟ ಆಗಿದೆ. ಈ ಕೆಲವರು ಹೇಳ್ತಾರೆ ನೀವು ಕಳಿಸಿ ಪ್ರಕಟ ಆಗಿಲ್ಲ ಅಂತ ಬೇಸರ ಆಗಿದ್ದು ಅಂತ, ನನ್ಗೆವರೆಗೂ ಆ ತರದ ಒಂದು
0: ಅನುಭವ
1: ಆಗಿಲ್ಲ.
0: ಓಕೆ, ಸೊ ಮುಂದಕ್ಕೆ ನಿಮ್ಮ ಯೋಜನೆಗಳು ಏನೆಲ್ಲ ಇದೆ, ಏನ್ ಮಾಡ್ಬೇಕು ಅಂತ ಇದ್ದೀರಾ?
1: ಮೂಲತಃ ನನ್ಗೆ ಇದೊಂದ್ ಕಾನ್ಸೆಪ್ಟ್ ಬಂದಿದ್ದೀನಿ ನಾವು, ಅಂದ್ರೆ ನನ್ಗೆ ಅದು ಒಂದು ಮನ್ಸಿಗೆ ಖುಷಿ ಕೊಟ್ಟಿದೆ ಸಾಹಿತ್ಯ ಅನ್ನುವಂಥದ್ದೆ, ಮತ್ತೆ ಮನ್ಸಿಗೆ ಖುಷಿ ಕೊಟ್ಟಿದೆ. ಜೊತೆಗೆ ಇದ್ರಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು, ಯಾಕಂದ್ರೆ ನಾವು ಮನುಷ್ಯ ಏನು ಹುಟ್ಟು ಸಾವು ಅನ್ನುವಂಥದ್ದು

0: ಕೇವಲ ಒಂದು 3 ದಿನದ ಸಂತೆ ಆಗಿರೋದ್ರಿಂದ ನಾನು ಹೋಗುವಾಗ ಸಮಾಜಕ್ಕೆ ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು, ಒಂದು ಆಸ್ತಿ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನ ನೆನಪಲ್ಲಿ ಇರಿಸ್ಕೋಬೇಕು. ಅದು ನಾನು ಮಲೆನಾಡಲ್ಲಿ ಹುಟ್ಟಿ ಮಲೆನಾಡಿನ ಇಂಥ ಒಂದು ಮಣ್ಣಲ್ಲಿ ಇರೋದ್ರಿಂದ ಒಂದೇನಾದ್ರು ಒಂದು ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು ಆಸೆ ಇದೆ. ಅಂದ್ರೆ ಅದರಲ್ಲಿ ಇನ್ನೂ ಸಾಧನೆ ಮಾಡಬೇಕು ಅನ್ನುವಂಥದ್ದು.
1: ಒಂದು ಮಾತಿದೆ, ಪ್ರತಿಯೊಬ್ಬರಲ್ಲೂ ಕವಿ ಇರ್ತಾನೆ, ಕೆಲವರು ಮಾತ್ರ ಬರೀತಾರೆ. ಆದ್ರೆ ಇತ್ತೀಚಿನ ಯುವಕ ಜನತೆಯನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇಲ್ಲದ ಹಾಗೆ ಅನ್ನಿಸ್ತಾ ಇದೆ. ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡ್ತಾರೆ, ಓದ್ತಾ ಇಲ್ಲ, ಯಾವಾಗ್ಲೂ ಬೇರೆ ಅವ್ರದೇ ಆದಂತಹ ಲೋಕದಲ್ಲಿ ಇರ್ತಾರೆ, ಸೋಷಿಯಲ್ ಮೀಡಿಯಾ ಇರ್ಬೋದು, ಮೊಬೈಲ್ ಇರ್ಬೋದು, ಗೇಮ್ಸ್ ಇರ್ಬೋದು, ಇದರಲ್ಲೇ ಇರ್ತಾರೆ ಅಂತ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ, ಇದ್ರಲ್ಲಿ ಏನಾದ್ರೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ?
0: ಓ ಖಂಡಿತ ಸರ್, ಖಂಡಿತ ಸಾಧ್ಯತೆ ಇದೆ. ಯಾಕಂದ್ರೆ ಅದಕ್ಕೆ ನಾನೇ ಒಂದು ಉದಾಹರಣೆ, ಜೊತೆಗೆ ನಮ್ಮ ಒಂದು ಬಳಗವೇ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 250 ಜನ ಇದ್ದೇವೆ, ಹನಿ ಸಾಹಿತ್ಯ ಬಳಗ ಅನ್ನೋದು 250 ಜನ ಇದ್ದಾರೆ. ಅದರಲ್ಲಿ 250 ಜನದಲ್ಲಿ ನೀವು ನೋಡಿ, ಅಂದ್ರೆ ಇವತ್ತಿನ ಒಂದು ಯಾಂತ್ರಿಕ ಬದುಕಿ ಮತ್ತೆ ಅಂತರ್ಜಾಲದಲ್ಲಿ ಏನೇನೋ ಮಾಡಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂತಾರೆ ಅನ್ನೋದಕ್ಕೆ ಇದು ವಿಭಿನ್ನ. ಯಾಕಂದ್ರೆ ಇಲ್ಲಿ ಎಲ್ಲ ಕವಿಗಳು ಇದ್ದಾರೆ, ಎಲ್ಲರೂ ತಮ್ಮ ದಿನನಿತ್ಯದ ಒಂದಿಷ್ಟು ಇದನ್ನ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸೇವೆಗಾಗಿ ಮುಡುಪಾಗಿಡ್ತಾ ಇದ್ದಾರೆ. ಮತ್ತೆ ಈ ತರದ ಒಂದು ಬೆಳವಣಿಗೆ ಬಂದಾಗ ಕನ್ನಡ ಅನ್ನುವಂಥದ್ದು ಎಲ್ಲ ಕಡೆ ಉಳಿಯುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೇವಲ 2 ವರ್ಷದಲ್ಲಿ 20-30 ಪುಸ್ತಕಗಳು ಒಂದು ಬಳಗದಿಂದ ಹೊರಗೆ ಬದೆ ಅಂದ್ರೆ ಒಂದು
1: ಅದು ಗಮನಿಸಬೇಕಾದಂತಹ ವಿಷಯ
0: ವಿಚಾರನೆ.
1: ಒಂದು ರೀತಿಯಲ್ಲಿ ನೀವು ಹೇಳೋ ಪ್ರಕಾರ ಈ ರೀತಿಯಾದಂತಹ ಹೊಸ ತಂತ್ರಜ್ಞಾನಗಳಿಂದ ಭಾಷೆಗೂ ಕೂಡ ಬೆಳವಣಿಗೆಗೆ ಅವಕಾಶ ಇದೆ.
0: ಖಂಡಿತ ಸರ್, ಭಾಷೆಗೂ ಒಂದಾಯ್ತು, ಜೊತೆಗೆ ಎಲ್ಲೋ ಒಂದ್ ಕಡೆ ಎಲೆಮರೆಯ ಕಾಯಾಗಿರ್ತಕ್ಕಂತಹ ಎಷ್ಟೋ ಕವಿಗಳನ್ನ ಅಥವಾ ಅವರ ಒಂದು ಬರವಣಿಗೆ ಇಲ್ದೆ ಬರಿಬೇಕು ಅನ್ನೋ ಮನಸ್ಸಿರುತ್ತೆ, ಹೇಗ್ ಬರಿಬೇಕು ಅಂತ ಗೊತ್ತಿರಲ್ಲ, ಅಂತವ್ರು ಕೂಡ ಹೊರಗೋದ್ ಅಂತವ್ರು ಹೊರಗ್ ಬಂದ್ರು ಅಂದ್ರೆ ಭಾಷೆ ಬೆಳ್ದಂಗೆ ಅಲ್ಲ.
1: ಈಗ ಮತ್ತೊಂದು ಪ್ರಶ್ನೆ ನಿಮಗೆ ಕೇಳ್ಬೇಕು, ಈಗ ಸಾಹಿತ್ಯ ಇರ್ಬೋದು, ಓದುವುದಾಗಿರ್ಬೋದು, ಬರೆಯುವುದಾಗಿರ್ಬೋದು, ಒಬ್ಬ ಮನುಷ್ಯನಿಗೆ ಯಾಕೆ ಬೇಕು, ಇದೊಂದು ಬೇಸಿಕ್ ಪ್ರಶ್ನೆ, ಇದಕ್ಕೇನು ಹೇಳ್ತೀರಾ?
0: ನನ್ಗನ್ಸಿರೋದು ಇದು ಯಾಕೆ ಬೇಕು ಅನ್ನೋದಕ್ಕಿಂತ ಇದ್ರಲ್ಲಿ ಏನೋ ಒಂದು ಖುಷಿ ಇರುತ್ತೆ. ಮೂಲತಃ ಇಲ್ಲಿ ಕವಿಗಳು ಅವ್ರೊಂದು ಹಂತಕ್ಕೆ ಬಂದಾಗ ಏನೋ ಬೇಕು ಅನ್ನೋ ಅನ್ಸುತ್ತೆ. ಆದ್ರೆ ಹಂತಕ್ಕೆ ಬರೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮನಸ್ಸಲ್ಲೂ ನೀವು ಹಾಗೆ ಹೇಳಿದಾಗ ಕವಿ ಅನ್ನೋದು ಇರ್ತಾರೆ. ಅದು ಹೊರಗ್ ಬಂದಾಗ ಅವ್ರ ಮನ್ಸಲ್ಲಿ ಒಂದು ಫೀಲ್, ಅದು ಒಂದು ಭಾವ ಅನ್ನೋದಲ್ಲ, ಅದು ಒಂದು ಖುಷಿ ಕೊಡುತ್ತೆ. ಸೊ ಹಾಗಾಗಿ ತಮ್ಮ ಭಾವನೆಗಳನ್ನ ಒಳಗೆ ಅದುಮಿಟ್ಕೊಳ್ಳೋದಕ್ಕಿಂತ ಅದನ್ನ ಹೊರಗ್ ತರೋದು ಒಳ್ಳೇದಲ್ವಾ? ಅದು ಏನಾರು ಆಗಿರ್ಲಿ, ಅವರಿಗೆ ಮೊದ್ಲು ಸ್ವಲ್ಪ ಬದ್ಲಿಕ್ ಬರ್ದೇ ಇರ್ಬೋದು, ಹಾಡ್ತಾ ಹಾಡ್ತಾರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತಾರಲ್ಲ, ಹಾಗೆ ಅದು ಬರುತ್ತೆ, ಬಂದಾಗ ಅದು ಒಂದು ಖುಷಿ ಕೊಡುತ್ತೆ.
1: ಅಂದ್ರೆ ಎಲ್ಲ ಒಂದ್ ಕಡೆ ಹೆಚ್ಚಿಗೆ ನಾವು ಬೇರೆ ಜನರ ಹತ್ರಿಗೆ ಬೆರೆಯೋದನ್ನ ಕಡಿಮೆ ಮಾಡ್ತಾ ಇದೀವಿ, ಅಂತ ಸಂದರ್ಭದಲ್ಲಿ ಸಾಹಿತ್ಯದ ಮೂಲಕನಾದ್ರೂ ಜನರಿಗೆ ಹತ್ರ ಆಗುವಂತ ಒಂದು ಕಾರ್ಯವನ್ನ ಮಾಡಬಹುದು. ಹಾಗೇನೆ ಎಲ್ಲ ಒಂದ್ ಕಡೆ ಈ ಕಲ್ಪನಾ ಶಕ್ತಿ ಏನಿದೆ, ಇಮ್ಯಾಜಿನೇಷನ್, ಅದು ಕೂಡ ಸ್ವಲ್ಪ ವೃದ್ಧಿ ಆಗುತ್ತೆ. ಅದರಿಂದ ಬಹಳಷ್ಟು ಸೈಕಲಾಜಿಕಲಿ ಕೂಡ ನಮಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಇರುತ್ತೆ.
0: ಒಂದು ಕಲ್ಪನಾ ಶಕ್ತಿ ಒಂದಾಯ್ತಾ, ಮತ್ತೆ ನಾವು ಸಮಾಜವನ್ನ ನೋಡೋ ದೃಷ್ಟಿ ಬೇರೆ ಆಗುತ್ತೆ. ಈಗ ನಾನು ಯಾವ್ದೋ ಒಂದು ವಸ್ತು ವಿಚಾರ ಇಟ್ಕೊಂಡು ಬರ್ದೆ ಅಂತ ಇಟ್ಕೊಳ್ಳಿ, ಅದು ಇವತ್ತಿಗೆ ಹಳತಾಯ್ತು ಅಂದ್ರೆ ಹೊಸ್ತೇನಿದೆ ಅನ್ನೋದನ್ನ ಹುಡುಕೋಕೆ ಕವಿ ಹೃದಯ ಯೋಚನೆ ಮಾಡುತ್ತೆ. ಹೊಸ್ತೇನಿದೆ, ಸಮಾಜದಲ್ಲಿ ಏನ್ ನಡೀತಾ ಇದೆ, ಏನಾಗ್ತಿದೆ, ಅದಕ್ಕೆ ನಾನು ಯಾವ ತರ ಕೊಡಬಹುದು ಅನ್ನುವಂಥದ್ದು ಕವಿ ಹೃದಯ ಯೋಚನೆ ಮಾಡುತ್ತೆ. ಹಾಗಾಗಿ ಹೊಸ ಹೊಸ ಸೃಜನಶೀಲತೆ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಹಾಗಾಗಿ ಕವಿ ಅನ್ನುವಂತ ಒಂದು ಭಾವ ಒಳಗಡೆ ಯಾವುದೇ ಕಾರಣಕ್ಕೂ ಇರಿಸ್ಕೊಳ್ಬಾರ್ದು ನನ್ನ ದೃಷ್ಟಿಯಲ್ಲಿ. ಅದು ಬಂತು ಅಂದ್ರೆ ಹೊರಗೆ ಹಾಕ್ಬಿಡ್ಬೇಕು.
1: ಮತ್ತೆ ಎಲ್ಲೊಂದ್ ಕಡೆ ಈ ತರದ ಹವ್ಯಾಸಗಳು ಇರುವವರಿಗೆ ಯಾವತ್ತೂ ಜೀವನದಲ್ಲಿ ಬೇಸರ ಆಗಲ್ಲ, ಬೋರ್ ಅಂತ ಆಗಲ್ಲ.
0: ಇಲ್ಲ ಇಲ್ಲ, ಖಂಡಿತ ಸರ್ ಆಗಲ್ಲ.
1: ಸೊ ಕಡೆಯದಾಗಿ ಯಾವ್ದಾದ್ರು ಒಂದು ಕವಿತೆಯನ್ನ ನಮ್ಮ ಕೇಳುಗರಿಗೆ ಕೇಳಿಸ್ತೀರಾ?
0: ಓ ಖಂಡಿತ ಸರ್, ಒಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗೇನೆ, ಒಂದು ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಾಗೇನೆ ಹೇಳಕ್ ಇಷ್ಟಪಡ್ತೇನೆ. ಅವಳು ಅಂತ ಶೀರ್ಷಿಕೆ, ಯಾರಿಗೆ ಬಂದ್ ಅವಳಿಗಿಲ್ಲ ಬಂದ್, ಅವಳ ತಳುಕು ಬಳುಕಿನ ಪಾತ್ರೆಗಳು ಅಳುತ್ತವೆ ಮಕ್ಕಳ ತಂದೆ ನಮ್ಮಗಳ ಹೊಟ್ಟೆ ತುಂಬಿಸೆಂದು, ಉರಿವ ಬೆಂಕಿ ಎಲೆಯಲ್ಲಿ ಕೆಂಪಗಾದ ಅವಳ ಮೊಗ ಕಾಣಲಿಲ್ಲ, ಕುದಿವ ನೀರಲ್ಲಿ ಅವಳ ಕಣ್ಣೀರು ತೊಟಕಿದು ತೋರಲಿಲ್ಲ, ದಿನವೂ ಬೇಯುತ್ತಿದ್ದಾಳೆ, ಗಂಡ ಆಫೀಸ್ಗೆ ಮಕ್ಕಳ ಸ್ಕೂಲ್ಗೆ ಇವಳು ಒಳಗೊಳಗೇ ದುಡಿದು ದಣಿದು ಹೊರಡುವಳು, ಬಿಗಿ ಹಿಡಿದು ಉಸಿರೊಳಗಣ ಹೊರ ಚೆಲ್ಲುವ ಸಿಗರೇಟ್ನ ಹೊಗೆಯಂತೆ ಕೆಲಸಕ್ಕೆ, ಇದ್ದ ಬದ್ದವರಿಗೆಲ್ಲ ಬಂದಿರುವುದು ಇವಳಿಗೇಕಿಲ್ಲ, ಹೊಟ್ಟೆಯು ತವಕಿಸಿ ಪಾತ್ರೆ ಪದಗಳು ಅಣಕಿಸಿ ಅವಳನ್ನೇ ಪ್ರೀತಿಯಲ್ಲಿ ಹಾಡುವವು ಕೋಗಿಲೆಯ ಗಾನದಂತೆ, ಬಂದ್ ಮನೆಯೊಳಗಣ ಪತಿ ಮಕ್ಕಳು ಕ್ಷಣ ರೋಚಕ ಸುದ್ದಿಗೆ ಬಿಡುವರು ಕಣ್ ಕಣ್, ಸುರು ಸುರು ಕಾಪಿ ಕುಟುಕಿನೊಳು ತರತರ ತಿನಿಸುಗಳಲ್ಲಿ ಅವಳನ್ನೇ ಆಗಾಗ ತಿಂದು ತೇಗಿ, ಸಿಗುವುದು ಅವಳಿಗೊಂದಿನ ಬಣ್ಣ ರಜೆ, ಸಿಗದು ಅವಳಿಗೊಂದಿನ ಬಂದ ರಜೆ, ನಾಲ್ವರೊಳು ಕೂಡಿ ಮಾತಿಲ್ಲದೆ ನಡೆವಾಗ, ಶಾಂತಳಾಗಿ

0: ಸ್ವಾಮಿ ಮೂಕ ಬಸವನಂತೆ ಬವಣೆಯಿಲ್ಲದೆ ನಡೆವಾಗ ಬಂದು.
1: ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತಿಭಟನೆಗೂ ಒಂದು ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದ ವಾಣಿಯವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕೆಲವು ಗಜಲ್ಗಳನ್ನ ಹೇಳಿದ್ರಿ, ಗಜಲ್ ಹೇಳಿದ್ರಿ, ಶಾಯರಿ ನ್ಯಾನೋಕತೆ ಹಾಗೆ ಕವಿತೆಗಳನ್ನ ವಾಚನ ಮಾಡಿದ್ರಿ. ಇದಕ್ಕಾಗಿ ನಮ್ಮ ಕೇಳುಗರವಾಗಿ ನಿಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಇನ್ನು ಮುಂದೆ ಚಿತ್ರಗೀತೆ.

0: ನಾಟಕ ಸಿಹಿ ಬೋರೆ ಹಣ್ಣು. ಮೂಲ ಹಿಂದಿ ಲೇಖಕ ಡಾಕ್ಟರ್ ಭಾಸ್ಕರಾಚಾರ್ಯ ತ್ರಿಪಾಠಿ. ಕನ್ನಡಕ್ಕೆ ಲಕ್ಷ್ಮೀಕಾಂತ ಅರೋರಾ. ನಿರ್ಮಾಣ ಎನ್ವಿ ರಮೇಶ್.
1: ನಾಟಕ ಸಿಹಿ ಬೋರೆ ಹಣ್ಣು.
2: ಗೆಳತಿ! ಓ ಓ ಶಬರಿ!
3: ಓ ಮಲ್ಲಿಕ ಇತ್ತಲೇ ಬರುತ್ತಿದ್ದಾಳೆ.
2: ಓ ಶಬರಿ, ಬಾ ಶಬರಿ.
3: ಇಲ್ಲ, ಬರಲಾರಿ.
2: ಮರಳಿ ಬಾ ಶಬರಿ.
3: ಇಲ್ಲ, ನಾನು ಖಂಡಿತ
2: ಶಬರಿ ವಾಪಸ್ ಬಾ.
3: ಬರಬುದಿಲ್ಲ ಮಲ್ಲಿಕ, ಬಿಡು
2: ಶಬರಿ,
3: ಬಿಟ್ಟು ಬಿಡು
2: ಬಿಡು. ಯಾಕೆ ಯಾಕೆ ಹುಚ್ಚಿ? ನಮ್ಮಂತ ಹುಡುಗಿಯರ ಮದುವೆ ದೊಡ್ಡ ವ್ರತ ಸಂಸ್ಕಾರ ಅನ್ನೋ ಹಾಗಿರುತ್ತ? ಅದ್ರಲ್ಲೂ ಹುಡುಗರಾದ್ರು ಕಾಶಿಗೆ ಹೋಗೋ ನಾಟಕ ಮಾಡ್ತಾರೆ. ಇನ್ನು ಹುಡುಗಿಯರು ನಾಟಕ ಏನು ಮಾಡಲ್ವಲ್ಲ. ನಡಿ ನಡಿ, ಹೋಗೋಣ ಶಬರಿ, ನಡಿ.
3: ಗೆಳತಿ ಮಲ್ಲಿಕ, ಏನು ಹಾಗಾದ್ರೆ ವಾಪಸ್ ಹೋಗೋದಕ್ಕೆ ಯಾಕೆ ಕುಣಿದಿ?
2: ಶಬರಿ, ಏನು ವಿಚಿತ್ರವಾಗಿ ಮಾತಾಡ್ತಾ ಇದ್ದಿ? ಮದುವೆ ಮನೇಲಿ ಹುಡುಗನ ಕಡೆಯವರು ಜಮ ಜಮ ಅಂತ ಬರ್ತಾ ಇದ್ರಿ, ಯಾವ ಹೆಣ್ಣಿಗೆ ತಾನೇ ಖುಷಿ ಆಗಲ್ಲ?
3: ನಡೆಯಾಚೆ ನೀನೇ ಖುಷಿ ಪಡುವಾಗ.
2: ಶಬರಿ ಶಬರಿ, ಸ್ವಲ್ಪ ಸಮಾಧಾನ ಮಾಡ್ಕೊ ಶಬರಿ. ಶಬರಿ,
3: ಆದ್ರೆ ಬರೀ ಆ ಸಂದರ್ಭನೇ ನೆನಪಿಸಿ ನನ್ನನ್ನು ಗೋಳಿಕೋಬೇಡ. ಮತ್ತೆ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿರೋನು ಈ ಪ್ರಪಂಚಕ್ಕೆ ಉಪಕಾರ ಮಾಡುವಂತ ಶ್ರೀರಾಮಚಂದ್ರ. ನನ್ನ ದೇಹದ ಕಣ ಕಣಗಳಲ್ಲೂ ಅವನ ರೂಪವೇ ಆವರಿಸಿಕೊಂಡು ಬಿಟ್ಟಿದೆ ಮಲ್ಲಿಕ.
2: ಅಯ್ಯೋ ಹಠಮಾರಿ, ಹಾಗಾದರೆ ನಂಗೆ ನಿನ್ನ ಆ ರಾಮನ ವಿಚಾರವಾಗಿ ಹೇಳೋದಿಲ್ವಾ?
3: ಹಾಗಾದ್ರೆ ತಿಳ್ಕೋ, ನನ್ನ ರಾಮನೊಬ್ಬ ದಿವ್ಯ ಪುರುಷ ಅನ್ಕೋ, ಯಾವಾಗಲೂ ತುಂಬಾ ಸ್ನೇಹಮಯಿ. ನನ್ನ ರಾಮ ಹೇಗಿದ್ದಾನೆ ಅಂದ್ರೆ ಶರೀರಧಾರಿಯಾಗಿರುವ ಶೃಂಗಾರೇ ಅವನು.

0: ಸಿಹಿ ಹಣ್ಣಿನ ಮೇಲೆ ಸಿಹಿ ಹಣ್ಣು ಕೊಡುವ ಕಲ್ಪ ವೃಕ್ಷ ಅವನು.
1: ಹೌದಾ?
0: ಈ ಎಲ್ಲ ಲೋಕವು ಅವನ ಅಧೀನದಲ್ಲಿಯಿದೆ. ಅವನ ಸ್ಮರಣೆ ಮಾಡುತ್ತಲೇ ಪಾಪಗಳೆಲ್ಲ ನಶಿಸಿ ಹೋಗುತ್ತವೆ ಸಖಿ. ಮಲ್ಲಿಕಾ, ನನ್ನ ರಾಮ ದೊಡ್ಡ ದೊಡ್ಡ ಮಹಾತ್ಮರ ಪೂಜೆ ಭಕ್ತಿಗಳಿಗೆ ಬಾಗದೆ ನನ್ನಂತಹ ಜಿಂಕೆಯ ಚರ್ಮ ಉಟ್ಟವಳ ಪ್ರತಿ ಉಸಿರಿನಲ್ಲಿಯೂ ನರಿಯುತ್ತಿರುತ್ತಾನೆ.
1: ಹಾಗಾದರೆ ನಿನ್ನ ರಾಮ ಎಲ್ಲಿದ್ದಾನೆ?
0: ನಾನು ಚಿಕ್ಕವಳಾಗಿದ್ದಾಗ ನಿಮ್ಮ ಮನೆಯಲ್ಲೇ ಪುರೋಹಿತರು ಆಡುತ್ತ ಮಾತುಗಳನ್ನ ಕೇಳ್ತಾ ಇದ್ದೆ.
1: ಏನಂತ?
0: ಯಾಕೆ ಮರೆತು ಬಿಟ್ಟಿಯಾ? ಅವ್ರು ಹೇಳ್ತಾ ಇದ್ದದ್ದು ಏನಂದ್ರೆ, ಸ್ವಲ್ಪ ವರ್ಷಗಳಲ್ಲೇ ಈ ಭೂಮಿ ಮೇಲೆ ನಡೀತಾ ಇರೋ ಅಪಚಾರಗಳನ್ನ ಅತ್ಯಾಚಾರಗಳನ್ನ ದೂರ ಮಾಡೋಕೆ ಅಂತನೇ ಒಬ್ಬ ತ್ರಿಭುವನ ತಿಲಕ ಮಾನವ ಅವತಾರ ಎತ್ತುತ್ತಾನೆ ಅಂತ ಹೇಳ್ತಾ ಇದ್ರಲ್ಲ, ನೀನ್ ಮರೆತು ಬಿಟ್ಟಿಯಾ?
1: ಹೇಳು. ಮರೆತು ಬಿಟ್ಟೆಮ್ಮ, ಹೇಳು.
0: ಹೋಗು ಮಲ್ಲಿಕ, ಹೋಗಿ ಆ ಮದ್ವೆ ದಿಬ್ಬಣದವ್ರಿಗೆ ಹೇಳ್ಬಿಡು, ನಾ ಬರಲ್ಲ.
1: ನಡಿ ನಡಿ, ಹಾಗಾದ್ರೆ ಹಠ ಮಾಡಿ ನಿನ್ನ ತಡೆಯೋದು ಯಾರು?
0: ನಾ ಬರೋಲ್ಲ.
1: ನೋಡು ನೋಡು, ಜಾತಕ ಪಕ್ಷಿ ಚೀನ ಆಡ್ತಾಯೆ ಕಾಡಿನ ಅಂತರಾಳದಲ್ಲಿ ಅಡಗಿರುವ ಜಾತಕದಂತೆ ನಿರಮೂ ನಿನ್ನ ಪ್ರಿಯಕರನೊಡನೆ ಶಾಶ್ವ ಮಿಲನ ಉಂಟಾಗುತ್ತೋ ಇಲ್ಲವೋ ಹೇಳಲಾರೆ.
0: ಅಯ್ಯೋ,
1: ಈ ಕಡೆಯಲ್ಲಿ ಕುಣದ ಹೆಣ್ಣು ಕಣ್ಮರೆಯಾಗಿದ್ದಾಳೆ ಅಂತ ಭಿಲ್ಲ ಜನಾಂಗದ ಮನೆ ಎಬ್ಬಿಸುವ ಗದ್ದಲ ಕಿವಿಗೆ ಬಡಿಯುತ್ತದೆ. ಶಬರಿ, ನೀನು ಕೇಳಿಸುವ
0: ಬೇಡ ಬೇಡ, ನನಗೆ ಯಾವುದೂ ಕೇಳಿಸುವುದು ಬೇಡ. ಗೆಳತಿ ನೀನು ಹೊರಡು, ಹೊರಡು ಮಲ್ಲಿಕ, ಹೊರಡು. ಇನ್ನು ಮುಂದೆ ಈ ಹೆಣ್ಣು ಜಾತಕವೇ ನನ್ನ ಸಂಗಾತಿ ಮಲ್ಲಿಕ.
1: ಶಬರಿ ಮಲ್ಲಿಕ, ಶಬರಿ
0: ಮಲ್ಲಿಕ, ಮಲ್ಲಿಕ.

0: 开发吃的，吃的我可配，吃的倒可配。
1: 哦，阿哥呢？你那个那那努的那么斯卡的？
0: 啊，黑马拉巴，我比努那尼塔勒梅勒，咕噜咕噜马特特勒。哟，伊得诺，古里伊瓦多，哎呀，新的古代的恩塔。ನನಗನ್ನಿಸ್ತಾಯಿದೆ. ಇವತ್ತು ಗೋದಾವರಿಲಿ ಬೆಳಗ್ಗೆ ಸ್ನಾನ ಮಾಡೋ ಹೊತ್ತು ಮಗದೇ ಹೋಯ್ತು. ಒಳ್ಳೆದಾಯ್ತು ಬಿಡು.
1: ಅಕಾದಾರಿಲಿ
0: ಬಾನಾಡಿಕ್ಕೂ ಕೆಳ ತತ್ತು, ಕಾಲ್ಗೊಂದಿಷ್ಟು ಮುಳ್ಚುಚ್ಚೋದು ತತ್ತು. ಈಗ ಏನ್ ಮಾಡ್ಲಿ? ಅಯ್ಯೋ,
1: ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸ್ನಾನ ಮಾಡ್ಲಿಲ್ಲ ಅಂದ್ರೆ
0: ಆ ಬಿಸಿ ಬಿಸಿ ಬೆಂಕಿಲಿ
1: ಬೆಂದಿ ಗೆಣಸು ಸಿಗೋದು ತಪ್ಪೋಗುತ್ತೆ.
0: ತಪ್ಪೋಗ್ಲಿ ಬಿಡು. ಏನಂತೆ,
1: ನನ್ನ ಪಾಲಿಗೆ ಆ ಗುಂಡು ಗುಡಿರೋ ಬೋರೆ ಹಣ್ಣಂತೂ ತಿನ್ನೋ ಅದೃಷ್ಟ ಕೈ ಕೊಡೋದಿಲ್ವಲ್ಲ.
0: ಸಂಚಾರ ಪರಿಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗ್ರಹ್ಯತ್ಕರಂ ಕುರಂ ತತ್ತರಖಿಲಂ ಶಂಭೋತವಾರಾಧನ. ಆ ಸ್ನಾನ ಮಾಡಬೇಕು ಅಂದರೆ ಆ ದೇವರ ಸೃಷ್ಟಿಯಲ್ಲಿ ಇಂಥ ಶುದ್ಧವಾದ ನೀರಿದೆಯಲ್ಲ, ಈ ಭೂಮಿಯು ನೀರಿನ ಆಸರೆಯಿಂದ ತಾನೇ ಹಸಿರಾಗಿರೋದು. ಬದುಕನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಸುತ್ತ

0: ಗಲ ಏ ಮುದ್ಗಲ
1: ಶಾಲೆ ಹೋದ್ರ ಏನಪ್ಪ?
0: ಎಷ್ಟೊತ್ತು ನಿನಗಾಗಿ ನದಿ ದಡದಲ್ಲಿ ಕಾಯ್ತಾ ಇದ್ದೆ, ಇವತ್ತು ನೀನ್ ಸ್ನಾನ ಮಾಡ್ಲಿಲ್ಲ. ಹಾಗಾದ್ರೆ
1: ಶಾಲೆ ಹೋತ್ರ ನೀನಂತೂ ಕುದುರೆ ಕೆನೆಯೋ ಹಾಕೊಂಡು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟೆ.
2: ಇವತ್ತಿಗೆ 17 ದಿನ ಆಯ್ತು ನಾನು ಸ್ನಾನ ಮಾಡಕ್ಕೆ ಅಂತಲೇ ಬೆಳಗಿನ ಜಾವ ನದಿ ಹತ್ರ ಹೋಗ್ತಾ ಇದ್ದೆ.
1: ಆದ್ರೆ ಏನ್ ಮಾಡೋದು, ಬಲಗಲ್ ಹೆಬ್ಬಳ್ಳಿಗೆ ಬಲವಾದ ಬೋರೆ ಹಣ್ಣು ಗಿಡದ ಮುಳ್ಳುಗಳು ಚುಚ್ಕೊಂಡ್ಬಿಟ್ವು.
0: ಸರಿ, ಆಮೇಲೆ?
2: ಆಮೇಲೇನು, ತುಂಬಾ ಜ್ವರ ಬಂದ್ಬಿಡ್ತು. ನಿಮಗೆ ಆ ಕಾಡು ಬುಡಕಟ್ಟಿನ ಹುಡುಗಿ ಗೊತ್ತಿರಬೇಕಲ್ಲ.
0: ಸರಿ, ಆ ಬಡಪಾಯಿ ಹುಡುಗಿ ನಿನ್ಗೇನ್ ಮಾಡ್ಲು?
2: ಮತ್ತೆ ಬಡಪಾಯಿ ಅಂತ ಅಂತೀಯ?
1: ಅವಳ ಕಾಲುಗಳು ಗಟ್ಟಿಯಾಗಿವೆ ಅಂತ ಕಾಣುತ್ತೆ. ನಿತ್ಯ ಅದೆಷ್ಟು ಸಾರಿ ಆಶ್ರಮಕ್ಕೆ ಬರ್ತಾಳೆ.
2: ನನಗಾದ್ರೂ ಜ್ವರದಿಂದ ಆಯಾಸವಾಗಿ ಕೋಲು ಊರ್ಕೊಂಡು ಕಷ್ಟಪಟ್ಟು ನಡೀಬೇಕು.
0: ಮುದ್ಗಲ, ಬೇರೆಯವರ ಬಗ್ಗೆ ಮಾತಾಡಿದ್ರೆ ಪಶ್ಚಾತ್ತಾಪ ಪಡ್ತೀಯ ಆಮೇಲೆ.
1: ಹ್ಞೂ, ಯಾಕೆ ಪಶ್ಚಾತ್ತಾಪ ಪಡಬೇಕು?
2: ಅವಳು ಕಳೆದ ವಾರ ಪಂಪ ಕುಂಡಕ್ಕೆ ಕೈ ಹಾಕಿ ಬಗಸೆಲೆ ನೀರು ಕುಡಿಯೋಕೆ ಹೋಗಿದ್ಲು. ನಾ ಹಿಂದಗಡೆಯಿಂದ ಹೋಗಿ ಒಂದು ಚೆನ್ನಾಗಿ ಬಿಟ್ಟೆ ನೋಡು.
0: ಅಯ್ಯೋ ಪಾಪಿ, ನಿನ್ನನ್ನು ಯಾರು ತಾನೇ ಕ್ಷಮಿಸ್ಯಾರು? ಆ ನಮ್ಮ ಗುರುಗಳ ನೆಚ್ಚಿನ ಶಿಷ್ಯೆ ಶಬೆ ನಿನ್ನನ್ನು ಕ್ಷಮಿಸಬೇಕು ಅಷ್ಟೆ.
1: ಏನಂದೇ ಶಾಲಿ ಹೋತ್ರ? ಏನು, ಹಾಗಾದ್ರೆ ಗುರುಗಳು ನಮ್ಮ ಆಶ್ರಮದಲ್ಲಿ ಹೆಂಗಸರು ಇರೋದಕ್ಕೂ ಪಡೆ ಕೊಟ್ಬಿಟ್ಟಿದಾರು?
0: ನಡಿ ಮೊದಲು, ಮೊದಲು ಹೋಗಿ ಸ್ನಾನ ಮಾಡಬ. ನನ್ನ ಜಪದ ಸಮಯವನ್ನು ಹಾಳು ಮಾಡ್ತಾ ಇದ್ದಿ.
3: ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ಭುವಃ ಭೂರ್ಭುವಃ ಸ್ವಃ.

0: ತಾಪಸಿಗಳೇ ಹಾಗೂ ನನ್ನ ಪ್ರಿಯ ಶಿಷ್ಯರೇ, ತಪಸ್ಸಿನ ಚಿರಂತನ ಸಂಸ್ಕಾರದಿಂದ ಕೂಡಿರುವ ಈ ಶಬರಿಗೆ ಗುರುದೀಕ್ಷೆ ನೀಡಿ ಗೌರವಿಸುವ ಕಾರ್ಯಕ್ಕಾಗಿ ಇಂದು ನಾವಿಲ್ಲಿ ಸೇರಿದ್ದೇವೆ. ಶಬರಿ
1: ಗುರುದೇವ,
0: ನೀನು ಎಲ್ಲಿಂದ ಬಂದಿರುವೆ ಎಲ್ಲರಿಗೂ ಸ್ವಲ್ಪ ತಿಳಿಯ ಹೇಳು.
1: ಶಬರಿ ಎಂಬ ನಾನು ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಬಿಲ್ಲರ ಕುಲದಲ್ಲಿ ಹುಟ್ಟಿದವಳು ನಾನು. ರತನಪುರ ಎಡೆಯಿಂದ ಬಂದಿದ್ದೇನೆ. ನನ್ನನ್ನು ತಾವೆಲ್ಲ ದಂಡಕಾರಣ್ಯದ ಹುಡುಗಿ ಎಂದು ಕರೆಯಬಹುದು. ನಾನು ಶ್ರೀರಾಮನಲ್ಲಿ ಅನುರಕ್ತಳಾಗಿದ್ದೀನಿ. ಆ ಮಹಾನುಭಾವನ ಹೆಸರನ್ನು ಜಪಿಸುತ್ತಾ ಇರುತ್ತೇನೆ.
0: ಹಾಗಾದರೆ ಯಾರಾದರೂ ಈ ಹುಡುಗಿಗೆ ಆಶ್ರಮಕ್ಕೆ ಬೇಕಾದ ಕಟ್ಟಿಗೆಯನ್ನು ಆರಿಸುವ ಮತ್ತು ಸ್ನಾನಘಟ್ಟಕ್ಕೆ ಹೋಗುವವರೆಗಿನ ಹಾದಿಯನ್ನು ಸ್ವಚ್ಛ ಮಾಡುವ ಕೆಲಸವನ್ನು ತೋರಿಸುತ್ತೀರಾ?
2: ಗುರುದೇವ, ನಾನು ಹೇಳಿಕೊಡುತ್ತೇನೆ.
0: ಹಾಗಾದ್ರೆ ಮುಂದೆ ಬಾ ಶಾಲಿಹೋತ್ರ, ಈಕೆಗೆ ಹೇಳಿಕೊಡು.
2: ಪುಣ್ಯಾಶ್ರಮದಲ್ಲಿ ವಾಸಿಸುತ್ತಿರುವ ಪಂಪ, ಕೃಷ್ಣ ಮತ್ತು ಗೋದಾವರಿ ತೀರದಿಂದ ಆಗಮಿಸಿರುವ ಎಲ್ಲ ತಪಸ್ವಿಗಳಿಗೂ ನಮಸ್ಕರಿಸುತ್ತೇನೆ. ಇಂದು ವಸಂತ ಪಂಚಮಿ. ಸುಮಾರು 15 ದಿನಗಳಿಂದ ಶಬರಿ ಈ ಆಶ್ರಮದಲ್ಲಿ ಪ್ರವೇಶ ಪಡೆಯಬೇಕೆಂದು ಪ್ರಯತ್ನ ಮಾಡುತ್ತಾ ಇದ್ದಳು. ಮುದ್ಗಲ ಮುಂತಾದ ಚಪಲ ಚಿತ್ರಾದ ಶಿಷ್ಯರು ಅವಳಿಗೆ ಅಡ್ಡಿ ಮಾಡುತ್ತಲೇ ಬಂದರು. ಆದರೂ ಈ ಕಾಡಿನ ಹುಡುಗಿ ಆಶ್ರಮದ ಕೆಲ ಕಾರ್ಯಗಳನ್ನು ಬಿಡಲಿಲ್ಲ. ಬೆಳಗಾಗಿ ಎದ್ದು ಪ್ರತಿದಿನ ಗೋದಾವರಿ ನದಿಗೆ ಹೋಗುವ ಒಂದು ಹರಿದಾರಿ ಹಾದಿಯನ್ನು ಇವಳು ಗುಡಿಸಿ ಸ್ವಚ್ಛ ಮಾಡುತ್ತಾ ಇದ್ದಳು. ಸೂರ್ಯೋದಯ ಆಗುವುದಕ್ಕಿಂತ ಮೊದಲೇ ಆಶ್ರಮ ವಾಸಿಗಳಾದ ನಮಗೆ ಪ್ರತಿನಿತ್ಯ ಈಕೆಯ ದೆಸೆಯಿಂದ ಬಾಗಿಲಿಗೆ ಒಳ್ಳೊಳ್ಳೆ ಹೂವುಗಳು, ಹಸಿರು ಗರಿಕೆ ಹುಲ್ಲು, ಸಮಿತ್ತು ಎಲ್ಲವೂ ಅನಾಯಾಸವಾಗಿ ಮೂಟೆ ತುಂಬ ಸಿದ್ಧವಾಗಿರುತ್ತಿತ್ತು. ಒಂದು ರಾತ್ರಿ ಜಿಜ್ಞಾಸೆಯ ಕಾರಣವಾಗಿ ನಾನು ಮತ್ತು ಮಾನ್ಯ ಮಹರ್ಷಿಗಳು ಮಾಘ ಮಾಸದ ಚಳಿಯಲ್ಲಿ ಕಾಡಿನೊಳಕ್ಕೆ ಹೋಗಿದ್ದಾಗ

0: ಈ ಹುಡುಗಿ ಇದು ಹೋದ ನಾರುಮಡಿಯನ್ನು ಉಟ್ಟು ಜಿಂಕೆಯ ಮರಿಯಂತೆ ಉತ್ಸಾಹದಿಂದ ಕಾಲಿನ ಹಾದಿಯನ್ನು ಶುಚಿ ಮಾಡುತ್ತಿದ್ದರನ್ನು ನೋಡಿದೆವು.
1: ಆಶ್ಚರ್ಯ!
2: ಇಲ್ಲಿಯೇ ಪಕ್ಕದಲ್ಲಿ ವಾಸಿಸುತ್ತಿರುವ ಕಾಮಂದಕಿ ಎಂಬ ನಾನು ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಕಳೆದ ಕೆಲವು ದಿನಗಳಿಂದ ಈ ಆಶ್ರಮದ ಶಿಷ್ಯನು ಕೈಯಲ್ಲಿ ದೊಣ್ಣೆ ಹಿಡಿದು ಈ ಹುಡುಗಿಯನ್ನು ಪಂಪಾ ಸರೋವರದವರೆಗೆ ಅಟ್ಟಾಡಿಸುತ್ತಿದ್ದ. ನಾನು ಪರಿಚಯ ಮಾಡಿಕೊಂಡಾಗ ಅಚ್ಚರಿ ಆಯಿತು. ಹದಿಹರೆಯದ ಹೆಣ್ಣು ಮಗಳು ಸನ್ಯಾಸ ತೆಗೆದುಕೊಳ್ಳಲು ಕಾಡಿಗೆ ಬಂದಿದ್ದಾಳೆ ಎಂದು ಗೊತ್ತಾಯಿತು.
3: ಗುರುದೇವ, ನಾನೇನು ಮಾಡಲಿ? ಅಂದಿನಿಂದ ಇಂದಿನವರೆಗೂ ಒಂದು ರೀತಿಯಲ್ಲಿ ಸಾಯುತ್ತಲೇ ಇದ್ದೇನೆ. ನಾನು ಜ್ವರ ಬಿಸಿ ಬಿಸಿ ಸುಡುತ್ತಾ ಇರುತ್ತದೆ. ನನ್ನ ಈ ಮೈಮರಿಯನ್ನು ಹೇಗಾದರೂ ತಣ್ಣಗೆ ಮಾಡಿ ಗುರುದೇವ.
4: ನೀನು ತುಂಬಾ ಮೂರ್ಖ ಮುದ್ಗಲ.
3: ಏಕೆ ಗುರುಗಳೇ?
4: ಈ ಗುರುದೀಕ್ಷೆ ಕಾರ್ಯಕ್ರಮ ಮುಗಿದ ಕೂಡಲೇ ಈ ಸಹೋದರಿಯನ್ನು ಅಭಿನಂದಿಸು. ಅವಳು ಸಂತುಷ್ಟಳಾದರೆ ನಿನ್ನ ಕಷ್ಟ ಬಗೆಹರಿಯಿತು ಎಂದುಕೋ. ಪ್ರಿಯ ಮಹಾತೆ, ನಾನು ಸಮಾಧಿ ಸ್ಥಿತಿಯಲ್ಲಿ ನೋಡಿದ್ದೇನೆ. ಈ ಹೆಣ್ಣು ಮಗಳು ಜನ್ಮ ಜನ್ಮಾಂತರಗಳಿಂದ ಶುದ್ಧವಾದ ಅನುರಾಗದಿಂದೊಡಗೂಡಿದ ಸಂಸ್ಕಾರವನ್ನು ಬೆಳೆಸಿಕೊಂಡಿದ್ದಾಳೆ. ಈಗ ಇವಳಿಗೆ ನಾನು ರಾಮತಾರಕ ಮಂತ್ರವನ್ನು ಉಪದೇಶ ಮಾಡುತ್ತೇನೆ.
5: ಮಹರ್ಷಿಗಳಿಗೆ ಜಯವಾಗಲಿ! ಮಹರ್ಷಿಗಳಿಗೆ ಜಯವಾಗಲಿ!
4: ಶಬರಿ
2: ಗುರುದೇವ,
4: ದರ್ಭೆಯ ತುದಿಯಿಂದ ಇಳಿಯುತ್ತಿರುವ ಈ ಪವಿತ್ರವಾದ ನೀರಿನ ಹನಿಗಳು ಪವಿತ್ರಗೊಂಡ ನಿನ್ನ ಮನಸ್ಸಿನ ಎಲ್ಲ ದೈನ್ಯತೆಯನ್ನು ದೂರ ಮಾಡಲಿ ಮಗಳೇ. ಈ ತೀರ್ಥ ಜಲವನ್ನು ಆಚಮನ ಮಾಡು ಮಗು. ಈ ಮಡಕೆಯಲ್ಲಿರುವ ಅಮೃತಕ್ಕೆ ಸಮಾನವಾದ ನೀರು ಮತ್ತು ಕಾವೇರಿಯ ಈ ಪವಿತ್ರವಾದ ಜಲ ಒಂದೊಂದು ತೊಟ್ಟು ತೊಟ್ಟಾಗಿ ಸೇರಿಕೊಂಡು ನಿನ್ನ ಎಲ್ಲ ಕ್ಲೇಶಗಳನ್ನು ದೂರ ಮಾಡಲಿಲ್ಲ. ಶಬರಿ
2: ಗುರುವರ್ಯ,
4: ನಿನ್ನ ಬಲಗಿವಿಯನ್ನು ಇತ್ತ ತಿರುಗಿಸು.
2: ಹಾಗೆಯೇ ಆಗಲಿ.
4: ನಾನು ಹೇಳುವಂತೆಯೇ ಹೇಳು.
2: ಹಾಗ

ನಲಿಯಲಿ ಸಂತಸದಿ, ಮೈನ ನಲಿಯಲಿ ಸಂತಸದಿ, ಸರಿಯಲಿ ಆಚೆಸು ಬಾಹು ಶೂರ್ಪಣಖಿಯರ ನೆರಳು, ಚಿರವಾಗಲಿ ಮುತ್ತೈದೆಯರ ಮುಂಗುರುಳು, ರಾಮಚರಿತ ಹರುಷತರ

0: ಇವತ್ತಿಗೆ ಸರಿಯಾಗಿ 2 ತಿಂಗಳಾಯಿತು. ಮುದ್ಗಲ, ಏನು ಮಾಡುವೆಯೋ?
1: ಏನಾದರೂ ಕಲಿಯಲೇ?
0: ಇಲ್ಲ ಇಲ್ಲ, ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಕಡೆ ನೋಡಲೆ.
1: ಆ ಶಬರಿ ಬೇರೆ ದೊಡ್ಡ ವೈದ್ಯಳಾಗಿ ಹೋಗಿದ್ದಾಳೆ,
0: ನನ್ನ ಮಾತನ್ನು ಕೇಳೋದೇ ಇಲ್ಲ.
1: ಅಯ್ಯಯ್ಯೋ, ತಪಸ್ಸು ಮಾಡಲು ಆಗುತ್ತಿಲ್ಲ. ಆ ಶಬರಿ ನೋಡಿದರೆ
0: ಬಾಯಿಯಿಂದ ಕ್ಷಮಿಸ್ತೀನಿ ಎಂದು ಹೇಳಿದರೂ
1: ಅವಳ ಕಣ್ಣುಗಳು ಮಾತ್ರ ನನ್ನನ್ನು ಕ್ಷಮಿಸಿದ್ದೀನಿ ಎಂದು ಎಂದೂ ಹೇಳುತ್ತಿಲ್ಲ.
0: ಶಬರಿ,
2: ಈ ಹಸಿದವನನ್ನು ಕ್ಷಮಿಸು, ಕೃಪಾಳು ಸ್ವಾಭಿಮಾನಿ ದೇವಿ.
3: ಹಾಡುಗಾರ, ಗಂಧರ್ವ ಯೋಗಿ, ನಾನು ಬೆವರಳಿಸಿ ನೀರು ಕುಡಿಸಿದ ಈ ಬಳ್ಳಿಗಳೆಲ್ಲ ಹಸುರಾಗಿರುತ್ತವೆ.

0: ಹೂ ಬಿಡುತ್ತವೆ. ತಪೋವನದ ಮರಗಿಡಗಳು ಸಿಹಿಯಾದ ಹಣ್ಣುಗಳಿಂದ ತುಂಬಿರುತ್ತವೆ.
1: ಅದೇನೋ ಸರಿಯಮ್ಮ.
2: ನೋಡು ಶಬರಿ,
1: ಹೊಟ್ಟೆಗೆ ಹಸಿವಾದಾಗ ಉಣ್ಣಬೇಕೇ ಹೊರತು ಈ ಚಲ ಹಣ್ಣನ್ನು ಅತ್ತಿ ಹಣ್ಣನ್ನು ಯಾರು ತಾನೇ ಹುಡುಕಿಕೊಂಡು ಹೋಗುತ್ತಾರಮ್ಮ?
3: ದೇವಿ, ಹಿಂದೆ ನನ್ನ ಜ್ವರವನ್ನು ವಸಿ ಮಾಡಿದಂತೆ
2: ಈಗಲೂ ನನ್ನ ಹಸಿವು ಬಾಯಾರಿಕೆಗಳಿಗೆ ಏನಾದರೂ ಚಿಕಿತ್ಸೆ ಮಾಡಮ್ಮ.
0: ಹಾಗೆ ಬಾ ದಾರಿಗೆ. ಮತ್ತೆ ನಿನಗಾಗಿ ಈ ಸುವಾಸನೆಯಿಂದ ಕೂಡಿದ ಸಿಹಿ ಹುಳಿ ಎರಡೂ ಇರುವ ಹಳೆಯ ಬೋರೆ ಹಣ್ಣುಗಳಿಂದ ಸೊಗಸಾದ ಲೇಹ್ಯ ಮಾಡಿಟ್ಟಿದ್ದೀನಿ. ಬಾಳೆ ಎಲೆಯ ದೊನ್ನೆಯಲ್ಲಿ ತಿನ್ನುವಂತಹವನಾಗು.
2: ಇದೇ ನನ್ನ ಹಣೆ ಬರಹ ತಂಗಿ.
0: ಮೈಗೆ ಬೋರೆ ಎಲೆಯನ್ನು ಅರೆದು ಹಚ್ಚಿಕೊಂಡು ಸ್ನಾನ ಮಾಡು. ಮೈ ಉರಿ ಓಡಿ ಹೋಗುತ್ತೆ.
2: ಆಯ್ತು.
0: ತಲೆ ಮೇಲೆ ಸ್ವಲ್ಪ ಹೊತ್ತು ಅದನ್ನ ಹಚ್ಚಿಕೊಂಡು ನೋಡು.
2: ಏನಾಗುತ್ತೆ?
0: ಹುಚ್ಚು ಆನೆ ಮುಚ್ಚಿದ ಕಣ್ಣುಗಳೂ ತೆರೆದಂತಾಗುತ್ತದೆ. ಇದರ ಹಳೆಯ ಒಣಗಿಸಿದ ಪುಡಿಯಿಂದ ಹಸಿವು ಬಾಯಾರಿಕೆಗಳು ಹೆಸರಿಲ್ಲದಂತೆ ಓಡಿ ಹೋಗುತ್ತವೆ ನೋಡು. ನಾನ್ ಹೇಳೋದು ಏನಂದ್ರೆ,
2: ಏನು
0: ಮನೆ ಮುಂದಿನ ತೋಟದಲ್ಲಿ ಒಂದು ಸಣ್ಣ ಬೋರೆ ಹಣ್ಣು ಕಾಣಿಸಿಕೊಳ್ತು ಅಂದ್ರೆ ಸಾಕು, ವೈದ್ಯರುಗಳು ಹೊಟ್ಟೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬೇಕಷ್ಟೇ.
2: ಓ, ಆ ಅಶ್ವಿನಿ ದೇವತೆಗಳಿಗೆ ಅಕ್ಕ ನೀನಮ್ಮ.
0: ಬಿಡು ಮುದ್ಗಲ.
2: ಹಾಗಾದ್ರೆ ಖಂಡಿತ ಕೊಡು ನನಗೆ 4 ಗೆಡ್ಡೆಗೆಣಸುಗಳನ್ನು. ಹಾಲಿಂದ ಸಿಹಿಯಾದ ಹುಳಿಯಾದ ಔಷಧದ ಸಹಿತ.

0: ಕೆಲವು ವೇಳೆ ಶಿಷ್ಯರ ವಿಶೇಷ ಗುಣಗಳು ಕೂಡ ಗುರುಗಳು ಕೃತಕೃತ್ಯರಾಗುವಂತೆ ಮಾಡಿಬಿಡುತ್ತವೆ. ಚಿತ್ರಕೂಟ ಪರ್ವತದ ಮೇಲೆ ಅಸಂಖ್ಯಾತ ಮಹಾತ್ಮರು ಸೇರಿದ್ದರು. ಆದರೆ ಸ್ನೇಹಮಯಿ ನೋಟದಿಂದ ಶ್ರೀರಾಮಚಂದ್ರ ನಮ್ಮಿಬ್ಬರ ಕಡೆಗೆ ಮಾತ್ರ ನೋಡಿದ. ಭರತನ ಜವಾಬ್ದಾರಿ ಹೊತ್ತ ವಸಿಷ್ಠರ ಕಡೆಗೆ ಹಾಗೂ ಶಬರಿ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವ ನನ್ನ ಕಡೆಗೆ.
1: ಓಹ್ ಗುರುದೇವ, ದಿವ್ಯವೆನಿಸಿದ ಚೇತನಗಳು ಅದೆಷ್ಟು ಚೆನ್ನಾಗಿ ಒಂದರ ಕಡೆಗೊಂದು ಆಕರ್ಷಿತವಾಗುವೆ. ನಮ್ಮ ಸಹೋದರಿ ಶಬರಿ ರಾಮ ಎಂಬ ಹೆಸರಿನ ಆ ಸಂಕಲ್ಪಶೀಲನಾದ ರಾಜಕುಮಾರನ ಮೇಲೆ ಅದೆಷ್ಟು ಕಾಲದಿಂದ ಆಸೆಯ ಕಣ್ಣುಗಳನ್ನು ಇಟ್ಟುಕೊಂಡಿದ್ದಾಳೆ. ಹಾಗೆಯೇ ಆ ಕೇದಗೆ ಹೂವಿನಂತೆ ಅರಳಿದ ಕಣ್ಣುಗಳುಳ್ಳ ರಾಮ ಕೂಡ ಅಷ್ಟು ಭಕ್ತಿಯನ್ನ ಅನುರಾಗವನ್ನ ಇಟ್ಟುಕೊಂಡಿರುವ ಅವಳ ಬಗ್ಗೆ ಹಾಗೆಯೇ ವಿಶ್ವಾಸದಿಂದ ನೋಡುತ್ತಾನೆ.
0: ಇದು ಭಕ್ತರ ಮೇಲೆ ಸ್ವಾಮಿ ಇಟ್ಟುಕೊಂಡಿರುವ ನಿತ್ಯದ ಅನುಗ್ರಹ ಶಾಲೆ ಹೋತ್ರ. ಬ್ರಹ್ಮ ಮತ್ತು ಜೀವನ್ಮುಕ್ತರಾದ ಆತ್ಮಗಳ ನಡುವೆ ನಡೆಯುವ ಒಳ ಸಂವಾದವಿದು. ಕೈಕೇಯಿಯ ಎರಡು ವರಗಳನ್ನು ನೆಪವಾಗಿಟ್ಟುಕೊಂಡು ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರೊಡನೆ ಕಾಡಿನೊಳಕ್ಕೆ ಬರುತ್ತಿದ್ದಾನೆ. ಅವನು ಬರುತ್ತಿರುವ ಉದ್ದೇಶ ರಾಕ್ಷಸರನ್ನು ಕೊಲ್ಲುವುದಲ್ಲ, ವಾನರ ಸೈನ್ಯವನ್ನು ಒಂದುಗೂಡಿಸುವುದೂ ಅಲ್ಲ. ಇವೆಲ್ಲಕ್ಕಿಂತ ಮಿಗಿಲಾಗಿ ತನ್ನನ್ನು ಕುರಿತು ನಿರಂತರವಾಗಿ ತಪಸ್ಸು ಮಾಡುತ್ತಿರುವ ತಪಸ್ಸನ್ನು ಹತ್ತಿರದಿಂದ ನೋಡಲು, ಅವರನ್ನು ಅರ್ಥ ಮಾಡಿಕೊಳ್ಳಲು ಬರುತ್ತಾ ಇದ್ದಾನೆ.
2: ಗುರುಗಳೇ, ನನ್ನದೊಂದು ಪ್ರಶ್ನೆ ಇದೆ, ಕೇಳಬಹುದೇ?
0: ಹೇಳು ಹೇಳು ಕಾಮಂತಿಕೆ.
2: ಮಾನ್ಯ ಗುರುವರ್ಯರೇ, ಚಿತ್ರಕೂಟದಲ್ಲಿ ವೈಕುಂಠದಿಂದ ಬಂದಿರುವ ಬಳುವಳಿ ಏನು ಎಂಬಂತೆ ಕಂಡ ಆ ದೃಶ್ಯ ಕ್ಷೀರಸಾಗರದ ಉತ್ಪನ್ನವೇನೋ ಎನಿಸುವಂತಿತ್ತು. ಪ್ರಕೃತಿಯ ರಚನೆಯ ಕಾರಣವಾಗಿ ನಯನಾಭಿರಾಮವಾಗಿದ್ದ ಗುಪ್ತ ಗೋದಾವರಿಯಿಂದ ಆಹತವಾಗಿದ್ದ ಆ ಅಲೌಕಿಕ ಸ್ಫಟಿಕ ಭವನ, ಅಲ್ಲಿ ಎರಡು ದಿವ್ಯ ಆಕೃತಿಗಳು ಕಾಣಿಸಿಕೊಂಡು ಬಹಳ ಹೊತ್ತು ತಮ್ಮೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದವಲ್ಲ, ಯಾರು ಆ ದಿವ್ಯ ಪುರುಷರು ಗುರುದೇವ?
0: ಕಾಮಂದಕಿ, ಏಕೆ ಅಷ್ಟೊಂದು ಆತುರ ತೋರುತ್ತಿದ್ದೀಯೇ? ಅವರಿಬ್ಬರು ನನ್ನ ಜೊತೆಯಲ್ಲಿ ಮಾತನಾಡುವುದಕ್ಕಿಂತ ಮುಂಚೆಯೇ ಅದನ್ನು ಗೋಪ್ಯವಾಗಿಡಬೇಕೆಂದು ಪ್ರಮಾಣ ಮಾಡಿದ್ದಾಗಿತ್ತು.
1: ಹೀಗೆ ಹೋಗುವುದರಿಂದ ದುಷ್ಟ ನಿಶಾಚರರ ಭಯವಿಲ್ಲೇ?
3: ಮುಳ್ಳು
0: ಶಾಲಿಹೋತ್ರ, ಸ್ವಲ್ಪ ಎಚ್ಚರಿಕೆಯಿಂದ ನಡೆ.

0: ಕಬ್ಬಿಣದ ಮೊಳೆಗಳಂತೆ ಚೂಪಾದ ಮುಳ್ಳುಗಳಿಂದ ಕೂಡಿರುವ ದೊಡ್ಡ ಕಾಡು. ಅಲ್ಲಿ ನೋಡಿದರೆ ಆ ಮೋಡಗಳಿಂದ ಸುತ್ತುವರಿದ ಪರ್ವತ ಗಟ್ಟಿಯಾಗಿ ನಿಂತಿದ್ದರೂ ಭೂಕಂಪದಿಂದ ಒದುರುತ್ತಿರುತ್ತದೆ. ಅದರಿಂದ ಹಾರುವ ಮೊನಚಾದ ಕಲ್ಲು ಚೂರುಗಳು ಯಾವ ಚೂಪು ಗಣಗಳಿಗಿಂತಲೂ ಕಡಿಮೆಯೇನಿಲ್ಲ.
1: ಗುರುದೇವ, ನಾವು ಎಷ್ಟು ದೂರ ದಾಟಿ ಬಂದಿದ್ದೀವಿ?
0: ಕಾಮಂದಕಿ, ನಮ್ಮ ಆಶ್ರಮ ಇನ್ನೂ ಸಾಕಷ್ಟು ದೂರ ಇದೆ. ಯೋಚನೆ ಮಾಡಬೇಡ. ಪವಿತ್ರವಾದ ಸುತೀಕ್ಷ್ಣರ ಆಶ್ರಮವನ್ನು ದಾಟಿ ನಾವು ಯಾವಾಗಲೂ ಕಾಮನಬಿಲ್ಲಿನ ಬಣ್ಣಗಳಿಂದ ಕೂಡಿರುವ ತೊರೆಗಳ ನೀರಿನಲ್ಲಿ ಸ್ನಾನ ಮಾಡಿ ದಕ್ಷಿಣದತ್ತ ಬಂದು ಚಿತ್ರಕೂಟವನ್ನು ದಾಟಿ ಈಗ ಆಂಧ್ರ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇವೆ.
1: ಮಹಾತ್ಮರೇ, ಈ ಜನಸ್ಥಾನದ ಕಾಲು ಹಾದಿಗಳು ಅದೆಷ್ಟು ದೂರ ದೂರ ಸಾಗುತ್ತವೆ.
2: ಆಮಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಯಂತು ಬ್ರಹ್ಮಚಾರಿಣ ಸ್ವಾಹ.
3: ಆಹಾಯಂತು ಇಲ್ಲಿ ಬೀಸುತ್ತಿರುವ ಗಾಳಿಯಲ್ಲಿ ಸ್ವಾಹ ಧ್ವನಿ ಎಷ್ಟು ಚೆನ್ನಾಗಿ ಕೇಳಿಬರುತ್ತಿದೆ. ನೆಮ್ಮದಿಯಿಂದಿರುವ ಇಲ್ಲಿಯ ಜಿಂಕೆಯ ಮರಿಗಳು ಮರೀಚಿಕೆಯ ಹಿಂದೆ ಬಿದ್ದಿಲ್ಲ. ಮರಗಳ ಕಾಂಡಕ್ಕೆ ಸುತ್ತಿರುವ ಬಣ್ಣ ಬಣ್ಣದ ದಾರಗಳು ಗೋಚರಿಸುತ್ತಿವೆ. ಅಂದರೆ ನಮ್ಮ ಮುಕ್ತಿಧಾಮ ಹತ್ತಿರ ಬಂದಿತು ಎನಿಸುತ್ತಿದೆ.
0: ಆಹಾ, ಸೂರ್ಯಾಸ್ತಕ್ಕಿಂತ ಮೊದಲೇ ನಾವು ನಮ್ಮ ಆಶ್ರಮವನ್ನು ತಲುಪಿದ್ದೇವೆ. ನಮ್ಮನ್ನು ದೂರದಿಂದಲೇ ನೋಡಿ ಹೊಸು ಹೋಮಧೇನು ಪ್ರೀತಿಯಿಂದ ಕರೆಯುತ್ತಿದೆ. ಆಹಾ, ಇದೋ ನೋಡಿ ಆಶ್ರಮದ ಪುಟ್ಟ ಆನೆಯ ಸ್ವಸ್ತಿಕ.
3: ಗುರುದೇವ,
4: ವಂದಿಸುತ್ತೇವೆ ಗುರುದೇವ.
0: ತಪೋಧನೆ ಶಬರಿ, ಚಿರಂಜೀವಿಯಾಗು. ವತ್ಸ ಮುದ್ಗಲ, ಆಯುಷ್ಮಾನ್ ಭವ.
1: ಗುರುವರ್ಯ, ತಮ್ಮ ಬರುವಿಕೆಯನ್ನು ನಿರೀಕ್ಷಿಸುತ್ತಲೇ ಸಾಕಷ್ಟು ಕಾಲ ಕಳೆಯಿತು. ಈಗ ಈ ಆಶ್ರಮದ ಹೊಣೆ ನನ್ನ ಹೆಗಲಿನಿಂದ ಮತ್ತೆ ತಮ್ಮ ಹೆಗಲೇರಿತು. ವಿಶ್ರಮಿಸಿಕೊಳ್ಳಿ ಗುರುದೇವ.
0: ಸರಿ. ಹಾ ಶಬರಿ, ನಿಮ್ಮಂಥ ಎಲ್ಲ ಶಿಷ್ಯರಿಗೂ ಸಂತೋಷ ತರುವ ಸುದ್ದಿಯೊಂದನ್ನು ಕೊಟ್ಟು ವಿಶ್ರಮಿಸಿಕೊಳ್ಳುತ್ತೇನೆ. ರಾಮನ ಅನುಗ್ರಹಕ್ಕೆ ಪಾತ್ರಳಾದ ಗೌರವ ಭಾಜನಳಾದ ಶಿಷ್ಯೆಯೇ, ತೀರ್ಥ ಜಲವನ್ನು ತೆಗೆದುಕೊಂಡು ಬಾ.
1: ಅಪ್ಪಣೆ ಗುರುದೇವ.
0: ಈಗ ನಿನಗೆ ಒಂದು ನಿಜವಾದ ಹಾಗೂ ಮಧುರವಾದ ಸುದ್ದಿಯನ್ನು ಕೊಡುವವನಿದ್ದೇನೆ. ಮಹಾರಾಜ ದಶರಥನ ಅರಮನೆಯಲ್ಲಿ ತ್ರಿಕಾಮೇಷ್ಟಿಯಾಗದ ಕಾರಣವಾಗಿ ಲೋಕಹಿತಕಾರಿಯಾದ ಕಮಲ ನಯನ ಶ್ರೀರಾಮಚಂದ್ರನ ಜನ್ಮ ಉಂಟಾಯಿತು. ಸುಂದರನಾದ ಮೇಘಶ್ಯಾಮನಾದ ಆ ಮಗುವನ್ನು ನೋಡಿ ಹಾಲೂಡಿಸಲು ಕಾತುರಳಾಗಿದ್ದ ಆ ತಾಯಿಯು ಒಂದು ಕ್ಷಣ ಆಶ್ಚರ್ಯಚಕಿತಳಾದಳು.
1: ಗುರುಗಳೇ, ತಾವು ಧನ್ಯರು, ಧನ್ಯರು ಗುರುದೇವ, ತಾವು ಧನ್ಯರು. ಕೃತಾರ್ಥಳಾದೆ ನಾನು ಇಂದು. ಹಾ ಹೇಳಿ ಹೇಳಿ ಗುರುದೇವ, ಹೇಳುತ್ತಿದ್ದೇನೆ ಹೇಳಿ.
0: ವಾತ್ಸಲ್ಯ ತುಂಬಿದ ಗುರು ಹಿರಿಯರ ಆದೇಶಗಳನ್ನು ಪಾಲನೆ ಮಾಡುತ್ತಾ ಅವನು ಶಿಶು ಸಹಜವಾದ ಆಟಗಳನ್ನು ಆಡುತ್ತಾ ಎಲ್ಲರಿಗೂ ಸಂತೋಷವನ್ನುಂಟು ಮಾಡುತ್ತಿದ್ದ. ಆದರೆ ಆಮೇಲೆ ಕಿಶೋರಾವಸ್ಥೆಯನ್ನು ತಲುಪಿದ ಅಂತರ ಒಮ್ಮೆ ವಿಶ್ವಾಮಿತ್ರರ ಯಜ್ಞ ಸಮಾರಂಭಕ್ಕೆ ಹೋಗಿದ್ದಾಗ ತನ್ನ ಗುಲಾಬಿ ಬಣ್ಣದ ಪಾದಗಳಿಂದ ಒಂದು ಬಂಡೆಯನ್ನು ಮುಟ್ಟಿ ಅದನ್ನು ಸುಂದರವಾದ ಹೆಣ್ಣಾಗಿ ಬದಲಾಯಿಸಿದ.
5: ಆಶ್ಚರ್ಯ, ಆಶ್ಚರ್ಯ.
0: ಪ್ರಪಂಚದಲ್ಲಿ ಶ್ರೇಷ್ಠದ ವೀರರ ಪಾಲಿಗೆ ಹೊರಗಲ್ಲೆಲೆಸಿದ್ದ ಶಿವಧನುಸ್ಸನ್ನು ಕಬ್ಬಿದ ಜಲ್ಲೆಯಂತೆ ತುಂಡು ಮಾಡಿದ ಶ್ರೀರಾಮ. ಪಂದ್ಯವನ್ನು ಗೆದ್ದು ಪರಶುರಾಮರ ಆಶೀರ್ವಾದದಿಂದ ಕೀರ್ತಿ ಲಕ್ಷ್ಮಿಯನ್ನು ಸಂಪಾದಿಸಿ ಸಂಪ್ರದಾಯಾನುಸಾರವಾಗಿ ಸೀತೆಯನ್ನು ತನ್ನ ಗೃಹಲಕ್ಷ್ಮಿಯನ್ನಾಗಿ ಮಾಡಿಕೊಂಡ.
6: ಭೂಮಿ ಪಾವನವಾಯಿತು.
0: ಹಾಗೆಯೇ ರಾಮ ತನ್ನ ಪಾಲಿಗೆ ಅನಾಯಾಸವಾಗಿ ಬಂದ ರಾಜ್ಯವನ್ನು ತಾಯಿಯ ಮಾತಿನ ಮೇರೆಗೆ ತನ್ನ ಪಾದುಕೆಗಳನ್ನು ಪ್ರೀತಿಯಿಂದ ಕಾಣುತ್ತಿದ್ದ ಭರತನಿಗೆ ವಹಿಸಿಕೊಟ್ಟು ಮಹಾತ್ಮರಿಂದ ಕೂಡಿದ್ದ

0: ಚಿತ್ರಕೂಟಕ್ಕೆ ಸೀತೆ ಮತ್ತು ಲಕ್ಷ್ಮಣ ಸಹಿತವಾಗಿ ಬಂದು ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದಾನೆ. ದೇವತೆಗಳು ನನ್ನ ಪ್ರಾಣವಾಯುವಿನ ಸಂಚಾರವನ್ನು ನಿಲ್ಲಿಸದ ಹಾಗೆಯೇ ಸಶರೀರವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ ಬಯಸುತ್ತಾರೆ. ನೀವು ಯಾರು ಇದರಿಂದ ಖಂಡಿತ ಅಭಿಪಡಬೇಕಾಗಿಲ್ಲ. ಧನ್ಯರಾದ ಶಬರಿಯೇ.
1: ಗುರುದೇವ,
0: ನೀನು ಪ್ರತಿಕ್ಷಣ ಅಪೂರ್ವವಾದ ಗಳಿಗೆಗೆ ಕಾಯುತ್ತಿರು. ಸ್ವಯಂ ಶ್ರೀರಾಮನೇ ನಿನ್ನ ಬಾಗಿಲಿಗೆ ದಾರಿ ಹೋಕನಾಗಿ ಬರುತ್ತಾನೆ.
2: ಹನುಮಂತ,
3: ಕಪಿರಾಜ ಸುಗ್ರೀವ, ಸಮಾಧಾನ ಮಾಡಿಕೊಳ್ಳಿ.
4: ಆ ನೋವು ಯಾವಾಗಲೋ ದೂರವಾಯಿತು. ಆ ಪವಿತ್ರವ ಹೆಸರಿನ ಶಬರಿ ತನ್ನ ಕೈಗಳಿಂದ ನನ್ನ ಗಾಯಕ್ಕೆ ಪಟ್ಟಿ ಕಟ್ಟಿದೊಡನೆಯೇ ನೋವು ಮಾಯವಾಯಿತು.
3: ಈ ಶಬರಿ ಮಹಾತ್ಮಳು ನೀಡುವ ಬೋರೆ ಹಣ್ಣಿನ ಮಂತ್ರಾಕ್ಷರಯುಕ್ತವಾದ ಚಿಕಿತ್ಸೆ ತುಂಬಾ ಪ್ರಸಿದ್ಧವಾದುದು.
4: ಹೌದು ಹೌದು
3: ಕಪಿರಾಜ, ನಾನು ಮಗುವಾಗಿದ್ದಾಗ ತುಂಬಾ ತುಂಟನಾಗಿದ್ದೆ. ಚಿಕ್ಕವನಾಗಿದ್ದಾಗ ಆ ಸೂರ್ಯನನ್ನೇ ಹಿಡಿದು ಕಬಳಿಸಲು ಹೋಗಿದ್ದೆ. ಆಗ ಮೋಡಗಳಿಂದ ಉಂಟಾದ ಮೀನಿನಿಂದ ನನ್ನ ಗಲ್ಲಕ್ಕೆ ಭಾರಿ ಏಟು ಬಿತ್ತು. ಆಗ ತುಂಬಾ ಚಿಂತೆಗೊಳಗಾದ ನನ್ನ ತಂದೆ ನನ್ನನ್ನು ಮಡಿಲು ಎತ್ತಿಕೊಂಡು ಬಂದಿದ್ದು ಈ ಶಬರಿದೇವಿಯ ಕುಟೀರಕ್ಕೆ. ಈಕೆಯ ಔಷಧದಿಂದಲೇ ನಾನು ಗುಣ ಹೊಂದಿದ್ದು.
4: ಹಾಗಾದರೆ ಚಿಕಿತ್ಸೆ ಮಾಡುವ ಆಕೆಯ ಕುಟೀರ ಇನ್ನೂ ಎಷ್ಟು ದೂರ?
3: ನಾವೀಗ ಮತಂಗ ಮುನಿಗಳ ಆಶ್ರಮದ ಬಳಿ ಬಂದಿದ್ದೇವೆ.
2: ಓ, ಸುಗ್ರೀವ ಮತ್ತು ಆಂಜನೇಯ ಸ್ವಾಮಿ, ಸುಸ್ವಾಗತ ನಿಮಗೆ. ನನ್ನನ್ನು ಕ್ಷಮಿಸಿ, ದುಃಖದ ಬರದಲ್ಲಿ ಹೀಗಾಯ್ತು ಅಷ್ಟೇ.
3: ನಿಮಗೆ ನಮ್ಮ ಸ್ನೇಹ ತುಂಬ ನಮಸ್ಕಾರಗಳು. ಹೇಳಿ, ನಿಮಗೆಂತ ದುಃಖ?
2: ಕಪಿರಾಜ, ಕಪಿರಾಜ, ನೀವಿಬ್ಬರು ಇಲ್ಲಿಗೆ ಬಂದು ಕೇವಲ ಒಂದು ವಾರವಾಗಿದೆ ಅಷ್ಟೇ. ನನಗೇನೋ ನಿಮ್ಮ ಗುರುತು ಸಿಕ್ಕಿತು. ಆದರೆ ಆಗ ನಮ್ಮ ಗುರುವರ್ಯರು ಸಾಕೇತಕ್ಕೆ ಹೋಗಿದ್ದರು. ಅಲ್ಲಿಂದ ಹಿಂದಿರುಗಿ ಬಂದ ಮೇಲೆ ಪ್ರಯಾಣದ ಆಯಾಸದಿಂದ ನಿಜವಾಗಿಯೂ ಸಾಕೇತ ವಾಸಿಗಳಾಗಿ ಬಿಟ್ಟರು.
4: ಅಯ್ಯೋ ಅಯ್ಯೋ, ದಕ್ಷಿಣ ಪಥದ ಸೂರ್ಯ ಮುಳುಗಿ ಹೋದನೆ.
3: ಆದರೆ ನಾವು ಕೇಳಿರುವ ಹಾಗೆ ಅವರನ್ನು ದಿವ್ಯ ವಿಮಾನವೊಂದು ಸಶರೀರವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಯಿತಂತಲ್ಲ, ಹಾಗಾಗಿ ನೀವು ದುಃಖಿಸಬಾರದು.
5: ಅಣ್ಣ, ಶಾಲೆ ಹೊತ್ರ ಶಬರಿ ತಾಯಿ ಚಿಕಿತ್ಸಾಲಯಕ್ಕೆ ಬಂದಿದ್ದಾಳ?
6: ದೇವಿ, ವ್ಯಾಧಿಗ್ರಸ್ತರಾದ ವಿಶಿಷ್ಟ ಅತಿಥಿಗಳು ಬಂದಿದ್ದಾರೆ.
7: ಹೇ ರಾಮ, ರಾಮ, ರಾಮ, ಆನಂದ ಧಾಮ, ರಾಮ, ರಾಮ. ಆಹಾ ಕಪಿರಾಜ, ವತ್ಸ ಹನುಮಂತ, ವಿಪತ್ತಿನ ಈ ಸಮಯದಲ್ಲಿ ನಿಮ್ಮಿಬ್ಬರ ದರ್ಶನವಾಗುತ್ತಿರುವುದು ಶುಭದ ಸಂಕೇತ ಎಂದು ನನಗೆ ತೋರುತ್ತಿದೆ. ಎಲೆ ಪವನ ಪುತ್ರ,
3: ಅಮ್ಮ,
7: ನೀನಾದರೂ ದಿವ್ಯ ಪುರುಷನೊಬ್ಬನ ಮಗ. ಈ ಮೂರು ಲೋಕಗಳ ಪರಾಕ್ರಮ ಒಟ್ಟುಗೂಡಿ ಸ್ನೇಹಮಯವಾದ ರೂಪದಲ್ಲಿ ಅವತಾರವೆತ್ತಿದಂತೆ ಇರುವೆ. ಇಂದ್ರಿಯ ವಿಕಾರಗಳಿಂದ ಕೂಡಿದ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ದರ್ಶನ ನೀಡಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತಿರುವೆ ಹನುಮಂತ, ಪುನೀತರನ್ನಾಗಿ ಮಾಡುತ್ತಿರುವೆ.
3: ಪೂಜ್ಯಳಾದ ದೇವಿಯೇ, ನನಗೆ ನಿನ್ನ ಮಾತುಗಳನ್ನು ಕೇಳಿ ಸಂಕೋಚ ಉಂಟಾಗುತ್ತಿದೆ. ನಾನು ನಿನ್ನ ಅನುಚರ, ಮಗನಿದ್ದಂತೆ ತಾಯಿ ನನಗೆ ಜನ್ಮ ಕೊಟ್ಟಳು. ನೀನಾದರೂ ಎಲ್ಲ ಸೇರಿ ಆರೈಕೆಗಳನ್ನು ಮಾಡಿದೆ. ತಾಯಿ ಎದೆಹಾಲು ಕುಡಿಸಿ ಸಾಕಿದರೆ ನೀನು ವಾತ್ಸಲ್ಯದ ರಸಧಾರೆಯಿಂದ ನನ್ನನ್ನು ಮೀಯಿಸಿದ್ದೀಯೇ. ಇಬ್ಬರು ತಾಯಿಯಂದಿರು ಮಾನರು ನನಗೆ. ಅಂಜನಾದೇವಿ ಜನ್ಮ ಕೊಟ್ಟಳು. ರಾಮಭಕ್ತೆಯಾದ ನನ್ನ ಮನೋಭೂಮಿಯ ತಾಯಿಯಾದ ಶಬರಿ ವಾತ್ಸಲ್ಯದ ಔತಣವನ್ನೇ ಬಡಿಸಿ

0: ನಿನ್ನ ಪ್ರೀತಿಯನ್ನು ಕಂಡು ಧನ್ಯಳಾದೆ ವತ್ಸ, ಧನ್ಯಳಾದೆ. ಬಂಧುಗಳೇ, ಈಗ ನಿಮ್ಮ ಆರೋಗ್ಯದ ವಿಚಾರವಾಗಿ ಹೇಳಿ.
1: ಎರಡು ತಿಂಗಳುಗಳಿಂದ ಈ ಕೆಮ್ಮು ನನ್ನನ್ನು ಬಾಧಿಸುತ್ತಿದೆ. ದಯವಿಟ್ಟು ಇದಕ್ಕೆ ಏನಾದರೂ ಚಿಕಿತ್ಸೆ ಮಾಡಿ.
0: ಸಮಾಧಾನ ಮಾಡಿಕೊ, ಸಮಾಧಾನ ಮಾಡಿಕೊಪ್ಪ. ಇತ್ತ ಕೇಳು, ಒಂದು ವಾರದ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಮಲಗುವ ವೇಳೆ ಬೋರೆ ಹಣ್ಣಿನ ಕಟ್ಟಿಗೆಯ ಉರಿಯಲ್ಲಿ ಈ ಸಿದ್ಧೌಷಧವನ್ನು ಕಾಯಿಸಿ ಅದರ ಆವಿಯನ್ನು ತೆಗೆದುಕೋ. ಕಾಯಿಲೆ ದೂರವಾಗುತ್ತದೆ.
1: ಬಡವರ ಮೇಲೆ ಕೃಪೆ ಮಾಡುವ ಕರುಣಾಳು ತಾಯಿ, ಅಯ್ಯೋ, ನಾನು ಜನಸ್ಥಾನದಲ್ಲಿ ವಾಸ ಮಾಡುವ ಒಬ್ಬ ಬೇಟೆಗಾರ. ಅಯ್ಯೋ, ಹೊಟ್ಟೆ ನೋವು ವಾಯು ವಿಕಾರಗಳಿಂದ ಕಂಗೆಟ್ಟಿದ್ದೇನೆ. ಏನಾದರೂ ಮಾಡಿ ನನ್ನನ್ನು ಉಡಿ ಅಮ್ಮ. ಹೊಟ್ಟೆ ನೋವು, ಹೊಟ್ಟೆ ನೋವು.
0: ಈ ಚೂರ್ಣವನ್ನು ಮೂರು ದಿನ ರಾತ್ರಿ ಹೊತ್ತು ತೆಗೆದುಕೋ. ಸರಿಯಾಗಿ ನೆನಪಿಟ್ಟುಕೊಳ್ಳಬೇಕು, ವಾಯುವಿಕಾರ, ಹೊಟ್ಟೆ ತೊಳಿಸಿಕೊಂಡು ಬರುವುದು ಹಾಗೂ ಆಯಾಸದಿಂದ ಶರೀರದಲ್ಲಿ ದುರ್ವಾಸನೆ ಉಂಟಾಗುವುದು, ಇವೆಲ್ಲವೂ ಬೋರೆ ಗಿಡದ ವಾಸನೆಯೇ ಗಾವುದ ದೂರ ಓಡಿ ಹೋಗಿಬಿಡುತ್ತವೆ.
1: ತಾಯಿ, ಒಂದು ವಾರದಿಂದ ನನ್ನ ಕಣ್ಣು ಸೂಜಿಯಂತೆ ಚುಚ್ಚುತ್ತಾ ಇದೆ. ತುಂಬಾ ತೊಂದರೆಯಾಗಿದೆಯಮ್ಮ.
0: ಪ್ರಿಯ ಮುದ್ಗಲ, ಎರಡು ಮೂರು ಬೋರೆ ಹಣ್ಣಿನ ಬೀಜಗಳಿಗೆ ನಾಲ್ಕು ಹನಿ ನೀರು ಸೇರಿಸಿ ಕಲ್ಲಿನ ಮೇಲೆ ಅರೆದು ಕಣ್ಣಿನಲ್ಲೇ ಹಚ್ಚು. ಸ್ವಲ್ಪ ಹೊತ್ತಿನಲ್ಲೇ ಕಮಲ ನಯನನಾಗಿ ಬಿಡುತ್ತೀಯ ನೀನು.
1: ಆಗಲಿ ತಾಯಿ.
0: ಈಗ ಕಪಿರಾಜನ ಸರದಿ.
2: ಎಲೆ ಸಿದ್ಧವಚನಳಾದ ವನೇಶ್ವರಿ, ತುಂಬಾ ನೋಯುತ್ತಿದ್ದ ಗಾಯ ಈಗ ಮಾಗುತ್ತಿದೆ. ಈ ಪಟ್ಟಿಯನ್ನು ಬಿಚ್ಚಲು ದಯವಿಟ್ಟು ಅನುಮತಿ ಕೊಡಿ.
0: ವತ್ಸ, ರುಮಾದೇವಿಯ ಮಾಂಗಲ್ಯ ಗಟ್ಟಿಯಾಗಿದೆ, ಚಿಂತೆ ಬೇಡ. ಇದು ಮುಳ್ಳುಗಳಿಂದ ಕೂಡಿರುವ ಕಾಡು ಬೋರೆ ಹಣ್ಣಿನ, ಅಂದರೆ ಕಾಡು ಎಲಚಿ ಹಣ್ಣಿನ ರೆಂಬೆಯ ತಿರುಳು. ಗಾಯದ ನೋವನ್ನ ಹೀರಿಬಿಡುತ್ತದೆ. ಈ ಕಡೆ ಬಾ, ಇತ್ತ ಬಾ, ಒಣಗಿದ ಕಟ್ಟನ್ನು ಬಿಚ್ಚುತ್ತೀನಿ. ಆಯ್ತು ಆಯ್ತು, ಎಲಿ, ಈಗ ಆತ್ಮವಿಶ್ವಾಸದಿಂದಲೇ ಎತ್ತು. ಈಗ ನೀನು ನಿಜವಾಗಿಯೂ ಸುಗ್ರೀವ.
2: ತಾಯೇ, ರಾತ್ರಿಯಲ್ಲಿ ಸೂರ್ಯನಂತೆ ಹೊಳೆಯುವ ಈ ಚಿನ್ನದ ಕಡಗವನ್ನು ದೇವಿಯ ಉದಾರವಾದ ಕೈಗಳಿಗೆ ಒಪ್ಪಿಸಿ ಈಗ ವೃಷ್ಯಮುಖ ಪರ್ವತಕ್ಕೆ ಹೋಗಬೇಕೆಂದಿದ್ದೇವೆ.
0: ಚಿರಂಜೀವಿ ಸುಗ್ರೀವ, ಈ ನಿನ್ನ ತಂದೆಯ ಗುರುತು ದೊಡ್ಡ ದೊಡ್ಡ ಅರಸರಿಗೆ ಶೋಭೆಯಾಗಿರುವುದು, ಇದನ್ನು ನಿನ್ನ ಬಳಿಯೇ ಇಟ್ಟುಕೋ. ವತ್ಸ ಮಾರುತಿ, ನಿನಗೆ ಗೊತ್ತಲ್ಲ ನಾನು ಕಡಗವನ್ನು ಇಟ್ಟುಕೊಂಡು ಏನು ಮಾಡಲಿ. ನೆನಪಿಡಿ, ನೀವು ಯಾವಾಗಲೂ ಯಾರಾದರೂ ಎಂದರೂ ನನ್ನ ಹೆಸರು ಹೇಳಿ ಕರೆದರೆ ನಿಮ್ಮನ್ನು ತುಂಬು ಸಂತಸದಿಂದ ಅವರನ್ನು ಅಣ್ಣ ತಮ್ಮಂದಿರಂತೆ ಕಂಡು ಅಪ್ಪಿಕೊಳ್ಳಿ ಮಕ್ಕಳೇ.
3: ನಾನು ನಲು ಕಲಾಪಿ, ಸುಮಾರು 12 ವರ್ಷಗಳಾಯ್ತು ನಾನು ಕೂಡ ಕೀಟಗಳನ್ನ ತಿನ್ನೋದ್ ಬಿಟ್ಟು ಸನ್ಯಾಸಿಯಾಗಿರುವೆ. ಬಾಗಿಲ್ ಬಳಿ ಬೋರೆ ಹಣ್ಣನ್ನ ಹದ ಮಾಡಿಟ್ಟಿರಬಹುದು. ಈ ಪುಣ್ಯಾಶ್ರಮವನ್ನ ನಡೆಸೋರು ನಾವಿಬ್ರು, ಒಳಗಡೆ ಶಬರಿ ಮತ್ತು ಹೊರಗಡೆ ನಾನು.
1: ಚಿಕ್ಕಂದಿನಿಂದಲೂ ರಾಮ ಪ್ರೀತಿಯಿಂದ ಕೊಟ್ಟ ತುತ್ತು ಊಟದಿಂದ ಬೆಳೆದ ದೊಡ್ಡ ಪಕ್ಷಿ ರಾಜನೇ ಶರೀರ ಈಗ ದಂಡಕಾರಣ್ಯದಲ್ಲಿ ಸೀತೆಯ ಅಗಲಿಕೆಯಿಂದ ಕಣ್ಣೀರಿಡುತ್ತಿರುವ ರಾಮನಂತೆ ನಾನು ಕೂಡ ವಿಲಪಿಸುತ್ತಾ ಒಂದೊಂದು ಉಸಿರನ್ನು ಒಳಗೆ ನಡೆದುಕೊಳ್ಳುತ್ತಾ ಇದ್ದೇನೆ. ರಾಮಭದ್ರನು ನನ್ನ ಹೆಸರನ್ನು ಕಾಕಭೂಷುಂಡಿ ಅಂತ ಇಟ್ಟಿದ್ದಾನೆ. ರಾಮ ಎಲ್ಲೇ ಪ್ರಯಾಣ ಹೋದರೂ ಗುಪ್ತಚರನಂತೆ ನಾನು ಮುಂದೆ ಹೋಗಿ ಅವನ ಸಂರಕ್ಷಣೆ ಮಾಡುತ್ತೇನೆ. ಇದು ಜನರಿಂದ ದೂರವಾದ ದಟ್ಟ ಅರಣ್ಯ. ರಾಮ ಬಂದೇ ಬರ್ತಾನೆ. ಅವನಿಗೆ ಸಹಾಯ ಮಾಡೋರು
3: ಗೆಳೆಯ ಕಾಕರಾಜ.
1: ಯಾರು?
3: ನಾನು ಮತಂಗಾಶ್ರಮದಲ್ಲಿ ಬೆಳೆದ ನವಿಲು ಕಲಾಪಿ. ನೀನು ಹೊಸದಾಗಿ ಇಲ್ಲಿಗೆ ಬಂದಿರುವುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಅದರಲ್ಲೂ ರಾಮನ ಹೆಸರಿನ ವ್ಯಕ್ತಿ ನಿನಗೆ ಗೊತ್ತಿದೆ ಎಂದ ಮೇಲೆ.
1: ಗೆಳತಿ ಕಲಾಪಿ, ಆ ಪುರುಷೋತ್ತಮ ರಾಮನನ್ನು ನೀನು ಬಲ್ಲೆ?
3: ಹೌದು ಗೊತ್ತು, ಆದರೆ ನಿಜವಾಗಿಯೂ ಆತ ನನಗೆ ಗೊತ್ತಿಲ್ಲ. ಆದರೆ ಈ ಆಶ್ರಮದ ಪರಿಸರದಲ್ಲಿ ಆತ ಬಗ್ಗೆ ಯಾವಾಗಲೂ ಹೇಳುತ್ತಾ ಇರುತ್ತಾರೆ. ನಾನು ಹಗಲು ರಾತ್ರಿ ಇಲ್ಲಿ ಓಡಾಡುತ್ತಿರುತ್ತೇನೆ, ಹಾಗಾಗಿ ನನಗೆ ಇದು ಪರಿಚಿತವಾದ ಹೆಸರು.
1: ಗೆಳತಿ, ನಾನು ಕಾಕಭೂಷುಂಡಿ.
3: ಓ,
1: ಶ್ರೀರಾಮನ ಪಾದಗಳಿಂದ ಏಳುವ ಧೂಳಿನ ಕಣ ಅಂತ ನೀನು ನನ್ನನ್ನು ತಿಳಿದುಕೊಳ್ಳಬಹುದು.
3: ನೀನು ಧನ್ಯನಾದ ಗೆಳೆಯ. ನಿನ್ನ ಜೊತೆಗೆ ಪಕ್ಷಿಗಳ ಕುಲಕ್ಕೆ ಗೌರವ ಪ್ರತಿಷ್ಠೆಗಳನ್ನು ತರುತ್ತಿದ್ದೀಯ. ಈ ಮತಂಗಾಶ್ರಮದಲ್ಲಿರುವ ತಪಸ್ವಿನಿ ಶಬರಿದೇವಿ ಶ್ರೀರಾಮಚಂದ್ರ ಚಿತ್ರಕೂಟಕ್ಕೆ ಬರಲಿದ್ದಾನೆ ಎಂಬುದನ್ನು ತಿಳಿದಾಗಲಿಂದ ಅವಳು ಏಕಾಂತದಲ್ಲಿ ಜಪ ಮಾಡುತ್ತಾ ಇರುತ್ತಾಳೆ. ನಿರಂತರವಾಗಿ ಕಾತುರದ ಕಣ್ಣೀರು ಹರಿಸುತ್ತಾ 12 ವರ್ಷಗಳನ್ನು ಹೀಗೆಯೇ ಕಳೆದಿದ್ದಾಳೆ. ನಗೆ ಎಂಬುದನ್ನೇ ಮರೆತಿದ್ದಾಳೆ. ಮಾತಾಡುವುದು, ಸಂತಸದಿಂದ ನಲಿಯುವುದು ಏನೆಂಬುದನ್ನೇ ಮರೆತು ಬಿಟ್ಟಿದ್ದಾಳೆ. ಹಗಲು ರಾತ್ರಿ ಯಾವಾಗ ಆಗುತ್ತದೆ ಎಂಬುದು ಅವಳಿಗೆ ಗೊತ್ತಿಲ್ಲ. ಸೂರ್ಯೋದಯದ ಸೊಬಗು ಹೇಗಿರುತ್ತದೆ, ಚಂದ್ರೋದಯ ಹೇಗಿರುತ್ತದೆ ಎಂಬುದನ್ನು ಅವಳು ಮರೆತು ಬಿಟ್ಟಿದ್ದಾಳೆ.
1: ಪ್ರಿಯಸಖಿ, ನನ್ನ ಮಾತನ್ನು ನಂಬು. ರಾಮ ಕಾಮನನಗಿದ್ದವನು, ಆದರೂ ಈ ದೇವಿಯನ್ನು ಕಂಡರೆ ಅವನಿಗೆ ಬಹು ಅಕ್ಕರೆ. ಅವನು ವಿರಾಗಿಯಾಗಿ ಅಲೆಯುತ್ತಾ ಚಿತ್ರಕೂಟದಿಂದ ಮುಂದೆ ಮಧುಕವನ ಪಿಪ್ಪಲೀವನ ದೊಡ್ಡ ದೊಡ್ಡ ಮರಗಳಿರುವ ರಾಮಗಿರಿಯ ಬೆಟ್ಟಗಳು ಇಲ್ಲೆಲ್ಲ ಅಲೆದಾಡಿಕಾದರೆ ಪ್ರತಿ ಕ್ಷಣವೂ ಶಬರಿದೇವಿಯನ್ನು ಕುರಿತು ನೆನಪಿಸಿಕೊಳ್ಳುತ್ತಲೇ ಇದ್ದ.
3: ಹೌದೇನು?
1: ಅಷ್ಟು ಮಾತ್ರವೇ ಅಲ್ಲ, ನಿತ್ಯ ಆನಂದಮಯವಾಗಿರುವ ಚೇತನದಿಂದ ಒಡಗೂಡಿರುವ ರಾಮ ಶಬರಿ ತುಂಬಾ ಶ್ರೇಷ್ಠಳಾದ ಹೆಣ್ಣು ಅಂತ ಹೇಳುತ್ತಿರುತ್ತಾನೆ. ಸಮುದ್ರವನ್ನೇ ಆಪೋಷಣೆ ತೆಗೆದುಕೊಂಡ ಅಗಸ್ತ್ಯನಿಗಿಂತ, ಮಹಾಕೋಪದಿಂದ ಕಲಲುವ ಕಪಿಲ ಮುನಿಗಿಂತ.
3: ಹಾಗಾದರೆ ನಿತ್ಯವೂ ಆ ದೇವಿಯ ದರ್ಶನ ಭಾಗ್ಯವನ್ನು ಹೊಂದಿರುವ ನಾವೇ ಧನ್ಯರು.
1: ಈ ದಿನಗಳಲ್ಲಿ ರಘುನಂದನನ್ನು ಉತ್ಸಾಹ ಭರಿತನಾಗಿ ರಾಕ್ಷಸರನ್ನು ಮೂಲ ಸಹಿತವಾಗಿ ಕಿತ್ತೊಗೆದು ಸಂಹಾರ ಮಾಡಲು ಪಣತೊಟ್ಟಿದ್ದಾನೆ. ಕಪಟಿ ರಕ್ಕಸನೊಬ್ಬ ಪಂಚವಟಿಯಿಂದ ಅವನ ಹಡಿಯನ್ನ ಕದ್ದೊಯ್ದಿದ್ದಾನೆ. ಆಕೆಯನ್ನು ಹುಡುಕುತ್ತ ರಾಮ ಕಾಡು ಮೇಡುಗಳನ್ನ ಅಲೆಯುತ್ತಿದ್ದಾನೆ. ಆದರೆ ನಿನ್ನ ಮಾತಿನಲ್ಲಿ ನೀನು ಏಕಂತ ಅಂದೆಯಲ್ಲ.
3: ಹೌದು.
1: ಅದೇನು, ಆಶ್ರಮದಲ್ಲಿ ದೇವಿ ಶಬರಿಯ ಜೊತೆಯಲ್ಲಿ ಬೇರಾರೂ ಇಲ್ಲವೇ?
3: ಇದ್ದಾರೆ, ಇಲ್ಲದೆ ಏನು. ಯಾವಾಗಲೂ ಪ್ರತೀಕ್ಷೆಯೇ ಆಕೆಯ ಸಂಗಾತಿಯಾಗಿದೆ.
1: ಗೆಳತಿ, ನಿನ್ನೆಯಷ್ಟೇ ರಾಮ ಕಬಂಧನೆಂಬ ರಾಕ್ಷಸರ ತೋಳುಗಳನ್ನ ಕತ್ತರಿಸಿ ಬೆಟ್ಟದ ಮೇಲಿರುವ ಹೊಂಡದಲ್ಲಿ ಅವನ ಶರೀರವನ್ನ ಸುಟ್ಟು ಹಾಕಿದ್ದಾನೆ.
3: ಕಬಂಧನಾಶಕನಾದ ರಾಮನಿಗೆ ಜಯವಿಲ್ಲ. ಈಗ ನಮ್ಮ ಪಾಲಿಗೆ ಭೂಮಿಯಿಂದ ಆಕಾಶದವರೆಗೆ ಹರಡಿದ ಆತಂಕ ಮರೆಯಾಯಿತಲ್ಲ.
1: ನಿಜವಾಗಿಯೂ ಕೈಯಲ್ಲಿ ಬಿಲ್ಲನ್ನು ಹಿಡಿದ ರಾಗ ಆ ದಾನವ ಶರೀರದಿಂದ ಹೊರಬಂದ ಯಾವುದೋ ದಿವ್ಯ ಆಕೃತಿಯೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದ.
3: ಹೌದೇನು?
1: ಆಮೇಲೆ ತನ್ನೊಂದಿಗೆ ಹತ್ತಿರದ ಕಾಡಿನೊಳಕ್ಕೆ ಹೊರಟು ಹೋದ. ಮಧ್ಯಾಹ್ನಕ್ಕೆ ಮುಂಚೆ ಇಲ್ಲಿಗೆ ಬರುತ್ತಾನೆ.
3: ದೀರ್ಘಾಯುವಾಗು ಪಕ್ಷಿ ರಾಜ, ಶುಭ ಸಮಾಚಾರವನ್ನ ದೇವಿಗೆ ಅರುಹಿ, ಮತ್ತೆ ಬೇಗ ಬರುತ್ತೇನೆ. ಏನು ಏನು, ಕಲ್ಪನೆಯು ಸಾಕಾರಗೊಳ್ಳಲು ಸಾಧ್ಯವೇ? ಹಾ, ಸಾಧ್ಯವೂ ಆಗಬಹುದು. ಓ ನನ್ನ ಕಾಮದೇವ, ಕಾಮದೇವ, ಅದೆಷ್ಟು ಕಾಲ ನನ್ನ ಉಸಿರಲ್ಲಿ ಸುಳಿದಾಡುತ್ತಿದ್ದಿ. ಬಾ ಬಾ, ಹಾಗೆ ಜೊತೆಯಲ್ಲಿ ನಿನ್ನ ಗೆಳೆಯ ಚಂದ್ರನನ್ನು ಕರೆದುಕೊಂಡು ಬಾ. ಹಾ, ಅಂತೆಯೇ ನಿನ್ನಲ್ಲಿ ಶಕ್ತಿ ಇದ್ದರೆ ನನ್ನ ಹದಿವಯಸ್ಸಿನ ಆ ಒಂದು ಮಧುಮಯವಾದ ರಾತ್ರಿಯನ್ನು ಕೂಡ ನನಗೆ ಹಿಂದಿರುಗಿಸಿಕೊಡು. ರಾಮ ತನ್ನ ಪ್ರಿಯ ಸಹೋದರನೊಡನೆ ನನ್ನೆಡೆಗೆ ಬರುತ್ತಿದ್ದಾನೆ. ಹಾ, ನನ್ನೆಡೆಗೆ ಬರುತ್ತಿದ್ದಾನೆ ನನ್ನ ರಾಮ. ನನ್ನ ಬದುಕಿನ ಚೈತನ್ಯದ ಸರ್ವಸ್ವನಾದ ರಾಮ ನನ್ನೆಡೆಗೆ ಬರುತ್ತಿದ್ದಾನೆ. ಹಾ, ಬರುತ್ತಿದ್ದ.

0: ದೇವಿ, ದಶರಥ ಪುತ್ರನಾದ ರಾಮ ನಿನ್ನ ಸಂಕಲ್ಪದಿಂದ ಕೂಡಿದ ತಪಸ್ಸಿಗಾಗಿ ಅಭಿನಂದಿಸುತ್ತಿದ್ದಾನೆ.
1: ನಾಥ, ರಘುನಾಥ.
0: ಶಬರಿ,
1: ಮನಸ್ಸು ತುಂಬಿ ಬರುತ್ತಿದೆ. ಒಡೆಯ, ನಿಮ್ಮ ಪಾದ ಚರಣ ಕಮಲಗಳಿಗೆ ಎರಗಿ ಅಲ್ಲಿಯ ಧೂಳನ್ನು ನನ್ನ ಚರ್ಚರಿತವಾದ ವಕ್ಷಸ್ಥಳಕ್ಕೆ ಲೇಪಿಸಿಕೊಳ್ಳಬೇಕೆನಿಸುತ್ತಿದೆ. ದಣಿದ, ಮಣ್ಣು ಮೆತ್ತಿದ, ಕಣ್ಣೀರಿನಿಂದ ಕೂಡಿದ ನಾನು ನನ್ನ ಪ್ರೈಶ್ವರನತ್ತ, ನನ್ನ ಪ್ರಿಯ ರಾಮನತ್ತ ಹೇಗೆ ತಾನೇ ಕಣ್ಣೆತ್ತಿ ನೋಡಲಿ, ಹೇಗೆ ನೋಡಲಿ?
2: ಯಾರ ಶ್ರೇಷ್ಠವಾದ ತಪಸ್ಸನೆಯನ್ನ ಸ್ವತಃ ಅಣ್ಣ ರಾಮ ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾನೆಯೋ ಆ ದೇವಿಗೆ, ರಮಣಿಗೆ ಲಕ್ಷ್ಮಣ ನಮಸ್ಕರಿಸುತ್ತಿದ್ದಾನೆ.
1: ವಿನಮ್ರನಾದ ಲಕ್ಷ್ಮಣನೇ, ನಿನ್ನ ಸಹೋದರನೊಡನೆ ಶಾಶ್ವತವಾದ ಯಶಸ್ಸನ್ನು ಪಡೆ. ದಾರಿಯಲ್ಲಿ ಆಯಾಸಗೊಂಡಿರುವ ನೀವಿಬ್ಬರು ಈ ವಿಶ್ರಾಮ ಪೀಠದಲ್ಲಿ ಆಸೀನರಾಗಿ ಬನ್ನಿ, ಇತ್ತ ಬನ್ನಿ.
0: ಆಗಲಿ ಶಬರಿ, ಆಗಲಿ.
1: ಸ್ವಾಗತ, ಸ್ವಾಗತ ಕಮಲನಯನಗೆ, ಸ್ವಾಗತ ಶ್ರೀರಾಮಗೆ. ಆವ ಸೇವೆಗೈಯಲ್ಲಿ ನಿನಗೆ ಇಳೆಯ ಬಿಸಿಯನ್ನು ಕ್ಷಣದಲ್ಲಿ ಸ್ಥಿಸುವಾತೆ. ನಿತ್ಯ ಪ್ರಕೃತಿ ವಲ್ಲಭನಿ ಸ್ವಾಮಿ, ಕರುಣಾಮಯಿ ಒಡೆಯ ಶ್ರೀರಾಮ, ನಿನ್ನ ಶರಿಗೆ ಎಲ್ಲ ಜಡಚೇತನಗಳು, ನಿನ್ನ ಚರಣ ಸನ್ನಿಧಿಯ ಬಯಕೆ ಎನಗೆ ಸ್ವಾಮಿ. ನಿನ್ನ ದರ್ಶನಕ್ಕೆ ಕಾತರಿಸಿ ನಿಂದಿನು ಕಾಡಿನಲ್ಲಿ ಅರಸುತ್ತ ಹಗಲಿರುಳು ವರುಷ ವರುಷ. ಗೋದಾವರಿಯ ನೀರ ತಂದೆಯನ್ನು ಕಲಶದಲ್ಲಿ ಒಡೆಯ ನೀವು ಮೀಯಲೆಂದು ರುಚಿ ರುಚಿಯಾದ ಬದರಿ ಫಲ ತಟ್ಟೆಯಲ್ಲಿ ಜೋಡಿಸಿದೆ ನಿಮ್ಮ ಆರೋಗಣೆಗೆಂದು ಸ್ವಾಮಿ. ಅದ ತಿಂದು ನನ್ನ ಈ ಬದುಕನ್ನು ಸಾರ್ಥಕ ಮಾಡು ಒಡೆಯ, ಸಾರ್ಥಕ ಮಾಡು.
0: ಪ್ರಿಯವಲ್ಲಭೇ ಶಬರಿ, ಬಾ ಆರಾಮವಾಗಿ ನನ್ನ ಬಳಿ ಕುಳಿತುಕೋ.
1: ಆಗಲಿ ರಾಮ.
0: ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಜೊತೆಗಿರುವನು ಇಂದು ಸೀತೆಯನ್ನು ಹುಡುಕುತ್ತಾ ಕಂಗೆಟ್ಟು ನಾರುಮಡಿಯ ಉಡುಪಿನಲ್ಲಿ ನಿನ್ನ ಕುಟೀರಕ್ಕೆ ಬಂದ.

0: ಇರುವೆ. ನೀನು ದಯಟು ವಾನರರು ಇರುವ ಕಾಡಿನತ್ತ ಹೋಗಲು ನಮಗೆ ಮಾರ್ಗದರ್ಶನ ಮಾಡು. ಆ ಕಪಿ ಸೈನ್ಯದಿಂದ ಸ್ವಲ್ಪ ನೆರವು ಪಡೆದುಕೊಳ್ಳಲು ಯತ್ನಿಸುತ್ತೇವೆ.
1: ಸ್ವಾಮಿ ಶ್ರೀರಾಮ,
0: ಶಬರಿ,
1: ರಾಕ್ಷಸರಿಂದ ಅಪಹೃತಳಾಗಿರುವ ಸುನಯನೆಯಾದ ಸೀತೆಯನ್ನು ಹುಡುಕಲು ಸೂರ್ಯಪುತ್ರ ಹಾಗೂ ವಾಯುಪುತ್ರ ಇಬ್ಬರೂ ನಿಮಗೆ ಪೂರ್ತಿಯಾಗಿ ಸಹಾಯ ಮಾಡುತ್ತಾರೆ. ಋಷ್ಯಮುಖ ಪರ್ವತದ ಶಿಖರಗಳ ಬಳಿ ಸಾರಿ ನೀವು ನನ್ನ ಹೆಸರನ್ನು ಸ್ವಲ್ಪ ಉಚ್ಚರಿಸಿದರೆ ಸಾಕು, ಆ ಇಬ್ಬರು ವೀರರು ತಕ್ಷಣ ನಿಮ್ಮ ಗುರುತು ಹಿಡಿದು ತಕ್ಷಣದಿಂದಲೇ ನಿಮ್ಮ ಹಿಂಬಾಲಕರಾಗಿ ನೆರವು ನೀಡುತ್ತಾರೆ. ಸ್ವಾಮಿ ಸ್ವಾಮಿ ರಾಮಚಂದ್ರ,
0: ಶಬರಿ,
1: ಈ ಹಣ್ಣುಗಳನ್ನು ಸ್ವೀಕರಿಸಿ. ಚುಕ್ಕೆ ಹೊಡೆಯುವ ಈ ಬೋರೆ ಹಣ್ಣುಗಳು ಸ್ಫೂರ್ತಿ ಮತ್ತು ಉತ್ಸಾಹ ನೀಡುತ್ತವೆ. ದಣಿವು ಬಾಯಾರಿಕೆಗಳನ್ನು ದೂರ ಮಾಡುತ್ತದೆ ಈ ಬೋರೆ ಹಣ್ಣಿನ ರಸಪಾಕ. ಸ್ವಾಮಿ ದಯಮಾಡಿ ನೀವಿಬ್ಬರೂ ಸ್ವೀಕರಿಸಿ, ನಾನು ಧನ್ಯಳಾಗುತ್ತೇನೆ. ಧನ್ಯಳಾಗುತ್ತೇನೆ ಸ್ವಾಮಿ, ದಯಮಾಡಿ ಸ್ವೀಕರಿಸಿ.
2: ಅತಿಥಿ ಸೇವೆಯಲ್ಲಿ ಪ್ರವೀಣಳಾಗಿರುವ ದೇವಿಯೇ, ನಿನ್ನ ವಾತ್ಸಲ್ಯಕ್ಕೆ ಎಣೆಯಿಲ್ಲ. ನನಗೆ ಒಂದು ಅಂಶ ವಿಧವಾಯಿತು, ಯಾವುವೋ ಒಳ್ಳೆಯ ಕೆಟ್ಟ ಕರ್ಮ ಫಲಗಳಿಂದಾಗಿ ಬೇರೆ ಬೇರೆಯ ಜಾತಿಯ ಬಳ್ಳಿಗಳು ಹರಡಿಕೊಳ್ಳುತ್ತವೆ. ಆದರೆ ತಪಸ್ಸಿನ ಸಾಧನೆಯಿಂದ ಅವು ಶುದ್ಧಗೊಂಡು ಒಳ್ಳೆಯ ಸಂಸ್ಕಾರದ ಫಲಗಳನ್ನು ನೀಡುತ್ತವೆ.
0: ಹಾಗೆಯೇ ಓ ನನ್ನ ಸ್ನೇಹಮಯಿ ರಮಣಿಯೇ,
1: ರಾಮ
0: ಕಾಡಿನಲ್ಲಿ ಓಡಾಡುತ್ತಾ ಮನಸ್ಸಿನಲ್ಲಿ ಕ್ಲೇಶಗಳನ್ನು ಸಹಿಸಿಕೊಂಡು ಕುಗ್ಗಿದ ಶಕ್ತಿಯ ಇಂದ್ರಿಯಗಳನ್ನು ಹೊಂದಿದ್ದ ನಮಗೆ ನೀನು ಪಕ್ವವಾದ ಸುವಾಸನೆಯಿಂದೊಡಗೂಡಿದ ಉಲ್ಲಾಸ ತುಂಬುವಂತಹ ಬೋರೆ ಹಣ್ಣುಗಳನ್ನು ಆತ್ಮೀಯವಾಗಿ ನೀಡಿ ಅತಿಥಿ ಸತ್ಕಾರವನ್ನು ಮಾಡಿರುವೆ. ಶಬರಿ, ಇದರಿಂದಾಗಿ ನೀನು ದೇವತೆಗಳಿಗೆ ಹವಿಸ್ಸನ್ನು ಸಲ್ಲಿಸುವಂತಹ ಸ್ವಾಹ, ತ್ರಿಲೋಕಕ್ಕೂ ಆತಿಥ್ಯವನ್ನು ಉಣಬಡಿಸುವ ಲಕ್ಷ್ಮಿ, ದೇವಿ ಅನ್ನಪೂರ್ಣೆ ಇವರೆಲ್ಲರಿಗಿಂತ ಒಂದು ಕೈ ಮೇಲೆನಿಸಿದ್ದೀಯೇ.
1: ರಾಮ ರಾಮ,
0: ಪರಮ ಧನ್ಯಳು ನೀನು ಮಾನಿನಿ. ಅನುರಾಗ ಮತ್ತು ವಿರಾಗಗಳ ತುತ್ತ ತುದಿಯಲ್ಲಿ ನೀನು ಅದ್ವಿತೀಯಳಾಗಿ ಪ್ರತಿಷ್ಠಾಪನೆಗೊಂಡಿರುವೆ.
1: ಸ್ವಾಮಿ,
0: ಪ್ರಪಂಚದಲ್ಲಿ ಎಲ್ಲೋ ಒಂದೊಂದು ಕಡೆ ಅಪರೂಪವಾಗಿ ಕಂಡುಬರುವ ಒಮ್ಮುಖವಾದ ಭಕ್ತಿ ಕಂಡುಬರುತ್ತದೆ. ಅಂಥ ಭಕ್ತಿಯ ಸಕಲ ಲಕ್ಷಣಗಳು ನಿನ್ನಲ್ಲಿ ಅಚ್ಚುಕಟ್ಟಾಗಿ ಎದ್ದು ಕಾಣುತ್ತವೆ ದೇವಿ.
1: ಪ್ರಭು ರಾಮಚಂದ್ರ, ಹಾಗಾದರೆ ಭಕ್ತಿಯಲ್ಲಿ ಎಷ್ಟು ವಿಧಗಳಿರುತ್ತವೆ?
0: ಉತ್ತಮ ನಡವಳಿಕೆಯ ರಮಣೀಯಾದ ಶಬರಿಯೇ, ಭಕ್ತಿಯ ಎಲ್ಲ ಭೇದಗಳನ್ನು ಎಣಿಸಬಲ್ಲವರಾರು? ಮುಖ್ಯವಾಗಿ ದಶಧಾ ಭಕ್ತಿ, ಅಂದರೆ ಹತ್ತುಗೆಯ ಭಕ್ತಿ ಇರುತ್ತದೆ ಎಂದು ನಾವು ಭಾವಿಸಬಹುದು. ಇದರಲ್ಲಿ ಸತ್ಸಂಗತಿ, ಶುಭಕಥಾ, ರಸಮಯಿಯಾದ ಕಾವ್ಯ ಕಲೆಗಳು, ಗುರುಜನರ ಬಗೆಗೆ ಶ್ರದ್ಧೆ, ಹರಿಚರ್ಚೆ, ಮಂತ್ರವಿಧಾನ, ವಿರಾಗ, ಅತಿಥಿ ಸೇವೆ, ತೋಷವೃತ್ತಿ, ರುಜುತಾ ಪ್ರವೃತ್ತಿ ಇವು ಸೇರಿವೆ.
1: ಪ್ರಿಯ ರಾಮ ರಾಮ,
0: ಶಬರಿ,
1: ನಿತ್ಯ ಚಿನ್ಮಯ, ನಾನು ನಿಮ್ಮ ಪಾದಗಳಲ್ಲಿ ಸೇರಿ ಹೋಗ ಬಯಸುತ್ತೇನೆ. ಸ್ವಾಮಿ,
0: ಶಬರಿ,
1: ಈಗ ನೀನು ನನ್ನನ್ನು ಬಿಟ್ಟು ಹೋಗುವೆಯಾ? ಹೋಗುವುದಿಲ್ಲ ತಾನೆ?
0: ಇಲ್ಲ ದೇವಿ.
1: ಖಂಡಿತ ಹೋಗಲಾರೆ. ಎಲೆ ದೇವ, ನಾನು ಅರ್ಪಿಸಿದ ಒಗಚಾದ ಬೋರೆ ಹಣ್ಣುಗಳನ್ನು ಅಗಿಯುವ ನೀನು ನನ್ನ ಮೈಯಿಂದ ಕಾಮನೆಗಳಿಂದೊಡಗೂಡಿದ ಕರ್ಮ ಫಲದಿಂದ ಆವೃತವಾದ ಇಂದ್ರಿಯಗಳ ಸತ್ವವನ್ನು ಸೆಳೆದುಕೊಂಡು ಬಿಟ್ಟಿರುವೆ ಸ್ವಾಮಿ. ಹೇ ಪ್ರಿಯವರ,
0: ಶಬರಿ,
1: ಈಗ ಈ ಪ್ರಸನ್ನವಾದ ಮುಖ ಕಮಲವನ್ನು ನೋಡುತ್ತಿರುವ ಕಣ್ಣುಗಳು ಹಾಗೆಯೇ ಮುಚ್ಚಿಕೊಂಡು ಚಿರ ಸಮಾಧಿಯತ್ತ ಹೋಗಲೆಂಬುದು ನನ್ನ ಬಯಕೆ. ರಾಮ ರಾಮ, ಈ ಕಣ್ಣುಗಳು ಇನ್ನೇನನ್ನೂ ನೋಡಲು ಬಾಕಿ ಉಳಿದಿಲ್ಲ, ಬಾಕಿ ಉಳಿದಿಲ್ಲ.
0: ಪರಮ ತೇಜಸ್ವಿನಿ.

0: ಶಬರಿಯೇ, ಮತ್ತೆ ಸಂಧಿಸೋಣ.
1: ಅಣ್ಣ, ನಾನೆಂದು ಇಂತಹ ದೃಶ್ಯವನ್ನ ನೋಡಿರಲಿಲ್ಲ. ಅದೆಂತ ಸ್ನೇಹ ತುಂಬಿದ ಕಣ್ಣುಗಳು ಆಕೆಯದು! ಮಧುಪರ್ಕದಂತಹ ರಸಮಯವಾದ ನೋಟ ಅವಳದು. ದನಿಯಲ್ಲಿ ಒಂದು ಬಗೆಯ ಪ್ರೀತಿ, ಕಾತರ ಕಾಣದ ನಂಟು. ನಿಮ್ಮನ್ನು ಕಂಡೊಡನೆಯೇ ಅವಳ ದೇಹ ಬಳ್ಳಿಯಂತೆ ಬಳುಕಾಡಿ ಮನಸ್ಸು ಬಳ್ಳಿಯು ಮರವನ್ನು ಆವರಿಸಿಕೊಂಡಂತೆ ಸುತ್ತಿಕೊಂಡಿತು. ಅನಂತರ ಮೈಯೆಲ್ಲ ಬೆವರಿತು. ಕಳಕಳಿಯ ಮಾತುಗಳು! ದೇವಿ ಕ್ಷಣದಲ್ಲೇ ಸಮಾಧಿಸ್ಥಳಾದಳು. ಇದೆಂಥ ಚಮತ್ಕಾರ! ದುಂಬಿಗಳು ಹೂಮಾಲೆಯನ್ನು ಪೋಣಿಸಿಕೊಂಡು ಶಬರಿಯ ಶರೀರದ ಮೇಲೆ ಹಾಕುತ್ತಿವೆ. ಆಕಾಶದಲ್ಲಿ ದುಂದುಬಿ ಮೊಳಗುತ್ತಿದೆ. ಒಂದು ಬಗೆಯ ವಿಷಾದ ಎಲ್ಲೆಲ್ಲೋ ಮನೆ ಮಾಡಿದೆ. ಹಾರುತ್ತಿರುವ ಹೊಳಪಿನ ಧೂಳು ಎಲ್ಲೆಡೆ ಹರಡುತ್ತದೆ. ದೇವಿ ಶಬರಿಯನ್ನ ತನ್ನ ಮಡಿಲಲ್ಲಿ ಅಡಗಿಸಿಕೊಂಡ ಭೂಮಿ ನಡುಗುವಂತೆ ತೋರುತ್ತಿದೆ.
0: ಪ್ರಿಯ ಸಹೋದರ ಲಕ್ಷ್ಮಣ, ಆಶ್ಚರ್ಯವರು ಏತಕ್ಕೆ? ಶಬರಿ ನನ್ನ ತಪಸ್ಸಿನ ಶಕ್ತಿ. ಕಾಡಿನಲ್ಲಿ ದಟ್ಟವಾಗಿ ಹರಡಿಕೊಂಡಿದ್ದ ಕತ್ತಲೆಯಲ್ಲಿ ಬೆಳಕಿನ ಹಾದಿಯನ್ನು ತೋರಿ ಹೊರಟು ಹೋದಳು.
2: ಅಯ್ಯೋ ಅಯ್ಯೋ, ಮತ್ತೆ ಸೀತಾ ವಿರಹದ ನೋವು ದಟ್ಟವಾಗುತ್ತಿದೆ.
1: ಅಣ್ಣ, ಈಗ ನಾವು ಯಾವ ಕಡೆ ಹೋಗೋಣ?
0: ಸೋದರ ಲಕ್ಷ್ಮಣ, ಈಗ ನಾವು ಪೂರ್ವ ದಿಕ್ಕಿತ್ತ ಹೋಗುವ ಹಾದಿಯನ್ನು ಕಂಡುಕೊಳ್ಳೋಣ. ಅತ್ತ ಅರಳಿರುವ ಕಮಲಗಳಿಂದ ಕೂಡಿದ ಸುವಾಸನೆಯ ನೀರುಳ್ಳ ಸರೋವರವಿದೆ. ಅಲ್ಲಿಗೆ ಹತ್ತದಲ್ಲಿಯೇ ವಾನರಾಧಿಪತಿಯ ನಿವಾಸ ಸ್ಥಾನವಿದೆ.
1: ಪುರುಷೋತ್ತಮ
0: ಲಕ್ಷ್ಮಣ,
1: ಸಮಾಧಿಯ ತನಕ ತಲುಪಬಹುದಾದ ಯೋಗವಿದ್ಯೆ ಯಾವುದೆಂದು ವರೇವಿ ಈ ಹಕ್ಕಿಗಳ ಮೂಲಕ ನಮ್ಮನ್ನು ಕೇಳುತ್ತಿದ್ದಾಳೆ. ಪ್ರಾಪಂಚಿಕ ನಡವಳಿಕೆಗಳೊಂದಿಗೆ ಇವುಗಳ ಸಂಬಂಧ ಹೇಗಿದೆ?
0: ಲಕ್ಷ್ಮಣ ಸಹೋದರ, ಸ್ನೇಹವೆಂಬ ಬೋರೆ ಹಣ್ಣನ್ನು ಪ್ರೀತಿಯಿಂದ ಹಂಚುತ್ತಿದ್ದ ಶಬರಿಯು ಪಕ್ಷಿಗಳಿಗೆ, ವನದೇವತೆಗೆ, ಹಾಗೆಯೇ ಎಲ್ಲರಿಗೂ ನೀಡಿ ಹೋಗಿರುವ ಸಂದೇಶವೆಂದರೆ ಆತ್ಮದಲ್ಲಿ ಆಳಕ್ಕಿಳಿದ ಸತ್ಯನಿಷ್ಠೆ ಮತ್ತು ಕಾರ್ಯಕೌಶಲಗಳ ಸಂಗಮವೇ ಯೋಗ ಎಂದು. ಈಗ ಏನಾಗಬೇಕಾದೆಂದರೆ ಜಾತಿ ವರ್ಗಗಳು ಏಳಿಗೆಯ ಸಾಧಕಗಳಾಗಿರಬೇಕೇ ವಿನಃ ಅಡ್ಡಗೋಡೆಗಳಾಗಿರಬಾರದು. ಹುಟ್ಟಿ ಬರಬೇಕು ಜ್ಞಾನಶೀಲವಾದ ಹೊಸ ಹುರುಪು ನಿತ್ಯವೂ ಉಜ್ವಲವಾದ ಕೀರ್ತಿಯ ಹೊಸಲಲ್ಲಿ. ಸುರಿಸಲಿ ಪ್ರಕೃತಿಯ ಪಂಚಭೂತಗಳು ಮಧುಮಯವಾದ ಮಂಗಳ ಧಾರೆಯನ್ನು. ನಮ್ಮ ಈ ಸಂಸ್ಕೃತಿಯ ಕಲ್ಪನತೆ ನಮ್ಮನ್ನು ಉದಾರವಾಗಿಸಿ ಹೊಮ್ಮಬೇಕು ಅಲೆ ಅಲೆಯಾಗಿ.

0: ಈವರೆಗೆ ಸಿಹಿ ಬೋರೆ ಹಣ್ಣು ನಾಟಕ ಕೇಳಿದಿರಿ. ಮೂಲ ಹಿಂದಿ ಲೇಖಕರು ಡಾಕ್ಟರ್ ಭಾಸ್ಕರಾಚಾರ್ಯ ತ್ರಿಪಾಠಿ. ಕನ್ನಡಕ್ಕೆ ರೂಪಾಂತರಿಸಿದವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ. ನಿರ್ಮಾಣ ಎನ್ವಿ ರಮೇಶ್. ಪಾತ್ರ ವಿವರ: ಶಬರಿ ಮಂಗಳಾ ದಿವಾಕರ್, ಕಾಮಂದಕಿ ಆರ್ ಚೂಡಾಮಣಿ, ನವಿಲು ಕಲಾಪಿ ಸುಮಾ ಹರ್ಷ, ಮಲ್ಲಿಕಾ ಉಮಾ ರಮೇಶ್, ಮತಂಗ ಋಷಿ ಕೆ ಕೇಶವಮೂರ್ತಿ, ಶಾಲಿಹೋತ ಡಾಕ್ಟರ್ ಎಚ್ಕೆ ರಾಮನಾಥ್, ಮುದ್ಗಲ ಎನ್ವಿಆರ್, ಕಾಕಭುಷುಂಡಿ ಕಾಗೆ ಪಿ ಶ್ರೀಧರ್, ಹನುಮಂತ ಮತಿ ಮೋಹನ್ ರಾಜ್, ಸುಗ್ರೀವ ಎನ್ ನಾಗಭೂಷಣ, ಧ್ವನಿ ರಮೇಶ್ ಕುಮಾರ್. ಲಕ್ಷ್ಮಣನ ಪಾತ್ರ ಹಾಗೂ ನಿರ್ಮಾಣ ಸಹಕಾರ ಜಿಎನ್ ಮಂಜುನಾಥ್. ರಾಮನ ಪಾತ್ರ ಹಾಗೂ ನಿರ್ಮಾಣ ಸಹಕಾರ ಎಸ್ ಲಕ್ಷ್ಮೀನಾರಾಯಣ.
1: ಇದುವರೆಗೆ ನೀವು ಕೇಳಿದ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಮಧುರ ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮಗೆ ಕೆಲವು ಭಕ್ತಿಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಪ್ರಸನ್ನ ವೆಂಕಟ ವಿಠಲ ರಚಿತ ಗೀತೆ ಹರ ಹರ ಪುರ ಹರ.

ಪ್ರಸನ್ನ ವೆಂಕಟ ವಿಠಲರ ಗೀತೆಯನ್ನ ಎಸ್ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಒಂದು ಗೀತೆ, ಹೇ ಪ್ರಭು ಶಂಕರ, ರಚನೆ ವಿಜಯನಾರಸಿಂಹ.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ವಿಜಯ ನಾರಸಿಂಹ ರಚಿತ ಗೀತೆಯನ್ನ ಕೇಳಿದ್ರೆ, ಇನ್ನು ಎಸ್ ಜಾನಕಿ ಹಾಗೂ ಎಂ ಬಾಲಮುರಳಿ ಕೃಷ್ಣ ಹಾಡಿದ ಒಂದು ಗೀತೆ, ಜಯ ಜಯ ಶ್ರೀ ಮಂಜುನಾಥ, ರಚನೆ ಆರ್ ಎನ್ ಜೆ ಗೋಪಾಲ್.

ಆರ್ ಎನ್ ಜಯಗೋಪಾಲ್ ರಚಿತ ಗೀತೆಯನ್ನ ಎಸ್ ಜಾನಕಿ ಹಾಗೂ ಎಂ ಬಾಲಮುರಳಿ ಕೃಷ್ಣ ಅವರ ಸ್ವರಗಳಲ್ಲಿ ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಅಜಯ್ ವಾರಿಯರ್ ಹಾಡಿದ ಚೆನ್ನವೀರ ಕಣವಿ ರಚಿತ ಒಂದು ಗೀತೆ, ಸಣ್ಣ ಮನೆಯೇನು.

ಅಜಯ್ ವಾರಿಯರ್ ಅವರ ಸ್ವರದಲ್ಲಿ ಚನ್ನವೀರ ಕಣವಿ ರಚಿತ ಗೀತೆಯನ್ನು ಕೇಳಿದ್ರೆ, ಇನ್ನು ಕಯ್ಯಾರ ಕಿಂಜಣ್ಣರೈ ರಚಿತ ಒಂದು ಗೀತೆ ಹಾಡಿದ್ದಾರೆ ಬೆಂಗಳೂರು ಲತಾ. ಪ್ರೇಮ ಜಲ ತರಂಗದಲ್ಲಿ

0: ಬೆಂಗಳೂರು ಲತಾ ಅವರ ಸ್ವರದಲ್ಲಿ ಕಯ್ಯಾರ ಕಿಞ್ಞಣ್ಣ ರೈ ರಚಿತ ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ ಕೇಶ ಸರಣಿ ಕಾರ್ಯಕ್ರಮ, ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಗಾಯಕ ಶಿಖಾಮಣಿ ಡಾಕ್ಟರ್ ಎಲ್ ಮುತ್ತಯ್ಯ ಭಾಗವತರನ್ನು ಕುರಿತ ಕಾರ್ಯಕ್ರಮವನ್ನು ಈಗ ಪ್ರಸಾರ ಮಾಡುತ್ತಿದೆ. ನಿರೂಪಣಾ ಸಾಹಿತ್ಯ

0: ಮುತ್ತು ಸುಬ್ಬಭಾರತಿ. ಭಗವತರಿಗೆ 6 ವರ್ಷ ವಯಸ್ಸಿದ್ದಾಗಲೇ ಪಿತೃವಿಯೋಗವಾದ್ದರಿಂದ ಕುಟುಂಬ ಹರಿಕೇಶನಲ್ಲೂರಿಗೆ ಬಂದು ಬಂಧುಗಳೇ ಆಗಿದ್ದ ಮಹಾಮಹೋಪಾಧ್ಯಾಯ ಲಕ್ಷ್ಮಣ ಸೂರಿಯವರಲ್ಲಿ ಆಶ್ರಯ ಪಡೆಯಿತು. ಭಾಗವತರವರು 1886 ತಿರುವಯ್ಯಾರಿನ ಮುತ್ತುಗಣಪತಿಯವರಲ್ಲಿ ವೇದಾಧ್ಯಯನವನ್ನು, ಆನಂತರ ತ್ಯಾಗರಾಜರ ಪರಂಪರೆಗೆ ಸೇರಿದ ತಿರುವಯ್ಯಾರಿನ ಸಾಂಬಶಿವ ಅಯ್ಯರ್ ಮತ್ತು ಅವರ ಪುತ್ರ ಸಭೇಶ ಅಯ್ಯರ್ ಅವರಲ್ಲಿ ಸಂಗೀತಾಭ್ಯಾಸವನ್ನ ಮಾಡಿದರು. ಇನ್ನು ಮುಂದೆ ಹರಿಕಥಾ ಕಾಲಕ್ಷೇಪಕ್ಕೆ ಅಗತ್ಯವಿದ್ದ ಸಖಿ, ದಂಡಿ, ನಿರೂಪಣಂ ಮುಂತಾದ ರಚನೆಗಳ ಹೀಗಾಗಿ ಗೆಳೆಯ ಭಟ್ಟಜಿ ಅವರಿಂದ ಮಾರ್ಗದರ್ಶನ ಪಡೆದರು. ಹೀಗೆ ಲಭ್ಯವಾದ ಸಂಗೀತ, ಸಾಹಿತ್ಯ, ವೇದಾದಿಗಳ ಉತ್ಕೃಷ್ಟ ಹಿನ್ನೆಲೆಯಿಂದಾಗಿ ಭಾಗವತರು ಬಹುಮುಖ ಪ್ರತಿಭೆಯನ್ನ ಪ್ರದರ್ಶಿಸಲು ಸಾಧ್ಯವಾಯಿತು.
1: ಭಾಗವತರು ಶ್ರೇಷ್ಠ ಗುರುಗಳಿಂದ ಕಲಿತು ಪಾಂಡಿತ್ಯ ಪಡೆದ ನಂತರ ಸಂಗೀತದ ಹಲವಾರು ಕಚೇರಿಗಳನ್ನು ನೀಡಿದರು. ಸಭೆಗಳಲ್ಲೂ ಮದುವೆ ಮನೆಗಳಲ್ಲೂ ಭಾಗವತರ ಕಚೇರಿ ಕಾರ್ಯಕ್ರಮಕ್ಕೆ ವಿಶೇಷ ಬೇಡಿಕೆ ಇದ್ದಿತು. 1827 ತಿರುವಾಂಕೂರಿನ ಮೂಲಂ ಮಹಾರಾಜರೆದುರು ಕಚೇರಿ ನೀಡಿ ಆ ಸಂಸ್ಥಾನದ ಘನ ವಿದ್ವಾಂಸರಾಗಿ ಗೌರವಿಸಲ್ಪಟ್ಟರು. ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ನೀಡಿದ ಕಚೇರಿಯಿಂದ ವಿಶೇಷ ಗೌರವಕ್ಕೆ ಪಾತ್ರರಾದರು. ಮಹಾರಾಜ ನಾಲ್ವಡಿಯವರು ಭಾಗವತರಿಗೆ ಬಿರುದು ಬಾವಲಿಗಳನ್ನು ನೀಡಿ ಆಸನ ವಿದ್ವಾಂಸರನ್ನಾಗಿ ನೇಮಿಸಿಕೊಂಡರು. ಈ ಅವಧಿಯಲ್ಲೇ ಭಾಗವತರಿಗೆ ಗಾಯಕ ಶಿಖಾಮಣಿ ಎಂಬ ಬಿರುದು ಪ್ರಾಪ್ತವಾಯಿತು.

ಸುಮಾರು 1903-04 ಭಾಗವತರು ಹರಿಕಥಾ ಕಾರ್ಯಕ್ರಮ ನೀಡಲು ಆರಂಭಿಸಿದರು. ಈ ಅವಧಿಯಲ್ಲಿ ಪ್ರೌಢ ಸಂಗೀತದೊಂದಿಗೆ ಕಥಾ ನಿರೂಪಣೆ ಮಾಡುವ ಕಲೆಗಾರಿಕೆ ಇದ್ದ ಕಲಾವಿದರ ಸಂಖ್ಯೆ ಅತಿ ಕಡಿಮೆಯಾಗಿದ್ದಿತು. ಭಾಗವತರು ಪ್ರೌಢ ಸಂಗೀತ, ವಾಗ್ಗೇಯತ್ವ, ಕವಿತ್ವ, ಕಥಾ ನಿರೂಪಣಾ ಶೈಲಿ ಹಾಗೂ ಒಳ್ಳೆಯ ವಾಕ್ಚಾತುರ್ಯಗಳೊಂದಿಗೆ ಹರಿಕಥಾ ಕಾಲಕ್ಷೇಪ ಮಾಡಿ ವಿಶೇಷ ಜನಪ್ರಿಯತೆ ಪಡೆದರು. ಭಾಗವತರು ಸುಬ್ರಹ್ಮಣ್ಯೇಶ್ವರನ ಭಕ್ತರು. ಪೆತ್ತಾ ಚಿಟ್ಟಿಯಾರರ ಆಹ್ವಾನದ ಮೇಲೆ ಕಥಾ ಕಾಲಕ್ಷೇಪಡಲು ಕರೂರಿಗೆ ಬಂದಾಗ ಭಾಗವತರು ಅಲ್ಲೇ ನೆಲೆಸಿ 5 ವರ್ಷಗಳ ಕಾಲ

0: ಸ್ಕಂದಷ್ಠಿಯ ಉತ್ಸವ ಆಚರಿಸಿದರು. ಇವರು ಮೊದಲಿಗೆ ಪ್ರಸ್ತುತಪಡಿಸಿದ ಹರಿಕಥಾ ಕಾರ್ಯಕ್ರಮ ವಲ್ಲಿ ಪರಿಣಯಂ. ಇದಲ್ಲದೆ ಭಾಗವತರು ಸೀತಾ ಕಲ್ಯಾಣ, ಪಾದುಕ ಪಟ್ಟಾಭಿಷೇಕ, ಸುಗ್ರೀವ ಸಖ್ಯ, ಅಂಗುಲಿ ಪ್ರದಾನ, ವಿಭೀಷಣ ಶರಣಾಗತಿ, ಸತೀ ಸುಲೋಚನ, ಶ್ರೀರಾಮ ಪಟ್ಟಾಭಿಷೇಕ ಮೊದಲಾದವುಗಳನ್ನು ಹರಿಕಥಾ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದರು. ಇವು ಭಾಗವತರ ಕವಿತಾ ಪ್ರೌಢಿಮೆಗೆ ನಿದರ್ಶನಗಳಾಗಿದ್ದವು.
1: ಭಾಗವತರು ಶ್ರೇಷ್ಠ ಗುರುಗಳಿಂದ ಕಲಿತು ಪಾಂಡಿತ್ಯ ಪಡೆದ ನಂತರ ಸಂಗೀತದ ಹಲವಾರು ಕಚೇರಿಗಳನ್ನು ನೀಡಿದರು. ಸಭೆಗಳಲ್ಲೂ ಮದುವೆ ಮನೆಗಳಲ್ಲೂ ಭಾಗವತರ ಕಚೇರಿ ಕಾರ್ಯಕ್ರಮಕ್ಕೆ ವಿಶೇಷ ಬೇಡಿಕೆ ಇದ್ದಿತು. 1897 ತಿರುವಾಂಕೂರಿನ ಮೂಲಂ ಮಹಾರಾಜರೆದುರು ಕಚೇರಿ ನೀಡಿ ಆ ಸಂಸ್ಥಾನದ ಘನ ವಿದ್ವಾಂಸರಾಗಿ ಗೌರವಿಸಲ್ಪಟ್ಟರು. ಮೈಸೂರು ದೊರೆ ನಾಲ್ವಡಿ ಕೃಷ್ಣರೌಡೆಯರ ಆಸ್ಥಾನದಲ್ಲಿ ನೀಡಿದ ಕಚೇರಿಯಿಂದ ವಿಶೇಷ ಗೌರವಕ್ಕೆ ಪಾತ್ರರಾದರು. ಮಹಾರಾಜ ನಾಲ್ವಡಿಯವರು ಭಾಗವತರಿಗೆ ಬಿರುದು ಬಾವಲಿಗಳನ್ನು ನೀಡಿ ಆಸ್ಥಾನ ವಿದ್ವಾಂಸರನ್ನಾಗಿ ನೇಮಿಸಿಕೊಂಡರು. ಈ ಅವಧಿಯಲ್ಲೇ ಭಾಗವತರಿಗೆ ಗಾಯಕ ಶಿಖಾಮಣಿ ಎಂಬ ಬಿರುದು ಪ್ರಾಪ್ತವಾಯಿತು. ಭಾಗವತರು ಹರಿಕಥೆಗಾಗಿಯೇ ರಚಿಸಿಕೊಂಡ ಕೆಲವು ಕೃತಿಗಳೆಂದರೆ ಕಲೀಲೋ ಹರಿಸ್ಮರಣಮು ಕಾಪಿರಾಗ, ಹಾಗೆ ಷಣ್ಮುಖ ಪ್ರಿಯದಲ್ಲಿ ವಲ್ಲಿ ನಾಯಕ ನೀವೇ ಗತಿಯನಿ, ಖರಹರ ಪ್ರಿಯರಾಗ ನೀವೇ ಇಟು ಪರಾಕು ಜೇಸಿಸೆ, ಹುಸೇನಿ ರಾಗದ ತೆಲಿಯಕನೆ, ಮಂದಾರಿ ರಾಗದ ಎನ್ನಾಳು ತಿರುಗುಚುನು, ಪಶುಪತಿ ಪ್ರಿಯಾರಾಗದ ಶರವಣ ಭಾ, ಸುಮನ ಪ್ರಿಯಾರಾಗದ ಶ್ರೀ ಶರವಣ ಭವುನಿವಿನ, ಬುಧ ಮನೋಹರಿಯ ಸಮಯಮಿದೆ, ಗುಹರಂಜನಿ ರಾಗದ ಇಕನೆ ತಾಳಜಾಲನುರ ಮುಂತಾದವು. ಸಭೆಗಳು, ದೇವಸ್ಥಾನಗಳು, ಶ್ರೀಮಂತರ ಮನೆಯ ವಿವಾಹಾದಿ ಶುಭ ಕಾರ್ಯಗಳು ಭಾಗವತರ ಕಾರ್ಯಕ್ರಮವಿಲ್ಲದಿದ್ದರೆ ಅಪೂರ್ಣ ಎಂದೆನಿಸುತ್ತಿತ್ತು. ರಂಗೂನ್, ಕಲ್ಕತ್ತಾ ಮುಂತಾದ ಸ್ಥಳಗಳೇ ಅಲ್ಲದೆ ಸಿಲೋನ್, ಬರ್ಮಾ ದೇಶಗಳಲ್ಲೂ ಇವರ ಕಥಾಕಾಲಕ್ಷೇಪ ಕಾರ್ಯಕ್ರಮ ನಡೆಯುತ್ತಿತ್ತು.
0: ಭಾಗವತರು ತ್ಯಾಗರಾಜ ಚರಿತೆ ಎಂಬ ಶೀರ್ಷಿಕೆಯಲ್ಲಿ ವಿಶೇಷವಾಗಿ ತ್ಯಾಗರಾಜರನ್ನ ಕುರಿತಂತೆ ನಡೆಸುತ್ತಿದ್ದ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿದ್ದಿತು. ತ್ಯಾಗರಾಜರ ಪರಂಪರೆಗೆ ಸೇರಿದವರು, ತ್ಯಾಗರಾಜರ ನಿಜಭಕ್ತರೂ ಆದ ಭಾಗವತರು ತ್ಯಾಗರಾಜ ಚರಿತ್ರೆ ಕಥಾ ನಿರೂಪಣೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನೇ ಆಧರಿಸುತ್ತಿದ್ದರು. ಹೀಗೆ ಭಾಗವತರು ಪ್ರಸ್ತುತಪಡಿಸಿದ ಕಥಾ ಕಾರ್ಯಕ್ರಮವನ್ನ ಆಲಿಸಿದ ರಸಿಕರು ಕೆಲವೊಮ್ಮೆ ಅವರೊಬ್ಬ ಸಂಗೀತ ವಿದ್ವಾಂಸರು ಹೌದೆಂಬುದನ್ನ ಮರೆಯುವಂತಾಗುತ್ತಿದ್ದಿತು.
1: ಭಾಗವತರ ಪಾಂಡಿತ್ಯವನ್ನು ಮೆಚ್ಚಿ ವಿವಿಧ ರಾಜ್ಯದ ರಾಜರು, ಕಲಾ ರಸಿಕರು, ಪೀಠಾಧಿಪತಿಗಳು, ಶ್ರೀಮಂತರು ಹಾಗೂ ವಿಶ್ವವಿದ್ಯಾನಿಲಯಗಳು ಅವರನ್ನು ವೈವಿಧ್ಯಮಯವಾಗಿ ಗೌರವಿಸಿತು. ತಿರುವಾಂಕೂರಿನ ಮೂಲಂ ತಿರುನಾಳ್ ಮಹಾರಾಜರು ಬಂಗಾರದ ಕಡಗವಿತ್ತು ಗೌರವಿಸಿದ್ದರು. ಮುತ್ತು ರಾಮಲಿಂಗ ಸೇತುಪತಿ ಎಂಬ ರಾಮನಾಡಿನ ದೊರೆ, ಚೆಟ್ಟಿನಾಡಿನ ಚೆಟ್ಟಾರ್, ಶೃಂಗೇರಿ ಶಾರದಾ ಪೀಠದ ಗುರುಗಳಾಗಿದ್ದ ಶ್ರೀ ಚಂದ್ರಶೇಖರ ಭಾರತಿಯವರಿಂದ ಇವರು ಸನ್ಮಾನಿತರಾದರು. ಚಂದ್ರಶೇಖರ ಭಾರತಿಯವರು ಭಾಗವತರು ರಚಿಸಿದ ಶಿವಾಷ್ಟೋತ್ತರ ಕೃತಿಗಳನ್ನು ಆಲಿಸಿ ಅವರಿಗೆ ಪಚ್ಚೆ ಲಿಂಗವೊಂದನ್ನು ನೀಡಿ ಆಶೀರ್ವದಿಸಿದರು.

0: ಟ್ಯೂಟಿಕಾರನ್ನ ಸಂಗೀತ ರಸಿಕನೊಬ್ಬ ಭಾಗವತರಿಗೆ ತಂಬೂರಿಯೊಂದನ್ನು ಬಳುವಳಿಯಾಗಿ ನೀಡಿದ. ಮುಂದೆ ತಮ್ಮೆಲ್ಲ ಕಚೇರಿಗಳಲ್ಲೂ ಭಾಗವತರು ಈ ತಂಬೂರಿಯನ್ನೇ ಬಳಸುತ್ತಿದ್ದರಂತೆ.
1: ಮುತ್ತಯ್ಯ ಭಾಗವತರು ತಿರುವಾಂಕೂರು ಸರ್ಕಾರದ ಆಹ್ವಾನದ ಮೇರೆಗೆ ಸ್ವಾತಿ ತಿರುನಾಳ್ ಅಕಾಡೆಮಿ ಆಫ್ ಮ್ಯೂಸಿಕ್ ಸಂಸ್ಥೆಯಲ್ಲಿ 5 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು. ಆಗ ಸ್ವಾತಿ ತಿರುನಾಳ್ ಮಹಾರಾಜರ ಕೃತಿಗಳಿಗೆ ಪುನರುಜ್ಜೀವ ಬರುವಂತೆ ಮಾಡಿ ಅವುಗಳನ್ನು ಅಧಿಕ ಬಳಕೆಗೆ ತಂದರು. ಇಲ್ಲಿರುವಾಗಲೇ ಇವರು ಬರೆದ ಸಂಗೀತ ಕಲ್ಪದ್ರುಮ ಗ್ರಂಥವನ್ನು ಮಾನ್ಯ ಮಾಡಿ ವಿಶ್ವವಿದ್ಯಾಲಯವು ಇವರಿಗೆ ಡಿಲಿಟ್ ಪದವಿ ಪ್ರದಾನ ಮಾಡಿತು. ವಿಶೇಷವೆಂದರೆ ಇದು ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಸಂಗೀತ ಕಲಾವಿದರಿಗೆ ನೀಡಿದ ಪ್ರಪ್ರಥಮ ಪದವಿಯಾಗಿದ್ದಿತು. 1928ರಲ್ಲಿ ಮೈಸೂರಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಗಾಯಕ ಶಿಖಾಮಣಿ ಎಂಬ ಬಿರುದಿನೊಂದಿಗೆ ರತ್ನಖಚಿತ ಹಾರ ಮತ್ತು ಚಾಮುಂಡೇಶ್ವರಿ ವಿಗ್ರಹಗಳನ್ನು ಇತ್ತು ಸನ್ಮಾನಿಸಿದರು. 1930ರಲ್ಲಿ ಮದರಾಸಿನ ಸಂಗೀತ ಅಕಾಡೆಮಿಯ ಅಧ್ಯಕ್ಷರಾಗಿ ಸಂಗೀತ ಕಲಾನಿಧಿ ಬಿರುದು ಪಡೆದರು. ಭಾಗವತರು ಸಂಗೀತ ಅಕಾಡೆಮಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿಯೂ ಕೆಲಸ ಮಾಡಿದ್ದರು. ಅಣ್ಣಾಮಲೈ ವಿಶ್ವವಿದ್ಯಾಲಯ ಸಂಗೀತ ಸಲಹಾ ಮಂಡಳಿಯ ಸದಸ್ಯರೂ ಆಗಿದ್ದರು. ರಾಳ್ಲಪಲ್ಲಿ ಅನಂತಕೃಷ್ಣ ಶರ್ಮರು ರಚಿಸಿದ ನವಾವರಣ ರಾಗಮಾಲಿಕೆ ಮತ್ತು ನವಗ್ರಹ ಕೀರ್ತನೆಯ ಸಾಹಿತ್ಯಕ್ಕೆ ಸಂಗೀತವನ್ನು ಭಾಗವತರು ಅಳವಡಿಸಿದ್ದರು. ಅದೇ ವರ್ಷ ಮೈಸೂರು ನಗರದಲ್ಲಿ ಭಾಗವತರಿಗೆ ಭಿನ್ನ ಒತ್ತಳೆಯನ್ನು ಅರ್ಪಿಸಿ ಗೌರವಿಸಲಾಯಿತು. 1920ರಲ್ಲಿ ಮಧುರೈನಲ್ಲಿ ತ್ಯಾಗರಾಜ ಸಂಗೀತ ವಿದ್ಯಾಲಯವನ್ನು ಅವರು ಸ್ಥಾಪಿಸಿದರು. ಮುತ್ತಯ್ಯ ಭಾಗವತರು ಹೀಗೆ ಹಲವು ರೀತಿಯಲ್ಲಿ ಕಲಾಸೇವೆ ಮಾಡಿದರು. ಅವರ ಪಾಂಡಿತ್ಯ

0: ಸಾಹಿತ್ಯವನ್ನು ಕಲಾಸೇವೆಯನ್ನು ಮೆಚ್ಚಿದವರೆಲ್ಲರೂ ಒಂದಲ್ಲ ಮತ್ತೊಂದು ವಿಧದಲ್ಲಿ ಅವರನ್ನು ಗೌರವಿಸಿರುವುದುಂಟು.
1: ಸಂಗೀತ ಚರಿತ್ರೆಯ ಪರ್ವಕಾಲದ ನಂತರದ ವಾಗ್ಗೇಯಕಾರರಲ್ಲಿ ಭಾಗವತರು ಪ್ರಮುಖರು. ಸುಮಾರು 400 ರಚನೆಗಳನ್ನು ಇವರು ಮಾಡಿದ್ದಾರೆ. ಅಂಕಿತ ಹರಿಕೇಶ. ಭಾಷೆ ಸಂಸ್ಕೃತ, ಕನ್ನಡ, ತೆಲುಗು ಹಾಗೂ ತಮಿಳು. ಆದಿತದ 5 ತಾನವರ್ಣಗಳು, ಅಟ್ಟತಾಳದ 5 ವರ್ಣಗಳು, 1 ಪದವರ್ಣ, 4 ದರುವರ್ಣಗಳು, 3 ರಾಗಮಾಲಿಕೆಗಳು, 352 ಕೃತಿಗಳು, 11 ತಿಲ್ಲಾನಗಳು, ಅಲ್ಲದೆ ನೋಟು ಸ್ವರಗಳು, ನಿರೂಪಣಗಳು ಇವರ ಕೃತಿ ಭಂಡಾರದಲ್ಲಿವೆ. ತಮ್ಮ 16 ವಯಸ್ಸಿನಿಂದಲೇ ಕೃತಿ ರಚನೆಗೆ ಮೊದಲಾದ ಭಾಗವತರ ಮೊದಲ ಕೃತಿ ಕಾಪಿರಾಗದ ಕಲಿಲೋ ಹರಿಸ್ಮರಣಮೋ ಎನ್ನುತ್ತಾರೆ. ಇದು ರಾಮಾಯಣದ ಪೂರ್ವ ಪೀಠಿಕೆಗಾಗಿ ವಿರಚಿತವಾದ ಕೃತಿಯಾಗಿದೆ. ಭಾಗವತರ ರಚನೆಗಳಲ್ಲಿ ಸಂಗತಿ, ಸ್ವರಾಕ್ಷರ, ಚಿಟ್ಟೇಸ್ವರ, ಮಕುಟಸ್ವರ, ಶ್ರೋತೋವಹಯತಿ, ಮಧ್ಯಮಕಾಲ ಸಾಹಿತ್ಯ ಮೊದಲಾದ ಅಲಂಕಾರಿಕ ಅಂಶಗಳು ಅಳವಟ್ಟೆ. ಅಲ್ಲದೆ ವಾಗ್ಗೇಯಕಾರ ಮುದ್ರೆ, ರಾಗ ಮುದ್ರೆ, ಪೋಷಕ ಮುದ್ರೆಗಳನ್ನು ಕಾಣಬಹುದು. ಭಾಗವತರು 1940 ಶ್ರೀಮತ್ ತ್ಯಾಗರಾಜ ವಿಜಯ ಎಂಬ ಸಂಸ್ಕೃತ ಕಾವ್ಯವನ್ನು ರಚಿಸಿದರು. ಇದರಲ್ಲಿ ತ್ಯಾಗರಾಜರ ಜೀವನ ಚರಿತ್ರೆ, ಸಾಧನೆ ಹಾಗೂ ಕೊಡುಗೆ ವಿವರಿಸಲ್ಪಟ್ಟು ಒಟ್ಟಾರೆ 7 ಸರ್ಗಗಳು ಮತ್ತು 487 ಶ್ಲೋಕಗಳಿವೆ. ಭಾಗವತರ ಈ ಎಲ್ಲ ರಚನೆಗಳು ಸಂಗೀತ ಸಾಹಿತ್ಯ ಈ ಎರಡು ದೃಷ್ಟಿಯಿಂದಲೂ ಉತ್ತಮ ಎನಿಸಿವೆ.
0: ಭಾಗವತರು ತಮ್ಮ ರಚನೆಗಳಿಗಾಗಿ ಬಳಸಿರುವ ರಾಗಗಳನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. ಜನಕರಾಗಗಳು, ಜನ್ಯರಾಗಗಳು, ಪುನರ್ಧರಿತ ರಾಗಗಳು, ಸ್ವಸೃಷ್ಟಿಯ ರಾಗಗಳು, ತೋಡಿ, ಕಲ್ಯಾಣಿ, ಖರಹರಪ್ರಿಯ, ಷಣ್ಮುಖಪ್ರಿಯ, ಶಂಕರಾಭರಣದಂತಹ ಸುಮಾರು 25 ಜನಕರಾಗಗಳು ಇವರಿಂದ ಬಳಸಲ್ಪಟ್ಟಿವೆ. ಭೈರವಿ, ಕಾಂಬೋಜಿ, ನೀಲಾಂಬರಿ, ಕುರಂಜಿ, ಮುಖಾರಿ, ದರ್ಬಾರ್, ಪೂರ್ಣಚಂದ್ರಿಕೆ, ಯದು ಕಾಂಬೋಜಿಯಂಥ ಜನ್ಯರಾಗಗಳು ಈ ವೇಳೆಗಾಗಲೇ ಹಿರಿಯರಿಂದ ಪುನರುದ್ಧರಿತವಾಗಿದ್ದ ಸಾಳಗ ಭೈರವಿ, ಗೌಡಮಲ್ಹಾರ್, ಕರ್ನಾಟಕ ಕಾಪಿಯಂಥ ಅಪೂರ್ವ ರಾಗಗಳೂ ಅಲ್ಲದೆ ಊರ್ಮಿಕ, ವೀಣಾಧರಿ, ವಿಜಯ ಸರಸ್ವತಿ, ಮಾಯಾಪ್ರದೀಪ, ಚಕ್ರ ಪ್ರದೀಪ್ತ, ಹುಸಗಮನಿ, ಬುಧ ಮನೋಹರಿ, ವಲಚಿ ಮುಂತಾದ ರಾಗಗಳನ್ನು ಅವರ ರಚನೆಗಳಲ್ಲಿ ಕಾಣಬಹುದು.
1: ಇಷ್ಟಲ್ಲದೆ ತ್ಯಾಗರಾಜರಿಂದಲೇ ಸೃಷ್ಟಿಗೊಂಡಿತನ್ನಲ್ಲಾದ ಶುದ್ಧ ಸೀಮಂತಿನಿ, ಹಂಸನಾದಗಳಂತಹ ರಾಗಗಳು ಹಾಗೂ ಮುತ್ತುಸ್ವಾಮಿ ದೀಕ್ಷಿತರ ರಚನೆಗಳ ಮೂಲಕ ಜೀವಂತವಾದ ಪಾಡಿ, ಮಂಗಳಕ್ಷಿಕೆ, ಗೋಪಿಕಾ ವಸಂತ, ಮಾಧವ ಮನೋಹರಿ ರಾಗಗಳನ್ನು ಭಾಗವತರು ತಮ್ಮ ರಚನೆಗಳಿಗಾಗಿ ಬಳಸಿದ್ದಾರೆ. ಹಿಂದೂಸ್ತಾನಿ ಸಂಗೀತದ ಸೋಹಿನಿ ರಾಗವನ್ನು ಹೋಲುವಂತೆ ಹಂಸಾನಂದಿಯನ್ನು ಬಳಸಿದ ಕೀರ್ತಿ ಭಾಗವತರದು. ಅಂತೆಯೇ ರೂಢಿ ತಪ್ಪಿದ್ದ ಮೋಹನ ಕಲ್ಯಾಣಿಗೆ ತಮ್ಮ ರಚನೆಗಳ ಮೂಲಕ ಪೂರ್ಣ ರೂಪ ನೀಡಿದ್ದಾರೆ ಭಕ್ತರು. ಈ ರಾಗದ ಅವರ 3 ರಚನೆಗಳೆಂದರೆ ಭುವನೇಶ್ವರಿಯ ನೆನೆ ಮಾನಸವೇ, ಸಿದ್ಧಿವಿನಾಯಕಂ ಹಾಗೂ ಶಿವಂ.

ಭಾಗವತ ಸೃಷ್ಟಿಯ ನೂತನ ರಾಗಗಳ ಬಗೆಗೆ ಪ್ರಸ್ತಾಪಿಸುವಾಗ ರಾಗ ನಿರೋಷ್ಠವನ್ನ ಪ್ರಸ್ತಾಪಿಸಲೇಬೇಕು. ಏಕೆಂದರೆ ಈ ರಾಗ ತಮ್ಮ ಆಶ್ರಯದಾತರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಳಿತಿಗಾಗಿ ಕೋರಿ ಸೃಷ್ಟಿಗೊಂಡದ್ದೆಂಬುದು ಒಂದು ಅಂಶವಾದರೆ, ಎರಡೂ ತುಟಿಗಳ ಸಂಪರ್ಕವಿಲ್ಲದೆಯೇ ಸ್ವರ ಸಾಹಿತ್ಯಗಳೆರಡನ್ನೂ ಪ್ರಯೋಗಿಸಬಹುದಾದ ರಚನೆ ಎಂಬುದು ಎರಡನೇ ಅಂಶ.